0: ಪ್ರತಿಯೊಬ್ಬಳು.
1: ರಾಯರು ಬಂದರು ಮಾವನಿಗೆ ರಾತ್ರಿಯಾಗಿತ್ತು, ಕೆಎಸ್ ನರಸಿಂಹಸ್ವಾಮಿಯವರ ಕವನ. ಈ ಹಾಡಿನಲ್ಲಿ ಮಾವನ ಮನೆಯಲ್ಲಿ ಅಳಿಯನಿಗೆ ಸಿಗುವ ಆದರ ಆತಿಥ್ಯಗಳನ್ನು ಕವಿ ಬಹಳ ಸುಂದರವಾಗಿ ಚಿತ್ತಿದ್ದಾರೆ. ಹುಣ್ಣಿಮೆಯ ರಾತ್ರಿಯಲ್ಲಿ ಮಾವನ ಮನೆಯಲ್ಲಿ ಮಲ್ಲಿಗೆ ಹೂಗಳ ಘಮ ಘಮ ಪರಿಮಳ, ಬಿಸಿನೀರಿನ ಸುಖ ಸ್ನಾನ, ಮೃಷ್ಟಾನ್ನ ಭೋಜನ ಇವೆಲ್ಲದ ಸಂತುಷ್ಟರಾದ ಅಳಿಯದೇವರು ಸ್ವರ್ಗಕ್ಕೆ ಮೂರೇ ಗೇಣು ಎಂಬಂತೆ ಅವರ ಭಾವನಾ ಲಹರಿ ಹರಿಯುತ್ತಿರುತ್ತದೆ. ಹೆಣ್ಣಿಗೆ ಪ್ರಕೃತಿದತ್ತವಾದ ಕೆಲವೊಂದು ಕ್ರಿಯೆಗಳು ನಡೆಯುತ್ತಿರುತ್ತೆ, ಆಗ ಆಕೆಯ ದೈಹಿಕ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಕವಿ ಇಲ್ಲಿ ಇದನ್ನು ಬಹಳ ಚೆನ್ನಾಗಿ ತಮ್ಮ ಕವಿ ಭಾಷೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಕವಿ, ಕಾವ್ಯ, ಕವಿ ಮನಸ್ಸು ಇವೆಲ್ಲವುಗಳು ನಾವು ಯೋಚಿಸುವುದಕ್ಕಿಂತ ಯಾವಾಗಲೂ ಭಿನ್ನವಾಗಿರುತ್ತದೆ. ಅಂತೂ ರಾಯರು ಮಾವನ ಮನೆಯಿಂದ ಎಲ್ಲ ರೀತಿಯ ಉಪಚಾರಗಳನ್ನು ಸ್ವೀಕರಿಸಿ ತನ್ನೂರಿಗೆ ಹೆಜ್ಜೆ ಹಾಕುವ ಈ ಹಾಡು ಇದೀಗ ನಿಮಗಾಗಿ.

ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 4ನೇ ದಿನ ಅಂದರೆ 2026ನೇ ಇಸವಿ, ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕು ಶನಿವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಮಿತ್ರರೆಲ್ಲರಿಗೂ ಡಿ ರುಕ್ಮಾಂಗದ ಮಾಡುವ ನಮಸ್ಕಾರಗಳು ಹಾಗೂ ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.

0: ಇದು ಆಕಾಶವಾಣಿ ಬೆಂಗಳೂರು. ಆತ್ಮೀಯ ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಡಾಕ್ಟರ್ ನಯೀಮೂರ್ ರೆಹಮಾನ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪಿ ಕಾಳಿಂಗರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಭವ್ಯ ಎಚ್ ಬಿ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:30 ಸುನೆರೆಪ್ಪಲ್. 11:00 ಸವಿನೆನಪು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನ 12:05 ಕೃಷಿ ಮೇಳ ಕುರಿತ ನೇರ ಪ್ರಸಾರ ಧಾರವಾಡ ಕೇಂದ್ರದ ಸಹಪ್ರಸಾರ. ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಆಪರೇಷನ್ ಗ್ರೀನ್, ಈ ವಿಷಯವಾಗಿ ಮಾಹಿತಿ ಡಾಕ್ಟರ್ ಕೆ ಮಾಲತಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:30 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ್ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಮೇಕ್ ಇನ್ ಇಂಡಿಯಾ. ಈ ಮಧ್ಯಾಹ್ನ 2:40 ಚಿಲ್ದನ್ನಲ್ಲಿ ಐಡಿಯಾಸ್ ದಟ್ ಸ್ಪಾರ್ಕ್, ಈ ಕುರಿತು ಯುವ ಸಂಶೋಧಕರು ಆವಿಷ್ಕಾರ್ 2026 ತಮ್ಮ ವೈಜ್ಞಾನಿಕ ಆಲೋಚನೆಗಳನ್ನು ಪ್ರದರ್ಶಿಸಲಿದ್ದಾರೆ. ಕಾರ್ಯಕ್ರಮದ ಪ್ರಸ್ತುತಿ ಆಶಾ. 3:00 ಗುಲ್ಮೊಹರ್. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಇಂದಿನ ವಿಷಯ ಆಲೂಗಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಮತ್ತು ಉತ್ಪಾದನಾ ತಾಂತ್ರಿಕತೆಗಳು. ಈ ವಿಷಯವಾಗಿ ಸಸ್ಯ ಸಂರಕ್ಷಣೆ ವಿಜ್ಞಾನಿ ಡಾಕ್ಟರ್ ಪ್ರಸಾದ್ ವಿ ಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ತುರುವೇಕೆರೆ ತಾಲೂಕು ಕೊಳಾಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. 8:00 ಸಿರಿಗಂಧ. 9:15 ಜೆ ಎಸ್ ಶ್ರೀಕಾಂತ್ ಭಟ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಯುವವಾಣಿ, ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾಯಾರಾಮನ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರ. ವಿದ್ವಾನ್ ಸೇಲಂ ಕೆ ಶ್ರೀನಿವಾಸನ್ ಅವರಿಂದ ಮೃದಂಗ ಲಯ ವಿನ್ಯಾಸ. ವಿದ್ವಾನ್ ಚಿನ್ನವೆಂಕಟ ಸುಬ್ಬಯ್ಯ ಅವರಿಂದ ಡೋಲುವಾದನ. ಈ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ. ಸಮಯ 6:05. ಇನ್ನೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani. The news read by Tanvi Khurana. Prime Minister Narendra Modi has said that over the past 12 years, the gap between cities and villages in India has narrowed significantly. He highlighted the considerable improvement in rural infrastructure and noted that women across the country have also become increasingly self-reliant and economically empowered. Mr. Modi made these remarks during the virtual interaction with Seva Yatris, travelling on a yatra from Varanasi to Vadnagar under Seva Sankalp Abhiyan. He emphasized the importance of social service, social reform and positive change. He said, Viksit Bharat can be realized only with the contribution and participation of everyone. Mr. Modi highlighted that Vadnagar gave him the values that shaped his life, while Kashi added countless colors of service to those values. He expressed happiness that young people are also enriching this journey with the many colors of service. During the interaction, these yatris shared their experiences with the Prime Minister. Mr. Modi asked the yatris to maintain a diary and record their experiences during the yatra. External Affairs Minister S. Jaishankar will address the high-level session of 81st United Nations General Assembly, UNGA, in New York today. The 81st session of the UN General Assembly is being held under the theme Restoring Trust, Managing Transformation, a United Nations that delivers for all. The General Assembly brings together presidents, prime ministers and senior representatives from all 193 UN member states who will outline their priorities and positions on major international issues. According to the United Nations, the 81st session will focus on revitalizing global cooperation, advancing the sustainable development goals, and promoting collective action for peace, dignity, and equality. The UN General Assembly's high-level week also featured discussions on global conflicts, development, climate change, humanitarian challenges and other pressing international issues. The general debate is expected to provide a major platform for the leaders to present their foreign policy priorities and engage on key global developments. External Affairs Minister S. Jaishankar has raised concerns over repeated attacks on commercial shipping and seafarers in the Gulf, Red Sea and Black Sea, saying that the attacks were no longer exceptional occurrences. Dr. Jaishankar was addressing the inaugural meeting of the Group of Friends on Safety and Security of Shipping and Seafarers during the 81st session of the United Nations General Assembly in New York. The External Affairs Minister announced a new initiative by India and Liberia together to draw greater attention to the safety and security of ships and seafarers. He said India, a source of seafarers, and Liberia, the world's largest shipping registry, have joined hands to strengthen maritime safety and security. The initiative aims to establish a consultative framework to enhance maritime security and ensure that key stakeholders have a greater voice in discussions on this sector. The Office of the Chief Electoral Officer, CEO Delhi, has directed all the district election offices to organize special camps for enrollment of young electors at colleges, universities and other educational institutions across Delhi on 29th and 30th of this month as part of the Special Intensive Revision 2026. Students between age 18 to 25 eligible for registration will be assisted by BLOs to fill forms 6 for inclusion in the electoral rolls. Prime Minister Narendra Modi has congratulated Gulveer Singh on winning the silver medal in the men's 10,000 meter event at the Asian Games in Aichi, Nagoya, noting that he continues to make the country proud on the podium following his bronze earlier in the competition. The Prime Minister lauded his fine performance and stated that his perseverance and progress will inspire young distant runners across India. And that is the end of this news bulletin.

ಇದು ಆಕಾಶವಾಣಿ ಶುಭೋದಯ ಕರ್ನಾಟಕದಲ್ಲಿ ಈಗ ಆಶಾ ಗಣಪತಿಯವರು ಹಾಡಿರುವ ಪುರಂದರದಾಸರ ದೇವರ ನಾಮಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಈ ಒಂದು ಕೃತಿ, ಯಾದವ ನೀಬ ಯದುಕುಲ ನಂದನ.

ಶುಭೋದಯ ಕರ್ನಾಟಕದಲ್ಲಿ ಇದುವರೆಗೆ ಆಶಾ ಗಣಪತಿಯವರು ಹಾಡಿದ ಪುರಂದರದಾಸರ ದೇವರ ನಾಮಗಳನ್ನು ಕೇಳಿದರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳಿ ಮೊದಲಿಗೆ ಉಗಾಭೋಗ, ನಂತರ ಕೃತಿ ಹರೇ ವೆಂಕಟ ಶೈಲವಲ್ಲಭ

ಇನ್ನೀಗ ಕೇಳಿ ಬಸವಣ್ಣನವರ ವಚನ. ಹಾಡಿದ್ದಾರೆ ಸಿದ್ಧರಾಮ ಜಂಬಲದಿನೇ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ.

0: ಶುಭೋದಯ ಕರ್ನಾಟಕ ಇದುವರೆಗೆ ಮೂಡಿ ಬಂತು. ಸಮಯ 6:30:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ನಯಿಮುರ್ ರೆಹಮಾನ್ ಅವರಿಂದ.
2: ನಮ್ಮ ಸುತ್ತಮುತ್ತಲಿನ ಸ್ಥಿತಿಗತಿಗಳೇ ಪರಿಸರ. ಪರಿಸರವೇ ಜಗತ್ತು, ಬದುಕು ಜೀವ ಜಂತುಗಳ ನೆಲೆ. ಮಾನವ ಪರಿಸರದ ಶಿಶು. ಪರಿಸರವೇ ನಮ್ಮ ಪೋಷಕ ಮತ್ತು ವಿನಾಶಕ. ನಮ್ಮ ವ್ಯಕ್ತಿತ್ವ ನಿರ್ಧರಣೆಗೆ ಪರಿಸರವೇ ಆಧಾರ. ಅನುವಂಶಿಕತೆ ಮತ್ತು ಪರಿಸರದ ಪ್ರಭಾವ ನಮ್ಮ ಗುಣಲಕ್ಷಣಗಳ ಮೂಲ ಸೆಲೆ. ಜಗತ್ತಿನ ವೈವಿಧ್ಯಮಯ ರೂಪ ಸ್ವರೂಪಗಳಿಗೆ ಪರಿಸರವೇ ಪೂರಕ ಮತ್ತು ಪ್ರೇರಕ ಶಕ್ತಿ. ಬೆಟ್ಟಗುಡ್ಡಗಾಡಿನ ಜನರ ಶಕ್ತಿಶಾಲಿ ಜೀವನಕ್ಕೆ, ಹೋರಾಟದ ಸ್ವಭಾವಕ್ಕೆ ಪರಿಸರವೇ ಕಾರಣ. ಸಮೃದ್ಧ ಬಯಲುನಾಡಿನ ಸುಖಲೋಲುಪ್ತ ಭೋಗಲಾಲಸೆಗಳಿಗೂ ಅಲ್ಲಿಯ ಭೌಗೋಳಿಕತೆಯ ಪ್ರಭಾವವೇ ಹೆಚ್ಚು. ಮರಳುಗಾಡಿನ ಮತ್ತು ಅರಣ್ಯಾವೃತ ಪ್ರದೇಶಗಳ ಬುಡಕಟ್ಟು ಸಮೂಹಗಳ ಅಸಹಾಯಕ ಅಸ್ಥಿರ ಬದುಕಿಗೂ ಅಲ್ಲಿಯ ಪರಿಸರವೇ ಕಾರಣ. ಪ್ರಾಕೃತಿಕ ಸಂಪನ್ಮೂಲದ ಒರತೆ ಕೊರತೆಗಳು ಶತಶತಮಾನಗಳಿಂದಲೂ ನಮ್ಮಲ್ಲಿ ಹತಾಶೆ ದುರಾಶೆಗಳಿಗೆ ಮುಂದಾಗುವ ಪ್ರವೃತ್ತಿ ಬೆಳೆಸಿದೆ. ನಾಗರಿಕತೆ ಮತ್ತು ಅನಾಗರಿಕತೆಯ ನಡುವೆ ತೆಳುವಾದ ಪರದೆಯನ್ನು ಸೃಷ್ಟಿಸಿರುವುದೇ ಪರಿಸರ. ಅಸಹನೆ, ಅಸಮಾಧಾನ ಮತ್ತು ಆಕ್ರಮಣಕಾರಿ ಮನೋಭಾವಗಳ ಕುಲುಮೆ ಪರಿಸರದಿಂದಲೇ ನಿರ್ಮಾಣಗೊಂಡಿದೆ. ಯುದ್ಧ ವಿನಾಶಗಳ ಮನುಕುಲದ ಚರಿತ್ರೆಯಲ್ಲಿ ಯುದ್ಧಗಳಿಗೆ ಪರಿಸರದ ಛಾಯೆ ಇದ್ದೇ ಇದೆ. ಸುಂದರ ಭೂತಾಣ ಆಕ್ರಮಣಗಳಿಗೆ ಬಲಿಯಾಗುವುದು ಹಾಗೆ ಅದು ಕೆಟ್ಟ ಚರಿತ್ರೆಯ ಭೂಮಿಕೆಯ

0: ಹೀಗಿದೆ: ವಸಾಹತು ಮನೋಭಾವ, ಯಜಮಾನಿಕೆಯ ದರ್ಪ, ದೌರ್ಜನ್ಯ, ದುಷ್ಕೃತ್ಯಗಳು ಇನ್ನೂ ಉಳಿದಿವೆ. ವೈಚಾರಿಕತೆ, ತಂತ್ರಜ್ಞಾನ ಮತ್ತು ಕಂಡು ಕೇಳರಿಯದ ಆವಿಷ್ಕಾರಗಳ ತುತ್ತ ತುದಿ ತಲುಪಿರುವ ಜಗತ್ತು ಈ ಬೇಗುದಿಯಿಂದ ಇನ್ನೂ ಮುಕ್ತವಾಗಿಲ್ಲ, ಯುದ್ಧ ರಕ್ತಪಾತಗಳಿಂದ ದೂರವಾಗಿಲ್ಲ. ಮನುಷ್ಯನ ಇತಿಮಿತಿಗಳಿಗೆ ಪರಿಸರ ಕಡಿವಾಣ ಹಾಕಿದೆ, ಒಂದು ನಿರ್ದಿಷ್ಟ ಚೌಕಟ್ಟು ನಿರ್ಮಿಸಿದೆ. ಇದು ಆಶೋತ್ತರಗಳಿಗೆ ಆಸರೆ, ಅವಶ್ಯಕತೆಗಳಿಗೆ ಪೂರಕ, ದುಷ್ಕೃತ್ಯಗಳಿಗೆ ಚುಕ್ಕಾಣಿಯಲ್ಲ. ಇದು ಬ್ರಹ್ಮಾಂಡ ರಹಸ್ಯವೇನಲ್ಲ, ಸೂಕ್ಷ್ಮಗ್ರಾಹಿಗಳಿಗೆ ಮೇಲ್ನೋಟಕ್ಕೆ ವ್ಯಕ್ತಪಡುವ ಸರಳ ಸುಂದರ ಸತ್ಯ. ವೇದ ಪುರಾಣಗಳಲ್ಲಿಯೂ ಪಂಚಭೂತಗಳ ಪ್ರಸ್ತಾಪವಿದೆ, ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶಗಳ ಪ್ರಸ್ತಾಪವಿದೆ. ಅವುಗಳ ಸಮತೋಲನ ದೇಹದ ಸ್ಥಿರತೆ, ದೃಢತೆ ಮತ್ತು ಉತ್ಕರ್ಷಕ್ಕೆ ಹೇಗೆ ಅಗತ್ಯವೆಂಬುದರ ವಿಚಾರವಿದೆ. ಈ ಮೂಲಭೂತ ಸ್ಥಿತಿಗಳ ಏರಿಳಿತಗಳಿಗೆ ಬದುಕಿನ ಪಲ್ಲಟಕ್ಕೂ ವಿನಾಶಕ್ಕೂ ಕಾರಣವಾಗಬಹುದು. ಕ್ಷಮೆಯ ಧರಿತ್ರಿ ಎಂಬುದು ನಿಜ, ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಎಂಬುದು ಇದ್ದೇ ಇದೆ. ಹೆತ್ತ ಹೊತ್ತ ಶಕ್ತಿಯು ಅಜರಾಮರವಲ್ಲ. ಕಾಲ ಮಿಂಚುವ ಮುನ್ನ ನಮಗಿದು ಗೋಚರವಾದರೆ ನಮಗೂ ಉಳಿಗಾಲ, ನಮ್ಮ ಪರಿಸರದ ನಿರಂತರ ನಂಟಿಗೂ ಸಹಾಯಕ. ಭೂಕಬಳಿಕೆ, ಸಂಪನ್ಮೂಲಗಳ ದುರ್ಬಳಕೆ, ಜಲಮೂಲಗಳ ನಾಶ, ಪ್ರಾಕೃತಿಕ ಶ್ವಾಸಕೋಶಗಳಾಗಿರುವ ಹಸಿರಿನ ತಾಣಗಳ ನಾಶ, ವೈವಿಧ್ಯಮಯ ಜೀವಜಂತುಗಳ ಕಣ್ಮರೆ, ತಾಪಮಾನ ಏರಿಕೆ, ಕರಗುತ್ತಿರುವ ಹಿಮಪದರಗಳು, ಮೋಡ ಸ್ಫೋಟಗಳಿಂದಾಗುತ್ತಿರುವ ಕ್ಷಿಪ್ರ ಪ್ರವಾಹಗಳು, ಇವೆಲ್ಲ ಅಪಾಯದ ಗಂಟೆಯೇ ಆಗಿದೆ. ಪರಿಸರಕ್ಕೆ ಅಪಾಯವೊಡ್ಡಿರುವ ನಾವು ನಾಶ ವಿನಾಶವನ್ನಲ್ಲದೆ ಮತ್ತೇನು ಕಾಣಲು ಸಾಧ್ಯ ಎಂಬುದೇ ನಮ್ಮ ಮುಂದಿರುವ ಪ್ರಶ್ನೆ.
1: ಡಾಕ್ಟರ್ ನಯೀಮುರ್ ರೆಹಮಾನ್ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ
2: ವಾಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
2: ವಾರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ನಮಸ್ಕಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಗಾರದ ಮನುಷ್ಯ ಚಲನಚಿತ್ರದ ರಾಚುಂಟಪ್ಪ ಅಂದ್ರೆ ಜನಮಾನಸದಲ್ಲಿ ಹಚ್ಚ ಹಸಿರು. ಟಿಎನ್ ಬಾಲಕೃಷ್ಣ ಉರುಫ್ ಬಾಲಣ್ಣ ವಿಶೇಷ ಮ್ಯಾನರಿಸಂ ಅಂದ್ರೆ ಆಂಗಿಕ ಮೂಲಕ ತಮ್ಮ ಕಲಾ ಪ್ರತಿಭೆಯನ್ನ ತೋರಿದವರು. 450 ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದವರು. ಕಲಾವಿದ ಟಿಎನ್ ಬಾಲಕೃಷ್ಣ,
4: ನನ್ನ 14ನೇ ವರ್ಷದಲ್ಲಿ ಅರಸೀಕೆರೆಯಲ್ಲಿ ಅಲೆದಾಡುತ್ತಾ ಇದ್ದಾಗ ಅಲ್ಲಿ ಬೋರ್ಡ್ ಬರೀತಿರುವವ್ರನ್ನ ನೋಡಿ ಸ್ವಲ್ಪ ಪೇಂಟಿಂಗ್ ಕಲ್ತ್ಕೊಂಡೆ. ಅದರಿಂದ ನಾನೇ ಸ್ವಂತವಾಗಿ ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಆರಂಭಿಸ್ಬಿಟ್ಟೆ. ಅದೇ ನನ್ನ ಜೀವನಕ್ಕೆ ದಾರಿ ಆಯಿತು. ಅನಂತರ ಆಗಾಗ ಅರಸೀಕೆರೆಗೆ ಬರುತ್ತಿದ್ದ ನಾಟಕದ ಕಂಪ್ನಿಗಳಲ್ಲಿ ನಾಟಕಗಳನ್ನ ನೋಡ್ತಾ ಇದ್ದೆ. ಅದೊಂದು ಗೀಳು ಹತ್ತಿಕೊಂಡ್ತು. ಆಮೇಲೆ ಏನಾದರೂ ಮಾಡಿ ನಾಟಕದ ಕಂಪ್ನಿಗಾದರೂ ಸೇರ್ಕೋಬೇಕು ಅಂತನ್ಬಿಟ್ಟು ಪ್ರಯತ್ನಪಟ್ಟೆ. ಇಲ್ಲಿ ಅರಸೀಕೆರೆಯಲ್ಲೇ ಒಂದು ಗಿರಿಗೌಡರ ಕಂಪ್ನಿ ಅಂತ ಒಂದು ನಾಟಕದ ಕಂಪ್ನಿ ಬಂದಿತ್ತು. ಅಲ್ಲಿ ಸ್ವಲ್ಪ ದಿವಸ ಅಲ್ಲಿ ದುಡ್ಡೆ ಗೇಟ್ ಕೀಪರ್ ಆಗಿ ಚಿಲ್ಲರೆ ಪಾರ್ಟ್ ಮಾಡಿಕೊಂಡು ಇದೆ. ಅಲ್ಲೇನು ಹೆಚ್ಚಿನ ದಿವಸ ಅದು ದೊಡ್ಡ ಕಂಪ್ನಿ ಅಲ್ವಾದ್ರಿಂದ 8ನೇ ದಿವಸಕ್ಕೆ ಬಾಗಿಲು ಮುಚ್ಚಿಬಿಡ್ತು. ನನ್ನ ಅರಸೀಕೆರೆಯಲ್ಲಿ ಇದ್ದ ಗೆಳೆಯರೆಲ್ಲ ಸೇರಿ ಚಂದ ಹಾಕಿ ನನ್ನನ್ನು ಮೈಸೂರಿಗೆ ಕಳಿಸ್ಕೊಟ್ರು. ಅಲ್ಲೊಂದು ಗೌರಿಶಂಕರ್ ನಾಟಕ ಸಭಾ ಅಂತ ದೊಡ್ಡ ನಾಟಕ ಕಂಪ್ನಿ ಇತ್ತು. ಅಲ್ಲಿ ಸೇರಿಕೊಂಡು ಮುಂದಿನ ಭವಿಷ್ಯ ನೋಡ್ಕೊಳ್ಳಪ್ಪ ಅಂತ ಮೈಸೂರಿಗೆ ಒಂದು ಟಿಕೆಟ್ ಕೊಡಿಸಿ ಕೈಗೊಂದು 8 ಆಣೆ ಕೊಟ್ಟು ಕಳಿಸಿದ್ರು. ಅಲ್ಲಿ ಗೇಟ್ ಕೀಪರ್ ಕೆಲಸ, 2 ಆಣೆ ಅವ್ರು ಕೊಡೋ ದಿನ ಟಿಫನ್ಗೆ ನೋಟಿಸ್ಗಳನ್ನ ಮನೆ ಮನೆ ಹಂಚೋದು, ಇದನ್ನೆಲ್ಲ ನಾಟಕ ಕಂಪ್ನಿ ಮಾಲೀಕರಿಗೆ ಚೆನ್ನಾಗಿ ಗಮನಿಸ್ತಾ ಇದ್ರು.

0: ಅವ್ರಿಗೆ ನನ್ನ ಮೇಲೆ ಅಭಿಮಾನವಿತ್ತು. ಅವ್ರ ಮನೆಗೆ ಹೋಗಿ ಒಂದು ದಿವಸ ಕಣ್ಣೀರು ಬಿಟ್ಕೊಂಡು ಗೋಳಾಡಿದೆ, ನನಗೆ ಪಾಠ ಮಾಡಬೇಕು ಸ್ವಾಮಿ, ನನಗೆ ಅವಕಾಶ ಕೊಡಿಸಿ ಅಂತಂದ್ಬಿಟ್ಟು ಸ್ವಲ್ಪ ತಡ್ಕೊ ಅಂತ ಅವ್ರು ಸಮಾಧಾನ ಹೇಳ್ತಾಯಿದ್ರು. ಆನಂತರ ತರೀಕೆರೆ ಕ್ಯಾಂಪ್ ಹೋಯಿತು ಈ ನಾಟಕ ಕಂಪ್ನಿ. ಹಾಗಾಗಿ ಚಾಮರಾಜನಗರ, ಗುಂಡ್ಲುಪೇಟೆ ಇಲ್ಲೆಲ್ಲ ಸುತ್ತಾಕೊಂಡು ತರೀಕೆರೆಗೆ ಹೋದಾಗ ಕಂಪ್ನೀಲಿ ಸರಿಯಾಗಿ ಕಲೆಕ್ಷನ್ ಆಗದೇ ಇದ್ದಿದ್ದರಿಂದ, ಸರಿಯಾದ ಸಂಬಳಗಳು ಕೊಡದೇ ಇದ್ದಿದ್ದರಿಂದ ಕೆಲವು ನಟರೆಲ್ಲ ದಿಢೀರಂತ ಕೈ ಬಿಟ್ಬಿಟ್ರು. ಆ ಟೈಮ್ನಲ್ಲಿ ನನಗೆ ಹಾಸ್ಯ ಪಾತ್ರದ ಒಂದು ಅವಕಾಶ ಸಿಕ್ತು. ಅದರಲ್ಲಿ ನಮ್ಮ ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರು ತಂದೆ, ಹಿರಣ್ಣಯ್ಯನವ್ರ ಜೊತೆಯಲ್ಲೇ ನಾನು ಅಭಿನಯಿಸಬೇಕಾ, ಪ್ರಥಮದಲ್ಲಿ ಅಭಿನಯಿಸಬೇಕಾಗಿರುವಂಥ ಒಂದು ಯೋಗ ಬಂತು. ಅಂದರೆ ರಾಷ್ಟ್ರವೀರ ಅಂತ ಎಚ್ ಎಂ ನಾಯ್ಕ ಪಾರ್ಟ್ ನಾಟಕದಲ್ಲಿ ಅವರು ಖಾನ್ ಸಿದ್ಧಾಂತಿ, ನಾನು ಬುರಾನ್ ಶಾಸ್ತ್ರಿ. ಧೈರ್ಯವಾಗಿ ಮಾಡಿದೆ ನಾನು. ಅನೇಕ ನಾಟಕದ ಕಂಪ್ನಿಗಳಿಂದ, ಯಾಕೆಂದರೆ ನಾಟಕದ ಕಂಪ್ನಿಗಳು ಯಾವುದು ಚಿರಂಜೀವಿ ಅಲ್ವಲ್ಲ, ಮೂರು ದಿವಸಕ್ಕೆ ಒಂದೊಂದು ಕಂಪ್ನಿ. ಹಾಗೆ ನಾನು ಓಡ್ಕೊಂಡು ಗುಬ್ಬಿ ಕಂಪ್ನಿ, ಚಾಮುಂಡೇಶ್ವರಿ ಕಂಪ್ನಿ, ಹೀಗೆ ಒಂದು 7-8 ನಾಟಕದ ಕಂಪ್ನಿಗಳಲ್ಲಿ ಪೂರ್ಣ ಒಂದು 18 ವರ್ಷ ಕಾಲ ಒಂದು ಜೀವನ ಸಾವಿಸ್ಕೊಂಡು ಬಂದೆ, ಅನುಭವನೂ ಸಂಪಾದಿಸಿದೆ. ಗುಬ್ಬಿ ವೀರಣ್ಣವ್ರ ಕಂಪ್ನಿ ಮದ್ರಾಸ್ನಲ್ಲಿದ್ದಾಗ ಕ್ಯಾಂಪ್ ಮಾಡಿತ್ತು. ಆಗ ಎರಡನೇ ಮಹಾಯುದ್ಧ, ರಾಜಮ್ನವರು, ಎಮ್ ಎ ರಾಜಮ್ನವರು ತ್ರಿಭಾಷಾ ತಾರೆ, ಅಪಾರವಾದ ಹೆಸರು ಸಾಧಿಸಿದ್ರಲ್ಲ ಅವರು ಮದ್ರಾಸ್ನಲ್ಲಿ ಇದ್ಕೊಂಡು. ಆಗ ನಾನು ಅವರ ಮನೆಗೆ ಹೋಗಿ ಕೇಳಿಕೊಂಡೆ, ನನಗೊಂದು ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಮ್ಮ, ಅವಕಾಶ ಕೊಡಿಸಿ ಅಂತಂದ್ಬಿಟ್ಟು. ಸರಿ ಆಗಲಿ, ನಾನು ಹೇಳಿ ಕಳಿಸ್ತೀನಿ ಹೋಗಿ ಅಲ್ಲಿ ಇಲ್ಲಿ ವಿಚಾರಿಸಿ. ಆದರೆ ಕನ್ನಡ ಪಿಕ್ಚರ್ಗಳು ತಯಾರಾಗೋದೇ ಕಷ್ಟವಲ್ಲ ಮದ್ರಾಸ್ನಲ್ಲಿ, ಹಾಗೇನಾದ್ರು ತಯಾರಾಗಿ ನನಗೆ ಅವಕಾಶ ಇದ್ದಾಗ ನಾನು ನಿಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅಂತಂದ್ಬಿಟ್ಟು ಬೆನ್ ತಟ್ಟಿ ಕಳಿಸಿದ್ರು. ಅಲ್ಲಿಂದ ಕಂಪ್ನಿ ಮದ್ರಾಸಿಂದ ಕೋಲಾರಿಗೆ ಬಂತು. ಕೋಲಾರಿಗೆ ಬಂದ ತಕ್ಷಣ ಒಂದು 2 ದಿವಸದಲ್ಲಿ ರಾಜಮ್ಮನವರು ಸ್ವಂತ ರಾಧಾರಮಣ ಪಿಕ್ಚರ್ ತಯಾರು ಮಾಡ್ತಾರೆ ಅಂತ ಒಂದು ಸುದ್ದಿ ಬಂದು ನನಗೆ ಹೇಳ್ಕಳಿಸಿದ್ರು ರಾಜಮ್ಮನವರು. ಕನ್ನಡ ಚಿತ್ರ 9ನೇದು ಅಂತ ಪ್ರಾರಂಭ ಆಯ್ತಲ್ಲ, 1, 2, 3 ಸಂಖ್ಯೆ 9ನೇ ಚಿತ್ರದಿಂದ ನಾನು ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡ್ತಾ ಬರ್ತಾ ಇದ್ದೀನಿ ಅಂದರೆ ಇದನ್ನು ಒಂದು ಹೆಮ್ಮೆ ಅಂತ ಭಾವಿಸ್ತೀನಿ.
1: ಕಲಾವಿದ ಟಿಎನ್ ಬಾಲಕೃಷ್ಣ ಅವರ ಧ್ವನಿಯನ್ನು ಇಂದು ಕನ್ನಡ ರತ್ನಭಂಡಾರದಲ್ಲಿ ನೀವು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಡಾಕ್ಟರ್ HS ವೆಂಕಟೇಶಮೂರ್ತಿ ವಿರಚಿತ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ ವೃಂದಗಾನದಲ್ಲಿ. ಈ ನಾಡಿಗಾಗಿ ನಮ್ಮ ಹಿರಿಯರೆಲ್ಲ ಏನು ಕೊಟ್ಟರೆಂದು ಯಾರೂ ಅರಿಯರಲ್ಲ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ರೈತರಿಗೆ ಸಲಹೆ.
1: ಆಲೂಗಡ್ಡೆ ಬೇಸಾಯ. ಆಲೂಗಡ್ಡೆ ಕರ್ನಾಟಕದಲ್ಲಿ ಬೆಳೆಯುವ ಮುಖ್ಯವಾದ ತರಕಾರಿ ಬೆಳೆ. ಈ ಬೆಳೆಯನ್ನು ಫಲವತ್ತಾದ ಕಪ್ಪು ಹಾಗೂ ಮರಳು ಮಿಶ್ರಿತ ನೀರು ಬಸಿದು ಹೋಗುವಂತಹ ಮಣ್ಣಿನಲ್ಲಿ ಬೆಳೆಯಲಾಗುವುದು. ಸವಳು ಹಾಗೂ ಜೌಗು ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯುವುದು ಯೋಗ್ಯವಲ್ಲ. ಹಿಂದಿನ ವರ್ಷ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ ಹಾಗೂ ಹೊಗೆ ಸೊಪ್ಪು ಬೆಳೆಗಳನ್ನು ಬೆಳೆದ ಭೂಮಿಯಲ್ಲಿ ಆಲೂಗಡ್ಡೆಯನ್ನು ಬೆಳಿಬಾರದು. ಆಲೂಗಡ್ಡೆಯ ತಳಿಗಳ ವಿವರ: ತಳಿ ಕುಪ್ರಿ, ಜವಾಹರ್ ಹಾಗೂ ಇತರ ತಳಿಗಳು. ಅವಧಿ 60-75 ದಿವಸಗಳು. ಮಧ್ಯಮ ಗಾತ್ರದ ದುಂಡನೆಯ ಗಡ್ಡೆಗಳನ್ನು ಹೊಂದಿದ್ದು ಅಂಗಮಾರಿ ರೋಗವನ್ನು ತಡೆದುಕೊಳ್ಳುವಂಥ ಶಕ್ತಿ ಈ ತಳಿ ಹೊಂದಿರುತ್ತದೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿ: ಪ್ರತಿ ಎಕರೆಗೆ 400 kg ಬೀಜ ಬೇಕಾಗುತ್ತದೆ. ಸಾವಯವ ಗೊಬ್ಬರ: ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ 1.7 ಟನ್, ಎರೆಹುಳು ಗೊಬ್ಬರ 1.3 ಟನ್, ಹಸಿರೆಲೆ ಗೊಬ್ಬರ 2.7 ಟನ್, ಬೇವಿನ ಹಿಂಡಿ 1 ಕ್ವಿಂಟಲ್ ಬೇಕಾಗುತ್ತದೆ. ಜೈವಿಕ ಗೊಬ್ಬರಗಳು: ಅಜಸ್ಪರಿಲಮ್ ಅಣುಜೀವಿ 8 ಕಿಲೋಗ್ರಾಂ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 8 ಕಿಲೋಗ್ರಾಂ, ಜೈವಿಕ ಶಿಲಾಂತ್ರನಾಶಕ ಟ್ರೈಕೋಡರ್ಮ 1.6 ಕಿಲೋಗ್ರಾಂ ಬೇಕಾಗುತ್ತದೆ. ಬೀಜ ಆರಿಸುವ ಕ್ರಮ: ಪ್ರಮಾಣೀಕೃತ ಹಾಗೂ ರೋಗಮುಕ್ತ ಬೀಜದ ಗಡ್ಡೆಗಳನ್ನು ಬಿತ್ತನೆಗೆ ಆಯ್ಕೆ ಮಾಡಬೇಕು. ಸುಪ್ತಾವಸ್ಥೆಯಲ್ಲಿ ಇರದ ಗಡ್ಡೆಗಳನ್ನು ಮಾತ್ರ ಬಿತ್ತನೆಗೆ ಉಪಯೋಗಿಸಬೇಕು. ದೊಡ್ಡದಾಗಿರುವ ಗಡ್ಡೆಗಳನ್ನು ಕತ್ತರಿಸಿ ಬಿತ್ತನೆಗೆ ಉಪಯೋಗಿಸಬಹುದು. ಕತ್ತರಿಸಿದ ಗಡ್ಡೆಗೆ ಕನಿಷ್ಠ 2 ಉಬ್ಬಿದ ಕಣ್ಣುಗಳು ಇರಬೇಕು. ಅಲ್ಲದೆ ಕತ್ತರಿಸಿದ ಗಡ್ಡೆ ಸುಮಾರು 35-40 ಗ್ರಾಂ ತೂಕ ಹೊಂದಿರಬೇಕು. ನಾಟಿ ಮಾಡುವುದು: ಭೂಮಿಯನ್ನು 2-3 ಬಾರಿ ಆಳವಾಗಿ ಹದವಾಗಿ ಉಳುಮೆ ಮಾಡಿ ಭೂಮಿಯನ್ನು ತಯಾರಿಸ್ಕೋಬೇಕು. ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು. ನಾಟಿ ಮಾಡಲು ತಯಾರಿಸಿದ ಬೀಜದ ಗಡ್ಡೆಗಳನ್ನು ಅಜೋಸ್ಪೆರಿಲಮ್, ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಹಾಗೂ ಟ್ರೈಕೋಡರ್ಮದ ದ್ರಾವಣ ತಯಾರಿಸಿ ಅದರಲ್ಲಿ ಅದ್ದಿ ನಾಟಿಗೆ ಉಪಯೋಗಿಸಬೇಕು. 60 cm ಅಂತರದ ಬೋದುಹರಿ ಸಾಲುಗಳನ್ನು ಬಿಟ್ಟು ಸಾಲಿನಲ್ಲಿ ಹಸಿರೆಲೆ ಗೊಬ್ಬರ ಹಾಗೂ ಎರೆಹುಳ ಗೊಬ್ಬರವನ್ನು ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. ಸಾಲಿನಲ್ಲಿ ಗಡ್ಡೆಗಳನ್ನು 20 cm ಅಂತರದಲ್ಲಿ ನಾಟಿ ಮಾಡಬೇಕು. ಅಂತರ ಬೇಸಾಯ: ಕಳೆ ನಿಯಂತ್ರಿಸಲು ನಾಟಿ ಮಾಡಿದ 30 ಹಾಗೂ 45 ದಿವಸಗಳಲ್ಲಿ ಅಂತರ್ ಬೇಸಾಯ ಮಾಡಿ ಬೆಳೆಗೆ ಮಣ್ಣು ಏರಿಸುವುದರಿಂದ ಗಡ್ಡೆಗಳ ಪ್ರಮಾಣ ಹೆಚ್ಚಾಗುವುದಲ್ಲದೆ ಗಡ್ಡೆಗಳು ಹಸಿರು ಬಣ್ಣಕ್ಕೆ ತಿರುಗುವುದನ್ನು ತಡೆಗಟ್ಟಬಹುದು. ಅಂತರ್ ಬೇಸಾಯದ ನಂತರ ಸಾಲಿನಲ್ಲಿ ಇರುವ ಕಳೆಗಳನ್ನು ಕೈಕಸ ತೆಗೆದು ಹತೋಟಿ ಮಾಡಬೇಕು. ಪಂಚಗವ್ಯ ಮತ್ತು ಗಂಜಲ ಬಳಕೆ: ಆಲೂಗಡ್ಡೆಯಲ್ಲಿ ಗಡ್ಡೆಯನ್ನು ನಾಟಿ ಮಾಡಿದ 30 ಮತ್ತು 45 ದಿನಗಳ ನಂತರ 2 ಬಾರಿ %3 ಪಂಚಗವ್ಯ ಮತ್ತು %5 ಗಂಜಲವನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಸಸ್ಯ ಸಂರಕ್ಷಣಾ ಕ್ರಮಗಳು: ಬೇವಿನ ಬೀಜದ ಕಷಾಯ %5 ಪ್ರಮಾಣ ಅಥವಾ ನ್ಯೂಮೋರಿಯಾ ರಿಲೇ 1 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಎಲೆ ತಿನ್ನುವ ಕೀಟಗಳನ್ನು ನಿಯಂತ್ರಿಸಬಹುದು. ಸಸ್ಯಜನ್ಯ ಪೀಡೆನಾಶಕಗಳು: ಬಿತ್ತಿದ 60 ದಿನಗಳ ನಂತರ %10 ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು. ಇದನ್ನು ಜೈವಿಕ ಕೀಟನಾಶಕವಾಗಿ ಬಳಸಬಹುದು. ಕುಡಿ ಕೊರಕದ ಬಾಧೆ ಕಾಣಿಸಿಕೊಂಡಾಗ ಒಣಗುತ್ತಿರುವ ಕುಡಿಗಳನ್ನು ಕತ್ತರಿಸಿ ನಾಶಪಡಿಸಬೇಕು ಹಾಗೂ ತತ್ತಿ ಪರತಂತ್ರ ಜೀವಿಯಾದ ಟ್ರೈಕೋಗ್ರಾಮ ಪ್ರತಿ ಎಕರೆಗೆ 2,000 ದಂತೆ 2-3 ಸಾರಿ ಬಿಡಬೇಕು. ಕೊಯ್ಲು ಮತ್ತು ಇಳುವರಿ: ಈ ಬೆಳೆಯು 75-80 ದಿವಸಗಳಲ್ಲಿ ಕೊಯ್ಲಿಗೆ ಬರುವುದು. ಕಾಂಡ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಲು ಪ್ರಾರಂಭವಾದಾಗ ಮೇಲ್ಭಾಗದ ಎಲೆಗಳನ್ನು ಕತ್ತರಿಸಿ 10 ದಿನಗಳ ನಂತರ ಗಡ್ಡೆಗಳನ್ನು ಭೂಮಿಯಿಂದ ತೆಗೆಯುವುದರಿಂದ ಗಡ್ಡೆಗಳ ಚರ್ಮ ದಪ್ಪವಾಗಿ ಅವು ಹೆಚ್ಚು ದಿನ ಶೇಖರಣೆ ಮಾಡಲು ಸಹಕಾರಿಯಾಗುವವು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದರೆ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
0: ಇದು ಆಕಾಶವಾಣಿ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
3: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026
4: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
3: ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. 12:05 PM-ದಿಂದ 1:00 PM.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮಾಲು వినాలనే ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగా అవతరించి.
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളും ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹ. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030, ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಬೀಜ ತಳಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ಎಂದು ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ ಹೇಳಿದರು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದೊಂದಿಗೆ 4 ದಿನಗಳ ರೈತ ಜಾತ್ರೆಯ ಬೀಜ ಮೇಳಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು.
1: ನಮ್ಮ ರೈತ ತಾಯಂದಿರು ಅವಾಗ ಆರಿಸಿದಂತಹ ತಳಿಗಳು ಇನ್ನೂ ಇವೆ ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಭತ್ತದಲ್ಲಿ ಸುಮಾರು 2 ಲಕ್ಷ ತಳಿಗಳು ಹೇಗೆ ಬಂದಿದ್ದು ಅಂದ್ರೆ, ನಮ್ಮ ರೈತ ಸಹೋದರಿಯರ ಪ್ರಯತ್ನದಿಂದ, ನಮ್ಮ ಪೂರ್ವಜರ ಪ್ರಯತ್ನದಿಂದ ಅದು ಬಂದಿದ್ದಂತ ಹೇಳಬಯಸ್ತಾ ಇದ್ದೀನಿ. ನಾವು ಪೌಷ್ಟಿಕಾಂಶದ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇದ್ದೇವೆ. ನಮ್ಮ ರೈತ ಮಹಿಳೆಯರು ಆಗಿನ ಕಾಲದೊಳಗೆ ಸುಮಾರು 4,000-5,000 ವರ್ಷಗಳ ಹಿಂದೆ ಇದನ್ನು ತಿಳ್ಕೊಂಡು ಸೂಕ್ತ ತಳಿಗಳನ್ನು ಆರಿಸಿಕೊಟ್ರು. ಸಂರಕ್ಷಿಸಿ ಉಪಯೋಗ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ.
0: ಧಾರವಾಡ

0: ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎನ್ಬಿ ಪ್ರಕಾಶ್ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಸ್ಥಾಪನೆಯಾಗಿ 25 ವರ್ಷಗಳು ಕಳೆದಿವೆ. ಬೀಜ ಘಟಕ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ 2013 ಮತ್ತು 2020ರಲ್ಲಿ ರಾಷ್ಟೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಶೇಂಗಾ ತಳಿಗೆ ಅಂತಾರಾಷ್ಟೀಯ ಪುರಸ್ಕಾರ ದೊರೆತಿದೆ ಎಂದರು. ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಕೃಷಿ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ಯೋಜನೆಯಡಿ ರಾಜ್ಯದಲ್ಲಿ 3,14,000 ಸ್ವಸಹಾಯ ಸಂಘಗಳನ್ನು ನೋಂದಾಯಿಸಲಾಗಿದ್ದು 32 ಲಕ್ಷಕ್ಕೂ ಹೆಚ್ಚು ಕೃಷಿಕ ಮಹಿಳೆಯರು ಸಕ್ರಿಯರಾಗಿದ್ದಾರೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳದ ಮೊದಲ ದಿನವಾದ ನಿನ್ನೆ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೃಷಿಕ ಮಹಿಳೆಯರಿಗೆ ಕೃಷಿ ತರಬೇತಿ, ಬ್ಯಾಂಕ್ ಸಾಲ ಸೌಲಭ್ಯ, ಮಾರುಕಟ್ಟೆ ಅವಕಾಶ ಹಾಗೂ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಲು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷಿ ಸಖಿಯರನ್ನು ನಿಯೋಜಿಸಲಾಗಿದೆ ಎಂದರು. ತಾಯಂದಿರ ಮರಣ ಪ್ರಮಾಣವನ್ನು ಶೂನ್ಯಕ್ಕಿಳಿಸುವುದು ರಾಜ್ಯ ಸರ್ಕಾರದ ದೃಢ ಸಂಕಲ್ಪ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030 ರಾಜ್ಯಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಗರ್ಭಪೂರ್ವ ಆರೈಕೆ ಹಾಗೂ ಗುಣಮಟ್ಟದ ಪ್ರಸವಪೂರ್ವ ಆರೈಕೆ ಕಾರ್ಯಕ್ರಮದ ಮಾರ್ಗದರ್ಶಿ ಕಿರು ಪುಸ್ತಕಗಳು ಮತ್ತು ಭಿತ್ತಿ ಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಬೆಳಗಾವಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ನಿರ್ವಹಣೆ ಕುರಿತು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಬೆಳಗಾವಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪರಿಶೀಲಿಸಿದರು. ಕುಡಿಯುವ ನೀರು, ಮೇವು, ಉದ್ಯೋಗ ಸೃಷ್ಟಿ ಸೇರಿದಂತೆ ಬರ ನಿರ್ವಹಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ಸಚಿವರು ಬೆಳಗಾವಿಗೆ ಭೇಟಿ ನೀಡಿದ್ದರು. ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳ ಕರಕುಶಲ ಕಲೆಗಳ ಪ್ರದರ್ಶಿನಿ ಕರ್ನಾಟಕ ಪರ್ವ 2026ಕ್ಕೆ ಚಾಲನೆ ನೀಡಲಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ದಿ ಇಲಾಖೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪಾಲ್ಗೊಳ್ಳಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ, ದೂರದರ್ಶನ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಸೇರಿದಂತೆ ವಿವಿಧ ಆನ್ಲೈನ್ ವೇದಿಕೆಗಳಲ್ಲೂ ನೇರವಾಗಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಮಹತ್ವದ ಜನಪರ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬಿತ್ತರಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕ ಸಂಹಿತೆ 2025ರ ಕುರಿತ ಒಂದು ನೋಟ. ಈ ಹಿಂದೆ 29

0: ಪ್ರತ್ಯೇಕ ಕಾರ್ಮಿಕ ಕಾನೂನುಗಳಿದ್ದವು. ಕಳೆದ 70 ವರ್ಷಗಳಿಂದ ಉದ್ಯೋಗದಾತರಿಗೆ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ಪಾಲಿಸುವುದೇ ಕೆಲಸವಾಗಿತ್ತು. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025 ಜಾರಿಗೆ ಬಂದವು. ಈ ಹಿಂದೆ ರಚಿತವಾಗಿದ್ದ ಕಾನೂನುಗಳನ್ನು, ನಿಯಮಾವಳಿಗಳನ್ನು ಸಮಗ್ರವಾಗಿ ಬದಲಿಸಿ ನಿರ್ದಿಷ್ಟ ಚೌಕಟ್ಟನ್ನು ಕೇಂದ್ರ ರೂಪಿಸಿತು. ಕಾನೂನು ಹಾಗೂ ನಿಯಮಾವಳಿಗಳ ಅನುಸರಣೆಗೆ ಸರಳೀಕೃತ ಸ್ವರೂಪ ಕಿರು ಉದ್ಯಮಗಳಿಗೆ ಹೆಚ್ಚು ಅನುಕೂಲ ಮತ್ತು ಅನುಸರಣೆಯ ಅನಗತ್ಯ ಭಾರವನ್ನು ಇಳಿಸುವಲ್ಲಿ ಸಹಕಾರಿಯಾಯಿತು. ಕಾರ್ಮಿಕ ಸಂಹಿತೆಗಳು ಎಲ್ಲ ಆಯಾಮಗಳಲ್ಲಿ ರಕ್ಷಣೆ ಖಾತ್ರಿಪಡಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಯಿತು. ಕಾನೂನಿನ ಮೂಲಕ ಸಾಮಾಜಿಕ ಸುರಕ್ಷತೆ, ಔದ್ಯೋಗಿಕ ವ್ಯಾಪ್ತಿ ವಿಸ್ತರಿಸಿ 2025 ವೇಳೆಗೆ ಶೇಕಡ 64ಕ್ಕಿಂತ ಹೆಚ್ಚಾಯಿತು. ಏಕೀಕೃತ ಕಾರ್ಮಿಕ ಸಂಹಿತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಟಿಜಿ ನಾಗೇಶ್.
1: ಮುಖ್ಯವಾಗಿ 4 ಕಾರ್ಮಿಕ ಸಂಹಿತೆಗಳಿವೆ. ಅದರಲ್ಲಿ ಒಂದು ವೇತನ ಸಂಹಿತೆ 2019, ಇನ್ನೊಂದು ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ಮೂರನೇದು ಸಾಮಾಜಿಕ ಭದ್ರತಾ ಸಂಹಿತೆ 2020, ನಾಲ್ಕನೇದು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಅಂತ. ಎಲ್ಲ ಉದ್ಯೋಗಗಳಿಗೂ ಕನಿಷ್ಠ ವೇತನದ ಹಕ್ಕನ್ನ ಒದಗಿಸಿದೆ. ಕೈಗಾರಿಕಾ ಸಂಬಂಧಗಳ ಸಂಹಿತೆಯಡಿ ಈ ಕೈಗಾರಿಕೆ ವಿವಾದ, ಟ್ರೇಡ್ ಯೂನಿಯನ್ ಮತ್ತು ಉದ್ಯೋಗ ನಿಯಮಗಳಿಗೆ ಏಕೀಕೃತವಾದಂತಹ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದೆ. ಇದರಲ್ಲಿ ಕೆಲಸ ಕಳ್ಕೊಂಡವರಿಗೆ ಮರು ಕೌಶಲ್ಯ ನಿಧಿಯ ವ್ಯವಸ್ಥೆಯನ್ನ ಅದು ಮಾಡಿಕೊಟ್ಟಿದೆ. ಇನ್ನು ಸಾಮಾಜಿಕ ಭದ್ರತಾ ಸಂಹಿತೆಯಡಿ ಸಂಘಟಿತ ಕಾರ್ಮಿಕರ ಜೊತೆಗೆ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನು ಕೂಡ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಇಪಿಎಫ್ ಮತ್ತು ಇಎಸ್ಐ ಅನ್ನ ವಿಸ್ತರಿಸತಕ್ಕಂಥ ಕ್ರಮವನ್ನ ಕೈಗೊಳ್ಳಲಾಗಿದೆ.
0: ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಗುಡಪಳ್ಳಿ ಗ್ರಾಮದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಥಗಿತಗೊಂಡಿದ್ದ ಗ್ರಾಮದ 85 ಜನರ ಪಿಂಚಣಿಗಳ ಪೈಕಿ 65 ಜನರ ಪಿಂಚಣಿ ಅರ್ಜಿಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದ್ದಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯೆ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದ ಸಮೀಪ ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ರೈತ ಸಂತೆ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030, ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪಿ ಕಾಳಿಂಗರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕುವೆಂಪು ಅವರ ಈ ಒಂದು ರಚನೆ. ತಿಳಿಬಾ ನೆಡೆಯಲಿ ಚೆಲುವಿನ ತಿಂಗಳು, ಕಣ್ಣಿಗೆ ಕಣ್ಣನ್ನು ಮೂಡಿದನು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪಿ ಕಾಳಿಂಗರಾವ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳಿ ಕುವೆಂಪು ಅವರ ಮತ್ತೊಂದು ರಚನೆಯನ್ನು. ಸೊನ್ನೆ ನಿನಗೆ ಬೆಲೆಯೇ ಇಲ್ಲ ಎಂದು ಬರಿದೆ ಬೈವರೆಲ್ಲ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪಿ ಕಾಳಿಂಗರಾವ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
3: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. 12:05 PM-1:00 PM

0: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সংগীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿಯ 90 ವರ್ಷದ ಪಯಣ,
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗ್ರಾಮೀಣ ಭಾಗದ ಮೂಲ ಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಸಚಿವ ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ, ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ವಾರ್ತೆಗಳ ವಿವರ: ಕಳೆದ 12 ವರ್ಷಗಳ ಅವಧಿಯಲ್ಲಿ ನಗರ ಮತ್ತು ಹಳ್ಳಿಗಳ ನಡುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯ ಸುಧಾರಣೆ ಕಂಡಿದ್ದು, ಜನರ ಸ್ವಾವಲಂಬಿ ಬದುಕು ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ವಾರಣಾಸಿಯಿಂದ ವಡ್ನಾಗರ್ವರೆಗೆ ಕೈಗೊಂಡಿರುವಂತಹ ಸಂಕಲ್ಪ ಯಾತ್ರೆಯ ಯಾತ್ರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜ ಸೇವೆ, ಸಾಮಾಜಿಕ ಸುಧಾರಣೆ ಮತ್ತು ಸಕಾರಾತ್ಮಕ ಬದಲಾವಣೆಯ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ ಅವರು, ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬರ ಕೊಡುಗೆ ಮತ್ತು ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು. ಯಾತ್ರೆಯ ಕುರಿತು ಪ್ರತಿಯೊಬ್ಬ ಯಾತ್ರಾರ್ಥಿಯೂ ತಮ್ಮ ಅನಿಸಿಕೆಗಳನ್ನು ದಿನಚರಿಯಲ್ಲಿ ಬರೆದು ಇಡುವಂತೆ ಪ್ರಧಾನಿ ಸಲಹೆ ನೀಡಿದ್ದಾರೆ. ಕೊಲ್ಲಿ ರಾಷ್ಟ್ರ, ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆ ಮತ್ತು ನಾವಿಕರ ಮೇಲೆ ಪದೇ ಪದೇ ನಡೆಯುತ್ತಿರುವಂತಹ ದಾಳಿಗಳ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಇನ್ನು ಅಸಾಧಾರಣ ಘಟನೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ನೌಕಾಯಾನ ಮತ್ತು ನಾವಿಕರ ಸುರಕ್ಷತೆ ಹಾಗೂ ಭದ್ರತೆ ಕುರಿತ ಗ್ರೂಪ್ ಆಫ್ ಫ್ರೆಂಡ್ಸ್ನ ಉದ್ಘಾಟನಾ ಸಭೆಯನ್ನು ಉದ್ದೇಶಿಸಿ ಡಾ ಎಸ್ ಜೈಶಂಕರ್ ಮಾತನಾಡಿದರು. ಹಡಗು ಮತ್ತು ನಾವಿಕರ ಸುರಕ್ಷತೆ ಮತ್ತು ಭದ್ರತೆಯತ್ತ ಹೆಚ್ಚಿನ ಗಮನ ಸೆಳೆಯಲು ಭಾರತ ಮತ್ತು ಲೈಬೀರಿಯಾ ಜಂಟಿಯಾಗಿ ಈ ಸಂದರ್ಭದಲ್ಲಿ ನೂತನ ಉಪಕ್ರಮವೊಂದನ್ನು ಘೋಷಣೆ ಮಾಡಿದವು. ನಾವಿಕರ ಪ್ರಮುಖ ಮೂಲವಾಗಿರುವಂತಹ ಭಾರತ ಮತ್ತು

0: ವಿಶ್ವದ ಅತಿದೊಡ್ಡ ಹಡಗು ನೋಂದಣಿ ರಾಷ್ಟ್ರವಾಗಿರುವ ಲೈಬೀರಿಯಾ ಕಡಲ ಸುರಕ್ಷತೆ ಮತ್ತು ಭದ್ರತೆಯನ್ನು ಬಲಪಡಿಸಲು ಕೈಜೋಡಿಸಿವೆ. ಕಡಲ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಈ ವಲಯದ ಚರ್ಚೆಗಳಲ್ಲಿ ಪ್ರಮುಖ ಪಾಲುದಾರರಿಗೆ ಹೆಚ್ಚಿನ ಧ್ವನಿ ಸಿಗುವಂತೆ ಮಾಡಲು ಸಮಾಲೋಚನಾ ಚೌಕಟ್ಟನ್ನು ಸ್ಥಾಪಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಒಮಾನ್ ಕೊಲ್ಲಿಯಲ್ಲಿ ಆಂಟಿಗುವಾ ಮತ್ತು ಬಾರ್ಬುಡಾ ಧ್ವಜವನ್ನು ಹೊಂದಿದ್ದ ಎಂವಿ ಕೇಪ್ ಡಾವೋ ಎಂಬ ಬಲ್ಕ್ ಕ್ಯಾರಿಯರ್ ಹಡಗಿನ ಮೇಲೆ ಇತ್ತೀಚೆಗೆ ನಡೆದ ದಾಳಿಯನ್ನು ಅವರು ಪ್ರಸ್ತಾಪಿಸಿದರು. ಈ ಘಟನೆಯಲ್ಲಿ ಒಬ್ಬ ಭಾರತೀಯ ನಾವಿಕ ಮೃತಪಟ್ಟಿದ್ದರು. ಹರ್ಮುಜ್ ಜಲಸಂಧಿಯಲ್ಲಿ ದಾಳಿಗೊಳಗಾದ ಪನಾಮಾ ಧ್ವಜದ ತೈಲ ಟ್ಯಾಂಕರ್ ಎಲ್ಕಯಾ ಪ್ರಕರಣವನ್ನು ಡಾ ಎಸ್ ಜೈಶಂಕರ್ ಉಲ್ಲೇಖಿಸಿದರು. ಈ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿಯೊಬ್ಬರು ನಾಪತ್ತೆಯಾಗಿದ್ದರು. ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧವನ್ನು ತೆರವುಗೊಳಿಸಿ ಇರಾನ್ ತೈಲ ಮಾರಾಟದ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸಿದರೆ ಮತ್ತು ಲೆಬನಾನ್ ಒಳಗೊಂಡಂತೆ ಒಟ್ಟಾರೆ ಕದನ ವಿರಾಮವನ್ನು ಪಾಲಿಸಿದರೆ 7 ದಿನಗಳಲ್ಲಿ ಹರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತ ಮಾತುಕತೆಯನ್ನು ಪುನರಾರಂಭಿಸಲು ಇರಾನ್ ಪ್ರಸ್ತಾಪಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸುದ್ದಿಗಾರರೊಂದಿಗೆ ಈ ಪ್ರಸ್ತಾಪದ ವಿವರಗಳನ್ನು ನೀಡಿದ್ದಾರೆ. ಇದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಸ್ಥಗಿತಗೊಂಡಿದ್ದ ಮಾತುಕತೆಗಳನ್ನು ಪುನರಾರಂಭಿಸಲಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕವು ಈ ಯೋಜನೆಯನ್ನು ಒಪ್ಪಿಕೊಂಡ ತಕ್ಷಣವೇ 7 ದಿನಗಳ ಕಾಲಮಿತಿ ಪ್ರಾರಂಭವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆರಂಭಿಕ ಹಂತದ ಕ್ರಮಗಳನ್ನು ಪೂರ್ಣಗೊಳಿಸಲು ಸುಮಾರು 4-5 ದಿನಗಳು ಬೇಕಾಗುತ್ತವೆ ಮತ್ತು 6ನೇ ದಿನದಂದು ಜಲಸಂಧಿಯನ್ನು ತೆರೆಯಲಾಗುತ್ತದೆ. 7ನೇ ದಿನದಂದು ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಒಪ್ಪಿಗೆಯಾದ ವಿಷಯಗಳ ಕುರಿತು ಅಮೆರಿಕದೊಂದಿಗೆ ಅಂತಿಮ ಒಪ್ಪಂದಕ್ಕಾಗಿ ಮಾತುಕತೆಗಳು ಪ್ರಾರಂಭವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕದ ವಾಷಿಂಗ್ಟನ್ಗೆ ಕೈಗೊಂಡಿದ್ದಂತಹ 3 ದಿನಗಳ ಅಧಿಕೃತ ಭೇಟಿಯು ವ್ಯಾಪಾರ ಕ್ಷೇತ್ರದಲ್ಲಿನ ಪ್ರಗತಿ, ಕೃತಕ ಬುದ್ದಿಮತ್ತೆ ಮತ್ತು ವಿದೇಶಾಂಗ ನೀತಿಯ ಕುರಿತಾದ ಚರ್ಚೆಗಳೊಂದಿಗೆ ಸಂಪನ್ನಗೊಂಡಿತು. ಆದರೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಡುವೆ ಯಾವುದೇ ಪ್ರಮುಖ ಹೊಸ ಒಪ್ಪಂದಗಳು ಏರ್ಪಡಲಿಲ್ಲ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದು ಎಲ್ಲರಿಗೂ ಅತ್ಯುತ್ತಮವಾದ ಸಭೆಯಾಗಿತ್ತು ಎಂದು ಬಣ್ಣಿಸಿದ್ದಾರೆ. ವರ್ಷಾಂತ್ಯದೊಳಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇನ್ನೂ 2 ಬಾರಿ ಭೇಟಿಯಾಗುವುದಾಗಿ ಚೀನಾ ಅಧ್ಯಕ್ಷರು ತಿಳಿಸಿದ್ದಾರೆ. ಇದರೊಂದಿಗೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಾಯಕರ ನಡುವಿನ ಮುಖಾಮುಖಿ ಮಾತುಕತೆಗಳ ಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದಂತಹ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರು ಒಳಗೊಂಡಿರುವಂತಹ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಯಿತು. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೊಬ್ಬ ಕಾರ್ಮಿಕರ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡ 19ರಷ್ಟು ಇದ್ದಂತಹ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡ 64ಕ್ಕೆ ಹೆಚ್ಚಳವಾಗಿರುವುದು ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವಂತಹ ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೀವು ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಕೇಳಬಹುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲಡಾಖ್ನಲ್ಲಿ ಭಾರತೀಯ ಪರ್ವತಾರೋಹಣ ತಂಡ 23 ದಿನಗಳಲ್ಲಿ 6,000 ಮೀಟರ್ಗಿಂತ ಎತ್ತರದ ಈವರೆಗೆ ಯಾರೂ ಏರದ 20 ಶಿಖರಗಳನ್ನು ಯಶಸ್ವಿಯಾಗಿ ಏರಿದೆ. ಈ ಐತಿಹಾಸಿಕ ಸಾಧನೆ ಮಾಡಿದ ತಂಡವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ರಾಜನಾಥ್ ಸಿಂಗ್ ಅವರು ಮಾತನಾಡಿ, ತಂಡದ ಧೈರ್ಯ, ಪರಿಶ್ರಮ ಮತ್ತು ದೃಢ ಸಂಕಲ್ಪ ಶ್ಲಾಘನೀಯವಾಗಿದೆ. ಈ ಸಾಧನೆ ಭಾರತದ ಪರ್ವತಾರೋಹಣ ಸಾಮರ್ಥ್ಯ ಮತ್ತು ಸಾಹಸ ಕ್ರೀಡೆಗಳಲ್ಲಿನ ಸಾಧನೆಗೆ ಸಾಕ್ಷಿಯಾಗಿದೆ. ಯುವ ಜನತೆ ಪರ್ವತಾರೋಹಣ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಈ ಸಾಧನೆ ಪ್ರೇರಣಾದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಅಟಿಕಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೇಲೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂನ 16 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ನಿನ್ನೆ ದಾಳಿ ನಡೆಸಿದೆ. ಕಳ್ಳತನ ಮಾಡಿದ ಚಿನ್ನವನ್ನು ಖರೀದಿ ಮಾಡುತ್ತಿರುವಂತಹ ಕುರಿತಾದಂತಹ ದೂರಿನ ಆಧಾರದ ಮೇಲೆ ಅಟಿಕಾ ಗೋಲ್ಡ್ನ ನಿರ್ದೇಶಕರು, ಪಾಲುದಾರರು ಮತ್ತಿತರ ನಿವಾಸಗಳ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ 752,000 ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಪ್ರಕಟಣೆ ತಿಳಿಸಿದೆ. ಭಾರತದ ಮ್ಯಾರಥಾನ್ ಓಟಗಾರ ಸವನ್ ಬರ್ವಾಲ್ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಸಾಧನೆಯನ್ನ ಮಾಡಿದ್ದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 44 ವರ್ಷದ ಸವನ್ ಬರ್ವಾಲ್ 2:11:37 ಗುರಿ ಮುಟ್ಟಿ ನೂತನ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಜಪಾನ್ನ ಯಮಶಿತ ಚಿನ್ನದ ಪದಕ ಗಳಿಸಿದ್ದಾರೆ. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಗುಲ್ವೀರ್ ಸಿಂಗ್ ಈ ಮುನ್ನ ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಗುಲ್ವೀರ್ ಸಿಂಗ್ ಅವರು ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿ ಅತ್ಯುತ್ತಮ ಸಾಧನೆ ಮಾಡಿ ದಾಪುಗಾಲಿಟ್ಟಿದ್ದಾರೆ. ಭಾರತದ ಅಥ್ಲೀಟ್ಗಳಿಗೆ ಅವರು ಪ್ರೇರಣಾದಾಯಕವಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾಗದ ಮೂಲ ಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ. ಈ ವರ್ಷ ಮತ್ತೆ 2 ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
3: ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳು.

0: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಶ್ರೀರಾಮ್ ಅವರುಗಳ ಧ್ವನಿಯಲ್ಲಿ ಕೇಳಿ ನಾಗರ ಹಾವು ಚಿತ್ರದಿಂದ ಇದೊಂದು ಗೀತೆಯನ್ನು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು 8:35 ಆಲಿಸಬಹುದು. ಇದು ಆಕಾಶವಾಣಿ. ಈಗ ಸಮಯ 8 ಆಗಲಿದೆ. ಇನ್ನು ಮುಂದೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.

0: Uzbekistan on the top table. And now for a look at today's newspapers, it's over to Tanvi Khurana.
1: Thank you, Anuja. The Times of India highlights Prime Minister Modi's virtual interaction with Seva Yatris from Varanasi to Vadnagar to blend social reform with political work rather than focusing only on vote banks. Key trade pacts in mind, Delhi looks at multi-nation visit by PM Modi in December. Destinations may include the US, Canada and at least two European countries, writes the Indian Express. The Statesman writes, AIIMS Delhi records over 50 lakh OPD visits, nearly 3 lakh surgeries in a year. A headline in the Economic Times states, rupee recovers as large public sector banks sell dollars. And finally, in the Sun Times and all other dailies carry the news of India ending its wait for gold in shooting. The headline says, shooters strike gold, India scales new heights with its first pole vault medal. And with that, it's back to you, Anuja.
0: Thank you, Tanvi. And now before we end the bulletin, the headlines once again. Prime Minister Narendra Modi says gap between cities and villages in India has narrowed significantly over past 12 years. Heavy rain slashed several districts of Uttar Pradesh. Schools closed in many districts following alert for heavy downpour. Chhattisgarh government declares holiday today for all schools in the state due to continuous rain over past 2 days. India raises concerns over repeated attacks on commercial shipping and seafarers in Gulf, Red Sea and Black Sea. Savan Barwal wins silver medal in men's marathon event at Asian Games in Japan. And D. Gukesh secures India's victory over Germany in ninth round of FIDE Chess Olympiad in Samarkand. And with that, we end the morning news. Have a nice day.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಭವ್ಯ ಹೆಚ್ ಬಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು ಕೇಳಿ ಆಯುಷ್ವಾಣಿ
3: ಔಷಧಿಗಳಿಗಿಂತ ಜೀವನ ಶೈಲಿ ಸುಧಾರಣೆಗೆ ಹೆಚ್ಚಿನ ಮಹತ್ವ ನೀಡಲಾಗುವುದು ಪ್ರಕೃತಿ ಚಿಕಿತ್ಸೆಯು ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವನ್ನು ಕಾಪಾಡುತ್ತದೆ ಈ ಪದ್ಧತಿಯಲ್ಲಿ ಪಂಚಮಹಾಭೂತಗಳ ಮೂಲಕ ಚಿಕಿತ್ಸೆ ನೀಡಲಾಗುವುದು ಯೋಗದಿಂದ ದೇಹ ಸದೃಢವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಪ್ರತಿದಿನ ಕನಿಷ್ಠ 30 ನಿಮಿಷ ಯೋಗಾಭ್ಯಾಸ 10 ನಿಮಿಷ ಪ್ರಾಣಾಯಾಮ ಧ್ಯಾನ ಮಾಡಿ ನಾವು ಸೇವಿಸುವ ಆಹಾರವೇ ಔಷಧಿ ತಾಜಾ ಹಣ್ಣುಗಳು ಹಸಿರು ಸೊಪ್ಪು ಮೊಳಕೆ ಕಾಳುಗಳು ಸಂಪೂರ್ಣ ಧಾನ್ಯಗಳನ್ನು ಸೇವಿಸಿ ಸಾಕಷ್ಟು ಪ್ರಮಾಣದ ನೀರು ಉತ್ತಮ ಆರೋಗ್ಯಕ್ಕೆ ಸಹಾಯಕಾರಿ ದೇಹಕ್ಕೆ ಹಾನಿಕರವಾದ ಜಂಕ್ ಫುಡ್ ತಂಪು ಪಾನೀಯಗಳು ಅತಿಯಾದ ಸಕ್ಕರೆ ಹೆಚ್ಚು ಉಪ್ಪುಯುಕ್ತ ಆಹಾರ ಕರಿದ ಎಣ್ಣೆಯ ಆಹಾರ ಮೈದಾ ಹಿಟ್ಟಿನಿಂದ ತಯಾರಿಸಿದ ಆಹಾರಗಳನ್ನು ಹೆಚ್ಚು ಬಳಸಬಾರದು ನೀರೇ ಜೀವನಕ್ಕೆ ಅಮೃತ ದಿನಕ್ಕೆ 2-3 ಲೀಟರ್ ನೀರು ಕುಡಿಯಿರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ 1 ಲೋಟ ನೀರು ಕುಡಿಯುವುದು ಉತ್ತಮ ನೀರಿನ ಸೇವನೆ ಆರೋಗ್ಯಕರ ಜೀವನಕ್ಕೆ ಅಡಿಪಾಯ ಸೂರ್ಯನ ಬೆಳಕು ಆರೋಗ್ಯದ ಮೂಲ ಬೆಳಗ್ಗೆ 7-9 ಗಂಟೆಯೊಳಗೆ ಸೂರ್ಯನ ಬೆಳಕಿನಲ್ಲಿ ಕನಿಷ್ಠ 15-20 ನಿಮಿಷ ಇರಿ ನೈಸರ್ಗಿಕವಾಗಿ ದೇಹಕ್ಕೆ ದೊರೆಯುವ ವಿಟಮಿನ್ ಡಿ ಮೂಳೆಗಳನ್ನು ಬಲಪಡಿಸುತ್ತದೆ ತ್ವಚೆಯ ಆರೋಗ್ಯಕ್ಕೂ ಸಹಾಯಕಾರಿ ಮನಸ್ಸು ಆರೋಗ್ಯವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿ ಪ್ರಾಣಾಯಾಮದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ ಮನಸ್ಸು ಶಾಂತವಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ಯೋಗ ದೇಹವನ್ನು ಸದೃಢ ಹಾಗೂ ಲವಲವಿಕೆಯಾಗಿರಿಸುತ್ತದೆ ಮಾನಸಿಕ ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ ಸ್ಥೂಲಕಾಯ ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಹಾಯಕಾರಿ ಉತ್ತಮ ನಿದ್ರೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಉತ್ತಮ ಪ್ರಕೃತಿ ಚಿಕಿತ್ಸೆಯ ಪ್ರಮುಖ ವಿಧಾನಗಳು ಜಲಚಿಕಿತ್ಸೆ ಅಂದರೆ ಹೈಡ್ರೋಥೆರಪಿ ಜಲವು ದೇಹವನ್ನು ಶುದ್ಧೀಕರಿಸಿ ರಕ್ತ ಸಂಚಾರವನ್ನು ಸುಧಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕಾರಿಯಾಗಿದೆ ಮಣ್ಣಿನ ಚಿಕಿತ್ಸೆ ಮಡ್ ಥೆರಪಿ ದೇಹನ ಉಷ್ಣತೆಯನ್ನು ಕಾಪಾಡಿ ಉರಿಯೂತವನ್ನು ಶಮನಗೊಳಿಸಲು ಸಹಾಯಕಾರಿಯಾಗಿದೆ ಆಹಾರ ಚಿಕಿತ್ಸೆ ಫುಡ್ ಅಂಡ್ ನ್ಯೂಟ್ರಿಷನ್ ಥೆರಪಿ ನೈಸರ್ಗಿಕ ತಾಜಾ ಹಾಗೂ ಸಮತೋಲನ

0: ಆಹಾರವು ಉತ್ತಮ ಆರೋಗ್ಯದ ಮೂಲಾಧಾರವಾಗಿದೆ. ಯೋಗ ಚಿಕಿತ್ಸೆ, ಯೋಗ ಥೆರಪಿ ದೇಹ, ಮನಸ್ಸು ಹಾಗೂ ಉಸಿರಿನ ಸಮತೋಲನವನ್ನು ಕಾಪಾಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಉಪವಾಸ ಚಿಕಿತ್ಸೆ ಫಾಸ್ಟಿಂಗ್ ಥೆರಪಿ, ವೈದ್ಯರ ಸಲಹೆಯಂತೆ ಉಪವಾಸ ಮಾಡುವುದರಿಂದ ಜಠರಾಂಗಕ್ಕೆ ವಿಶ್ರಾಂತಿ ದೊರೆತು ದೇಹದ ಶುದ್ಧೀಕರಣಕ್ಕೆ ಸಹಾಯಕಾರಿಯಾಗಿದೆ. ಅಯಸ್ಕಾಂತ ಚಿಕಿತ್ಸೆ ಮ್ಯಾಗ್ನೆಟೋಥೆರಪಿ ರಕ್ತ ಸಂಚಾರವನ್ನು ಉತ್ತೇಜಿಸಿ ನೋವು ನಿವಾರಣೆಗೆ ಸಹಾಯಕಾರಿಯಾಗಿದೆ. ಸೂಜಿ ಚಿಕಿತ್ಸೆ ಆಕ್ಯುಪಂಕ್ಚರ್ ದೇಹದ ನಿರ್ದಿಷ್ಟ ಬಿಂದುಗಳನ್ನು ಉತ್ತೇಜಿಸಿ ನೋವು ನಿಯಂತ್ರಣ ಹಾಗೂ ಆರೋಗ್ಯ ಸುಧಾರಣೆಗೆ ಸಹಾಯಕಾರಿಯಾಗಿದೆ. ಸದೃಢ ಆರೋಗ್ಯಕ್ಕಾಗಿ ಪ್ರಕೃತಿಯೊಂದಿಗೆ ಬದುಕೋಣ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆಯುಷ್ ಆಸ್ಪತ್ರೆಗೆ ಭೇಟಿ ನೀಡಿ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಭವ್ಯ HB, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. DRM ತರಂಗಾಂತರ 603 kilohertz. ಸಮಯ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಸಿಂಹಾದ್ರಿಯ ಸಿಂಹಚಂದ್ರದಿಂದಾದ ಈ ಒಂದು ಗೀತೆಯನ್ನು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

ಎಲ್ಲಿಯದು ಭತ್ತ ತಾನೆಲ್ಲಿಯದೋ, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ. ಭುಕ್ತಿ ನಿನಗೆಲ್ಲಿಯದು ಭತ್ತ ತಾನೆಲ್ಲಿಯದೋ, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ. ಭಾಕ್ತವಾರಾರ ದುಡಿತದಿನೋ ನಿನಗಾಗಿಹುದು ಗುಪ್ತಗಾಮಿನಿಯೋ ಋಣ ಮಂಕುತಿಮ್ಮ. ಭಾಕ್ತವಾರಾರ ದುಡಿತದಿನೋ ನಿನಗಾಗಿಹುದು ಗುಪ್ತಗಾಮಿನಿಯೋ ಋಣ ಮಂಕುತಿಮ್ಮ.

ಈ ಕೊನೆಯ ಪದ್ಯ ಬಹಳ ದೊಡ್ಡದು, ಮುಖ್ಯವಾದಂಥ ಪದ್ಯ. ನಾವಿವತ್ತು ಬದುಕಿದ್ರೆ ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನೂರಾರು ಜನದ ಋಣಗಳನ್ನು ಹೊತ್ಕೊಂಡಿದ್ದೇವೆ ನಾವು. ಯಾರು ಹೇಳ್ತಾರೆ ನಾವು ಇಂಡಿಪೆಂಡೆಂಟ್ ಇದ್ದೇವೆ ಅಂತ, ಇಂಡಿಪೆಂಡೆಂಟ್ ಆಗಿದ್ದೇವೆ ಅನ್ನುವಂಥದ್ದ ಮೂರ್ಖತನದ ಮಾತು. ನಾವು ಯಾರೂ ಸರ್ವತಂತ್ರ ಸ್ವತಂತ್ರರಾಗೋಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಬದುಕಿದ್ರೆ, ನಾನು ಸಂತೋಷವಾಗಿದ್ದರೆ, ನನ್ನನ್ನು ಸಂತೋಷವಾಗಿಡೋದಕ್ಕೆ ನೂರು ಜನ ದುಡಿತಿದ್ದಾರೆ ಅಂತ.

ಅದಕ್ಕೆ ಹೇಳ್ತಾರೆ, ಭುಕ್ತಿ ನಿನಗೆಲ್ಲಿಯದು, ಭತ್ತ ತಾನೆಲ್ಲಿಯದು, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ ಭಕ್ತ ವಾರಾರ ದುಡಿತನಿದೋ ನಿನಗಾಗಿ ಹೋದು ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ. ನಿನಗೆ ಊಟ ಸಿಗ್ತದಲ್ಲಪ್ಪ, ನಿನಗೆ ಎಲ್ಲಿದದು ಭತ್ತ, ಎಲ್ಲಿದು ಭತ್ತ, ಎಲ್ಲಿದು ಭತ್ತ, ಯಾರ್ದೋ ಎಲ್ಲೋ ಬಿತ್ತಿದ್ದು ಹೇಳ್ತೀವಿ, ಓ ಗಂಗಾವತಿಯಿಂದ ಬಂತು ಭತ್ತ, ಓ ಇದು ಹಿಮಾಚಲ್ ಪ್ರದೇಶದಿಂದ ಬಂದದ್ದು, ಮಸೂರಿಯಿಂದ ಬಂದದ್ದು ಅಂತೆಲ್ಲ ಹೇಳ್ತಾ ಇರ್ತೀವಿ. ಎಲ್ಲಿ ಭತ್ತ ನೀನು ಬರಬೇಕಾದ್ರೆ ನೋಡಿ ಹೇಗಿದೆ ಅದು, ಎತ್ತಲಿನ ಗೊಬ್ಬರ ಆ ಭತ್ತಕ್ಕೆ ಹಾಕಿ ಬೆಳೀಬೇಕಾದ್ರೆ ಎಲ್ಲಿ ಗೊಬ್ಬರ ಹಾಕಿದ್ರು, ಅದೆಲ್ಲಿದು ಬಂತೋ, ಎಲ್ಲಿ ನೀರೋ ಬಾವಿದೋ ಕೆನಾಲದ್ದೋ ಯಾವುದೋ ಡ್ಯಾಮಿಂದ ಬಂದದ್ದು ನೀರೋ, ಡ್ಯಾಮಿಗೆ ಬಂದು ನೀರು ಎಲ್ಲಿಂದ ಸೇರಿದ್ದು, ಎಲ್ಲೆಲ್ಲಿದು ಬಂದು ಸೇರಿದ್ದು. ಆದ್ದರಿಂದ ನಿನಗೆ ಬಂದಂಥ ಭತ್ತ ಎಲ್ಲಿದು, ಅದಕ್ಕೆ ಹಾಕಿದಂಥ ಗೊಬ್ಬರ ಎಲ್ಲಿದೋ, ಅದಕ್ಕೆ ಬಂದಂಥ ನೀರು ಎಲ್ಲಿದೋ, ಇದ್ರ ಜೊತೆಗೆ ನೀನು ಮಾಡುವಂಥ ಊಟ ಇದೆಯಲ್ಲ ಭಕ್ತ, ಭಕ್ತ ಅಂದರೆ ಊಟ, ನಿನಗಿರುವಂಥ ಊಟ ಆರಾರ ದುಡಿತನಿದೋ, ಯಾರ್ಯಾರು ದುಡಿದು ನಿನಗೆ ಊಟ ಕೊಟ್ಟಿದ್ದಾರೋ ಅದು ದಿನಕ್ಕೆ ಬಂದಿದೆಯಪ್ಪ ಇವತ್ತು, ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ. ಈ ಋಣ ಅನ್ನುವಂಥದ್ದು ಗುಪ್ತಗಾಮಿನಿ ಹೊರಗೆ ಕಾಣಿಸುವಂಥದ್ದಲ್ಲ, ಒಳಗಡೆ ಸೇರ್ಕೊಂಡಿದೆ ಅಂತ ಹೇಳುವಂಥ ಮಾತು. ಒಂದು ಗಮನಿಸ್ಬೇಕು, ನಾನು ಯಾವತ್ತಾದರೂ ಮನೆಯಲ್ಲಿ ಕೂತ್ಕೊಂಡು 10 ನಿಮಿಷ ಸಂತೋಷವಾಗಿದ್ದೇನೆ ಅಂತ ಅನ್ನೋದಾದರೆ ಇದನ್ನು ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕಾಗ್ತದೆ. ನಾನು 10 ನಿಮಿಷ ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರೋದಕ್ಕೆ 100 ಜನ ದುಡಿತಾ ಇದ್ದಾರೆ, 1000 ಜನ ದುಡಿತಾ ಇದ್ದಾರೆ. ಯಾರೋ ಅಲ್ಲಿ ಮಳೆ ಗಾಳಿಯಲ್ಲಿ ನಿಂತ್ಕೊಂಡು ಆ ಜರಾವತಿ ಜೋಗ್ ಫಾಲ್ಸಲ್ಲಿ ಬಿದ್ದಂಥ ನೀರನ್ನು ವಿದ್ಯುತ್ತಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ದುಡಿತಾ ಇದ್ದಾರೆ. ಯಾವುದೋ ಎಲೆಕ್ಟ್ರಿಸಿಟಿ ಬೋರ್ಡಿನ ಜನ ಹಗಲು ರಾತ್ರಿ ವಾಯರ್ ನೋಡಿಕೊಂಡು ಕತ್ತರಿಸಿದ ಹಾಗೆ, ರಾತ್ರಿ ಮಳೆಯಲ್ಲಿ ಕೂಡ ವಾಯರ್ ಕತ್ತರಿಸಿದಾಗ ಜೀವದ ಭಯವನ್ನು ಬಿಟ್ಟು ವಾಯರ್ನ ಸೇರಿಸಿ ನಿಮ್ಮ ಮನೆಗೆ ಕರೆಂಟ್ ತಲುಪಿಸ್ತಾರಲ್ಲ, ಅವ್ರು ದುಡಿದಿಲ್ವಾ? ನಿಮಗೋಸ್ಕರ ಯಾರೂ ಒಂದು ಕಂಪ್ನಿಯವರು ಫ್ಯಾನ್ ತಯಾರು ಮಾಡಲಿಲ್ವಾ? ನಿಮಗೋಸ್ಕರ ಯಾರು ಕಷ್ಟಪಡ್ತೀವಿ ಒಂದು ಟೆಲಿವಿಷನ್ ತಯಾರು ಮಾಡಲಿಲ್ವಾ? ನಿಮ್ಮನೆ ಬರೆಯುವಂಥ ಫರ್ನಿಚರ್ ಯಾರು ಮಾಡಿದ್ದು? ನೀವು 10 ನಿಮಿಷ ಸಂತೋಷವಾಗಿರಬೇಕಾದ್ರೆ 1000 ಜನ ನಿಮ್ಮನ್ನು ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರ ಋಣ ನನ್ನ ಬಗಲ ಮೇಲಿದೆ. ಆದ್ದರಿಂದ ಪ್ರತಿಯೊಂದು ಜೀವನದ ಕ್ಷಣದಲ್ಲಿ ಕೂಡ ಮತ್ತೊಬ್ಬ ಋಣದಲ್ಲೇ ಬದುಕ್ತಾ ಇದ್ದೀವಿ, ಸ್ವತಂತ್ರರಾಗಿಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ. ಈ ಋಣ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸದೆ ಗುಪ್ತ ಗಾಮಿನಿಯಾಗಿ ನಮ್ಮ ಜೀವನಕ್ಕೆ ಪ್ರೇರಕವಾಗಿ ಪೋಷಕವಾಗಿರುವಂಥದ್ದು, ಆ ಋಣವನ್ನು ಮರಿಬಾರದು ಅನ್ನುವಂಥದ್ದು ಡಿ ವಿ ಜಿ ಕಲ್ಪನೆ.

ಕುಳಾವ ಕಾಲುವೆಯ ಸೇರುವುದು ಮಣ್ಣಾವುದರಿಂದೆ ಗರ್ಭವತಿಯಹುದು. ನಿನ್ನೆಂಜಲಗುಳಾವ ಕಾಲುವೆಯ ಸೇರುವುದು ಮಣ್ಣಾವುದರಿಂದೆ ಗರ್ಭವತಿಯಹುದು. ಅನ್ನವದರಿಂದಾರ್ಗೋ ಲೋಕಕವರಿಂದೇನೋ ಬಣ್ಣಿಸುವರಾರದನು ಮಂಕುತಿಮ್ಮ. ಅನ್ನವದರಿಂದಾರ್ಗೋ ಲೋಕಕವರಿಂದೇನೋ ಬಣ್ಣಿಸುವರಾರದನು ಮಂಕುತಿಮ್ಮ.

0: ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿರ್ತಕ್ಕಂತಹ ಮುಕ್ತಗಳ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಇಂದಿನ ದಿವಸ ಪದ್ಯ 841 ವ್ಯಾಖ್ಯಾನವನ್ನು ನಾವು ಕೇಳೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಪದ್ಯ ಈಗಾಗಲೇ ತಾವು ಸುಶ್ರಾವ ಕೇಳಿದ್ದೀರಿ, ಅದನ್ನು ಬದ್ಧ ಬದ್ಧ ಹೇಳಿದಂತಹ ಮಾತನ್ನು ಕೂಡ ಕೇಳಿದ್ದೀರಿ. ಅದರ ಅರ್ಥ ಆಗಬೇಕಾದ್ರೆ ಪ್ರತಿಯೊಂದು ಪದವನ್ನು ಒಡಚಿ ನೋಡಬೇಕಾಗತ್ತೆ, ಅದರ ಅರ್ಥವನ್ನು ಗಮನಿಸಬೇಕಾಗತ್ತೆ. ನಿನ್ನ ಎಂಜಲ ಅಗುಳು ಯಾವ ಕಾಲವೆಯ ಸೇರುವುದು, ಅಂದರೆ ಊಟ ಮಾಡಿದ ನಂತರ ಉಳಿದ ಅನ್ನದ ಕಾಳು ಯಾವುದು ಕಾಲುವೆ ಸೇರುತ್ತೋ, ಅಂದರೆ ಯಾವ ದಿಕ್ಕಿನಲ್ಲಿ ಹೋಗುತ್ತೋ ಹೇಳೋಕ್ಕೆ ಸಾಧ್ಯ ಇಲ್ಲ. ಆ ಅಗುಳು ಯಾವ ಮಣ್ಣಲ್ಲಿ ಸೇರಿಕೊಳ್ಳುತ್ತೋ ಅದು ಗರ್ಭವತಿ ಆಗತ್ತೆ, ಅಂದರೆ ಹೊಸ ಜೀವನಕ್ಕೆ ಚೈತನ್ಯಕ್ಕೆ ಸೃಷ್ಟಿ ಮಾಡಿಕೊಡುತ್ತೆ. ಅದರಿಂದ ಯಾರಿಗೆ ಅನ್ನ ಸಿಗುತ್ತೆ, ಲೋಕಕ್ಕೆ ಅದರಿಂದ ಉಪಯೋಗ ಏನು, ಈ ಎಲ್ಲವನ್ನು ಅರ್ಥವಾಗುವಂತೆ ವರ್ಣಿಸೋರು ಯಾರಿದ್ದಾರೆ. ಇಲ್ಲಿ ಋಣದ ಗತಿಯ ಸ್ಥಿತಿಗಳ ಬಗ್ಗೆನ ಚಿಂತನೆಗಳಿವೆ. ಎಂಜಲಿನ ಅಗಳು ಅಂದರೆ ನಾವು ತೀರಿಸಬೇಕಾದ ಕರ್ಮಗಳು ಅಥವಾ ಋಣಗಳ ಪ್ರತೀಕ. ಇದನ್ನು ತೀರಿಸಬೇಕಾದ ಸ್ಥಳದ ನಿರ್ಣಯ ಹೇಗೂ ಆಗುತ್ತೆ, ಅಲ್ಲಿ ಅದು ಬೆಳೆದು ನಿಲ್ಲುತ್ತೆ. ಇದರಿಂದ ಯಾರೋ ಒಬ್ಬರಿಗೆ ಲಾಭ ಆಗುತ್ತೆ, ನಷ್ಟವೂ ಆಗ್ಬೋದು, ಉಪಕಾರಿಗಳಾಗ್ಬೋದು ಅಪಕಾರಿಗಳಾಗ್ಬೋದು. ನೀನು ಮಾಡಿದ ಕರ್ಮಗಳು ಎಲ್ಲಿ ಯಾವಾಗ ಫಲ ನೀಡುತ್ತೆ ಎಂಬುದು ತಿಳಿಯೋದಿಲ್ಲ. ತನ್ಮೂಲಕ ಯಾರಿಗೆ ಜೀವ ದೊರಕುತ್ತೆ ಎಂಬುದನ್ನು ಅರಿಯಲಾರೆವು. ಆದ್ದರಿಂದ ಅವರಿಂದ ಲೋಕಕ್ಕೆ ಅಂದರೆ ಸಮಾಜಕ್ಕೆ ಏನಾಗುತ್ತೆ, ಉಪಕಾರವೋ ಅಪಕಾರವೋ ಬೆಳವಣಿಗೆಯೋ ಅವನತಿಯೋ ನಿಖರವಾಗಿ ತಿಳಿಸೋರು ಯಾರು? ಗಹನ ಕರ್ಮಣೋ ಗತಿ ಅಂತ. ಕರ್ಮದ ಗತಿ ಬಹಳ ರಹಸ್ಯವಾಗಿದೆ. ಭೌತ ವಿಜ್ಞಾನದ ವಿಷಯದಲ್ಲಿ ಯಾವಾಗ ಎಲ್ಲಿ ಹೇಗೆ ಏನು ನಡೆಯುತ್ತೆ ಅನ್ನೋದನ್ನು ತರ್ಕಬದ್ಧವಾಗಿ ಪ್ರಾಯೋಗಿಕವಾಗಿ ನಿರ್ಧಾರ ಮಾಡ್ಬೋದು. ಆದರೆ ಮನುಷ್ಯನ ಬದುಕು ಕರ್ಮ ಬಹಳ ಸಂಕೀರ್ಣವಾಗಿ ರಹಸ್ಯವಾಗಿರ್ತಕ್ಕಂಥದ್ದಾಗಿದೆ. ಕರ್ಮ ಮಾಡುವುದಷ್ಟೇ ನಮಗಿರುವ ಧರ್ಮ. ಇದು ಈ ಪದ್ಯದ ಒಂದು ಸೂಚಿವಾಗಿರ್ತಕ್ಕಂಥ ಒಂದು ಅರ್ಥ. ವಿಚಾರ ಮಾಡಿದಷ್ಟು ಕೂಡ ಇದರ ಅರ್ಥ ವ್ಯಾಪ್ತಿ ಆಳ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದು ಆಕಾಶವಾಣಿ, ಸಮಯ 9:20. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
2: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026
3: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಗಿಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀನಿ.
2: ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. 12:05 PM-1 PM

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ.

0: ಉಳಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
7: ಇದು ಆಕಾಶವಾಣಿ. ಈಗ ಗೀತ ಪಲ್ಲವದಲ್ಲಿ ಚಿತ್ರಗೀತೆಯನ್ನು ಕೇಳೋಣ. ಉದಿತ್ ನಾರಾಯಣ್ ಹಾಗೂ ದಿವ್ಯಾ ಅವರು ಹಾಡಿರುವ ಪರ್ವ ಚಿತ್ರದಿಂದ ಇದ ಈ ಒಂದು ಗೀತೆ.

ಇದುವರೆಗೆ ಗೀತ ಪಲ್ಲವದಲ್ಲಿ ಚಿತ್ರಗೀತೆಯನ್ನು ಕೇಳಿದರೆ. ಇದು ಆಕಾಶವಾಣಿ, ಸಮಯ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರಣಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವುದು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:46. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

0: ಅಪ್ಪ, 3,000 ಕೊಡಿ.
1: ಯಾಕೆ?
0: ನನ್ನ ಪಾಕೆಟ್ ಮನಿ.
1: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
0: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
1: ಅರೆ ವಾ, ನನಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
0: ನಿಮ್ ಮೊಬೈಲ್ ಕೊಡಿ.
1: ತಗೋ ತಗೋ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ನಮಸ್ಕಾರ ಶ್ರೋತೃಗಳೇ. ನಮ್ಮ ಸುತ್ತಲಿನ ಗಾಳಿ, ನಾವು ಕುಡಿಯೋ ನೀರು, ಸೇವಿಸುವ ಆಹಾರ, ವಾಸಿಸುವಂಥ ಮನೆ, ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆ, ಮರಗಿಡಗಳು, ನದಿಗಳು, ಕೆರೆಗಳು, ಮಣ್ಣು, ಇವೆಲ್ಲವೂ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಪ್ರಕೃತಿ ಆರೋಗ್ಯವಾಗಿದ್ದರೆ ಮಾತ್ರ ಮನುಷ್ಯನ ಆರೋಗ್ಯವೂ ಸಹ ಉತ್ತಮವಾಗಿರಲು ಸಾಧ್ಯ. ಆದ್ದರಿಂದಲೇ ಪರಿಸರ ಮತ್ತು ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ September 26 ವಿಶ್ವ ಪರಿಸರ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತೆ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ಆರೋಗ್ಯ ದಿನದ ಮಹತ್ವ, ಪರಿಸರ ಮಾಲಿನ್ಯದಿಂದ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳು, ಹಾಗೆಯೇ ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮೆಲ್ಲರ ಪಾತ್ರವನ್ನು ಕುರಿತು ತಿಳ್ಕೊಳ್ಳೋಣ. ಹಾಗೆಯೇ ಚಿತ್ರಗೀತೆಗಳನ್ನು ಕೇಳ್ತಾ ಮುಂದೆ ಸಾಗೋಣ. ಗಾನಗಂಗೆ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಈ ಒಂದು ಗೀತೆ, ಚಿತ್ರ ಚಿರಂಜೀವಿ ಸುಧಾಕರ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ,

0: ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಪರಿಸರ ಆರೋಗ್ಯ ಎಂಬ ಪದವನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಮೊದಲು ನೆನಪಾಗೋದು ಸ್ವಚ್ಛತೆ. ಆದರೆ ಪರಿಸರ ಆರೋಗ್ಯದ ವ್ಯಾಪ್ತಿ ಅದಕ್ಕಿಂತ ಬಹಳ ದೊಡ್ಡದಿದೆ. ನಾವು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ, ಗಾಳಿ, ನೀರು, ಮಣ್ಣು, ಆಹಾರ, ನೈರ್ಮಲ್ಯ, ತ್ಯಾಜ್ಯ ನಿರ್ವಹಣೆ, ರಾಸಾಯನಿಕಗಳ ಬಳಕೆ, ಶಬ್ದ, ವಾಸಸ್ಥಳ ಹಾಗೂ ಹವಾಮಾನ, ಇವೆಲ್ಲವೂ ಪರಿಸರ ಆರೋಗ್ಯದ ಭಾಗಗಳಾಗಿವೆ. ಮನುಷ್ಯನ ಆರೋಗ್ಯದ ಮೇಲೆ ಪರಿಸರದ ಪ್ರಭಾವ ಬಹಳ ಗಾಢವಾಗಿದೆ. ಶುದ್ಧ ಗಾಳಿ ನಮ್ಮ ಶ್ವಾಸಕೋಶಗಳಿಗೆ ಅಗತ್ಯ, ಸುರಕ್ಷಿತ ನೀರು ನಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ಅಗತ್ಯವಿದೆ, ಪೌಷ್ಟಿಕ ಮತ್ತು ಸುರಕ್ಷಿತ ಆಹಾರ ನಮ್ಮ ಬೆಳವಣಿಗೆಗೆ ಅಗತ್ಯವಾಗಿದೆ. ಸ್ವಚ್ಛ ಪರಿಸರ ರೋಗಗಳ ಹರಡುವಿಕೆಯನ್ನು ತಡೆಯಲು ಸಹಾಯ ಮಾಡುತ್ತೆ. ಹೀಗಾಗಿ ಪರಿಸರ ಆರೋಗ್ಯ ಅಂತಂದರೆ ಕೇವಲ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಮಾತ್ರ ಅಲ್ಲ, ಮಾನವನ ಆರೋಗ್ಯವನ್ನು ರಕ್ಷಿಸುವಂಥ ಸುರಕ್ಷಿತ ಪರಿಸರವನ್ನು ನಿರ್ಮಿಸೋದು ಅಂತ ಹೇಳ್ಬೋದು. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಹೇಮಂತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಖುಷಿ ಚಿತ್ರದಿಂದ ಈ ಒಂದು ಗೀತೆಯನ್ನು ಆರಿಸಲಾಗಿದೆ.

0: ಗಾನಗಂಗೆಯಲ್ಲಿ ಈಗ ಒಂದು ಸಣ್ಣ ವಿರಾಮ. ಇದು ಆಕಾಶವಾಣಿ, ಸಮಯ 10 ಗಂಟೆ ಆಗಲಿದೆ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. 10:05 ಗಾನಗಂಗೆ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: اردو زبان کے پروگرام بھی AIR ایپ پر ملتے
5: ہیں.
6: آکاشوانی انیت تمل نگلچگلوں نیوز آن AIR ایپل کڑیکم.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ

ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೆಲ್ಲರಿಗೂ ಮತ್ತೆ ಸ್ವಾಗತ. ಶ್ರೋತೃಗಳೇ, ಇವತ್ತು ವಿಶ್ವ ಪರಿಸರ ಆರೋಗ್ಯ ದಿನ. ಹಾಗಾಗಿ ವಿಶ್ವ ಪರಿಸರ ಆರೋಗ್ಯ ದಿನದ ಮಹತ್ವ, ಪರಿಸರ ಮಾಲಿನ್ಯದಿಂದ ಉಂಟಾಗುವಂಥ ಆರೋಗ್ಯ ಸಮಸ್ಯೆಗಳು, ಹಾಗೆಯೇ ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮೆಲ್ಲರ ಪಾತ್ರದ ಕುರಿತು ಮಾತನಾಡ್ತಾ ಇದ್ದೇವೆ. ನಾವು ಬದುಕಲು ಆಹಾರ ಮತ್ತು ನೀರು ಎಷ್ಟು ಮುಖ್ಯನೋ, ಗಾಳಿಯೂ ಸಹ ಅಷ್ಟೇ ಮುಖ್ಯ. ಆದರೆ ಇಂದು ವಾಹನಗಳ ಹೊಗೆ, ಕೈಗಾರಿಕೆಗಳಿಂದ ಹೊರಬರುವಂಥ ಅನಿಲಗಳು, ಧೂಳು, ಇತರ ಮೂಲಗಳಿಂದ ವಾಯುಮಾಲಿನ್ಯ ಹೆಚ್ಚುತ್ತಾ ಇದೆ. ಕಲುಷಿತ ಗಾಳಿಯನ್ನು ದೀರ್ಘಕಾಲ ಉಸಿರಾಡೋದ್ರಿಂದ ಉಸಿರಾಟದ ತೊಂದರೆಗಳು ಮತ್ತು ಹೃದಯ ಶ್ವಾಸಕೋಶ ಸಂಬಂಧಿತ ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಾಗಬಹುದು. ಆದ್ದರಿಂದ ವಾಹನಗಳ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡೋದು, ಸಾರ್ವಜನಿಕ ಸಾರಿಗೆಯನ್ನು ಬಳಸೋದು, ಮರಗಳನ್ನು ಬೆಳೆಸೋದು ಮುಂತಾದ ಕ್ರಮಗಳು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ವಜ್ರಮುಖಿ ಚಿತ್ರದಿಂದ ಶಶಾಂಕ್ ಶೇಷಗಿರಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ನೀರು ಜೀವನ ಎಂಬ ಮಾತನ್ನು ನಾವು ಬಾಲ್ಯದಿಂದಲೂ ಕೇಳಿದ್ದೇವೆ. ಆದರೆ ನೀರು ಕೇವಲ ಲಭ್ಯವಿರುವುದಷ್ಟೇ ಸಾಕಾಗುವುದಿಲ್ಲ, ಅದು ಸುರಕ್ಷಿತವಾಗಿಯೂ ಇರಬೇಕು. ಕಲುಷಿತ ನೀರು ಹಲವು ರೋಗಗಳ ಹರಡುವಿಕೆಗೆ ಕಾರಣ ಆಗಬಹುದು. ನದಿಗಳು, ಕೆರೆಗಳು ಮತ್ತು ಜಲಮೂಲಗಳಿಗೆ ತ್ಯಾಜ್ಯ, ಪ್ಲಾಸ್ಟಿಕ್ ಅಥವಾ ರಾಸಾಯನಿಕಗಳನ್ನು ಸುರಿಯೋದನ್ನು ತಪ್ಪಿಸಬೇಕು. ಕುಡಿಯುವ ನೀರನ್ನು ಸ್ವಚ್ಛವಾಗಿ ಸಂಗ್ರಹಿಸಬೇಕು. ನೀರನ್ನು ಮಿತವಾಗಿ ಬಳಸಬೇಕು. ನೀರನ್ನು ಉಳಿಸೋದು ಅಂದರೆ ಕೇವಲ ನೀರಿನ ಸಂಪನ್ಮೂಲವನ್ನು ಉಳಿಸೋದಲ್ಲ, ಭವಿಷ್ಯದ ಆರೋಗ್ಯವನ್ನು ಸಹ ಉಳಿಸಿದ ಹಾಗೆಯೇ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯಾ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಇ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನಮ್ಮ ಮನೆಗಳಲ್ಲಿ ಪ್ರತಿದಿನವೂ ವಿವಿಧ ರೀತಿಯ ತ್ಯಾಜ್ಯ ಉತ್ಪತ್ತಿಯಾಗುತ್ತೆ. ಆಹಾರದ ಉಳಿಕೆ, ಪ್ಲಾಸ್ಟಿಕ್, ಕಾಗದ, ಗಾಜು, ಲೋಹ, ಎಲೆಕ್ಟ್ರಾನಿಕ್ ವಸ್ತುಗಳು, ಹೀಗೆ ತ್ಯಾಜ್ಯದ ಸ್ವರೂಪವೂ ಸಹ ಭಿನ್ನವಾಗಿದೆ. ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಪರಿಸರ ಮಾಲಿನ್ಯ ಆಗುತ್ತೆ, ಅದರಿಂದ ದುರ್ವಾಸನೆ, ಕೀಟಗಳ ಹೆಚ್ಚಳ, ಹಾಗೆಯೇ ರೋಗಗಳ ಹರಡುವಿಕೆ ಅಂತ

ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಹಸಿ ತ್ಯಾಜ್ಯ ಹಾಗೂ ಒಣತ್ಯಾಜ್ಯಗಳನ್ನು ಬೇರ್ಪಡಿಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಪ್ರತ್ಯೇಕಿಸುವುದು ಮತ್ತು ಅಪಾಯಕಾರಿ ಅಥವಾ ಈ ತ್ಯಾಜ್ಯವನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡೋದು ಸಹ ಭಾಳ ಮುಖ್ಯವಾಗುತ್ತೆ. ನಾವು ಮನೆಯಿಂದಲೇ ತ್ಯಾಜ್ಯ ನಿರ್ವಹಣೆಯ ಉತ್ತಮ ಅಭ್ಯಾಸವನ್ನು ಆರಂಭಿಸಬಹುದು. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕೃಷ್ಣ ಸನ್ ಆಫ್ CM ಚಿತ್ರದಿಂದ ಟಿಪ್ಪು ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೆ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.
2: ಮರಗಳು ನಮಗೆ ನೆರಳು ನೀಡುತ್ತವೆ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ, ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಗರೀಕರಣ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಹಸಿರು ಪ್ರದೇಶಗಳ ಸಂರಕ್ಷಣೆ ಅತ್ಯಂತ ಅಗತ್ಯವಾಗಿದೆ. ಒಂದು ಸಸಿ ನೆಡುವುದು ಸುಲಭ, ಆದರೆ ಅದನ್ನು ಬೆಳೆಸಿ ದೊಡ್ಡ ಮರವಾಗಿಸೋದು ನಮ್ಮ ನಿಜವಾದ ಜವಾಬ್ದಾರಿ. ಒಬ್ಬ ವ್ಯಕ್ತಿ ಒಂದು ಮರ ಎಂಬ ಸಂಕಲ್ಪವನ್ನು ನಾವು ಕೈಗೊಂಡರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಹಸಿರಾಗುವಷ್ಟು ದೊಡ್ಡ ಬದಲಾವಣೆಯನ್ನು ತರಬಹುದು. ಗಾನಗಂಗೆಯಲ್ಲಿ ಮುಂದಿನ ಗೀತೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಿಂದ ಸಂಗೀತಾ ರಾಜೇವರ ಧ್ವನಿಯಲ್ಲಿ.

ನಾವು ಪ್ರಕೃತಿಯಿಂದ ಬಹಳಷ್ಟು ಪಡೆಯುತ್ತೇವೆ, ಆದರೆ ಪ್ರಕೃತಿಗೆ ನಾವು ಏನು ನೀಡುತ್ತಿದ್ದೇವೆ ಎಂಬ ಪ್ರಶ್ನೆಯನ್ನು ನಮ್ಮೊಳಗೆ ಕೇಳಿಕೊಳ್ಳುವಂಥ ಸಮಯ ಬಂದಿದೆ. ನಮ್ಮ ಪರಿಸರ ಆರೋಗ್ಯವಾಗಿದ್ದರೆ ನಮ್ಮ ಸಮಾಜ ಆರೋಗ್ಯವಾಗಿರುತ್ತೆ, ನಮ್ಮ ಸಮಾಜ ಆರೋಗ್ಯವಾಗಿದ್ದರೆ ನಮ್ಮ ಭವಿಷ್ಯವೂ ಆರೋಗ್ಯಕರವಾಗಿರುತ್ತೆ. ಪರಿಸರವನ್ನು ಕಾಪಾಡೋಣ, ಆರೋಗ್ಯವನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯವನ್ನು ನೀಡೋಣ. ಇದರೊಂದಿಗೆ ವಿಶ್ವ ಪರಿಸರ ಆರೋಗ್ಯ ದಿನದ ಈ ವಿಶೇಷ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಕೇಳೋಣ, ಅಮರ್ ಚಿತ್ರದಿಂದ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಸುನೆರೆಪಾಲ್.

0: ಕಷ್ಟವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ

0: ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಜಬ್ ಜಬ್ ಫೂಲ್ ಖಿಲೆ ಚಿತ್ರದಿಂದ ಈ ಒಂದು ಗೀತೆಯನ್ನು ಕೇಳಿದರೆ.
1: ಆಕಾಶವಾಣಿ ಅಟ್ 90.90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
0: ಸುನೆರೆಪಲ್ನಲ್ಲಿ ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರುಗಳ ಧ್ವನಿಯಲ್ಲಿ ತೀನ್ ದೇವಿಯ ಚಿತ್ರದಿಂದ

ಸವಿನೆನಪು ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. DRM ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 11:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸವಿನೆನಪು. ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದಿಂದ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90 ವಸಂತ.

ಸವಿನೆನಪು ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ಇದು ಆಕಾಶವಾಣಿ, ಸಮಯ 11:30 ಆಗಲಿದೆ. ಇನ್ನು

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಪರಿಸರ ಆರೋಗ್ಯ ದಿನಾಚರಣೆ. ಪರಿಸರ ಶುದ್ಧವಾಗಿದ್ದರೆ ಜೀವಸಂಕುಲ ಸುಖವಾಗಿರಬಹುದು. ನಿಸರ್ಗದ ಆರೋಗ್ಯವೇ ನಮ್ಮ ಶಕ್ತಿ. ಹಲವೆಡೆ ಯುವಜನ ಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಸಾರ್ವಜನಿಕರು ಭೇಟಿ ನೀಡಿ ಪಳಗಿಸಿದ ಆನೆಗಳನ್ನು ವೀಕ್ಷಿಸಲು ಅರಣ್ಯ ಇಲಾಖೆ ಅನುಮತಿಸಿದೆ. 19ನೇ ಶತಮಾನದ ಖ್ಯಾತ ಸಮಾಜ ಸುಧಾರಕ, ಶಿಕ್ಷಣ ನೀತಿಜ್ಞ ಹಾಗೂ ಲೇಖಕ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಜನ್ಮದಿನವೆಂದು. ಧಾರವಾಡ ಜಿಲ್ಲೆ ಗ್ರಂಥಾಲಯ ಕ್ಷೇತ್ರದಲ್ಲಿ ದೇಶದಲ್ಲೇ ಹೆಸರು ಮಾಡಿದೆ. ಕೃತಕ ಬುದ್ದಿಮತ್ತೆ ಆಧಾರಿತ ಗ್ರಂಥಪಾಲನೆ ಮುಂದಿನ ತಲೆಮಾರುಗಳ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನಕ್ಕೆ ಹೊಸ ದಿಕ್ಕು ತೋರಲಿದೆ ಎಂದು ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಮಹದೇವ ಪ್ರಸನ್ನ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜಿಸಿದ್ದ ರಾಜ್ಯ ಗ್ರಂಥಪಾಲಕರ 3ನೇ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ದಿಮತ್ತೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಪೂರ್ವಭಾವಿಯಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಹಂಪಿಯ ರಾಣಿ ಸ್ನಾನಗೃಹದಿಂದ ಕಮಲ್ ಮಹಲ್ವರೆಗಿನ ಪಾರಂಪರಿಕ ನಡಿಗೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಚಾಲನೆ ನೀಡಿದರು. ನಾಡಿದ್ದು ಭಾನುವಾರ ವಿಶ್ವ ಪ್ರವಾಸೋದ್ಯಮ ದಿನ. ಆಕ್ಟಿವ್ ಕರ್ನಾಟಕ ರನ್, ರೈಡ್, ಸರ್ಫ್, ಎಕ್ಸ್ಪ್ಲೋರ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮ್ಯಾರಥಾನ್, ಸೈಕ್ಲಥಾನ್, ಟ್ರಯಲ್ಥಾನ್ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳನ್ನು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದರು. ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿಯ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಹಾಗೂ ದೇಸಿ ಟ್ರಸ್ಟ್ ಸ್ವದೇಶಿ ಬದುಕಿನ ಹಬ್ಬ ಗಾಂಧಿ ಸಂತೆಯನ್ನು ಇಂದು ಮತ್ತು ನಾಳೆ ಹೊನ್ನೇಸರದ ಚರಕ ಶ್ರಮಜೀವಿಗಳ ಆಶ್ರಮದಲ್ಲಿ ಆಯೋಜಿಸಿವೆ. ಇಂದು ಸಂಜೆ 4:30ಕ್ಕೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಲಿದ್ದಾರೆ. ಶಾಸಕ ಎಚ್ಕೆ ಪಾಟೀಲ್ ವಸ್ತು ಸಂಗ್ರಹಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಚರಕದ ಕಾರ್ಯದರ್ಶಿ ಎನ್ ರಮೇಶ್.
2: ನಾವು ಪ್ರಥಮ ಬಾರಿಗೆ ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಗಾಂಧಿ ಸಂತೆಯನ್ನು ಆಯೋಜಿಸ್ತಾ ಇದ್ದೇವೆ. ನಮ್ಮ ಸಂಘದ ಸಂಸ್ಥಾಪಕರಾದ ಪ್ರಸನ್ನರವರ ಕಲ್ಪನೆ ಇದು. ಇದೇ ಶನಿವಾರ ಭಾನುವಾರದಂದು ನಾಡಿನ ಬೇರೆ ಬೇರೆ ಭಾಗದ ಕರಕುಶಲ ವಸ್ತುಗಳ ಉತ್ಪಾದಕರು, ಮಾರಾಟಗಾರರು ಹಾಗೂ ಗ್ರಾಹಕರು ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಮಹಿಳೆಯರು ತಾವೇ ನೇಯ್ಗೆ ಮಾಡಿ ವಿನ್ಯಾಸಗೊಳಿಸಿದ ವಸ್ತುಗಳನ್ನು ತಾವೇ ತೊಟ್ಟು ವೇದಿಕೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ನಮಸ್ಕಾರ.
1: ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025ರಂದು ಜಾರಿಗೆ ಬಂದವು. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಪ್ರಸಾರವಾಗಲಿದೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಹಗರಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿಂಗಾರು ಬೀಜ ದಿನೋತ್ಸವ ಜರುಗಿತು. ಧಾರವಾಡ ಜಿಲ್ಲೆಯ ಸಾರ್ವಜನಿಕರು ಒಣ ಹಾಗೂ ಹಸಿ ಕಸವನ್ನು ವಿಂಗಡಿಸಿ ವಿಲೇವಾರಿ ಕೇಂದ್ರಕ್ಕೆ ನೀಡಲು ವೇಸ್ಟ್ ಕಿಯೋಸ್ಕ್ ಹಾಗೂ ಪ್ರತ್ಯೇಕ ಕಸದ ತೊಟ್ಟಿಗಳನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛ ಭಾರತ ವಿಕಸಿತ ಭಾರತ ಅಭಿಯಾನಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐತಿಹಾಸಿಕ ಐಹೊಳೆ ಗ್ರಾಮದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನಕ್ಕೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಬಳಿಕ ಸಾರ್ವಜನಿಕರೊಂದಿಗೆ ಸ್ವಚ್ಛತಾ ಶ್ರಮದಾನದಲ್ಲಿ ಪಾಲ್ಗೊಂಡರು. ಮಂಗಳೂರು ವಿಶ್ವವಿದ್ಯಾಲಯ ಯುಐ ಗ್ರೀನ್ ಮೆಟ್ರಿಕ್ ವಿಶ್ವ ಸುಸ್ಥಿರ ವಿಶ್ವವಿದ್ಯಾಲಯ ಶ್ರೇಯಾಂಕ ಪಟ್ಟಿಯಲ್ಲಿ ದೇಶಕ್ಕೆ ಎರಡನೇ ಸ್ಥಾನ ಪಡೆದಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
3: ಆಕಾಶವಾಣಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ಎರಡನೇ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಸ್ತುತ ಪಡಿಸುವವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಂಬ್ರಾಣಿ, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ 2026 ಸಂಭ್ರಮ. ಇಂದು ಕೃಷಿ ಮೇಳಕ್ಕೆ ಎರಡನೇ ದಿನ. ಕೃಷಿ ಮೇಳದಲ್ಲಿನ ಚಟುವಟಿಕೆಗಳು, ಅಲ್ಲಿ ಬಂದಿರುವ ಜನರ ಉತ್ಸಾಹ ಎಲ್ಲವನ್ನೂ ತಿಳಿದುಕೊಳ್ಳಲು ನಾವೀಗ ನೇರವಾಗಿ ಧಾರವಾಡದ ಕೃಷಿ ಮೇಳಕ್ಕೆ ನಿಮ್ಮನ್ನ ತೆರಳುತ್ತಿದ್ದೇವೆ. ಕೃಷಿ ಕೇಳುಗರೇ, ಆಸ್ವಾದಿಸಿ ಕೃಷಿ ಮೇಳ 2026 ಸಂಭ್ರಮ. ಈ ಸಂಭ್ರಮವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಸುರೇಖಾ ಸುರೇಶ್.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಹಲೋ ಹಲೋ ಹಲೋ ಹಲೋ
1: ಹಲೋ
0: ಹಲೋ
1: ನಮಸ್ಕಾರ.
0: ಹಲೋ ನಮಸ್ಕಾರ ಕುಮಾರ್ಜಿ.
2: ಹಲೋ ನಮಸ್ಕಾರ.
0: ನಮಸ್ಕಾರ ಮಾಯಾಜಿ. ಹಾ, ಕೃಷಿ ಮೇಳದ
2: ಕೃಷಿ ವಿಶ್ವ ಕೊಡ್ತೀರಿ?
0: ಹಾ
2: ಹಲೋ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ನಡೀತಾ ಇರುವಂತಹ ಕೃಷಿ ಮೇಳ 2026 ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶ್ರೋತೃ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗ ನಿನ್ನೆಯಿಂದ ಅಂದ್ರೆ ದಿನಾಂಕ 25-28ರವರೆಗೆ 4 ದಿನಗಳ ಕಾಲ ಅಮೋಘವಾಗಿ ನಡೀತಾ ಇರುವಂತಹ ಕೃಷಿ ಮೇಳ 2026 ತಮ್ಗೆಲ್ಲ ಗೊತ್ತಾದ ಸಂಯುಕ್ತ ರಾಷ್ಟ್ರ ಸಂಘ 2026ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಕೃಷಿ ಮಹಿಳೆಯ ವರ್ಷ ಅಂತ ಘೋಷಿಸೋದ್ರಿಂದ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರು ನಿರ್ವಹಿಸ್ತಾ ಇರುವ ಪಾತ್ರಗಳನ್ನ ಗಮನಿಸಿ ಪ್ರಸ್ತುತ ವರ್ಷದ ಕೃಷಿ ಮೇಳವನ್ನು ಕೂಡ ಮಹಿಳಾ ರೈತರಿಗೆ ಸಮರ್ಪಿಸ್ತಾರೆ. ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋ ಘೋಷ ವಾಕ್ಯದೊಂದಿಗೆ ಈ ಕೃಷಿ ಮೇಳ 2026 ಬಹಳ ಅದ್ಭುತವಾಗಿ ನಡೀತಾ ಇದೆ. ನಿನ್ನೆ ಕೂಡ ಬೀಜ ಮೇಳದ ಉದ್ಘಾಟನೆ ನಡೆಯಿತು. ಇವತ್ತು ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ಮಧ್ಯಾಹ್ನ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಒಂದು ಕಾರ್ಯಕ್ರಮ ಅದ. ಈ ಕಾರ್ಯಕ್ರಮದ ಬಗ್ಗೆ, ಕೃಷಿ ಮೇಳದ ಬಗ್ಗೆ ನಮ್ಮೊಂದಿಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ಇದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆನುವಂಶೀಯತೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರದ ಪ್ರಾಧ್ಯಾಪಕರಾದ ರಮೇಶ್ ಭಟ್ ಅವರು. ರಮೇಶ್ ಭಟ್ ಅವರೇ, ನಮಸ್ಕಾರ. ಹಲೋ
1: ಹಲೋ
2: ಸರ್, ಹೇಳಿ ಸರ್. ಕೃಷಿ ಮೇಳದ ಸಂಭ್ರಮದ ಬಗ್ಗೆ

0: ಹಲೋ,
1: ಕೃಷಿ ವಿಶ್ವವಿದ್ಯಾಲಯದ ಶ್ರೀ ರಮೇಶ್ ಭಟ್ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿ ಮೇಳದ ಸಂಭ್ರಮವನ್ನ ಹಂಚಿಕೊಳ್ಳಿಕ್ಕತ್ತಾರ.
2: ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅತ್ಯಂತ ಮಹತ್ವದ ಪ್ರೋಗ್ರಾಮ್ ಆದಂತಹ ಕೃಷಿ ಮೇಳದಲ್ಲಿ ಲಭ್ಯ ಇದ್ದಾವೆ. ಅದು ರೈತರ ಖರೀದಿ ಮಾಡಿಕೊಂಡು ಹೆಚ್ಚಿನ ಬೆಳೆಯನ್ನ ಬೆಳೆಯಬೇಕು. ಜೊತೆಗೆ ನಾವು ಈ ವರ್ಷ ಹೊಸದಾಗಿ ಬಿಡುಗಡೆ ಮಾಡಲಿಗಳ ಪ್ರದರ್ಶನ ಕೂಡ ಇದೆ. ರೈತರು ಲಾಭವನ್ನು ತಗೊಂಡು ನಮ್ಮ ಹೊಲದಲ್ಲಿ ಇದನ್ನು ಬೆಳೆದು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆದು ನಮ್ಮ ಆಸೆಯಾಗಿದೆ. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏಳು ಜಿಲ್ಲೆಗಳ ಶ್ರೇಷ್ಠ ಕೃಷಿಕ ರೈತರು ಮತ್ತು ಕೃಷಿ ಮಹಿಳೆಯರಿಗೆ ಸನ್ಮಾನವನ್ನು ಕೂಡ ಮಾಡಬೇಕು. ನಾವು ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೇವೆ. ಆ ರೈತರ ಬಂಧುವನ್ನು ಕೂಡ ನಾವು ನಾಳೆ ಕೇಳುವಂತಿದ್ದೇವೆ. ಜೊತೆಗೆ ವಿವಿಧ ಅಧ್ಯಕ್ಷರು ಪ್ರದರ್ಶನಗಳು ಮತ್ತು ರೈತ ವಿಚಾರಗಳ ಜೊತೆಗೆ ಸಂವಾದ ಈ ಕಾರ್ಯಕ್ರಮದಲ್ಲಿ ಕೃಷಿಗಳಿಂದ ಅತ್ಯಂತ ಒಂದು ಮುಖ್ಯವಾದ ಕಾರ್ಯಕ್ರಮಗಳಾಗಿದ್ದು ಇವರೆಲ್ಲವನ್ನು ರೈತರು ಲಾಭ ಪಡಿಬೇಕು ಅಂತ.
1: ಸರ್, ಪ್ರಾಧ್ಯಾಪಕರಾಗಿ ತಾವು ಬಹಳ ಬಹಳ ತಿಂಗಳುಗಳಿಂದ ಕಾರ್ಯಕ್ರಮದ ತಯಾರಿಯನ್ನ ನಡೆಸಿದ್ರಿ, ಜನರ ಸ್ಪಂದನೆ ನಮ್ಮ ಅದ್ರ ಮುಂದೆ ನಮ್ಮ ರೈತ ಬಾಂಧವರ ಸ್ಪಂದನೆ ಹೆಂಗದ ಅಂತ ಅನಿಸ್ತಿದೆ ನಿಮಗೆ? ರೈತರು
2: ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಇದರ ಜೊತೆಗೆ ಸೋಮವಾರ ರೈತರಿಗೆ ಬಿಡುಗಡೆ ವೇಳೆ ಹೊಲಕ್ಕೆ ಅವರು ಹೋಗೋದಿಲ್ಲ. ಆ ಲಾಭವನ್ನು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಡಿತಾರೆ ಅನ್ನೋ ಆಸೆ.
1: ರಮೇಶ್ ಭಟ್ ಅವರೇ, ಬಹಳ ಧನ್ಯವಾದಗಳು. ಇನ್ನಷ್ಟು ಕೃಷಿ ಮೇಳ ಬಹಳ ಉತ್ಸಾಹದಿಂದ ಜರುಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ತಮಗೆ. ಕೃಷಿ ಮೇಳ 2026 ಸಾಕಷ್ಟು ಜನ ಸಾಗರ ಉಪಾಧಿ ಒಳಗ ಹರಿದ್ ಬರ್ಲಿಕ್ಕತ್ತಾರ. ಎಲ್ಲನ್ನೇ ನಾವು ಕಣ್ಣ ಆಡಿಸಿದಲ್ಲೆಲ್ಲ ಜನರೇ ಜನ

ಹಲೋ ಹಲೋ ಸರ್, ಹಲೋ ಹಲೋ ಹಲೋ ಸರ್, ಹಲೋ ಹಲೋ ಹಲೋ

ಕೃಷಿ ಮೇಳ 2026. ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

ಹಲೋ, ಕೃಷಿ ಆಸ್ಪತ್ರೆ ಬದಲಾವಣೆಗಳು ನಾಡಿನ ಜೀವನಾಡಿ ಆಗಿರ್ತಕ್ಕಂಥ ಕೃಷಿ ರೈತ ನಮ್ಮ ದೇಶದ ಅನ್ನದಾತ. ಕೃಷಿಯಲ್ಲಿ ಆಗ್ತಿರುವ ಹೊಸ ಸಂಶೋಧನೆಗಳು, ಆಧುನಿಕ ತಂತ್ರಜ್ಞಾನ, ಸುಧಾರಿತ ಕೃಷಿ ಪದ್ಧತಿಗಳು ಹಾಗೂ ಕೃಷಿ ಕ್ಷೇತ್ರದ ಸಾಧನೆಗಳು, ಇತರ ಅನೇಕ ಬದಲಾವಣೆಗಳನ್ನು ನಾವು ಇಲ್ಲಿ ಕೃಷಿ ಮೇಳದಲ್ಲಿ ನೋಡ್ತಾ ಇದ್ದೀವಿ. ರೈತರ ಬದುಕಿನಲ್ಲಿ ಮಹತ್ವದ ಬದಲಾವಣೆಯನ್ನ ತರುವಂತಕ್ಕ ಮಹತ್ವದ ವಿಚಾರಗಳನ್ನ ರೈತರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಕೃಷಿ ಮೇಳಕ್ಕೆ ಎಲ್ಲೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಕೃಷಿ ಮೇಳದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಸಂಶೋಧನೆಗಳು, ಹೊಸ ತಳಿಗಳು, ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳು, ಬೆಳೆ

0: ನಿರ್ವಹಣೆ ಕೀಟ ಮತ್ತು ರೋಗ ನಿಯಂತ್ರಣ ಮತ್ತು ನೀರಿನ ಸಂರಕ್ಷಣೆ ಸೇರಿದಂತೆ ರೈತರಿಗೆ ಉಪಯುಕ್ತವಾದ ಹಲವು ಮಾಹಿತಿಗಳನ್ನ ಇಲ್ಲಿ ಎಲ್ಲ ರೈತ ಬಂಧುಗಳು ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಈ ಕೃಷಿ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಪ್ರಮುಖ ಆಧಾರ. ರೈತನ ಬದುಕಿನಲ್ಲಿ ಮಣ್ಣು, ನೀರು, ಗೊಬ್ಬರ ಎಷ್ಟು ಮುಖ್ಯವೋ ಅದೇ ರೀತಿ ಉತ್ತಮ ಗುಣಮಟ್ಟದ ಬೀಜವೂ ಅತ್ಯಂತ ಮಹತ್ವದ್ದು. ಯಾಕಂದ್ರೆ ಒಂದು ಉತ್ತಮ ಬೆಳೆಯ ಆರಂಭದಿಂದ ಉತ್ತಮ ಬೆಳೆ ಆರಂಭವೇ ಉತ್ತಮ ಬೀಜದಿಂದ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಆಯೋಜಿಸಿರುವ ಈ ಬೀಜ ಮೇಳವು ರೈತರಿಗೆ ಅತ್ಯಂತ ಉಪಯುಕ್ತವಾದ ವೇದಿಕೆ ಆಗಿದೆ. ಬೀಜವೆಂದ್ರೆ ಕೇವಲ ಬಿತ್ತನೆಗಾಗಿ ಬಳಸುವ ಒಂದು ವಸ್ತು ಅಲ್ಲ, ಅದರಾದ ಒಂದು ಸಂಪೂರ್ಣ ಬೆಳೆಯ ಭವಿಷ್ಯ ಆಗಿದೆ. ರೈತರು ಯಾವ ಬೆಳೆ ಬೆಳಿಬೇಕು, ಯಾವ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು, ತಮ್ಮ ಪ್ರದೇಶದ ಮಣ್ಣು ಮತ್ತು ಹವಾಮಾನಕ್ಕೆ ತಕ್ಕಂತೆ ಯಾವ ತಳಿ ಸೂಕ್ತ ಎಂಬುದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬೀಜವನ್ನ ಯಾವ ಸಮಯದಲ್ಲಿ ಬಿತ್ತಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿರುವುದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಈ ಬೀಜ ಮೇಳದಲ್ಲಿ ರೈತರಿಗೆ ವಿವಿಧ ಬೆಳೆಗಳ ಸುಧಾರಿತ ತಳಿಗಳ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆಗಳ ಕುರಿತು ಸಾಕಷ್ಟು ಮಾಹಿತಿಗಳು ಇಲ್ಲಿ ಬರೀತಾ ಇದ್ದಾವೆ.
1: ಹೇಳಿದ್ರೆ ಈಗ ನಮ್ ಜೊತೆಗೆ ಮಹೇಶ್ವರಿ ದೊಡ್ಡಮನಿ ಕೃಷಿ ವಿಸ್ತರಣಾ ವಿಭಾಗದ ಸಂಶೋಧಕರು, ಇವರು ಒಗ್ಗೂಡುವಿಕೆ ಕುರಿತಂಗ ಅವರು ಸಂಶೋಧನೆಯನ್ನ ಮಾಡಿದ್ದಾರೆ. ಡಾಕ್ಟರ್ ಎ ಭೀಮಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಈಗ ಕೃಷಿ ಮೇಳದ ಬಗ್ಗೆ ಮಾತನಾಡ್ತಾರೆ.
0: ತಮ್ಮ ಹೆಸರು
2: ಮಹೇಶ್ವರಿ ದೊಡ್ಡಮನಿ. ನನ್ನ ಹೆಸರು ಮಹೇಶ್ವರಿ ದೊಡ್ಡಮನಿ ಅಂತ. ನಾನು ಇಲ್ಲಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ PhD ಅನ್ನ ಮುಗಿಸಿರುತ್ತೇನೆ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ಎ ಭೀಮಪ್ಪ. ನಾನು ನಿಮ್ಮೆಲ್ಲ ರೈತ ಬಾಂಧವರಿಗೂ ಮತ್ತು ಎಲ್ಲ ಜನರಿಗೂ ಸಾಮಾನ್ಯ ಜನರಿಗೂ ಕೃಷಿ ಮೇಳ 2027ಕ್ಕೆ ಸ್ವಾಗತದ ಆಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ.
1: ಈಗ ನೀವು ಏನು ಸಂಶೋಧನೆ ಮಾಡಿದಿರಾ MG ನರೇಗಾ ಒಗ್ಗೂಡಿಸುವಿಕೆ, ಇದ್ರ ಬಗ್ಗೆ ಮಾತನಾಡಬಹುದಾ?
2: MG ನರೇಗಾ ಒಗ್ಗೂಡಿಸುವಿಕೆ ಅಂತಂದ್ರೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಬೇರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕೂಡಿಸ್ಕೊಂಡು ರೈತರಿಗೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಕೊಡುವುದು. ಮೊದಲಿಗೆ ಎಂಜಿನರೇಗಾ ಅಂತಂದ್ರೆ ಬರೀ ಕೃಷಿ ಹೊಂಡ ಅಂತಂದ್ರೆ ಅರ್ಧದಲ್ಲಿ 40,000 ಇಷ್ಟೇ ಸಿಗುತ್ತಿತ್ತು. ಅದರ ಬಟ್ ಒಗ್ಗೂಡಿಸುವಿಕೆ ಮಾಡುವುದರಿಂದ ನಮಗೆ ಕೃಷಿ ಹೊಂಡದ ಜೊತೆಗೆ ನಾವು ಕೃಷಿ ಹೊಂಡದ ಬದುವಿನಲ್ಲಿ ತೋಟಗಾರಿಕೆ ಇಲಾಖೆಗಳಿಂದ ಗಿಡಗಳನ್ನು ನೆಡಬಹುದು ಮತ್ತು ಫಿಶರಿ ಡಿಪಾರ್ಟ್ಮೆಂಟ್ ಇಂದ ಫಿಶ್ ಗಳನ್ನ ಹಾಕಿಸ್ಕೊಳ್ಬಹುದು. ಇದು ಒಂದು ಕಾನ್ಸೆಪ್ಟ್ ಒಗ್ಗೂಡಿಸುವಿಕೆ ಅಂತಂದ್ರೆ. ನಾನು ಇದರ ಮೇಲೆ ಸಂಶೋಧನೆಯನ್ನ ಮಾಡಿ ನನ್ನ PhD ಅನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ.
1: ಇದು ರೈತರ ತನಕ ಮುಟ್ಟಿದೆಯಾ?
2: ರೈತರ ತನಕ ನಾವು ಒಂದು 50% ಮುಟ್ಟಿದೆ. ಬಟ್ 50% ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇರುವುದರಿಂದ ಮತ್ತೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಟಾರ್ಗೆಟೆಡ್ ವರ್ಕ್ ಇರುವುದರಿಂದ ನಾವು ರೈತರನ್ನ ಅಷ್ಟೊಂದು ರೀಚ್ ಆಗ್ಲಿಕ್ಕೆ ಆಗುತ್ತಿಲ್ಲ. ಮತ್ತೆ ರೈತರು ಆಮೇಲೆ ಅವ್ರ ಕಾಲಕಾಲಕ್ಕೆ ತಕ್ಕಂತೆ ಕೆಲಸಗಳನ್ನು ಕೊಡಲು ಗೌರ್ಮೆಂಟ್ ಇಂದನೂ ಸಾಧ್ಯ ಆಗುತ್ತಿಲ್ಲ. ಆಮೇಲೆ ಕೆಲವೊಂದು ಬೇಡಿಕೆಗಳಂತಂದ್ರೆ ಅವರಿಗೆ ತಕ್ಕಂಗ ಬೇಡಿಕೆಗಳನ್ನ ನಾವು ಗ್ರಾಮ ಪಂಚಾಯತಿಗಳಿಂದ ಒದಗಿಸ್ಲಿಕ್ಕೂ ಆಗುತ್ತಿಲ್ಲ. ಅದು ನಾವು ಗ್ರೌಂಡ್ ಲೆವೆಲ್ಗೆ ನಾವು ಇನ್ನೂ ನೀಟ್ ಆಗಿ ಕೆಲಸಗಳನ್ನ ಮಾಡಬೇಕು ವಿತ್ ಆಫೀಸಿಯಲ್ಸ್ ಎಲ್ಲ ಅಂತಂದು ಹೇಳಿ ನಾನು ಎಲ್ಲ ಆಫೀಸಿಯಲ್ಸ್ ಗಳನ್ನು ಬೇಡ್ಕೊಳ್ತೇನೆ.
1: ಆದ್ರೆ ಇದು ಕೃಷಿ ಮೇಳದಲ್ಲಿ ನೀವು ಅದ್ರ ಬಗ್ಗೆ ಮಾತನಾಡಬಹುದಾ?
2: ಮೇಡಮ್, ನನಗೆ ಅಪಾರ್ಚುನಿಟಿ ಸಿಕ್ಕರೆ ನಾನು ಮಾತಾಡಲು ರೆಡಿ ಇದ್ದೇನೆ. ಆಮೇಲೆ ಇನ್ನೊಂದು ಕೇಳ್ಕೊಳ್ಳೋದಂತಂದ್ರೆ, ಎಲ್ಲ ರೈತರು ಸ್ವ ಇಚ್ಛೆಯಿಂದ ತಮ್ಮ ತಮ್ಮ ಆಸೆಗಳನ್ನ ಗ್ರಾಮ ಪಂಚಾಯತಿ, ವಾರ್ಡ್ ಸಭಾ, ಗ್ರಾಮ ಸಭಾ, ಅದರಲ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಬೇರೆ ಬೇರೆ ಭೇದಗಳನ್ನ ಮಾಡದೆ ತಾವಾಗೆ ಖುದ್ದು ಹೋಗಿ ತಮ್ಮ ಬೇಡಿಕೆಗಳನ್ನ ಇಟ್ಟು ಆಗ್ಲಿಲ್ಲ ಅಂತಂದ್ರೂ ಹೈಯರ್ ಲೆವೆಲ್ ಅಥಾರಿಟಿ ಹೋಗಿ ತಮ್ಮ ವರ್ಕ್ ಗಳನ್ನ ಮಾಡಿಸ್ಕೋಬೇಕು. ಯಾಕಂದ್ರೆ ನಮ್ ಗೌರ್ಮೆಂಟ್ ಆ ರೀತಿ ಸವಲತ್ತುಗಳನ್ನ ಕೊಡ್ತಿದೆ, ಬಟ್ ಅದ್ರ ಜನರ ಅದ್ರ ಉಪಯೋಗಗಳನ್ನ ಬೇರೆ ಒಂದು ಜನರಿಗೆ ಬಿಟ್ಕೊಡ್ತಿದ್ದಾರೆ ಹೊರತು ತಾವಾಗಿ ಹೋಗಿ ಮುಂದೆ ಅದನ್ನು ಪಡೆದುಕೊಳ್ತಿಲ್ಲ. ಆ ರೀತಿ ಅವ್ರು ಸ್ಟ್ರಾಂಗ್ ಆಗ್ಬೇಕು ರೈತರೆಲ್ಲ.
0: ಧನ್ಯವಾದಗಳು ಮೇಡಮ್. ತಮ್ಮ ಕಳಕಳಿ ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಈ ಕೃಷಿ ಮೇಳದಲ್ಲಿ ತಾವು ಏನು ವ್ಯಕ್ತಪಡಿಸ್ತಾ ಇದ್ದೀರಿ ಈ ಕಳಕಳಿಯನ್ನ ಎಲ್ಲಾ ರೈತ ಬಾಂಧವರು ಮತ್ತೆ ಎಲ್ಲಾ ಇದು ಕೃಷಿಗೆ ಸಂಬಂಧಿಸಿದಂತ ಕೆಲಸಗಳನ್ನ ಯಾರ್ಯಾರು ಮಾಡ್ತಾ ಇದಾರೋ ಅವರೆಲ್ಲರೂ ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಖಂಡಿತ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಮನೋಭಾವನೆ ಹೊಂದಿರ್ತಾರೆ. ಅದೇ ರೀತಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ನಮಗೆ ನಮ್ಮ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಬೀಜ ಸಂಪತ್ತನ್ನ ಸಂರಕ್ಷಿಸುವುದು ಕೂಡ ಬಹಳ ಮುಖ್ಯವಾಗಿದೆ. ನಮ್ಮ ಹಿಂದಿನ ಪೀಳಿಗೆಗಳು ಅನೇಕ ಸ್ಥಳೀಯ ತಳಿಗಳನ್ನ ಸಂರಕ್ಷಿಸಿ ಕೃಷಿಯಲ್ಲಿ ಬಳಸಿಕೊಂಡು ಬಂದಿವೆ. ಅವುಗಳಲ್ಲಿ ಅನೇಕ ತಳಿಗಳು ನಮ್ಮ ಮಣ್ಣು, ಹವಾಮಾನ ಮತ್ತು ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಂಡಿವೆ. ಅಂತಹ ಬೀಜ ಸಂಪತ್ತನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬೀಜ ಮೇಳದ ಮತ್ತೊಂದು ವಿಶೇಷತೆ ಅಂದ್ರೆ ಇದು ಕೇವಲ ಬೀಜಗಳ ಪ್ರದರ್ಶನ ಅಲ್ಲ, ಮಾರಾಟದ ಸ್ಥಳವಲ್ಲ. ಇದು ರೈತರು, ಕೃಷಿ ವಿಜ್ಞಾನಿಗಳು, ಸಂಶೋಧಕರು ಮತ್ತು ಕೃಷಿ ಸಂಸ್ಥೆಗಳ ನಡುವಿನ ಜ್ಞಾನ ವಿನಿಮಯದ ವೇದಿಕೆಯಾಗಿದೆ. ಇಲ್ಲಿ ರೈತರು ಹೊಸ ತಳಿಗಳ ಬಗ್ಗೆ ತಿಳಿದುಕೊಳ್ಬಹುದು. ಬೀಜ ಸಂರಕ್ಷಣೆ, ಬಿತ್ತನೆ ವಿಧಾನ, ಬೆಳೆ ಆಯ್ಕೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳ ಕುರಿತು ತಜ್ಞರಿಂದ ಮಾರ್ಗದರ್ಶನ ಪಡಿಬಹುದು ಅಂತ ಈ ಮೂಲಕ ಹೇಳ್ತಾ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಕಳಕಳಿಯ ಮನವಿ. ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಜನ ರೈತರು ಈಗಾಗಲೇ ಆಗಮಿಸುತ್ತಿದ್ದಾರೆ. ನಿನ್ನೆಯಿಂದನೂ ನಾವು ನೋಡ್ತಾ ಇದ್ದೀವಿ ಜನಸಾಗರವೇ.

0: ಬರ್ತಾ ಇದೆ. ಇಲ್ಲಿ ಒಂಥರ ನಾವು ಜಾತ್ರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಾಕೆ ಅಂದ್ರೆ ಈ ಉತ್ತರ ಕರ್ನಾಟಕದ ನಮ್ಮ ರೈತ ಬಾಂಧವರು ಈ ಕೃಷಿ ಮೇಳವನ್ನ ನೋಡ್ಲಿಕ್ಕೆ ಜನಸಂದಣಿ ಇಲ್ಲಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ ಅನ್ನೋದನ್ನ. ಈಗ ಒಬ್ಬ ನಮ್ಮ ರೈತರು ನಮ್ಮ ಜೊತೆಗಿದ್ದಾರೆ, ಮಾತನಾಡ್ಸೋಣ. ಮಾಯವರು
1: ಅಥಣಿಯಿಂದ ಬಂದಿರುವಂತಹ ಮುಕುಂದ್ ಭೋಜಣ್ಣವರ್ ಅವರು ಕೃಷಿ ಮೇಳದ ಆನಂದವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಶ್ರೋತೃ ಬಾಂಧವರೇ,
2: ನಾನು ಅಥಣಿಯಿಂದ ಬಂದಿದ್ದೇನೆ ರೀ. ನಾ ಇಲ್ಲಿ ಬರ್ಲಾಕ್ ಕೃಷಿ ಮೇಳ ನೋಡಕ್ ಬರಾಕತ್ತಿ 2008 ಅಂದ್ರೆ 16 ವರ್ಷ ಆತ್ರಿನಾರಿ, 16 ವರ್ಷದಿಂದ ಕಂಟಿನ್ಯೂ ಬರ್ತೇನೆ ನಾ ಇಲ್ಲಿ. ಇಲ್ಲಿ ಬರೋದ್ರಿಂದ ನನಗ ನಾ ಒಕ್ಕಲ್ತನದಾಗ ಬಹಳ ಸುಧಾರಣೆ ಆಗೇನ್ರಿ. ಮತ್ತೆ ಮೊನ್ನೆ 2026 ನನಗ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಕೊಟ್ರಿ. ಆಮೇಲೆ ನಾ ಇಲ್ಲಿ ಬರೋದ್ರಿಂದ ಕೃಷಿ ಮೇಳ ನೋಡೋದ್ರಿಂದ ನಮ್ಮ ಒಕ್ಕಲ್ತನ ಇಂಪ್ರೂವ್ ಮಾಡ್ಕೊಳಕ್ ಒಳ್ಳೆ ಅವಕಾಶ ಇದ್ರಿ. ಯಾಕಂದ್ರೆ ಇಲ್ಲಿ ಒಳ್ಳೆ ಒಳ್ಳೆ ಬೀಜಗಳು ಬರ್ತಾವು, ಒಳ್ಳೆ ಒಳ್ಳೆ ಸಸಿಗಳು ಬರ್ತಾವು, ಮತ್ತೆ ಯಾರಿಗೆ ತಿಳಿಲಾರದಂತ ವಿಷಯಗಳನ್ನ ಇಲ್ಲಿ ಕಲ್ಕೋಬಹುದು. ಇಲ್ಲಿ ಕೃಷಿ ಮೇಳ ನೋಡಿದ್ರೆ ಒಬ್ಬ ರೈತ ಮುಂದ್ ಬರಾಕ ಇದೊಂದು ದೊಡ್ಡ ಹಾದಿ. ಪ್ರತಿಯೊಬ್ಬ ರೈತರು ಕೃಷಿ ಮೇಳ ನೋಡಿದ್ರೆ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಬಂದಂಗ. ಈ ಕೃಷಿ ಮೇಳ ವಿಶ್ವವಿದ್ಯಾಲಯ ಅಂದ್ರೆ ಒಂದು ದೊಡ್ಡ ದೇವಸ್ಥಾನಕ. ಈಗ ಕಾಶಿಯಿಂದ ಹೋಗಿ ಬರ್ತಾರಲ್ಲ ಭಕ್ತರು, ಹಂಗ ಕೃಷಿ ಮೇಳಕ್ಕೆ ಹೋಗಿ ಬಂದ್ರೆ ಒಂದು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಂಗ.
0: ತುಂಬಾ ಧನ್ಯವಾದಗಳು ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ರೈತರು ನಮ್ಮ ಯಾವುದೇ ಈ ಬೀಜವನ್ನ ಖರೀದಿಸುವ ಮೊದಲು ಅದರ ಗುಣಮಟ್ಟವನ್ನ ಪ್ರಮಾಣೀಕರಣ ಮಾಡಬೇಕು. ಸೂಕ್ತ ಪ್ರದೇಶ, ಬಿತ್ತನೆ ಸಮಯ ಮತ್ತು ಬೆಳೆ ಅವಧಿ ಅಂತ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದು ಉತ್ತಮವಾಗಿರುತ್ತದೆ. ತಮ್ಮ ಮಣ್ಣು ತಮ್ಮ ಸ್ಥಳೀಯ ಪರಿಸ್ಥಿತಿಗೆ ಸೂಕ್ತವಾದ ಬೀಜವನ್ನು ಆಯ್ಕೆ ಮಾಡುವುದು ಉತ್ತಮ ಇಳುವರಿಯತ್ತ ಮೊದಲ ಹೆಜ್ಜೆಯಾಗಿರುತ್ತದೆ. ಇಂಥ ಮೇಳಗಳು ರೈತರಿಗೆ ಜ್ಞಾನ, ಮಾಹಿತಿ ಮತ್ತು ಹೊಸ ಅವಕಾಶಗಳನ್ನ ಒಂದೇ ವೇದಿಕೆಯಲ್ಲಿ ಒದಗಿಸ್ತವೆ. ಈಗ ಇನ್ನೊಬ್ಬರು ನಮ್ಮ ರೈತನಿದ್ದಾರೆ ನಮ್ಮ ಜೊತೆಗೆ ಮಾತನಾಡೋಣಂತ. ತಾವು ಎಲ್ಲಿಂದ ಬಂದಿದ್ರಿ, ತಮ್ಮ ಹೆಸರು?
3: ನಾವು ಅಥಣಿಂದ್ರಿ, ಅಥಣಿಯಿಂದ ಬಂದಿದೀವ್ರಿ.
0: ಹೆಸರ್ರಿ?
3: ದರೆಪ್ಪ ರಾಯಿಗೊಂಡ ದುರ್ಗಣ್ಣ ಅವ್ರಿ.
0: ತಮ್ದು ಎಷ್ಟು ಎಕರೆ ಜಮೀನ್?
3: 4 ಜಮೀನ್ ರೀ.
0: ನೀರಾವರಿ ಇದ್ರ ಅಥವಾ ಒಣಬೇಸಾಯ?
3: ಒಣಬೇಸಾಯ ಐತ್ರಿ.
0: ಒಣಬೇಸಾಯ ಏನೇನ್ ಬಿತ್ತಿದ್ರಿ?
3: ಏನ್ ತೊಗರಿ, ಗೊಂಜಾಳ, ಬಿಳಿ ಜೋಳ, ಗೋಧಿ, ಉದ್ದ ಎಲ್ಲ ಬೆಳಿತೀವಿ.
0: ಈಗ ನಿಮಗ ಮನೆಯಲ್ಲಿ ರೈತಾಪಿ ಮಾಡ್ಲಿಕ್ಕೆ ಯಾರ್ಯಾರು ಸಹಕಾರ ಮಾಡ್ತಾರೆ?
3: ನಾವ್ ಒಬ್ಬನೇ ರೀ.
0: ನೀವು ಒಬ್ರೆ?
3: ಒಬ್ರೆ.
0: ಅಂದ್ರೆ ನೀವು ಮಕ್ಳು ಏನ್ ಮಾಡ್ತಾರೆ?
3: ಇಬ್ರಿ, ಒಬ್ರು ಇಲ್ಲಿ ಇದಾರ ಧಾರವಾಡದಾಗ, ಒಬ್ರು ಅಲ್ಲೇ ಮನೆಯೊಳಗ.
0: ಅಂದ್ರೆ ಅವ್ರೆ ನಿಮ್ಗೆ ಈ ಕೃಷಿಗೆ ಕೈ ಜೋಡಿಸಲ್ಲ?
3: ಅವರು ಜೋಡಿಸ್ತಾರೆ.
0: ಜೋಡಿಸ್ತಾರ? ಅಂದ್ರೆ ನೀವು ಒಟ್ಟಾರೆ ಎಲ್ಲರೂ ಸೇರಿ ಕುಟುಂಬದಿಂದ ಈಗ ಕೃಷಿ ಒಕ್ಕಲ್ತನ ಮಾಡ್ತಾ ಇದ್ದೀವಿ.
3: ಒಕ್ಕಲ್ತನ
0: ತುಂಬಾ ಸಂತೋಷ. ಏನೇನ ಬೆಳೆಗಳಲ್ಲಿ ಈ ಕೃಷಿ ಮೇಳಕ್ ಬಂದಿದ್ರಲ್ಲ, ಎಷ್ಟು ವರ್ಷದಿಂದ ಬರ್ತಾ ಇದ್ರಿ?
3: ನಾವು ಇದೇ ವರ್ಷ ಬಂದಿದ್ದೀವಿ.
0: ಇದೇ ವರ್ಷ ಬಂದಿದ್ರಿ? ಏನ್ ಅನಿಸ್ತಾ ಇದೆ ನಿಮಗೆ?
3: ಏನ್ ಇನ್ನ ನೋಡ್ಲಾಕ ಹತ್ತಿದೀವಿ ಇರ್ಲ ಏನ ತಿರುಗಾಡಿ?
0: ನಿನ್ನೆ ಬಂದಿಲ್ಲ ನೀವು?
3: ಇಲ್ರಿ,
0: ಇವತ್ತು
3: ಬಂದಿದ್ದೀವಿ.
0: ಈಗ ಅಲ್ಲಿ ಮೇಳಗಳನ್ನು ನೋಡಿದ್ರ?
3: ಏನೇನ ನೋಡಿಲ್ರಿ.
0: ಇನ್ನ ನೋಡಿಲ್ಲ. ಅಡ್ಡಾಡ್ರಿ, ನೋಡ್ರಿ, ಸಾಕಷ್ಟು ಮಾಹಿತಿಗಳಿದಾವೆ ಇಲ್ಲಿ ಕೃಷಿಗೆ ಸಂಬಂಧಿಸಿದಂತ. ನೀವು ಏನೇನ್ ಅಳವಡಿಕೆ ಮಾಡ್ಕೋಬೇಕು ಅವನ್ನೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಂತವ್ರು.
3: ಆಯ್ತಾಯ್ತು,
0: ಧನ್ಯವಾದಗಳು ತಮ್ಗೆ.
1: ಇಲ್ಲಿ ಸಾಕಷ್ಟು ಜನ ನಮ್ಮ ಮಹಿಳೆಯರು ಬಹಳ ಉತ್ಸಾಹದಿಂದ ಬಂದಾರ. ಅದು ಕೂಡ ಜಮಖಂಡಿ ತಾಲೂಕು ಬನಹಟ್ಟಿಯಿಂದ ಕೃಷಿ ಮೇಳ ನೋಡ್ಲಿಕ್ಕೆ ಅಂತ ಬಂದಾರ ಭಾರತೀಯ ಮಲ್ಲಿಕಾರ್ಜುನ್ ಪಟ್ಟಾರ ಅವರು. ಕೃಷಿ ಮೇಳ ನೋಡಿದ್ರಿ ಭಾರತೀಯವ್ರ? ಯಾವ್ಯಾವ ಮಳಿಗೆಗಳು ನಿಮ್ಗೆ ಇಷ್ಟ? ಅದು ಕೀಟ ಪ್ರಪಂಚ ಬಹಳ ಚಂದದ. ಸಮಯನೇ ಸಲ್ಲುದಿಲ್ಲ. ಧನ್ಯವಾದ ನೋಡ್ರಿ, ಕೃಷಿ ಮೇಳದ ಆನಂದವನ್ನ ಪಡೀರಿ. ಇಲ್ಲಿ ಮತ್ತೊಬ್ಬ ರೈತರಿದ್ದಾರ, ತಮ್ಮ ಹೆಸರು ಸರ್? ತಮ್ಮ ಹೆಸರು?
4: ನಮ್ಮ ಹೆಸರು ದೇವರಾಜ್ ಬಸಲಿಂಗಪ್ಪ ಕಲ್ಯಾಣಿ.
1: ಎಲ್ಲಿಂದ ಬಂದಿರಿ ದೇವರಾಜ್?
4: ಧಾರವಾಡದಿಂದ ರೀ, ಬೆಳಗಾವಿ ಡಿಸ್ಟ್ರಿಕ್ಟ್.
1: ಹೆಂಗ ಅನಿಸ್ತದ ಕೃಷಿ ಮೇಳ?
4: ಕೃಷಿ ಮೇಳ ರೈತರಿಗೆ ಬಹಳ ಅನುಕೂಲ ಅದ ರೀ. ವರ್ಷ ವರ್ಷ ಇದನ್ನ ಮುಂದ್ ಹೋಗಿಸಿದ್ರ ನಡೆಸ್ಕೊಂಡು ಹೋಗ್ಬೇಕಾಗಿದ್ರಿ. ಇದರಿಂದ ಬಹಳ ಅನುಕೂಲ ಆಗ್ತದ ನಮಗ.
1: ಏನೇನ್ ಬೆಳೆಗಳನ್ನ ಬೆಳಿತೀರಿ?
4: ನಾವು ಕಬ್ಬ ಅದ ರೀ, ಮುಂದ ಈರುಳ್ಳಿ ಅದ, ಉಳ್ಳಾಗಡ್ಡಿ.
1: ಈ ಕೃಷಿ ಮೇಳದಿಂದ ಏನ್ ಉಪಯೋಗ ಪಡ್ಕೊಂಡಿರಿ?
4: ಈಗ ನಾವು ಬೀಜ ಒಯ್ಬೇಕಂತ ಬಂದಿವ್ರಿ ಇಲ್ಲಿ. ಮುಂದ ಇಲ್ಲಿ ಅನುಭವ ಏನೈತಿ ಎಲ್ಲಾ ತಗೊಂಡ್ ನಾವು ವರ್ಷ ಬರ್ತೀನ್ರಿ. ವರ್ಷ ಬಂದ್ ಇಲ್ಲಿ ಅನುಭವ ತಗೊಂಡ್ ಹೋಗ್ತೀನ್ರಿ.
1: ವರ್ಷ ವರ್ಷ ಬರ್ತಿರಲ್ಲ, ವ್ಯತ್ಯಾಸ ಬದಲಾವಣೆ ಏನ್
4: ಕಂಡ್ರಿ? ಏನ್ ಹೆಂಗ್ ಮಾಡ್ಬೇಕು, ಭೂಮಿ ಸಂರಕ್ಷಣೆ ಹೆಂಗ್ ಮಾಡ್ಬೇಕು, ಬೆಳೆ ಹೆಂಗ್ ಬೆಳಿಬೇಕು ಅನ್ನೋದು ಜ್ಞಾನ ಬರ್ತದ್ರಿ. ಆ ಜ್ಞಾನದಿಂದ ನಾವು ಇವತ್ ಮುಂದ್ ಹೋಗ್ತೀವಿ ಅಂತ ಹೇಳಿ ನಾ ಹೇಳಕ್ ಬಯಸ್ತೇನ್ರಿ.
1: ಒಟ್ಟಾರೆ ಉಪಯೋಗ ಆಗ್ಯದ ಕೃಷಿ ಮೇಳ?
4: ಉಪಯೋಗ ಬಹಳ ಉಪಯೋಗ ಆಗಿದೆ ರೀ, ಸ್ವಲ್ಪ ಅಲ್ಲ ಬಹಳ ಉಪಯೋಗ. ಮತ್ತೆ ಇಲ್ಲಿ ಬರ್ತೀವಿ, ಬಾಗಲಕೋಟಿಗೆ ಹೋಗ್ತೇನ್ರಿ.
1: ಕೃಷಿ ಮೇಳದಾಗ ಯಾವ್ದು ಬಹಳ ಇಷ್ಟ ಆಗಿದ್ದು ತಮ್ಗ?
4: ಇದು ಫಲಪುಷ್ಪ ಪ್ರದರ್ಶನ ಮತ್ತು ಬೀಜ. ಬೀಜ ಏನ್ ಕೊಡ್ತಿರ್ಲ, ಈ ಬೀಜ ಮತ್ತು ಫಲಪುಷ್ಪ ಇದೇನು ಸ್ಥಳದೊಳಗೆ ಚಲೋ ಇದಾರೆ ನೋಡ್ಲಿಕ್ಕೆ.
1: ಒಳ್ಳೇದಾಯ್ತು, ಒಳ್ಳೇದಾಗ್ಲಿ ದೇವರಾಜ್ ಅವರ. ಧನ್ಯವಾದ. ಮತ್ತೊಬ್ಬ ರೈತರು ಇದ್ದಾರೆ ನಮ್ ಜೊತೆಗೆ.
0: ಇಲ್ಲಿ ಸಾಕಷ್ಟು ನಮ್ಮ ರೈತರು ಒಬ್ರಾದ್ಮೇಲೆ ಒಬ್ರು ತಾವು ಮಾತಾಡ್ಬೇಕು, ತಾವು ಮಾತಾಡ್ಬೇಕು ಅಂತಂದು ಮುಂದುವರಿ ತಾವೇ ತಮ್ಮ ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ. ಅದು ನಮ್ಗೆ ಖುಷಿ ಆಗ್ತಾ ಇದೆ. ತಮ್ಮ ಹೆಸರು ರೀ?
3: ಸಿರ್ಸೈಲ್.
0: ತಾವು ಯಾರ ಎಲ್ಲಿಂದ ಬಂದಿದ್ದೀರಿ?
3: ಇಂಡಿ ತಾಲೂಕದಿಂದ ತಡವಲ್ಗ.
0: ತಮ್ದು ಎಷ್ಟು ಎಕರೆ ಇದೆ?
3: ನಮ್ದೊಂದು 10 ಎಕರೆ.

0: ನೀರಾವರಿ ಇದನ್ನ ಅಥವಾ ಒಣ ಬೇಸಾಯ?
1: ಅರ್ಧ ನೀರಾವರಿ ಅರ್ಧ ಒಣ ಬೇಸಾಯ.
0: ಏನೇನ್ ಬೆಳೆದಿದ್ದೀರಿ ಅಲ್ಲಿ?
1: ನಾವು ದಾಳಿಂಬ್ರಿ ಮತ್ತು ನಿಂಬಿ ತೊಗರಿ ಇಷ್ಟು.
0: ಮನೇಲಿ ಯಾರ್ಯಾರು ಕೈ ಜೋಡಿಸ್ತಾರೆ ತಮ್ಗೆ ಕೃಷಿ ಮಾಡ್ಲಿಕ್ಕೆ?
1: ಕೃಷಿ ಮೂಲಕ ನಮ್ಮ ಫ್ಯಾಮಿಲಿ ಎಲ್ಲರೂ
0: ಒಟ್ಟಿಗೆ ಕೆಲಸ ಮಾಡ್ತೇವೆ, ತುಂಬಾ ಸಂತೋಷ. ಮತ್ತೆ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಾ ಅಥವಾ ಸಾವಯವ ಗೊಬ್ಬರಗಳನ್ನು ಬಳಸ್ತೀರಾ?
1: ಸಾವಯವ ಗೊಬ್ಬರ ಜಾಸ್ತಿ ಬಳಸ್ತೀರಾ?
0: ಜಾಸ್ತಿ ಬಳಸ್ತೀರಿ. ಯಾಕೆ ಸಾವಯವ ಮಾಡ್ಬೇಕು ಅನ್ನಿಸ್ತು?
1: ರಾಸಾಯನಿಕ ಗೊಬ್ಬರದ್ರಿ, ನಮ್ಮ ನಿಂಬೆ ಹಣ್ಣು 30 ವರ್ಷವರೆಗೂ ಬಂದ್ರೆ 10 ವರ್ಷ. ಈ ರಾಸಾಯನಿಕ ಗೊಬ್ಬರದ್ರೆ 30 ವರ್ಷ ಹೋಗೋದ್ ಬದಲಿ 10 ವರ್ಷನಾಗ ಫೇಲ್ ಆಗತ್ತಾರ ಗಿಡ. ಅದು
0: ಹೇಳ್ರಿ ಮತ್ತೆ.
1: ಆಯ್ತು, ಅದೇ ರಾಸಾಯನಿಕ.
0: ಹೆಸರೇನ್ರಿ?
1: ಸತೀಶ್ ಅವರದಿರಿ.
0: ಎಲ್ಲಿಂದ ಬಂದಿರ್ತಾವು?
1: ಹತ್ತರಗದ್ದ.
0: ಎಷ್ಟ್ ಎಕರೆ ಇದೆ ತಮ್ದು?
1: 13 ಎಕರೆ. 7 ಎಕರೆ. 7 ಎಕರೆ ಒಂದದ್ರಿ, 8 ಎಕರೆ ಒಂದದ್ರಿ.
0: ಏನೇನ್ ಬೆಳಿತಾ ಇದ್ದೀರಿ ಅಲ್ಲಿ?
1: ತೊಗರಿ, ಮೆಕ್ಕೆಜೋಳ್ರಿ, ಉಳ್ಳಾಗಡ್ಡಿ, ಗೊಂಜಾಳ, ನಿಂಬಿ ಗಿಡ ಅದಾವ್ರಿ.
0: ಓಕೆ,
1: ಚಲೋ ಅದಾರ ಸರ್.
0: ಓಕೆ ಓಕೆ, ಎಲ್ಲದನ್ನ ಸರಿಯಾಗಿ ಇದು ಮಾಡ್ತಾ ಇದ್ರೆ, ನಿರ್ವಹಣೆ ಮಾಡ್ತಾ
1: ಇದ್ರೆ.
0: ಆದಾಯ ಎಷ್ಟಿದ್ರಿ ತಮ್ದು ವಾರ್ಷಿಕ?
1: 5 ಎಕರೆ ಅದ್ರಿ. 5 ಎಕರೆ ರೀ.
0: ಅಲ್ಲ, ವಾರ್ಷಿಕವಾಗಿ ಎಷ್ಟು ಗಳಿಸ್ತೀರಿ ಅದ್ರಲ್ಲಿಂದ?
1: ಮಾತ್ರ ಒಂದು 8 ಲಕ್ಷ.
0: 5 ಲಕ್ಷ ರೂಪಾಯಿ ಗಳಿಸ್ತೀರಿ? ಸಂತೋಷ, ಸಂತೋಷ. ಇನ್ನೊಬ್ಬ ನಮ್ಮ ಜೊತೆಗೆ ರೈತರಿದ್ದಾರೆ, ತಮ್ಮ ಹೆಸರು?
2: ಗಣೇಶ್ ಪೂಜಾರಿ ಅಂತೇಳಿ, ಮುಧೋಳ ತಾಲೂಕದಿಂದ.
0: ಬಂದಿರೋದು
2: ಮುಧೋಳ ತಾಲೂಕದಿಂದ.
0: ರನ್ನ ಬೆಳಗಿಂದ. ಕೃಷಿ ಮೇಳ ಎಷ್ಟು?
2: 2ನೇ ವರ್ಷ.
0: ತಾವು ಈ ಕೃಷಿ ಮೇಳ ನೋಡಿ ತಮ್ಗೆ ಏನ್ ಅನಿಸ್ತು?
2: ಸಂತೋಷ ಅನಿಸ್ತದೆ ಸರ್. ಇಲ್ಲದ ವಿಷಯಗಳು ತಿಳ್ಕೊಬಹುದ್ರಿ. ರೈತರು ಕೃಷಿ ಮಾಡೋದ್ರೊಳಗೆ ಒಂದರಿಂದ ಒಂದ್ ಅನುಭವ ಆಕತ್ರಿ, ಎಲ್ಲ ತಿಳ್ಕೊಬ ಖುಷಿ ಅನಿಸ್ತದೆ ಸರ್.
0: ನೀವು ಕೊನೆಗೆ ಕೃಷಿ ಮೇಳ, ಲಾಸ್ಟ್ ಕೃಷಿ ಮೇಳ ನೋಡಿದಕ್ಕೂ ಈ ಕೃಷಿ ಮೇಳಕ್ಕೂ ಏನು ವ್ಯತ್ಯಾಸ ಇದೆ?
2: ಈಗ ನಾವು ಸ್ವಲ್ಪ ಇದೆ ಸರ್, ನೋಡ್ತಾ ಇದೀವಿ. ಹೋಸಲ ಫುಲ್ ನೋಡ್ತಾ ಇದ್ರಿ? ಈಗ ಪ್ರೆಸೆಂಟ್ ಬಂದಿದೆ ಸರ್. ಇನ್ನೂ ತಿರುಗಾಡಿಲ್ಲ.
0: ಅಂದ್ರೆ ಸಾಕಷ್ಟು ವಿಷಯಗಳನ್ನು ನೀವು ತಿಳ್ಕೊಬೇಕಾಗಿದೆ. ಧನ್ಯವಾದಗಳು. ಒಂದು ಈಗ ನಮ್ಮ ಜಾಹೀರಾತು ಒಂದು ಪ್ರಕಟಣೆ ಆದ ನಂತರ ಮತ್ತೆ ನಾವು ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಜಾಹೀರಾತ್ ಬಂತೇನೆ ನೋಡ್ರಿ.

ಕೃಷಿ ಮೇಳ 2026. ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಕುಮಾರ್ಜಿ.
1: ಎಲ್ರಿಗೂ ಸ್ವಾಗತ. ಮತ್ತೆ ರೈತ ಬಾಂಧವರೇ, ಈ ನಮ್ಮ ನೇರ ಕಾರ್ಯಕ್ರಮದಲ್ಲಿ ಈಗ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿಯ ಕುರಿತು ಮಾತನಾಡಲಿಕ್ಕೆ ನಮ್ ಜೊತೆಗೆ ರೈತ ಮಹಿಳೆಯರಿದ್ದಾರೆ. ಸಶಕ್ತ ಮಹಿಳೆಯರೇ ಇದ್ದಾರೆ, ಅದು ನಮ್ಗೆ ಬಹಳ ಸಂತೋಷ. ಅಮ್ಮ ನಿಮ್ದು ಯಾವ್ರು?
2: ರಾಮದುರ್ಗ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು ರೀ, ಮುದಕವಿ. ನಾವು ಇಲ್ಲಿ ಕೃಷಿಗೆ ನೋಡಕ್ ಅಂತ ಹೇಳಿ ಬಂದ್ರೆ ನಮ್ಮಲ್ಲಿ ಅವಾರ್ಡ್ ಕೊಟ್ಟಾರೆ ನೋಡ, ಅವ್ರ ಗೂಡ್ ಕರ್ಕೊಂಡು ಈರವ ಶಿವಾನಂದ ಮಠಪತ್ರಿ
3: ಪ್ರಶಸ್ತಿ ಬಂದೈತೆ.
2: ಪ್ರಶಸ್ತಿ ಬಂದೈತೆ ನಮ್ಗ ಫಸ್ಟ್ ಗೆ, ಈಗ ರಾಜ್ಯ ಮಟ್ಟದ ಬಂದೊಂದು ಬಂದೈತ್ರಿ, ಇಲ್ಲಿ ನಮ್ಮಗ ಇಲ್ಲಿ ಎಲ್ಲ ಜಿಲ್ಲಾದೊಂದು ಬಂದೈತ್ರಿ, ಎರಡು ಬಂದವ್ರಿ.
1: ಅಭಿನಂದನೆಗಳು ತಮಗೆ.
3: ನಮ್ಮಲ್ಲಿ ಮುಖ್ಯವಾಗಿ ಏನ್ ಬೆಳೆ ಬೆಳಿತೀರಿ ನೀವು?
2: ನಮ್ಗೆ ಪ್ರಶಸ್ತಿ ಸಿಕ್ಕದ ಅಂದ್ರ ಸ್ವಲ್ಪ ನೀರ್ನಾಗ ಒಂದ್ ಎರಡ ಇಂಚ ನೀರ್ನಾಗ 10 ಎಕರೆ ನೀರಾವರಿ ಮಾಡಿವ್ರಿ ನಾವು. ಹೌನ್ರಿ, ಅಂದ್ರ 10 ಎಕರೆ ನೀರಾವರಿ ಮಾಡಿದಕ್ಕ ಅವ್ರು ಅಲ್ಲಿದ್ದ ಬಂದು ನಾವು ಗುಡ್ಡಾ ಮಾಡಿವ್ರಿ. ನಾವು ಗುಡ್ಡ ಐತ್ರ ನಮ್ದು ಹೊಲಗಳು ಎಲ್ಲ ಸ್ವಚ್ಛ ಮಾಡಿ ಅಷ್ಟು ಇದನ್ ಮಾಡ್ಕೊಂಡ ನಾವು ಕೃಷಿ ಮಾಡಿ 20 ವರ್ಷ ಹತ್ರ ನಾವು ಕೃಷಿ ಮಾಡಕತ್ತೆ. ನಾವು ಚುಕ್ಕೂರಿ, ಮಾವು, ನಿಂಬಿ, ದಳಾಂಬ್ರಿ, ಪೇರು ಎಲ್ಲಾ ತರ ಬೆಳಿದವ್ರಿ.
3: ಎಲ್ಲಾ ತರದ ಹಣ್ಣು ಬೆಳಿ,
2: ಎಲ್ಲಾ ತರ ಹಣ್ಣು ಬೆಳಿತವ್ರಿ. ಎಲ್ಲಾ
3: ಸಾವಯವ,
2: ಎಲ್ಲಾ ಸಾವಯವ ರೀ, ಎಲ್ಲಾ ಸಾವಯವ ಮಾಡಿವ್ರಿ. ಈಗ ಉಪ್ಪಿನಕಾಯಿ ಇಟ್ಕೊಂಡೇವ್ರಿ ನಾವು, ಈಗ ಯಾಕಂದ್ರ ಮಂಜ ಬಾಳ ಕಡಾಕಿದ್ರೆ ಈಗೆಲ್ಲ ಉಪ್ಪಿನಕಾಯಿ ಪ್ಯಾಟ್ರಿ ತೆಗೆದವ್ರಿ. ಈಗ ನಮ್ ಮನ್ಯಾಗ ಎಷ್ಟು ಬಂದಿಗ ಅಂದ್ರೆ ನಮ್ ಮನೆಯವರಿಗೆ ರಾಜಮಟ್ಟದ ಬಂದೈತ್ರಿ, ನಮಗ ರಾಷ್ಟ್ರ ಮಟ್ಟದ ಬಂದೈತಿ, ನಮ್ಮ ಸೊಸಿಗೆ ನಮ್ಮ ಇದ್ರದ ರಾಮದ ತಾಲೂಕಿನ ಮುಂದೈತ್ರಿ. ನಮ್ಮ
1: ಬಹಳ ಬಹಳ ಸಂತೋಷಮ್ಮ, ಯಾಕಂದ್ರ ಒಂದು ಕುಟುಂಬದಲ್ಲಿ ಈ ತರ ಸಶಕ್ತ ಮಹಿಳೆಯರು ಸುಸ್ಥಿರ ಕೃಷಿಯಲ್ಲಿ ತೊಡಗಿದ್ದಾರೆ ಅನ್ನೋದೇ ನಮ್ಗೆ.
2: ನಮ್ಗ 3 ಮಂದಿ ಮಕ್ಕಳ್ರಿ, ನಮ್ ಮಕ್ಕಳನ್ನ ನಾವು ಶಾಲೆ ಕಲ್ಸಿಲ್ರಿ, ಯಾಕಂದ್ರ ಇದನ್ನ ಕೃಷಿ ಒಳಗನ ತಲುಪಿ ನಾವು ಅಷ್ಟರು ಕೃಷಿನ ಮಾಡಕತ್ತೇವ್ರಿ, ಮಕ್ಕಳು ಕೃಷಿ ಮಾಡಕತ್ತೇವ್ರಿ, ನಾವು ಕೃಷಿ ಮಾಡಿ ಕೃಷಿ ಒಳಗ
1: ಸಂತೋಷ
2: ಬಹಳ.

0: ತಂದೆ ಹೆಸರು ಏನ್ರಿ?
1: ದುರ್ಗಾ ಅವ್ರೆ. ತಾವು ಕೃಷಿ ಮಾಡ್ತಾ ಇದ್ದಾರೆ? ಎಷ್ಟು ಎಕರೆ ಇದೆ ತಮ್ಮಲ್ಲಿ? ಮೂರ್ ಎಕರೆ. ಏನೇನ್ ಬೆಳಿತೀರ ಆ ಮೂರ್ ಎಕರೆಯಲ್ಲಿ?
0: ನಾವ್ ಇದನ್ನ ರೇಷ್ಮೆ ಬೆಳಿತೀರಿ, ತೆಂಗ್ ಐತ್ರಿ, ಮತ್ತೆ ಆಮೇಲೆ ನಿಂಬೆ ಐತ್ರಿ, ಎರಡು ದನಗಳು ಅದಾವ್ರಿ.
1: ಅಲ್ಲಿ ಬೇಗ ನಿನಗೆ ವಯಸ್ಸು ಎಷ್ಟಿಗೆ?
0: ಈಗ ಎಂಬತ್ತ.
1: ಎಂಬತ್ತಾದ್ರೂ ನೀವ ಕೃಷಿಯಲ್ಲಿ ತೊಡಕೋತೀರಿ, ದೇವ್ರು ನಿಮಗೆ ಆರೋಗ್ಯ ಕೊಡ್ಲಿ, ಗಟ್ಟಿ ಇಡ್ಲಿ.
0: ಬಡ್ಡಿಯಾಗ ಕಳೆ ತೆಗಿತೀರಿ, ಗೊಬ್ಬರ ಹಾಕ್ತೀರಿ.
1: ಏನ್ ಹೇಳ್ತೀರಿ ಈಗಿನ ಯುವ ರೈತರಿಗೆ, ಯುವತಿಯರಿಗೆ ಈ ಕೃಷಿಯನ್ನ ಮಾಡ್ಬೇಕಂತ ಬಯಸ್ತಾರಲ್ಲ, ಅವ್ರಿಗೇನು ಹೇಳಿ ಬಯಸ್ತಿರ್ತಾವು?
0: ಅವ್ರಿಗೇನ್ ಹೇಳ್ಬೇಕ್ರಿ?
1: ಅಲ್ಲ, ನೀವ್ ಹೆಂಗ ದುಡ್ದಿರ ಹಂಗ ದುಡಿಯಕ್ ಹೇಳ್ತೀರ ಅಥವಾ ಮನೆ ಕುಂದ್ರಕ್ಕೆ?
0: ಏನೋ ದುಡ್ಬಂಗ್ ದುಡಿ ಅಂತ ಹೇಳ್ತೀವಿ,
1: ಅದನ್ನ ಹೇಳ್ರಿ. ಮತ್ತೆ ಯಾಕಂದ್ರೆ ಈ ದುಡಿಮೆ ಮಾಡ್ಬೇಕನ್ನೋದು ಕಾಯಕವೇ ಕೈಲಾಸ ಅಂತಂದು ನಮ್ಮ ಬಸವಣ್ಣವರು ಹೇಳಿದ್ದಾರೆ. ಆ ಪರಿಪಾಲನೆಯಲ್ಲಿ ಎಲ್ಲರೂ ತಮ್ ತಮ್ಮ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಇವತ್ತಿನ ಕೃಷಿ ನಾವು ಇನ್ನೂ ಉನ್ನತ ಮಟ್ಟದಲ್ಲಿ ನಮ್ಮ ದೇಶವನ್ನ ಇನ್ನೂ ಎತ್ತರಕ್ಕೆ ಸ್ಥಾನದಲ್ಲಿ ನಾವು ಕರೆದುಕೊಂಡು ಹೋಗ್ಬೋದು. ಯಾಕಮ್ಮ? ನಿಮ್ಮ ಹೆಸರು?
2: ನಿರ್ಮಲಾ.
1: ನಿರ್ಮಲಾ ಅವರು ಎಲ್ಲಿಂದ ಬಂದಿದ್ದೀರಿ ತಾವು?
2: ನಾವು ಸೊರಟೂರಿಂದ ಬಂದ್ವಿ.
1: ಸೊರಟೂರಿಂದ ಬಂದಿದ್ದೀರಿ? ಎಷ್ಟು ಎಕರೆ ಇದೆ ತಮ್ದು?
2: ನಮ್ದು ಮೂರ್ ಎಕರೆ ಇದೆ.
1: ಮೂರ್ ಎಕರೆ.
2: ಇವ್ರು ನಮ್ಮ ಅಚ್ಚೆಯವರು, ನಮ್ಮ ಮನೆಯವರು ಇಲ್ಲೇ ಹುಬ್ಳಿಯಲ್ಲೇ ಕೆಲಸ ಮಾಡ್ತಿದ್ರು, ಏಣಿ ಆಫೀಸರ್ ಮಾಡ್ತಿದ್ರು. ನಮ್ಗೂ ಕೃಷಿ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ನಮ್ಮ ಮನೆಯವರು ಇಲ್ಲಿ ಅವರು ರೇಣಿ ಆಫೀಸರ್ ಆಗಿದ್ರಿಂದ ನಾವ್ ಇಲ್ಲಿ ಹುಬ್ಳಿಗ್ ಬಂದ್ವಿ. ಹುಬ್ಳಿ ಈಗ ನಮ್ಮ ಮೈದ್ನ ಅಲ್ಲೇ
1: ಮೈದ್ನವರು ಕೃಷಿ ನೋಡ್ತಾ ಇದ್ದಾರೆ, ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ.
2: ಮೂರ್ ಎಕರೆ.
1: ಮೂರ್ ಎಕರೆ ಅಂದ್ರೆ ಅವ್ರಿಗೆ ಕೃಷಿಗೆ ಬೇಕಾಗಿದ್ದೆಲ್ಲ ನೀವು ಸಹಾಯ ಮಾಡ್ತೀವಿ?
2: ಎಲ್ಲ ಸಹಾಯ ಮಾಡ್ತೀವಿ,
1: ಯಾಕಂದ್ರೆ ಅವ್ರು ರೈತರಾಗಿ ಅವ್ರು ದುಡಿತಾ ಇದಾರೆ ಅಲ್ಲಿ. ನಿಮ್ಮ ಮನೆಯವರು ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ?
2: ಸಪೋರ್ಟ್ ಮಾಡ್ತಾ
1: ಇದ್ದೀವಿ. ಬಹಳ ಸಂತೋಷಮ್ಮ, ಯಾಕಂದ್ರೆ ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು. ನೀವು ಅವರನ್ನ ಸಂರಕ್ಷಿಸಿ ಅವ್ರಿಗೆ ನೀವು ಪ್ರೀತಿ ಮತ್ತೆ ಎಲ್ಲದನ್ನ ದಾರಿ ಹಿಡಿದ್ರೆ ಖಂಡಿತ ನಮ್ಗೆ ಯಾವರೇ ನಮ್ಮ ಯಾವುದೇ ಒಂದು ಪ್ರಾಣಿಗಳಿಗಾಗ್ಲಿ ಪಕ್ಷಿಗಳಿಗಾಗ್ಲಿ ನಮ್ಮ ಇಡೀ ಸಮಾಜ, ಇಡೀ ಕುಟುಂಬ, ಇಡೀ ದೇಶ ನಾವು ಅನ್ನದಿಂದ ಇವತ್ತು ನಾವು ಯಾವುದಕ್ಕೂ ಕೊರತೆ ಆಗ್ಲಿಲ್ಲಂಗೆ ನಾವು ಎಲ್ರು ಆರಾಮಾಗಿರ್ಬೋದು. ಯಾಕಂದ್ರೆ ರೈತರು ಬೆಳೆದಂತ ಅನ್ನವೇ ಇವತ್ತು ನಮ್ಗೆ ನಾವೆಲ್ಲ ಉಸಿರಾಡ್ಲಿಕ್ಕೆ ಬದುಕ್ಲಿಕ್ಕೆ ಕಾರಣ. ಇನ್ನೊಬ್ಬರು ನಮ್ಮ ರೈತರು, ನಮ್ಮ ಹೆಸರು ಸರ್?
3: ರಾಮನಗೌಡ ಪಾಟೀಲ್ ಸರ್. ನಾವು ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿಂದ ಬಂದೀವಿ. ನಮ್ದು ಕಬ್ಬು ಕೃಷಿ, ಕಬ್ಬನ್ನ ಬೆಳಿತೀವಿ. ಮತ್ತೆ ಒಂದ್ 10-15 ವರ್ಷ ನಾವು ನೈಸರ್ಗಿಕ ಕೃಷಿ ಒಳಗೆ ಮಾಡಿದೀವಿ. ಅದ ಅಷ್ಟು ನಮಗ ಇದು ಕಾಣಲಿಲ್ಲ. ಮತ್ತೀಗ ಬರಬರ್ತೀವಿ, ಈಗ ಗೊಬ್ಬರ ಮತ್ತ ನೈಸರ್ಗಿಕ ಕೃಷಿ ಎರಡನ್ನ ಅಳವಡಿಸಿಕೊಂಡ ಮಾಡಕತ್ತೀವ್ರಿ. ತುಂಬಾ ಚೆನ್ನಾಗಿದೆ.
1: ಅಂದ್ರೆ ಕಬ್ಬು ನೀವು ಎಷ್ಟು ಎಕರೆದಲ್ಲಿ ಹಾಕಿದ್ರಿ?
3: ನಮ್ದು 12 ಎಕರೆ ಇದೆ ಸರ್.
1: 12 ಎಕರೆ ಪೂರ್ತಿ ಕಬ್ಬ ಇದೆ?
3: ಅಷ್ಟು ಕಬ್ಬ ಇದೆ ಸರ್. 12 ಎಕರೆ ಕಬ್ಬ ಇದೆ ರೀ. ಅದ್ರಾಗ ಒಂದ್ ಅರ್ಧ ನೈಸರ್ಗಿಕ ಕೃಷಿ ಮಾಡಿವಿ, ಒಂದ್ ಅರ್ಧ ರಾಸಾಯನಿಕ ಕೃಷಿ ಮಾಡಿವ್ರಿ. ತುಂಬಾ ಚೆನ್ನಾಗಿ ಬರ್ತದೆ. ಎಕರೆಕ ಈಗ 90-95 ಟನ್ನು, 100 ಟನ್ನು ಸರಿ ಕಬ್ಬು ಬೆಳೆತಾ ಇದೀವಿ.
1: ಅಂದ್ರೆ ವಾರ್ಷಿಕ ಆದಾಯ ಎಷ್ಟಿದೆ ತಮ್ದು?
3: ವಾರ್ಷಿಕ ಆದಾಯ 7-8 ಲಕ್ಷ.
1: 7-8 ಲಕ್ಷ ಎಲ್ಲ ಖರ್ಚು ವೆಚ್ಚ ಹೋಗಿ
3: ಹೋಗಿ ಸರ್.
1: ತುಂಬಾ ಸಂತೋಷ. ಮತ್ತೆ ಈ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರೆ ಹೇಗೆ ಇದ್ರ ಜೊತೆಗೆ
3: ಸಮಗ್ರ ಕೃಷಿ ಕಬ್ಬ ಸರ್ ನಮ್ದು
1: ಅಲ್ಲ, ಅದು ಮುಂದೆ ಮಾಡ್ಬೇಕನ್ನೋ ಯೋಚನೆ
3: ಇದೆ. ಸಮಗ್ರ ಕೃಷಿ ಅಂತ ನಮ್ಗೆ ಬಹು ಬೆಳೆ ಒಳಗೆ ಕಬ್ಬಿನೊಳಗ್ರಿ, ಗೋವಿನ ಜೋಳ ಮತ್ತ ಟೊಮೆಟೋ ಈ ರೀತಿಯಾದಂತ ಬೆಳೆಗಳನ್ನ, ಬಹು ಬೆಳೆಗಳನ್ನ ಮಾಡ್ಕೊಂಡು ಮಾಡ್ತೀವಿ ಸರ್.
1: ಧನ್ಯವಾದಗಳು ತಮ್ಗೆ. ಈಗ ನಮ್ಮ ಜೊತೆಗೆ ಸುರೇಖ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದಾರೆ, ಮಾತಾಡಿ.
4: ಕೃಷಿ ಮೇಳಕ್ಕೆ ಬಂದಿರುವಂತಹ ಒಬ್ಬ ಮಹಿಳೆ ಇಲ್ಲಿ ನಿಂತ್ಕೊಂಡಿದ್ದಾರೆ, ಸಶಕ್ತ ಮಹಿಳೆ. ತಮ್ಮ ಹೆಸರು? ಪ್ರಶಸ್ತಿ ಸಿಕ್ಕಿದೆ. ಯಾವ ವಿಷಯದ ಬಗ್ಗೆ?
5: ಸಾವಯವ ಕೃಷಿ.
4: ಸಾವಯವ ಕೃಷಿ. ಏನೇನ್ ಬೆಳೆ ಬೆಳಿತಿದ್ದೀರಾ?
5: ತೋಟಗಾರಿಕೆ ಐತ್ರಿ. ಹಾಗೂ ಮತ್ತ ಇನ್ನಿತರ ಎಲ್ಲ ಇದು ಮಾಡ್ತೇವ್ರಿ. ಆಮೇಲೆ ಜೇನು ಸಾಕಾಣಿಕೆ ಮಾಡ್ತೀರಿ, ಅದೆಲ್ಲ ಮಾಡ್ತೀರಿ. ಮತ್ತೆ ರಸಗೊಬ್ಬರಗಳನ್ನ ಮಾಡ್ತೀವಿ ನಾವು, ಸಾವಯವ ಗೊಬ್ಬರಗಳನ್ನ. ಫಸ್ಟ್ ನಮ್ಮ ಅತ್ತಿ ನಮ್ಮ ಮಾಮರಿಂದನೇ ಸ್ಟಾರ್ಟ್ ಆಗೈತ್ರಿ ಇದು ಸಾವಯವ ಕೃಷಿ ಮಾಡ್ತೀವಿ. ಆಮೇಲೆ ನಾವು ಮನೆಯಾಗ ಎಷ್ಟ್ರಿ, ನಮ್ಮ ಅತ್ತಿ ಮಾವಾರಿ, ಆಮೇಲೆ ಅವ್ರಿಗೆ 3 ಜನ ಗಂಡ ಮಕ್ಕಳ್ರಿ. ನಾವ್ 3 ಜನ ಸೊತ್ತಿಂಗ್ರಿ. ನಾವೆಲ್ಲರೂ ಕೂಡ 8 ಜನ ಸಾವಯವ ಕೃಷಿನೇ ಮಾಡ್ತೀವ್ರಿ. ಯಾರಿಗೂ ನೌಕರಿ ಅನ್ನೋದಿಲ್ಲ, ಹೊರಗಡೆ ಏನು ಹೋಗೋದಿಲ್ಲ. ನಮ್ದು ಮಾಡಿದ್ರೆ ನಾವು ಮಾರಾಟ ಮಾಡ್ತೀವಿ,
4: ಈ ರಾಸಾಯನಿಕ ಉಪಯೋಗ ಮಾಡ್ತಿರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ಬೇಕಂತೀರಿ ನೀವು? ಸಾವಯವನೇ ಹೆಚ್ಚು ಉಪಯೋಗ ಮಾಡ್ಕೊತೀನಿ ಅಂತಿರ್ತೀರಿ?
5: ಏನ್ ಹೇಳ್ಬೇಕಂದ್ರೆ, ರಾಸಾಯನಿಕ ಮಾಡೋದ್ರಿಂದ ಅದು ವಿಷಮುಕ್ತ ಆಗ್ತಿದ್ರ. ಸಾವಯವ ಮಾಡಿದ್ರೆ ನಮ್ದು ಒಳ್ಳೆ ಆರೋಗ್ಯ ಆಗ್ತೈತ್ರಿ. ಎಲ್ಲರೂ ಸಾವಯವ ಕೃಷಿ ಮಾಡೋದ್ರಿಂದ ಒಳ್ಳೆ ರೀತಿಯಿಂದ ಇದು ಬರತ್ರಿ, ಫಲಾನು ಬರ್ತೈತಿ. ಯಾಕಂದ್ರೆ ನಾವು
4: ಹಿಂದೆ ಮಾಡ್ತೈತಿ ಕೂಡ
5: ಉಳಿತೈತೆ. ಹಳ್ಳಿ ಭೂಮಿಗೆ ಈಗ ಏನಕ್ಕಂದ್ರಿ ರಾಸಾಯನಿಕ ಗೊಬ್ಬರ ಹಾಕೊಂಡ ಕೀಟನಾಶಕಗಳೆಲ್ಲ ಸತ್ತು ಹೋಗ್ಬಿಡ್ತಾವ್ರಿ. ಸಾವಯವ ಕೃಷಿ ಮಾಡಿದ್ರೆ ಎಲ್ಲ ಕೀಟನಾಶಕ ಜಾಸ್ತಿ ಹಾಕೋ ಅದರಿಂದ ಎಡಿ

0: ಜಾಸ್ತಿ ಆಗ್ತದ್ರಿ, ಮತ್ತೆ ಗೊಬ್ಬರ ಕಟ್ಟೈತಿ. ಹಿಂಗಾಗಿ ಎಲ್ಲರಿಗೂ ಎಲ್ಲಾರಲ್ಲಿ ಒಂದು ವಿನಂತಿ ಮಾಡ್ಕೋದೇನಪ್ಪ ಅಂದ್ರೆ ಸಾವಯವ ಕೃಷಿ ಮಾಡಿ ಸಾವಯವ ಕೃಷಿ ಉಳಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತು.
1: ಮತ್ತೆ ಇನ್ನೊಂದು ನಾನ್ ಕೇಳ್ತೀನಿ, ಯಾಕಂದ್ರೆ ಈಗಿನ ಹೆಣ್ಮಕ್ಳೆಲ್ಲ ಬಹಳ ವಿದ್ಯೆ ಕಲ್ತ್ರನೆ ದೊಡ್ಡವರು ಅಂತ ಅನ್ಕೊಳ್ತಿರ್ತಾರೆ, ಇದ್ರ ಬಗ್ಗೆ ಏನಂತೀರಾ ನೀವು?
0: ವಿದ್ಯೆ ಕಲೀಲ್ರಿ ಪೇರೆಂಟ್ಸ್ ಅಲ್ಲ, ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ವಿದ್ಯೆನೂ ಬೇಕು, ಅಲ್ಲಿ ಸ್ವಲ್ಪ ನಮಗ ಕೃಷಿನೂ ಬೇಕು ನೌಕರಿನೂ ಬೇಕ್ರಿ. ಯಾಕಂದ್ರೆ ನೌಕರಿ ಬಿಟ್ಟ ಜೀವನ ಇಲ್ಲ, ಕೃಷಿ ಬಿಟ್ಟ ಜೀವನ ಇಲ್ಲ, ಎರಡು ಕಲಿಬೇಕು, ಎರಡನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ
2: ಹೇಳ್ತೇನೆ. ಮೇಟಿ ವಿದ್ಯೆ ಮೇಲು ಅಂತ ಹೇಳಿದಾರೆ, ಯಾವಾಗಲೂ ನಾವು ಎಷ್ಟೇ ವಿದ್ಯೆ ಕಲ್ತರು ಈ ಮೇಟಿ ವಿದ್ಯೆ ಏನಿದೆ ಅಲ್ಲ ಇದು, ಯಾಕಂದ್ರೆ ನಮ್ಗೆ ಅನ್ನವನ್ನು ನೀಡುತ್ತೆ. ಕೃಷಿ ನಮ್ಮ ದೇಶದ ಬೆನ್ನೆಲುಬು. ಇದರ ಜೊತೆಗೆ ತಾವೇನು ಕೃಷಿ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷಮ್ಮ, ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಅದರಲ್ಲೂ ತಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಇನ್ನೂ ನಮಗೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತೆ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ ಜೊತೆಗೆ ಇವಾಗ ಲಕ್ಷ್ಮಣ ಯಲ್ಲಪ್ಪ ಕುಂಬಾರ್ ಅವರು ಇದ್ದಾರೆ. ತಮ್ಮ ಹೆಸರು
3: ಲಕ್ಷ್ಮಣ ಯಲ್ಲಪ್ಪ ಕುಂಬಾರ್ ಸರ್.
2: ಎಲ್ಲಿಂದ ಬಂದಿದ್ದೀವಿ?
3: ನಾವು ರಾಮದರ್ ತಾಲೂಕು ಮುದಕವಿಂದ.
2: ಎಷ್ಟು ಎಕರೆ ಇದೆ ತಮ್ದು?
3: ನಂದು 5 ಎಕರೆ ಜಮೀನು ಇದೆ.
2: ಏನೇನು ಹಾಕಿದಿರ ಅಲ್ಲಿ?
3: ನಂದು ಸಮಗ್ರ ಕೃಷಿ ಇದೆ ಸರ್. ಹೂ ಇದೆ, ಹಣ್ಣು ಇದೆ, ಆಮೇಲೆ ಕಬ್ಬು ಇದೆ, ಗೋವಿನ ಜೋಳ ಇದೆ, ಶೇಂಗಾ ಇದೆ, ತಾಳೆ ಮರ ಇದೆ, ಆಡು, ಜೇನು ಸಾಕಾಣಿಕೆ, ಆಮೇಲೆ ಕೋಳಿ ಸಾಕಾಣಿಕೆ. ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ.
2: ಸಮಗ್ರ ಕೃಷಿ
3: ಮತ್ತು ಸಾವಯವ ಮತ್ತು ನೈಸರ್ಗಿಕ.
2: ವಾ ವಾ ವಾ ವಾ. ಅಂದ್ರೆ ಈಗ ಸಮಗ್ರ ಕೃಷಿಯನ್ನ ನೀವು ಯಾಕೆ ಮಾಡ್ಬೇಕಂತ ಅನಿಸ್ತದ
4: ಅಂದ್ರೆ, ಸ್ವಾವಲಂಬಿ ಆಗ್ಬೇಕು ಸರ್ ರೈತ. ನಮಗ್ ಪ್ರತಿ ದಿನ ಆದಾಯ ಬರ್ತಾ ಇರ್ಬೇಕು ಅಂದ್ರೆ, ಒಂದ್ 4 ತಿಂಗಳ ವರ್ಷ ಡಿಪೆಂಡ್ ಆಗ್ಬಾರ್ದು ಯಾವ್ದೋ ಬೆಳೆ ಮೇಲೆ. ಅದಕ್ಕೆ ಪ್ರತಿ ದಿನ ನಮಗ ಆದಾಯ ಬರ್ತಾ ಇದ್ರೆ ನಮಗ್ ಯಾವ್ದು ಹೊರೆ ಇರಲ್ಲ. ಮಕ್ಕಳ ಶಿಕ್ಷಣ ಆಗ್ಲಿ ಯಾವ್ದು ಆಗ್ಲಿ, ಪ್ರತಿ ದಿನ ನೀವು ಹೆಂಗ್ ಜಾಬ್ ನಿಮ್ ಮಂತ್ಲಿ ಪೇಮೆಂಟ್ ಬರುತ್ತೆ, ನಾವು ರೈತರಿಗೆ ಡೈಲಿ ಪೇಮೆಂಟ್ ಬರುವಂಗ್ ಮಾಡ್ಕೋಬೇಕು ಅಂದ್ರೆ ನಾವು ಸಬಲೀಕರಣ ಆಗ್ತೇವೆ, ಆರ್ಥಿಕವಾಗಿ ಸದೃಢ ಆಗ್ತೇವೆ. ಆ ಉದ್ದೇಶಕ್ಕಾಗಿ ನಾನು ಕೋಳಿ ಎಲ್ಲಾ ಸಮಗ್ರ ಕೃಷಿ ಮಾಡ್ತಾ ಇದ್ರೆ ಸರ್. ಕೋಳಿ ಇದೆ, ಜೇನು ಇದೆ, ಆಡು ಇದೆ, ಆಕಳ ಇದೆ, ಹೈನುಗಾರಿಕೆ ಇದೆ, ಆಮೇಲೆ ಡೈಲಿ ನಂದು ಹೂ ಇದೆ. ಹೂವಿನೊಳಗ ಒಂದು 10 ತರ ಹೂ ಮಾಡಿದೀನಿ ಸರ್ ನಾನು. ಎಲ್ಲಾ ತರ ಹಣ್ಣು ಇದೆ, ಎಲ್ಲಾ ಸಮಗ್ರ ಮಾಡಿದೀನಿ ಸರ್.
2: ಅಂದ್ರೆ ಈಗ ವಾರ್ಷಿಕವಾಗಿ ಎಷ್ಟು ಆದಾಯ ಬರುತ್ತೆ?
4: 15 ಲಕ್ಷ ರೂಪಾಯಿ ಬರುತ್ತೆ.
2: 15 ಲಕ್ಷ ರೂಪಾಯಿ ಆರಾಮಾಗಿ
4: ಓನ್ಲಿ ನಾವು ಇಬ್ರು ಗಂಡ ಅಷ್ಟೇ ಮೇಂಟೈನ್ ಮಾಡಿ
2: ನೋಡ್ರಿ.
4: ಯಾರು
2: ನಾವು ನಮಗೂ ಈಗ ಅನ್ಸೋದು ಏನಂದ್ರೆ, ನಾವು ಕೃಷಿ ಮಾಡ್ಬೇಕು, ಯಾಕಂದ್ರೆ ನಮ್ಮ ನೌಕರಿ ಇರೋದ್ರಿಂದ ಕೃಷಿ ಮಾಡಕ್ ಆಗಂಗಿಲ್ಲ. ಜಮೀನ್ ಇಲ್ಲ.
4: ಹೌದು, ಜಮೀನ್ ಇದ್ರೆ
2: ಅದ್ರ ನಮಗ್ ಜಮೀನ್ ಇಲ್ಲ, ನಾವು ಮಾಡ್ಬೇಕಂತ
4: ಜಮೀನ್ ಇಲ್ಲ. ಅದು ಜಮೀನ್ ಐತಲ್ರಿ, ನಮ್ಮ ಅದೃಷ್ಟ ಸರ್ ಅದೀಗ.
2: ಅದು ನೀವು ಜಮೀನ್ ಇದ್ದವರು ಕೃಷಿಯಲ್ಲೇ ತೊಡಕೊಂಡು ಕೃಷಿಯನ್ನು ಮುಂದುವರಿಸಿದ್ರೆ ಇನ್ನೂ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತೆ. ನಾ ಇಲ್ಲಿ ಧನ್ಯವಾದಗಳು ತಮಗೆ.
0: 26 ಏನದಲ್ಲ, ಇದು ನಮ್ಮ ಉತ್ತರ ಕರ್ನಾಟಕದ ಕೃಷಿ ಮೇಳ ಅನ್ಸ್ಕೊಂಡ್ರು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಈಗ ದಾವಣಗೆರೆಯಿಂದ ಬಂದಿರುವಂತಹ ಮಲ್ಲಿಕಾರ್ಜುನ ಎಂಸಿ ಅವರಿದ್ದಾರೆ, ದಾವಣಗೆರೆ ಚನ್ನಗಿರಿಯಿಂದ ಬಂದಾರ. ಮಲ್ಲಿಕಾರ್ಜುನ ಅವರ ಕೃಷಿ ಮೇಳ ಹೆಂಗ ಅನಿಸ್ತು?
4: ಕೃಷಿ ಮೇಳ ರೈತ ಸಂಬಂಧಪಟ್ಟಂಗೆ ಎಲ್ಲಾ ಸಾಮಗ್ರಿಗಳು ಇಟ್ಟಿದ್ದಾರೆ, ಸರ ಖುಷಿ ಅನಿಸ್ತಾ ಇತ್ತು.
0: ನೀವೇನ್ ಉಪಯೋಗ ಪಡಿತೀರಿ?
4: ನಾವು ಟ್ರ್ಯಾಕ್ಟರ್ ನೋಡಿದ್ವಿ, ಕಲ್ಟಿವೇಶನ್ ಮಾಡೋದು, ಜೀರಾ ಕಲ್ಟಿವೇಶನ್ ಮಾಡ್ತೀವಲ್ಲ ಅದರಿಂದ, ಅವೆಲ್ಲ ರೈತರಿಗೆ ಸಂಬಂಧಪಟ್ಟ ಅವೆಲ್ಲ ಚೆನ್ನಾಗಿದಾವೆ ಸಾಮಾನುಗಳು. ಆಮೇಲೆ ಇದು ಕೀಟಗಳ ಬಗ್ಗೆ, ಯಾವ್ಯಾವ ಕೀಟಗಳು ಏನೇನು ಸಿಂಪಡಿಸಿದ ಔಷಧಿ ಅದ್ರ ಬಗ್ಗೆ ಇದೆ, ಎಲ್ಲ ಚೆನ್ನಾಗಿದೆ. ನಮ್ ಕಡೆ ಅಡಿಕೆ ತೋಟ, ನಮ್ ಕಡೆ ಈ ಸತಿ ಎಲ್ಲ ನೀರಿಲ್ಲದ ಬಹಳ ತೊಂದರೆ ಆಗ್ತಾ ಇತ್ತೆ, ಮಳೆ ಇಲ್ಲ. ನಮ್ ಕಡೆ ಎಲ್ಲ ಇದು ರೈತರದ್ದು ಇದು ಭೂಮಿ ಕಡಿಮೆ ನಮ್ಗೆ ತೋಟ.
2: ಈಗ ನೀವು ಕುರ್ಕುಡಿಯವ್ರೆ, ಇದು ನೀವು ಮಳೆ ಬರಗಾಲ ಇದೆ ಅಂತಿರಲ್ಲ, ಈ ಬರಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ?
4: ಬರಗಾಲದಲ್ಲಿ ಈಗ ನಾವು ನೀರಾವರಿ ಮಾಡ್ಕೊಂಡಿದೀವಿ, ಡ್ರಿಪ್ ಬೋರ್ವೆಲ್ ಡ್ರಿಪ್ ನಮಗೆ ನೀರಾವರಿ ಸೌಲಭ್ಯ ಇದೆ. ಈ ವರ್ಷ ಎಲ್ಲ ಕಡಿಮೆ ಆಗಿದೆ, ಈ ವರ್ಷ ಮಳೆ ಬರಲಿದ್ರೆ 90% ಕಷ್ಟ ಆಗುತ್ತೆ.
2: ಅಂದ್ರೆ ಈಗ ನೀವು ನೀರಾವರಿ ಇರೋದ್ರಿಂದ ತೊಂದರೆ ಇಲ್ಲ,
4: ಈ ನೀರಾವರಿ ಬಿಟ್ಟಿರೋದ್ರಿಂದ ಇಲ್ಲಿವರೆಗೂ ಅನುಕೂಲ ಆಯ್ತು.
2: ಇಲ್ಲಿ ಕೃಷಿ ಮೇಳದಲ್ಲಿ ತಾವು ಈ ಮಳಿಗೆಗಳನ್ನ ಈ ಸ್ಟಾಲ್ಗಳನ್ನ ಹಾಕಿರೋದನ್ನೆಲ್ಲ ಎಲ್ಲ ಗಮನಿಸಿದ್ದೀರಿ. ಈಗ ಯಾಂತ್ರಿಕವಾಗಿ ಅಂದ್ರೆ ತಾಂತ್ರಿಕವಾಗಿ ಇಲ್ಲಿ ಏನೇನು ಅಭಿವೃದ್ಧಿ ಆಗಿದಾವ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ತಾವು ಇದರಲ್ಲಿ ಯಾವ್ದನ್ನ ಅಳವಡಿಸ್ಕೋಬೇಕಂತೀರಿ?
4: ಏನ್ ನಮಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ನೀರಾವರಿ ಬಗ್ಗೆ ಈ ಇದನ್ ಮಾಡಿದಾರಲ್ಲ ನೀವು, ಅದು ಸೋಲಾರ್ ಸಿಸ್ಟಮ್ ಇದೆ, ಅದ್ರದ್ದು ಅನುಕೂಲ ಆಗುತ್ತೆ, ಟ್ಯಾಕ್ಟ್ರಿ ಅನುಕೂಲ ಆಗುತ್ತೆ, ನಮಗೆಲ್ಲ ಇದು ಅನುಕೂಲ ಆಗ ಅಂತ ರೈತರಿಗೆ ಅನುಕೂಲ ಅಂತ ಎಲ್ಲ 80% ಇದಾವೆ ಇಲ್ಲಿ.
2: ಅಂದ್ರೆ ಅವರು ಸಬ್ಸಿಡಿಯಲ್ಲಿ ಕೊಡ್ತಾ ಇದಾರೆ ಹೇಗೆ ತಾವು ವಿಚಾರಿಸಿದ್ರೆ?
4: ಸಬ್ಸಿಡಿ ಇದೆ.
0: ಬರ ಸಮಯದಲ್ಲಿ ಅನೇಕ ವಿಶೇಷ ತಳಿಗಳನ್ನು ಕೂಡ ಆ ಸಮಯದಲ್ಲಿ ಬಿತ್ತನೆ ಮಾಡುವಂತಹ ತಳಿಗಳನ್ನು ಕೂಡ ಈಗ ಪ್ರಾತ್ಯಕ್ಷಿಕೆ ಮೂಲಕ ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ, ಅದ್ರ ಬಗ್ಗೆ ಏನಂತೀರಾ?
4: ಈ ಕಡೆ ಬೆಳೆ ಅಂದ್ರೆ ರಾಗಿ, ಜೋಳ, ಮತ್ತೆ ಅಡಿಕೆ, ತೆಂಗು, ಬಾಳೆ, ವಿಳೆದೆಲೆ ಬಿಟ್ರೆ ನಮ್ಮಲ್ಲಿ ಏನು ಇತ್ತೀಚೆಗೆಲ್ಲ ಮೆಣಸು ಆಗ್ತಾ ಇದಾರೆ, ಆಮೇಲೆ ವೆನಿಲಾ ಅವೆಲ್ಲ ಇಲ್ಲ, ಮೆಣಸು ಅಷ್ಟೇ ಇತ್ತೀಚೆಗೆ ನಮ್ಮಲ್ಲಿ. ಬಾಳೆ, ಅಡಿಕೆ, ತೆಂಗು, ವಿಳೆದೆಲೆ ಇದೆ ನಮ್ದು. ರಾಗಿ ಜೋಳ 90% ಕಡಿಮೆನೆ, ಅಡಿಕೆನೆ ಜಾಸ್ತಿ ನಮ್ದು.
0: ಸಮಗ್ರ
2: ಧನ್ಯವಾದಗಳು ತಮಗೆ. ತಮ್ಮ ಹೆಸರು ಎಲ್ಲಿಂದ?
4: ಜಯಪ್ಪ ಚನ್ನಗಿರಿ.
2: ಚನ್ನಗಿರಿ ಜೋರು ಮಾತಾಡಿ.
4: ಚನ್ನಗಿರಿ ಪಾಂಡಮಟ್ಟಿ.

0: ಏನೇನು ಬೆಳೆಗಳನ್ನ
1: ನಮ್ಮ ಫ್ರೆಂಡ್ ಹೇಳಿದ್ರಲ್ಲ, ಅಡಿಕೆ ಮೆಕ್ಕೆಜೋಳ ರಾಗಿ ಜೋಳದು ಅವೇ ಬೆಳೆಗಳು ಬೆಳೆಸಿದವರು. ಮತ್ತಿನ್ನೇನು ವಿಶೇಷ ಅಂದ್ರೆ ಏನು ಮತ್ತೆ ಬೇರೆ ಬೇರೆ ಬೆಳೆ ಬೆಳೆಯಕ್ಕೆ ಆಗಲ್ಲ.
0: ನೀವು ಸಮಗ್ರ ಕೃಷಿ ಮಾಡಿಲ್ಲ?
1: ಸಮಗ್ರ ಮಾಡ್ತಿದೀವಿ,
0: ಮಾಡ್ತಾ ಇದ್ರಿ. ಕುರಿ ಸಾಕಾಣಿಕೆ,
1: ಕುರಿ ಸಾಕಾಣಿಕೆ ಮಾಡ್ತಾ ಜೀರಾ ಕಲ್ಟಿವೇಶನ್ ಮಾಡ್ತಾ ಇದೀವಿ. ಈಗ ಜೀರಾ ಕಲ್ಟಿವೇಶನ್ ಇಂದ ಬೆನಿಫಿಟ್ ಆಗ್ತದೆ, ಎರೆಹುಳು ಉತ್ಪಾದನೆ ಆಗ್ತದೆ. ಅಂದ್ರೆ ಒನ್ ಇಯರ್ ಆಯ್ತು ಕಳೆನಾಶಕ, ಒಂದು ವರ್ಷಕ್ಕೆ ಒಂದೇ ಟೈಮ್ ಮಾಡ್ತಿರೋದು ಕಳೆನಾಶಕ. ಒಂದ್ ಇಯರ್ ಮಾಡ್ತೀವಿ, ಭೂಮಿಯ ಫಲವತ್ತತೆ ಹೆಚ್ಚಿದೆ. ಇಲ್ಲಿ ಸಾಮಗ್ರಿಗಳು ಡೆವಲಪ್ಮೆಂಟ್ ಮಾಡಕ್ಕೆ ಒಳ್ಳೆ ವಸ್ತುಗಳು ಸಿಗ್ತದೆ. ಶಾಸ್ತ್ರ ಸರ್,
2: ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಮಲ್ಲಪ್ಪ, ಕುತ್ಕೋಟಿ ಶಾಗೋಟಿಯಿಂದ ಬಂದಿದ್ದೀವಿ ಸರ್. ಈ ರೈತ ಪ್ರಾತ್ಯಕ್ಷಿಕೆಗಳೆಲ್ಲ ಎಲ್ಲ ನೋಡಿ ಬಹಳ ಆನಂದವಾಯ್ತು. ನಮ್ದು ಒಣ ಬೇಸಾಯನೂ ಐತಿ, ನೀರಾವರಿನೂ ಐತಿ ಸರ್. ನಾವೆಲ್ಲ ಸಮಗ್ರ ಬೆಳೆನೂ ಮಾಡ್ತೀವಿ ಸರ್. ಮತ್ತ ರೈತ ಲೆಕ್ಕವಿಲ್ಲದ ಒಕ್ಕಲಿಗ ಹಕ್ಕಲಾದಾನು ಅಂತೇಳಿ ಒಂದು ಆ ಒಂದು ಇದ್ರ ಮೇಲಿಂದ ನಾವು ರೈತ ಹಾಕಿ ಮಾಡ್ಕೊಂಡು ತೋಗ್ತಿದೀವಿ. ಕೋಳಿ ಸಾಕಿವಿ, ನೀರಾವರಿ ಐತಿ, ಒಣಬೇಸಾಯ ಐತಿ. ಮತ್ತ ಇಲ್ಲಿ ಬಂದ ಎಲ್ಲಾ ಅನುಕೂಲಗಳನ್ನ ನಡ್ಕಟ್ಟಿ ಕೂಗಿ ಎಲ್ಲಾ ಕುರಿಗಳನ್ನು ನೋಡಿವಿ. ನಾವು ಜವಾರಿ ಸೋನಾಲಿ ಆ ತಳಿ ಸಾಕಾಕತ್ತೀವಿ. ಹೌದು, ಅದರಿ ಅದ್ರ ಬಗ್ಗೆ ಅವು ಚಲೋ ಇದಾರೆ. ಒಳ್ಳೆ ನಮ್ಮ ಏರಿಯಾಕ್ ಯಾವ ಸಂಬಂಧ ಪಡೆದ ಒಳ್ಳೆ ಇದಾಗ್ತೈತೆ ಅವ್ನು ತಗೊಂಡಿದೀವಿ. ಜಾನುವಾರು ಮೇಲೆ ನಾವು ಜಾನುವಾರು ಮಾಡ್ಲಿಕ್ಕೆ ಯಾರು ಇದಿಲ್ಲ ಮನೆಗೆ ಇಂಟ್ರೆಸ್ಟ್. ನೌಕರಿ ಮತ್ತು ನಮ್ದು 40 ಎಕರೆ ಹೊಲ ಇದಾರೆ ಊರೊಳಗೆ ಶಾಗೋಟಿ ಒಳಗೆ. ನೀರಾವರಿನೂ ಐತಿ, ಇದೂ ಐತಿ. ಇವ್ರು ನಮ್ ಬ್ರದರ್ ಇವರು. ನಾವು ಸಣ್ಣ
0: ಅಂದ್ರೆ ಇಬ್ರು ಕೈ ಜೋಡಿಸ್ತಾ
2: ಇದ್ರೆ ಕಮ್ತನ ಮಾಡ್ತಾರೆ. ನಾವು ನೀರನ್ನ ಹಾಕ್ತೀವಿ, ಎಲ್ಲ
3: ಮಾಡ್ತೀವಿ.
2: ಬಾರಿ ಕಾಯಂ ಬರ್ತೀನಿ ರೀ.
0: ಎಷ್ಟು ವರ್ಷದಿಂದ ಬರಾಕತ್ತೀರಿ?
2: ಯಾವೇ ಈಗ 30 ವರ್ಷದಿಂದ.
0: ಏನ್ ಅನಿಸ್ತದೆ ನಿಮಗೆ ಈಗ 30 ವರ್ಷದಿಂದ ತಾವು ಕೃಷಿ ಮೇಳ
2: ಬಹಳ ಚೆನ್ನಾಗಿ ಮಾಡ್ತಾರೆ
0: ಅಂದ್ರೆ ಈ ಸಲ ಕೃಷಿ ಮೇಳ ವೈಶಿಷ್ಟ್ಯ?
2: ಹೌದು ಸರ್, ಹೌದು. ಅವಾಗ ಈಗ ಟೆಕ್ನಾಲಜಿ ಜಾಸ್ತಿ ಆಗೈತಿ. ಆಮೇಲೆ ಅವಾಗೆಲ್ಲ ಕೆರಿಗೆ ಗಿರಿಗೆ ನೀರ್ ಬಿಡ್ಬೇಕಾದ್ರೆಲ್ಲ ಅರ್ಧ ನೀರ್ ಹಿಂಗ ಹೋಗ್ಬಿಡ್ತಿತ್ತು. ಈಗೆಲ್ಲ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹೆಂಗ ಯಾವ ರೀತಿ ಮಲ್ಟಿ ಇದು ಮಾಡ್ಬೇಕು ಅದನ್ನೆಲ್ಲ ಇದು ಮಾಡಿದಾರೆ.
0: ಈಗ ನಮ್ ಜೊತೆ ತಾವು ಇಷ್ಟತನ ಮಾತಾಡ್ತಾ ಇದೀರಿ, ಇನ್ನು ಕೃಷಿ ಮೇಳದಲ್ಲಿ ಸಾಕಷ್ಟು ನೋಡೋದಿದೆ ಅಂತ ಹೇಳ್ತಾ ಇದೀರಿ. ತಾವೆಲ್ಲ ಇನ್ನೂ ತಿರುಗಾಡಿ ಬನ್ರಿ, ಏನೇನು ಕೃಷಿ ಮೇಳದಲ್ಲಿ ಇದಾವೆ ಅವನ್ನೆಲ್ಲ ಮಾಹಿತಿಗಳನ್ನ ಪಡ್ಕೊಳ್ರಿ. ಅದ್ರ ಬಗ್ಗೆ ತಿಳ್ಕೊಂಡು ತಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಅಭಿವೃದ್ಧಿಯನ್ನ ಕಾಣಬಹುದು ಅಂತ ಈ ಮೂಲಕ ಹೇಳ್ತಾ ಧನ್ಯವಾದಗಳು ತಮಗೆ. ತಮ್ಮ ಹೆಸರು? ಮಾಯ ಅವರ.
3: ಚಕ್ಲಿಂದ ಬಂದಿರುವಂತ ನಮ್ಮ ಶ್ರೋತೃಗಳಿದ್ದಾರೆ. ನೀವು ಎಲ್ಲಿ, ನಿಮ್ಮ ಹೆಸರೇನು?
4: ಲಿಂಗಪ್ಪ ಹನುಮಪ್ಪ ಹೊಸಳ್ಳಿ, ಸಚಿನ್ ಚಕ್ಲಿ.
3: ಹೆಂಗ್ ನಡೆದದ ತಮ್ಮ ಕೃಷಿ, ಮತ್ತ ಕೃಷಿ ಮೇಳದಿಂದ ಏನೇನ್ ಪಡ್ಕೊಂಡ್ರಿ?
4: ಕೃಷಿ ಮೇಳ ನೋಡಿದ್ರೆ ಭಾರತ ಕೃಷಿ ಪ್ರಧಾನ ವರ್ಗಿತ ದೇಶ, ಬೆಳೆಯಲು ಪ್ರಮಾಣದಲ್ಲಿ ಆರ್ಗಾನಿಕ್ ಬೆಳೆಯುವ ಕೃಷಿ ಮೇಳಗಳು ಒಳ್ಳೆಯದು, ಜನರಿಗೆ ಸಾಮಾನ್ಯ ಜ್ಞಾನ ಕೊಡ್ತಾವೋ, ಕೆಲವತ್ತೆ ಕೊಡ್ತಾವೋ, ಇದು ಹೆಚ್ಚಿನ ಒಂದು ರಿಸಲ್ಟ್ ಬರ್ತದೆ ಅಂತ ಹೇಳಿ ನನ್ನ ವಿಶ್ವಾಸ.
3: ಧನ್ಯವಾದ ಸರ್. ಈಗೊಂದು ವಾಣಿಜ್ಯ ಜಾಹೀರಾತು, ಮತ್ತ ನಿಮ್ ಜೊತೆ ಮಾತಾಡ್ತೀವಿ.

ಕೃಷಿ ಮೇಳ 2026. ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: माया जी, हेलो माया जी,
1: ಹಲೋ. ಹಾ, ಮತ್ತೆ ನಾವು ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೀವಿ. ಇಲ್ಲಿ ನಮ್ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಬೇಸಾಯ ತಜ್ಞರಾಗಿರ್ತಕ್ಕಂತ ಡಾಕ್ಟರ್ ಬಸವರಾಜ ಏಣಗಿ ಅವರು ನಮ್ ಜೊತೆಗೆ ಇದ್ದಾರೆ. ಡಾಕ್ಟರ್ ಬಸವರಾಜ ಏಣಗಿ ಅವರು, ನಮಸ್ಕಾರ.
2: ನಮಸ್ಕಾರ.
1: ತಮ್ಮ ಈ ಕೃಷಿ ಮೇಳದಲ್ಲಿ ತಾವೂನು ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಕೈ ಜೋಡಿಸ್ತಾ ಇದ್ದೀರಿ, ಯಾಕಂದ್ರೆ ಕೃಷಿ ವಿಶ್ವವಿದ್ಯಾಲಯ ತಮ್ಮದು. ತಾವು ಏನನ್ನ ಹೇಳಿಕ್ ಬಯಸ್ತೀರಿ?
2: ವಿಶೇಷವಾಗಿ ರೈತರಿಗೆ ಹೇಳ್ಬೇಕಪ್ಪ ಅಂತಂದ್ರೆ, ಕೃಷಿಯಲ್ಲಿ ಹೊಸ ಉತ್ಸಾಹ, ನಂಬಿಕೆ, ಭರವಸೆ, ಇನ್ನು ಮೂರನ್ನು ಈಡೇರಿಸುವುದಂತಂದ್ರೆ ನಮ್ಮ ಧಾರವಾಡ ಕೃಷಿ ಮೇಳ ಇದೊಂಥರ ಕಲ್ಪವೃಕ್ಷ ಇದ್ದಂಗ. ಇಲ್ಲಿ ಹೈನುಗಾರಿಕೆಯಿಂದ ಹಿಡಿದು ಬೀಜದಿಂದ ಹಿಡಿದು ರಸಗೊಬ್ಬರ ನಿರ್ವಹಣೆ, ನೀರು ನಿರ್ವಹಣೆ, ವಿಶೇಷವಾಗಿ ಕರ್ನಾಟಕ

0: ಸರ್ಕಾರ ಕಳೆದ 2 ದಿನದ ಹಿಂದೆ 177 ತಾಲೂಕುಗಳನ್ನು ಬರ ಅಂತ ಘೋಷಿಸಿದೆ. ಅಂತ ಒಂದು ಸಂದರ್ಭದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಒಂದು ಅತ್ಯುತ್ತಮ ಪ್ರಾತ್ಯಕ್ಷಿಕೆ ನಮ್ಮ ಪ್ರದರ್ಶನದ ಪ್ರಾರಂಭದಲ್ಲಿ ಇರುವುದು, ಅದನ್ನು ಸಕಲ ಉತ್ತರ ಕರ್ನಾಟಕದ ರೈತರು ಅದನ್ನು ವೀಕ್ಷಿಸಿ ಈಗ ತಕ್ಷಣ ಹಿಂಗಾರಿ ಬೆಳೆ ಬೇಸಾಯದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ನೀರು ಮತ್ತು ಮಣ್ಣು ರೈತನ ಎರಡು ಕಣ್ಣು, ಮಣ್ಣು ಜೀವಂತಿದ್ರೆ ನಾವು ಜೀವಂತಿದ್ದಂಗ, ಆ ಒಂದು ದೃಷ್ಟಿಕೋನದಲ್ಲಿ ಈ ಕೃಷಿ ಮೇಳದಲ್ಲಿ ಸದುಪಯೋಗ ಪಡಿಸಿಕೊಂಡು ತಮ್ಮ ಊರಿಗೆ ತಾಂತ್ರಿಕತೆಯನ್ನು ತಕ್ಷಣ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಮುಂಗಾರಿಯಲ್ಲಿ ನಮ್ಮ ಆದಾಯ ಬಂದರೆ ಹಿಂಗಾರಿ ನಮ್ಮ ಜೀವನೋಪಾಯ ಅಂತ ಹೇಳ್ತೇವೆ. ಯಾಕಂದ್ರೆ ಹಿಂಗಾರಿಯಲ್ಲಿ ವಿಶೇಷವಾಗಿ ಜೋಳ, ಕಡಲೆ, ಗೋಧಿ, ಕುಸುಬೆಯನ್ನು ಬೆಳಿತೀವಿ. ಅದಕ್ಕೆ ವಿಶೇಷವಾದ ಬರ ತಾಂತ್ರಿಕತೆಗೆ ನಿರ್ವಹಣೆ ಮಾಡುವಂತ ತಳಿಗಳು ನಮ್ಮ ವಿಶ್ವವಿದ್ಯಾಲಯದ ಬೀಜ ಮಳಿಗೆಯಲ್ಲಿ ಇದಾವೆ. ಉದಾಹರಣೆಗೆ ಜೋಳದಲ್ಲಿ SP2217, ಕಡಲೆಯಲ್ಲಿ JAKI 9218, BGD 111-1, ಗೋಧಿಯಲ್ಲಿ Dharwad 162 ಮತ್ತು 304, ಅದೇ ರೀತಿ ಕುಸುಬೆಯಲ್ಲಿ ಅಣ್ಣಿಗೇರಿ 2020 D-Sharp. ಈ 4 ತಳಿಗಳನ್ನ ತಕ್ಷಣ ತಾಂತ್ರಿಕತೆ ಅಳವಡಿಕೆಗಾಗಿ ನಮ್ಮ ರೈತರು ಈ ಮೇಳದಲ್ಲಿ ತಾವು ಖರೀದಿ ಮಾಡಿಕೊಂಡು ತಮ್ಮ ಮಿತ್ರರಿಗೂ ಆದಷ್ಟು ಒಯ್ದು ಈ ತಾಂತ್ರಿಕತೆಗಳನ್ನ ಉತ್ತರ ಕರ್ನಾಟಕದ ಸಮಗ್ರ ಭಾಗದಲ್ಲಿ ಮಾಡಿ. ಯಾಕಂದ್ರೆ ಹಿಂಗಾರಿ ಅಂದ್ರೆ ನಮ್ಮ ಹೊಟ್ಟೆಯನ್ನು ಉಣಿಸುವಂತ ಧಾನ್ಯಗಳು ಜೋಳ, ಕಡಲೆ, ಗೋಧಿ, ಕುಸುಬೆ, ಈ 4 ಆಹಾರ ಧಾನ್ಯಗಳನ್ನ ತಮ್ಮ ತಾಂತ್ರಿಕತೆಯಲ್ಲಿ ಅಳವಡಿಸಿಕೊಂಡು ಇನ್ನು ಹೆಚ್ಚಿನ ಉತ್ಪಾದನೆ, ಯಾಕಂತಂದ್ರೆ ಮುಂಗಾರಿಯಲ್ಲಿ ಸ್ವಲ್ಪ ಭರವಸೆ ಕುಂಠಿತ ಆಗಿರಬಹುದು ನಮ್ಮ ರೈತರಿಗೆ, ಬಟ್ ಹಿಂಗಾರಿಯಲ್ಲಿ ಖಂಡಿತವಾಗಿ ಭರವಸೆ ಇಟ್ಟುಕೊಂಡು ಮುನ್ನುಗ್ಗ ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೇನೆ.
1: ಕೃಷಿ ಮೇಳದ ಸ್ಪಂದನೆ ಹೆಂಗದ ಅಂತೀರಿ?
0: ವಿಶೇಷವಾಗಿ ಮೇಡಮ್ ಯಾವಾಗಿದ್ರು ನಾವು ಹೇಳ್ತಿರ್ತೇವೆ, ನಿನ್ನೆ ಮಂದಗತಿಯಲ್ಲಿ ಪ್ರಾರಂಭ ಆಗಿ ಇವತ್ತು ಅತ್ಯಂತ ತೀವ್ರಗತಿಯಲ್ಲಿ ತಾವು ನೋಡ್ತಿರ್ಬೋದು. ಮುಖ್ಯ ದ್ವಾರದಲ್ಲಿ ಅಂತಲ್ಲಿ ಒಳಗೆ ಬರ್ಲಿಕ್ಕೆ ಜಾಗ ಇಲ್ಲದಂತ ಸಂದರ್ಭ ಇದೆ. ನಾಳಿನೂ ಭಾನುವಾರ ಇದೆ, ಅದು ಉಳಿದವ್ರಿಗೆಲ್ಲರಿಗೂ ರಜಾ ದಿನ, ಆದ್ರೆ ಸೋಮವಾರ ನಮ್ಮ ರೈತರ ರಜಾ ದಿನ ಇದೆ. ಎರಡೂ ದಿನದಲ್ಲಿ ನಾವು ಇನ್ನೂ ಹೆಚ್ಚಿನ ವೇಗದಲ್ಲಿ ಜನರನ್ನ ಆಕರ್ಷಿಸುವಂತ ಒಂದು ಭರವಸೆ ಈ ಕೃಷಿ ಮೇಳಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ ಕಾರಣ ನಮ್ಮ ಉತ್ತರ ಕರ್ನಾಟಕದ ಇರ್ಬೋದು, ಯಾಕಂತಂದ್ರೆ ನಾವು ಮೊದಲು ವಿವಿಧ ಜಿಲ್ಲೆಗಳಿಂದ ನಿರೀಕ್ಷಿಸ್ತೀವಿ. ಇದು ದಕ್ಷಿಣ ಭಾರತದ ಮಹಾಸಂಗಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಜನರ ಮಹಾಪುರವನ್ನ ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೇವೆ. ನನಗೆ ಇಲ್ಲಿ ಅವಕಾಶ ಮಾಡಿಕೊಂಡು ಧಾರವಾಡ ಆಕಾಶವಾಣಿಯವರು ಧನ್ಯವಾದಗಳು.
2: ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಮೇಳದಲ್ಲಿ ಬಂದಂತ ಎಲ್ಲಾ ರೈತ ಬಾಂಧವರು ತಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದೀರಿ, ತಮಗೆ ಅಭಿನಂದನೆಗಳು. ಹಾಗೇನೆ ಇಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ಸಾಕಷ್ಟು ಮಳಿಗೆಗಳು ಹಾಗೂ ಪ್ರದರ್ಶನಗಳು, ರೈತರು, ಯುವಜನರು, ವಿದ್ಯಾರ್ಥಿಗಳು, ಮಹಿಳೆಯರ ಆಗಮನ ಈ ಒಂದು ಆಕರ್ಷಣೆಯಿಂದ ಸೆಳಿತಾ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣವೇ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಎಲ್ಲೆಡೆ ಕೃಷಿ ಮೇಳದ ಸಂಭ್ರಮ ಮನೆ ಮಾಡಿದೆ. ಮೇಳದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ಜಾನುವಾರು ಪ್ರದರ್ಶನ ವೀಕ್ಷಕರನ್ನ ಸೆಳಿತಾ ಇದೆ. ವಿವಿಧ ತಳಿಯ ಜಾನುವಾರುಗಳು, ಅವುಗಳ ವಿಶೇಷತೆ, ಸಾಕಾಣಿಕೆ ವಿಧಾನ ಹಾಗೂ ವೈಜ್ಞಾನಿಕ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇದರೊಂದಿಗೆ ವಿಸ್ಮಯಕಾರಿ ಕೀಟ ಪ್ರದರ್ಶನ ವಿಶೇಷ ಗಮನ ಸೆಳಿತಾ ಇದೆ. ಕೃಷಿಗೆ ಉಪಯುಕ್ತ ಹಾಗೂ ಹಾನಿಕಾರಕ ಕೀಟಗಳು, ಅವುಗಳ ಜೀವನ ಕ್ರಮ, ಬೆಳೆಗಳ ಮೇಲೆ ಬೀರುವ ಪರಿಣಾಮ ಮತ್ತು ಕೀಟ ನಿಯಂತ್ರಣದ ವೈಜ್ಞಾನಿಕ ವಿಧಾನಗಳ ಕುರಿತು ಪ್ರದರ್ಶನದ ಮೂಲಕ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಹಾಗೂ ಯುವಜನರು ಕೀಟ ಪ್ರದರ್ಶನದತ್ತ ಹೆಚ್ಚಿನ ಆಸಕ್ತಿಯನ್ನು ತೋರ್ತಿರುವುದು ನಮ್ಗೆಲ್ಲ ಇಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ಫಲ ಮತ್ತು ಪುಷ್ಪ ಪ್ರದರ್ಶನ ಕೂಡ ಮೇಳಕ್ಕೆ ಮತ್ತಷ್ಟು ಮೆರಗನ್ನ ತಂದಿದೆ. ಕೃಷಿ ಮೇಳದಲ್ಲಿ ಹೊಸ ಹೊಸ ಕೃಷಿ ಸಂಶೋಧನೆಗಳು, ಆಧುನಿಕ ಕೃಷಿ ಯಂತ್ರೋಪಕರಣಗಳು, ನೂತನ ತಂತ್ರಜ್ಞಾನಗಳು ಹಾಗೂ ರೈತರಿಗೆ ಉಪಯುಕ್ತವಾದ ವೈಜ್ಞಾನಿಕ ವಿಧಾನಗಳ ಕುರಿತು ಇಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ತಾ ಇದೆ. ಈಗ ನಮ್ಮ ಜೊತೆಗೆ ಇನ್ನೊಬ್ಬ ರೈತರು ಇದ್ದಾರೆ. ತಮ್ಮ ಹೆಸರು?
3: ಸಿದ್ದಪ್ಪ ಚನ್ನಪ್ಪ ಹತ್ತಿರಕಿ, ಹುಡುಕಿಗೆ ತಾಲೂಕು ಇಸ್ಲಾಂಪುರ.
2: ಎಷ್ಟು ಎಕರೆ ತಮ್ಮ ಜಮೀನಿದೆ?
3: 5 ಎಕರೆ.
2: 5 ಎಕರೆ ಕೃಷಿ ಮೇಳಕ್ಕೆ ಯಾವಾಗ್ಲಿಂದ ಬರ್ತಾ ಇದ್ದೀರಿ?
3: ನಾವು 90 ದಿನ ಬರ್ತಾ ಇದ್ದೀವಿ.
2: ಆವಾಗಿನ ಕೃಷಿ ಮೇಳಕ್ಕೂ ಈಗಿನ ಕೃಷಿ ಮೇಳಕ್ಕೂ ಹೇಗೆ ಅನ್ಸುತ್ತೆ?
3: ವಿಸ್ತಾರ ಆಗಿದೆ. ಆಗಿಂದ ಈಗಿಂದ ಕಸಮನ ಫರ್ಕ ಹೇಳ್ತಾ ಇದೆ.
2: ಏನೇನ್ ನೋಡಿದಿರಿ ಕೃಷಿ ಮೇಳದಲ್ಲಿ?
3: ಎಲ್ಲ ಜಾನುವಾರುಗಳು, ಬೀಜು, ಔಷಧಿ ಉಪಚಾರ ಎಲ್ಲ ನೋಡಿದಿರಿ. ಗಲಿ ಉಪಕರಣಗಳು, ಟ್ರ್ಯಾಕ್ಟರ್ದು, ಮತ್ತೆ ರೈತರಿಗೆ ಬೇಕಾದಂತ ಸಾಮಗ್ರಿಗಳು ಎಲ್ಲ
2: ನೋಡಿದ್ರಿ. ಅಂದ್ರೆ ಈಗ ಕೃಷಿ ಮೇಳದಲ್ಲಿ ನೀವು ಇಲ್ಲಿ ಪ್ರತಿ ವರ್ಷ ಬಂದು ನೋಡ್ಕೊಂಡು ಹೋಗ್ತಿರಲ್ಲ, ಏನೇನ್ ಅಳವಡಿಸ್ಕೊಳ್ತೀರಿ? ಏನಾದ್ರೂ ತಮಗೆ ಉಪಯೋಗ ಆಗತ್ತಾ? ಹೇಗೆ
3: ಆಗತೈತಿರಿ? ನಾವು ಯಾವ ಪದ್ಧತಿ ಮಾಡಿದ್ರೆ ಯಾವ ಬೇಸಾಯ ಬರ್ತೈತಿ, ಹೆಂಗ್ ಬರ್ತೈತಿ ಅನ್ನೋದೆಲ್ಲ ಮಾಡ್ತೀವಿ.
2: ಹೈನುಗಾರಿಕೆ ಮಾಡ್ತಾ ಇದೀರಿ?
3: ಹೈನುಗಾರಿಕೆ.
2: ಎಷ್ಟು ಆಕಳ ಎಮ್ಮೆ ಇದಾವೆ ತಮ್ಮ ಮನೆಯಲ್ಲಿ?
3: 4 ಎಮ್ಮೆ.
2: 4 ಎಮ್ಮೆ. ಅವನ್ನೆಲ್ಲ ತಮ್ಮ ಸ್ವಂತಕ್ಕೆ ಬಳಸ್ತಾ ಇದ್ರ ಅಥವಾ ಡೈರಿಗೆಲ್ಲ ಹಾಲು ಕೊಡ್ತೀರಾ?
3: ಡೈರಿಗೆ ಸ್ವಲ್ಪ ಕೊಡ್ತೀವಿ, ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೋತೇವೆ.
2: ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಮಾಯ ಅವರು ನಮ್ ಜೊತೆಗಿದ್ದಾರೆ. ಈಗ
4: ನಾನು ಆಗ್ಲೇ ಹೇಳಿಗತ್ತಿದ್ದೆ, ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನುವಂತಹ ಮಾತನ್ನ ನಮ್ಮ ಸಾಕಷ್ಟು ಜನ ಸಶಕ್ತ ಮಹಿಳೆಯರು ಈ ಕೃಷಿ ಮೇಳದ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಇಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ಲಿಕ್ಕೆ ತರ ಅಂತ ನಾ ಹೇಳಿದ್ದೆ. ಈಗ ಬೆಳಗಾವಿ ಜಿಲ್ಲೆಯ ರೈತರನ್ನ ನಾವು ಮಾತಾಡುತ್ತಿದ್ವಿ. ಶಿರ್ಸಿಯಿಂದ ಬಂದಂತಹ ಗೌರಿ ಅವರಿದ್ದಾರೆ. ನಮಸ್ಕಾರ ಗೌರಿ, ಹೆಂಗ ಅನಿಸ್ಲಿಕ್ಕೆ ಕೃಷಿ ಮೇಳ?
5: ಕೃಷಿ ಮೇಳ ತುಂಬಾ ಖುಷಿ ಅನಿಸ್ತದ ಅಂದ್ರೆ ಎಲ್ಲಾ

0: ಜಾನುವಾರುಗಳು ಅಥವಾ ನಮಗೆ ಕೃಷಿ ಗಿಡಗಳನ್ನು ನೋಡಿ ಜೇನುಗಳನ್ನು ನೋಡಿ ತುಂಬಾ ಖುಷಿ ಅನಿಸ್ತದೆ. ನಮ್ಮ ಇದೇ ಫಸ್ಟ್ ಟೈಮ್ ಬಂದಿದ್ದು ಅಂದ್ರೆ ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅನಿಸ್ತದೆ ಮೇಳಕ್ಕೆ. ನಾವು
1: ನಿಮ್ ಜೊತೆಗೆ ಲಕ್ಷ್ಮಿ ಇದ್ದಾರೆ, ವೇದ ಇದ್ದಾರೆ, ಗಾಯತ್ರಿ, ಲಕ್ಷ್ಮಿ, ನಾಗಪ್ಪ ಎಲ್ಲರೂ ಬಹಳ ಖುಷಿಯಿಂದ ಬಂದಿರಿ.
0: ಬಂದಿದ್ದೀವಿ ಮೇಡಮ್. ಅಂದ್ರೆ ನಮ್ಗೆ ನಮ್ ಕೃಷಿಯವರು ಕರ್ಕೊಂಡು ಬಂದಿದ್ದೀವಿ ಅಂದ್ರೆ ನೋಡ್ಲಿಕ್ಕೆ ನಮ್ಗೆ ಅದೇ ತುಂಬಾ ಹೆಮ್ಮೆ ಅನಿಸ್ತದೆ. ಅಂದ್ರೆ ಇಂಥ ಒಂದು ಅವಕಾಶವನ್ನ ನಾವು ಎಲ್ಲ ತಪ್ಪಿಸ್ಕೊಳ್ತೇವೆ ಅಂತ ಅನ್ಕೊಂಡಿದ್ದೇವೆ.
1: ಇಲ್ಲ, ತಪ್ಪಿಸ್ಕೊಳ್ತಾ ಇಲ್ಲ. ಈಗಂತೂ ಇನ್ನೂ 3 ದಿನ ಅದ, ಇವತ್ತು, ನಾಳೆ, ನಾಡಿದ್ದು. ಏನೇನ್ ನೋಡ್ಬೇಕಂತೀರಿ ಕೃಷಿ ಮೇಳದಾಗ?
0: ಕೃಷಿ ಮೇಳದಲ್ಲಿ ಗಿಡಗಳನ್ನು ಮತ್ತೆ ನಾವು ಜಾನುವಾರುಗಳನ್ನ ನೋಡಿದ್ದೇವೆ. ನಾವೆಲ್ಲ ನಮ್ಮ ಸಿಸ್ಸಿ ಆ ಕಡೆ, ನಾವು ಅಂದ್ರೆ ನಾವು ದನಗಳನ್ನ ಇದನ್ನ ಸಾಕೋದು ಜಾಸ್ತಿ ಆ ಕಡೆ. ಜಾನುವಾರುಗಳನ್ನ ನಮ್ಗೆ ನೋಡಿ ತುಂಬಾ ಖುಷಿ ಅನ್ಸುತ್ತೆ. ಸಾಕ್ಬೇಕು.
1: ಜಾನುವಾರು ಪ್ರದರ್ಶನ ಬಹಳ
0: ಚಂದದ ನೋಡಿದೀವಿ ಮೇಡಮ್.
2: ಸಾಕಿರಿ?
0: ನಾವೆಲ್ಲ ಹಳ್ಳಿದ ಅಂದ್ರೆ ಇದ್ರ ತಳಿ ಎಲ್ಲ ಸಾಕಿದ ಅಂದ್ರೆ ನಾವ್ ಆ ಕಡೆ ಒಂದು 3-4 ಆ ಕಡೆ ಅಷ್ಟೇ. ಅಂದ್ರೆ ನಮ್ಗೆ ಹಿಂಗ ಜಾಸ್ತಿ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ.
2: ನೋಡಿದಾಗ ಸಾಕ್ಬೇಕು
0: ಅಂತ ಸಾಕ್ಬೇಕು ಅನ್ಸ್ತು.
1: ನಮ್ಮ ಹೆಸರು?
3: ನನ್ನ ಹೆಸರು ಗಾಯತ್ರಿ.
1: ಗಾಯತ್ರಿ, ಏನೇನ್ ಮಾಡ್ಕೊಂಡಿರಿ ಕೃಷಿ?
3: ಕೃಷಿ ಹೈನುಗಾರಿಕಾ ಇದೆ ಮನೇಲಿ ಮಾಡ್ತಿರೋದು. ಇಲ್ಲ ನೋಡ್ತಿರೋದು ಅದನ್ನೇಯ. ಆದ್ರೆ ಇಲ್ಲಿ ಬೇರೆ ಬೇರೆ ತಳಿ ಎಲ್ಲ ಬರ್ತಾ ಇದೆ, ಅದು ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಮತ್ತೆ ಹೂವಿನ ಗಿಡ, ಮತ್ತೆ ಇಲ್ಲ ಜೇನು, ಮತ್ತೆ ಬಹಳ ಬಹಳ ಕೃಷಿ ಬಗ್ಗೆ ಬಹಳ ಮಾಡಿಕೊಟ್ಟಿದ್ದಾರೆ, ನೋಡ್ಲಿಕ್ಕೆ ಭಾರಿ ಖುಷಿ
1: ಆಗುತ್ತೆ. ದನಗಳ
3: ನಮ್ಮಲ್ಲಿ ಒಂದು 8 ದನಗಳಿವೆ.
1: ನೀವೆಲ್ಲ ಮಾಡ್ಕೊತೀರಿ
3: ಕೃಷಿ? ಅಷ್ಟು ಕೆಲಸ ನಾವೇ ಮಾಡ್ಕೊಳ್ತೇವೆ. ಬರ್ತಾರೆ ಆಳುಗಳು, ಆದ್ರೂ ನಾವು ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದು. ಆದ್ರೆ ಹಂಗಾಗಿ ಇಲ್ಲಿ ನೋಡಿದಕ್ಕಾಗಿ ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಉಂಟು. ಯಾವತ್ತು ನೋಡಕ್ ಮತ್ತೂ ಖುಷಿ ಆಯ್ತು.
1: ಕೃಷಿ ಮೇಳದಿಂದ ಏನ್ ಉಪಯೋಗ ಆಗ್ಲಿಕ್ಕದ ನಿಮ್ಗೆ ಅಂತೀರಿ?
3: ಇಲ್ಲಿಂದ ನಮ್ಗೆ ಹೈನುಗಾರಿಕೆದ್ದೆ ನಮ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಒತ್ತಡ ಕೊಡೋದು. ಯಾವಾಗ್ಲೂ ಮೊದ್ಲು ಅದೇ, ಈಗ್ಲೂ ಅದೇ, ಇಲ್ಲಿ ಬಂದಾಗ ನಾ ನೋಡೋ ಹೆಚ್ಚಿಗೆ ಕೃಷಿ. ಅದ್ರ ಬಗ್ಗೆ ಹೈನುಗಾರಿಕೆ ಬಗ್ಗೆನೆ ನಾ ನೋಡಿರೋದ. ಈಗ
1: ನಿಮ್ ಮುಖದ ಮೇಲೆ ಸಂತೋಷ ಕಾಣ್ಲಿಕ್ಕದ
3: ನಂಗೆ? ಯಾಕೆಂದ್ರೆ ಅದು ಅವ್ರೆ ದನ ಕರ ಅಂದ್ರೆ ಬಹಳ ಇಷ್ಟ. ಯಾವಾಗ್ಲೂ ಎಮ್ಮೆ
1: ಎರಡು ಕಣ್ಣು ಸಾಲ್ಬಲ್ಲು ನೋಡ್ಲಿಕ್ಕೆ.
3: ಬಹಳ
1: ಸಂತೋಷ ಆಯ್ತು ನಿಮ್ಮೆಲ್ಲ ನಮ್ಮ ರೈತ ಮಹಿಳೆಯರನ್ನ ನೋಡಿದಾಗ. ನಿಮ್ಮ ಹೆಸರೇನಮ್ಮ?
4: ನಮ್ಮ ಹೆಸರು ಲಕ್ಷ್ಮಿ ಕೆಪ್ಪನೆ.
1: ಏನ್ ಹೇಳ್ಬೇಕಂತೀರಿ ಕೃಷಿ ಮೇಳದ ಬಗ್ಗೆ?
4: ನಮಗೆ ದನದ ಬಗ್ಗೆ ರಾಶಿ ಇಷ್ಟ ಇದೆ. ನಾವು ಮನೇಲಿ ಅದೇ
1: ಸಾಕಷ್ಟು
4: 6 ಕರುಗಳು, 4 ನಾ, 2 ಹಾಲು ಕರೆಯೋದು ಎಲ್ಲ ಇದ್ದಾವೆ. ಮಾಡ್ತಾರೆ ಆ ಕೆಲಸ ಮಾಡಕ್ಕೆ ಬಂದಿದೆ. ಈಗ ಇಲ್ಲೂ ನೋಡಿದೆ ಮತ್ತು ಖುಷಿನೂ ಆಯ್ತು. ಮತ್ತೆ ತೋಟ ಎಲ್ಲ ನಾವು ಮಾಡ್ತಾರೆ. ಆ ತೋಟದ ಮೇಲೆ ನಮ್ಗೆ ರಾಶಿ ಇದಾವೆ.
1: ಗದ್ದೆ ತೋಟದಾಗ ಏನ್ ಬೆಳಿತೀರಿ?
4: ನಮ್ದು ತೋಟದಲ್ಲಿ ನಮ್ಗೇನು ಇಲ್ಲ. ನಾವು ರೈತರ ಬೇರೆ ಸಂತೆ ಕೆಲ್ಸಕ್ಕೆ ಹೋಗ್ತಾರೆ, ಅಡಿಕೆ ಸರಿಸರು, ಅಡಿಕೆ ಆರಿಸುತ್ತಾರೆ, ಕಳೆ ತೆಗಿತಾರು, ಈ ರೈತ ಮತ್ತೆ ಗದ್ದೆ ನೆಟ್ಟೆ ಮಾಡ್ತಾರು. ಇದೆ ನಮ್ದು ಕೆಲಸ ಅಲ್ಲಿ.
1: ಮತ್ತೆ ಕೃಷಿ ಮೇಳ ನೋಡಿ ಹೆಂಗ ಅನಿಸ್ತು?
4: ಒಳ್ಳೆ ಎಲ್ಲ ಒಳ್ಳೆ ಆಯ್ತು ಎಲ್ಲದು. ತೋಟ ಗೇಟ ಎಲ್ಲ ನೋಡಿ, ಹೂವಿನ ಗಿಡ ನೋಡಿ ಒಳ್ಳೆ ಆಯ್ತು. ಆಯ್ತು, ಇಷ್ಟ ಮಾತಾಡೋದು.
5: ಧನ್ಯವಾದಗಳು. ಧನ್ಯವಾದಗಳು. ಈಗ ನಮ್ ಜೊತೆಗೆ ಇನ್ನೊಬ್ಬ ಇಲ್ಲಿ ಸಾಕಷ್ಟು ರೈತರು ಇನ್ನು ಮಾತನಾಡ್ಲಿಕ್ಕೆ ನಮ್ ಜೊತೆ ಕಾಯ್ತಾ ಇದಾರೆ. ಚಂದ್ರಶೇಖರ್ ಅವರೇ, ತಾವು ಯಾವಾಗ್ಲಿಂದ ಕೃಷಿ ಮೇಳಕ್ಕೆ ಬರ್ತಾ ಇದೀರಿ? 1 ನೋಡ್ತಾ ಇದೀರಿ?
6: 7 ವರ್ಷದಿಂದ ನೋಡ್ತಾ ಇದ್ದಾರೆ.
5: 8 ಜಮೀನು ಇದೆ ತಮ್ದು?
6: 8 ಜಮೀನು ಇದೆ.
5: ಏನೇನು ಹಾಕಿದಿರಿ ಅಲ್ಲಿ?
6: ಹೆಂಗ ಅಡಿಕೆ ತೋಟ ಮಾಡಿದೆ.
5: ತೆಂಗಿನ ಗಿಡ, ಅಡಿಕೆ ತೋಟ,
6: ಅದಕ್ಕೆ ಮೆಣಸಿನ ಗಿಡನೂ ಹಚ್ಚಿದೆ. ಕಾಳು ಮೆಣಸು.
5: ಯಾವೂರು ತಮ್ದು?
6: ನಮ್ದು ಬಿಕಲ್ಪಳ್ಳಿ, ದಾವಣಗೆರೆ ತಾಲೂಕು.
5: ದಾವಣಗೆರೆ ತಾಲೂಕು ಅಂದ್ರೆ ಅಲ್ಲಿಂದ ಬಂದಿದ್ದೀರಿ ನೋಡ್ಲಿಕ್ಕೆ?
6: ಹೌದು.
5: ಈ ಕೃಷಿ ಮೇಳ ತಮಗೆ ಅನುಕೂಲ ಆಗುತ್ತಾ? ಹೇಗೆ
6: ಅನುಕೂಲ? ಬಹಳ ಅನುಕೂಲ ಆಗ್ತದೆ.
5: ಯಾವ ತರದಲ್ಲಿ ಅನುಕೂಲ ಆಗುತ್ತೆ?
6: ಅಲ್ಲ ಇಲ್ಲಿ ನೋಡಿ ಟ್ರಾಕ್ಟರ್ ವಸ್ತುಗಳೆಲ್ಲ ನೋಡಿ ತಗೊಂಡದ್ರಿ. ಹಂಗಾಗಿ ನಾವು ಸಾವಯವ ಕೃಷಿ ಮಾಡೋದ್ರಿಂದ ಕಟ್ಟಡ ತಗೊಂಡದ್ರಿ, ಹುಲ್ ಕಟ್ ಮಾಡೋದು. ಹಂಗಾಗಿ ನಮ್ಗೆ ಎಲ್ಲ ಅನುಕೂಲ ಆಗಿದೆ.
5: ಕಟ್ಟಡ ಅಂದ್ರೆ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಸಿಕ್ಕಿದೆ.
6: ಇಲ್ಲಿಂದ ಅರಸಿ ಗಿಡನ ಒಯ್ದೇವಿ.
5: ಅನುಕೂಲ ಆಗಿದೆ. ಅರಸಿ ಗಿಡನ
6: ಒಯ್ದವಲ್ಲ,
5: ಒಯ್ದಿದ್ರೆ
6: 3 ಹಚ್ಚಿದೆ,
5: ಎಲ್ಲ ಬೆಳೆ ಚೆನ್ನಾಗ್ ಬಂದಿದೆ. ತಮ್ಮ ಹೆಸರ್ರಿ?
7: ತಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ.
5: ಎಲ್ಲಿಂದ ಬಂದಿದ್ದೀರಿ?
7: ನಾವು ದಾವಣಗೆರೆಯಿಂದ.
5: ದಾವಣಗೆರೆಯಿಂದ ಬಂದಿದ್ರಿ. ತಮ್ದು ಹೊಲ ಎಷ್ಟಿದೆ?
7: ನಮ್ದು 6 ಇದೆ.
5: 6 ಏನೇನ್ ಹಾಕಿದಿರಿ ಆ ಹೊಲ?
7: ನಾವು ಅಡಿಕೆ, ಭತ್ತ.
5: ಹೆಚ್ಚು ನೀವು ಸಾವಯವ ಗೊಬ್ಬರ ಉಪಯೋಗಿಸ್ತೀರ ಅಥವಾ ರಾಸಾಯನಿಕ?
7: ಸಾವಯವ ಗೊಬ್ಬರ ಉಪಯೋಗಿಸ್ತೀವಿ.
5: ಸಾವಯವದಲ್ಲಿ ಯಾವ್ಯಾವ ರೀತಿ ಗೊಬ್ಬರಗಳನ್ನ ತಯಾರು ಮಾಡ್ತೀರಿ?
7: ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ,
5: ಜೀವಾಮೃತ.
7: ಜೀವಾಮೃತ ಮಾಡ್ತಾವ.
5: ಯಾವ ತರ ಮಾಡ್ತೀರಿ ಜೀವಾಮೃತ?
7: ಜೀವಾಮೃತ ಟ್ಯಾಂಕ್ ಮಿಕ್ಸ್ ಮಾಡಿ ಗೋಮೂತ್ರ, ಸಗಣಿ ಮತ್ತು ಬೆಲ್ಲ, ದ್ವಿದಳ ಧಾನ್ಯದ ಪೌಡರ್ ಎಲ್ಲ ಮಾಡಿ ಹಾಕಿ,
5: ಎಲ್ಲ ಅದನ್ನ ಒಟ್ಟಾಗಿ
7: ಮಿಕ್ಸ್ ಮಾಡಿ
5: ಅನಂತರ ಜೀವಾಮೃತ ರೆಡಿ ಮಾಡಿ
7: ಹಾಕ್ತೇವೆ.
5: ಡಿಪ್ರಿಗೇಷನ್ ತರ ಮಾಡ್ತೀರಾ?
7: ಡಿಪ್ರಿಗೇಷನ್ ಮಾಡ್ತೀವಿ. ಚಾನಲ್ ಇರ್ಬೋದು.
5: ತುಂಬಾ ಸಂತೋಷ, ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀರಿ. ಸಾಕಷ್ಟು ಇಲ್ಲಿ ಇನ್ನು ಕೃಷಿ ಮೇಳದಲ್ಲಿ ನೋಡುವಂತದ್ದಿದೆ ತಾವು ನೋಡ್ರಿ. ಇನ್ನೊಬ್ಬ ರೈತರು ನಮ್ಮ ಇದಾರೆ. ತಮ್ಮ ಹೆಸರು?
8: ಸರ್, ನನ್ನ ಹೆಸರು ಹೊನ್ನೂರು ಮುನಿಯಪ್ಪ ಅಂತ ಹೇಳಿ, ರೈತ ಮುಖಂಡ್ರು. ನಮ್ದು 1 ಅಡಿಕೆ ತೋಟ ಇದೆ. ನಾವು ಇನ್ನು ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾವ್ದು ಉಪಯೋಗ ಮಾಡ್ತಾ ಇಲ್ಲ. ನಾವು ಕೊಟ್ಟಿಗೆ ಗೊಬ್ಬರ, ನಾವು ಕುರಿ ಗೊಬ್ಬರದಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ
5: ತುಂಬಾ ಸಂತೋಷ, ಯಾಕಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಕುರಿ ಗೊಬ್ಬರ ಅಷ್ಟು ಇಳುವರಿಯನ್ನು ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ನಿಮ್ಮಂತ ರೈತರು ಮಾರ್ಗದರ್ಶಕರಾಗಬೇಕು ಉಳಿದವರಿಗೆ.
8: ಸರಿ ಸರಿ.

0: ನಾವು ಏನೇನೋ ನೋಡಿದ್ರಿ ಕೃಷಿ ಮೇಳ ಸರ್, ಈ ಕೃಷಿ ಮೇಳದಲ್ಲಿ ರೈತರಿಗೆ ಏನ್ ಬೇಕಾದಂತ ಟ್ರಾಕ್ಟರ್ ಇರ್ಬೋದು, ಟ್ರಾಕ್ಟರ್ ಸಲಕರಣೆ ಇರ್ಬೋದು, ಈ ಔಷಧಿಗಳು ಇರ್ಬೋದು, ಬೇರೆ ಬೇರೆ ಎಲ್ಲ ಹಾಕಿದಾರ, ನಾವು ಅವನ್ನು ಕೂಡ ಮನ್ನಣೆ ತಗೊಳ್ಳಿಲ್ಲ. ಟ್ರಾಕ್ಟರ್ದು ಟ್ರಾಕ್ಟರ್ ಮಿಷಿನರಿ ಅವೆಲ್ಲ ತಗೊಂಡ್ವಿ. ಆಮೇಲೆ ಈಗ ಇನ್ನು ಬಟ್ಟೆ ಬರಿ ಎಲ್ಲ ಅವ್ರದ್ದು ಏನು ಕೃತಕವಾಗಿ ಏನ್ ಬೇಕೋ ಅದನ್ನ ಮಾಡ್ತಾ ಇದಾರೆ. ಅದೆಲ್ಲ ರೈತರಿಗೆ ಏನಿಲ್ಲ, ಏನ್ ಬಂದಿದಾರ ಅನ್ನೋದಕ್ಕೋಸ್ಕರ ಖರೀದಿ ಮಾಡ್ತಾ ಇದಾರೆ. ಇದು ಬೇಕಾಗಿದ್ದ ರೈತರಿಗೆ ಉಪಕರಣಗಳು ಟ್ರಾಕ್ಟರ್ದೆಲ್ಲ ಬಹಳ ಚೆನ್ನಾಗಿ,
1: ಬಹಳ ರೈತರಿಗೆ ಉಪಯುಕ್ತ ಆಗುವಂತಹ ಅನೇಕ ಉಪಕರಣಗಳಿರಬಹುದು, ರಸಗೊಬ್ಬರಗಳಿರಬಹುದು, ಎಲ್ಲಾ ವಿಷಯದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಮತ್ತೆ ಮಾರಾಟಕ್ಕೂ ಕೂಡ ಲಭ್ಯವ. ಧನ್ಯವಾದ ಸರ್, ಇನ್ನಷ್ಟು ಕೃಷಿ ಮೇಳವನ್ನ ಅಡ್ಡಾಡಿ ಆನಂದ ಪಡ್ಕೊಳ್ರಿ. ನಮ್ಮ ಕೃಷಿ ಮೇಳ ಅಂತಂದ್ರೆ ಸಣ್ಣವರಿಂದ ಹಿಡಿದು ಹಿರಿಯರ್ ತನಕ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅನ್ನೋದೇ ಬಹಳ ಸಂತೋಷದ ವಿಷಯ. ಸಣ್ಣ ಮಕ್ಕಳು ಕೂಡ ಕಾಣ್ತಾ ಇದ್ದಾರೆ, ಆದ್ರೆ ವಯಸ್ಸಾದವರು ಕೂಡ ಎಲ್ಲರಿಗಿಂತ ಸಣ್ಣ ಮಕ್ಕಳಿಗಿಂತ ಹುರುಪಿನಿಂದ ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ವಿದ್ಯಾರ್ಥಿ ಇದ್ದಾನೆ ಇಲ್ಲಿ ಪ್ರವೀಣ್ ಹತ್ರಕಿ, ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಯವನು. ಪ್ರವೀಣ್,
2: ಬಹಳ ಸಂತೋಷ, ಯಾಕಂದ್ರೆ ಯುವಶಕ್ತಿ ಈಗ ಮುಂದೆ ಬರ್ಬೇಕಾಗಿದೆ. ಮೊದಲು ಗ್ರಾಮ ಭಾರತ ಇದ್ದದ್ದು, ಈಗ ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳಿಗತ್ತೀವಿ. ಈ ಸಂದರ್ಭದೊಳಗೆ ನಮ್ಮ ಯುವಶಕ್ತಿಯನ್ನ ಮಾತಾಡಿಸೋದು ಬಹಳ,
1: ಯುವಶಕ್ತಿನೇ ಪ್ರೇರಕ. ಯಾಕಂತಂದ್ರೆ ಎಲ್ಲರಿಗೂ ಅವರು ಹೇಳ್ಕೊಟ್ಟಾಗ ಅವರ ಒಂದು ಬಲವರ್ಧನೆ ಇದ್ದಾಗ್ಲೇನೆ ಎಲ್ರಿಗೂ ಅನುಕೂಲ ಆಗುವಂತದ್ದು. ಏನ್ ಹೇಳ್ತೀರಾ ಪ್ರವೀಣ್?
3: ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಪ್ರವೀಣ್ ಅತ್ತರಿಕೆ ಅಂತ, ನಾನು BSc ಅಗ್ರಿ ಅಂತಿಮ ವರ್ಷದ ವಿದ್ಯಾರ್ಥಿ. ನಾನು ಪ್ರಥಮ ಬಂದಾಗ ನಾನು ಕೂಡ ಕೃಷಿ ಮೇಳವನ್ನ ಕಂಡು ಸ್ವಲ್ಪ ಕಲ್ತಿದ್ದೇನೆ. ಮೊದಲನೇದಾಗಿ ನಮ್ಮ ಊರಿನ ಸೈಡ್, ನಮ್ದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು, ಅಲ್ಲಿ ರೈತರಿಗೆ ಸ್ವಲ್ಪ ಅರಿವಿರಲಿಲ್ಲ. ನಾ ಪ್ರಥಮವಾಗಿ ಬಂದಾಗ ಇಲ್ಲಿದ ನೋಡಿ ನಾನು ನಮ್ಮ ಗ್ರಾಮ ಪಂಚಾಯತಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಸಭೆಯನ್ನ ಕರೆದ, ಅವಾಗ ರೈತರಿಗೆ ಅರಿವು ಮೂಡಿಸಿದೆ. ಅವರಿನ್ನು ನಮ್ಮ ರೈತರು ಟ್ರೆಡಿಷನಲ್ ಅಂದ್ರೆ ಟ್ರೆಡಿಷನಲ್ ಪದ್ಧತಿಯಲ್ಲೇ ಇದ್ದಾರೆ, ಅವರಿಗೆ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಅರಿವಿಲ್ಲ. ಹಾಗಾಗಿ ನಾನು ಒಂದು ಅಲ್ಲಿರುವಂತ ಮುಂದುವರಿಯುವಂತಿರೋ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಇಲ್ಲಿ ಅಂತ ವೈಜ್ಞಾನಿಕವಾಗಿ ಏನ್ ಮುಂದುವರಿದ್ದೇವೆ ಆ ವಿಧಾನಗಳನ್ನ ಫಾರ್ವರ್ಡ್ ಮಾಡೋದು, ಒಂದು ಸಭೆ ಮಾಡೋದು, ಅದನ್ನು ಮಾಡಿದೆ. ಈ ಪ್ರಥಮ ವರ್ಷ ನಂತರ ಎರಡನೇ ವರ್ಷದಿಂದ ರೈತರ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ ಅಲ್ಲಿ ಸ್ವಲ್ಪ ನಮ್ಮ ಕಡೆ ಹೈನುಗಾರಿಕೆ ಜಾಸ್ತಿ, ನೀರಾವರಿ ಇರೋದ್ರಿಂದ ಹೈನುಗಾರಿಕೆ ತೋಟಗಾರಿಕೆ ಇವನ್ನೆಲ್ಲ ಮಾಡ್ತಾರ. ಇಲ್ಲಿರುವಂತ ಏನೇನು ಹೊಸ ಹೊಸ ನಮ್ಮ ಲೆಕ್ಚರ್ಸ್ ಆಗಿರ್ಬೋದು, ನಮ್ಮ ಪ್ರಾಧ್ಯಾಪಕರು ಏನ್ ಸಂಶೋಧನೆ ಮಾಡಿರ್ತಾರ ಅದನ್ನ ರೈತರಿಗೆ ಹೇಳಿ ಅವ್ರಿಗೆ ಅಳವಡಿಸ್ಕೊಳ್ಳಂತ ಹೇಳ್ತೀನಿ. ಈಗ ಸೈಲೇಜ್ ಆಗಿರ್ಬೋದು, ಅಜೋಲ್ ಆಗಿರ್ಬೋದು, ಇದು ಹೈನುಗಾರಿಕೆಯಲ್ಲಿ ಅತ್ಯುತ್ತಮ ಉನ್ನತವಾದ ಗುಣಮಟ್ಟವನ್ನ ಹಾಲಿನ ಇಳುವರಿಯನ್ನು ಕೊಡ್ತಿದೆ. ಇವನ್ನೆಲ್ಲ ಹೇಳ್ಕೊಟ್ಟಾಗ ಅವ್ರ ರೈತರು ಕೂಡ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ರೀತಿ ನಮ್ಗ ಬೇಕಾದಷ್ಟು ಆಧುನಿಕ ತಂತ್ರಜ್ಞಾನಗಳನ್ನ ಹೇಳ್ಕೊಡಪ್ಪ, ನಾವು ಅಳವಡಿಸ್ಕೋತೀವಿ, ನೀವು ಎಲ್ಲಿ ಕರಿತೀರ ಅಲ್ಲಿ ಬರ್ತೀರ ಅಂತ ಹೇಳ್ಕೊಡ್ತಿದ್ದಾರೆ.
1: ಅಂತಂದ್ರೆ ಈಗ ನಾವು ಕಲಿಯುವ ವಿದ್ಯಾರ್ಥಿ ಆಗಿರೋದ್ರಿಂದ ಬರೀ ಒಂದೇ ನಮ್ಮ ಜವಾಬ್ದಾರಿ ಅಂತಲ್ಲ, ಆದ್ರೆ ನಾವು ಹುಟ್ಟಿರುವಂತಹ ಒಂದು ಊರಿಗೂ ಕೂಡ, ಗ್ರಾಮೀಣ ಪ್ರದೇಶಕ್ಕೂ ಕೂಡ ರೈತರು ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಬೇಕಾಗುತ್ತೆ.
2: ಮತ್ತೊಬ್ಬ ಯುವ ರೈತ ನಮ್ ಜೊತೆಗಿದ್ದಾರೆ, ಇವರು ಹಾವೇರಿ ಜಿಲ್ಲೆಯಿಂದ ಬಂದಾರ. ಪ್ರವೀಣ್ ಕುಮಾರ್, ಏನ್ ಮಾಡ್ತೀರಿ?
4: ನಾವು ಅಗ್ರಿಕಲ್ಚರ್ ಮೇಡಮ್, ಇಲ್ಲ ವ್ಯವಸಾಯ ಮಾಡ್ತಾ ಇದ್ದೀವಿ ಮೇಡಮ್. ನಾವು ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಹಣ್ಣು ಮತ್ತು ತರಕಾರಿಗಳನ್ನ ಬೆಳೀತಿದ್ದೀರಿ ಮೇಡಮ್.
1: ಹೆಂಗ ಅನಿಸುತ್ತೆ ಕೃಷಿ ಮೇಳ?
4: ಕೃಷಿ ಮೇಳ ಚೆನ್ನಾಗಿದೆ
1: ಮೇಡಮ್.
4: ನಮಗೆ ಅಗ್ರಿಕಲ್ಚರ್ ಬೇಕಾಗಿರುವಂತ ಎಲ್ಲ ಮೆಟೀರಿಯಲ್ಸ್ ಆಗ್ಲಿ, ಆಮೇಲೆ ಬೆಳೆಯತಕ್ಕಂತ ಬೀಜೋತ್ಪಕರಣಗಳಾಗ್ಲಿ, ಆಮೇಲೆ ಡ್ರಿಪ್ ಇರಿಗೇಷನ್ ಆಗ್ಲಿ, ನೀರಾವರಿ ಎಲ್ಲದ್ರ ಬಗ್ಗೆನು ಒಂದು ಅರಿವಾಗಿದೆ ಆಗಿದೆ ಮೇಡಮ್. ನಾವೆಲ್ಲ ಈಗ ಫ್ರೂಟ್ ಅನ್ನ ಬೆಳೀತಾ ಇದ್ದೀವಿ. ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಪೇರ್ಲಿ, ಪಪ್ಪಾಯಿ, ಇತರ ಇನ್ನು ಹಣ್ಣುಗಳನ್ನ ಬೆಳಿಬೇಕು ಅಂತ ಆಸಕ್ತಿ ಇದೆ ಮೇಡಮ್. ಅದಕ್ಕೋಸ್ಕರ ಕೃಷಿ ಮೇಳದಲ್ಲಿ ಮಾಹಿತಿ ಸಿಕ್ತು ಮೇಡಮ್. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಗೆ ಸಿಕ್ಲಿ ಅಂತಂದ ಹೇಳಿ, ಇನ್ನೂ ಹೆಚ್ಚು ಬೆಳಿಲಿ ಅಂತ ಹೇಳಿ ಕೃಷಿ ಮೇಳ ಶುಭ ಹಾರೈಸ್ತೇನೆ ಮೇಡಮ್.
1: ಹೊಸ ಹೊಸ ತಳಿಗಳು ಕೂಡ ಈಗ ಕಂಡು ಬರ್ತಾ ಇದಾವೆ ಕೃಷಿ ಮೇಳದಲ್ಲಿ. ಹಣ್ಣಿನ ಬಗ್ಗೆ, ಇದ್ರ ಬಗ್ಗೆ
4: ನಮ್ದು ಆಸಕ್ತಿ ಇದೆ ಮೇಡಮ್, ಮಾಡ್ಬೇಕು ಅಂತ ಹೇಳಿ. ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ಬೇಕು ಅಂತ ಆಸಕ್ತಿ ಇದೆ ಮೇಡಮ್. ಇನ್ನು ಹೆಚ್ಚಿನ ರೀತಿಯಾಗಿ ಮಾಡ್ಬೇಕು ಅಂತ ಆಸೆ ಇದೆ, ಮಾಡ್ತೀವಿ ಮೇಡಮ್.
1: ಪ್ರವೀಣ್ ಕುಮಾರ್ ಒಳ್ಳೇದಾಗ್ಲಿ. ಇನ್ನಷ್ಟು ರೈತರಿದ್ದಾರೆ ನಮ್ ಜೊತೆಗೆ, ತಮ್ಮ ಹೆಸರು?
5: ನಮ್ಮ ಹೆಸರು ಪುರುಷಪ್ಪ ಹಿರೇಬಿದ್ರಿ, ರಣಮಿನ ಕಲೆಕ್ಟರ್. ನಾವು ಭತ್ತ, ಗೋಂಜಾಳ, ಮೆಕ್ಕೆಜೋಳ ಬೆಳಿತೇವ್ರಿ, ಊಟ ಜೋಳ ಬೆಳಿತೇವ್ರಿ. ಎಲ್ಲ ನೋಡಿದ್ರಿ, ಅಡ್ಡಿ ಅಲ್ರಿ, ಚೆನ್ನಾಗೈತಿ. ಸುರೇಶ್ ಅಂತರಿ, ನಾವು ರಣಮರತ ಕಿರಿಯಬಿದ್ದ. ನಾವು ಬೆಳೆದ ಭತ್ತ, ಸೋಯಾಬೀನ್, ಹತ್ತಿ, ಗೋಂಜಾಳ ಮತ್ತೆ ಅಡಿಕೆ ಅದೇ ಕೃಷಿ ಮೇಳ ಬಂದು ಇನ್ನಷ್ಟು ಅನುಭವ ತಗೊಂಡವ್ರಿ. ಅದೇ ಇಲ್ಲೆಲ್ಲ ಇದ್ದೆಲ್ಲ ಅನುಭವ ತಗೊಂಡವ್ರಿ.
1: ಒಳ್ಳೇದಾಗ್ಲಿ. ಇಲ್ಲೊಬ್ಬ ವಿದ್ಯಾರ್ಥಿ ಇದ್ದಾರೆ, ನಿಮ್ ಹೆಸರು?
6: ಸುನೀತಾ.
1: ಸುನೀತಾ, ಏನ್ ಮಾಡ್ತೀರಿ?
6: ನಾವು ಕಂಪ್ಯೂಟರ್ ಎಕ್ಸಾಮ್ ಫೇಸ್.
1: ಕೃಷಿ ಮೇಳ ನೋಡಿದ್ರಿ? ಮಧ್ಯ ಬಂದಿದ್ರೆ ಅಥವಾ ಇವತ್ತು ಬಂದಿಲ್ಲ?
6: ಮೂರು ವರ್ಷ ಕಂಟಿನ್ಯೂ ಆಗಿ ಕೃಷಿ ಮೇಳಕ್ಕೆ ಬಂದಿದ್ದೀವಿ.
1: ಅವತ್ತಿನ ಕೃಷಿ ಮೇಳಕ್ಕೂ ಇವತ್ತಿಗೂ ಏನ್ ವ್ಯತ್ಯಾಸ ಅದ
6: ಅಂದ್ರೆ? ವರ್ಷ ವರ್ಷ ಅಗ್ರಿಕಲ್ಚರ್ ಅಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಇದೆ, ಟೆಕ್ನಿಕಲ್ ಆಗಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂತಿದ್ದಾರೆ, ಮತ್ತ ಹಾರ್ಟಿಕಲ್ಚರ್ ಇರ್ಬೋದು, ಫ್ಲೋರಿಕಲ್ಚರ್ ಇರ್ಬೋದು, ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ, ಈಗ ಚಿಟ್ಟೆಗಾದಿರ್ಬೋದು, ಈ ತರ ಎಲ್ಲ ಅಗ್ರಿಕಲ್ಚರ್ ಅಲ್ಲದೆ ಡೆವಲಪ್ಮೆಂಟ್ ಮಾಡ್ಕೊಂತ ಬಂದಿದ್ದಾರೆ.
1: ಖುಷಿ ಆಯ್ತಾ ನೋಡಿ?
6: ಖುಷಿ ಆಗುತ್ತೆ, ಯಾಕಂದ್ರೆ ಅಲ್ಲಿರುವಂತಹ ಚಿಟ್ಟೆಗಳಲ್ಲಿ ಯಾವ್ಯಾವ ರೀತಿ ಪ್ರಭೇದಗಳಿವೆ, ಮತ್ತು ಅಲ್ಲಿರುವಂತಹ ಸಸ್ಯಗಳಿಂದ

0: ಅದರಿಂದ ಯಾವ ರೀತಿ ಆಹಾರವನ್ನ ತಯಾರಿಸ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಬಳಸ್ತಾರೆ, ಇವೆಲ್ಲದರ ಬಗ್ಗೆನೂ ಇನ್ಫಾರ್ಮೇಶನ್ ಸಿಕ್ಕಿದೆ. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ನಮ್ಗೆ ಎದಕ್ಕೆ ಯೂಸ್ ಆಗತ್ತೆ ಅಂದ್ರೆ, ರಾಸಾಯನಿಕ ಕೃಷಿಗಳನ್ನ ಬಳಸುವುದರಿಂದ ಕೃಷಿಯನ್ನ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಯೂಸ್ ಆಗತ್ತೆ ಮೇಡಮ್.
1: ಧನ್ಯವಾದ. ಮತ್ತೊಬ್ಬ ಯುವತಿ ಇದಾರೆ, ತನ್ನ ಹೆಸರು
2: ಜ್ಯೋತಿ ಪಾಟೀಲ್.
1: ಜ್ಯೋತಿ, ಎಲ್ಲಿಂದ ಬಂದಿರಿ?
2: ಬೆಳಗಾವಿ.
1: ಏನೇನ್ ಮಾಡಿದ್ರಿ, ಏನೇನ್ ಮಾಡಿದ್ರಿ ಕೃಷಿ ಮೇಳದೊಳಗ?
2: ಕೃಷಿ ಮೇಳದೊಳಗ ಯಾವ ತರ ವೆಹಿಕಲ್ ಒಳಗ ಯಾವ ತರ ಮಷಿನ್ ಗಳೆಲ್ಲ ಯೂಸ್ ಮಾಡ್ಕೋಬೇಕಂತ ನೋಡಿದ್ವಿ. ಹೊಸದಾಗಿರೋಂತವನ್ನ ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಗೊಬ್ಬರಗಳೆಲ್ಲ ಯಾವ ರೀತಿ ನಾವು ಅದನ್ನ ಅಳವಡಿಸ್ಕೋಬೇಕು ಅಂದ್ರೆ, ರಾಸಾಯನಿಕನ ಕಡಿಮೆ ಮಾಡ್ಕೊಂಡು
1: ಸಾವಯವ ಕೃಷಿಯತ್ತ ತಮ್ಮ ಗಮನ. ಒಳ್ಳೇದಾಗ್ಲಿ ಜ್ಯೋತಿ. ಕುಮಾರ್ ರೇಖಾ, ಬಹಳ ಖುಷಿ ಅನಿಸ್ತು ಕೃಷಿ ಮೇಳ ನೋಡಿದಾಗ. ಸಾಕಷ್ಟು ಜನರ ಒಂದು ಬಹಳ ತೀವ್ರ ಸ್ಪಂದನೆಯಾದ ಜನರು ಹಂಗ ಬಾರ್ದು ಬರ್ಲಿಕ್ಕತ್ತಾರ. ಇವತ್ತ ನಾಳೆ ನಾಡಿದ್ದು ಕೂಡ ಕೃಷಿ ಮೇಳ,
2: ನಾಳೆ ರವಿವಾರ, ಇನ್ನು ತುಂಬಾ ಜನ ಸಾಗರವೇ ಹರಿದು ಬರ್ತದೆ ಈ ಕೃಷಿ ಮೇಳಕ್ಕೆ. ಮತ್ತೊಮ್ಮೆ ನಾವು ಇನ್ನೂ ಅಷ್ಟು ಜನ ಹೆಚ್ಚೆಚ್ಚು ಬರ್ಲಿ ಅಂತೇಳಿ ಹಾರೈಸೋಣ. ಮಾಯ
3: ಖಂಡಿತ ಸುರೇಖ ಅವರೇ, ತಾವು ಹೇಳ್ತಾ ಇರೋದು ನಿಜಕ್ಕೂ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಕೃಷಿ ಮೇಳ ನೋಡಿದ್ರೆ ಇದು 4 ದಿನ ಕೃಷಿ ಮೇಳ ಸಾಕಾಗೋದಿಲ್ಲ. ಈ ಜನ ಸಂದಣಿ, ಈ ಜನ ಆಸಕ್ತಿ ವಹಿಸ್ತಾ ಇರೋದನ್ನ ನೋಡಿದ್ರೆ ಈ ಕೃಷಿ ಮೇಳ 2026 ಒಂದು ಉತ್ತಮ ಜ್ಞಾನ ವೇದಿಕೆಯಾಗಿದೆ. ಸೆಪ್ಟೆಂಬರ್ 25 ರಿಂದ 28 ರವರೆಗೆ ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ನಿನ್ನೆಯಿಂದನೂ ಇದು ನಡೀತಾ ಇದೆ. ಜನ ಇವತ್ತಂತರೂ ತುಂಬಾ ಸಾಕಷ್ಟು ಜನ ಇಲ್ಲಿ ಹರಿದು ಬರ್ತಾ ಇದ್ದಾರೆ. ರೈತರು, ಕೃಷಿ ಆಸಕ್ತರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು. ಇನ್ನೂ ಹೆಚ್ಚಾಗಿ ಮತ್ತೆ ಈ ವಿಜ್ಞಾನ ರೈತನ ಕೈ ಸೇರಿದಾಗ ಕೃಷಿ ಸಮೃದ್ಧಿ ಆಗ್ತದೆ. ರೈತನ ಸಮೃದ್ಧಿ ಆದಾಗ ನಾಡು ಸಮೃದ್ಧಿ ಆಗ್ತದೆ. ಕೃಷಿ ಬೆಳೆಯಲ್ಲಿ ರೈತ ಸಮೃದ್ಧನಾಗಲಿ, ನಮ್ಮ ನಾಡು ಸಮೃದ್ಧವಾಗಲಿ ಅಂತ ಈ ಮೂಲಕ ಹಾರೈಸ್ತಾ ನಾವು ಮಾಯ ಅವರೇ ಈಗ ಹೊತ್ತಾಯ್ತು. ನಾವು ಕಾರ್ಯಕ್ರಮ ಮುಗಿಸೋದು, ತಮ್ಮ ಕೊನೆಯ ಮಾತು ನಮ್ಮ ರೈತ ಬಾಂಧವರಿಗೆ.
1: ನಾವು ನಮ್ಮ ಶ್ರೋತೃ ಬಾಂಧವರಿಗೆ ಕೃಷಿ ಮೇಳ 2026 ಒಂದು ಚಿತ್ರಣವನ್ನ ಕೊಟ್ಟಿವಿ. ಬಹುಶಃ ತಮ್ಮ ಮನೆಯೊಳಗ ಕೂತು ಕೃಷಿ ಮೇಳ ಹೆಂಗ ನಡೆದದ ಅನ್ನೋದನ್ನ ಅವರು ವೀಕ್ಷಿಸಿದ್ರು, ಕೇಳಿದ್ರು ಅಂತ ಹೇಳ್ತೀವಿ.
3: ನಾಳೆನೂ ಕೂಡ ನಮ್ಮ ಕೃಷಿ ನೇರ ಪ್ರಸಾರ, ಇದು ಕೃಷಿ ಮೇಳದ ನೇರ ಪ್ರಸಾರ ಇರುತ್ತೆ. ಅದನ್ನ ತಾವು ಹೇಳಿ ನಮ್ಮ ರೈತ
1: ಶ್ರೋತೃ ಬಾಂಧವರು ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಕೃಷಿ ಮೇಳ 2026 ಇವತ್ತು ನಾಳೆ ನಾಡಿದ್ದು ಕೂಡ ನಡೀತಾ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.

ಕೇಳುಗರೆ, ಇದುವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ಎರಡನೇ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ತಾಂತ್ರಿಕ ನೆರವು ಎಂಕೆ ಬೈಜು, ಉಮೇಶ್ ತಲವಾಯಿ ಹಾಗೂ ನದೀಂ ಅಣ್ಣಿಗೇರಿ. ಸಹಕಾರ ರಾಕಿ ಹಾನ್ಗಲ್, ಸುಮಾ ಸುರೇಶ್, ಅನಂತ ಪಾಟೀಲ್, ತ್ರಿವೇಣಿ ಬೆಟಗೇರಿ, ಮಧುಕೇಶ್ ಖಾನಾಪುರ್, ಸತೀಶ್ ಬೂದಪ್ಪನವರ್ ಹಾಗೂ ಅಪೂರ್ವ ಕುಲಕರ್ಣಿ.

0: आपल्या मातीतला आपला ब्रँड.
1: आकाशवाणी बेंगळूरु.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಆಕಾಶವಾಣಿ ಈಗ ಒಂದು ಪ್ರಕಟಣೆ. ಸಮಯ 1:10 ಸರಿಯಾಗಿ. ಕನ್ನಡದಲ್ಲಿ ವಾರ್ತೆಗಳು.
5: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
6: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
7: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
6: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
7: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
5: ಒಂದೇ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ಧಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನಹರಿಸುವುದು ಅಗತ್ಯ, ಸಚಿವ ಡಾ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ

0: ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ, ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಧ್ವನಿ ಮತ್ತು ಪ್ರಾತಿನಿಧ್ಯ ಖಚಿತಪಡಿಸಿಕೊಳ್ಳಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಯ ಅಗತ್ಯವಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 81ನೇ ಅಧಿವೇಶನದಲ್ಲಿ G77 ವಿದೇಶಾಂಗ ಸಚಿವರ 50ನೇ ವಾರ್ಷಿಕ ಸಭೆಯಲ್ಲಿ ಭಾರತದ ಹೇಳಿಕೆಯನ್ನು ಮಂಡಿಸಿದ ಅವರು, ಅಭಿವೃದ್ಧಿ ಕೇಂದ್ರಿತ ಬಹುಪಕ್ಷೀಯತೆಯನ್ನು ಮುನ್ನಡೆಸುವಲ್ಲಿ G77ನ ನಿರಂತರ ಪ್ರಸ್ತುತತೆಯನ್ನು ಒತ್ತಿ ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಪರಿಣಾಮಗಳು ಮತ್ತು ಸಂಭವನೀಯ ಅಪಾಯಗಳ ಬಗ್ಗೆ ಗಮನಹರಿಸುವ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಸಾಗರ ವಲಯ ಭದ್ರತೆಯ ಮಹತ್ವ ಕುರಿತು ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆ ಸಂಪನ್ಮೂಲಗಳು ಎಲ್ಲ ದೇಶಗಳಿಗೆ ಪ್ರಜಾಸತ್ತಾತ್ಮಕವಾಗಿ ದೊರೆಯಬೇಕು. ಸುರಕ್ಷತೆ, ನಂಬಿಕೆ, ಮಾನವನ ಸಾಮರ್ಥ್ಯ ಹಾಗೂ ಸಮಾಜಕ್ಕೆ ಒಳಿತಾಗುವ ಆರ್ಥಿಕ ಬೆಳವಣಿಗೆಗೆ ಕೃತಕ ಬುದ್ಧಿಮತ್ತೆ ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗಬೇಕು ಎಂದು ಹೇಳಿದರು. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳ ಕಾರ್ಯಕ್ಷಮತೆಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಹಾಗೂ ಮೇಲ್ವಿಚಾರಣಾ ವ್ಯವಸ್ಥೆಯ 52ನೇ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು 2.42 ಲಕ್ಷಕ್ಕೂ ಅಧಿಕ ಕುಂದುಕೊರತೆಗಳನ್ನು ಪರಿಹರಿಸಿದ್ದು, ಇವುಗಳ ಇತ್ಯರ್ಥಕ್ಕೆ ಸರಾಸರಿ 13 ದಿನಗಳ ಸಮಯ ತೆಗೆದುಕೊಂಡಿವೆ. ಶ್ರೇಯಾಂಕ ಪಟ್ಟಿಯಲ್ಲಿ ಅಂಚೆ ಇಲಾಖೆ, ದೂರಸಂಪರ್ಕ ಇಲಾಖೆ ಹಾಗೂ ಹಣಕಾಸು ಸೇವೆಗಳ ಇಲಾಖೆ ವಿಮಾ ವಿಭಾಗ ಎ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿವೆ. ಅದೇ ರೀತಿ ಬಿ ಗುಂಪಿನ ವಿಭಾಗದಲ್ಲಿ ಉಕ್ಕು ಸಚಿವಾಲಯ, ಹಡಗು ಸಾರಿಗೆ ಹಾಗೂ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯಗಳು ಮುಂಚೂಣಿಯಲ್ಲಿವೆ. ಕಳೆದ ತಿಂಗಳು 1.38 ಲಕ್ಷಕ್ಕೂ ಅಧಿಕ ಹೊಸ ಬಳಕೆದಾರರು ನೋಂದಾಯಿಸಿಕೊಂಡಿದ್ದು, ಪಶ್ಚಿಮ ಬಂಗಾಳದಿಂದ ಗರಿಷ್ಠ ಸಂಖ್ಯೆಯ ನೋಂದಣಿಗಳು ನಡೆದಿವೆ. ಇಲಾಖೆಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯ 49ನೇ ವರದಿಯನ್ನು ಇದೇ ವೇಳೆ ಬಿಡುಗಡೆ ಮಾಡಿದ್ದು, ಕಳೆದ ತಿಂಗಳು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಂದ 98,000ಕ್ಕೂ ಅಧಿಕ ಪ್ರಕರಣಗಳನ್ನು ಸ್ವೀಕರಿಸಿ 79,000ಕ್ಕೂ ಹೆಚ್ಚು ಕುಂದುಕೊರತೆಗಳನ್ನು ಪರಿಹರಿಸಿವೆ ಎಂದು ವರದಿ ತಿಳಿಸಿದೆ. ಬೆಂಗಳೂರಿನಲ್ಲಿಂದು ಎನ್ಡಿಎ ಪ್ರಮುಖರ ಸಭೆ ಪ್ರಗತಿಯಲ್ಲಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದಾರೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಭಾಗವಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡ 19ರಷ್ಟಿದ್ದ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡ 64ಕ್ಕೆ ಹೆಚ್ಚಳವಾಗಿರುವುದು ವಿಶೇಷ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ

0: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11:00 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಇಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರ ಜನ್ಮದಿನ. ದೇಶದ ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದ ಹಾಗೂ ಹಲವು ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ ಡಾ ಮನಮೋಹನ್ ಸಿಂಗ್ ಅವರನ್ನು ದೇಶ ಇಂದು ಸ್ಮರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಗೆ ಜನ್ಮದಿನದಂದು ಗೌರವಪೂರ್ವಕ ನಮನಗಳು. ಅವರು ಸಾರ್ವಜನಿಕ ಜೀವನದಲ್ಲಿ ದೀರ್ಘಕಾಲ ಕಳೆದಿದ್ದು ದೇಶಕ್ಕೆ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿದ್ದಾರೆ ಎಂದು ಸ್ಮರಿಸಿಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಟೋಮೋಟಿವ್ ಟೆಕ್ನಾಲಜಿ ICAT ಭಾರತದಲ್ಲಿ ತನ್ನ ವಾಹನ ಉದ್ಯಮ ಆರಂಭಿಸಿ 20 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಹರಿಯಾಣದ ಮಾನೇಸರ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ, ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ ವರ್ಮ ಪಾಲ್ಗೊಂಡರು. ಇದೇ ವೇಳೆ ಸ್ವಚ್ಛ, ಸುಸ್ಥಿರ ಮತ್ತು ಸ್ವಾವಲಂಬಿ ಸಾರಿಗೆ ವ್ಯವಸ್ಥೆಯತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರೂಪಿಸಲಾದ ಪ್ರಮುಖ ಉಪಕ್ರಮ ಪಿಎಂ ಡ್ರೈವ್ ಯೋಜನೆಯ ಕುರಿತು ಉದ್ಯಮ ವಲಯದ ಸಂವಾದ ನಡೆಯಿತು. HD ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಕೃಷಿ ಆಧುನೀಕರಣಕ್ಕಾಗಿ ವಿಶ್ವಾಸಾರ್ಹ ಮತ್ತು ಪ್ರಮಾಣೀಕೃತ ಉಪಕರಣಗಳನ್ನು ಒದಗಿಸುವ ಮೂಲಕ ರೈತರಿಗೆ ಬೆಂಬಲ ನೀಡುವ ಗುರಿ ಹೊಂದಿರುವ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕೃಷಿ ಯಂತ್ರೋಪಕರಣಗಳ ಪರೀಕ್ಷಾ ಸೌಲಭ್ಯವನ್ನು ಉದ್ಘಾಟಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಮಹಿಳಾ ಕಬಡ್ಡಿ ತಂಡ 2018 ಚಾಂಪಿಯನ್ ಇರಾನ್ ತಂಡವನ್ನು 37-34 ಅಂಕಗಳ ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡಿದೆ. ಬಳಿಕ ಮಾತನಾಡಿದ ಭಾರತ ಕಬಡ್ಡಿ ತಂಡದ ನಾಯಕಿ ಪುಷ್ಪಾ ರಾಣಾ, ಕಾಮನ್ವೆಲ್ತ್ ಮತ್ತು ಒಲಿಂಪಿಕ್ ಗೇಮ್ಸ್ಗಳಲ್ಲಿ ಕಬಡ್ಡಿ ತಂಡವನ್ನು ಸೇರಿಸುವಂತೆ ಕರೆ ನೀಡಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಮಹಿಳೆಯರ ಸಿಂಗಲ್ಸ್ ಸ್ಕ್ವಾಷ್ ವಿಭಾಗದಲ್ಲಿ ಭಾರತದ ಅನಾ ಹತ್ಸಿಂಗ್ ಜಪಾನ್ನ ಆಟಗಾರ್ತಿ ಸತೋಮಿ ವಟಾನಬೆ ವಿರುದ್ದ ಗೆಲುವು ಸಾಧಿಸುವ ಮೂಲಕ ಚೊಚ್ಚಲ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಶೂಟರ್ಗಳು ಬೆಳ್ಳಿ ಪದಕ ಗಳಿಸಿದ್ದಾರೆ. ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ತಂಡ 1763 ಅಂಕಗಳನ್ನು ಗಳಿಸಿತು. ಚಿನ್ನದ ಪದಕ ಗೆದ್ದ ಚೀನಾ 1773 ಹಾಗೂ ಕಜಕಿಸ್ತಾನ 1754 ಅಂಕ ಗಳಿಸಿ ಕಂಚಿನ ಪದಕ ಗಳಿಸಿತು. ವೈಯಕ್ತಿಕ ವಿಭಾಗದಲ್ಲಿ ತಿಲೋತ್ತಮ್ ಸೇನ್ 337.3 ಅಂಕ ಗಳಿಸಿ 4ನೇ ಸ್ಥಾನ ಪಡೆದು ಕಂಚಿನ ಪದಕದಿಂದ ವಂಚಿತರಾದರು. ವಿದರ್ಶಾ ವಿನೋದ್ 5ನೇ ಸ್ಥಾನ ಪಡೆದರು. ಏಷ್ಯನ್ ಗೇಮ್ಸ್ 2026 ಪುರುಷರ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸಾವನ್ ಬರ್ವಾಲ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕ್ರೀಡಾಪಟುವಿನ ಅಸಾಧಾರಣ ಸಾಧನೆ 4 ದಶಕಗಳ ನಂತರ ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನ ಪದಕ ವೇದಿಕೆಗೆ ಭಾರತದ ಮರಳುವಿಕೆಯನ್ನು ಸೂಚಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ಅವರನ್ನು ರಾಷ್ಟಪತಿಯವರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ದಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ, ಸಚಿವ ಡಾ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಮಾತನಾಡುವವರು ಡಾಕ್ಟರ್ ಕೆ ಮಾಲತಿ.
1: ಹಬ್ಬಗಳ ಸಾಲು ಸಾಲು ಎಂದು ಗೃಹಿಣಿ ಕೈಚೀಲ ಹಿಡಿದು ಹೊರಟರೆ ಹಣ್ಣು ತರಕಾರಿಗಳ ಬೆಲೆ ದುಬಾರಿ. ಈರುಳ್ಳಿಯಂತೂ ಮನೆಯೊಳಗೆ ಮಾತ್ರವಲ್ಲ ಮನೆಯಾಚೆಗೂ ಕಣ್ಣೀರು ತರಿಸುತ್ತದೆ ಎಂದು ಮಧ್ಯಮ ವರ್ಗದ ಜನ ಗೊಣಗುಟ್ಟುತ್ತಾರೆ. ಇನ್ನೊಂದೆಡೆ ಹಣ್ಣು ತರಕಾರಿ ಬೆಳೆದ ರೈತನ ಸಂಕಷ್ಟ ಇನ್ನೊಂದು ರೀತಿ. ಕಳೆದ 20 ದಿನಗಳಲ್ಲಿ ಕಟಾವು ಮಾಡಿ ಮಾರಾಟ ಮಾಡಿದ ಹಣ್ಣು ತರಕಾರಿಗಳು ನನಗೆ ಬೊಗಸೆ ತುಂಬಾ ಹಣ ತರಲಿಲ್ಲ, ಈಗ ಎಷ್ಟೊಂದು ಬೆಲೆಯಾಗಿದೆ ಎಂದು ನಿಟ್ಟುಸಿರು ಬಿಡುತ್ತಾನೆ. ಈ ಇಬ್ಬರಿಗೂ ಸಮನ್ವಯ ತರುವುದು ಹೇಗೆ ಎಂಬ ಪ್ರಶ್ನೆಗೆ ಪರಿಹಾರ ಇಲ್ಲಿದೆ. ಇಬ್ಬರ ಬದುಕು ಹಸಿರಾಗಿರುವಂತೆ ಯೋಜಿಸಿರುವ ಕ್ರಮವೇ ಆಪರೇಷನ್ ಗ್ರೀನ್ ಯೋಜನೆ. 2018-19 ಸಾಲಿನಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದಿಂದ ಇದನ್ನು ಆರಂಭಿಸಲಾಗಿದೆ. ರೈತರಿಗೆ ಲಾಭ ಹೆಚ್ಚಿಸುವುದು ಮತ್ತು ಕೃಷಿ ಮಾರುಕಟ್ಟೆ ವಲಯವನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕೊರೋನಾ ಅವಧಿಯಲ್ಲಿ ರೈತರಿಗೆ ಗರಿಷ್ಠ ಪರಿಹಾರವನ್ನು ಒದಗಿಸಲು ಇದನ್ನು ಪ್ರಾರಂಭಿಸಲಾಯಿತು. ಶೀಘ್ರವಾಗಿ ನಾಶವಾಗುವ ಬೆಳೆಗಳ ಇಳುವರಿಯಲ್ಲಿ ರೈತರಿಗೆ ಲಾಭವನ್ನು ಒದಗಿಸುವುದು ಪ್ರಮುಖ ಧ್ಯೇಯವಾಗಿದೆ. ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಟಿಒಪಿ ಬೆಳೆಗಳು ಅಂದರೆ ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆಗೆ ಮಾತ್ರ ಇದು ಅನ್ವಯವಾಗಿತ್ತು. ನಂತರ ಇದನ್ನು ಹಣ್ಣು ತರಕಾರಿಗಳವರೆಗೂ ವಿಸ್ತರಿಸಲಾಯಿತು. ಟಾಪ್ ಟು ಟೋಟಲ್ ಕಾರ್ಯಕ್ರಮ ರೈತರಿಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡುವುದು ಮತ್ತು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ತರಕಾರಿ ಸಿಗುವಂತೆ ವ್ಯವಸ್ಥೆಗೊಳಿಸುವುದು ಅಂದರೆ ಬೆಲೆಯಲ್ಲಿ ಸ್ಥಿರತೆ ಸಾಧಿಸುವುದು, ಕೊಯ್ಲು ನಂತರದ ನಷ್ಟವನ್ನು ಕಡಿಮೆ ಮಾಡುವುದು, ರೈತರನ್ನ ನೇರವಾಗಿ ಮಾರುಕಟ್ಟೆ ಮತ್ತು ಸಂಸ್ಕರಣಾ ಘಟಕಗಳಿಗೆ ಜೋಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ವಾಸ್ತವ ಬೇಡಿಕೆ ಮತ್ತು ಪೂರೈಕೆಯ ಅಂಕಿಅಂಶಗಳನ್ನು ಗಮನಿಸಿ ರೈತನು ಸೂಕ್ತ ನಿರ್ಧಾರ ಕೈಗೊಳ್ಳುವ ಮಾರುಕಟ್ಟೆಯ ಕೌಶಲ್ಯವನ್ನು ವೃದ್ಧಿಗೊಳಿಸಿಕೊಳ್ಳಲಾಗುವುದು. ರೈತರೊಂದಿಗೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕೃಷಿ ಲಾಜಿಸ್ಟಿಕ್ಸ್ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸಲು ಸಹಾಯಧನ ನೀಡಲಾಗುತ್ತದೆ. ಟಾಪ್ ಕ್ಲಸ್ಟರ್ಸ್ಗಳಲ್ಲಿ ಸರಿಯಾದ ಉತ್ಪಾದನಾ ಯೋಜನೆ ಮತ್ತು ಎರಡು ಬಳಕೆಯ ಪ್ರಭೇದಗಳನ್ನು ಪರಿಚಯಿಸುವ ಮೂಲಕ ಉತ್ಪಾದಕರು ಮತ್ತು ಗ್ರಾಹಕರಿಗೆ ಬೆಲೆ ಸ್ಥಿರೀಕರಣಗೊಳಿಸುವುದು, ಆಹಾರ ಸಂಸ್ಕರಣಾ ಸಾಮರ್ಥ್ಯಗಳಲ್ಲಿ ಹೆಚ್ಚಳ ಮತ್ತು ಉತ್ಪಾದನಾ ಸಮೂಹಗಳೊಂದಿಗೆ ದೃಢವಾದ ಸಂಪರ್ಕದೊಂದಿಗೆ ಉನ್ನತ ಮೌಲ್ಯ ಸರಪಣಿಯಲ್ಲಿ ಮೌಲ್ಯವರ್ಧನೆಗೊಳಿಸುವುದು, ಅಗ್ರ ಬೆಳೆಗಳ ಬೇಡಿಕೆ ಮತ್ತು ಪೂರೈಕೆ ಮತ್ತು ಬೆಲೆಯ ಕುರಿತು ನೈಜ ಸಮಯದ ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಒಟ್ಟುಗೂಡಿಸಲು ಮಾರುಕಟ್ಟೆ ಗುಪ್ತಚರ ಜಾಲವನ್ನು ಸ್ಥಾಪಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಬೆಲೆ ಸ್ಥಿರೀಕರಣ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ನಾಫೆಡ್ ಅಂದರೆ ಭಾರತದ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಲಿಮಿಟೆಡ್ ಕಾರ್ಯನಿರ್ವಹಿಸುತ್ತದೆ. ಸಚಿವಾಲಯವು ನಿರ್ಧರಿಸಿದ ಕ್ರಮಗಳ ಸರಣಿಯಲ್ಲಿ ಅಲ್ಪಾವಧಿ ಬೆಲೆ ಸ್ಥಿರೀಕರಣ ಕ್ರಮ ಮತ್ತು ದೀರ್ಘಾವಧಿಯ ಸಮಗ್ರ ಮೌಲ್ಯ ಸರಪಳಿ ಅಭಿವೃದ್ಧಿ ಯೋಜನೆಗಳು ಪ್ರಾಮುಖ್ಯತೆ ಪಡೆದು ಚಾಲನೆಗೊಳ್ಳುತ್ತವೆ. ಬಾಳೆಹಣ್ಣು, ಮಾವು, ಪೇರಳೆ, ಕಿವಿ, ಲಿಚಿ, ಮೋಸಂಬಿ, ಕಿತ್ತಳೆ, ನಿಂಬೆ, ಪಪ್ಪಾಯಿ, ಅನಾನಸ್, ದಾಳಿಂಬೆ, ಹಲಸು, ಸೇಬು, ಬಾದಾಮಿ, ಸಿಹಿ ಆಲೂಗೆಡ್ಡೆ, ಸಪೋಟ, ಪ್ಯಾಷನ್ ಹಣ್ಣು ಇತ್ಯಾದಿಗಳು. ತರಕಾರಿಗಳಲ್ಲಿ ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆಗಳೊಂದಿಗೆ ಫ್ರೆಂಚ್ ಬೀನ್ಸ್, ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ಸೌತೆಕಾಯಿ, ಬಟಾಣಿ, ದೊಡ್ಡ ಏಲಕ್ಕಿ, ಕುಂಬಳಕಾಯಿ, ಶುಂಠಿ, ಅರಿಶಿನ, ಎಲೆಕೋಸು ಮುಂತಾದವು. ಕೃಷಿ ಸಚಿವಾಲಯ ಅಥವಾ ರಾಜ್ಯ ಸರ್ಕಾರದ ಶಿಫಾರಸಿನ ಆಧಾರದ ಮೇಲೆ ಭವಿಷ್ಯದಲ್ಲಿ ಯಾವುದೇ ಇತರ ಹಣ್ಣು ತರಕಾರಿಗಳನ್ನು ಇಲ್ಲಿ ಸೇರಿಸಬಹುದಾಗಿದೆ. ಬೇಗನೆ ಹಾಳಾಗಬಹುದಾದ ಈ ಹಣ್ಣು ಮತ್ತು ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹಿಸಿಡಲು ಮತ್ತು ಸೂಕ್ತ ಮಾರಾಟಕ್ಕಾಗಿ ಸಾಗಾಣಿಕೆ ವೆಚ್ಚ ಮತ್ತು ಉತ್ಪಾದನಾ ವೆಚ್ಚದ ಭಾರವನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರವು 500 ಕೋಟಿ ರೂಗಳನ್ನು ಮೀಸಲಿಟ್ಟಿದೆ. ಒಟ್ಟು ವೆಚ್ಚದ ಶೇಕಡ 50%ರಷ್ಟರನ್ನು ರೈತರಿಗೆ ಅನುದಾನವಾಗಿ ನೀಡಲಾಗುತ್ತದೆ. ಮಾರ್ಕೆಟಿಂಗ್ ಫೆಡರೇಷನ್, ಸ್ವಸಹಾಯ ಸಂಘ ಮತ್ತು ಆಹಾರ ಸಂಸ್ಕರಣಾ ಕಂಪನಿಗಳು

0: ಅನುದಾನ ಪಡೆಯುತ್ತವೆ. ಈ ಯೋಜನೆಯು ರೈತರಿಗೆ ಮಾತ್ರವಲ್ಲದೆ ಗ್ರಾಹಕರಿಗೂ ಪ್ರಯೋಜನ ನೀಡುತ್ತದೆ. ರೈತರು ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಇದರಿಂದ ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿಗಳು ಗ್ರಾಹಕರಿಗೆ ಲಭ್ಯವಾಗುತ್ತದೆ. ಜೊತೆಗೆ ಅನವಶ್ಯಕ ಮಧ್ಯವರ್ತಿಗಳ ವೆಚ್ಚದ ಭಾರವೂ ಇಲ್ಲವಾಗುತ್ತದೆ. ಈ ಯೋಜನೆಯಿಂದ ರೈತರಿಗೆ ಲಭ್ಯವಾಗುವ ಪ್ರಮುಖ ಉಪಯೋಗಗಳನ್ನು ಹೀಗೆ ಕ್ರೋಢೀಕರಿಸಬಹುದು. ಆಪರೇಷನ್ ಗ್ರೀನ್ ಮೂಲಕ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು. ಅನಿವಾರ್ಯವಾಗಿ ಕಡಿಮೆ ಬೆಲೆಗೆ ಮಾರಿ ನಷ್ಟಕ್ಕೆ ಸಿಲುಕಬಾರದು. ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು, ರೈತರ ಆದಾಯ ಹೆಚ್ಚಿಸಲು ಮತ್ತು ಗರಿಷ್ಠ ಪ್ರಯೋಜನ ನೀಡುವ ಉದ್ದೇಶದಿಂದ ಇದನ್ನು ಆರಂಭಿಸಲಾಗಿದೆ. ಒಟ್ಟು ವೆಚ್ಚದ ಶೇಕಡ 50%ರಷ್ಟರನ್ನು ರೈತರಿಗೆ ಅನುದಾನವಾಗಿ ನೀಡಲಾಗುತ್ತದೆ. ಹಣ್ಣು ಮತ್ತು ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ ಅಥವಾ ಗೋದಾಮುಗಳಲ್ಲಿ ಸಂಗ್ರಹಿಸಿಡುವ ಸೌಲಭ್ಯವಿದೆ. ಇಂತಹ ಮಳಿಗೆಗೆ ಶೇಕಡ 50%ರಷ್ಟು ಸಹಾಯಧನದ ವ್ಯವಸ್ಥೆ ಮಾಡಲಾಗಿದೆ. ನ್ಯಾಯಯುತ ಬೆಲೆ ಒದಗಿಸಲು 500 ಕೋಟಿ ರೂ ಮೀಸಲಾಗಿ ಇಡಲಾಗಿದೆ. ಮುಖ್ಯವಾಗಿ ಇದರ ಪ್ರಯೋಜನ ಪಡೆಯುವ ಸಂಸ್ಥೆಗಳೆಂದರೆ ಆಹಾರ ಸಂಸ್ಕರಣಾ ಘಟಕ, ರೈತ ಉತ್ಪಾದಕ ಸಂಸ್ಥೆ, ಸಹಕಾರ ಸಂಘಗಳು, ರೈತರು, ಬೆಳೆಗಳ ರಫ್ತುದಾರರು, ಪರವಾನಗಿ ಪಡೆದ ಕಮಿಷನ್ ಏಜೆಂಟ್, ರಾಜ್ಯ ಮಾರ್ಕೆಟಿಂಗ್ ಅಸೋಸಿಯೇಷನ್, ಸಂಸ್ಕರಣೆ ಮತ್ತು ಮಾರುಕಟ್ಟೆಯ ಚಿಲ್ಲರೆ ವ್ಯಾಪಾರಿಗಳು ಇಲ್ಲಿ ಸೇರುತ್ತಾರೆ. ಉತ್ಪಾದನಾ ಅಂಕಿಅಂಶಗಳ ಪ್ರಕಾರ ದೇಶದ ಜಿಲ್ಲೆಗಳಲ್ಲಿ ಸರಾಸರಿ 6,000 ಹೆಕ್ಟೇರ್ ಭೂಮಿಯಲ್ಲಿ 1.20 ಲಕ್ಷ ಟನ್ ತರಕಾರಿಗಳನ್ನು ಉತ್ಪಾದಿಸಲಾಗುವುದರಿಂದ ಈ ಸವಲತ್ತು ಅವಶ್ಯಕವೂ ನ್ಯಾಯಯುತವೂ ಆಗಿದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯ. ವಾಸಸ್ಥಳದ ಪುರಾವೆ ನೀಡಲು ವಿದ್ಯುತ್ ಬಿಲ್, ಮತದಾರರ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಸಲ್ಲಿಸಬಹುದು. ಪ್ಯಾನ್ ಕಾರ್ಡ್ ಹೊಂದಿರಬೇಕು. ಮೊಬೈಲ್ ಸಂಖ್ಯೆ ಹೊಂದಿರಬೇಕು, ಏಕೆಂದರೆ ಎಲ್ಲಾ ಮಾಹಿತಿಯು ಸಂದೇಶದ ಮೂಲಕ ಬರುತ್ತದೆ. ಯಾವುದೇ ರೈತರು ಈ ಯೋಜನೆಯ ಲಾಭ ಪಡೆಯಲು ಅರ್ಜಿ ಸಲ್ಲಿಸಬಯಸಿದರೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನಂತರ ಅಲ್ಲಿ ಆಪರೇಷನ್ ಗ್ರೀನ್ ಯೋಜನೆಯ ಸಬ್ಸಿಡಿ ಅರ್ಜಿ ಫಾರಂ ತೆರೆಯಬೇಕು. ಈ ಫಾರಂನಲ್ಲಿ ಅರ್ಜಿದಾರರಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಯನ್ನು ಕೇಳಲಾಗುತ್ತದೆ. ಅದನ್ನು ಸರಿಯಾಗಿ ಭರ್ತಿ ಮಾಡಿ ಸಬ್ಮಿಟನ್ ಬಟನ್ ಒತ್ತಬೇಕು. ಅರ್ಜಿ ಸ್ವೀಕರಿಸಿದ ನಂತರ ರೈತರ ಸಬ್ಸಿಡಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು.
1: ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾಕ್ಟರ್ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
3: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
2: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
4: ಕನ್ನಡದ ಅಕ್ಷರ ಮಾಲೆ,
5: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
6: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
5: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
6: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
5: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
4: ದೇಶದ ಸೇವೆಗೆ ನಿಲ್ಲಬೇಕು.
7: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 1:30. ಇನ್ನೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಸಂಭ್ರಮ ಚಿತ್ರದಿಂದ ಆಯ್ದ ಗೀತೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿದೆ.

0: ಕೃಷಿ ಚಾವಡಿ ರೈತರತ್ನ ಅನ್ನದಾತನ ಮನದಾಳದ ಮಾತು ತುತ್ತು ನೀಡುವ ತಾಯಂದಿರ ದಿನದ ಬದುಕು ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ ಸರಿಯಾಗಿ 1:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು. ನಡೆಸಿಕೊಡುತ್ತಾರೆ ನಾರಾಯಣ ಸ್ವಾಮಿ, ಬಿಎಸ್ ಹಿರಿಯ ಪತ್ರಕರ್ತರು.
2: ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಕ್ ಇನ್ ಇಂಡಿಯಾ ಅಭಿಯಾನದ ಬಗೆಗಿನ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹೂಡಿಕೆ ಸಲಹೆಗಾರರು ಹಣಕಾಸು ತಜ್ಞರು ಆದ ಶರಣ್ ಸಿ ಪಾಟೀಲ್ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಭಾರತವನ್ನ ಜಾಗತಿಕ ತಯಾರಿಕಾ ಕೇಂದ್ರವನ್ನಾಗಿಸುವ ನಿಟ್ಟಿನಲ್ಲಿ 2014

0: ಇಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಶುರು ಮಾಡಲಾಯಿತು. ನಮ್ಮ ಆಂತರಿಕ ಉತ್ಪಾದನೆ ಹೆಚ್ಚಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ ಆಮದು ಅವಲಂಬನೆ ಏನಿತ್ತು ಅದನ್ನು ಕಡಿಮೆ ಮಾಡುವಲ್ಲಿ ಈ ಮೇಕ್ ಇನ್ ಇಂಡಿಯಾ ಮಹತ್ವದ ಒಂದು ಕೊಡುಗೆಯನ್ನು ನೀಡಿದೆ. ಈ ಒಂದು 12 ವರ್ಷದ ಹಾದಿಯನ್ನು ತಾವು ಹೇಗೆ ನೋಡ್ತೀರಿ ಅಂತ?
1: ಇದರಲ್ಲಿ ಬಹಳ ಒಂದು ವಿಶೇಷತೆ ಏನಂತಂದರೆ, ನಮ್ಮ ದೇಶಕ್ಕೆ 1947 ಏನು ಸ್ವಾತಂತ್ರ್ಯ ಸಿಕ್ತು ಅದಾದಮೇಲೆ 1947 ಇಂದ 1991 ವರೆಗೆ ಭಾರತ ದೇಶನ ಒಂದು ರೀತಿಯಲ್ಲಿ ನೋಡೋದಾದರೆ 91 ನಮ್ದು ಏನೊಂದು ಓಪನ್ ಎಕನಾಮಿ ಪಾಲಿಸಿ ಬಂತು, ಏನೋ ಲಿಬರಲೈಸೇಷನ್ ಗ್ಲೋಬಲೈಸೇಷನ್, ಅಲ್ಲಿಂದ ತಗೊಂಡಿರುವಂಥ ಕೆಲವೊಂದು ನಿರ್ಧಾರ, ದಿಟ್ಟ ನಿರ್ಧಾರ ಅಂತಲೇ ಹೇಳ್ಬೋದಾಗಿನ ಒಂದು ಸರ್ಕಾರ. ಯಾಕಂದರೆ ಆಲ್ಮೋಸ್ಟ್ ಭಾರತ ದೇಶ ಒಂದು ಬ್ಯಾಂಕ್ರಪ್ಸಿಗೆ ಹೋಗುವಂಥ ಪರಿಸ್ಥಿತಿಯಿಂದ ಏನೊಂದು ಇವಾಲ್ವ್ ಆಯಿತು. ಅಂಥದ್ರಲ್ಲಿ ನಮ್ಮಲ್ಲಿ ಬಹಳಷ್ಟು ಹೊರಗಡೆಯಿಂದ ಹೂಡಿಕೆಗಳು ನಮ್ಮ ದೇಶಕ್ಕೆ ಬರುವಂಥ ಒಂದು ಅವಕಾಶ ಸಿಕ್ತು ಗ್ಲೋಬಲೈಸೇಷನ್ ಇಂದ. ಇದರಲ್ಲಿ ಆಗ ಒಂದು ಯೋಚನೆ ಮಾಡ್ತಾ ಇರುವಂತ ರೀತಿಯಲ್ಲಿ ಏನಾಯ್ತು ಅಂತಂದ್ರೆ, ಕೆಲವೊಂದು ಸೆಕ್ಟರ್ಗಳು ಸ್ಪೆಷಲಿ ಸರ್ವಿಸ್ ಸೆಕ್ಟರ್, ಅದರಲ್ಲಿ ಐಟಿ ಸೆಕ್ಟರ್ ಆಗಿರ್ಬೋದು, BPO ಆಗಿರ್ಬೋದು, ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಗಣನೀಯವಾದಂತ ಒಂದು ಏರಿಕೆಯನ್ನು ಕಾಣಿಸ್ತು. ಸೊ ಅಂತ ಒಂದು ಸ್ಥಿತಿಯಿಂದ 1991 2014 ಇನ್ನೊಂದು ಘಟ್ಟ ಅಂತ ಹೇಳಿದ್ರೆ, 2014 2026 ಇನ್ನೊಂದು ಘಟ್ಟ ಅಂತ ಹೇಳ್ಬೋದು. ಸೊ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿ ಅವರು ಏನೊಂದು ಮೇಕ್ ಇನ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಭಾರತ ದೇಶ ಒಂದು ಬಲಾಢ್ಯ ರಾಷ್ಟ್ರ ಜೊತೆ ಜೊತೆನೆ ಇವತ್ತು ಸುಮಾರು 150 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಒಂದು ಕನ್ಸಂಪ್ಷನ್ ಏನಿದೆ, ಈ ಕನ್ಸಂಪ್ಷನ್ಗೆ ವಿ ಆರ್ ಸೋ ಮಚ್ ಡಿಪೆಂಡಿಂಗ್ ಆನ್ ದ ಇಂಪೋರ್ಟ್, ಅದನ್ನ ನಾವು ಮೇಕ್ ಇನ್ ಇಂಡಿಯಾ ಮೂಲಕ ಹೇಗೆ ಒಂದು ಸ್ವಾವಲಂಬಿ ಭಾರತ, ಆತ್ಮನಿರ್ಭರ್ ಭಾರತ ಮಾಡಬಹುದು ಅನ್ನೋದು ಕನಸನ್ ಏನು ಕಾಣಿದ್ರು, ಅದು ಇವತ್ತು ನಮಗೆ ಸುಮಾರಷ್ಟು ರಿಸಲ್ಟ್ ನಮಗೆ ಅದು ಕಾಣಿಸ್ತಾ ಇದೆ ಇವತ್ತು ಭಾರತ ದೇಶದಲ್ಲಿ. ಇವತ್ತು ಭಾರತ ದೇಶ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಚೈನಾ +1 ಅಂತ ತಗೊಂಡಾಗ ಭಾರತ ದೇಶ ಒಂದು ಹ್ಯೂಮನ್ ರಿಸೋರ್ಸ್ ಅಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗಿರ್ಬೋದು, ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಭಾರತ ಒಂದು ಗಣನೀಯವಾಗಿ ಬೆಳೀತಾ ಇದೆ. ಹಾಗಾಗಿ ಇದು ಒಂದು ಓವರ್ಆಲ್ GDPಗೂ ಸಹ ನಮಗೆ ಗ್ರೋತ್ನ ಕಾಣಿಸ್ತಾ ಇದೆ ಇದರಲ್ಲಿ.
0: ಮತ್ತೆ ಈ ಮೇಕ್ ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ ತಯಾರಿಸು, ವಿಶ್ವಕ್ಕಾಗಿ ತಯಾರಿಸು, ಅಂದರೆ ಮೇಕ್ ಫಾರ್ ದಿ ವರ್ಲ್ಡ್ ಪರಿಕಲ್ಪನೆ ಅನುಸಾರ ವೈವಿಧ್ಯಮಯವಾದ ವಲಯದಲ್ಲಿ ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡಲಾಗಿದೆ. ಅದು ರಕ್ಷಣೆ ಇರಬಹುದು, ಮತ್ತು ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿರಬಹುದು, R&Dನಲ್ಲಿರಬಹುದು. ಇದರಲ್ಲಿ ಕೂಡ ನಮ್ಮ ಭಾರತೀಯ ವಿನ್ಯಾಸ ಮತ್ತು ಉತ್ಪಾದನೆ ಇವುಗಳಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಟ್ಟಿರೋದ್ರಿಂದ ಈಗ ನಾವು ನೋಡಿ ರೈಲ್ವೆನಲ್ಲಿ ವಂದೇ ಭಾರತ್ ಇದೆಯಲ್ಲ, ಅದು ಸೆಮಿ ಸ್ಪೀಡ್ ಟ್ರೈನು, ಮತ್ತು ಸಂಪೂರ್ಣವಾಗಿ ದೇಶೀಯವಾಗಿ ವಿನ್ಯಾಸ ಮಾಡಿ ಉತ್ಪಾದನೆ ಮಾಡಿರುವಂತಹ ಒಂದು ಅತ್ಯಂತ ಗುಣಮಟ್ಟದ ಒಂದು ವಸ್ತು ಅಂತ ಹೇಳ್ಬೋದು. ಅದು ನಮ್ಮ ಮೇಕ್ ಇನ್ ಇಂಡಿಯಾದ ಒಂದು ಮಾದರಿ ಅದು. ಸೊ ಇದನ್ನೆಲ್ಲ ನೋಡಿದ್ರೆ ಈಗ 2034 ಒಂದು ಮಾರ್ಕೆಟ್ ಗ್ರೋತ್ನ ಒಂದು ಅಂದಾಜು ಮಾಡಲಾಗಿದೆ. ಅಂತಂದರೆ ಒಂದು $2.7 billion ಈ ಮಾರ್ಕೆಟ್ ಗ್ರೋತ್ ಆಗಬಹುದು ಅನ್ನುವ ಒಂದು ಅಂದಾಜು. ಹಾಗೆಯೇ ಈ ನಮ್ಮ 2014-15 ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಎಷ್ಟಿತ್ತು ಅಂತ ನಾವು ನೋಡೋದಾದರೆ ಅದು ಈಗ 33% ಅದು ಹೆಚ್ಚಾಗಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಲೋಕಲ್ ಡಿಮ್ಯಾಂಡು 26% ಹೆಚ್ಚಾಗಿರೋದನ್ನು ಕಾಣ್ತೀವಿ. ಸೊ ಒಟ್ಟಾರೆ ಈ ಒಂದು ಅಂಕಿಅಂಶಗಳನ್ನೆಲ್ಲ ನಾವು ಇಟ್ಟು ನೋಡೋದಾದರೆ 2047 ನಮ್ಮದೇನು ವಿಕಸಿತ ಭಾರತ ಗುರಿ ಇದೆ, ಆ ಒಂದು ದಿಕ್ಕಿನಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನ ಯಾವ ರೀತಿ ಕೊಡುಗೆ ನೀಡುತ್ತೆ ಅಂತ ತಾವು ಹೇಳ್ತೀರಿ?
1: ನೀವು ಹೇಳಿದಂಗೆ ಕೆಲವೊಂದಷ್ಟು ಉದಾಹರಣೆಗಳೇನು ಕೊಟ್ಟರಿ. ಒಂದು, ನಾನು ಪರ್ಸನಲ್ ಆಗಿ ಇತ್ತಿತ್ತಲಾಗಿ ವಂದೇ ಭಾರತಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ನಾನು ಸುಮಾರು ದೇಶಗಳಲ್ಲಿ ಏನು ಟ್ರಾವೆಲ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಅದೇ ಒಂದು ಎಕ್ಸ್ಪೀರಿಯನ್ಸ್ ಇವತ್ತು ವಂದೇ ಭಾರತಲ್ಲ ನೋಡಿದ್ರೆ. ಯಾಕಂದರೆ ಭಾಳಷ್ಟು ಥರನ ಅಂಕಿಅಂಶಗಳು ಹೇಳ್ಬೋದು, ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಐ ಥಿಂಕ್ ದಟ್ ಗಿವ್ಸ್ ಯು ಯುನೋ ಮೋರ್ ಆ್ಯಂಡ್ ಮೋರ್ ಯುನೋ ಕ್ಲಾರಿಟಿ ಅಬೌಟ್ ವಾಟ್ ಈಸ್ ಇಟ್ ಈಸ್ ಅಂತ. ಅಂದರೆ ಇವತ್ತು ನಾವು ನೋಡಿದರೆ ಭಾರತ ದೇಶ ಖಂಡಿತವಾಗ್ಲೂ, ಯಾಕಂದರೆ ನಮ್ಮ ದೇಶದಲ್ಲಿ ಇವತ್ತು ಒಂದಷ್ಟು ಬೇಸಿಕ್ಸ್ ಏನೋ ಇನ್ಫಾರ್ಮೇಶನ್, ಅಂದರೆ ನಾವು ಏನಿವತ್ತು ವಿಕಸಿತ ಭಾರತ್ ಅಂತ ಏನು ಹೇಳ್ತೀವಿ, ಅಮೃತ್ ಕಾಲ ಅಂತ ಏನು ಕರಿತಾ ಇದ್ದೀವಿ, ಇದು ಯಾವುದೇ ದೇಶದ ಒಂದು ಬೆಳವಣಿಗೆಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬೆಳೀಲಿಲ್ಲ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಹಾಫ್ ಡೆವಲಪ್ಡ್ ನೇಷನ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ದೃಷ್ಟಿಯಿಂದ ವೆದರ್ ಇಟ್ ಈಸ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಇನ್ನು ರೈಲ್ವೆ ಆಗಿರ್ಬೋದು, ಏರೋಸ್ಪೇಸ್ ಆಗಿರ್ಬೋದು, ಮತ್ತು ಏನೋ ಇನ್ನಿತರದಂಥ ಏನೋ ಫಾರ್ಮಾ ಇಂಡಸ್ಟ್ರಿ, ಮತ್ತು ಏನೋ ಸೋಲಾರ್ ಆ್ಯಂಡ್ ಎನರ್ಜಿ ಆಗಿರ್ಬೋದು. ಸೊ ಎಲ್ಲದರಲ್ಲೂ ನೋಡಿದರೆ ಕಳೆದ 10-12 ವರ್ಷದಲ್ಲಿ ಪರ್ಸೆಂಟೇಜ್ ಅಲ್ಲಿ ತಗೊಂಡ್ರೆ ಕೆಲವೊಂದು ತುಂಬಾ 1-2% ಇಂದ ಇವತ್ತು ತಗೊಂಡ್ರೆ 30-40% ವರೆಗೂ ಜಂಪ್ ಆಗಿರೋದು ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಅಂತ ತಗೊಳ್ಳೋದಾದ್ರೆ ನಮ್ಮ ದೇಶದಲ್ಲಿ ನಾವು ಸುಮಾರು 40-60% ಅಷ್ಟು ಮೊಬೈಲ್ಗಳನ್ನ ಕನ್ಸ್ಯೂಮ್ ಮಾಡ್ತಾ ಇರೋದು ಇಂಪೋರ್ಟೆಡ್ ಮೊಬೈಲ್ ಆಗಿರ್ತಿತ್ತು, ಮೇಜರ್ಲಿ ಚೈನಾ ಸೆಟ್ಗಳು ಬರ್ತಾ ಇರೋಂಥದ್ದು ಚೈನಾ ಮೇಡ್. ಬಟ್ ಇವತ್ತು ಭಾರತ ದೇಶದಲ್ಲಿ

0: ನಮ್ಮ ದೇಶದಲ್ಲೇ ಉಪಯೋಗಿಸುವಂತ ಮೊಬೈಲ್ ಅಲ್ಲಿ 99.6% ಮೊಬೈಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಅರ್ಲಿಯರ್ ದಿಸ್ ಮನಿ ಯೂಸ್ ಟು ಗೋ ಔಟ್ ಸೈಡ್ ಇಂಡಿಯಾ, ನೌ ಇಟ್ ಈಸ್ ಕನ್ಸ್ಯೂಮ್ಡ್ ಹಿಯರ್ ಅಂಡ್ ಯೂಸ್ಡ್ ಹಿಯರ್. ಇದರಿಂದ ಏನಾಗಿದೆ, ಲಾಟ್ ಆಫ್ ಜಾಬ್ ಆಪರ್ಚುನಿಟಿಗಳು ಕ್ರಿಯೇಟ್ ಆಗ್ತಾ ಇದೆ. ಒಂದು ಸ್ಮಾಲ್ ಎಕ್ಸಾಂಪಲ್, ನಾನು ಟಾಟಾ ಎಲೆಕ್ಟ್ರಾನಿಕ್ಸ್ ಹತ್ರ ಹೋದಾಗ ಸುಮಾರು ಒಂದು 20,000 ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಆಗಿದೆ. ಮತ್ತೆ ಇದರಲ್ಲಿ ಎಂಪ್ಲಾಯ್ಮೆಂಟ್ ಯಾರಾಗಿದ್ದಾರೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರುವಂತ ರೈತರ ಮಕ್ಕಳು ಇವತ್ತಲ್ಲಿ ಕೆಲಸ ಮಾಡ್ತಾ ಇದಾರೆ, ಅಂದ್ರೆ ಜಾಬ್ ಕ್ರಿಯೇಷನ್ಗೂ ಹೆಲ್ಪ್ ಆಗಿದೆ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತ ಮೊಬೈಲ್ ಐಫೋನ್ಸ್ ಆರ್ ಎಕ್ಸ್ಪೋರ್ಟಿಂಗ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ಯುನೋ ಗ್ಲೋಬಲ್. ಒಟ್ಟಾರೆ ಹೇಳೋದೇ ಆದ್ರೆ ಈ ಒಂದು ಆತ್ಮ ನಿರ್ಭರ ಒಂದು ಪೊಸಿಷನ್ ನ ತಗೊಂಡು ಅಮೃತ್ ಕಾಲ್ ಅಂತ ಹೇಳುತ್ತೆ 1947 ವಿಕಸಿತ ಭಾರತ ಕಡೆಗೆ ಭಾರತ ದಾಪುಗಾಲ ಇಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಬರುವ ದಿನಗಳಲ್ಲಿ ಈ ಒಂದು ಎಂಟೈರ್ ಚೇಂಜಸ್ ನ ನಮ್ಮ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಜಾಬ್ ಕ್ರಿಯೇಷನ್ ಅಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗಿರ್ಬೋದು, ಮತ್ತೆ ಹಾಗೇನೆ ಹೊಸ ಹೊಸ ನ್ಯೂ ಸ್ಟಾರ್ಟ್ಅಪ್ ಗಳಿಗೂ ಇದು ಹಾದಿ ಕೊಡ್ತಾ ಇದೆ ಅಂತ ಹೇಳ್ಬೋದು.
1: ಹೌದು, ತಾವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಳಿದ್ರಿ, ಇವತ್ತು ಭಾರತ ಜಗತ್ತಿನಲ್ಲೇ ಎರಡನೇ ಸ್ಥಾನದಲ್ಲಿದೆ ಮೊಬೈಲ್ ಫೋನ್ಸ್ ಉತ್ಪಾದನೆಯಲ್ಲಿ. ಮತ್ತೆ 2014-15 ಸಾಲಿನಲ್ಲಿ ನಾವು ಸುಮಾರು 1,560 ಕೋಟಿ ಮೌಲ್ಯದಷ್ಟು ಮೊಬೈಲ್ ಅನ್ನ ಫೋನ್ಸ್ ಅನ್ನ ನಾವು ರಫ್ತು ಮಾಡ್ತಾ ಇದ್ರೆ, ಈಗ 2025-26 ಸಾಲಿನಲ್ಲಿ 2.6 ಲಕ್ಷ ಕೋಟಿಗೆ ಮೌಲ್ಯಕ್ಕೆ ಆ ರಫ್ತು ಪ್ರಮಾಣ ಏರಿಕೆ ಆಗಿರೋದನ್ನ ನಾವು ಕಾಣ್ತೀವಿ. ಇದು ಕೂಡ ನಮ್ಮ ಮೇಕ್ ಇನ್ ಇಂಡಿಯಾ ಅಭಿಯಾನದ ಒಂದು ಫಲಶ್ರುತಿ ಅಂತಾನೆ ಹೇಳಬಹುದು. ಮತ್ತೆ ರಕ್ಷಣಾ ವಲಯದ ಬಗ್ಗೆ ತಾವು ಆಗಲೇ ಉಲ್ಲೇಖ ಮಾಡಿದ್ರಿ, ರಕ್ಷಣಾ ವಲಯದಲ್ಲಿ ಈ ಆಂತರಿಕ ಉತ್ಪಾದನೆಗೆ ಹೆಚ್ಚಿನ ಮಹತ್ವವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ಭಾರತ ರಕ್ಷಣಾ ಪರಿಕರಗಳನ್ನ ಆಮದು ಮಾಡಿಕೊಳ್ತಾ ಇದ್ದಂತಹ ಅತಿದೊಡ್ಡ ದೇಶ ಆಗಿತ್ತು, ಆದರೆ ಈಗ ಅದು ರಫ್ತು ಮಾಡುವುದರಲ್ಲಿ ಬೃಹತ್ ದೇಶವಾಗಿ ಹೊರಹೊಮ್ಮತಾ ಇದೆ. ಮತ್ತೆ ದೇಶೀಯ ವಿನ್ಯಾಸ, ದೇಶೀಯ ಉತ್ಪಾದನೆ ಮತ್ತೆ ರಕ್ಷಣೆಗೆ ಸಲಕರಣೆಗಳಿಗೆ ಬೇಕಾದಂತಹ ಬಿಡಿ ಭಾಗಗಳ ತಯಾರಿಕೆ MSME ವಲಯಕ್ಕೆ ಅದು ಪೂರಕ ಆಗಿದೆ. ಮತ್ತೆ INS ವಿಕ್ರಾಂತ್ ಅಂತ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆ ಅದು ನಮ್ಮ ಭಾರತೀಯ ವಿನ್ಯಾಸ ಮತ್ತು ತಯಾರಿಕೆಯ ಒಂದು ಮಾದರಿಯಾಗಿ ನಾವು ಉದಾಹರಣೆಯನ್ನು ಕೊಡಬಹುದು. ಸೊ ಒಟ್ಟಾರೆ ಈ ರಕ್ಷಣಾ ಮತ್ತೆ ಅದಕ್ಕೆ ಪೂರಕವಾದಂತಹ ವಲಯಕ್ಕೆ ಮೇಕ್ ಇನ್ ಇಂಡಿಯಾ ಯಾವ ರೀತಿ ಒಂದು ಬಲ ಕೊಟ್ಟಿದೆ ಅಂತ ತಾವು ಹೇಳ್ತೀರಿ?
0: ಇವತ್ತು ಒಂದು ಡೇಟಾ ತೆಗೆದುಕೊಳ್ಳೋದೇ ಆದ್ರೆ ಬಿಕಾಸ್ ಆಫ್ ದ ಮೇಕ್ ಇನ್ ಇಂಡಿಯಾದಿಂದ ಸುಮಾರು $667 ಬಿಲಿಯನ್ ಅಷ್ಟು FDI ಇನ್ವೆಸ್ಟ್ಮೆಂಟ್ ಇಂಡಿಯಾ ದೇಶಕ್ಕೆ ಬರ್ತಾ ಇದೆ. ಯಾಕೆಂದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಏನು ಅದಕ್ಕೆ ಲೈಸೆನ್ಸ್ ರಾಜ್ ಅಂತ ಹೇಳ್ತಾ ಇದ್ರು. ನಿಮ್ಗೆ ಗೊತ್ತಿರ್ಬೋದು ಒನ್ಸ್ ಅಪಾನ್ ಎ ಟೈಮ್ ನಮ್ಮ ದೇಶದಲ್ಲಿ ಸುಮಾರು 95% ಟ್ಯಾಕ್ಸ್ ನ ಬಹಳಷ್ಟು ಏನೋ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಗಳಿಗೆ, ಹಿಂಗಾಗಿ ಯಾವುದೇ ತರಹದ ಎನ್ಕರೇಜ್ಮೆಂಟ್ ಇರಲಿಲ್ಲ, ಓನ್ಲಿ ಪಬ್ಲಿಕ್ ಸೆಕ್ಟರ್ಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಅಂತ ಪರಿಸ್ಥಿತಿ. ಇವತ್ತು $667 ಬಿಲಿಯನ್ ಅಷ್ಟು FDI ಇನ್ಫ್ಲೋ ನಮ್ಮ ದೇಶಕ್ಕೆ ಬಂದಿದೆ. ಎರಡನೇದು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸುಮಾರು 16-17% ಅಷ್ಟು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ GDP. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ 16-17% ಅಷ್ಟು ಕಾಂಟ್ರಿಬ್ಯೂಷನ್ ಬಂದಿದೆ. ಅಂಡ್ ಅದಲ್ಲದೆ ಇವತ್ತು ಲಾಟ್ ಅಂಡ್ ಲಾಟ್ ನಿಮ್ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಇವತ್ತು ಜಾಬ್ಸ್ ಕ್ರಿಯೇಷನ್ ಮೊದಲೆಲ್ಲ ಏನಾಗ್ತಿತ್ತು ಸ್ಕಿಲ್ಡ್ ಲೇಬರ್ ಇಂಡಿಯಾದಲ್ಲಿ ಇಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು, ಚೈನಾ ಈಸ್ ಮಚ್ ಅಹೆಡ್ ದನ್ ಸ್ಕಿಲ್ಡ್ ಅಂತ. ಬಟ್ ಇವತ್ತು ಕಂಪ್ನಿ ಲೈಕ್ ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇನ್ನೂ ಬಹಳಷ್ಟು ಅದಾನಿ ಆಗಿರ್ಬೋದು ಲಾಟ್ ಆಫ್ ಸ್ಕಿಲ್ಡ್ ನ ಅಂದ್ರೆ ಹೈಯರ್ ಮಾಡಿಬಿಟ್ಟು ಸ್ಕಿಲ್ ನ ಕೊಟ್ಬಿಟ್ಟು ಅವ್ರ ಕೆಲಸಕ್ಕೆ ತಗೊಳ್ಳೋಂತ. ಯಾಕಂದ್ರೆ ಇವತ್ತು ಐಫೋನ್ ಅಂತ ಸ್ಮಾರ್ಟ್ ಫೋನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಲ್ಲಿ ಇವತ್ತು ಇಂಡಿಯನ್ ಪೀಪಲ್ ಆರ್ ಯುನೋ ವರ್ಕಿಂಗ್ ಅಂತಂದ್ರೆ ಇಮ್ಯಾಜಿನ್ ಆ ಲೆವೆಲ್ ಗ್ರೋತ್ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಹೈಲೈಟ್ ಮಾಡಬೇಕಾಗಿರೋದು, ಅರ್ಲಿಯರ್ ಇಂಡಿಯಾ ವಾಸ್ ವೆರಿ ಪಾಪ್ಯುಲರ್ ಫಾರ್ ಚಿಪ್ ಡಿಸೈನಿಂಗ್. ಇವತ್ತು ಆ ಚಿಪ್ ಡಿಸೈನ್ ಮಾಡಿಬಿಟ್ಟು ನಾವು ಹೊರಗಡೆ ದೇಶಗಳಿಗೆ ಕೊಡ್ತಾ ಇದ್ವಿ, ಆ ಚಿಪ್ ಡಿಸೈನ್ ಇಂದ ನಮ್ಮ ದೇಶದಲ್ಲಿ ಅದು ಪ್ರಪಂಚದಲ್ಲಿ ಇವತ್ತು ತೈವಾನ್ ಆಗಿರ್ಬೋದು ಕೊರಿಯಾದೆಲ್ಲ ಮಾಡ್ತೀವಿ. ಇವತ್ತು ಅದೇ ಚಿಪ್ ಡಿಸೈನ್ ಇಂಜಿನಿಯರ್ಸ್ ಆರ್ ಡಿಸೈನಿಂಗ್ ಫಾರ್ ದ ಇಂಡಿಯಾದಲ್ಲಿರುವಂತಹ ಮ್ಯಾನುಫ್ಯಾಕ್ಚರಿಂಗ್. ಐ ಥಿಂಕ್ ದಟ್ ಇಸ್ ಒನ್ ಮೇಜರ್ ಚೇಂಜ್ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆ ಇದರಲ್ಲಿ ಹೇಳೋದೇ ಆದ್ರೆ ಇವತ್ತು ಇಂಡಿಯಾ ಮೋರ್ ದೆನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದಕ್ಕಿಂತನೂ ಇಟ್ ಈಸ್ ಅ ಮೂಮೆಂಟ್ ಫಾರ್ ಅ ಸ್ಟ್ರಾಂಗರ್ ಇಂಡಿಯಾ ಅಂತ ಕನ್ವರ್ಟ್ ಆಗ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಇವತ್ತು ಭಾರತ ದೇಶ ಟೆಕ್ಸ್ಟೈಲ್ ಎಲ್ಲ ಆಗಿರ್ಬೋದು, ರೈಲ್ವೆ ನಲ್ಲಿ ನೀವು ಹೇಳಿದ ಹಾಗೆ ಮೆನ್ಷನ್ ಮಾಡಿದ್ರಂಗೆ, ಏರೋಸ್ಪೇಸ್ ಅಲ್ಲಿ ಆಗಿರ್ಬೋದು, ಬೇರೆ ಎಲ್ಲದರಲ್ಲೂ ನೋಡಿದಾಗ ಒಟ್ಟಾರೆ ಸುಮಾರು 15 ಸೆಕ್ಟರ್ಗಳಲ್ಲಿ ಈ ಒಂದು ಬೆಳವಣಿಗೆ ಮತ್ತು ಗ್ರೋತ್ ನಾವು ನೋಡ್ತಾ ಇದೀವಿ ಈ ಒಂದು ಮೇಕ್ ಇನ್ ಇಂಡಿಯಾದಲ್ಲಿ.
1: ಮತ್ತೆ ಈ ಸೆಮಿ ಕಂಡಕ್ಟರ್ ಚಿಪ್ ಬಗ್ಗೆ ಆಗಲೇ ತಾವು ಹೇಳಿದ್ರಿ, ಈ ಒಂದು ವಲಯದಲ್ಲಿ ಬೆಂಗಳೂರು ತಯಾರಿಕೆಯ ಅತ್ಯಾಕರ್ಷಕ ಕೇಂದ್ರವಾಗಿ ಹೊರಹೊಮ್ಮಿದೆ. ಮತ್ತೆ ಸೆಮಿ ಕಂಡಕ್ಟರ್ಗಳನ್ನ ಭವಿಷ್ಯದ ತಯಾರಿಕೆ ಮತ್ತೆ ಉತ್ಪಾದನೆಯಲ್ಲಿ ಬಹುದೊಡ್ಡ ಬದಲಾವಣೆ ತರುವಂತಹ ಒಂದು ವಲಯ ಅಂತಾನೆ ಈಗ ನಾವು ವಿಶ್ಲೇಷಕರು ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಇದರ ಒಂದು ಅಂದಾಜನ್ನ ನಾವು ಗಮನಿಸೋದಾದ್ರೆ ಇದು 100 ಶತಕೋಟಿ ಡಾಲರ್ ಅಷ್ಟು ಒಂದು ಗ್ರಾಹಕ ಮೌಲ್ಯವನ್ನ ಸೃಷ್ಟಿಸುತ್ತೆ ಅನ್ನುವ ಒಂದು ಅಂದಾಜು ಇದರಲ್ಲಿ ಇದೆ. ಸೊ ಈ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಮೇಕ್ ಇನ್

0: ಇಂಡಿಯಾ ಯಾವ ರೀತಿ ನಮ್ಮ ಈ ಸೆಮಿಕಂಡಕ್ಟರ್ ಇರಬಹುದು ಮತ್ತು ಎಲೆಕ್ಟ್ರಾನಿಕ್ ವಲಯ ಇರಬಹುದು, ಮ್ಯಾನುಫ್ಯಾಕ್ಚರಿಂಗ್ ವಲಯ ಇರಬಹುದು, ಇದಕ್ಕೆ ಒಂದು ರೀತಿಯಲ್ಲಿ ಉತ್ತೇಜನ ಕೊಡುತ್ತೆ ಅಂತ ತಾವು ಹೇಳ್ತೀರಿ.
1: ಸರಿ, ಮೊಟ್ಟ ಮೊದಲನೇದಾಗಿ ಏನೋ ಸ್ಪೆಷಲಿ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್. ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ, ಇವತ್ತು ಸರ್ಕಾರ ಮಾಡ್ತಾ ಇರೋದೇನೆಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎನ್ವೈರಾನ್ಮೆಂಟ್ನ ಕ್ರಿಯೇಟ್ ಮಾಡುವಂಥದ್ದು. ಇವತ್ತು ನಮ್ಮ ದೇಶದಲ್ಲಿ, ಇವತ್ತು ಅದು ಗುಜರಾತ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅಸ್ಸಾಮಲ್ಲಿ ಆಗಿರ್ಬೋದು, ಸೊ ಮೊಟ್ಟ ಮೊದಲನೇದಾಗಿ ಗೌರ್ಮೆಂಟ್ ಹ್ಯಾಸ್ ಟು ಕ್ರಿಯೇಟ್ ಅ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಕ್ಸ್ಪ್ರೆಸ್ ಹೈವೇಸ್ ಕಾರಿಡಾರ್ಸ್. ಎರಡನೇದು ಲಾಜಿಸ್ಟಿಕ್ಸ್ ನ ಡೆವಲಪ್ ಮಾಡೋದು. ಯಾಕಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿಗೆ ರಾ ಮೆಟೀರಿಯಲ್ ಬರಬೇಕು, ಮತ್ತು ಏನೋ ಎಂಡ್ ಆಗಿ ಅದು ನಾವು ಕಂಪ್ಲೀಟ್ ಗೂಡ್ಸ್ ಆದ್ಮೇಲೆ ವಾಪಸ್ ಅದನ್ನ ಎಕ್ಸ್ಪೋರ್ಟ್ ಮಾಡೋ ಥರ ನಾವು. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂಥದ್ದು ಇದೆ. ಒಂದು ಸ್ಮಾಲ್ ಎಕ್ಸಾಂಪಲ್, ನಾ ರೀಸೆಂಟ್ಲಿ ನಮ್ಮ ದೇಶದ ಏನು ಸೆಮಿಕಂಡಕ್ಟರ್ ಮತ್ತೆ ಮಿನಿಸ್ಟ್ರಿ ಏನ್ ಬರುತ್ತೆ ಅವರು ಮಿಸ್ಟರ್ ಅಶ್ವಿನಿ ವೈಷ್ಣವ್ ಅವ್ರು ಇಂಟರ್ವ್ಯೂ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ರು, ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ಒಂದು ರೋಡ್ ಯಾವ ಥರ ಇರಬೇಕಂದ್ರೆ ಈವನ್ ಆ ರೋಡು ಯಾವುದೇ ಥರ ಒಂದು ಹಂಪ್ಗಳು ಇರಲಾರ್ದೆ ಅಂದರೆ ಆ ಒಂದು ವೈಬ್ರೇಷನ್ ಇಟ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೆಮಿಕಂಡಕ್ಟರ್. ಅಂದರೆ ದಟ್ ಫೈನ್ ಕ್ವಾಲಿಟಿ ಆಫ್ ಯುನೋ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್, ರೈಲ್ವೇಸ್ ಅನ್ನು ಡೆವಲಪ್ ಮಾಡುವಂಥದ್ದು. ಸೊ ಹಾಗಾಗಿ ಇವತ್ತು ಸೆಮಿಕಂಡಕ್ಟರ್ಗೆ ಇಂಡಿಯಾ ಗೋಯಿಂಗ್ ಟು ಬಿಕಮ್ ಅ ಲೀಡರ್. ರೀಸೆಂಟ್ಲಿ ನೀವು ನೋಡಿರ್ಬೋದು ಇನ್ನು ಸೆಮಿಕಾನ್ನಲ್ಲಿ ಬಹಳಷ್ಟು ಹೂಡಿಕೆಗಳು ಬರ್ತಾ ಇದೆ. ಭಾರತ ದೇಶ ಇಸ್ ಬಿಕಮ್ ಯುನೋ ಲೀಡರ್ ಆಫ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಅಲ್ಲಿ ಇಂಡಿಯಾ ಬಂದ್ಬಿಟ್ಟು, ಭಾರತ ದೇಶ ಬಂದ್ಬಿಟ್ಟು ಹೊರಗಡೆ ದೇಶಗಳಿಗೆ ಒಂದು ಯುನೋ ಇಟ್ಸ್ ಅ ಫಾದರ್ ಫಾರ್ ಕ್ರಿಯೇಟಿಂಗ್ ಯುನೋ ಸೆಮಿಕಂಡಕ್ಟರ್ ಅನ್ನೋ ಒಂದನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಇದ್ರದ್ದು ಆಲ್ರೆಡಿ ಇಂಡಿಕೇಶನ್ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ.
0: ಮತ್ತೆ ಮೇಕ್ ಇನ್ ಇಂಡಿಯಾ ಅಭಿಯಾನದ ಸುಧಾರಿತ ಒಂದು ಆವೃತ್ತಿ, ಮೇಕ್ ಇನ್ ಇಂಡಿಯಾ 2.0, ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 27 ಪ್ರಮುಖವಾದ ವಲಯಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ತಾವಾಗಲೇ ಹೇಳಿದ ಹಾಗೆ ಸೆಮಿಕಂಡಕ್ಟರ್ ಇದೆ, ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆ ಇದೆ, ಮತ್ತೆ ಪುನರ್ ನವೀಕರಣಗೊಳಿಸಬಹುದಾದ ಇಂಧನ, ನಾವೇನು ಕ್ಲೀನ್ ಎನರ್ಜಿ ಅಂತ ಹೇಳ್ತೀವಿ, ಪರ್ಯಾಯ ಇಂಧನ ಅದು ಇದೆ. ಸೊ ಇವೆಲ್ಲವೂ ಸೇರಿದಂತಹ ಒಂದು ಪ್ರಮುಖವಾದ ವಲಯಗಳನ್ನು ಗುರುತಿಸಿ ಅದಕ್ಕೆ ಪೂರಕವಾದಂತಹ ತಯಾರಿಕೆ ಮತ್ತು ಉತ್ಪಾದನಾ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವ ಗುರಿ ಇದೆ. ಇದರ ಜೊತೆಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ PLI ಮಾದರಿಯಲ್ಲಿ ಉತ್ಪಾದನೆಗೆ ಉತ್ತೇಜನ ನೀಡುವಂತಹ ಒಂದು ಕ್ರಮ ಇದೆ. ಸೊ ಈ ಕ್ರಮಗಳೆಲ್ಲವೂ ಕೂಡ ನಮ್ಮ ಈ ವಿಕಸಿತ ಭಾರತ ಗುರಿ ಮತ್ತು ಸ್ವಾವಲಂಬಿ ರಾಷ್ಟ್ರ ನಿರ್ಮಾಣದ ಕಡೆಗೆ ಯಾವ ರೀತಿ ಒಂದು ಕೊಡುಗೆಯನ್ನು ಕೊಡುತ್ತವೆ ಅಂತ ನಾವು ಹೇಳ್ತೀರಿ.
1: ನಾನು ಮುಂಚೆ ಹೇಳಿದಂಗೆ ಇವತ್ತು ಭಾರತ ದೇಶ ಒಂದು ಲೈಸೆನ್ಸ್ ರಾಜಿಂದ ಇವತ್ತು ಏನೋ ಈಸ್ ಆಫ್ ಬಿಸ್ನೆಸ್ ಕಡೆ ಬರ್ತಾ ಇದ್ದೀವಿ. ನಾವು ರ್ಯಾಂಕಿಂಗ್ ತಗೊಂಡ್ರು 164 ರ್ಯಾಂಕಿಂಗ್ ಇಂದ ಇವತ್ತು ಸುಮಾರು 63-64 ರ್ಯಾಂಕಿಂಗ್ ಬಂದಿದ್ದೀವಿ. ಯಾಕಂದ್ರೆ ಮೊದಲು ಭಾರತ ದೇಶದಲ್ಲಿ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬಂದರೆ ಇಲ್ಲಿ ಸಸ್ಟೈನ್ ಆಗೋದು ಕಷ್ಟ ಇದೆ. ಯಾಕಂದ್ರೆ 108 ಡಿಪಾರ್ಟ್ಮೆಂಟ್ಗಳಲ್ಲಿ ಅಪ್ರೂವಲ್ಸ್ನ ತಗೊಂಡು ಅದನ್ನು ಫೈನಲ್ ಆಗಿ ಎಂಡ್ ಪ್ರಾಡಕ್ಟ್ ಮಾಡೋಷ್ಟರಲ್ಲಿ ಸಾಕಾಗ್ತಿದ್ದು. ಬಹಳಷ್ಟು ಕಂಪ್ನಿಗಳು ಇಂಡಿಯಾಗೆ ಬರೋಕ್ಕೆ ಯೋಚನೆ, ಭಾರತ ದೇಶಕ್ಕೆ ಬರೋಕ್ಕೆ ಯೋಚನೆ ಮಾಡ್ತಾ ಇದ್ರು. ಬಟ್ ಇವತ್ತೇನಾಗಿದೆ, ಒಂದು ಭಾರತ ದೇಶ ಮಾಡಿರೋದ್ರಂದ್ರೆ ರೆಗ್ಯುಲೇಷನ್ಸ್ನ ಈಸಿಯಾಗಿ ಮಾಡಿದ್ದಾರೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅನ್ನೋ ಕಾನ್ಸೆಪ್ಟ್ ಇಂದ ಅದನ್ನ ಮಾಡಿದ್ರೆ ಇದ್ರ ಬಹಳಷ್ಟು ಮಟ್ಟಿಗೆ ಕೆಲವೊಂದು ಇಂಡಸ್ಟ್ರಿಗಳಿಗೆ ಸ್ವತಃ ಪ್ರಧಾನಮಂತ್ರಿ ಅದನ್ನ ಜವಾಬ್ದಾರಿಯನ್ನು ತಗೊಂಡು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಎರಡನೇದು ಇಂಪಾರ್ಟೆಂಟ್ ಏನಂದ್ರೆ ಕಾಂಪಿಟೇಟಿವ್ ಟ್ಯಾಕ್ಸೇಷನ್. ಯಾಕಂದ್ರೆ ಇವತ್ತು ಭಾರತ ದೇಶದಲ್ಲಿ ಯಾವುದೇ ಒಂದು ಏನೋ ಒಂದು ಮ್ಯಾನುಫ್ಯಾಕ್ಚರ್ ಬಂದು ಇಲ್ಲಿ ಮಾಡಬೇಕು ಅಥವಾ ಇಂಡಿಯಾದಲ್ಲಿರುವಂತಹ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಕಾಂಪಿಟೇಟಿವ್ ಟ್ಯಾಕ್ಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ನೀವು ಹೇಳಿದಂಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅನ್ನೋ ದಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದ್ದು. ಅಂದ್ರೆ ಲಿಂಕಿಂಗ್ ಬಿಟ್ವೀನ್ ಸ್ಟೇಟ್, ಬಿಕಾಸ್ GST ದ ಮೇಜರ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಇವತ್ತು ನಮ್ಮ ದೇಶದಲ್ಲಿ ಕಳೆದ 10 ವರ್ಷದ ಮುಂಚೆ ಒಂದು 60,000 crore ಇವತ್ತು 1.6 lakh crore ಬಂದಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಯುನೋ ದ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಇನ್ಕ್ರೀಸಿಂಗ್ ಅಂಡ್ ಸರ್ವಿಸ್ ಇಸ್ ಇನ್ಕ್ರೀಸಿಂಗ್. ಅಂಡ್ ಅದೇ ತರ ಇವತ್ತು ಗ್ಲೋಬಲ್ ಅಂಡ್ ಯುನೋ ಲೋಕಲ್ ಪಾರ್ಟಿಸಿಪೇಷನ್ ಅಂದ್ರೆ ಪಾರ್ಟ್ನರ್ಶಿಪ್ ನ ಕ್ರಿಯೇಟ್ ಆಗ್ತಾ ಇದೆ. ಎಷ್ಟೊಂದು ಹೊರಗಡೆ ಇರುವಂತಹ ದೇಶಗಳು ನಮ್ಮ ದೇಶದಲ್ಲಿ ಇರುವಂತ, ಇವಾಗ ಎಕ್ಸಾಂಪಲ್ ನಿಮ್ಗೆ ಟಾಟಾ ಎಲೆಕ್ಟ್ರಾನಿಕ್ಸ್ ಎಕ್ಸಾಂಪಲ್ ಯಾಕೆ ಹೇಳಿದ್ರೆ, ಇವತ್ತು ಫಾಕ್ಸ್ಕಾನ್ ಅಂತ ಕಂಪ್ನಿ ಬಂದ್ಬಿಟ್ಟು ಟಾಟಾ ಜೊತೆ ಟೈಅಪ್ ಮಾಡ್ಕೊಂಡು ಇವತ್ತು ಐಫೋನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ದಿಸ್ ಇಸ್ ಅನದರ್ ವಾತ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಹಾಗೆ ಐಸ್ ಮೆನ್ಷನ್ಡ್ ಅರ್ಲಿಯರ್, ನಿಮಗೆ ಸ್ಕಿಲ್ಡ್ ಫೋರ್ಸ್ಗಳನ್ನ ಕ್ರಿಯೇಟ್ ಮಾಡೋದು. ಇದರಿಂದ ಏನಾಗಿದೆ, ಇವಾಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಏನಾದರೂ ಒಂದು ಇಂಡಸ್ಟ್ರಿ ಬರ್ತಾ ಇದ್ರೆ ತಮಿಳ್ನಾಡಲ್ಲಿ ಇರುವಂಥ ಜಾಬ್ಸ್ನ ಕ್ರಿಯೇಟ್ ಮಾಡುವಂಥದ್ದು, ಕರ್ನಾಟಕದಲ್ಲಿದ್ದರೆ ಕರ್ನಾಟಕದಲ್ಲಿ ಅಂದರೆ ಸ್ಟೇಟ್ ವೈಸು ಒಂದಷ್ಟು ಜಾಬ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಇನ್ಸೆಂಟಿವ್ಸ್ನ ಗೌರ್ಮೆಂಟ್ ರಾಜ್ಯ ಸರ್ಕಾರವು ಮಾಡ್ತಾ ಇದೆ, ಹಾಗೆ ಕೇಂದ್ರ ಸರ್ಕಾರವೂ ಅದಕ್ಕೆ ಉತ್ತೇಜನ ಕೊಡ್ತಾ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಇವತ್ತು ಭಾರತ ದೇಶ ಒಂದು ದೊಡ್ಡ ಸ್ಟ್ರೆಂತ್ ಬಂದ್ಬಿಟ್ಟು UPI ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿರುವಂಥದ್ದು. ಒಟ್ಟಾರೆ ಇದರಿಂದ ಏನಾಗಿದೆ, ಓವರ್ಆಲ್ ಒಂದು ಟ್ರಾನ್ಸಾಕ್ಷನ್, ಒಂದು ಟ್ರಾನ್ಸ್ಪರೆನ್ಸಿ ಕಡೆ ಬರ್ತಾ ಇದೆ. ಇದರಿಂದ ಸರ್ಕಾರಕ್ಕೂ ಒಂದು ಪ್ರಾಪರ್ ಡೇಟಾ ಸಿಗ್ತಾ ಇರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಮಾಡಬೇಕಾಗಿರುವಂಥ ಡೆವಲಪ್ಮೆಂಟ್ ಮಾಡೋಕ್ಕೂ ಅದು ಸಹಾಯ ಆಗ್ತಾ ಇದೆ.
0: ತಾವು ಹೇಳಿದ್ರಿ ರಾಜ್ಯವಾರು ಉತ್ಪಾದನೆಗೆ ಯಾವ ರೀತಿ ಒಂದು ಉತ್ತೇಜನ ಕೊಡ್ತಾ ಇದ್ದೀವಿ ಅಂತ. ಸೊ ಇದರಿಂದ ಒಂದು ಪ್ರಾದೇಶಿಕ ಅಸಮತೋಲನ

0: ಕಡಿಮೆಯಾಗಿ ಒಂದು ಸಮಗ್ರ ಸಮತೋಲಿತ ಅಭಿವೃದ್ಧಿ ಆಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಮೇಕ್ ಇನ್ ಇಂಡಿಯಾ ಅಭಿಯಾನದ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು ಆದ ಶರಣ್ ಸಿ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
1: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು. ನಡೆಸಿಕೊಟ್ಟವರು ನಾರಾಯಣ ಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಆಕಾಶವಾಣಿ ಈಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನಲ್ಲಿಂದು ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿ

0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರು ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಯೋಗದ ಸ್ವಾಯತ್ತತೆ ರಕ್ಷಿಸಲು ಮುಖ್ಯ ಚುನಾವಣಾ ಆಯುಕ್ತರನ್ನು ವಜಾಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು. ಚುನಾವಣಾ ಆಯೋಗ ಸಂವಿಧಾನಕ್ಕೆ ನಿಷ್ಠವಾಗಿರಬೇಕೇ ಹೊರತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರಬಾರದು ಎಂದು ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸರ್ಕಾರದ ನಿಯಮಗಳಿಂದ ಗ್ರಾಮೀಣ ಮಹಿಳೆಯರು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದ್ದಾರೆ. ಕೂಡಲೇ ಗೃಹಲಕ್ಷ್ಮಿ ಯೋಜನೆಗಿರುವ ಜಟಿಲ ನಿಯಮಗಳನ್ನು ಕೈಬಿಟ್ಟು ವಿಳಂಬ ನೀತಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಅರ್ಹ ಗೃಹಲಕ್ಷ್ಮಿಗೆ ಬಾಕಿ ಇರುವ ಸಂಪೂರ್ಣ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಳಗಾವಿಯಲ್ಲಿಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಜ್ಞಾನಸಂಗಮ ಆವರಣದಲ್ಲಿ 26ನೇ ಘಟಿಕೋತ್ಸವ ಹಾಗೂ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಸಬಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಲಾಯಿತು. ಚಾಮರಾಜನಗರ ತಾಲೂಕು ಬಡಗಲಪುರದಲ್ಲಿ ರೈತ ಬಸವಣ್ಣ ಎಂಬುವರ ಮೇಲೆ ದಾಳಿ ಮಾಡಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಸೆರೆ ಹಿಡಿದಿದೆ. ಚಾಮರಾಜನಗರ ತಾಲೂಕು ತಾವರೆಕಟ್ಟೆ ಮೋಳೆ ಗ್ರಾಮದ ಮರಗದ ಕೆರೆ ಬಳಿ ಸಾಕಾನೆಗಳಾದ ಕಂಜನ್ ಮತ್ತು ಈಶ್ವರ್ ಸಹಾಯದಿಂದ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದ ವ್ಯಾಘ್ರವು ಗಂಡಾಗಿದ್ದು 6-7 ವರ್ಷದ್ದು ಎಂದು ಅಂದಾಜಿಸಲಾಗಿದೆ. 2 ದ್ರೋಣ್, ಶ್ವಾನದಳ ಮತ್ತು ಹುಲಿ ಜಾಡು ಪತ್ತೆ ಹಚ್ಚುವ ನುರಿತ ಗಿರಿಜನರು ಸೇರಿದಂತೆ 65ಕ್ಕೂ ಅಧಿಕ ಮಂದಿ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ಹುಲಿಯನ್ನು ರವಾನಿಸಲಾಗಿದೆ ಎಂದು ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬಿಎಸ್ ಶ್ರೀಪತಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀರಿನ ಸಂಗ್ರಹ 4 TMCಯಷ್ಟು ಕಡಿಮೆ ಇದೆ. ನವೆಂಬರ್ ಬಳಿಕ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಬಹುದೆಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನವೆಂಬರ್ ನಂತರ ನೀರಿನ ಲಭ್ಯತೆ ಕಡಿಮೆಯಾಗಲಿದ್ದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಕುಡಿಯುವ ನೀರಿನ ಬೇಡಿಕೆ ತೀವ್ರಗೊಳ್ಳಲಿದೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಕಾಲುವೆಗೆ ನೀರು ಹರಿಸಲು ಯೋಜನೆ ರೂಪಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮುಂದಿನ ವರ್ಷ ಜುಲೈ 15ರವರೆಗಿನ ನೀರಿನ ಅವಶ್ಯಕತೆಯ ಸಂಪೂರ್ಣ ನೀಲನಕ್ಷೆಯನ್ನು ಸಿದ್ದಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಸ್ತುತ ನಾಟಿ ಮಾಡಿರುವ ಮೊದಲ ಬೆಳೆಗೆ ಬಹುತೇಕ ನೀರು ಲಭ್ಯವಾಗಲಿದೆ. ಮಳೆಯಾಗದಿದ್ದರೆ ಎರಡನೇ ಬೆಳೆಗೆ ನೀರು ದೊರೆಯುವ ಸಂಭವ ಕಡಿಮೆಯಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತೆ

ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ ಶೇಕಡ 50% ಇರಬೇಕು. ಎಲ್ಲಾ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿ ಪಾಳಿಯಲ್ಲಿ ಮಹಿಳೆಯರು ಕೆಲಸ ಮಾಡಲು ಸುರಕ್ಷತಾ ಕ್ರಮಗಳೊಂದಿಗೆ ಅನುಮತಿ ನೀಡಲಾಗಿದೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿಂದು ಮಾಜಿ ಪ್ರಧಾನಿ ದಿವಂಗತ ಡಾ ಮನಮೋಹನ್ ಸಿಂಗ್ ಅವರ 94ನೇ ಜನ್ಮದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಐಸೆಕ್ನ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಕೃಷ್ಣರಾಜ್ ಮಾತನಾಡಿ, ಗಂಭೀರ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಮುಳುಗಿದ್ದ ಭಾರತ ದೇಶವನ್ನು ಕ್ರಾಂತಿಕಾರಕ ಸುಧಾರಣೆಯ ಮೂಲಕ ಅಗಾಧ ಪ್ರಗತಿಯ ಮುನ್ನಡೆಸಿದ ಡಾ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರ ಭಾರತ ರತ್ನ ಗೌರವ ನೀಡಬೇಕೆಂದು ಪ್ರತಿಪಾದಿಸಿದರು. ಕೇಂದ್ರ ಹಣಕಾಸು ಸಚಿವರಾಗಿ ಅವರು 1991ರಲ್ಲಿ ಜಾರಿಗೊಳಿಸಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ನೀತಿಯ ಫಲವಾಗಿ ಭಾರತ ಇಂದು ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಬಲಿಷ್ಠ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದು ವಿಶ್ಲೇಷಿಸಿದರು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಶಿಕ್ಷಣ ಹಕ್ಕು, ಮಾಹಿತಿ ಹಕ್ಕು ಮುಂತಾದ ಅನೇಕ ಮಹತ್ವದ ಶಾಸನಗಳ ಮೂಲಕ ಡಾ ಮನಮೋಹನ್ ಸಿಂಗ್ ದೇಶದ ಸುಸ್ಥಿರ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದರು ಎಂದು ಸ್ಮರಿಸಿದರು. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಕಳೆದ ರಾತ್ರಿ ಗೌರಿ ಗಣೇಶ ಉತ್ಸವ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆಯಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ 6 ಮಂದಿ ಗಾಯಗೊಂಡಿದ್ದಾರೆ. ಮಧ್ಯರಾತ್ರಿ ಮಂಟಪಗಳ ಮೆರವಣಿಗೆ ಸಾಗುತ್ತಿದ್ದ ವೇಳೆ ಮಂಟಪದ ಮೇಲೆ ಕುಳಿತಿದ್ದ ಧಾರವಾಡ ಮೂಲದ ಕಾರ್ಮಿಕರಿಗೆ ವಿದ್ಯುತ್ ತಂತಿ ಸ್ಪರ್ಶಗೊಂಡಿತ್ತು. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. 4ರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧ ತನಿಖೆ ಕೈಗೊಳ್ಳಲಾಗಿದೆ ಎಂದು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬರಗಾಲದಿಂದ ತತ್ತರಿಸಿರುವ ರೈತರಿಂದ ಬ್ಯಾಂಕುಗಳು ಯಾವುದೇ ಕಾರಣಕ್ಕೂ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಂತೃಪ್ತಿಗಿಂತ ಶ್ರೇಷ್ಠವಾದ ಸಂಪತ್ತು ಮತ್ತೊಂದಿಲ್ಲ ಎಂದು ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಎಚ್ ಅಣ್ಣಯ್ಯನವರ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ಸಮಾಜಕ್ಕೆ ನ್ಯಾಯ ಮತ್ತು ಸೇವೆ ಒದಗಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಇಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಏನಣ್ಣ, ತುಂಬಾ ದಿನಗಳ ನಂತರ?
3: ಹೌದಣ್ಣ. ಅರೆ, ಗಡ್ಡ ತೆಗೆಯೋಕೆ ಎಷ್ಟಾಗುತ್ತೆ?
2: ಅರೆ, ಅದೇ 60 ರೂಪಾಯಿ ಅಲ್ವಾ?
3: ಅರೆ, ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
2: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
3: ಮತ್ತೆ ಎರಡನೇದ್ದು?
2: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
3: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
2: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM Rainbow 101.3 MHz, 8:55 ಆಕಾಶವಾಣಿ ಬೆಂಗಳೂರು, ವಿವಿಧ ಭಾರತಿ 102.9 FM

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 3 ಗಂಟೆ ಆಗಿದೆ. ಇನ್ನೀಗ ಗುಲ್ ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳು ಮೂಡಿ ಬರಲಿದೆ. ಮೊದಲಿಗೆ ಕೇಳೋಣ ಸುನಿಧಿ ಚೌಹಾಣ್ ಅವರ ಧ್ವನಿಯಲ್ಲಿ ಧೂಮ್ಟು ಚಿತ್ರದ ಗೀತೆ.

ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ರಾಮ್ಲೀಲಾ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಿದ್ಧಾರ್ಥ್ ಗರಿಮಾ, ರಾಗ ಸಂಯೋಜನೆ ಸಂಜಯ್ ಲೀಲಾ ಬನ್ಸಾಲಿಯವರದಾಗಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಚಿತ್ರ ಧೂಮ್, ಹಾಡಿದರೆ ಸುನಿಧಿ ಚೌಹಾನ್.

ಸುನಿಧಿ ಚೌಹಾಣ್ ಹಾಗೂ ಲಾಲ್ ಝುಂಝುನಾ ಅವರ ಧ್ವನಿಯಲ್ಲಿ ರಬ್ನೆ ಬನಾದಿ ಜೋಡಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಜೈದೀಪ್ ಶಾನಿ ಹಾಗೂ ರಾಗ ಸಂಯೋಜನೆ ಸಲೀಂ ಸುಲಮಿಯಾನ್.

ಸಮೀರ್ ಅವರ ಸಾಹಿತ್ಯ ಹಾಗೂ ಪ್ರೀತಮ್ ಅವರ ಸಂಗೀತವಿರುವ ಧೂಮ್ ಚಿತ್ರದಿಂದ ಆಯ್ದ ಮತ್ತೊಂದು ಗೀತೆಯನ್ನು ಕೇಳೋಣ. ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿದೆ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ಸಮಯ 3:30 ಗುಲ್ಮೋಹರ್ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಝೂಮ್ ಬರಾಬರ್ ಝೂಮ್ ಚಿತ್ರದಿಂದ.

ಮೀಖಾ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಯಲ್ಲಿ ಓ ಮೈ ಗಾಡ್ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಶಬೀರ್ ಅಹಮದ್, ರಾಗ ಸಂಯೋಜನೆ ಹಿಮೇಶ್ ರೇಷಮಿಯಾ ಅವರದಾಗಿದೆ.

ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ 2015 ತೆರೆ ಕಂಡ ದಿಲ್ವಲೆ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಂಗೀತ ಪ್ರೀತಮ್ ಅವರದಾಗಿದೆ.

ಸುಖವಿಂದರ್ ಸಿಂಗ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ತಾಳ್ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಮೀರ್ ಹಾಗೂ ರಾಗ ಸಂಯೋಜನೆ ಎ ಆರ್ ರೆಹಮಾನ್ ಅವರದಾಗಿದೆ.

ಇದುವರೆಗೂ ಗುಲ್ ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 4 ಗಂಟೆಯಾಗಿದೆ. ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ, ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ್ ನಿಶಾಂತ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ, ವಿಷಯ ಆಲೂಗೆಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಮತ್ತು ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಸಸ್ಯ ಸಂರಕ್ಷಣೆ ವಿಜ್ಞಾನಿ ಡಾಕ್ಟರ್ ಪ್ರಸಾದ್ ವಿಎಸ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೆಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. 8:00 ಸಿರಿಗಂಧ, ರಾತ್ರಿ 9:15 ಜೆಎಸ್ ಶ್ರೀಕಾಂತ್ ಭಟ್ ಹಾಡಿರುವ ಭಾವಗೀತೆಗಳು. ಯುವವಾಣಿ ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಅವರೊಂದಿಗೆ ಮಾತುಕತೆ, ಅವರೊಂದಿಗೆ ಮಾಯಾ ರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಸೇಲಂ ಕೆ ಶ್ರೀನಿವಾಸನ್ ಅವರಿಂದ ಮೃದಂಗ ಲಯ ವಿನ್ಯಾಸ. ಇದು ಆಕಾಶವಾಣಿ ತಿರುಚನಾಪಳ್ಳಿ ಕೇಂದ್ರದ ಕೊಡುಗೆ. ನಂತರ ವಿದ್ವಾನ್ ಚಿನ್ನ ವೆಂಕಟ ಸುಬ್ಬಯ್ಯ ಅವರಿಂದ ಡೋಲು ವಾದನ. ಇದು ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದ ಈ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುತ್ತದೆ.

ಇದುವರೆಗೂ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 4:03 ಆಗಿದೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಲಕ್ಷ್ಮೀ ಬಿ ಆರ್ ಮಾಡುವ ನಮಸ್ಕಾರಗಳು.

ಪರಿಸರಕ್ಕೆ ಉಪಯೋಗವಾಗುತ್ತೆ, ಹಾಗೆ ಇಂಡೈರೆಕ್ಟ್ಲಿ ಅದು ನಮ್ಮ ಹೆಲ್ತ್ಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅನ್ನುವಂತಹ ಒಂದು ಕ್ರಮವನ್ನು, ಒಂದು ಮೆಷರ್ ನೀವು ಪ್ರತಿದಿನ ಫಾಲೋ ಮಾಡೋದನ್ನು ನನಗೆ ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯ ಆಗಿದೆ 4:13. ನೀವೆಲ್ಲ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನಾವು ಉಸಿರಾಡ್ತಾ ಇರುವಂತಹ ಗಾಳಿ ಎಷ್ಟು ಪ್ಯೂರ್ ಆಗಿದೆ. ನಾವು ದಿನಕ್ಕೆ ಎಷ್ಟೊಂದು ಸಾರಿ ಉಸಿರಾಡ್ತೀವಿ, ಆದರೆ ಉಸಿರಾಡ್ತಿರುವಂತಹ ಗಾಳಿಯ ಗುಣಮಟ್ಟದ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ವಾಹನಗಳ ಹೊಗೆ, ಕನ್ಸ್ಟ್ರಕ್ಷನ್, ಕೈಗಾರಿಕಾ, ಮನೆಯೊಳಗಿನ ಹೊಗೆ ಎಲ್ಲವೂ ಹೊರಗೆ ಇರುವಂತಹ ಏರ್ ಕ್ವಾಲಿಟಿನ ಹೇಗೆ ದಿನೇ ದಿನೇ ಡಿಪ್ಲೀಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೊರಗಡೆ ಒಂದ್ಸತಿ ಟ್ರಾಫಿಕ್ಕಲ್ಲಿ ನಿಂತರೆ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡ್ತೀವ? ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪರಿಸರ ಹಾಳಾದರೆ ಮೊದಲು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ನೀರು ಪೋಲು, ಕಸ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಜೆ ವಿಲ್ಫ್ರೆಡ್ ಅಭ್ಯಾರತಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೇಫ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಮತ್ತು ಗ್ರೀನ್ ಸ್ಪೇಸಸ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕವರ್ಸ್ ದ ವೈಟಲ್ ಇಂಪಾರ್ಟೆನ್ಸ್ ಆಫ್ ನೇಚರ್, ಪೊಲ್ಯೂಷನ್ನು, ಡಿಫಾರೆಸ್ಟೇಷನ್ನು, ಪ್ರಾಕ್ಟಿಕಲ್ ಸ್ಟೆಪ್ಸ್ ಎವ್ರಿ ಒನ್ ಟು ಪ್ರೊಟೆಕ್ಟ್ ಅವರ್ ಪ್ಲಾನೆಟ್ನ, ನಮ್ಮ ಪ್ಲಾನೆಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಎಲ್ಲರೂ ಒಂದೊಂದು ಹೆಜ್ಜೆ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ ಡೇವಿಡ್ ನೋಬಲ್ ಅವರು. ಮತ್ತೊಂದು ಸಂದೇಶ ಬಂದಿದೆ. ಚನ್ನಪ್ಪ, ಜೆ ಪಿ ನಗರ. ನಾನು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಕೆಲಸ, ಹೆವಿ ಮೆಟಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. ಬಿ ಎಂ ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯಿಂದ. ಕೆಲಸದಲ್ಲಿ ನಾವು ಮೊದಲು ಮಾಡುವಾಗ ಪ್ಲಾಸ್ಟಿಕ್ ಬಳಸೋದು, ಇದನ್ನು ಕಮ್ಮಿ ಮಾಡ್ತಾ ಇದ್ದೀವಿ. ಬಳಸುವ ಪ್ಲಾಸ್ಟಿಕ್ ಬ್ಯಾಗನ್ನು ಬಳಸಿ ಎಸೆಯುವ ಚೀಲಗಳು, ಲೋಟಗಳು ಬಳಸುವುದನ್ನು ನಿಲ್ಲಿಸಿ ಗೋಣಿ ಚೀಲಗಳನ್ನು, ಬಟ್ಟೆ ಚೀಲಗಳನ್ನು ಬಳಸಬೇಕು. ನಮ್ಮ ಸುತ್ತಮುತ್ತಲಿನ ಮಾಲಿನ್ಯರಹಿತ ಪರಿಸರವನ್ನು ಕಾಪಾಡಿಕೊಳ್ಬೇಕು. ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳನ್ನು ಬಳಸುವುದೇ ಕಡಿಮೆ ಮಾಡಬೇಕು. ಹಾಗೂ ಜಲಮಾಲಿನ್ಯವನ್ನು ಸ್ವಚ್ಛಗೊಳಿಸುವ ಮೂಲಕ ನೀರನ್ನು ಶುದ್ಧವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ನನಗೆ ಒಂದು ಸಂದೇಶವನ್ನು ಕಳಿಸಿ. ಈ ಪರಿಸರಕ್ಕೆ ನೀವು ಒಂದು ಪ್ರತಿದಿನ ಒಂದು ಕ್ರಮ ನೀವೇನು ಫಾಲೋ ಮಾಡ್ತಾ ಇದ್ದೀರಾ, ಪರಿಸರಕ್ಕೆ ನೀವು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು, ಇಂಡೈರೆಕ್ಟ್ಲಿ ನಿಮ್ಮ ಹೆಲ್ತನ್ನು ಕೂಡ ನೀವು ಕಾಪಾಡ್ಕೋಬೇಕು ಅಂತಂದರೆ ಯಾವ ಒಂದು ಕ್ರಮವನ್ನು ನೀವು ಪ್ರತಿದಿನವೂ ಫಾಲೋ ಮಾಡ್ತೀರಾ? ನೀರು ಕುಡಿಯೋದಕ್ಕಷ್ಟೇ ಅಲ್ಲ ಅಲ್ವಾ, ಉಳಿಸೋದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಳೆ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ನೀರಿನ ಅಭಾವ ಎಲ್ಲ ಕಡೆ ಸೃಷ್ಟಿಯಾಗತ್ತೆ. ಸೊ ಒಂದು ಗ್ಲಾಸ್ ನೀರು ಕುಡಿಯುವಾಗ ನಾವು ಅದರ ಮೂಲಕ ಯೋಚಿಸೋದಿಲ್ಲ, ಆದರೆ ಕ್ಲೀನ್ ವಾಟರ್ ಸಿಗುವುದು ಕೂಡ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಒಂದು ಪ್ರಮುಖವಾಗಿರುವಂತಹ ಭಾಗ ಅಂತ ಹೇಳಿದರೆ ತಪ್ಪಾಗಲ್ಲ. ಎಷ್ಟು ನೀರನ್ನು ವೇಸ್ಟ್ ಮಾಡ್ತೀವಿ ಮನೆಯಲ್ಲಿ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಎಷ್ಟು ನೀರು ಅಂದರೆ ಒಂದು ಸಣ್ಣ ಲೋಟ ತೊಳೆಯೋದಕ್ಕೂ ಕೂಡ ನಾವು ಎಷ್ಟು ನೀರನ್ನು ಬಳಸ್ತೀವಿ. ಆ್ಯಂಡ್ ಬಟ್ಟೆ ತೊಳಿಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಹೊರಗಡೆ ನೀರನ್ನು ಹಾಕಿ ಕ್ಲೀನ್ ಮಾಡಬೇಕಾದ್ರೆ, ಕಾರ್ಗಳನ್ನ ವಾಶ್ ಮಾಡಬೇಕಾದ್ರೆ, ಬೈಕ್ಗಳನ್ನ ವಾಶ್ ಮಾಡಬೇಕಾದ್ರೆ, ಸ್ನಾನ ಮಾಡೋದಕ್ಕೆ ಶವರ್ಗಳು ಯೂಸ್ ಮಾಡಿದಾಗ ಎಷ್ಟು ನೀರು ವೇಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

ಸಮಯ ಆಗಿದೆ 4:26. ನೀವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್. ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನನ್ನ ಮನೆ ಮುಂದೆ ಗಣೇಶ ವಿಗ್ರಹವನ್ನಿಟ್ಟು ದಿನವೂ ಪ್ರದಕ್ಷಿಣೆ ಮಾಡುವ ಜಾಗವನ್ನ ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜೆ ಮಾಡ್ತೇನೆ. ಇದನ್ನ ನೋಡಿ ಯಾರು ಇಲ್ಲಿ ಕಸ ಹಾಕದೆ ಉಗುಳದೆ ಶುದ್ಧವಾಗಿಡುತ್ತಿದ್ದಾರೆ. ಹೀಗೆ ನಾನು ಮಾಲಿನ್ಯ ಮುಕ್ತ ವಾತಾವರಣವನ್ನ ನಿರ್ಮಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹರಿಹರನವನು ವಿಜ್ಞಾನ ನಗರದಿಂದ. ನಮ್ಮ ಕರ್ತವ್ಯ ಹೇಳುವ ರೀತಿ ಪರಿಸರ ಹಾಳು ಮಾಡುತ್ತಿರುವ ಪ್ಲಾಸ್ಟಿಕ್ ಉತ್ಪಾದನಾ ನಿಷೇಧ, ಅರಣ್ಯ ನಾಶ, ಕೆರೆ ಉತ್ತುವಾರಿ ಬಗ್ಗೆ ಎಲ್ಲ ಕೂಡ ಎಲ್ಲರೂ ಕೂಡ ಗಮನ ಹರಿಸ್ಕೊಂಡು ಇರೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಕುಮಾರ ಪಾರ್ಕ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾವು ಪರಿಸರವನ್ನ ಶುದ್ಧವಾಗಿ ಇಟ್ಕೊಳ್ಳೋದು, ಪರಿಸರವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು ನಮಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಮತ್ತೊಬ್ಬರಿಗೂ ಕೂಡ ಒಳ್ಳೆಯದು ಅಲ್ವಾ. ನಾನು ಆವಾಗಲೇ ಮಾತಾಡ್ತಾ ಇದ್ದೆ, ನೀರು ಕುಡಿಯೋದಕ್ಕಷ್ಟೇ ಅಲ್ಲ, ಉಳಿಸೋದು ಕೂಡ ತುಂಬ ಮುಖ್ಯ. ನಾವು ಮನೆಯಲ್ಲಿ ಎಷ್ಟು ನೀರನ್ನು ದಿನ ಆಗಲೂ ವೇಸ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ಯಾವತ್ತಾದರೂ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ ಏನು ಮಾಡಬೇಕು ಇದ್ರ ಬಗ್ಗೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಎಲ್ಲೆಲ್ಲಿ ನಾವು ನೀರನ್ನು ಉಳಿಸ್ಬೋದು, ಹೇಗೆ ನಾವು ನೀರನ್ನು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡ್ಬೋದು, ಈಗ ಮಳೆ ಬಂದಾಗ ಆ ಮಳೆ ನೀರನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಎಷ್ಟೊಂದು ಯೂಸ್ಫುಲ್ ಆಗಿರುವಂತಹ ಒಂದು ಕೆಲಸಗಳನ್ನು ನಾವು ಮನೆಯಲ್ಲಿ ಮಾಡಬಹುದು. ಅದ್ರ ಬಗ್ಗೆ ಎಷ್ಟು ಜನ ಮಾಡ್ತಾ ಇದ್ದೀರಾ? ಇನ್ನು ಮುಂದಿನ ವಿಚಾರಕ್ಕೆ ಹೋಗೋಣ. ಕಸ ನಮ್ಮ

ಮನೆಯ ಹೊರಗೆ ಹೋದ್ರೆ ಸಮಸ್ಯೆ ಮುಗಿಯುತ್ತಾ? ಎಷ್ಟು ಜನ ಯೋಚನೆ ಮಾಡ್ತೀವಲ್ವಾ, ಹೊರಗಡೆ ಹಾಕ್ಬಿಟ್ರೆ ಸಾಕು, ನಮ್ಮ ಮನೆ ಕ್ಲೀನ್ ಆಗಿದ್ರೆ ಸಾಕು, ಮನೆ ಮುಂದೆ ಕಸ ಗುಡಿಸ್ತಾ ಇರ್ತಾರೆ ಸಾಕಷ್ಟು ಜನ. ಅವರ ಮನೆ ಆ ಚೌಕಟ್ಟಲ್ಲಿ ಏನಿರುತ್ತೆ ಅದನ್ನ ತಗೊಂಡು ಸುತ್ತಮುತ್ತ ಇರೋ ಒಂದು ಬೌಂಡ್ರಿಗೆ ಹಾಕ್ಬಿಡ್ತಾರೆ. ಅವ್ರ ಮನೆ ಕ್ಲೀನ್ ಆಗಿದ್ರೆ ಸಾಕ? ನಾವು ಮನೆಯ ಕಸವನ್ನ ಹೊರಗೆ ಹಾಕಿದ ತಕ್ಷಣ ನಮ್ಮ ಕೆಲಸ ಮುಗೀತು ಅಂತ ಅನ್ಕೊಳ್ತೀವಲ್ವಾ? ಆದ್ರೆ ಆ ಕಸ ಎಲ್ಲಿಗೆ ಹೋಗ್ತಾ ಇದೆ? ವೆಟ್ ವೇಸ್ಟ್ ಇರುತ್ತೆ, ಡ್ರೈ ವೇಸ್ಟ್ ಇರುತ್ತೆ, ಪ್ಲಾಸ್ಟಿಕ್ಕು, ಇಲೆಕ್ಟ್ರಾನಿಕ್ ವೇಸ್ಟು ಎಲ್ಲ ಒಂದೇ ಕಡೆ ಹಾಕಿದ್ರೆ ಅದರ ಪರಿಣಾಮ ನಮ್ಮ ಪರಿಸರಕ್ಕೆ ಬಿದ್ದಮೇಲೆ ನಮ್ಮ ಆರೋಗ್ಯಕ್ಕೂ ಕೂಡ ಬಿದ್ದೆ ಬೀಳುತ್ತಲ್ವಾ ಅದ್ರ ಪರಿಣಾಮ? ಇವತ್ತು ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಇರುವಂತಹ ಕಸವನ್ನು ನೀವು ಎಷ್ಟು ರೀತಿಯಾಗಿ ಬೇರ್ಪಡಿಸ್ತೀರಾ? ಬಹುಶಃ ವೆಟ್ ವೇಸ್ಟು ಅಥವಾ ಡ್ರೈ ವೇಸ್ಟ್ ಅಂತ ಮಾಡ್ಬೋದು. ಈ ಮನೆಯಲ್ಲಿ ಈ ವೆಟ್ ವೇಸ್ಟ್ ಅಂದರೆ ತರಕಾರಿಗೆ ಸಿಪ್ಪೆಗಳಿಂದ ಬರುವಂತಹ ವೇಸ್ಟ್ನೆಲ್ಲ ನೀವೇನು ಮಾಡ್ತೀರಾ, ನಮ್ಮ ಮನೆಗಳಲ್ಲೇ ಗಿಡಗಳನ್ನು ಬೆಳೆಸ್ಬೋದು, ಅದಕ್ಕೆ ಉಪಯೋಗ ಮಾಡ್ಬೋದು. ತರಕಾರಿ ಸಿಪ್ಪೆಗಳು ಏನು ಬಳಸ್ತೀವಿ ಅಥವಾ ಅಡುಗೆ ಮಾಡುವಾಗ ಬರುವಂತಹ ಕಿಚನ್ ವೇಸ್ಟ್ ಅಂತ ಏನು ಕರಿತೀವಿ, ಅದು ಗಿಡಗಳಿಗೆ ತುಂಬಾ ಉಪಯೋಗವಾಗಿರುತ್ತೆ ಅಲ್ವಾ? ಸೊ ಇದನ್ನು ನಾವು ಬಳಸ್ತಾ ಇದ್ದೀವ, ಇದನ್ನು ನಾವು ಸೆಪ್ರೇಟಾಗಿ ಸೆಗ್ರಿಗೇಟ್ ಮಾಡ ಅಥವಾ ಎಲ್ಲಾನು ಸುಮ್ಮನೆ ಡಂಪ್ ಮಾಡಿಬಿಟ್ಟು ಕಸ ಬರ್ತಾರೆ ಅವ್ರಿಗೆ ನಾವು ಕೊಟ್ಬಿಡ್ತೀವ? ಇದರ ಬಗ್ಗೆ ಯೋಚನೆ ಮಾಡಿ. ನೀವು ಯಾವ ಒಂದು ಕ್ರಮವನ್ನು ಪ್ರತಿದಿನ ಪರಿಸರಕ್ಕೋಸ್ಕರ ಯಾವ ಒಂದು ಕ್ರಮವನ್ನು ನೀವು ಫಾಲೋ ಮಾಡೇ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ? ಒಂದು ಕ್ರಮ ಸಾಕು, ದಿನಾ ನೀವು ಫಾಲೋ ಮಾಡೇ ಮಾಡ್ತೀರಾ. ಇದರಿಂದ ಪರಿಸರದ ಆರೋಗ್ಯನೂ ಒಳ್ಳೆಯದು, ನಮ್ಮ ಆರೋಗ್ಯನೂ ಕೂಡ ಉತ್ತಮ ಆಗುತ್ತೆ ಅಲ್ವಾ? ಸೊ ಯಾವ ಒಂದು ಕ್ರಮವನ್ನು ಫಾಲೋ ಮಾಡ್ತೀರಾ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

0: ಪೀಪಲ್.
1: ವಾಟ್ ಅ ವಂಡರ್ಫುಲ್ ಸಾಂಗ್ ಅಲ್ವಾ? ಸಕ್ಕದಾಗಿತ್ತು ಹಾಡಂತೂ ಕೇಳ್ಕೊಂಡು ಬಂದ್ರಿ. ನಾವು ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ ವಿಶೇಷವಾಗಿ ಪರಿಸರದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಕಸದ ಬಗ್ಗೆ ಮಾತಾಡಿದ್ವಿ, ನೀರಿನ ಬಗ್ಗೆ ಮಾತಾಡಿದ್ವಿ, ಈಗ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಮಾತಾಡೋಣ. ಏರ್ ಪೊಲ್ಯೂಷನ್ ಅನ್ನ ಪೊಲ್ಯೂಷನ್ ಅಂತೀರಾ, ಈ ರೀತಿ ನಾಯ್ಸ್ ಪೊಲ್ಯೂಷನ್ ಪೊಲ್ಯೂಷನ್ನೇನಾ? ಹೌದು, ಶಬ್ದ ಮಾಲಿನ್ಯ. ಪೊಲ್ಯೂಷನ್ ಅಂದರೆ ಸ್ಮೋಕು, ಗಾರ್ಬೇಜು, ಇದು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಅತಿಯಾದ ಶಬ್ದನೂ ಕೂಡ ಒಂದು ರೀತಿ ಎನ್ವಿರಾನ್ಮೆಂಟಲ್ ಹೆಲ್ತ್ ಇಶ್ಯೂನೇ. ಟ್ರಾಫಿಕ್ ಹಾರ್ನ್ಗಳಿರ್ಬೋದು, ಕನ್ಸ್ಟ್ರಕ್ಷನ್ ಸೌಂಡ್ಸ್ ಇರ್ಬೋದು, ಲೌಡ್ ಸ್ಪೀಕರ್ಗಳಿರ್ಬೋದು, ಕಂಟಿನ್ಯೂಸ್ ಆಗಿ ಕೇಳಿಸುವಂತಹ ವೆಹಿಕಲ್ಗಳ ಸೌಂಡ್ ಇರ್ಬೋದು. ನಮ್ಮ ನಗರಗಳಲ್ಲಿ ಸೈಲೆನ್ಸ್ ಅನ್ನೋದು ಲಕ್ಸುರಿ ಆಗಿಬಿಟ್ಟಿದೆಯಾ? ನಿಮ್ಮ ಏರಿಯಾದಲ್ಲಿ ನಿಮಗೆ ಹೆಚ್ಚು ಕಿರಿಕಿರಿ ಮಾಡುವಂತಹ ಶಬ್ದ ಯಾವುದು? ಟ್ರಾಫಿಕ್ ಹಾರ್ನ ಅಥವಾ ಕನ್ಸ್ಟ್ರಕ್ಷನ್ನ, ಲೌಡ್ ಸ್ಪೀಕರ? ಈಗಂತೂ ನಾಯಿಗಳಂತೂ ಎಲ್ಲ ಕಡೆ ಇರುತ್ತೆ, ಎಲ್ಲ ಏರಿಯಾ ರಸ್ತೆಗಳಲ್ಲೂ ಕೂಡ ನಾಯಿಗಳಿರುತ್ತೆ. ಅದರ ಶಬ್ದನ ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಇರುವಂತಹ ಜೋರ್ ಸದ್ದ. ಗಣಪತಿ ಹಬ್ಬ ಶುರುವಾಗಿದ್ದು ಪ್ರತಿ ವಾರ ಕೂಡ ಯಾವುದಾದ್ರೂ

ರೋಡ್ ಅಲ್ಲಿ ಯಾವ್ದಾದ್ರು ಏರಿಯಾದಲ್ಲಿ ಆ ಏರಿಯಾದಲ್ಲೇ ಒಂದು 4-5 ರೋಡಿಗೆ ಗಣೇಶನ ಇಟ್ಟಿರ್ತಾರೆ ಅಂಡ್ ಜೋರು ಮ್ಯೂಸಿಕ್ ಹಾಕೊಂಡಿರ್ತಾರೆ. ಸೊ ಇವೆಲ್ಲವೂ ಕೂಡ ಸೌಂಡ್ ಪೊಲ್ಯೂಷನ್ಗೆ ಕಾರಣನ. ಜೊತೆಗೆ ಪರಿಸರ ಮತ್ತು ನಮ್ಮ ಆಹಾರ ಏನಿದೆ ಅಲ್ವಾ, ಇದು ಕೂಡ ನಾವು ತಿನ್ನುವಂತಹ ಆಹಾರ ನಮ್ಮ ಆರೋಗ್ಯವನ್ನು ಮಾತ್ರ ಅಲ್ಲ ಪರಿಸರದ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಆಹಾರ ವ್ಯರ್ಥ ಮಾಡೋದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗು, ಫುಡ್ ವೇಸ್ಟು, ಇವೆಲ್ಲವೂ ಕೂಡ ನಮ್ಮ ಒಂದು ಪರಿಸರಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಹೆಚ್ಚು ಫುಡ್ ವೇಸ್ಟ್ ಆಗೋದು ಯಾವುದು ಅಂದರೆ ತರಕಾರಿಗಳಿರ್ಬೋದು. ಸೊ ಈ ವೇಸ್ಟ್ ಆಗುವಂತಹ ಆಹಾರವನ್ನು ನೀವು ಏನು ಮಾಡ್ತೀರಾ? ಸೊ ನಾನು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ವೇಸ್ಟಾಗಿ ಆಗುವಂಥ ಅಂದರೆ ಕಿಚನ್ ವೇಸ್ಟ್ ಏನು ಬರುತ್ತಲ್ಲ, ಅಂದರೆ ತರಕಾರಿ ಕಟ್ ಮಾಡಬೇಕಾದ್ರೆ ಸಿಪ್ಪೆಗಳಾಗಿರ್ಬೋದು ಅಥವಾ ಬೀಜಗಳು ಅಥವಾ ಏನೇ ಒಂದು ಪ್ರಿಪರೇಷನ್ ಟೈಮಲ್ಲಿ ಆಗುವಂತಹ ವೇಸ್ಟನ್ನು ನಾವು ಎಲ್ಲೂ ಬಿಸಾಡದೆ ಅದನ್ನು ನಾವು ಗಿಡಗಳಿಗೆ ಹಾಕೋದಕ್ಕೆ, ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಕಿಚನ್ ವೇಸ್ಟ್ ಇಸ್ ಆಲ್ವೇಸ್ ಗೊಬ್ಬರಕ್ಕೆ ಹೋಗೇ ಹೋಗುತ್ತೆ. ಸೊ ನೀವು ಈ ರೀತಿ ಕಿಚನ್ನಲ್ಲಿ ಬರುವಂತಹ ವೇಸ್ಟನ್ನು ನೀವು ಏನು ಮಾಡ್ತೀರಾ? ಹಾಗೆ ಈ ಒಂದು ಪರಿಸರಕ್ಕೆ ನೀವು ಕೊಡುವಂತಹ ಕೊಡುಗೆ ಅಂತಂದರೆ, ಯಾವುದಾದ್ರೂ ಒಂದು ಕ್ರಮವನ್ನು ಪ್ರತಿದಿನ ನಿಮ್ಮ ದಿನನಿತ್ಯದ ರೊಟೀನಿನಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ? ಯಾವುದದು? ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ಅಂತ ಹೇಳಿದ್ದೆ. ನನಗೆ ಸಂದೇಶವನ್ನು ಕಳಿಸಿರೋರು ಉತ್ತಮ್ ನಾಯಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮಳೆ ರೇನ್ ವಾಟರ್ ಹಾರ್ವೆಸ್ಟಿಂಗನ್ನು ನಾವು ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ. ಸೊ ಮಳೆ ಬಂದಾಗ ಆ ನೀರು ಕೂಡ ಶೇಖರಣೆಯಾಗಿ ಅದನ್ನು ಕೂಡ ನಾವು ಬಳಸ್ಕೊಳ್ತೀವಿ ಹಿತಮಿತವಾಗಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ, ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಪ್ರತಿ ದಿನವೂ ಕೂಡ ಗಿಡಗಳಿಗೆ, ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ನೀರು ಹಾಕ್ತಾನೇ ಇರಬೇಕಾಗತ್ತೆ. ಸೊ ಈ ರೀತಿ ನಾವು ಯಾವಾಗಲಾದರೂ ಇಲ್ಲದೆ ಇರೋ ಟೈಮಲ್ಲಿ ಗಿಡಗಳಿಗೆ ನೀರು ಹಾಕೋಕ್ಕಾಗಲ್ಲ ಅನ್ನುವಂತಹ ಕಾರಣಕ್ಕೆ ನಾವು ಪುಟ್ಟ ಪುಟ್ಟ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಡ್ರಿಪ್ ಇರಿಗೇಷನ್ ಥರ, ಅಂದರೆ ನೀರು ಸ್ವಲ್ಪ ಸ್ವಲ್ಪನೇ ಗಿಡಗಳಿಗೆ ಹೋಗ್ತಾ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ತರಕಾರಿಗಳು ಹಣ್ಣುಗಳು ಏನಿದೆಯೋ ಅದನ್ನ ನಾವು ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಬೆಳೆಯುವಂತಹ ಒಂದು ಪ್ರಯತ್ನವನ್ನ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಸಣ್ಣ ಪುಟ್ಟದ ಜಾಸ್ತಿ ಸಿಗದೇ ಇದ್ರೂ ಕೂಡ ಕೆಲವೊಂದು ಸೊಪ್ಪುಗಳನ್ನೆಲ್ಲ ನಾವು ಮನೆಯಲ್ಲೇ ಬೆಳೆಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾವುದೇ ರಾಸಾಯನಿಕ ಕೆಮಿಕಲ್ಸ್ ಅನ್ನ ಸ್ಪ್ರೇ, ಇವಾಗ ಬರುವಂತಹ ತರಕಾರಿ ಹಣ್ಣುಗಳ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಕೆಮಿಕಲ್ ಸ್ಪ್ರೇಡ್ ಆಗೇ ಬಂದಿರತ್ತೆ. ಸೊ ಇದ್ಯಾವುದು ಇಲ್ಲದೆ ಆರ್ಗ್ಯಾನಿಕ್ ಆಗಿ ಬಳಸುವಂತಹ ಒಂದು ಬೆಳೆದಿರುವಂತಹ ಒಂದು ತರಕಾರಿಗಳನ್ನ ಹಣ್ಣುಗಳನ್ನ ತಿನ್ನುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂದೇಶ ಇದು. ಶ್ವೇತಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಒಂದು ಎನ್ ಜಿ ಒ ಜೊತೆ ಕೆಲಸ ಮಾಡ್ತೀವಿ. ಸೊ ಎನ್ ಜಿ ಒ ಜೊತೆ ಅಲ್ಲಿ ಗಿಫ್ಟ್ಗಳು, ರಿಟರ್ನ್ ಗಿಫ್ಟ್ಗಳನ್ನ ಪ್ಯಾಕ್ ಮಾಡಬೇಕಾದ್ರೆ ಈ ವರ್ಷದ ಕಾನ್ಸೆಪ್ಟ್ ಆಗಿತ್ತು, ಪರಿಸರ ಸ್ನೇಹಿಗೋಸ್ಕರ ಏನಾದರೂ ಒಂದು ರಿಟರ್ನ್ ಗಿಫ್ಟ್ ಅನ್ನ ಪ್ಯಾಕ್ ಮಾಡ್ಕೊಡಿ ಅಂತ ಕೇಳಿದಾಗ, ನಾವು ಅವರಿಗೆ ಪ್ಯಾಕ್ ಮಾಡ್ಕೊಂಡಂಥದ್ದು ಈ ಸೀಡ್ ಬಾಲ್ ಅಂತ ಬರುತ್ತಲ್ಲ, ಯಾವ್ದಾದ್ರು ತರಕಾರಿಯ ಸೀಡ್ ಬಾಲ್ಗಳನ್ನ, ಈ ಮಣ್ಣು, ಗಿಡಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಗಳು, ಜೊತೆಗೆ ಈ ಸೀಡ್ ಬಾಲ್ಸ್ ಅನ್ನ ನಾವು ಪ್ಯಾಕ್ ಮಾಡಿ ಕೊಟ್ಟಿದ್ವಿ. ತುಂಬಾನೇ ಚೆನ್ನಾಗಿದ್ದಂತಹ ಒಂದು ಗಿಫ್ಟ್ ಇದು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹೀಗೆ ಸಂದೇಶವನ್ನ ಕಳಿಸ್ತಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಕೂಡ ಸಂದೇಶವನ್ನ ಕಳಿಸಿ, ಸೂಪರ್ ಕಾರ್ಯಕ್ರಮ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ಇನ್ನೂ ಎರಡು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರಲ್ಲಿ ನೀವು ಕೂಡ, ನೀವು ಮನೆಯಲ್ಲಿ ಪರಿಸರಕ್ಕೋಸ್ಕರ ಫಾಲೋ ಮಾಡುವಂತಹ ಒಂದಷ್ಟು ಕ್ರಮಗಳು ಏನಾದರೂ ಇದ್ರೆ ಅದರಲ್ಲಿ ಒಂದೆರಡನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಪರಿಸರವನ್ನ ಉಳಿಸೋದಕ್ಕೆ ನಾವೆಲ್ಲರೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಕಡಿಮೆ ಮಾಡಬಹುದು, ಒಂದು ಬಾಟಲ್ನ ನಾವು ರೀಯೂಸ್ ಮಾಡಬಹುದು, ಒಂದು ಗಿಡವನ್ನ ನೆಡಬಹುದು, ಒಂದು ಟ್ಯಾಪ್ ವ್ಯರ್ಥವಾಗಿ ಎಲ್ಲಾದರೂ ನೀರು ಹರಿತಾ ಇದ್ರೆ ಅದನ್ನ ಆಫ್ ಮಾಡಬಹುದು, ಒಂದು ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡದೆ ಸಾಧ್ಯವಾದ್ರೆ ಹತ್ತಿರ ಇರುವಂತಹ ಜಾಗಗಳಿಗೆ ನಡ್ಕೊಂಡು ಹೋಗಬಹುದು. ಆಹಾರ ವೇಸ್ಟ್ ಏನು ಮಾಡ್ತೀವಲ್ಲ, ಫುಡ್ ವೇಸ್ಟ್ ಏನು ಮಾಡ್ತೀವಲ್ಲ, ಅದನ್ನು ಆದಷ್ಟು ಕಡಿಮೆ ಕೂಡ ಮಾಡ್ಬೋದು. ನೀವು ಇವತ್ತಿಂದ ಯೋಚನೆ ಮಾಡಿ, ಪರಿಸರಕ್ಕಾಗಿ ನೀವು ಬದಲಾಯಿಸ್ಕೊಳ್ತಾ ಇರುವಂತಹ ಒಂದು ಅಭ್ಯಾಸ ಯಾವುದು ಅಂತ. ಪರಿಸರ ನಮ್ಮ ಸುತ್ತರಿಲ್ಲ, ಪರಿಸರದೊಳಗೆ ನಾವಿದ್ದೀವಿ. ಅದನ್ನು ಕಾಪಾಡೋದು ಭೂಮಿಗೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ, ನಮ್ಮ ಮಕ್ಕಳಿಗೆ ಹಾಗೆ ನಮ್ಮ ಎಲ್ಲರ ಭವಿಷ್ಯಕ್ಕೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 5 ಗಂಟೆಯ ನಂತರ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದಿದ್ದು ನಾನು RJ ಚೈತ್ರ. ಇನ್ನು ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಸಮೀಪಿಸಿದೆ. ನಾನು ಯಾವಾಗಲೂ ಹೇಳೋ ಹಾಗೆ ನಗ್ನಗ್ತಾ ಇರಿ, ನಗುವನ್ನು ಹಂಚಿ, ಖುಷಿಯನ್ನು ಹಂಚಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಸಿ ಯು, ಬಾಯ್. ಹಾಗೆ ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ಎಸ್, ಸಮಯ ಆಗಿದೆ 5:11. ನೀವು ಟ್ಯೂನ್ ಮಾಡೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಿಂಪಾದ ಹಾಡುಗಳನ್ನ ಕೇಳೋದಕ್ಕೆ ಅಂತ ಕೇಳಿಸೋದಕ್ಕೆ ಅಂತ ನಿಮ್ಮ ಜೊತೆ ಆಗ್ತಿರೋದು ನಾನು ಭವ್ಯ ಗಿರೀಶ್. ಮತ್ತೆ ಆಗ್ತಾಡ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಮೊದಲ ಗೀತೆ ನಿಮಗೋಸ್ಕರ.

ಮತ್ತೊಮ್ಮೆ ಶುಭ ಸಂಜೆ. ನಮಸ್ಕಾರ ನಮ್ಮ ಪ್ರೀತಿಯ ಕೇಳುಗರಿಗೆ. ಸಂಜೆಯ ಸಮಯ ಅಂದ್ರೆ ದಿನವಿಡೀ ನಡೆದ ಸಂಗತಿಗಳನ್ನ ಒಮ್ಮೆ ನೆನಪಿಸಿಕೊಳ್ಳುವ ಸಮಯ. ಕೆಲವೊಮ್ಮೆ ಆ ನೆನಪುಗಳ ಜೊತೆ ಒಂದು ಸಣ್ಣ ನಗು ಕೂಡ ಇರುತ್ತೆ. ಅಯ್ಯೋ, ಆ ಮೆಸೇಜು ತಪ್ಪು ವ್ಯಕ್ತಿಗೆ ಹೋಗ್ಬಿಡತ್ತಲ್ಲ ಅಂತ. ಹೌದಲ್ವಾ? ಮೊಬೈಲ್ ನಮ್ಮ ದಿನನಿತ್ಯದ ಜೀವನದ ಒಂದು ಭಾಗವಾಗಿಬಿಟ್ಟಿದೆ. ಆದರೂ ವಾಟ್ಸಪ್ ಬಂದಮೇಲೆ ನಮ್ಮ ಮಾತು, ಫೋಟೋ, ವಿಡಿಯೋ, ಮಾಹಿತಿ ಎಲ್ಲವೂ ಒಂದೇ ಕ್ಲಿಕ್ಕಲ್ಲಿ ಮತ್ತೊಬ್ಬರನ್ನ ತಲುಪತ್ತೆ. ಆದರೆ ಅದೇ ಒಂದು ಕ್ಲಿಕ್ ಕೆಲವೊಮ್ಮೆ ನಮ್ಮನ್ನ ಅಯ್ಯೋ ಅಂತ ಹೇಳಿಸುವ ಪರಿಸ್ಥಿತಿಗೆ ತರುತ್ತೆ. ಇವತ್ತಿನ ನಮ್ಮ ಸಂಜೆ ಮಾತುಕತೆ ಇದೇ ಚಿಕ್ಕ, ಮಜದಾಯಕ ಮತ್ತು ಕೆಲವೊಮ್ಮೆ ಮುಜುಗರ ತರಿಸುವ ವಿಷಯದ ಬಗ್ಗೆ. ರಾಂಗ್ ಚಾಟ್ ಮೂಮೆಂಟ್ಸ್. ಒಬ್ರಿಗೆ ಕಳಿಸ್ಬೇಕಾಗಿರೋ ಮೆಸೇಜು ಮತ್ತೊಬ್ರಿಗೆ ಹೋಗೋದು, ಒಂದು ಗ್ರೂಪಲ್ಲಿ ಹಾಕ್ಬೇಕಾಗಿರೋ ಮೆಸೇಜು ಇನ್ನೊಂದು ಗ್ರೂಪಿಗೆ ಹೋಗೋದು, ಹಾಗೆ ಒಂದು ಫೋಟೋ ಯಾವುದು ಕ್ಲಿಕ್ ಮಾಡಿರೋದು ಗೊತ್ತಿಲ್ಲದೆ ಸ್ಟೇಟಸ್ಗೆ ಹೋಗೋದು. ಅಯ್ಯೋ, ಇದು ಇಲ್ಲಿ ಹೋಗ್ಬಾರ್ದಿತ್ತಲ್ಲ ಅಂತ. ಅದು ನಮಗ್ ಗೊತ್ತಾಗಲ್ಲ, ಬೇರೆಯವ್ರು ಹೇಳದ್ಮೇಲೆ ಗೊತ್ತಾಗೋದು. ಅಂತ ಸಮಯದಲ್ಲಿ ಸ್ವಲ್ಪ ಶಾಕ್ ಆಗಿರುತ್ತೆ, ಹಾಗೆ ಮುಜುಗರನೂ ಆಗಿರುತ್ತೆ. ಇಂಥ ಸಮಯಗಳು ನಮಗೂ ಯಾವಾಗ

ಹಾಗೇ ಇರುತ್ತೆ. ಆದರೆ ತಪ್ಪಾಗೋದಕ್ಕಿಂತ ತಪ್ಪಾದ ಮೇಲೆ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಮತ್ತು ಆ ಸಂದರ್ಭದಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಇವತ್ತಿನ ಈ ಸಂಜೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ನಿಮಗೂ ಕೂಡ ಈ ಥರ ರಾಂಗ್ ಮೆಸೇಜ್ ಮಾಡಿದ ಉಂಟಾ? ಹಾಗಾದರೆ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9480901013ಗೆ ನೀವು ಕಳಿಸಿ ರಾಂಗ್ ಮೆಸೇಜ್ ಯಾವಾಗಾದರೂ ಮಾಡಿದ್ದುಂಟಾ, ನಮಗೆ ರೈಟ್ ಮೆಸೇಜ್ನೇ ಕಳಿಸಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು, ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಂಜೆಯ ನಮ್ಮ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳುವುದಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇರೋರು ನಿಮ್ಮ ಬಾನುಲಿ ಮಿತ್ರ ಸಿದ್ಧಲಿಂಗಸ್ವಾಮಿ ಹಿರೇಮಠ್. ನಮ್ಮೆಲ್ಲ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿವೆ.

0: ಗಿರ್ಮಿಟ್. ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗಳಿಂದ ಆರಿಸಿರುವಂತಹ ಗೀತೆಗಳನ್ನು ಕೇಳುವಿರಿ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಕೇಳಿ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಕೈಲಾಶ್ ಖೇರ್ ಹಾಗೂ ಪ್ರೇಮ್ ಇನ್ನಿತರೆ ಸಂಗಡಿಗರು ಹಾಡಿದ್ದಂತಹ ಈ ಗೀತೆಯನ್ನು ರಚಿಸಿದ್ದವರು ಬಿ ಎಸ್ ಮಂಜುನಾಥ್. ಅರ್ಜುನ್ ಜನ್ಯ ಅವರ ಸಂಗೀತ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಚರಣ್ ರಾಜ್ ಅವರು ಸಂಗೀತ ನೀಡಿದ್ದ ಟಗರು ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಹಾಡಿದ್ದ ಕಲಾವಿದರು ಆಂಟೋನಿ ದಾಸನ್ ಹಾಗೂ ಸಂಗಡಿಗರು ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಲನಚಿತ್ರಗಳಿಂದ ಆರಿಸಿರುವಂಥ ಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಅವರು ಹಾಡಿರುವಂತಹ ಆಟಗಾರ ಚಿತ್ರದ ಗೀತೆ. ರೋಹಿತ್ ಪದಕಿ ಅವರ ಸಾಹಿತ್ಯಕ್ಕೆ ಸಂಗೀತ ಅನೂಪ್ ಸಿಲಿನ್ ಅವರದ್ದು.

ಜಯ ಶಿವಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ, ಹರ ಹರ ಶಂಕರ, ಜಯ ಶಿವಶಂಕರ.

ಶಿವಶಂಕರ.

45 ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಗೀತೆಯನ್ನು ಹಾಡಿದ್ದವರು ವಿಜಯ್ ಪ್ರಕಾಶ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅರ್ಜುನ್ ಜನ್ಯ ಅವರಿಂದ.

ಥರ್ಡ್ ಕ್ಲಾಸ್ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಜೆಸ್ಸಿ ಗಿಫ್ಟ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಜೆಸ್ಸಿ ಗಿಫ್ಟ್ ಅವರಿಂದ, ಕವಿರಾಜ್ ಅವರ ಸಾಹಿತ್ಯ. ಈಗ ಇನ್ನು ಮುಂದೆ ಗಿರ್ಮಿಟ್ನಲ್ಲಿ ಕೇಳೋಣ. ಓಂ ಶಾಂತಿ ಓಂ ಚಿತ್ರದ ಗೀತೆಯೊಂದನ್ನು ಗುರುಕಿರಣ್ ಅವರು ಹಾಡಿದ್ದಾರೆ. ಅಚಲ ಎಸ್ ಪ್ರಮೋದ್ ಅವರ ಸಾಹಿತ್ಯಕ್ಕೆ ಸಂಗೀತ ಕೆವಿನ್ ಎಂ ಅವರಿಂದ.

0: ಇದು ಆಕಾಶವಾಣಿ ಬೆಂಗಳೂರು. ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
3: ಶುಭೋದಯ ಕರ್ನಾಟಕ.
4: ತೋರೆದು ಜೀವಿಸಬಹುದೇ
2: ದಾಸರ ಪದಗಳು.

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ

0: ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
1: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: Donald Trump has shared a map depicting the Strait of Hormuz as Trump Strait after rejecting an Iranian seven-day framework aimed at reopening the strategically vital waterway. According to media reports, Mr. Trump reiterated that Iran would not be allowed to acquire a nuclear weapon. Both the Indian men's and women's Kabaddi teams today won gold medals at the Aichi Nagoya Asian Games 2026 in Japan. The Indian men's Kabaddi team clinched gold, beating Iran 40-34. The Indian women's team also edged out Iran in a tense final clash, winning the contest by a 37-34 margin. India has made a strong medal haul at the Asian Games today, adding six medals across Kabaddi, athletics, shooting and squash. India currently placed 10th in the medal standings and its overall tally has reached 29 with 4 gold, 12 silver and 13 bronze. In athletics, Tajinder Pal Singh Toor won the silver medal in the men's shot put with a throw of 20.64 metres. And with that, we end this news bulletin.
1: Akashwani, Bengaluru. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ಇನ್ನು ಮುಂದೆ ಕಾರ್ಯಕ್ರಮಗಳ ವಿವರಣೆಯ ನಂತರ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ, ಡಿಜಿಟಲ್ ಟ್ರೀ ಸೆನ್ಸಸ್ ಕುರಿತು ಮಾಹಿತಿ ನೀಡುತ್ತಾರೆ ವಿಜಯ್ ನಿಶಾಂತ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ವಿಷಯ ಆಲೂಗೆಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಮತ್ತು ಉತ್ಪಾದನಾ ತಾಂತ್ರಿಕತೆಗಳು. ಈ ಕುರಿತು ಸಸ್ಯ ಸಂರಕ್ಷಣಾ ವಿಜ್ಞಾನಿ ಡಾಕ್ಟರ್ ಪ್ರಸಾದ್ ವಿಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಿಗೌಡ. 7:20 ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. 8:00 ಸಿರಿಗಂಧ, 9:15 ಜೆಎಸ್ ಶ್ರೀಕಾಂತ್ ಭಟ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುವಿರಿ. 9:30 ಯುವವಾಣಿಯಲ್ಲಿ ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಅವರೊಂದಿಗೆ ಮಾತುಕತೆ, ಅವರೊಂದಿಗೆ ಮಾಯಾರಾಮನ್ ಇರಲಿದ್ದಾರೆ. ಧಾರವಾಡ ಕೇಂದ್ರದ ಕೊಡುಗೆ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೆಹಲಿ ಕೇಂದ್ರ ಸಹ ಪ್ರಸಾರ, ವಿದ್ವಾನ್ ಸೇಲಂ ಕೆ ಶ್ರೀನಿವಾಸನ್ ಅವರಿಂದ ಮೃದಂಗ ಲಯ ವಿನ್ಯಾಸ ಕಾರ್ಯಕ್ರಮ ಆಕಾಶವಾಣಿ ತಿರುಚಿರಾಪಳ್ಳಿ ಕೇಂದ್ರದ ಕೊಡುಗೆ. ನಂತರ ವಿದ್ವಾನ್ ಚಿನ್ನ ವೆಂಕಟ ಸುಬ್ಬಯ್ಯ ಅವರಿಂದ ಡೋಲು ವಾದನ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಈ ಎಲ್ಲ ಕಾರ್ಯಕ್ರಮಗಳು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿವೆ. ಇನ್ನು ನಾಳಿನ ಸಂಜೆಯ ಕಾರ್ಯಕ್ರಮಗಳಲ್ಲಿ ಆತ್ಮೀಕೇಳಿಗರೆ, ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಪ್ರಸಾರವಾಗುವುದು. ಉಳಿದಂತೆ ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು, 6:30 ಚಿಂತನ ಮದ್ದೂರು ಮೋಹನ ಕಲ್ಲೂರಯ್ಯ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಬಿಕೆ ಸುಮತಿ ಅವರಿಂದ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಸಿಕೆ ತಾರಾ ಅವರು ಹಾಡಿರುವ ಭಾವಗೀತೆಗಳು, 7:45 ಮತ್ತು 8:30 ಚಿತ್ರಗೀತೆಗಳನ್ನು ಕೇಳಬಹುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಕಿರಣ್ ಮಂಜಬೈಲು ಅವರಿಂದ ಭಾಷಣ. 9:30 ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನೆಹರೆ ಪಲ್. 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಪ್ರಸಾರವಾಗುವುದು. 12:05 ವನಿತಾ ವಿಹಾರದಲ್ಲಿ ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಿಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕೆ ಎಲ್ ರಾಜೇಶ್ವರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ 12:30 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. 1:20 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮ, ವಿಷಯ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ. 3:00 ಗುಲ್ಮೊಹರ್, 5:30 ಗಿರ್ಮಿಟ್ ಕೇಳಬಹುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ವಿಷಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ, ದೀಪಾ ಎಂಬಿ ಅವರಿಂದ. 6:51 ಕೃಷಿ ರಂಗ. 7:45 ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು, ಈ ಕುರಿತು ಮಾತನಾಡುತ್ತಾರೆ ಸಂಗೀತಾ ಎಂ ಹಿರೇಮಠ್. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದಾಳದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರವನ್ನು ಕೇಳಬಹುದು. 9:15 ಆನಂದ ಮಡಲಗೆರೆ ಅವರಿಂದ ಭಾವಗೀತೆಗಳು.

0: 10:30 ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ರೇಡಿಯೋಸ್ಕೋಪ್ ಕೇಳಬಹುದು. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾದ ಶಾಸ್ತ್ರೀಯ ಸಭಾ, ಇದರಲ್ಲಿ ಶಾಸ್ತ್ರೀಯ ಕೊಳಲು ವಾದನ ಕೇಳಬಹುದು ಎಸ್ ಸುಪ್ರದೀಪ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:15. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಆರಂಭವಾಗಲಿದೆ. ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ನಮಸ್ಕಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಗಾರದ ಮನುಷ್ಯ ಚಲನಚಿತ್ರದ ರಾಚುಂಟಪ್ಪ ಅಂದ್ರೆ ಜನಮಾನಸದಲ್ಲಿ ಹಚ್ಚ ಹಸಿರು. ಟಿಎನ್ ಬಾಲಕೃಷ್ಣ ಉರುಫ್ ಬಾಲಣ್ಣ ವಿಶೇಷ ಮ್ಯಾನರಿಸಂ ಅಂದ್ರೆ ಆಂಗಿಕ ಮೂಲಕ ತಮ್ಮ ಕಲಾ ಪ್ರತಿಭೆಯನ್ನ ತೋರಿದವರು. 450 ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದವರು ಕಲಾವಿದ ಟಿಎನ್ ಬಾಲಕೃಷ್ಣ.
4: ನನ್ನ 14 ವರ್ಷದಲ್ಲಿ ಅರಸೀಕೆರೆಯಲ್ಲಿ ಅಲೆದಾಡುತ್ತಾ ಇದ್ದಾಗ ಅಲ್ಲಿ ಬೋರ್ಡ್ ಬರೀತಿರುವವ್ರನ್ನ ನೋಡಿ ಸ್ವಲ್ಪ ಪೇಂಟಿಂಗ್ ಕಲ್ತ್ಕೊಂಡೆ. ಅದರಿಂದ ನಾನೇ ಸ್ವಂತವಾಗಿ ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಆರಂಭಿಸ್ಬಿಟ್ಟೆ. ಅದೇ ನನ್ನ ಜೀವನಕ್ಕೆ ದಾರಿ ಆಯಿತು. ಅನಂತರ ಆಗಾಗ ಅರಸೀಕೆರೆಗೆ ಬರುತ್ತಿದ್ದ ನಾಟಕದ ಕಂಪ್ನಿಗಳಲ್ಲಿ ನಾಟಕಗಳನ್ನ ನೋಡ್ತಾ ಇದ್ದೆ. ಅದೊಂದು ಗೀಳು ಹತ್ತುಕೊಂಡ್ತು. ಆಮೇಲೆ ಏನಾದರೂ ಮಾಡಿ ನಾಟಕದ ಕಂಪ್ನಿಗಾದರೂ ಸೇರ್ಕೋಬೇಕು ಅಂತನ್ಬಿಟ್ಟು ಪ್ರಯತ್ನಪಟ್ಟೆ. ಇಲ್ಲಿ ಅರಸೀಕೆರೆಯಲ್ಲೇ ಒಂದು ಗಿರಿಗೌಡರ ಕಂಪ್ನಿ ಅಂತ ಒಂದು ನಾಟಕದ ಕಂಪ್ನಿ ಬಂದಿತ್ತು. ಅಲ್ಲಿ ಸ್ವಲ್ಪ ದಿವಸ ಅಲ್ಲಿ ದುಡ್ದೆ, ಗೇಟ್ ಕೀಪರ್ ಆಗಿ ಚಿಲ್ಲರೆ ಪಾರ್ಟ್ ಮಾಡಿಕೊಂಡು ಇದೆ. ಅಲ್ಲೇನು ಹೆಚ್ಚಿನ ದಿವಸ ಅದು ದೊಡ್ಡ ಕಂಪ್ನಿ ಅಲ್ವಾದ್ರಿಂದ 8ನೇ ದಿವಸಕ್ಕೆ ಬಾಗಿಲು ಮುಚ್ಚಿಬಿಡ್ತು. ನನ್ನ ಅರಸೀಕೆರೆಯಲ್ಲಿದ್ದ ಗೆಳೆಯರೆಲ್ಲ ಸೇರಿ ಚಂದ ಹಾಕಿ ನನ್ನನ್ನು ಮೈಸೂರಿಗೆ ಕಳಿಸ್ಕೊಟ್ರು. ಅಲ್ಲೊಂದು ಗೌರಿಶಂಕರ್ ನಾಟಕ ಸಭಾ ಅಂತ ದೊಡ್ಡ ನಾಟಕ ಕಂಪ್ನಿ ಇತ್ತು. ಅಲ್ಲಿ ಸೇರಿಕೊಂಡು ಮುಂದಿನ ಭವಿಷ್ಯ ನೋಡ್ಕೊಳ್ಳಪ್ಪ ಅಂತ ಮೈಸೂರಿಗೆ ಒಂದು ಟಿಕೆಟ್ ಕೊಡಿಸಿ ಕೈಗೊಂದು 8 ಆಣೆ ಕೊಟ್ಟು ಕಳಿಸಿದ್ರು. ಅಲ್ಲಿ ಗೇಟ್ ಕೀಪರ್ ಕೆಲಸ, 2 ಆಣೆ ಅವ್ರು ಕೊಡೋ ದಿನ ಟಿಫನ್ಗೆ ನೋಟಿಸ್ಗಳನ್ನ ಮನೆ ಹಂಚೋದು, ಇದನ್ನೆಲ್ಲ ನಾಟಕ ಕಂಪ್ನಿ ಮಾಲೀಕರಿಗೆ ಚೆನ್ನಾಗಿ ಗಮನಿಸ್ತಾ ಇದ್ರು. ಅವ್ರಿಗೆ ನನ್ನ ಮೇಲೆ ಅಭಿಮಾನವಿತ್ತು. ಅವ್ರು ಮನೆಗೆ ಹೋಗಿ ಒಂದು ದಿವಸ ಕಣ್ಣೀರು ಬಿಟ್ಕೊಂಡು ಗೋಳಾಡಿದೆ, ನನಗೆ ಪಾರ್ಟ್ ಮಾಡಬೇಕು ಸ್ವಾಮಿ, ನನಗೆ ಅವಕಾಶ ಕೊಡಿಸಿ ಅಂತನ್ಬಿಟ್ಟು ಸ್ವಲ್ಪ ತಡ್ಕೋ ಅಂತ ಅವ್ರು ಸಮಾಧಾನ ಹೇಳ್ತಾ ಇದ್ರು. ಅನಂತರ ತರೀಕೆರೆ ಕ್ಯಾಂಪ್ ಹೋಯಿತು ಈ ನಾಟಕ ಕಂಪ್ನಿ. ಹಾಗಾಗಿ ಚಾಮರಾಜನಗರ, ಗುಂಡ್ಲುಪೇಟೆ ಇಲ್ಲೆಲ್ಲ ಸುತ್ತಾಕೊಂಡು ತರೀಕೆರೆಗೆ ಹೋದಾಗ ಕಂಪ್ನಿಲಿ ಸರಿಯಾಗಿ ಕಲೆಕ್ಷನ್ ಆಗದೇ ಇದ್ದಿದ್ದರಿಂದ, ಸರಿಯಾದ ಸಂಬಳಗಳು ಕೊಡದೇ ಇದ್ದಿದ್ದರಿಂದ ಕೆಲವು ನಟರೆಲ್ಲ ದಿಢೀರ್ ಅಂತ ಕೈ ಬಿಟ್ಬಿಟ್ರು. ಆ ಟೈಮ್ನಲ್ಲಿ ನನಗೆ ಹಾಸ್ಯ ಪಾತ್ರದ ಒಂದು ಅವಕಾಶ ಸಿಕ್ತು. ಅದರಲ್ಲಿ ನಮ್ಮ ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರು ತಂದೆ ಹಿರಣ್ಣಯ್ಯನವ್ರ ಜೊತೆಯಲ್ಲೇ ನಾನು ಅಭಿನಯಿಸಬೇಕಾ, ಪ್ರಥಮದಲ್ಲಿ ಅಭಿನಯಿಸಬೇಕಾಗಿಂಥ ಒಂದು ಯೋಗ ಬಂತು. ಅಂದರೆ ರಾಷ್ಟ್ರವೀರ ಅಂತ HM ನಾಯ್ಕ ಪಾರ್ಟ್ ನಾಟಕದಲ್ಲಿ ಅವರು ಖಾನ್ ಸಿದ್ಧಾಂತಿ, ನಾನು ಬ್ರಹ್ಮ ಶಾಸ್ತ್ರಿ. ಧೈರ್ಯವಾಗಿ ಮಾಡಿದೆ ನಾನು. ಅನೇಕ ನಾಟಕದ ಕಂಪ್ನಿಗಳನ್ನ ದಾಟಿ, ಯಾಕೆಂದರೆ ನಾಟಕದ ಕಂಪ್ನಿಗಳು ಯಾವುದು ಚಿರಂಜೀವಿ ಅಲ್ವಲ್ಲ, 3 ದಿವಸಕ್ಕೆ ಒಂದೊಂದು ಕಂಪ್ನಿ. ಹಾಗೆ ನಾನು ಓಡ್ಕೊಂಡು ಗುಬ್ಬಿ ಕಂಪ್ನಿ, ಚಾಮುಂಡೇಶ್ವರಿ ಕಂಪ್ನಿ, ಹೀಗೆ ಒಂದು 7-8 ನಾಟಕದ ಕಂಪ್ನಿಗಳಲ್ಲಿ ಪೂರ್ಣ ಒಂದು 18 ವರ್ಷ ಕಾಲ ಒಂದು ಜೀವನ ಸಾವಿಸ್ಕೊಂಡು ಬಂದೆ. ಅನುಭವನೂ ಸಂಪಾದಿಸ್ದೆ. ಗುಬ್ಬಿ ವೀರಣ್ಣವ್ರ ಕಂಪ್ನಿ ಮದ್ರಾಸ್ನಲ್ಲಿದ್ದಾಗ ಕ್ಯಾಂಪ್ ಮಾಡಿತ್ತು. ಆಗ 2ನೇ ಮಹಾಯುದ್ಧ, ರಾಜಮ್ನವರು, MV ರಾಜಮ್ನವರು ತ್ರಿಭಾಷಾ ತಾರೆ, ಅಪಾರವಾದ ಹೆಸರು ಸಾಧಿಸಿದ್ರಲ್ಲ ಅವರು ಮದ್ರಾಸ್ನಲ್ಲಿ ಇದ್ಕೊಂಡು. ಆಗ ನಾನು ಅವರ ಮನೆಗೆ ಹೋಗಿ ಕೇಳಿಕೊಂಡೆ, ನನಗೊಂದು ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಮ್ಮ, ಅವಕಾಶ ಕೊಡಿಸಿ ಅಂತನ್ಬಿಟ್ಟು. ಸರಿ ಆಗಲಿ, ನಾನು ಹೇಳಿ ಕಳಿಸ್ತೀನಿ, ಹೋಗಿ ಅಲ್ಲಿ ಇಲ್ಲಿ ವಿಚಾರಿಸಿ. ಆದರೆ ಕನ್ನಡ ಪಿಕ್ಚರ್ಗಳು ತಯಾರಾಗೋದೇ ಕಷ್ಟವಲ್ಲ ಮದ್ರಾಸ್ನಲ್ಲಿ, ಹಾಗೇನಾದ್ರೂ ತಯಾರಾಗಿ ನನಗೆ ಅವಕಾಶ ಇದ್ದಾಗ ನಾನು ನಿಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅಂತನ್ಬಿಟ್ಟು ಬೆನ್ನು ತಟ್ಟಿ ಕಳಿಸಿದ್ರು. ಅಲ್ಲಿಂದ ಕಂಪ್ನಿ ಮದ್ರಾಸಿಂದ ಕೋಲಾರಿಗೆ ಬಂತು. ಕೋಲಾರಿಗೆ ಬಂದ ತಕ್ಷಣ ಒಂದು ಎರಡು ದಿವಸದಲ್ಲಿ ರಾಜಮ್ಮನವರು ಸ್ವಂತ ರಾಧಾರಮಣ ಪಿಕ್ಚರ್ ತಯಾರು ಮಾಡ್ತಾರೆ ಅಂತ ಒಂದು ಸುದ್ದಿ ಬಂದು ನನಗೆ ಹೇಳ್ಕಳಿಸಿದ್ರು ರಾಜಮ್ಮನವರು. ಕನ್ನಡ ಚಿತ್ರ ಒಂಬತ್ತನೇದು ಅಂತ ಪ್ರಾರಂಭ ಆಯ್ತಲ್ಲ, ಒಂದು ಎರಡು ಮೂರು ಸಂಖ್ಯೆ, ಒಂಬತ್ತನೇ ಚಿತ್ರದಿಂದ ನಾನು ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡ್ತಾ ಬರ್ತಾ ಇದ್ದೀನಿ.

0: ಅಂದ್ರೆ ಇದನ್ನ ಒಂದು ಹೆಮ್ಮೆ ಅಂತ ಭಾವಿಸ್ತೀನಿ.
1: ಕಲಾವಿದ ಟಿ ಎನ್ ಬಾಲಕೃಷ್ಣ ಅವರ ಧ್ವನಿಯನ್ನು ಇಂದು ಕನ್ನಡ ರತ್ನಭಂಡಾರದಲ್ಲಿ ನೀವು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:20 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

ಲೋಕಮಾನ್ಯ ಸಭಾಂ ಸಂಬೋಧಯಿಷ್ಯತಿ. ವಿದೇಶ ಸಚಿವ ವಿಕ್ರಮ ಮಿಸ್ರಿ ಇತ್ಯೇಷ ವಿಕಾಸಶೀಲ ರಾಷ್ಟ್ರಾಣಾಂ ಕೃತೆ ಅಧಿಕಂ ಸ್ವರಂ ದಾತುಂ UNSC ಇತ್ಯಸ್ಯ ತಾತ್ಕಾಲಿಕ ಪರಿಷ್ಕಾರಾಯ ಆಹೂತವಾನ್. ಒಡಿಶಾ, ಛತ್ತೀಸ್ಗಢ, ಬಿಹಾರ, ಉತ್ತರ ಪ್ರದೇಶು ಚ ನಿರಂತರ ವೃಷ್ಟಿ ಸಾಮಾನ್ಯ ಜೀವನೆ ಬಾಧಾಂ ಜನಯತಿ. ಅದ್ಯ ಉತ್ತರ ಪ್ರದೇಶಸ್ಯ, ಉತ್ತರಾಖಂಡಸ್ಯ, ಛತ್ತೀಸ್ಗಢಸ್ಯ, ಮಧ್ಯಪ್ರದೇಶಸ್ಯ ಚ ಕೇಷುಚಿತ್ ಭಾಗೇಷು ಪ್ರಚಂಡ ವೃಷ್ಟಿಯೈ ಸಂಚೇತನ ಪ್ರಸಾರಿತ ಅಸ್ತಿ. ಅಪಿ ಚ ಭಾರತೀಯ ಪುರುಷ ಮಹಿಳಾ ಕಬಡ್ಡಿ ದಲಾನಿ ಏಷಿಯನ್ ಕ್ರೀಡಾಯಾಂ ಸ್ವರ್ಣ ಪದಕಾನಿ ವಿಜಿತವಂತಃ. ಅಥ ವಾರ್ತಾ ವಿಸ್ತರೇಣ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಎಐ ಮಾಧ್ಯಮೇನ ಪ್ರಾಪ್ತ ಸಂಭಾವನಾನಾಂ ಉಪಯೋಗಸ್ಯ ಪರಿಣಾಮಾನಾಂ ಪೂರ್ವಾನುಮಾನಸ್ಯ ಸಂಕಟಾನಾಂ ಶಮನಸ್ಯ ಚ ಅವಶ್ಯಕತಾಯಾಃ ವಿಷಯೆ ಅವಧಾನಂ ದತ್ತವಾನ್. ಮಂತ್ರಿಣಾ ಇದಂ ವಕ್ತವ್ಯಂ ಗ್ರೀಸ್ ದೇಶಸ್ಯ ವಿದೇಶಮಂತ್ರಿಣಾ ಜಾರ್ಜ್ ಗೆರಾಪೆಟ್ರೈಟಿಸ್ ಇತ್ಯನೇನ ಸಹ ಅಂತಾರಾಷ್ಟ್ರೀಯ ಶಾಂತೇಃ ಸುರಕ್ಷಾಯಾಃ ಚ ಸಂದರ್ಭೆ ಎಐ ಇತ್ಯಸ್ಮಿನ್ ವಿಷಯೆ ಆಯೋಜಿತೆ ಕಾರ್ಯಕ್ರಮೆ ಸಹ ಅಧ್ಯಕ್ಷತಾವಧೌ ಪ್ರದತ್ತಂ. ಕಾರ್ಯಕ್ರಮಸ್ಯ ಸಮಯೇ ಡಾಕ್ಟರ್ ಜಯಶಂಕರಃ ಪುನಃ ದೃಢೀಕೃತವಾನ್ ಯತ್ ಸಂಯುಕ್ತರಾಷ್ಟ್ರಸಂಘೆ ಭಾರತಸ್ಯ ಪ್ರಾಥಮಿಕತಾ ಎಐ ತಥಾ ಸಮುದ್ರೀಯ ಸುರಕ್ಷಯೋಃ ವಿಷಯೆ ಅಸ್ತಿ. ಸಹ ಅಧೋರೇಖಿತವಾನ್ ಯತ್ ನವದಿಲ್ಲಿ ಘೋಷಣಾಪತ್ರೆ ಎಐ ಸಂಸಾಧನಾನಾಂ ಲೋಕತಾಂತ್ರಿಕ ಪ್ರವೇಶಃ ಸುರಕ್ಷಿತ ವಿಶ್ವಸನೀಯ ಪ್ರಣಾಳ್ಯಾಃ ನಿರ್ಮಾಣಂ ಮಾನವ ಕ್ಷಮತಾ ನಿವೇಶಃ ಆರ್ಥಿಕ ವೃದ್ಧೇಃ ಸಾಮಾಜಿಕ ಕಲ್ಯಾಣಸ್ಯ ಚ ಕೃತೆ ಎಐ ಇತ್ಯಸ್ಯ ಉಪಯೋಗಸ್ಯ ಚ ವಿಷಯೆ ಮಹತ್ವಂ ವರ್ತತೆ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ನ್ಯೂಯಾರ್ಕ್ ನಗರೆ ಏಕಾಶೀತಿತಮಂ ಸಂಯುಕ್ತ ರಾಷ್ಟ್ರಸಂಘಸ್ಯ ಸಾಮಾನ್ಯ ಸಭಾಯಾಃ ಉಚ್ಚಸ್ತರೀಯಂ ಸತ್ರಂ ಸಂಬೋಧಯಿಷ್ಯತಿ. ಸಂಯುಕ್ತ ರಾಷ್ಟ್ರಸಂಘಸ್ಯ ಸಾಮಾನ್ಯ ಸಭಾಯಾಃ ಏಕಾಶೀತಿತಮ ಸತ್ರಸ್ಯ ವಿಷಯಃ ವಿಶ್ವಾಸಸ್ಯ ಪುನರ್ಸ್ಥಾಪನಂ ಪರಿವರ್ತನಸ್ಯ ಪ್ರಬಂಧನಂ ಏಕಃ ಸಂಯುಕ್ತ ರಾಷ್ಟ್ರಸಂಘಃ ಇತ್ಯಸ್ತಿ. ಸಾಮಾನ್ಯ ಸಭಾಯಾಂ 93 ಸಂಯುಕ್ತ ರಾಷ್ಟ್ರಸಂಘಸ್ಯ ಸದಸ್ಯ ರಾಷ್ಟ್ರಾಣಾಂ ಅಧ್ಯಕ್ಷಾಃ ಪ್ರಧಾನಮಂತ್ರಿಣಃ ವರಿಷ್ಠ ಪ್ರತಿನಿಧಯಃ ಚ ಸಮ್ಮಿಲಿತಾಃ ಭವಂತಿ. ಯೇ ಪ್ರಮುಖೇಷು ಅಂತಾರಾಷ್ಟ್ರೀಯ ವಿಷಯೇಷು ಸ್ವಪ್ರತಿಬದ್ಧತಾಂ ಸ್ಥಿತಿಂ ಚ ನಿರೂಪಯಂತಿ. ಸಂಯುಕ್ತ ರಾಷ್ಟ್ರಸಂಘಸ್ಯಾನುಸಾರಂ ಏಕಾಶೀತಿತಮಂ ಸತ್ರಂ ವೈಶ್ವಿಕ ಸಹಯೋಗಸ್ಯ ಪುನರುತ್ಥಾನೆ ಸುಸ್ಥಿರ ವಿಕಾಸ ಲಕ್ಷ್ಯಾಣಾಂ ಪ್ರಗತಿ ವಿಷಯೇ ಶಾಂತೇಃ ಗೌರವಸ್ಯ ಸಮಾನತಾ

0: संस्थागत क्षमतायां स्थिते स्थापक स्वास्थ्य प्रणाल्यां च परिष्कारस्य आवश्यकतायां बलं प्रदत्तवती। भारतीय ऋतुविज्ञान विभागेन अद्य उत्तर प्रदेश, उत्तराखंड, छत्तीसगढ़, मध्य प्रदेशेषु च केषुचित् भागेषु अतिवृष्टेः संभावना प्रकटिता। एतदतिरिच्य बिहार, हरियाणा, चंडीगढ़, दिल्ली, हिमाचल प्रदेश, झारखंड, ओडिशा, पश्चिम बंगाल, सिक्किम राज्येषु अपि वृष्टेः पूर्वानुमानं प्रकाशितम्। उत्तर प्रदेशे 63 जनपदानि अतिवृष्ट्या प्रभावितानि सन्ति। अतिवृष्टेः पूर्वानुमान कारणात् तत्रत्य विद्यालयाः, महाविद्यालयाश्च पिहिताः आसन्। सर्वेषु जनपदेषु प्रशासनेन उच्च संचेतनापि प्रसारिता। जनाः अपि अध्यर्थिता यत्ते गृहात् बहिः मा गच्छन्तु। भारतीय क्रीडकैः अद्य जापान देशे प्रवर्तमानायां नागोया एशियाई क्रीडा स्पर्धासु कबड्डी, एथलेटिक्स, स्क्वास, शूटिंग प्रभृति चतुर्षु स्पर्धासु चत्वारि पदकानि प्राप्य स्वीय स्थानं दृढीकृतम् इति वार्ताः।
1: ಇದು ಆಕಾಶವಾಣಿ
2: ವಿಜ್ಞಾನದ ಮುನ್ನಡೆ, ಹೊಸತನವ ಪ್ರತಿಫಲಿಸುವ ಕಡೆಗೆ
3: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ, ಆಮೇಲಿಂದ ಗಿಡ ನೆಡೋದು, ಮರ ನೆಡೋದು ಅಥವಾ ಎಲ್ಲಾದರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದ್ದಾರೆ, ಇದೆಲ್ಲನೂ ಅರ್ತ್ ಡೇದು ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನು ಬೇಕಾದ್ರೆ ಇನ್ವಾಲ್ವ್ ಮಾಡ್ಬೋದು, ದೆನ್ ಇಟ್ ಬಿಕಮ್ಸ್ ಅ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ಥರ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಒಂದು 33% ಗ್ರೀನ್ ಇದೆಯಾ ನಮಗೆ ಅನ್ನೋದಕ್ಕೆ ಈ ಅರ್ತ್ ಡೇಯಲ್ಲಿ ತುಂಬ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನು ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಆ ಪ್ರಾಕ್ಟೀಸಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಇಲ್ಲ ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್, ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗಿದ್ರು, ನನ್ನ ಸಿಟಿ ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ಮಾಡೋದು ಇದು ಆಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ MN ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿ ಏಸ್ಥೆಟಿಕ್ಕು, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನೂ ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದ್ದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿದೆ, ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತೇಳಿ. ಆ 33% ಡಿಫೈನ್

0: ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
1: ವಿಜ್ಞಾನದ ಮುನ್ನಡೆ ಕೇಳಿದಿರಿ, ವಿಜಯ್ ನಿಶಾಂತ್ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:35. ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳೋಣ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಎಲ್ಐಸಿ ರವರ ಬಿಮಾ ಕವಚ್, ನಿಮ್ಮ ಬೆಳೆಯುವ ಜೀವನಕ್ಕೆ ಸೂಕ್ತ ರಕ್ಷಣಾ ಯೋಜನೆ. ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಆಯ್ಕೆ ಮಾಡಿ ಮತ್ತು 100 ವರ್ಷಗಳವರೆಗಿನ ಲೈಫ್ ಟೈಮ್ ರಿಸ್ಕ್ ಕವರ್ ಆನಂದಿಸಿ. ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
0: ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ. ರಾಕೇಶ್ ಎಂಬ 29 ವರ್ಷದ ಯುವಕರೊಬ್ಬರು ಇದೇ ತಿಂಗಳ 17 ತಾರೀಕಿನಿಂದ ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: ದುಂಡುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಬಲಗೈ ಮೇಲೆ ಸಿರಿ ಎಂಬ ಅಚ್ಚೆ ಇರುತ್ತದೆ, ಎತ್ತರ 5.5 ಅಡಿ ಎತ್ತರ. ಕನ್ನಡ, ಹಿಂದಿ, ತೆಲುಗು ಭಾಷೆಯನ್ನು ಮಾತನಾಡಬಲ್ಲರು. ಇವರು ಕಾಣೆಯಾದಾಗ ಧರಿಸಿದ್ದಂತಹ ಬಟ್ಟೆಗಳು ಬಿಸ್ಕೆಟ್ ಬಣ್ಣದ ಸ್ವೆಟರ್ ಹಾಗೂ ಸಿಮೆಂಟ್ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗೆ ತಿಳಿಸಬಹುದು. ಅರ್ಚನಾ ಎಂಬ 20 ವರ್ಷದ ಯುವತಿಯೊಬ್ಬರು 8/4/2025 ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಸುಮಾರು 5 ಅಡಿ ಎತ್ತರ. ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಯನ್ನು ಮಾತನಾಡಬಲ್ಲರು. ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ ಹೊಂದಿದ್ದಾರೆ. ಅರ್ಚನಾ ಎಂಬ 20 ವರ್ಷದ ಈ ಯುವತಿಯ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ಬಾಗಲೂರು ಪೊಲೀಸ್ ಠಾಣೆಗಾಗಲಿ ಮಾಹಿತಿಯನ್ನು ನೀಡಬಹುದು. ಇದುವರೆಗೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಈ ಪ್ರಕಟಣೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳನ್ನು ಕೇಳುವಿರಿ. ನಂತರ ಪ್ರದೇಶ ಸಮಾಚಾರ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
5: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
6: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
7: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸು ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮರದ ಮಾತು. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿಯಾಗಿ 12 ರೂಪಾಯಿ ಹೆಚ್ಚಳ ಮಾಡಿ 2 ರೂಪಾಯಿ ಸಂಘಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ನೆರೆಯ ರಾಜ್ಯಗಳಾದ ತೆಲಂಗಾಣ, ತಮಿಳುನಾಡು, ಆಂಧ್ರಪ್ರದೇಶಗಳಲ್ಲಿನ ಹಾಲಿನ ದರದ ಬಗ್ಗೆ ವರದಿ ಪಡೆದು ಪರಿಶೀಲಿಸಿದ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಹಾಲಿನ ಪ್ರಸ್ತುತ ದರದಿಂದ ಸಂಘಗಳಿಗೆ ನಷ್ಟವಾಗುತ್ತಿದ್ದು 50,000 ಹಾಲು ಉತ್ಪಾದಕರು ಹಾಲಿನ ದರ ಏರಿಕೆಗೆ ಆಗ್ರಹಿಸಿದ್ದಾರೆ. ರೈತರನ್ನು ಹಾಗೂ ಒಕ್ಕೂಟಗಳನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೊದಲ ಹಂತದ ಬರ ಪರಿಹಾರ ಕಾರ್ಯವನ್ನು ತಕ್ಷಣದಿಂದಲೇ ಆರಂಭಿಸಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ಹೆಚ್ಚಿನ ಪರಿಹಾರಕ್ಕಾಗಿ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಪ್ರಯತ್ನಿಸಲಾಗುತ್ತಿದ್ದು, ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿ ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗುವುದು. ಎನ್ಡಿಆರ್ಎಫ್ ಮಾರ್ಗಸೂಚಿ ಸಡಿಲಿಕೆ ಕುರಿತಂತೆಯೂ ಕೇಂದ್ರದ ಮೇಲೆ ಒತ್ತಡ ಹೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮೊದಲ ಕಂತಿನ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಲಾಗಿದೆ. 101 ಬರಪೀಡಿತ ತಾಲೂಕುಗಳನ್ನು ಆಧರಿಸಿ 18,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ನೆರವು ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು.
1: We made up policies in such a way and implemented in such a way that today we are moving towards not just producing solar energy but making sure we will be Atmanirbhar even in manufacturing those items which are necessary to set up a solar power generating park. So Atmanirbharta simultaneously with encouraging people to produce renewable energy.
0: ಇದೇ ವೇಳೆ ಡಾ ಸಂತನ್ ಪಾಲ್ ಮತ್ತು ಬಿ ಸಾಂಬಾಮೂರ್ತಿ ಬರೆದ ಕ್ಯಾಶ್ಲೆಸ್ ನೇಷನ್ ಹೌ ಯುಪಿಐ ಚೇಂಜ್ ದ ನೇಷನ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಐಐಟಿ ಮದ್ರಾಸ್ ಯೂನಿಕಾರ್ನ್ ಇಂಡಿಯಾ ವೆಂಚರ್ಸ್ನ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಲಾದ ಈ ನಿಧಿಯು ಆರಂಭಿಕ ಹಂತದ ನವೋದ್ಯಮಗಳಿಗೆ 5-20 ಕೋಟಿ ರೂಪಾಯಿ ಒದಗಿಸಲಿದೆ. ಬಿಡುಗಡೆಯ ದಿನದಂದು 4 ನವೋದ್ಯಮಗಳಲ್ಲಿ 55 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮಾತನಾಡಿ, 2032-34 ವೇಳೆಗೆ ಪ್ರತಿ ತಿಂಗಳು 1,000 ನವೋದ್ಯಮಗಳಿಗೆ ಸೂಕ್ತ ವಾತಾವರಣ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಚುನಾವಣಾ ಆಯೋಗ ನಡೆಸಿದ ಸಭೆಯಲ್ಲಿ

0: ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಬಿಎಲ್ಒಗಳು ಮಾಹಿತಿ ಸಂಗ್ರಹಿಸಿದ ಬಳಿಕ ದಾಖಲೆಗಳನ್ನು ಇಸಿಐ ನೆಟ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಿದ್ದಾರೆ. ಅಗತ್ಯವಿದ್ದರೆ ಮಾತ್ರ ವಿಚಾರಣೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಸಮಾರಂಭದಲ್ಲಿ 74,763 ವಿದ್ಯಾರ್ಥಿಗಳಿಗೆ ಪದವಿ, 329 ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಪದವಿ, 45 ವಿದ್ಯಾರ್ಥಿಗಳಿಗೆ ಗೌರವ, 94 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 300 ವಿದ್ಯಾರ್ಥಿಗಳಿಗೆ ಗೌರವ ಪದಕ ಪ್ರದಾನ ಮಾಡಲಾಯಿತು. ಬಳಿಕ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಪದವೀಧರರು ವೈಯಕ್ತಿಕ ಬದುಕಿನ ಶ್ರೇಯೋಭಿವೃದ್ಧಿಯ ಜೊತೆಗೆ ದೇಶದ ಪ್ರಗತಿಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ನೀರು, ಕೃಷಿ, ಗ್ರಾಮೀಣ ಸಮಸ್ಯೆ, ಸೈಬರ್ ಸುರಕ್ಷತೆ ಸಮಸ್ಯೆಗಳ ಮೇಲೆ ಹೊಸ ಬೆಳಕು ಮೂಡಿಸುವ ಸಂಶೋಧನೆಗಳು ವಿಶ್ವವಿದ್ಯಾಲಯದ ಆದ್ಯತೆಯಾಗಬೇಕು ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧರಿಸಿವೆ. ಬೆಂಗಳೂರಿನಲ್ಲಿ ಇಂದು ನಡೆದ ಎನ್ಡಿಎ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಒಟ್ಟಾಗಿ ಚುನಾವಣೆ ಎದುರಿಸುವ ಕುರಿತು ಒಮ್ಮತಕ್ಕೆ ಬಂದಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, 4 ಸ್ಥಾನಗಳಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗೆಲುವು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಲು ಉಭಯ ಪಕ್ಷಗಳು ನಿರ್ಧರಿಸಿವೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11:00 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ ಶೇಕಡ 50ರಷ್ಟು ಇರಬೇಕು. ಎಲ್ಲ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿಪಾಳಿಯಲ್ಲಿ ಸುರಕ್ಷತಾ ಕ್ರಮಗಳೊಂದಿಗೆ ಮಹಿಳೆಯರು ಕೆಲಸ ಮಾಡಲು ಅನುಮತಿ ನೀಡಲಾಗಿದೆ. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ವಿಸರ್ಜಿಸುವಂತೆ ರಾಷ್ಟಪತಿಯವರನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾ ಘಟಕದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಅವರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಾದ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಿದರು. ಮೇಜರ್ ಮಣಿವಣ್ಣನ್ ಅವರು 2014 ಫೆಬ್ರವರಿ 8ರಂದು 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾಗೆ ನಿಯೋಜನೆಗೊಂಡಿದ್ದರು. ಪ್ರಾದೇಶಿಕ ಆರ್ಮಿಯಲ್ಲಿ ಅವರ ನಿರಂತರ ಪರಿಶ್ರಮ, ಬದ್ದತೆ, ಸಹಕಾರ ಮತ್ತು ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಪ್ರಶಂಸಾ ಪತ್ರ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ

0: ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನ ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಆಲೂಗಡ್ಡೆ ಬೇಸಾಯದ ಸುಧಾರಿತ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಪ್ರಸಾದ್ ಪಿ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಅನೇಕ ವರ್ಷಗಳಿಂದ ಡಾಕ್ಟರ್ ಪ್ರಸಾದ್ ಅವರು ಈ ಒಂದು ಬೆಳೆಯ ಬೇಸಾಯದಲ್ಲಿ ತಮ್ಮದೇ ಆದ ಒಂದು ಅನುಭವವನ್ನು ಇವತ್ತು ನಮ್ಮ ರೈತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರಸಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ.
5: ಇವತ್ತು ನಮ್ಮ ರೈತರಿಗೆ ಆಲೂಗಡ್ಡೆ ಬೇಸಾಯದ ಪೂರ್ವ ಸಿದ್ಧತೆ ಹೆಂಗಿರಬೇಕು, ಮತ್ತು ಅದರಲ್ಲಿ ಯಾವ್ಯಾವ ತಳಿಗಳು ಬರ್ತವೆ, ಯಾವ ಮಣ್ಣು ನಮ್ಮ ಆಲೂಗಡ್ಡೆ ಬೆಳೆಗೆ ಸೂಕ್ತ, ಮತ್ತು ಇಳುವರಿ ಯಾವ ಥರ ಬರುತ್ತೆ, ಹೀಗೆ ಸಂಪೂರ್ಣವಾಗಿ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ಪ್ರಸಾದ್ ಅವರೇ.
6: ಒಳ್ಳೆ ಪ್ರಶ್ನೆ. ಇವತ್ತು ಆಲೂಗಡ್ಡೆ ಕರ್ನಾಟಕದಲ್ಲಿ 2 ಹಂಗಾಮಿನಲ್ಲಿ ಬೆಳೀತಾ ಇದ್ದಾರೆ, ಒಂದು ಮುಂಗಾರು ಮತ್ತು ಹಿಂಗಾರು. ಈಗೇನು ಹಾಸನ ಮತ್ತು ಚಿಕ್ಕಮಗಳೂರು, ಧಾರವಾಡ, ಬೆಳಗಾಂ ಈ ಒಂದು ಜಿಲ್ಲೆಗಳಲ್ಲಿ ಮುಂಗಾರಿನಲ್ಲಿ ಮಳೆ ಆಶ್ರಿತವಾಗಿ ಮುಂಗಾರಿನಲ್ಲಿ ಆಲೂಗಡ್ಡೆನ ಬೆಳೀತಾ ಇದ್ದಾರೆ. ಅದೇ ರೀತಿ ಹಿಂಗಾರಿನಲ್ಲಿ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಇವೆರಡು ಜಿಲ್ಲೆಗಳಲ್ಲಿ ಹಿಂಗಾರಿನಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ದಾರೆ. ಈ ಒಂದು ಆಲೂಗಡ್ಡೆ ಬೆಳೆಗೆ ಒಂದು ಪೂರ್ವ ಸಿದ್ಧತಾ ಕ್ರಮ, ಈಗ ಏನು ಹಿಂಗಾರು ಬರುವಂಥ ದಿನಗಳಲ್ಲಿ ಏನು ಹಿಂಗಾರು ಪ್ರಾರಂಭ ಆಗುತ್ತೆ, ಅಂಥ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಆಲೂಗಡ್ಡೆಯನ್ನು ಬಿತ್ತನೆಗೆ ಪ್ರಾರಂಭಿಸ್ತಾರೆ. ಅದಕ್ಕೆ ಕೆಲವು ಪೂರ್ವ ಸಿದ್ಧತಾ ಕ್ರಮಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ಏನು ನಾವು ಆಳವಾದಂಥ ಬೇಸಿಗೆಯಲ್ಲಿ ಆಳವಾದಂಥ ಉಳುಮೆಯನ್ನು ಮಾಡಿ ಮಣ್ಣನ್ನು ಹದಗೊಳಿಸುವಂಥದ್ದು ಮತ್ತು ಮಣ್ಣನ್ನು ತಯಾರು ಮಾಡ್ಕೊಳ್ಳೋದು, 2-3 ಉಳುಮೆ ಮಾಡಿ ಹೊಲವನ್ನು ಅಥವಾ ಜಮೀನನ್ನು ಹದಗೊಳಿಸ್ಕೊಂತದ್ದು ಬಿತ್ತನೆಗೆ, ಮತ್ತು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಂಥದ್ದು ಭಾಳ ಜಾಗೃತೆಯಿಂದ ಕ್ರಮವನ್ನು ವಹಿಸಬೇಕಾಗತ್ತೆ. ಅದರಲ್ಲಿ ಬಿತ್ತನೆಗೆ ರೋಗಮುಕ್ತ ದೃಢೀಕೃತ ಬಿತ್ತನೆ ಬೀಜವನ್ನು ರೈತರು ಮಾರುಕಟ್ಟೆಗೆ ಹೋಗಿ ರಸೀತಿ ಬಿಲ್ಲಿನೊಂದಿಗೆ ಬೀಜವನ್ನು ಕೊಂಡ್ಕೋಬೇಕಾಗತ್ತೆ. ಮತ್ತು ಆ ಒಂದು ಹದ ಮಾಡಬೇಕಾಗತ್ತೆ. ಬೀಜವನ್ನು ನೇರವಾಗಿ ಕೋಲ್ಡ್ ಸ್ಟೋರೇಜಿಂದ ಅಥವಾ ಮಾರುಕಟ್ಟೆಯಿಂದ ತಂದು ಬಿತ್ತನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಬಿತ್ತನೆಗೆ ಕೋಲ್ಡ್ ಸ್ಟೋರೇಜಿಂದ ಅಥವಾ ಮಾರುಕಟ್ಟೆಯಿಂದ ತಂದಂಥ ಬಿತ್ತನೆಗಳ ರೋಗಮುಕ್ತ ದೃಢೀಕೃತ ಬಿತ್ತನೆ ಬೀಜವನ್ನು ರೈತರು ತಂದ ಮೇಲೆ ರೈತರು ಮನೆಗಳಲ್ಲಿ ನೆರಳಿನಲ್ಲಿ ತೆಳುವಾಗಿ ಹರಡಬೇಕಾಗತ್ತೆ. 10-15 ದಿನಗಳವರೆಗೆ ತೆಳುವಾಗಿ ಹರಡಿದಾಗ ಅದನ್ನು ಕ್ಯೂರಿಂಗ್ ಅಂತೀವಿ ನಾವು, ಪ್ರೀ ಸೋಯಿಂಗ್ ಕ್ಯೂರಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಅದ ಮಾಡುವಿಕೆ, ಬಿತ್ತನೆಗಿಂತ ಮುಂಚಿತವಾಗಿ ಬಿತ್ತನೆ ಗೆಡ್ಡೆಗಳನ್ನು ನಾವು 10-15 ದಿನಗಳ ಕಾಲ ನೆರಳಿನಲ್ಲಿ ತೆಳುವಾಗಿ ಹರಡಿ ಅದವನ್ನು ಮಾಡಬೇಕಾಗತ್ತೆ. ಆ ಒಂದು 15 ದಿನದಲ್ಲಿ ಗೆಡ್ಡೆಗಳು ಮೆದುವಾಗಿ ಮೊಳಕೆ ಒಡೆಯಲು ಪ್ರಾರಂಭ ಆಗುತ್ತೆ. ಏನು ಹೈಬ್ರಿಡ್ ಅಂತ ಏನು ಹೇಳ್ತೀವಿ, ಅದು ಮೊಳಕೆ ಒಡೆಯೋಕ್ಕೆ ಪ್ರಾರಂಭ ಆಗುತ್ತೆ. ಆ ಹಂತದಲ್ಲಿ ನಾವು ಆಲೂಗೆಡ್ಡೆ ಬಿತ್ತನೆಯನ್ನು ನಾವು ಬೀಜೋಪಚಾರವನ್ನು ಮಾಡಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಇದರಲ್ಲಿ ಹಲವಾರು ಆಲೂಗೆಡ್ಡೆಯಲ್ಲಿ ಹಲವಾರು ತಳಿ

0: ಗಳಿದ್ದಾವೆ, ಕುಫ್ರಿ ಜ್ಯೋತಿ, ಕುಫ್ರಿ ಮಾಲಿನಿ. ಈಗ ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸೋಮನಳ್ಳಿ ಕಾವಲ್ ಹಾಸನದವರು ಸಹ ಒಂದು ತಳಿಯನ್ನು ಶಿಫಾರಸು ಮಾಡಿದ್ದಾರೆ ಈ ಒಂದು ದಕ್ಷಿಣ ಕರ್ನಾಟಕ ಅಂದ್ರೆ ಕರ್ನಾಟಕಕ್ಕೆ. ಅದರಲ್ಲಿ ಕುಫ್ರಿ ಕರಣ್ ಅಂತ
1: ಒಂದು ಎಲ್ಲ
0: ಭಾಗದಲ್ಲೂ ಬೆಳಿಬಹುದು, ಕರ್ನಾಟಕಕ್ಕೆ ಶಿಫಾರಸಾಗಿರೋ ಒಂದು ತಳಿ ಕುಫ್ರಿ ಕರಣ್ ಅನ್ಬಿಟ್ಟು. ಅದು ಅಂಗಮಾರಿ ರೋಗಕ್ಕೆ ರೋಗ ನಿರೋಧಕತೆಯ ಶಕ್ತಿಯನ್ನು ಹೊಂದಿದೆ. ಅದ್ರ ಬಿಟ್ಟರೆ ಕುಫ್ರಿ ಮಾಲಿನು ಸಹ ತಕ್ಕ ಮಟ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಅಂಗಮಾರಿ ರೋಗಕ್ಕೆ ಹೊಂದಿದೆ ಕುಫ್ರಿ ಮಾಲಿನಿ. ನಂತರ ಒಂದು ಮುಖ್ಯವಾದ ಪ್ರಾಮುಖ್ಯವಾದಂಥ ತಳಿ ಅಂದರೆ ಕುಫ್ರಿ ಜ್ಯೋತಿ, ಅದು ಸಹ ಈ ಒಂದು ಭಾಗದಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಇದ್ರ ಜೊತೆಗೆ ಹಲವಾರು ಕುಫ್ರಿ ಪುಕ್ರಾಜ್ ಅಂತ ಹೇಳಿದೆ ಇದೆ, ಮತ್ತೆ ಈ ಒಂದು ಏನು ಪ್ರೊಸೆಸಿಂಗ್ಗೆ ಆದಂಥ ಕೆಲವು ತಳಿಗಳಿದ್ದಾವೆ. ಈಗ ಚಿಪ್ಸು ಮತ್ತು ಫಿಂಗರ್ ಫ್ರೈಸ್ಗಳಾದಂಥ ಒಂದು ಕೆಲವು ತಳಿಗಳಿದ್ದಾವೆ. ಅಲ್ಲಿ ಕುಫ್ರಿ ಚಿಪ್ಸೋನ 3 ಅದರಲ್ಲಿ 1, 2, 3 ಅಂತ ಕೆಲವು ತಳಿಗಳಿದ್ದಾವೆ. ಅದರಲ್ಲಿ ಕುಫ್ರಿ ಚಿಪ್ಸೋನ 3 ಅನ್ನೋ ಒಂದು ತಳಿ ನಮ್ಮ ಕರ್ನಾಟಕಕ್ಕೆ ಶಿಫಾರಸಾಗಿದೆ. ಅದು ಚಿಪ್ಸ್ ಮೇಕಿಂಗ್ಗೆ ಅದು ಸೂಕ್ತವಾದಂಥ ತಳಿ. ಮತ್ತು ಫಿಂಗರ್ ಫ್ರೈಸ್ ಸಹ ಹಾಗೆ ಒಂದು ಫ್ರೈಸೋನ ಅಂತ ಒಂದು ತಳಿ ಸಹ ಈ ಒಂದು ಫಿಂಗರ್ ಫ್ರೈಸ್ಗೆ ಸೂಕ್ತವಾದಂಥ ತಳಿಗಳು. ಈ ಒಂದು ತಳಿಗಳನ್ನು ನಮ್ಮ ಏನು ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ನಾವು ತಳಿಗಳನ್ನು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ, ಮತ್ತೆ ರೋಗ ನಿರೋಧಕತೆ ಶಕ್ತಿಗೆ ಅನುಗುಣವಾಗಿ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಂತದ್ದು.
1: ಡಾಕ್ಟರ್ ಪ್ರಸಾದ್ ಅವರೇ, ನರ್ಸರಿ ಮಾಡಬೇಕಾಗತ್ತೆ ಆರಂಭದಲ್ಲಿ, ಪೊಟ್ಯಾಟೋ 1 ಎಕರೆಗೆ ಯಾವ ತರ ನಾವು ಬಳಸಬೇಕಾಗುತ್ತೆ, ಈಗ ಕಟಿಂಗ್ಸ್ ಅನ್ನ ಮಾಡಬೇಕಾಗತ್ತಾ ಅಥವಾ ಬೇರೆ ಯಾವ್ದಾದ್ರು ಪದ್ಧತಿ ಇದಾವ?
0: ಇದು ಏನಂದ್ರೆ, ಈ ಆಲೂಗೆಡ್ಡೆಯಲ್ಲಿ ನಮ್ಮ ಕೋಲಾರ ಭಾಗದ ರೈತರು, ಏನು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ರೈತರು, ಉಂಡೆಗೆಡ್ಡೆಯನ್ನ ಹಾಕುವಂತ ಒಂದು ಪದ್ಧತಿ ಇದೆ. ಇಡೀ ಗೆಡ್ಡೆನೆ ಬಿತ್ತನೆಗೆ ಅದ ಮಾಡಿ, ಇಡೀ ಗೆಡ್ಡೆನೆ ಬಿತ್ತನೆ ಮಾಡಂತದನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಂತದ್ದು ಪ್ರಕೃತಿ. ಬೀಜೋಪಚಾರ ಅಂದ್ರೆ ಈಗ ಒಂದು ಅಂಗಮಾರಿ ರೋಗ ಮತ್ತೆ ದುಂಡಾಣು ರೋಗಕ್ಕೆ ಒಂದು ಬೀಜೋಪಚಾರವನ್ನ ಇದು ಮಾಡಬೇಕಾಗತ್ತೆ. 1 ಲೀಟರ್ ದ್ರಾವಣಕ್ಕೆ ನಾವು 2 ಗ್ರಾಮ್ ಮೆಟಲಾಕ್ಸಿಲ್ ಅಂತ ಒಂದು ಔಷಧಿಯನ್ನ, ಶಿಲೀಂದ್ರನಾಶಕವನ್ನ ಮಿಶ್ರಣ ಮಾಡಿ, ಮತ್ತು ಅದ್ರ ಜೊತೆಗೆ 1/2 ಗ್ರಾಮ್ ಸ್ಟ್ರೆಪ್ಟೋಮೈಸಿನ್ ಅಂತ ಒಂದು ದುಂಡಾಣು ನಾಶಕವನ್ನು ಮಿಶ್ರಣ ಮಾಡಿದಂಥ ಒಂದು ದ್ರಾವಣದಲ್ಲಿ ಏನು ಇಡೀ ಗೆಡ್ಡೆಯನ್ನು ಆ ದ್ರಾವಣದಲ್ಲಿ ಏನು 100 ಲೀಟರ್ಗೆ 200 ಗ್ರಾಮು ಮೆಟಲಾಕ್ಸಿಲ್ ಶಿಲೀಂದ್ರನಾಶಕ ಬೇಕಾಗಿರುತ್ತೆ. ಅದೇ ರೀತಿ 100 ಗ್ರಾಮು ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಒಂದು ದುಂಡಾಣು ನಾಶಕವನ್ನು ಮಿಶ್ರಣ ಮಾಡಿದಂಥ ದ್ರಾವಣದಲ್ಲಿ ನಾವು ಆಲೂಗೆಡ್ಡೆಯನ್ನು 15-20 ನಿಮಿಷ ಅಥವಾ 1/2 ಗಂಟೆ ಆ ಸೊಲ್ಯೂಷನ್ನಲ್ಲಿ ಹದ್ದಿ ನಾವು ನಂತರ ನೆರಳಿನಲ್ಲಿ ಹರಡಿ 1 ದಿನ ಬಿಟ್ಟು ನಾವು ಬಿತ್ತನೆಯನ್ನು ಮಾಡುವಂಥದ್ದು ಇದೆ. ಇದು ಇಡೀ ಗೆಡ್ಡೆಯನ್ನು ಬಿತ್ತನೆ ಮಾಡುವಂಥ ಒಂದು ವಾಡಿಕೆ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇದೆ. ಅದರ ವ್ಯತಿರಿಕ್ತವಾಗಿ ನಮ್ಮ ಹಾಸನ ಚಿಕ್ಕಬಳ್ಳಾಪುರದಲ್ಲಿ
1: ಅವರು
0: ಉಳಿದ ಕರ್ನಾಟಕ ಭಾಗದಲ್ಲೂ ಸಹ ಕೆಲವು ಭಾಗಗಳಲ್ಲಿ ನಾವು ಗೆಡ್ಡೆಯನ್ನು 2 ಭಾಗ ಮಾಡಿ ರೀತಿ ಕಣ್ಣುಗಳ ಆಧಾರ ಮತ್ತು ಗೆಡ್ಡೆಯ ಗಾತ್ರದ ಆಧಾರ ನೋಡಿಕೊಂಡು 2 ಭಾಗ ಅಥವಾ 3 ಭಾಗ ಒಂದು ಮಾಡಿ ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡ್ತೇವೆ. ಈಗ ನಾನು ಕಣ್ಮಟ್ಟಿಗೆ ಹಾಸನ ಮತ್ತು ಚಿಕ್ಕಬಳ್ಳಾಪುರದಲ್ಲಿ 2 ಭಾಗನ ಒಂದು ಗೆಡ್ಡೆಯನ್ನು 2 ಭಾಗವನ್ನು ಮಾಡಿ ಕಟ್ ಮಾಡಿ ತದನಂತರ ಬೀಜೋಪಚಾರ ಬಿತ್ತನೆಯನ್ನು ಮಾಡೋಂಥದ್ದು ಇದೆ. ಬಟ್ ಗೆಡ್ಡೆಯನ್ನು ಕಟ್ ಮಾಡೋಂಥದ್ದು ಭಾಗ ಮಾಡೋಂಥ ರೈತರುಗಳು ಅದರಲ್ಲಿ ಗಣನೀಯವಾಗಿ ಗಮನಿಸಬೇಕಾದಂಥದ್ದು, ಒಂದು ಪೀಸ್ ಆಲೂಗೆಡ್ಡೆ ಬಿತ್ತನೆಯ ಪೀಸು ಅಥವಾ ಗೆಡ್ಡೆ 35-40 ಗ್ರಾಮು ಕನಿಷ್ಠ ತೂಕವನ್ನು ಇರಬೇಕಾಗುತ್ತೆ. ಅದನ್ನು ನೋಡ್ಕೊಂಡು ಮತ್ತೆ 1 ಪೀಸು ಅಥವಾ 1 ಗೆಡ್ಡೆ 2-3 ಕಣ್ಣುಗಳನ್ನು ಹೊಂದಿರಬೇಕು, 35-40 ಗ್ರಾಮು ತೂಕವನ್ನು ಹೊಂದಿರಬೇಕಾಗತ್ತೆ. ಅಂತ ಕಟ್ಟು ಮಾಡಿದಂಥ ಗೆಡ್ಡೆಯನ್ನು ನಾನು ಏನು ಮೊದಲೇ ತಿಳಿಸಿದ ಹಾಗೆ ಸ್ಟೆಪ್ಟೋಮೈಸಿನ್ ಮತ್ತು ದುಂಡಾಣು ನಾಶಕ ಮತ್ತು ಶಿಲೀಂದ್ರನಾಶಕವಾದಂಥ ಮೆಟಲಾಕ್ಸಿಲ್ ಅದನ್ನು ಆ ಒಂದು ದ್ರಾವಣದಲ್ಲಿ 15-20 ನಿಮಿಷಗಳ ದ್ರಾವಣದಲ್ಲಿ ಹದ್ದಿ ನಂತರ ನೆರಳಿನಲ್ಲಿ ಹರಡಿ 1 ದಿನ ಅಥವಾ 2 ದಿನ ಬಿಟ್ಟು ಬಿತ್ತನೆಯನ್ನು ಮಾಡಬೇಕಾಗತ್ತೆ.
1: ಈಗ ತಾವು ಮಣ್ಣಿನ ಬಗ್ಗೆ ಹೇಳ್ತಾ ಇದ್ದೀರಿ, ನಮ್ಮ ಬಟಾಟೆ ಬೆಳೆಗೆ ಯಾವ ಮಣ್ಣು ಸೂಕ್ತ? ಅನೇಕರು ಅನೇಕ ರೀತಿಯಿಂದನೂ ಈಗ ಹೊಸ ಹೊಸ ಪದ್ಧತಿಯಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ಅಂದರೆ ಮಣ್ಣನ್ನು ತೆಗೆದು ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟು, ಅಂದರೆ ಅದು ನೆಲ ತಾಗ್ದಿದ್ದಂಗೆ ಮೇಲ್ಗಡೆ ಸ್ವಲ್ಪ ಜಾಗ ಎತ್ತರ ಜಾಗದಲ್ಲಿ ಇಟ್ಟು ಒಂದು ಚೀಲದಲ್ಲಿ ಕೂಡ ಮಣ್ಣು ಗೊಬ್ಬರನ ತುಂಬಿ ಮೇಲೆ ಏನು ಬಟಾಟೆ ತುಂಡುಗಳನ್ನು ಅಥವಾ ಮತ್ತೇನು ಪದ್ಧತಿಯಿಂದ ಅದನ್ನು ಇಟ್ಟು ಒಂದು ತನ್ನಷ್ಟಕ್ಕೆ ತಾನು ಅದು ಗಾಳಿ ಎಲ್ಲ ಒಳಗಡೆ ಮಣ್ಣಿಗೆ ಸೇರ್ಕೊಳ್ಳುತ್ತೆ, ಗಾಳಿ ಆಡ್ತಾ ಇರ್ತದೆ, ಒಳ್ಳೆಯ ಬೆಳೆ ತೆಗಿತಾ ಇದ್ದಾರೆ, ಅದು ಕೂಡ ನಾವು ನೋಡಿದ್ದೇವೆ.
0: ಈ ಆಲೂಗೆಡ್ಡೆ ಬಿತ್ತನೆಯಲ್ಲಿ 2 ವಿಧ ಇದೆ. ಮಣ್ಣು ನಿವಾರಣೆ ಸೂಕ್ತವಾದಂಥ ಕೆಂಪು ಗೋಡು ಮರಳು ಮಿಶ್ರಿತವಾದಂಥ ಮಣ್ಣು ಈ ಆಲೂಗೆಡ್ಡೆ ಬೆಳೆಗೆ ಸೂಕ್ತವಾದಂಥ ಮಣ್ಣು, ಕೆಂಪು ಗೋಡು ಮರಳು ಮಿಶ್ರಿತವಾದ ಮಣ್ಣು. ಮತ್ತೆ ಏನು ತಟಸ್ಥ ರಸಸಾರ ಇದ್ರೆ ಈ ಮಣ್ಣಿನಲ್ಲಿ, ಈ ಒಂದು ಆಲೂಗೆಡ್ಡೆ ಬೆಳೆಗೆ ಮಣ್ಣಿನ ತಟಸ್ಥ ರಸಸಾರ ಸೂಕ್ತವಾದಂತ ಆಲೂಗೆಡ್ಡೆ ಬೆಳೆಗೆ ಅನುಕೂಲ ಆಗುತ್ತೆ. ನಂತರ ಎರಡು ಪದ್ಧತಿಯಲ್ಲಿ ಈ ಒಂದು ಆಲೂಗೆಡ್ಡೆಯನ್ನ ಬಿತ್ತನೆ ಮಾಡ್ತಾರೆ. ಒಂದು ಜೋಡಿ ಸಾಲು ಏರುಮಡಿ ಪದ್ಧತಿಯಲ್ಲಿ ಒಂದು ಆಲೂಗೆಡ್ಡೆ ಬಿತ್ತನೆಯನ್ನ ಮಾಡ್ತಾ ಇದ್ದಾರೆ. ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ರೈತರು

0: ರೈತರು ಏರುಮಡಿಯಲ್ಲಿ ಜೋಡಿ ಸಾಲು ಪದ್ಧತಿಯಲ್ಲಿ ಆಲೂಗೆಡ್ಡೆ ಬಿತ್ತನೆ ಮಾಡ್ತಿದ್ದಾರೆ. ಯೂಶಲಿ 20-25 ಸೆಂಟಿಮೀಟರ್ ಎತ್ತರವಾದಂತಹ ಒಂದು ಬೆಡ್ ಅನ್ನು ಮಾಡಿ, 1 ಮೀಟರ್ ಅಗಲವಾದಂತಹ ಒಂದು ಬೆಡ್ ಮಾಡಿ, ಅದರ ನಡುವೆ ಸಾಲಿಂದ ಸಾಲಿಗೆ 1 ಮೀಟರ್ ಬೆಡ್ಡಿನಲ್ಲಿ ಸಾಲಿಂದ ಸಾಲಿಗೆ 45-60 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಜೋಡಿ ಸಾಲು ಬಿತ್ತನೆಯನ್ನು ಮಾಡ್ತಾರೆ.
1: ಗೆಡ್ಡೆಯಿಂದ ಗೆಡ್ಡೆಗೆ
0: ಅದೇ ಏರುಮಡಿ ಪದ್ಧತಿಯಲ್ಲಿ 1 ಮೀಟರ್ ಅಗಲ ಇದ್ದಂತ ಒಂದು ಏರುಮಡಿಯಲ್ಲಿ ಸಾಲಿಂದ ಸಾಲಿಗೆ 45-60 ಸೆಂಟಿಮೀಟರ್ ಅಂತರದಲ್ಲಿ ಗೆಡ್ಡೆಯಿಂದ ಗೆಡ್ಡೆಗೆ 20 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಬಿತ್ತನೆಯನ್ನು ಮಾಡ್ತಾರೆ ಜೋಡಿ ಸಾಲು ಪದ್ಧತಿಯಲ್ಲಿ. ನಂತರ 2 ಜೋಡು ಬೀಜವನ್ನು ಬಿತ್ತನೆ ಮಾಡ್ತಾರೆ ಆಲೂಗೆಡ್ಡೆ ಬೀಜವನ್ನು. 2 ಜೋಡಿ ಸಾಲುಗಳ ಮಧ್ಯದಲ್ಲಿ 1 ಡ್ರಿಪ್ ಲೈನ್ ಅನ್ನು ಸಹ ಹನಿ ನೀರಾವರಿಗೆ ಸಹ ನೀರನ್ನ ಪೂರೈಕೆ ಮಾಡುವಂತದ್ದನ್ನು ಡ್ರಿಪ್ ಅನ್ನ ಅಳವಡಿಸಿಕೊಳ್ಳೋದು ಸಹ ಇದೆ. ಇದು ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬಿತ್ತನೆ ಮಾಡುವ ಪದ್ಧತಿ. ಅದೇ ರೀತಿ ನಮ್ಮ ಹಾಸನ್ ಕಡೆಗೆ ಹೋದರೆ ಉತ್ತರ ಕರ್ನಾಟಕ ಹಾಸನ ಬೆಳಗಾಮು ಈ ಒಂದು ಜಿಲ್ಲೆಗಳಲ್ಲಿ ಮುಂಗಾರಿನಲ್ಲಿ ಬೆಳೆಯುವಂತ ಆಲೂಗೆಡ್ಡೆ ಒಂದು ಇದರಲ್ಲಿ ಅವರು ಜೋಡಿ ಸಾಲು ಮತ್ತು ಏರುಮಡಿ ಪದ್ಧತಿಯನ್ನು ಅವರು ಅಳವಡಿಸಿಕೊಳ್ಳೋದಿಲ್ಲ. ಅವರು 60 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಗೆಡ್ಡೆಯಿಂದ ಗೆಡ್ಡೆಗೆ 20 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಸಾಲಿನಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಬಿತ್ತನೆಯನ್ನು ಮಾಡಿ ನಂತರ ನಾಟಿ ಮಾಡಿದ ಮೇಲೆ ಮಣ್ಣನ್ನು ಏರಿಸ್ತೆ ಗೊಬ್ಬರವನ್ನು ಕೊಟ್ಟು, ಏನು ಮೂಲ ಗೊಬ್ಬರ ಅಂತ ಏನು ಹೇಳ್ತೀವಿ, ಸಾರಜನಕ ರಂಜಕ ಪೊಟಾಷ್ ಅನ್ನು ಮೂಲ 50% ಸಾರಜನಕ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ರಂಜಕ ಮತ್ತು 100% ಪೊಟಾಷ್ ಅನ್ನು ಕೊಟ್ಟು ಬಿತ್ತನೆ ಮಾಡುವಂಥ ಸಮಯದಲ್ಲಿ ಪಕ್ಕದಲ್ಲಿ ಸಾಲಿಗೆ ಗೊಬ್ಬರವನ್ನು ಕೊಟ್ಟು ಮಣ್ಣನ್ನು ಏರಿಸ್ತಾರೆ. ಇದು ನಮ್ಮ ಹಾಸನ, ಚಿಕ್ಕಮಗಳೂರು ಮತ್ತು ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಬೆಳೆಯುವಂಥ ಒಂದು ಪದ್ಧತಿ. ಬಟ್ ಎರಡೂ ಅದೇ ಆದಂಥ ತನ್ನ ನ್ಯೂನತೆಗಳು ಮತ್ತು ನಿಮ್ಮ ಪ್ರಾಮುಖ್ಯತೆಯನ್ನು ಸಹ ಎರಡು ಪದ್ಧತಿಗಳು ಸಹ ಹೊಂದಿದೆ. ನಂತರ ಈ ಒಂದು ಬಿತ್ತನೆ ಆದ ನಂತರ ಈ ಒಂದು ಕಳೆನಾಶಕವನ್ನು, ಇವತ್ತು ಕೂಲಿ ಆಳುಗಳ ಅಭಾವವನ್ನು ಸಹ ಇರೋದ್ರಿಂದ ಕಳೆನಾಶಕ ಸೆಲೆಕ್ಟಿವ್ ಹರ್ಬಿಸೈಡ್ ಅಂತ ಏನು ಹೇಳ್ತೀವಿ, ಆಲೂಗೆಡ್ಡೆಗೆ ಒಂದು ಸೆಲೆಕ್ಟಿವ್ ಹರ್ಬಿಸೈಡ್ ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು ಮೆಟ್ರೋಬಿಸಿನ್ ಅಂತ ಒಂದು ಕಳೆನಾಶಕ ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು 300 ಗ್ರಾಮು 1 ಎಕರೆಗೆ ಒಂದು ಇದಾಗುತ್ತೆ, 300-400 ಗ್ರಾಮಷ್ಟು 300 ಗ್ರಾಮ್ ಪೌಡರ್ ಫಾರ್ಮ್ ರೂಪದಲ್ಲಿ ಸಿಗುತ್ತೆ. 300-400 ಗ್ರಾಮಷ್ಟು 1 ಎಕರೆಗೆ ಒಂದು ಔಷಧಿಯನ್ನ ಕಳೆನಾಶಕವನ್ನು ತಗೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ 1 ಲೀಟರ್ ನೀರಿಗೆ 1.5-2 ಗ್ರಾಮಷ್ಟು ಮಿಶ್ರಣ ಮಾಡಿ ನಾವು ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಅದು ಬಿತ್ತನೆಯಾದ 2-3 ದಿನಗಳ ಒಳಗಡೆ ಅದವರಿತ ತೇವಾಂಶವನ್ನು ಇಟ್ಟುಕೊಂಡು ಸಿಂಪಡಣೆಯನ್ನು, ಕಳೆನಾಶಕ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಇದನ್ನ ಬಿಟ್ಟು ಸಹ ಕೆಲವು ಅಲಾಕ್ಲೋರ್ ಅಂತ ಒಂದು ಇದೆ, ಮತ್ತೆ ಫ್ಲೋರೋಫಿನ್ ಅಂತ ಒಂದು ಇದೆ. ಫ್ಲೋರೋಫಿನ್ ಆದರೆ 800 ml 1 ಎಕರೆಗೆ, ಅಲಾಕ್ಲೋರ್ ಅಂತ ಆದರೆ 800 ml 1 ಎಕರೆಗೆ ಔಷಧಿಯನ್ನು ನಾವು ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇದು ಈ ಒಂದು ಎಲ್ಲ ಕಳೆನಾಶಕಗಳು, ಮೆಟ್ರೋಬಿಸಿನ್ ಇರ್ಬೋದು, ಅಲಾಕ್ಲೋರ್ ಇರ್ಬೋದು ಅಥವಾ ಫ್ಲೋರೋಫಿನ್ ಇರ್ಬೋದು, ಇವೆಲ್ಲ ಆಲೂಗೆಡ್ಡೆಗೆ ಸೆಲೆಕ್ಟಿವ್ ಹರ್ಬಿಸೈಡ್ ಆಗಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದನ್ನು ನೀವು ಬಿತ್ತನೆಯಾದ 2-3 ದಿನಗಳ ಒಳಗಾಗಿ ಅದವರಿತ ತೇವಾಂಶವನ್ನು ಇಟ್ಟುಕೊಂಡು ಭೂಮಿಯಲ್ಲಿ ನೀವು ಸಿಂಪಡಣೆ ಮಾಡಿದ್ದೆ, ಅದರಲ್ಲಿ ಈ ಕಡೆ ಕಳೆನಾಶಕವನ್ನು ಸಂಪೂರ್ಣವಾಗಿ 25-35 ದಿನಗಳವರೆಗೂ ಸಹ ಕಳೆರಹಿತವಾದಂಥ ಬೆಳೆಯನ್ನು ನಾವು ಬೆಳೆಸ್ಬೋದು.
1: ಇನ್ನೊಂದು ಡಾಕ್ಟರ್ ಪ್ರಸಾದ್ ಅವರೇ, ಈಗ ನಮ್ಮ ಬಟಾಟೆ ಬೆಳೆನ ನಿರ್ವಹಣೆ ಹೆಂಗೆ ಮಾಡಬೇಕು ಅದನ್ನು ಹೇಳಿ.
0: ನಿರ್ವಹಣೆ
1: ಯಾಕಂದ್ರೆ ಈಗ ಆರಂಭದಲ್ಲಿ ನೀವು ಸಸಿ ನೆಟ್ಟಿರ್ತೀರಿ, ಮತ್ತೆ ಅದು ಆರಂಭದಲ್ಲಿ ನೀರು ಗೊಬ್ಬರ ಎಲ್ಲ ಪೂರೈಕೆ ಮಾಡ್ತೀರಿ, ಆ ನಂತರದ ಹಂತ ತುಂಬಾ ಮುಖ್ಯವಾದ ಹಂತ.
0: ನಂತರಗಳಲ್ಲಿ ಈಗ ಆವಾಗಲೇ ಹೇಳಿದೆ ನಾನು, ಬಿತ್ತನೆ ಮಾಡುವ ಸಮಯದಲ್ಲಿ 10% ಸಾರಜನಕವನ್ನು ಪೂರ್ತಿ ಪ್ರಮಾಣ ರಂಜಕ ಪೊಟಾಷ್ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಎಕರೆಗೆ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟಾಷ್ ಗೊಬ್ಬರ ಯೂಶಲಿ 40-30-40 kg ಸಾರಜನಕ ರಂಜಕ ಪೊಟಾಷು, ಅದು ಯೂರಿಯಾ ಮತ್ತು SSP ಮತ್ತು ಮ್ಯೂರೇಟ ಪೊಟಾಷ್ ರೂಪದಲ್ಲಿ ಹೇಳೋದಾದರೆ, ಯೂರಿಯಾ 87 kg 1 ಎಕರೆಗೆ, SSP 188 kg 1 ಎಕರೆಗೆ, ಮ್ಯೂರೇಟ ಪೊಟಾಷ್ 50 kg 1 ಎಕರೆಗೆ ನಾವು ಕೊಡಬೇಕಾಗತ್ತೆ. ಇದನ್ನು 1/2 ಸಾರಜನಕವನ್ನು ನಾವು ಬಿತ್ತನೆ ಹಂತದಲ್ಲಿ ಕೊಡ್ತೀವಿ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟಾಷನ್ನು ಬಿತ್ತನೆ ಸಮಯದಲ್ಲೇ ಕೊಡ್ತೇವೆ. ಏರುಮಡಿ ಪದ್ಧತಿ ಇರ್ಬೋದು ಅಥವಾ ಸಾಲು ಪದ್ಧತಿಯಲ್ಲಿದ್ದರೂ ಸಹ ನಾವು ಶಿಫಾರಸು ಪ್ರಮಾಣದ 1/2 ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಪೊಟಾಷನ್ನು ಕೊಡ್ತೇವೆ. ಇದ್ರ ಜೊತೆಗೆ ನಾವು ತಿಪ್ಪೆ ಗೊಬ್ಬರವನ್ನು ಸಹ 10 ಟನ್ 1 ಎಕರೆಗೆ ಶಿಫಾರಸು ಮಾಡಲಾಗಿದೆ, ಅದನ್ನು ಸಹ ಕೊಡ್ತೇವೆ. ಮತ್ತು 300 kg ನೀಮ್ ಪೌಡರ್ನು ಸಹ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ 1 ವಾರ 10 ದಿನಗಳ ಮುಂಚಿತವಾಗಿ ತಿಪ್ಪೆ ಗೊಬ್ಬರ ಮತ್ತು ಬೇವಿನ ಹಿಂಡಿ ಅಥವಾ ಬೇವಿನ ಪೌಡರ್ನ 300 ಗ್ರಾಮಷ್ಟು ಭೂಮಿಗೆ ಚೆಲ್ಲಿ ಮಣ್ಣಿಗೆ ಸೇರಿಸಿ 10-15 ದಿನ ಬಿಟ್ಟು ಬಿತ್ತನೆ ಮಾಡ್ತೀವಿ.
1: ಡಾಕ್ಟರ್ ಪ್ರಸಾದ್ ಅವರೇ, ಈಗ ತಾವು ಬೇವಿನ ಪುಡಿ ಮತ್ತು ಬೇವಿನ ಹಿಂಡಿ ಅಂದ್ರಲ್ಲ, ಇದ್ರ ವ್ಯತ್ಯಾಸ ಏನು? ಯಾಕಂದ್ರೆ ಬೇವಿನ ಹಿಂಡಿನ ನಾವು ಎಲ್ಲ ಕಡೆ ಬಳಸ್ತಾ ಇದ್ದೇವೆ, ಬೇವಿನ ಪುಡಿ ಬಗ್ಗೆ.
0: ಬಟ್ ಬೇವಿನ ಹಿಂಡಿ ಯೂಶಲಿ ನಾವು ಪ್ಲಾಂಟೇಶನ್ ಕ್ರಾಪ್ಸ್ಗೆ ಬೇವಿನ ಹಿಂಡಿನ ನಾವು ಶಿಫಾರಸು ಮಾಡ್ತೇವೆ.
1: ಅಲ್ಲೂ ಮಾಡಬಹುದು,
0: ಇಲ್ಲೂ ಸಹ ಮಾಡಬಹುದು. ಏನು

0: ಅಂದ್ರೆ ನೀವು ಇದು
1: ಯೂಶಲಿ ಬೇವಿನ ಹಿಂಡಿಲಿ ಆ ಏನು ಬೇವಿನ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಪುಡಿಗೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ಬೇವಿನ ಹಿಂಡಿ ಒಸಿ ಕ್ವಾಲಿಟಿ ಚೆನ್ನಾಗಿ
0: ಪೌಡರ್
1: ನಿರ್ವಹಣೆ ಸ್ವಲ್ಪ ಬಹಳ ಸುಲಭ. ಮತ್ತೆ ಇದು ಯಾವುದೇ ನಾವು ಜೈವಿಕ ಶಿಲೀನಾಶಕ ಆದಂತ ಟ್ರೈಕೋಡರ್ಮಾ ಸೂಡೋಮೋನಸ್ ಸಹ ಬೇವಿನ ಪುಡಿಗೆ ನಾವು ಮಿಶ್ರಣ ಮಾಡಿ ಉಪಯೋಗಿಸಬಹುದು, ಅಥವಾ ತಿಪ್ಪೆ ಗೊಬ್ಬರಕ್ಕೆ ನಾವು ಮಿಶ್ರಣ ಮಾಡಿ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು 10-15 ದಿನಗಳ ಮುಂಚಿತವಾಗಿ ಮಣ್ಣಿಗೆ ಸೇರಿಸಿ ನಂತರ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ತದನಂತರ ನಾನು ಅವಾಗಲೇ ಹೇಳಿದೆ ಕಳೆನಾಶಕವನ್ನು ಸಿಂಪಡಣೆ ಮಾಡೋದು ಕಳೆ ನಿರ್ವಹಣೆಗಾಗಿ ಬಿತ್ತನೆಯಾದ 3 ದಿನಗಳ ಒಳಗಾಗಿ ಕಳೆನಾಶಕವನ್ನು ಸಿಂಪಡಣೆ ಮಾಡುವಂಥದ್ದು. ಜೋಡಿ ಸಾಲು 7 ಮಡಿ ಪದ್ಧತಿಯಲ್ಲಿ ಬಿತ್ತನೆ ಮಾಡಿದಂಥ ರೈತರುಗಳು 2 ಜೋಡಿ ಸಾಲುಗಳ ನಡುವೆ ಒಂದು ಡ್ರಿಪ್ ಲೈನನ್ನು ನಾವು ಹನಿ ನೀರಾವರಿಯನ್ನು ಪೂರೈಸಿಕೆ ನಾವು ಡ್ರಿಪ್ ಲೈನ್ ಅನ್ನು ಹೇಳಬೇಕಾಗುತ್ತೆ.
0: ಡಾಕ್ಟರ್ ಪ್ರಸಾದ್ ಅವರು, ನೀರಿನ ಪೂರೈಕೆ ಯಾವ ತರ ಇರಬೇಕು ಇಲ್ಲಿ ನಮ್ಮ ಬಟಾಟೆ ಬೆಳೆ ಬೇಸಾಯದಲ್ಲಿ?
1: ಯೂಶಲಿ ನೀರಿನ ಪೂರೈಕೆ ನಾವು ಹನಿ ನೀರಾವರಿ ಜೋಡಿ ಸಾಲು ಮತ್ತು 7 ಮಡಿ ಪದ್ಧತಿಯಲ್ಲಿ ನಾವು ಹನಿ ನೀರಾವರಿಯಲ್ಲಿ ಸಹ ನಾವು ನೀರನ್ನು ಕೊಡ್ತೇವೆ. ಅದೇ ಯಾವ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಅಂದ್ರೆ ಪ್ರತಿ ಗಂಟೆಗೆ ನಾವು ಹನಿ ನೀರಾವರಿಯಲ್ಲಿ ನೀರನ್ನ ಕೊಡಂತ ರೈತರುಗಳು ಪ್ರತಿ ಗಂಟೆಗೆ ನಾವು 4 ಲೀಟರ್ ನೀರನ್ನ ನಾವು ಡ್ರಿಪ್ ಲೈನ್ ಮುಖಾಂತರ ನಾವು
0: ಒಂದು ಬಟಾಟೆ ಗಿಡದ ಬುಡದಲ್ಲಿ ಅಷ್ಟು ಕೊಡಬೇಕಾಗುತ್ತೆ.
1: ಅಲ್ಲ, ಒಂದು ಬಟಾಟೆ ಬುಡದಲ್ಲ, ಪ್ರತಿ ಗಂಟೆಗೆ ನಾವು ಒಂದು ಇದಕ್ಕೆ ಒಂದು ಗಂಟೆಯಲ್ಲಿ 4 ಲೀಟರ್ ಅಷ್ಟು ಡಿಸ್ಚಾರ್ಜ್ ಆಗಬೇಕಾಗುತ್ತೆ ಡ್ರಿಪ್ ಲೈನ್ ಅಲ್ಲಿ. ಅದನ್ನ ಆ ರೀತಿ ನಾವು ನೋಡ್ಕೊಂಡು ಅದವರಿತ ತೇವಾಂಶವನ್ನ ನಾವು 4 ಲೀಟರ್ ಅಂದ್ರೆ ಒಂದು ಯೂಶಲಿ ಅದವರಿತ ತೇವಾಂಶವನ್ನ ನೋಡ್ಕೊಂಡು ನಾವು ಪ್ರದೇಶ ಯೂಶಲಿ 1 ಮೀಟರ್ ಬೈ 1 ಮೀಟರ್ ಇದರಲ್ಲಿ ನಾವು ಒಂದು ಗಂಟೆಗೆ 4 ಲೀಟರ್ ಅಷ್ಟು ನೀರು ಡ್ರಿಪ್ ನಲ್ಲಿ ಮುಖಾಂತರ ಹರಿದು ಹೋಗೋ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ರೈತರ ಬಾಂಧವರು ಒಂದು ಗಮನಿಸಬೇಕಾದಂತಂದ್ರೆ ಅದವರಿತ ತೇವಾಂಶವನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಬೆಳೆ
0: ಕೊಳೆಯ
1: ಸಾಧ್ಯತೆ ಮಳೆಯನ್ನು ನೋಡ್ಕೊಂಡು ಮಳೆ ಬಿದ್ದಂತ
0: ಹೂವು ಎಲೆ ಎಲ್ಲ ಅದು ಹಸಿರಾಗುವ ಸಾಧ್ಯತೆಯೂ ಇರುತ್ತೆ.
1: ಅದನ್ನ ನಾವು ಅದವರಿತ ತೇವಾಂಶವನ್ನ ಬೆಳವಣಿಗೆ ಮತ್ತು ಮಳೆಯನ್ನ ನೋಡ್ಕೊಂಡು ಅದವರಿತ ತೇವಾಂಶವನ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಅದನ್ನ ಕೊಡಬೇಕಾಗತ್ತೆ. ತದನಂತರದಲ್ಲಿ ನಾವು ಇನ್ನು ಉಳಿದಂತ ಏನು 35-40 ದಿನಗಳ ನಂತರ ಉಳಿದಂತ ಏನು 50% ಸಾರಜನಕವನ್ನು ನಾವು 35-40 ದಿನಗಳಲ್ಲಿ ನಾವು ಕೊಡಬೇಕಾಗತ್ತೆ. ಡ್ರಿಪ್ ಲೈನ್ ಅಡಾಪ್ಟ್ ಮಾಡ್ಕೊಂಡಿರೋ ಹನಿ ನೀರಾವರಿ ರೂಪದಲ್ಲೂ ಸಹ ನೀರನ್ನ ಗೊಬ್ಬರವನ್ನು ಕೊಡಬಹುದು ಉಳಿದಂತ 50% ಸಾರಜನಕವನ್ನು. ಇಲ್ಲ, ಈ ಸಾಲುಗಳಲ್ಲಿ ಬಿತ್ತನೆ ಮಾಡಿದಂಥ ರೈತರುಗಳು ಉಳಿದ 50% ಸಾರಜನಕವನ್ನು ನಾವು ಗೊಬ್ಬರವನ್ನು ಸಾಲಿನಲ್ಲಿ ಹಾಕಿ 25-30 ದಿನಗಳ ಒಳಗಡೆ ಮಣ್ಣನ್ನು ಏರಿಸಬೇಕಾಗತ್ತೆ. ಏನಕ್ಕೆ ನಾವು ಮಣ್ಣನ್ನು ಏರಿಸಬೇಕಾಗತ್ತೆ ಏಕಸಾಲು ಪದ್ಧತಿಯಲ್ಲಿ ಅಂತ ಅಂದರೆ, ನಾವು ಈ ಗೆಡ್ಡೆಗಳು ಏನು ಪಲ್ಲಿಗಳು ಹೊರಡ್ತವೆ, ಆ ಗೆಡ್ಡೆಗಳಾಗ್ತವೆ, ಆಲೂಗೆಡ್ಡೆ ಬಟಾಟೆ ಗೆಡ್ಡೆಗಳಾಗ್ತವೆ, ಆ ಒಂದು ಗೆಡ್ಡೆಗಳು ಮಣ್ಣು ಪೂರ್ತಿ ಅದನ್ನು ಆವರಿಸ್ಕೋಬೇಕಾಗತ್ತೆ. ಯಾವ ಗೆಡ್ಡೆಗಳು ಬೆಳವಣಿಗೆಯ ಹಂತದಲ್ಲಿ ಯಾವ ಗೆಡ್ಡೆಗಳು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗ್ತವೆ ಅಂತ ಗೆಡ್ಡೆಗಳು ಹಸಿರಾಗ್ತವೆ. ಹಸಿರು ಗೆಡ್ಡೆಗಳಲ್ಲಿ ಸೊಲನಿನ್ ಅಂತ ಒಂದು ವಿಷಕಾರಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು ಕಹಿ ಆಗು ಇರುತ್ತೆ, ಮತ್ತೆ ಅದು ತಿನ್ನಲು ಉಪಯೋಗಿಸಿಗೆ ಆರೋಗ್ಯವಲ್ಲ.
0: ಹಸಿರು ಇರಬಾರ್ದು
1: ಅದು ಸೊಲನಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು ವಿಷಕಾರಿಯಾಗಿರುತ್ತದೆ.
0: ಅದನ್ನ ನೀವು ಮತ್ತೆ ಬೆಳಿಲಿಕ್ಕೆ ಉಪಯೋಗಿಸಬಹುದಲ್ಲ?
1: ಅದು ಬೆಳಿಲಿಕ್ಕೆ ಯೂಸ್ ಮಾಡಬಹುದು, ತಿನ್ನಕ್ಕೆ ಅದನ್ನ ಉಪಯೋಗಿಸಕ್ ಆಗೋದಿಲ್ಲ. ಅದರಿಂದ ಅದು ಚರಂತ ಗೆಡ್ಡೆಗಳಿಗೆ ಮಾರ್ಕೆಟ್ ಅಲ್ಲಿ.
0: ಈಗ ನೀವು ಬಟಾಟೆನ ಎಷ್ಟು ತಿಂಗಳ ನಂತರ ನಾವು ಅದು ಕೊಯ್ಲು ಮಾಡಬಹುದು, ಕೀಳಬಹುದು?
1: ಈಗ ಕುಫ್ರಿ ಜ್ಯೋತಿ ಇರ್ಬೋದು, ಕುಫ್ರಿ ಹಿಮಾಲಿನ ಇರ್ಬೋದು, ಇಂಥ ಕುಫ್ರಿ ಕರಣ್ ಇರ್ಬೋದು, ಇವೆಲ್ಲ 95-100 ದಿನಗಳ ಒಂದು ಬೆಳವಣಿಗೆ ಅವಧಿ ಆಗಿರ್ತದೆ. 100 ದಿನಗಳಲ್ಲಿ ನಾವು ಗೆಡ್ಡೆಗಳನ್ನ ನಾವು ಮಣ್ಣಿನ ಅದ ನೋಡ್ಕೊಂಡು ಮಣ್ಣಿನಲ್ಲಿ ನಾವು ಈ ಕೆಲವು ಸಾಲಿನಿಂದ ನೇಗಿಲಿನ ರೂಪದಲ್ಲೂ ಸಹ ಗೆಡ್ಡೆಗಳನ್ನು ತೆಗಿತಾರೆ, ಇಲ್ಲ ಸನ್ಕೆಯಲ್ಲಿ ಸಹ ಆಗದೆ ನಾವು ಗೆಡ್ಡೆಗಳನ್ನು ಹೊರಗಡೆ ತೆಗಿಬಹುದು. ಒಂದು ಏನಂತ ಅಂದ್ರೆ, ನಾವು ಗೆಡ್ಡೆ ತೆಗೆದಂತ ಕಟಾವು ಮಾಡುವಂತ ಸಮಯದಲ್ಲಿ ಗೆಡ್ಡೆಗಳ ಸಿಪ್ಪೆ ಸುಲಿಯಬಾರದು. ನಾವು ಬೆರಳಿನಲ್ಲಿ ಆ ಗೆಡ್ಡೆಗಳನ್ನ ಉಜ್ಜಿದ್ದೇ ಆದಲ್ಲಿ ಯಾವ ಗೆಡ್ಡೆಗಳಲ್ಲಿ ಸಿಪ್ಪೆ ಹೊರಗಡೆ ಬರೋದಿಲ್ಲ, ಆ ಗೆಡ್ಡೆ ಸಂಪೂರ್ಣವಾಗಿ ಕುಯ್ಲು ಮಾಡಕ್ಕೆ ಅದವಾಗಿದೆ, ಯೋಗ್ಯವಾಗಿದೆ ಅಂತ ನಾವು ತಿಳ್ಕೊಂಡು ಏನು 95-100 ದಿನಗಳಲ್ಲಿ ನಾವು ಗೆಡ್ಡೆಗಳನ್ನ ಕಟಾವು ಮಾಡಬೇಕಾಗುತ್ತೆ.
0: ಒಂದು ವೇಳೆ ಪ್ರಸಾದ್ ಅವರೇ 95 ದಿನ ದಾಟ ತಪ್ಪ, 3 ತಿಂಗಳಾಗ್ಬಿಡ್ತು, 4 ತಿಂಗಳಾಯ್ತು ಅಂತ ಇಟ್ಕೊಳ್ರಿ, ಅದು ಸರಿನಾ?
1: ನಾವು ಯೂಶಲಿ ಮ್ಯಾಕ್ಸಿಮಮ್ ಅತಿ ಹೆಚ್ಚು ಅಂದ್ರೆ 100-110 ದಿನಗಳೊಳಗೆ ಆಲೂಗೆಡ್ಡೆಯನ್ನು ನಾವು ಕಟಾವು ಮಾಡಬೇಕಾಗುತ್ತೆ. ಬಹಳ ದಿನ ಇದಾದಾಗ ಊಜಿ ಕಾಟ ಇರುತ್ತೆ, ಗೆಡ್ಡೆ ಕೊರೆಯುವ ಹುಳು ಬಾಧೆಗೆ ತುತ್ತಾಗುತ್ತೆ. ರುಚಿ ಚೇಂಜ್ ಆಗಿದ್ರೆ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಆ ಕೀಟಗಳ ಬಾಧೆ ಗೆಡ್ಡೆ ಕೊರೆಯಂತದ್ದು, ಗೆಡ್ಡೆಯನ್ನ ಸಿಪ್ಪೆನ ತಿನ್ನಂತದ್ದು ಇದೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಅದು ಮಾರುಕಟ್ಟೆಯಲ್ಲಿ ಗಣನೀಯ ಆಗುತ್ತೆ. ಇದ್ರ ಜೊತೆಗೆ ರೋಗಗಳು ಸಹ ಏನು ಬೆಳವಣಿಗೆ ಅಂತ

0: ಹಲವಾರು ರೋಗಗಳು ಸಹ ಆಲೂಗೆಡ್ಡೆಗೆ ಬರ್ತವೆ. ಅದರಲ್ಲಿ ಬಹುಮುಖ್ಯವಾದಂತಹ ರೋಗಗಳು ಅಂದ್ರೆ ಒಂದು ಅಂಗಮಾರಿ ರೋಗ, ಕೊನೆಯ ಅಂಗಮಾರಿ ರೋಗ, ಮತ್ತೆ ಒಂದು ಬೇಗ ಒಂದು ಅರ್ಲಿ ಬ್ಲೈಟ್ ಮತ್ತೆ ಲೇಟ್ ಬ್ಲೈಟ್ ಅಂತ ಕರಿತೀವಿ. ಕೊನೆಯ ಅಂಗಮಾರಿ ರೋಗ ಮತ್ತೆ ಇನ್ನೊಂದು ಬೇಗನೆ ಬರುವಂತ ಒಂದು ಅಂಗಮಾರಿ ರೋಗ ಅಂತ ನಾವು ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ನಾವು ಲೇಟ್ ಬ್ಲೈಟ್ ಮತ್ತೆ ಅರ್ಲಿ ಬ್ಲೈಟ್ ಅಂತ ಒಂದು ಬಹುಮುಖ್ಯವಾಗಿ ಶಿಲೀಂಧ್ರದ ಇಂದ ಬರುವಂತ ರೋಗಗಳು ಕಾಣಿಸ್ಕೊತವೆ. ಅವನ್ನ ಯೂಶಲಿ ಈ ಒಂದು ಆಸನ ಭಾಗದಲ್ಲಿ ಈ ಒಂದು ಅಂಗಮಾರಿ ರೋಗದ ಒಂದು ತೀವ್ರತೆ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಮುಂಗಾರು ಮುನ್ನಲ್ಲಿ ಆಸನ ಭಾಗದಲ್ಲಿ ಆಲೂಗೆಡ್ಡೆ ಬೆಳೆಯುವಂಥ ಸಂದರ್ಭದಲ್ಲಿ ಏನು ಅಂಗಮಾರಿ ರೋಗಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಾಗುತ್ತೆ. ಅದು ಯಾವುದು ಅಂತಂದರೆ ಶೇಕಡ 18%ಗಿಂತ ಕಡಿಮೆ ಉಷ್ಣಾಂಶ, ಶೇಕಡ 95%ಗಿಂತ ಅಧಿಕ ತೇವಾಂಶ, ಮತ್ತು 18%ಗಿಂತ ಕಡಿಮೆ ಉಷ್ಣಾಂಶ, ಮೋಡ ಮುಸುಕಿದ ವಾತಾವರಣ, ಜಿನುಗು ಮಳೆ. ಈ ಒಂದು ವಾತಾವರಣ 6-8 ದಿನಗಳ ಕಾಲ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅಂಗಮಾರಿ ರೋಗ ಒಂದು ತೀವ್ರತೆ ಪ್ರಮಾಣದಲ್ಲಿ ಆಸನ ಭಾಗದಲ್ಲಿ ಕಾಣಿಸ್ಕೊತಾ ಇದೆ.
1: ಬಟಾಟೆ ಇಳುವರಿಯಲ್ಲಿ ಪರಿಣಾಮ
0: ಖಂಡಿತ ಖಂಡಿತ. ಈ ಒಂದು ಬಟಾಟೆ ಇಳುವರಿಯಲ್ಲಿ ನಾವು ರೋಗ ನಿರ್ವಹಣೆ ನಿರ್ವಹಿಸಿದೆಯಾದಲ್ಲಿ, ನಾವು ರೋಗ ನಿರ್ವಹಣೆ ನಿರ್ವಹಿಸಲು ನಾವು ವಿಫಲರಾದ್ಯ ಆದಲ್ಲಿ ಈ ಒಂದು ಆಲೂಗೆಡ್ಡೆಯಲ್ಲಿ ಇಳುವರಿಯಲ್ಲಿ ಗಣನೀಯವಾದ ಇಳಿಕೆ ಕಾಣುತ್ತೆ. ನಾನು ಅವಾಗಲೇ ಹೇಳಿದೆ, ಈ ಒಂದು ಪೂರಕವಾದಂಥ ವಾತಾವರಣ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಏನು 18%ಗಿಂತ ಕಡಿಮೆ ಉಷ್ಣಾಂಶ, 95%ಗಿಂತ ಅಧಿಕ ತೇವಾಂಶ, ಮೋಡ ಮುಸಿದ ವಾತಾವರಣ, ಜಿನುಗು ಮೇಳೆ 6-8 ದಿನಗಳ ಕಾಲ ಬಂದಂಥ ಸಂದರ್ಭದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಈ ಒಂದು ರೋಗಾಣು ಗಿಡದ ಎಲ್ಲ ಭಾಗವನ್ನು ಆಕ್ರಮಿಸಿಕೊಳ್ಳುತ್ತೆ, ರೋಗದ ಲಕ್ಷಣವನ್ನು ಉಂಟು ಮಾಡ್ತದೆ. ಎಲೆಗಳ ಮೇಲೆ, ಕಾಂಡದ ಮೇಲೆ, ಮತ್ತು ಗೆಡ್ಡೆಲು ಸಹ ಈ ಒಂದು ರೋಗದ ಬಾಧೆ ಉಂಟಾಗಿ ರೋಗ ಗಣನೀಯವಾಗಿ ಇಳುವರಿಯಾಗುತ್ತೆ. ಈ ಒಂದು ರೋಗ ಗೆಡ್ಡೆಯಿಂದನೂ ಸಹ ಹರಡುತ್ತೆ, ಮತ್ತು ಗಾಳಿಲೂ ಸಹ ಈ ಒಂದು ರೋಗಾಣು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಗಾಳಿ ಮತ್ತು ಮಳೆಯ ನೀರಿನ ರೂಪದಲ್ಲೂ ಸಹ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ತೋಟದಿಂದ ಇನ್ನೊಂದು ಆಲೂಗೆಡ್ಡೆ ತೋಟಕ್ಕೆ ಹರಡುತ್ತೆ.
1: ಡಾಕ್ಟರ್ ಪ್ರಸಾದ್ ಅವರೇ, ಇವತ್ತು ನಾವು ಬಟಾಟೆ ಅಂದ ತಕ್ಷಣ ಇದು ತುಂಬ ತರಕಾರಿಗಳಲ್ಲೇ ಜಾಸ್ತಿ ಉಪಯೋಗಿಸುವಂಥ ಒಂದು ತರಕಾರಿ. ಕಾರಣ ಯಾಕಂದರೆ ಬಟಾಟೆ ತೊಗೊಂಡೋಗಿಟ್ಟು 1-2-3 ತಿಂಗಳ ತನಕನೂ ನಾವು ಶೇಖರಣೆ ಮಾಡಿ ಇಟ್ಕೋಬೋದು. ಹಾಗಾಗಿ ಈ ಬಟಾಟೆ ಇವತ್ತು ತರಕಾರಿ ಪ್ರಿಯರಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನೊಂದೇನೆಂದರೆ ಇವತ್ತು ನಾನ್ ವೆಜ್ ಬದಲಿಗೆ ನಾವು ಬಟಾಟೆನ ಮೌಲ್ಯವರ್ಧನೆ ರೂಪದಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಏನಂದರೆ ಫಿಂಗರ್ ಚಿಪ್ಸ್ ಬೇಕು ನನಗೆ, ಬಟಾಟೆ ಚಿಪ್ಸ್ ಬೇಕು ನನಗೆ, ಬಟಾಟೆ ಪಲ್ಯ ಬೇಕು, ಇನ್ನೇನೋ ಬೇಕು. ಇದೆಲ್ಲ ನಾವು ಬಟಾಟೆ ಪಲ್ಯೆಯಿಂದ ಅಥವಾ ಬಟಾಟೆ ಬೇಯಿಸೋದ್ರಿಂದ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಹಾಗಾಗಿ ಮೌಲ್ಯವರ್ಧನೆ ಬಗ್ಗೆ ಸ್ವಲ್ಪ ಹೇಳಿ.
0: ಇದು ಖಂಡಿತ ಹೌದು, ಏಕೆಂದರೆ ಏನು ಈ ಆಲೂಗೆಡ್ಡೆ ಎಲ್ಲ ವೆಜಿಟೇಬಲ್ಗಳಲ್ಲಿ ಕಿಂಗ್ ಆಫ್ ದಿ ವೆಜಿಟೇಬಲ್ಸ್ ಅಂತ ಸಹ ಕರೀತೇವೆ. ಏಕೆಂದರೆ ಇದು ಭಾಳ ಯಥೇಚ್ಛವಾಗಿ ಈ ಒಂದು ಆಹಾರ ಪದ್ಧತಿಯಲ್ಲಿ ಈ ಒಂದು ಆಲೂಗೆಡ್ಡೆಯನ್ನು ನಾವು ದಿನನಿತ್ಯದ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಈ ಒಂದು ಆಲೂಗೆಡ್ಡೆ ಒಂದು ಸೇವನೆ ಭಾಳ ಜಾಸ್ತಿ ಇರುತ್ತೆ. ನಾವು ಕಂಪೇರ್ ಟು ದಕ್ಷಿಣ ಭಾಗಕ್ಕೆ ಉತ್ತರ ಭಾರತದಲ್ಲಿ ಈ ಒಂದು ಆಲೂಗೆಡ್ಡೆ ಶೇಕಡ 90%ರಷ್ಟು ಈ ಒಂದು ನಮ್ಮ ಈ
1: ದಿನನಿತ್ಯದ
0: ಊಟದಲ್ಲಿ ಈ ಒಂದು ಆಲೂಗೆಡ್ಡೆ ಸೇರಿರ್ತದೆ. ಅದರಲ್ಲಿ ಎಲ್ಲ ಆಲೂಗೆಡ್ಡೆ ಪರೋಟ ಇರ್ಬೋದು, ಆಲೂಗೆಡ್ಡೆ ರೋಟಿ ಇರ್ಬೋದು, ಚಾವಲ್ ಇರ್ಬೋದು, ಆಲೂಗೆಡ್ಡೆ ಇದರಲ್ಲೂ ಸಹ ಒಂದು ಪಲ್ಯ ಎಲ್ಲದರಲ್ಲೂ ಆಲೂಗೆಡ್ಡೆಯನ್ನು ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಬಳಸ್ತಾರೆ. ಇದ್ರ ಜೊತೆಗೆ ನೀವು ಹೇಳ್ದಂಗೆ ಪ್ರೊಸೆಸಿಂಗ್ ಅಲ್ಲೂ ಸಹ ಈ ಒಂದು ಆಲೂಗೆಡ್ಡೆ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಚಿಪ್ಸ್ ಇರ್ಬೋದು, ಫಿಂಗರ್ ಫ್ರೈಸ್ ಇರ್ಬೋದು, ಫ್ಲೇಕ್ಸ್
1: ಇರ್ಬೋದು. ಹಾಗಾಗಿ ನಮ್ಮ ರೈತ ಮಕ್ಕಳು ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಈ ಒಂದು ಮೌಲ್ಯವರ್ಧನೆ ಅಂದ್ರೆ ಪ್ರೊಸೆಸಿಂಗ್ ಕಡೆನೂ ಕೂಡ ಲಕ್ಷ ಹಾಕಿ ಇವತ್ತು ತಮ್ಮದೇ ಆದ ಒಂದು ಬದುಕನ್ನು ಕಟ್ಕೊಳಕ್ ಅವಕಾಶ ಇದೆ.
0: ಇವತ್ತು ನೀವು ಹೇಳಿದ್ರೆ ಖಂಡಿತ ಹೌದು. ಈ ಏನಕ್ಕೆ ಅಂದ್ರೆ ಉತ್ತರ ಭಾರತದಲ್ಲಿ ಆಲೂಗೆಡ್ಡೆ ಪ್ರದೇಶನು ಸಹ ಹೆಚ್ಚಾಗಿರುತ್ತೆ, ಅದು ಸೇವನೆಯೂ ಸಹ ಅದ ಆಲೂಗೆಡ್ಡೆಯನ್ನು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಬಟ್ ಕರ್ನಾಟಕದ ಆಲೂಗೆಡ್ಡೆ ಬಹಳ ಬಹುಮುಖ್ಯವಾದಂತ ಒಂದು ಬೇಡಿಕೆಯಾದಂತ ಇದು, ಮತ್ತೆ ಒಂದು ಪ್ರಾಶಸ್ತ್ಯವನ್ನು ಸಹ ಕರ್ನಾಟಕದ ಆಲೂಗೆಡ್ಡೆಗೆ ಇದೆ. ಏನಕ್ಕೆ ಅಂದ್ರೆ ನಾವು ಮುಂಗಾರಿನಲ್ಲಿ ಎಂಟೈರ್ ಉತ್ತರ ಭಾರತದಲ್ಲಿ ಹಿಂಗಾರಿನಲ್ಲಿ ಆಲೂಗೆಡ್ಡೆ ಬೆಳೀತಾರೆ. ಮುಂಗಾರಿನಲ್ಲಿ ಆಲೂಗೆಡ್ಡೆ ಬೆಳೆಯಂತ ಕೆಲವೇ ಪ್ರದೇಶಗಳಲ್ಲಿ ಕರ್ನಾಟಕವು ಸಹ ಮುಂಚೂಣಿಯಲ್ಲಿದೆ. ಹಂಗಾಗಿ ಮುಂಗಾರಿನ ಆಲೂಗೆಡ್ಡೆ ಲಭ್ಯತೆ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮ ಕರ್ನಾಟಕದ ಆಲೂಗೆಡ್ಡೆಗೆ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ಈಗೇನು ಹಾಸನ ಮತ್ತು ಚಿಕ್ಕಮಗಳೂರು, ಧಾರವಾಡ, ಬೆಳಗಾಮಲ್ಲಿ ಬೆಳೀತಾ ಇರೋಂಥ ಆಲೂಗೆಡ್ಡೆಗೆ ಬಹಳ ಬೇಡಿಕೆ ಇದೆ. ಯಾಕೆಂದರೆ ಆ ಒಂದು ಮುಂಗಾರಿನಲ್ಲಿ ಉತ್ತರ ಭಾರತದಲ್ಲಿ ಆಲೂಗೆಡ್ಡೆ ಇರೋದಿಲ್ಲ, ಫ್ರೆಶ್ ಆಲೂಗೆಡ್ಡೆ. ಹಂಗಾಗಿ ಫ್ರೆಶ್ ಆಲೂಗೆಡ್ಡೆ ಅಂತ ಒಂದು ಉತ್ಕೃಷ್ಟವಾದಂಥ ಫ್ರೆಶ್ ಆಲೂಗೆಡ್ಡೆ ನಮ್ಮ ಮುಂಗಾರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಲಭ್ಯ ಇರೋದ್ರಿಂದ ನಮ್ಮ ಆಲೂಗೆಡ್ಡೆಗೆ ಬಹಳ ಬೇಡಿಕೆನೂ ಸಹ ಇರುತ್ತೆ, ಉತ್ತಮ ಧಾರಣೆನೂ ಸಹ ಇರುತ್ತೆ. ಇದ್ರ ಜೊತೆಗೆ ನಾವು ಊಟದ ಆಲೂಗೆಡ್ಡೆಗೆ ಊಟದ ಜೊತೆಗೆ ನಾವು ಆವಾಗಲೇ ಹೇಳ್ದಂಗೆ ನಾವು ಪ್ರೊಸೆಸಿಂಗು ಸಹ ಆಲೂಗೆಡ್ಡೆಯನ್ನು ಉಪಯೋಗಿಸ್ತಿದ್ವಿ. ಅದರಲ್ಲಿ ಮೊದಲನೇದಾಗಿ ಚಿಪ್ಸ್ಗೆ ನಾವು ಆಲೂಗೆಡ್ಡೆಯನ್ನು ಇದು ಮಾಡ್ತೀವಿ. ಚಿಪ್ಸ್ಗೆ ತನ್ನದಕ್ಕೆ

0: ಕೆಲವು ತಳಿಗಳು ಇದ್ದಾವೆ, ನಾನು ಅವಾಗಲೇ ಹೇಳಿದೆ ಕುಫ್ರಿ ಚಿಪ್ಸೋನ 1, 2, 3 ಅಂತ. ಅದರಲ್ಲಿ ತ್ರೀ ಕುಫ್ರಿ ಚಿಪ್ಸೋನ 3 ಅಂತ ಒಂದು ತಳಿ ಭಾಳ ಬೇಡಿಕೆಯಾದಂಥ ತಳಿ ಈ ಒಂದು ಚಿಪ್ಸ್ಗೆ. ಇದ್ರ ಜೊತೆಗೆ ಏನು ಕುಫ್ರಿ ಸೂರ್ಯನು ಸಹ ಒಂದು ಚಿಪ್ಸ್ ಮೇಕಿಂಗ್ಗೆ ಈ ಒಂದು ತಳಿನೂ ಸಹ ಉಪಯೋಗಿಸ್ತಾರೆ. ಮತ್ತು ಈ ಒಂದು ಅಳವಾದು ತನ್ನದೇ ಆದ ಒಂದು ವಿಶಿಷ್ಟ ಗುಣಗಳು ಸಹ ಒಂದು ಚಿಪ್ಸ್ ಮೇಕಿಂಗ್ಗೆ ಬೇಕಾಗುತ್ತೆ. ಅಂದರೆ ದುಂಡಾದಂಥ ಗೆಡ್ಡೆಗಳು, ಮತ್ತು ಹೈ ಬಡ್ಡು ಡೀಪ್ ಹೈ ಇರಬಾರ್ದು ಅಂಥ ಗೆಡ್ಡೆಗಳನ್ನು ಇದು ಮಾಡ್ತೇವೆ. ಮತ್ತು ಡ್ರೈ ಮ್ಯಾಟರ್ ಕಂಟೆಂಟು ಸಹ ಜಾಸ್ತಿ ಇರೋಂಥ ಗೆಡ್ಡೆಗಳನ್ನು ಚಿಪ್ಸ್ಗೆ ಸಹ ಯೂಸ್ ಮಾಡ್ತೀವಿ ನಾವು ಈ ಒಂದು ತಳಿಗಳು ಚಿಪ್ಸ್ ಮೇಕಿಂಗ್. ಇದ್ರ ಜೊತೆಗೆ ಇನ್ನೊಂದು ಪ್ರೊಸೆಸಿಂಗ್ ಅಂದರೆ ಇದು ಫಿಂಗರ್ ಫ್ರೈಸ್. ಫಿಂಗರ್ ಫ್ರೈಸ್ಗೆ ಕೆಲವು ತಳಿಗಳು ಸಹ ಇದೆ, ಫ್ರೈಸೋನ ಅಂತ ಕೆಲವು ತಳಿಗಳು ಸಹ ಇದೆ, ಅದು ಸೂಕ್ತವಾದಂಥ ತಳಿ ಈ ಒಂದು ಫಿಂಗರ್ ಫ್ರೈಸ್ಗೆ. ಇದ್ರ ಜೊತೆಗೆ ಫ್ಲೇಕ್ಸ್ ಸಹ, ಆಲೂಗಡ್ಡೆ ಫ್ಲೇಕ್ಸ್ ಸಹ ಅಂತ ಒಂದು ಸಹ ಅದನ್ನು ಸಹ ಉತ್ಪಾದನೆ ಮಾಡ್ತಾರೆ. ಈ ಜೊತೆಗೆ ಆಲೂಗಡ್ಡೆ ಪೌಡ್ರ್ ಸಹ ಯೂಸ್ ಮಾಡ್ತಾರೆ, ಅದನ್ನು ಡ್ರೈ ಮಾಡಿ ಪೌಡ್ರ್ ಮಾಡಿ ಪ್ಯಾಕಿಂಗ್ ಮಾಡಿ ಎಕ್ಸ್ಪೋರ್ಟ್ಗೂ ಸಹ ಯೂಸ್ ಮಾಡ್ತಾ ಇದ್ದಾರೆ. ಫ್ಲೇಕ್ಸ್ ಸಹ ಇವತ್ತು ಒಂದು ಪ್ರೊಸೆಸಿಂಗ್, ಒಂದು ಕುಯಿಲೋತ್ತರ ಒಂದು ಪ್ರೊಸೆಸಿಂಗಲ್ಲಿ ಸಹ ಈ ಒಂದು ಆಲೂಗಡ್ಡೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿದೆ. ಇದಕ್ಕೆ ಹಲವಾರು ಸಹ ಮಾರುಕಟ್ಟೆಯಲ್ಲಿ ಬೇಡಿಕೆನೂ ಸಹ ಇದೆ, ಇದನ್ನು ಇದು ಮಾಡಬಹುದು.
1: ತುಂಬ ಸಂತೋಷ ಡಾಕ್ಟರ್ ಪ್ರಸಾದ್ ಪ್ರಿಯಸ್ ಅವರೇ. ಪ್ರಸ್ತುತ ಕಿಂಗ್ ಆಫ್ ವೆಜಿಟೇಬಲ್ ಬಟಾಟೆ ಬೆಳೆ ಬೇಸಾಯದ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೆಲವರು ಇರ್ತಾರೆ, ಹಾಗಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಅವರಿಗೆ ಕೊಡಿ.
0: ನನ್ನ ಹೆಸರು ಡಾಕ್ಟರ್ ಪ್ರಸಾದ್ ಪಿ ಎಸ್ ಅಂತ. ನಾನು ವಿಜ್ಞಾನಿ ಸಸ್ಯ ಸಂರಕ್ಷಣೆ ವಿಭಾಗದಲ್ಲಿ KVK ಕೋಲಾರ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಿಮಗೆ ಈ ಒಂದು ಆಲೂಗಡ್ಡೆ ಒಂದು ಉತ್ಪಾದನಾ ತಾಂತ್ರಿಕತೆ ಅಥವಾ ರೋಗ ಮತ್ತು ಕೀಟಗಳ ನಿರ್ವಹಣೆ ಬಗ್ಗೆ, ಹಲವಾರು ರೋಗಗಳು ಆಲೂಗಡ್ಡೆಯಲ್ಲಿ ಬರ್ತವೆ. ಹಂಗೆ ಮೊದಲನೇ ಅಂಗಮಾರಿ ಇರ್ಬೋದು, ಕೊನೆ ಅಂಗಮಾರಿ ರೋಗ ಇರ್ಬೋದು, ಅಥವಾ ಎರ್ವಿನಿಯಾ ಅಂತ ಒಂದು ಮೃದು ಕೊಳೆ ರೋಗ ಇರ್ಬೋದು, ಮತ್ತು ರಾಷ್ಟ್ರೋನಿಯ ವಿಲ್ಟ್ ಅಂತ ಏನು ಹೇಳ್ತೀವಿ ಸೊರಗು ರೋಗ ಅದು ಇರ್ಬೋದು, ಹಿಂಗೆ ಮತ್ತು ಹಲವಾರು ರೋಗಗಳು ಸಹ ನಂಜಾಣು ರೋಗಗಳು ಬರ್ತವೆ ಆಲೂಗಡ್ಡೆಗೆ. ಈ ಒಂದು ಸ್ಕ್ಯಾಬ್ ರೋಗಗಳು ಸಹ ಒಂದು ಆಲೂಗಡ್ಡೆಗೆ ಬರ್ತವೆ. ಈ ಎಲ್ಲ ರೋಗ ನಿರ್ವಹಣೆ ಇದ್ರ ಜೊತೆಗೆ ಕೀಟ ಸಮಸ್ಯೆಗಳು ಇದ್ದರೂ ಸಹ ಹಲವಾರು ಕೀಟಗಳು ಸಹ ಈ ಒಂದು ಆಲೂಗಡ್ಡೆಗೆ ಬರ್ತವೆ. ಈ ರೋಗ ಮತ್ತು ಕೀಟಗಳಿಗೆ ಮತ್ತು ಒಂದು ಉತ್ಪಾದನಾ ಆಲೂಗಡ್ಡೆ ಉತ್ಪಾದನಾ ತಾಂತ್ರಿಕತೆಗಳಿಗೆ ಏನಾದ್ರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕಿಸ್ಬೋದು. ನನ್ನ ಮೊಬೈಲ್ ಸಂಖ್ಯೆ ಇಂತಿದೆ, 9901066669.
1: ಧನ್ಯವಾದ.
0: ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತದೆ, ಇದಕ್ಕೆ ನೀವು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು.

0: ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಿಂಗಡಗಿರಿಂದ ಭಜನೆ ಪದಗಳನ್ನು ಕೇಳುತ್ತಿರುವಿರಿ. ಈಗ ಕೇಳೋಣ ಮತ್ತೊಂದು ಭಜನೆ ಪದವನ್ನು.
1: ಜೈ ಗುರುಮಂಗಳ.

0: ಇದುವರೆಗೂ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಸ್ಐಆರ್ ಪ್ರಕ್ರಿಯೆ, ನೋಟಿಸು ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತೇಂದ್ರ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ವಾರ್ತೆಗಳ ವಿವರ: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸು ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಇಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ಇಸಿಐ ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗಾಗಿ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು ಅಕ್ಟೋಬರ್ 30ರವರೆಗೆ ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು ನವೆಂಬರ್ 30ರವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಸಮಾನ ಗೌರವ ಮತ್ತು ಪರಸ್ಪರ ಹಿತಾಸಕ್ತಿಯ ತತ್ವಗಳ ಆಧಾರದ ಮೇಲೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 17 ವರ್ಷಗಳ ಸುದೀರ್ಘ ಮಾತುಕತೆಯ ನಂತರ ಈ ಒಪ್ಪಂದ ಏರ್ಪಟ್ಟಿದ್ದು, ಭಾರತದ ಕೈಗಾರಿಕಾ ಅಭಿವೃದ್ದಿಗೆ ತಂತ್ರಜ್ಞಾನ ವರ್ಗಾವಣೆ, ಸ್ಥಳೀಯ ತಯಾರಿಕೆ ಹಾಗೂ ಕೃತಕ ಬುದ್ದಿಮತ್ತೆ ನಿರ್ಣಾಯಕ ಪಾತ್ರ ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಭಾರತವನ್ನು ಕೇವಲ ಗ್ರಾಹಕ ಮಾರುಕಟ್ಟೆಯಾಗಿ ನೋಡದೆ ವಿದೇಶಿ ಸಂಸ್ಥೆಗಳು ಸ್ಥಳೀಯ ಕೈಗಾರಿಕೆಗಳೊಂದಿಗೆ ಜಂಟಿ ಸಹಭಾಗಿತ್ವದ ಮೂಲಕ ತಂತ್ರಜ್ಞಾನ ವರ್ಗಾವಣೆಗೆ ಒತ್ತು ನೀಡಬೇಕು ಎಂದು ಅವರು ಪ್ರತಿಪಾದಿಸಿದರು. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯುನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು. ಕೇರಳಂನ ಭವಿಷ್ಯದ ಅಭಿವೃದ್ದಿಯಲ್ಲಿ ಕಡಲ ಆರ್ಥಿಕತೆ ಅಪಾರ ಸಾಧ್ಯತೆಗಳನ್ನು ಹೊಂದಿದ್ದು, ಸಹಕಾರ ಕ್ಷೇತ್ರ, ಮೀನುಗಾರಿಕೆ ಸೇರಿದಂತೆ ಈ ವಿಶಾಲ ವಲಯದ ಸೌಲಭ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇರಳಂನ ಕುಂದಾರದಲ್ಲಿ ಭಾರತೀಯ ರಾಷ್ಟೀಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ಎನ್ಸಿಸಿಎಫ್ ಆಯೋಜಿಸಿದ್ದ ವಿವಿಧ ಅಭಿವೃದ್ದಿ ಯೋಜನೆಗಳು ಮತ್ತು ವನಿತಾ ಶಿ ಮಾರ್ಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳಂನಲ್ಲಿ ಎನ್ಸಿಸಿಎಫ್ನ 2,500ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳೊಂದಿಗೆ 300ಕ್ಕೂ ಹೆಚ್ಚು ಶಿಮಾರ್ಟ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21 ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ದ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015 19% ಇದ್ದ ಕಾರ್ಮಿಕ ಶಕ್ತಿ 2025 ವೇಳೆಗೆ 64% ಹೆಚ್ಚಳವಾಗಿರುವುದು ವಿಶೇಷ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28-30 ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನಾಳೆ ಎಲ್ಲಾ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಮುಷ್ಕರಕ್ಕೆ ಮುನ್ನವೇ ಇಂದು ಮತ್ತು ನಾಳೆ ವಾರಾಂತ್ಯದ ರಜೆಗಳು ಬಂದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ ಎಲ್ಲಾ ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಹಾಗೂ ಕರೆನ್ಸಿ ಚೆಸ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರ್ಬಿಐ ಅನುಮೋದನೆ ನೀಡಿದೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದಿರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ. ಮಕ್ಕಳಲ್ಲಿ ಕಂಡುಬರುವ ಮಾದಕ ವಸ್ತು ವ್ಯಸನವನ್ನು ಕೇವಲ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ನೋಡದೆ ಮಕ್ಕಳ ರಕ್ಷಣೆ ಮತ್ತು ಹಕ್ಕುಗಳ ಹಿತದೃಷ್ಟಿಯಿಂದ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಪಟ್ನಾದಲ್ಲಿಂದು ಆಯೋಜಿಸಲಾಗಿದ್ದ ಬಾಲ್ಯವನ್ನು ಮರಳಿ ನೀಡುವುದು, ಮಾದಕ ವಸ್ತು ವ್ಯಸನ ತಡೆಗಟ್ಟುವಿಕೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳ ಮರು ಸಂಯೋಜನೆ ಕುರಿತ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷ ಹಾಗೂ ಮಹಿಳಾ ಎರಡೂ ತಂಡಗಳು ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತ ಇರಾನ್ ವಿರುದ್ಧ 40-44 ಅಂಕಗಳ ಅಂತರದಿಂದ ಜಯಗಳಿಸಿ ಸ್ವರ್ಣ ಪದಕ ಪಡೆದರೆ, ಮಹಿಳಾ ತಂಡ ಕೂಡ ಇರಾನ್ ವನಿತಾ ತಂಡದ ವಿರುದ್ಧ 37-34 ಅಂತರದಲ್ಲಿ ರೋಚಕ ಗೆಲುವು ಸಾಧಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಇಂದು ಭಾರತ ಕಬಡ್ಡಿ, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಸ್ಕ್ವಾಷ್ ಸ್ಪರ್ಧೆಗಳಲ್ಲಿ ಒಟ್ಟು 7 ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಆ ಮೂಲಕ 4 ಚಿನ್ನ, 12 ಬೆಳ್ಳಿ ಹಾಗೂ 14 ಕಂಚಿನ ಪದಕ ಸೇರಿದಂತೆ ಒಟ್ಟು 30 ಪದಕಗಳೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಅಥ್ಲೆಟಿಕ್ಸ್ ವಿಭಾಗದ ಪುರುಷರ ಶಾಟ್ಪುಟ್ ಸ್ಪರ್ಧೆಯಲ್ಲಿ ಭಾರತದ ತಜೀಂದರ್ ಪಾಲ್ ಸಿಂಗ್ ತೂರ್ ಬೆಳ್ಳಿ, ಪುರುಷರ ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಸಾವನ್ ಬರ್ವಾಲ್ ಬೆಳ್ಳಿ, ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ತಂಡ ಬೆಳ್ಳಿ, ಮಹಿಳಾ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಾಚಿ ಚೌಧರಿ ಕಂಚು ಪದಕ ಗೆದ್ದರು. ಮಿಶ್ರ ಡಬಲ್ಸ್ ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಕಂಚು ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಭಾರತದ ಅನಿಮೇಶ್ ಕುಜೂರ್ ಪುರುಷರ 200 ಮೀಟರ್ ಓಟ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಟಗಾರ ಆಯುಷ್ ಶೆಟ್ಟಿ ಚೈನೀಸ್ ತೈಪೆಯ ಟಿಎನ್ ಚೆನ್ಚು ವಿರುದ್ದ ಸೋಲು ಅನುಭವಿಸಿದ್ದಾರೆ. ಇದೇ ವೇಳೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಉನ್ನತಿ ಹೂಡಾ ಹಾಗೂ ಪಿವಿ ಸಿಂಧು ಮುನ್ನಡೆ ಸಾಧಿಸಿದ್ದಾರೆ. ಡಬಲ್ಸ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಪ್ರಕ್ರಿಯೆ, ನೋಟಿಸ್ ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ.

ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತಿನ್ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0. ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ವಿಜಯಪುರದ ಇಂಡಿ ಸೇರಿದಂತೆ ಮತ್ತೆ 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಸಾಮರ್ಥ್ಯಗಳನ್ನು ನಿರ್ಮಿಸುವತ್ತ ಮುನ್ನಡೆಯುತ್ತಿದೆ ಎಂದು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಭದ್ರತಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಯೂಎನ್ಯು ಲ್ಯಾಬ್ಸ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಮತ್ತು ನೂತನ ಉತ್ಪನ್ನ ಕ್ಯೂಶೀಲ್ಡ್ 2.0 ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಸಂಸ್ಥೆಯ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಕ್ವಾಂಟಮ್ ಭದ್ರತೆಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ಭದ್ರತಾ ಪದರದೊಂದಿಗೆ ಸಂಯೋಜಿಸುವ ಉದ್ದೇಶದಿಂದ ಕ್ಯೂಶೀಲ್ಡ್ 2.0 ಅನ್ನು ರೂಪಿಸಲಾಗಿದೆ. ಹೆಚ್ಚುತ್ತಿರುವ ಸೈಬರ್ ದಾಳಿ ಮತ್ತು ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ಸವಾಲುಗಳನ್ನು ಎದುರಿಸಲು ಇದು ನೆರವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ವಿಧಾನ ಪರಿಷತ್ನ 2 ಶಿಕ್ಷಕರ ಮತ್ತು 2 ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಅಕ್ಟೋಬರ್ 23ಕ್ಕೆ ಚುನಾವಣೆ ಜರುಗಲಿದೆ. ಅಕ್ಟೋಬರ್ 27ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಕ್ಟೋಬರ್ 6 ಆಗಿದ್ದು 7ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಈ ಕ್ಷೇತ್ರಗಳಲ್ಲಿ ಮಾದರಿ ನೀತಿ ಸಂಹಿತೆ ಈಗಾಗಲೇ ಜಾರಿಗೆ ಬಂದಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದು ಒಂದು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶೀಲ್ ಜಿ ನಮೋಶಿ ಮತ್ತು ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಅವಧಿ ನವೆಂಬರ್ 11ಕ್ಕೆ ಕೊನೆಗೊಳ್ಳಲಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಲಾಗುವುದು ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಬೌದ್ಧಿಕ ಸರ್ವೆಗೆ 1 ವರ್ಷ ಕಾಲದ ಅವಕಾಶವನ್ನು ಕೋರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರುಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಇಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸೌದತ್ತಿ, ಕಾಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿ ಎದುರಿಸುತ್ತಿದ್ದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವ

0: ಹೇಳಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಪ್ರೈಮ್ ಮಿನಿಸ್ಟರ್ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ಡೆಪ್ಯೂಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ, ನಮಗೆಲ್ಲ ವಿಚಾರ ಇದೆ. ನಾವು ಖಂಡಿತ ನಿಯೋಗ ಹೋಗಬೇಕು, ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ ನ ಕೇಳಬೇಕೀಗ. ಆಮೇಲೆ ಅವರು ಅದನ್ನ ಬಂದು ಅಧ್ಯಯನ ಮಾಡಿ ನಮಗೆ ಹೆಚ್ಚು ಹೊರೆಯನ್ನ ಅವ್ರು ಕೊಡಬೇಕಾದಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನನ್ನೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ, ಯಾಕೆಂದ್ರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತ ಹೇಳಿ ನನಗೆ ನಿರೀಕ್ಷೆ ಇದೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ ತಲುಪಿದ್ದು ವಿದ್ಯುತ್ ಪೂರೈಕೆಗೆ ಸಂಬಂಧಪಟ್ಟಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚೆ ಮಾಡಲಾಗಿದ್ದು ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚನೆ ನೀಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ ಅನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು 1 ವಾರ ಕಾಲದ ಅವಕಾಶವನ್ನು ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮತ್ತು ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ದೇಶದ ಋಣವನ್ನು ಸಂದಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪದ್ಮಶ್ರೀ ಪುರಸ್ಕೃತ ಎನ್ಎಎಲ್ನ ನಿವೃತ್ತ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಅಭಿಯಂತರರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಅವರು, ವಿಜ್ಞಾನಿಯಾಗಿ ತಮ್ಮ 4 ದಶಕಗಳಿಗೂ ಮೀರಿದ ಅನುಭವಗಳನ್ನು ಹಂಚಿಕೊಂಡರು. ತಮ್ಮ ಸಾಧನೆಗೆ ನೀರೆರೆದ ಹೆತ್ತವರು ಮತ್ತು ಡಾ ಎಚ್ ನರಸಿಂಹಯ್ಯ ಸೇರಿದಂತೆ ಹಲವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು.
2: ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನನಗೆ ತುಂಬಾನೇ ಆಶ್ಚರ್ಯ ಆಯಿತು, ಯಾಕೆಂದ್ರೆ ನಾನು ನಿವೃತ್ತಿಯಾಗಿ 5 ವರ್ಷ ಆಗಿದೆ. ಇದಕ್ಕೆ ಕಾರಣ ಒಂದ್ ಮಾತ್ರ ಹೇಳಬಲ್ಲೆ, ನನ್ನ MSc ಕ್ಲಾಸ್ಮೇಟ್ ಆಗಿದ್ದವರು, ಅವರು ನನ್ನ ರೆಕಮೆಂಡ್ ಮಾಡಿ ಹಾಕಿದ್ರು, ತಗೊಳ್ಳೇಬೇಕು ಇಷ್ಟೆಲ್ಲ ಮಾಡಿದ್ಯಾ ಅಂತ. ಸಂತೋಷ ಆಯ್ತು ಖಂಡಿತ, ಕೇಂದ್ರ ಸರ್ಕಾರ ಕೊಟ್ಟಿದ್ದಕ್ಕೆ. ನಾವು ಮಾಡಿರೋ ಒಂದು ಅಳಿರು ಸೇವೆ ದೇಶಕ್ಕಾಗಿ ಅದನ್ನ ರೆಕಗ್ನೈಸ್ ಮಾಡಿ ಕೊಟ್ಟಿದಾರಲ್ಲ ಅಂತ ತುಂಬಾ ಸಂತೋಷ ಆಯ್ತು. ಅದಕ್ಕೆ ಎಲ್ಲ ನಮ್ಮ ಜೊತೆ ಕೆಲಸ ಮಾಡಿದವರು ಎಲ್ಲಾರು ಅದಕ್ಕೆ ಕಾರಣರಾದ್ರು ಅಂತ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ ನನ್ನ ಕ್ಲಾಸ್ಮೇಟ್, ಆಮೇಲೆ ಇನ್ನೊಬ್ರು ಗವರ್ಮೆಂಟ್ ಅಫಿಷಿಯಲ್, ಹಿ ವಾಸ್ ಫಾರ್ಮರ್ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್.
0: ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಆಕಾಶವಾಣಿಯ ಮಹಾನಿರ್ದೇಶಕ ಪಿ ಸಂಜೀವ್ ಅವರು ವಿಶ್ವೇಶ್ವರಯ್ಯ ಅವರ ವಿಶೇಷ ಸಾಧನೆಗಳನ್ನು ವಿವರಿಸಿದರು. ನಾವೆಲ್ಲರೂ ನಮ್ಮೊಳಗಿನ ಅಭಿಯಂತರರನ್ನು ಎಚ್ಚರಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಡಳಿತ, ಇಂಜಿನಿಯರ್ ಮತ್ತು ಸುದ್ದಿ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಗತ್ತಿಗೆ ಇಂದು ಭಾರತದ ಮೇಲೆ ಮತ್ತು ಭಾರತದ ನೀತಿ ಹಾಗೂ ಯುವ ಮನಸ್ಸುಗಳ ಮೇಲೆ ವಿಶ್ವಾಸ ಮೂಡಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಿದ ಅವರು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದರು. ಕೇವಲ ಭಾರತಕ್ಕಾಗಿ ಮಾತ್ರವಲ್ಲ, ಜಗತ್ತಿಗಾಗಿಯೂ ನಾವೀನ್ಯತೆಗಳನ್ನು ಸೃಷ್ಟಿಸಬೇಕು ಹಾಗೂ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಸವಾಲುಗಳನ್ನು ಎದುರಿಸುವಲ್ಲಿ ನಾವೀನ್ಯತೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: 10,000 ಅಟಲ್ ಟಿಂಕರಿಂಗ್ಲರ್ ಆಕ್ಟಿವ್ಲಿ ಎಂಗೇಜಿಂಗ್ ಓವರ್ 1.1 ಕ್ರೋರ್ ಸ್ಟೂಡೆಂಟ್ ಅಕ್ರಾಸ್ ಕ್ಲೋಸ್ಲಿ ಅಂಡ್ ಐ ವಿಲ್ ಟೆಲ್ ಯು ಒನ್ ಫಿಗರ್, ಯು ಶುಡ್ ಬಿ ವೆರಿ ಹ್ಯಾಪಿ. Students working through these labs have already created more than 16 lakh innovation projects. It is done in schools. It is not done in higher education institutions of the India. It is done in schools. So what we have done now, what Prime Minister has thought, the government has announced 50,000 additional Atal Tinkering Labs governing the school over the next 5 years. In higher education too, more than 17,300 institution innovation councils have been established. The result of this is IIT Madras HomoSCP robotic septic tank cleaner, electro learning which is giving voice to the people who have lost the voice, NIT Warangal University induction stove for the copper and the aluminium utensils. When there was a shortage of gas, people were saying so it will, but now have electricity because we have SU and sun capacity will be for many centuries, so there will be electricity, there will be energy in that. Using that, when we generate the power induction stove, we need a special utensils. That is being done. These are all small things. It may appear very small, but it will solve many common people problem day to day. This is what Prime Minister wants.

0: ಈ ವೇಳೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆನಂದ್ ರಾವ್ ಪಾಟೀಲ್, ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಬಹುರಾಷ್ಟೀಯ ಕಂಪನಿಗಳ ನೆಲೆಯಾಗಿ ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಸೃಜನಶೀಲತೆ ಮತ್ತು ನಾವೀನ್ಯತೆಯೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ.
1: Developed country by 2047, we need to be the problem solvers with the creativity, with the innovation. And I think Bengaluru, always in India's growth, Bengaluru leads from the front. We have seen the Silicon Valley of India has brought lot of multinational companies here.
0: ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ಗಳು, ಕಾಲೇಜು ಮತ್ತು ಹಲವು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಭಾರತದ ಸೌರ ಕ್ರಾಂತಿ ಕುರಿತ ಒಂದು ನೋಟ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
2: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆಯಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 181,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ತಿಂಗಳ ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ಗಂಟೆವರೆಗೂ ನೀರು ಬರುತ್ತೆ. ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 181,000 ಮಾತ್ರ ಕಟ್ಟಿದ್ದೀನಿ. ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ಸೆಟ್ ನಿಂದ ಬಹಳ ಅನುಕೂಲ ಆಗ್ತಿದೆ.
0: 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದಂತಹ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಕೇಂದ್ರ ಸರ್ಕಾರ ವ್ಯವಹಾರದ ಸುಲಭತೆಯಿಂದ ರಫ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಎಂದು ಹೂಡಿಕೆ ಸಲಹೆಗಾರ ಶರಣ್ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ.
3: ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಹಾಗೇನೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಟ್ರಾನ್ಸ್ಪೋರ್ಟೇಶನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶವತ್ತು ಮುಂದುವರಿತಾ ಇದೆ.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸಿರುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸರ್ವೆ ಕಾರ್ಯಗಳಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಜಾತಿಗಣತಿ, ವಿವಿಧ ಸಮೀಕ್ಷೆ ಮತ್ತು ಆಡಳಿತಾತ್ಮಕ ಸರ್ವೆ ಕಾರ್ಯಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಬಳಸಿಕೊಳ್ಳದಂತೆ ಹೊಸ ಮಸೂದೆ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ಟೀಚರ್ಸ್ನ ಅದರ್ ದನ್ ಟೀಚಿಂಗ್ ಯು ಶುಡಂಟ್ ಯೂಸ್, ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡಬಾರ್ದು ಅಂತ. ಏನೋ ಅನಿವಾರ್ಯವಾಗಿ ಕೆಲಸತಿ ಎಲೆಕ್ಷನ್ನಿಗೆ ಮಾತ್ರ ಅಂತ ಹೇಳಿದರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ನೀವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವಿಧಾನಸೌಧದಲ್ಲಿ ತೊಗೊಳ್ಳಿ, ಯಾವುದೇ ಆಫೀಸಲ್ಲಿ ತೊಗೊಳ್ಳಿ, ಅದರಲ್ಲಿ 60-70% ಎಲ್ಲ ಸರ್ಕಾರಿ ನೌಕರರು ಎಲ್ಲಿ ಕೆಲಸ ಇದ್ದೀರ ಅಂತ ಹೇಳಿದರೆ SIRಲ್ಲಿ ಇದ್ದೀವಿ. ಸೊ ಯಾರಾದ್ರು ಜನರು ಅರ್ಜಿ ತೊಗೊಂಡು ಹೋಗ್ಬೇಕಂದ್ರೂ ಆಗ್ತಾಯಿಲ್ಲ. ಅದಕ್ಕೆ ನನಗನ್ಸುತ್ತೆ ನಾವು ಶಿಕ್ಷಕರನ್ನು ಈ ಥರದ ದುರ್ಬಳಕೆ ಮಾಡಿದರೆ, ದುರ್ಬಳಕೆ ಅಂತಲೇ ಅನಿವಾರ್ಯವಾಗಿ ಹೇಳಬೇಕು, ಅದು ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಅಮೆಂಡ್ಮೆಂಟ್ ತಂದು ಮಾಡಬೇಕಾಯ್ತು. ಅಮೆಂಡ್ಮೆಂಟ್ ಆದಷ್ಟು ಬೇಗ ನಾವು ಮಾಡ್ತೀವಿ.
0: ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2024 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ನನ್ನ ಕರ್ಮಭೂಮಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸರ ಕೀರ್ತನೆ ಉಲ್ಲೇಖಿಸಿದ ಅವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ತಮ್ಮ ನಟನಾ ಕ್ಷೇತ್ರದ ಒಲವಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಶಸ್ತಿಯ ಹಿಂದೆ ಹಲವರ ಶ್ರಮವಿದ್ದು ತಮ್ಮೊಂದಿಗೆ ಅಭಿನಯಿಸಿದ್ದ ನಟರು, ನಿರ್ದೇಶಕರು ಮತ್ತು ಕಾರ್ಮಿಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ.

0: ಅನಂತ್ನಾಗ್ ಈ ಹಿಂದೆ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಈ ಸಮಾರಂಭದಲ್ಲಿ ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಥ್ಯಾ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅತೀಶ್ ಎಸ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಇದು ಆಕಾಶವಾಣಿ ಬೆಂಗಳೂರು.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಇದು ಆಕಾಶವಾಣಿ ಬೆಂಗಳೂರು. ಸಿರಿಗಂಧ. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ಚಿತ್ರಗಳಿಂದ ಆರಿಸಿದಂತಹ ಗೀತೆಗಳನ್ನು ಕೇಳಬಹುದು.

ಸಿರಿಗಂಧದಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರಗಳಿಂದ ಆರಿಸಿದಂಥ ಗೀತೆಗಳನ್ನು ನೀವಿಂದು ಕೇಳುವಿರಿ. ಹಾಗಿದ್ರೆ ಮೊದಲಿಗೆ ಕೇಳೋಣ ಜನ್ಮದ ಜೋಡಿ ಚಿತ್ರದ ಸುಮಧುರವಾದಂಥ ಗೀತೆಯನ್ನು. ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣನ್. ವಿ ಮನೋಹರ್ ಅವರ ಸಂಗೀತ ಮತ್ತು ಸಾಹಿತ್ಯ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ತವರಿನ ಸಿರಿ ಚಿತ್ರದಿಂದ ಆರಿಸಿದಂತಹ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ನಂದಿತಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು. ಸಿರಿಗಂಧದಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರದಿಂದ ಆರಿಸಿದಂಥ ಗೀತೆಗಳನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರುತ್ತಿದೆ. ಇನ್ನು ಮುಂದೆ ಕೇಳೋಣ ಮೋಡದ ಮರೆಯಲ್ಲಿ ಚಿತ್ರದ ಗೀತೆಯೊಂದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದ್ದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿದಂತಹ ಮೃತ್ಯುಂಜಯ ಚಿತ್ರದ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದಿರಿ. ಚೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್ ಅವರದ್ದು.

0: ಜೋಡಿ ಹಕ್ಕಿ ಚಿತ್ರದಿಂದ ಆರಿಸಿದ್ದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ವಿ ಮನೋಹರ್ ಅವರಿಂದ.
1: ಹರೆ ಜೋಗಿ
0: ಇನ್ನು ಮುಂದೆ ಕೇಳಿ ಜೋಗಿ ಚಿತ್ರದ ಗೀತೆಯೊಂದನ್ನು ಸುನೀತಾ, ಗುರುಕಿರಣ್ ಹಾಗೂ ವೃಂದದವರು ಹಾಡಿದ್ದಾರೆ. ಸಂಗೀತ ಗುರುಕಿರಣ್ ಅವರಿಂದ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜಕುಮಾರ್ ಅವರು ಅಭಿನಯಿಸಿರುವಂತಹ ಚಿತ್ರಗಳಿಂದ ಆರಿಸಿರುವಂತಹ ಸುಮಧುರವಾದಂತಹ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಸಿರಿಗಂಧದಲ್ಲಿ ಇನ್ನು ಮುಂದೆ ಕೇಳಿ ತವರಿಗೆ ಬಾ ತಂಗಿ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ಚಿತ್ರ ಮತ್ತು

ಸಿರಿಗಂಧ ಕಾರ್ಯಕ್ರಮದಲ್ಲಿ. ಕೊನೆಯದಾಗಿ ಕೇಳಿ ಯುವರಾಜ ಚಿತ್ರದ ಗೀತೆಯೊಂದನ್ನು, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಮಣ ಗೋಗುಲ ಅವರಿಂದ.

0: ಇದು ಇಂದಿನ ಸಿರಿಗಂಧ. ಇಂದಿನ ಸಿರಿಗಂಧದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅವರು ಅಭಿನಯಿಸಿದಂತಹ ಚಿತ್ರಗಳಿಂದ ಆರಿಸಿದ ಗೀತೆಯನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ. ಸಮಯ 8:45 ಇನ್ನು ಮುಂದೆ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.
1: ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಸರ್ ಫಿರೋಜಿ. निर्वाचन आयोग ने फिर स्पष्ट किया, सभी राज्यों और केंद्र शासित प्रदेशों के लिए एसआईआर का आदेश सर्वसम्मति से जारी किया गया. आयोग ने कहा, एसआईआर के दौरान जिन मतदाताओं को नोटिस

ಇದುವರೆಗೂ ಜೆ ಎಸ್ ಶ್ರೀಕಾಂತ್ ಭಟ್ ಅವರು ಹಾಡಿದ್ದಂತಹ ಕೆಲವೊಂದು ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.

0: ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಮಾಯಾರಾಮನ್.
1: ಯುವ ಶ್ರೋತೃಗಳೇ ನಮಸ್ಕಾರ. ಸರಿ ಗ

0: ಅಂತ ಕವಿ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನ ಈ ತಾಳ ಲಯ ಶುದ್ಧವಾದ ಸುಸ್ವರಗಳ ನಡುವೆ ಇದ್ರ ನಮ್ಮ ಜೀವನ ನಿಜಕ್ಕೂ ಅರ್ಥಪೂರ್ಣ ಅಂತ ಅನ್ಸ್ಕೋತದ. ಹಾಗಾಗಿ ನಾವೆಲ್ಲರೂ ಈ ಸಂಗೀತದಿಂದ ಆಕರ್ಷಿತರಾದವ್ರಿ. ಎಲ್ಲರಿಗೂ ಕೂಡ ಸಂಗೀತ ಅಂತಂದ್ರೆ ಒಂದು ರೀತಿಯ ಅಪ್ಯಾಯಮಾನವಾದ ಕಲೆ. ಹಾಗಾಗಿ ಸಂಗೀತದ ಸುಸ್ವರಗಳನ್ನ ಅರಸ್ತಾ ತಾಳ ಲಯಗಳ ಒಂದು ಸಮತೋಲನದೊಳಗ ಸಂಗೀತದ ಸ್ವರಗಳನ್ನ ಅರಿಸ್ಕೊಂಡು ಹೋಗ್ಬೇಕು ಅಂತ ಆ ಸ್ವರಗಳಿಂದ ಆಕರ್ಷಿತರಾಗಿ ಆ ಮಾರ್ಗದೊಳಗ ಅಂದ್ರ ಸಂಗೀತದ ಕ್ಷೇತ್ರದೊಳಗ ಸಾಧನೆಯ ದೃಢವಾದ ಹೆಜ್ಜೆಗಳನ್ನ ಇಡ್ತಾ ಮುನ್ನಡೆದಿರುವಂತಹ ಪ್ರತಿಭಾವಂತ ಗಾಯಕಿ ರೇವತಿ ಅನಿಲ್ ಕುಮಾರ್ ಇವತ್ತ ನನ್ ಜೊತೆಗಿದ್ದಾರ. ನಮಸ್ಕಾರ ರೇವತಿ.
1: ನಮಸ್ತೆ
0: ರೇವತಿ. ನಮ್ಮ ಯುವ ಶ್ರೋತೃಗಳು ನಿಮ್ಮ ಹಾಡುಗಳನ್ನ ಮಾತುಗಳನ್ನ ಕೇಳಲಿಕ್ಕೆ ಕೂತಾರ. ಈ ಮಾತಿನ ಮಂಟಪಕ್ಕ ಮೊದಲಿಗೆ ನಿಮ್ಮ ಹಾಡಿನ ತೋರಣ ಇದ್ರ ಅದು ಬಹಳ ಭೂಷಣ ಅಂತ ಅನಿಸ್ತದ. ಮಾತು ಆಡೋಣ, ಅದಕ್ಕಿಂತ ಮುಂಚೆ ಒಂದು ಹಾಡು.
1: ರಾಗ್ ಚಾರುಕೇಶಿಯಲ್ಲಿ ನಮ್ಮ ಗುರುಗಳಾದ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರು ಮಾಡಿರೋ ಕಾಂಪೋಸಿಷನ್, ವಾದಿರಾಜರ ಕೃತಿ.

0: ಆಹಾ, ಎಂಥ ಅರ್ಥಪೂರ್ಣವಾದಂತಹ ಸಾಹಿತ್ಯ, ಅದಕ್ಕೆ ಅಷ್ಟೋ ವಿದ್ವತ್ಪೂರ್ಣವಾದ ಸಂಗೀತ ಸಂಯೋಜನೆ, ಅಷ್ಟೇ ಸುಮಧುರವಾದ ಪ್ರಸ್ತುತಿ ರೇವತಿಯವರದು. ರೇವತಿ, ಈಗ ಈ ಹಾಡಿನ ಮೋದದ ನಂತರ ಮಾತಿನ ಆಮೋದ. ಈಗ ಹೇಳ್ರಿ, ನಿಮ್ಗ ಈ ಸಂಗೀತದ ಸೆಳೆತ ಶುರು ಆಗಿದ್ದು ಯಾವಾಗ?
1: ಬೇಸಿಕಲಿ ನನ್ನ ಫ್ಯಾಮಿಲಿ ಒಳಗ ನನ್ನ ಮುತ್ತಜ್ಜ ಅವರು ಕೀರ್ತನಕಾರರಿದ್ರು, ಹಾಗೆ ನಮ್ಮಪ್ಪ ಹಾಡ್ತಿದ್ರು, ನಮ್ಮಅಮ್ಮನೂ ಹಾಡ್ತಿದ್ರು, ನಮ್ಮ ಅಕ್ಕನೂ ಹಾಡ್ತಾಳೆ. ಸೊ ಹಾಗಾಗಿ ನನ್ನೊಳಗೂ ಇಂಟ್ರೆಸ್ಟ್ ಅದ, ನನ್ನ ವಾತಾವರಣದೊಳಗ ಮ್ಯೂಸಿಕ್ ಇರೋದ್ರಿಂದ ನಂಗೂ ಇಂಟ್ರೆಸ್ಟ್ ಹುಟ್ಟಿತು. ಸೊ ನಾನು 4 ವರ್ಷ ಇದ್ದಾಗಿಂದ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸೇವೆ ಮಾಡ್ತಿದ್ದೆ, ಭಕ್ತಿ ಗೀತೆಗಳು ಹಾಡ್ತಿದ್ದೆ.

0: ಇದೀವಿ ಮುಂದೆ. ಹಾಗೆ ರಾಯರ ಮಠಕ್ಕೂ ಹೋಗ್ತಿದ್ದೆ. ಸೊ ಆವಾಗಿಂದ ನನ್ನ ಜರ್ನಿ ಶುರು ಅದೆ. ನಾನು ಸ್ಲೋಲಿ ಬೇಸಿಕ್ ಟ್ರೈನಿಂಗ್ ನನ್ನ ಶುರು ಆಯಿತು ಶ್ರೀ ಆನಂದ್ ದೇಸಾಯಿ ಅವ್ರ ಹತ್ರ. ಹಾಗೆ ನಾ ಕೋವಿಡ್ನಲ್ಲಿ ಒಂದು ವರ್ಷ ನಾನು ಕೊಲ್ಹಾಪುರದವರು ತುಷಾರ್ ಶಿಂದೆ ಅವ್ರ ಹತ್ರ ಟ್ರೈನಿಂಗ್ ಶುರು ಆಯಿತು. ಆಮೇಲೆ ಬರ್ತಾ ಬರ್ತಾ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಲೈಟ್ ಮ್ಯೂಸಿಕ್ AIR ಆರ್ಟಿಸ್ಟ್ ಎ ಗ್ರೇಡ್ ಆರ್ಟಿಸ್ಟ್ ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರ ಹತ್ರ ನಾನು ಸೇರಿಕೊಂಡೆ. ನನ್ನ ಅಕ್ಕನೂ ಅವ್ರ ಹತ್ರ ಕಲಿತಿದ್ಲು. ಸೊ ಆಗಿಂದ ನಂದು ಶುರು ಆಯಿತು. ಅವಾಗ ಅವ್ರ ಬಗ್ಗೆ ಮಾತಾಡೋದು ನಂಗೆ ಭಾಳ ಅದ, ಎಷ್ಟು ಮಾತಾಡಿದ್ರು ಕಡಿಮೆನ.
1: ಸಾಕಷ್ಟು

0: ಮುಖಾಂತರ ತಾವು ಕಲ್ತ್ರಿ. ಅಂತೂ ಸಂಗೀತದ ಆಸಕ್ತಿ ಹಿಂಗ ಮುಂದುವರ್ಕೊಂಡು ಬಂತು. ಇದು ಸುಗಮ ಸಂಗೀತದ ಆರಂಭ ಆಯ್ತು. ಸಂಗೀತ ಒಂದ್ ರೀತಿಯೊಳಗ ನಿಮ್ಗ ಮನೆತನದ ಬಳುವಳಿ ಅಂದಂಗ ತೋರಿ. ಆಮೇಲೆ ಶಾಸ್ತ್ರೀಯ ಸಂಗೀತವನ್ನ ಈ ಶಾಸ್ತ್ರೀಯ ಚೌಕಟ್ಟಿನೊಳಗ ಸ್ವರಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋ ಆಸೆ ಹುಟ್ಟಿದ್ದು ಯಾವಾಗ?
1: ನಂಗೆ 11 ವರ್ಷ ಇದ್ದಾಗಿಂದ ನನ್ನ ಪ್ರಾಪರ್ ಕ್ಲಾಸಿಕಲ್ ಟ್ರೈನಿಂಗ್ ಶುರು ಆಯಿತು. ನಾನು ಯಾವಾಗ ಲೈಟ್ ಮ್ಯೂಸಿಕ್ ಕಲಿತಿದ್ದೆ ಅವಾಗಲೇ ನಂಗೆ ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವರು, ನಂಗೆ ರಾಮಕೃಷ್ಣ ಆಶ್ರಮದಿಂದ ಅವ್ರ ಪರಿಚಯ ಆಯಿತು. ಅವಾಗಿಂದ ಅವ್ರು ಭಾಳ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಾರೆ.
0: ಒಳ್ಳೆ ತಬಲಾವಾದಕ ಅವರು?
1: ಹೌದು, ಒಳ್ಳೆ ತಬಲಾವಾದಕರು. ಅವರು ರೆಫರ್ ಮಾಡಿದ್ರು ಡಾಕ್ಟರ್ ಶಕ್ತಿ ಪಾಟೀಲ್ ಅವ್ರ ಹತ್ರ. ಸೊ ನಾನು ಅಲ್ಲಿ ಕಲಿಲಿಕ್ಕೆ ಶುರು ಮಾಡಿದೆ. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ
0: ಶಾಸ್ತ್ರೀಯ ಸಂಗೀತದ ಓಂಕಾರ ಆಗಿದ್ದು ಅಲ್ಲಿ.
1: ಹೌದು, ಪ್ರಾಪರ್ ಆಗಿ, ಯಾಕಂದ್ರೆ ನಾ ಮುಂಚೆನೂ ಕಲಿತಿದ್ದೆ ಬೇಸಿಕ್ ಏನ್ ಒಂದಿಷ್ಟು ರಾಗ, ಬಟ್ ರಾಗ್ ವಿಸ್ತಾರ ಮತ್ತು ಏನ್ ರಾಗ್ ಡೆವಲಪ್ಮೆಂಟ್ ಇರ್ತದೆ, ಎಸ್ಟಾಬ್ಲಿಷ್ಮೆಂಟ್, ಅವೆಲ್ಲ ನಾನು ಶಕ್ತಿ ಪಾಟೀಲ್ ಅವ್ರ ಹತ್ರನೇ ಕಲಿತೆ. ಅವ್ರು ಭಾಳ ಮೆಟರ್ನಲ್ ಇದ್ದಾರೆ, ಎಲ್ಲರಿಗೂ ಭಾಳ ನಮ್ಮ ಫ್ಯಾಮಿಲಿ ಮೆಂಬರ್ ಟೈಪ್ ಟ್ರೀಟ್ ಮಾಡ್ತಾರೆ. ಅವ್ರ ಹತ್ರ ನಾನು ಕ್ಲಾಸಿಕಲ್ ಶುರು ಆಯಿತು.
0: ಪ್ರೀತಿ ಅಂತಃಕರಣ ತುಂಬಿದ ಸುಸ್ವರಗಳನ್ನ ನಿಮ್ಮೊಳಗ ತುಂಬಿಕೊಂಡ್ರಿ. ಹಂಗ ಮುಂದೆ ಶಾಸ್ತ್ರೀಯ ಸಂಗೀತದ ಯಾನ ಕೂಡ ಶುರು ಆಯ್ತು. ಆಮೇಲೆ ಸಾಲಿ ಕಾಲೇಜು ಅಂತಂದ ಮೇಲೆ ಅನೇಕ ಸ್ಪರ್ಧೆಗಳಿರ್ತಾವ, ಅಲ್ಲೆಲ್ಲ ಭಾಗವಹಿಸುವಂತಹ ಒಂದು ಅವಕಾಶ ಸಿಗ್ತಾ?
1: ಎಸ್ ಮ್ಯಾಮ್, ನಾನು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಗಳಿಗೆ ಹೋಗ್ತಿದ್ದೆ. ಇಸ್ಕಾನ್ ಕಾಂಪಿಟೇಷನ್ ಲಾಸ್ಟ್ 3 ಇಯರ್ಸ್ ಇಂದ ನಾನು ಫಸ್ಟ್ ಪ್ರೈಸ್ ತಗೊಂಡ್ ಬಂದಿದ್ದೀನಿ. ಇದೆಲ್ಲ ನಮ್ಮ ಗುರುಗಳ ಆಶೀರ್ವಾದ, ಪ್ಲಸ್ ಅವರು ಕಲಿಸಿದ ಮೇಲೆ ನಾನು ಹಾಡಿದ್ದು.
0: ಈಗ ರೇವತಿ, ಶಾಸ್ತ್ರೀಯ ಸಂಗೀತ ಒಂದ್ ಕಡೆ ಕಲಿತೀರಿ, ಆಮೇಲೆ ಸುಗಮ ಸಂಗೀತ ಕೂಡ ಕಲಿತೀರಿ. ಈಗ ಅದಕ್ಕೆ ಆದಂತಹ ಅಭ್ಯಾಸದ ಕ್ರಮವನ್ನ ನಾವು ಇಟ್ಕೊಂಡಿರೇ ನೀವು? ಅಂದ್ರೆ ಇಷ್ಟೊತ್ತು ಶಾಸ್ತ್ರೀಯ ಸಂಗೀತ, ಇಷ್ಟೊತ್ತು ಸುಗಮ ಸಂಗೀತ ಅಂತ ಹಿಂಗ ಇಟ್ಕೊಂಡಿರ, ಅಥವಾ ನಿಮ್ಮ ಅಭ್ಯಾಸದ ಕ್ರಮ ಹೆಂಗದ?
1: ಆಕ್ಚುಲಿ ನಾ ಹಿಂಗ ಸಪರೇಟ್ ರಿಯಾಜ್ ಮಾಡ್ತೀನಿ, ಕ್ಲಾಸಿಕಲ್ ಸಪರೇಟ್ ಅಂಡ್ ಲೈಟ್ ಮ್ಯೂಸಿಕ್ ಸಪರೇಟ್. ಮುಂದ್ ಮಾರ್ನಿಂಗ್ 1-2 ಅವರ್ಸ್, ಈವ್ನಿಂಗ್ 1-2 ಅವರ್ಸ್, ಕಾಲೇಜ್ ಮ್ಯಾನೇಜ್ ಮಾಡ್ಕೋತ ಎಷ್ಟಾಗ್ತದ ಅಷ್ಟು ಮಾಡ್ತೀನಿ.
0: ಈಗೇನು ಓದ್ಲಿಗತ್ತೀರಿ?
1: ನಾ PUC 1st ಇಯರ್ ಓದ್ಲಿಗತ್ತೀನಿ, ಚಿನ್ಮಯ ಕಾಲೇಜ್ ನಲ್ಲಿ ಕಾಮರ್ಸ್.
0: ಈಗ ಮುಂದೆ ಇನ್ನಷ್ಟು ಮಾತಾಡೋದಕ್ಕಿಂತ ಮುಂಚೆ ಒಂದು ಶಾಸ್ತ್ರೀಯ ಸಂಗೀತದ ತುಣುಕನ್ನು ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬಿಡ್ರಲ್ಲ.
1: ನನ್ನ ಗುರುಗಳು ಪಂಡಿತ್ ಅಜಯ್ ಪೋಹನ್ಕರ್, ಸಂಗೀತ ಸಮ್ರಾಟ್, ಅವರು ಒಂದು ಕಲ್ಸಿದೊಂದು ಬಂದಿಶ್ ಹಾಡ್ತೀನಿ, ರಾಗ್ಯಮನ್ನಲ್ಲದು.

0: ಪೂರಾಗ್ ಮಾಹಿತಿ ನಾನು ತಿಳ್ಕೊಂಡಿದ್ದು 8th ಸ್ಟ್ಯಾಂಡರ್ಡ್ ಇಂದ. ಅದಕ್ಕಿಂತ ಮುಂಚೆ ನಾನು ಬರೀ ಲೈಟ್ ಮೇಲೆ ಫೋಕಸ್ ಮಾಡ್ತಿದ್ದೆ, ಬಟ್ ಪ್ರಾಪರ್ ಆಗಿ ನಾನು ಶುರು ಮಾಡಿದ್ದು 8th ಸ್ಟ್ಯಾಂಡರ್ಡ್ ಇಂದ. ಮತ್ತೆ ಡಾಕ್ಟರ್ ಶಕ್ತಿ ಪಾಟೀಲ್ ಮೇಡಮ್ ಕಡೆ ನಾನು ಶುರು ಮಾಡಿದ್ದೆ ಅಲ್ಲ, ಅವ್ರು ಭಾಳ ಕೇರಿಂಗ್, ಪ್ಲಸ್ ಯಾವಾಗೂ ಅವೈಲೇಬಲ್ ಇರ್ತಾರೆ ನನ್ನ ಸಲುವಾಗಿ. ಈಗ ರೀಸೆಂಟ್ಲಿ ನನ್ನ 10th ಬೋರ್ಡ್ ಎಕ್ಸಾಮ್ಸ್ ಇದ್ದಾಗೂ ನಂಗೆ ಬೋರ್ಡ್ ಎಕ್ಸಾಮ್ಸ್ ನಂಗೆ ಭಾಳ ಡಿಫಿಕಲ್ಟ್ ಆಗಬಾರ್ದು, ನಂಗೆ ತ್ರಾಸ ಆಗಬಾರ್ದು ಅಂತ ಹೇಳಿ ಅವ್ರು ಆನ್ಲೈನ್ ಕ್ಲಾಸ್ ನನ್ನ ಸಲುವಾಗಿ ತೊಗೊಂಡ್ರು. ಅದು ಭಾಳ ದೊಡ್ಡ ವಿಷಯ, ಅಷ್ಟು ದೊಡ್ಡವ್ರು ನನ್ನ ಸಲುವಾಗಿ ಆನ್ಲೈನ್ ಕ್ಲಾಸ್ ತಗೊಳ್ಳೋದು. ಸೊ ಭಾಳ ಖುಷಿ ಆಗ್ತದೆ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಹರ್ ಆಸ್ ಮೈ ಗುರು.
1: ಹೌದ, ಇಲ್ಲ ಸಂಗೀತ ಕ್ಷೇತ್ರದೊಳಗೆ ಗುರು ಅನ್ನೋ ಅಂತವರು ಬಹಳ ಮುಖ್ಯ ಆಗ್ತಾರೆ. ಅವರ ಮಾರ್ಗದರ್ಶನದೊಳಗೆ ನಾವು ಮುಂದುವರಿಯೋದು. ನಾವೇನಾದರೂ ಒಂದಿಷ್ಟು ಒಳ್ಳೆಯ ಸುಸ್ವರಗಳನ್ನ ಜನರಿಗೆ ಕೇಳಿಸ್ತೀವಿ ಅಂತಂದ್ರೆ ಅದು ಬಹುಶಃ ಗುರುಗಳ ಆಶೀರ್ವಾದ ಅಂತ ಅನಿಸ್ತದೆ. ಸಂಗೀತ ಕ್ಷೇತ್ರದೊಳಗಾಗಿರ್ಬೋದು, ನೃತ್ಯ ಕ್ಷೇತ್ರದೊಳಗಾಗಿರ್ಬೋದು, ಗುರುಗಳ ಸ್ಥಾನ ಬಹಳ ಮುಖ್ಯ ಆಗಿರ್ತದೆ. ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಜೀವನದೊಳಗೆ ಎಷ್ಟು ಮುಖ್ಯ ಆಗ್ತಾರೋ ಅಷ್ಟು ಗುರುಗಳು ಮುಖ್ಯ ಆಗ್ತಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ?
0: ಹೌದು, ಆಕ್ಚುಲಿ ಬಿಕಾಸ್ ಪೇರೆಂಟ್ಸ್ ಸಪೋರ್ಟ್ ಅಂತೂ ಬೇಕಾ ಬೇಕಾದ್ರೂ. ನನ್ನ ಟಾಪಿಕ್ ನಂಗೆ ನನ್ನ ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವ್. ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ಭಾಳ ನಂಗೆ ಏನು ಬೇಕದು ನಂಗೆ ಮಾಡೋದು. ನಂಗೆ ಆ್ಯಕ್ಚುಲಿ ಚಾಯ್ಸ್ ಇತ್ತು, ಅಕಾಡೆಮಿಕ್ಸ್ನಾಗ ಮುಂದೆ ಹೋಗ್ತೀವೋ ಇಲ್ಲ ಸಂಗೀತದಾಗ ಮುಂದೆ ಹೋಗ್ತೀವೋ. ಸೊ ನಾನು ಸಂಗೀತ ನಂಗೆ ಭಾಳ ನಂಗೆ ಇಂಟ್ರೆಸ್ಟ್ ಇದೆ ಮೊದಲಿಂದ. ಸೊ ಐ ಚೋಸ್ ಮ್ಯೂಸಿಕ್ ಆ್ಯಂಡ್ ಪೇರೆಂಟ್ಸು ಸಪೋರ್ಟ್ ಅದ, ಪ್ಲಸ್ ಗುರುಗಳ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್. ಒಳ್ಳೆ ಗುರು ಸಿಗೋದು ಭಾಳ ಇಂಪಾರ್ಟೆಂಟ್. ಸೊ ನನಗೆ ಮೂರೂ ಜನ ಭಾಳ ಒಳ್ಳೆ ಗುರು ಸಿಕ್ಕಾರೆ. ಲೈಟ್ ಮ್ಯೂಸಿಕ್ನಾಗ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರು ಭಾಳ ದೊಡ್ಡ ಕಂಪೋಸರ್, ಪ್ಲಸ್ ಅಷ್ಟೇ ಒಳ್ಳೆ ಟೀಚರ್, ಅಷ್ಟೇ ಒಳ್ಳೆ ಸಿಂಗರ್. ಆ್ಯಂಡ್ ಪಂಡಿತ್ ಅಜಯ್ ಪೋಹನ್ಕರ್ ಅವರು ಭಾಳ ಚೆನ್ನಾಗಿ ನಂಗೆ ಹೇಳ್ಕೊಡ್ತಾರೆ. ಹಿ ಟ್ರೀಟ್ಸ್ ಮೀ ಲೈಕ್ ಐ ಆಮ್ ಹಿಸ್ ಓನ್ ಗ್ರ್ಯಾಂಡ್ ಡಾಟರ್, ವಿಚ್ ಈಸ್ ಅ ವೆರಿ ಬಿಗ್ ಥಿಂಗ್. ಈಸ್ ಅ ವರ್ಲ್ಡ್ ರಿನೌಂಡ್ ಆರ್ಟಿಸ್ಟ್ ಆ್ಯಂಡ್ ಭಾಳ ಖುಷಿ ಆಗ್ತದೆ, ಐ ಆಮ್ ವೆರಿ ಗ್ರೇಟ್ಫುಲ್. ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವ್ರ ಜೊತೆಗೆ ಶ್ರೀ ಚಿದಂಬರ್ ಜೋಶಿ ಅವರು ಹಾರ್ಮೋನಿಯಂ ವಾದಕರು, ಅವ್ರು ಯಾವಾಗೂ ಸಪೋರ್ಟ್ ಮಾಡ್ಕೊಂತಿದ್ದಾರೆ. ಎವ್ರಿ ಸ್ಟೆಪ್ ಅವ್ರ ಗೈಡೆನ್ಸ್ ಇದ್ದೇ ಇತ್ತು. ಪ್ರತಿ ಯಾವ ಕಾಂಪಿಟೇಷನ್ ಇರಲಿ, ಯಾವುದೇ ಪರ್ಫಾರ್ಮೆನ್ಸ್ ಇರಲಿ, ಚಿದು ಅಣ್ಣ ಯಾವಾಗೂ ನನಗೆ ಸಪೋರ್ಟ್ ಮಾಡ್ಕೊತ ಬಂದಾರ, ಗೈಡ್ ಮಾಡ್ಕೊತ ಬಂದಾರ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್.
1: ಈಗಾಗಲೇ ಸಾಕಷ್ಟು ಕಡೆ ತಾವು ದೊಡ್ಡ ದೊಡ್ಡ ವೇದಿಕೆಗಳೊಳಗೆ ಪ್ರದರ್ಶನ ನೀಡಿರಿ, ಹಾಡುಗಳನ್ನು ಹಾಡಿರಿ, ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕೂಡ ಪ್ರಸ್ತುತಪಡಿಸಿರಿ. ಹಿಂದೂಸ್ತಾನಿ ಸಂಗೀತ ಲೋಕದೊಳಗೆ ಪಂಡಿತ್ ಅಜಯ್ ಪೋಹಣ್ಕರ್ ಅವರದು ಬಹಳ ದೊಡ್ಡ ಹೆಸರು. ಸಂಗೀತ ಸಾಮ್ರಾಟ್ ಪಂಡಿತ್ ಅಜಯ್ ಪೋಹಣ್ಕರ್ ಅವರ ಮಾರ್ಗದರ್ಶನದೊಳಗೆ ಶಾಸ್ತ್ರೀಯ ಸಂಗೀತ ಕಲಿಯುವಂತಹ ಭಾಗ್ಯವನ್ನು ಹೆಂಗೆ ಪಡ್ಕೊಂಡ್ರಿರ್ತಿ?
0: ಮ್ಯಾಮ್, ಆ್ಯಕ್ಚುಲಿ ನನ್ನ ಫಸ್ಟ್ ನನ್ನ ಕ್ಲಾಸಿಕಲ್ ಕಾನ್ಸರ್ಟ್ ಪದ್ಮವಿಭೂಷಣ್ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವ್ರ ಮನೆಯಾಗ ಆಗಿತ್ತು. ಸೊ ಅಲ್ಲಿ ರೆಕಾರ್ಡಿಂಗ್ ನಮ್ಮ ಹುಬ್ಳಿ ಧಾರವಾಡಿನ ಖ್ಯಾತ ಆರ್ಗನೈಸರ್ ಮತ್ತು ನನ್ನ ಮೆಂಟೋರ್ ಶ್ರೀ ವಿನಯ ನಾಯಕ್ ಸರ್, ಅವರು ಅಜಯ್ ಪೋಹಣ್ಕರ್ ಅವರಿಗೆ ನನ್ನ ರೆಕಾರ್ಡಿಂಗ್ ಕಳಿಸಿದ್ರು. ಆ ರೆಕಾರ್ಡಿಂಗ್ ಕೇಳಿ ಅವರಂದ್ರು, ಐ ಸಿ ದ ಪೊಟೆನ್ಶಿಯಲ್, ಈಕಿ ಕಲಿಸ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ತಾವಾಗೆ ಅಂದ್ರು.
1: ಓಹೋ, ಎಂಥ ಸೌಭಾಗ್ಯ ನೋಡ್ರಿ.
0: ಹೌದು, ನನ್ನ ಪೂರ್ವಜನದ ಪುಣ್ಯ ಆಗಿರ್ಬೇಕ್ರಿ ಮ್ಯಾಮ್.
1: ಯಾಕಂದ್ರೆ ಸಂಗೀತ ಕ್ಷೇತ್ರದೊಳಗೆ ಗುರುಗಳನ್ನೋದು ಬಹಳ ಮಹತ್ವದ ಸಂಗತಿ. ನಾನು ಹಿಂಗೆ ಕಲಿಬೇಕು ಹಂಗೆ ಕಲಿಬೇಕಂತ ಏನೇನೋ ಆಸೆ ಪಟ್ಟಿರ್ತೀವಿ, ಆದರೆ ಅದಕ್ಕೆ ತಕ್ಕದಾದಂತಹ ಮಾರ್ಗದರ್ಶನ ಮಾಡುವ ಗುರುಗಳು ನಮಗೆ ಸಿಕ್ಕಾಗ, ಆಹಾ, ಅದರ ಜೊತೆಗೆ ನಿಮ್ಮದೊಂದು ಸಾಧನೆಯ ಹೆಜ್ಜೆ ಇದ್ದಾಗ ನಿಜಕ್ಕೂ ಒಂದು ಸ್ವಲ್ಪ ಆದರೂ ಸಾಧಿಸಬಹುದು ಅನ್ನುವಂಥದ್ದು. ಯಾಕಂದ್ರೆ ಸಂಗೀತ ಎಷ್ಟು ಮಾಡಿದ್ರೂ ಕಡಿಮೆನ.
0: ಹೌದು,
1: ಹಂಗ ಅಂತದ್ರೊಳಗೇನೆ ಈ ಕಡೆ ನೀವು ಕಾಮರ್ಸ್ ಓದ್ತಾ ಇದ್ದೀರಿ, ಈ ಕಡೆ ಸಂಗೀತವನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ಲಿಕ್ಕತ್ತೀರಿ. ಈ ತರ ಒಂದು ಸಮತೋಲನವನ್ನ ಕಾಯ್ಕೊಂಡು ಹೋಗ್ಬೇಕು ಅಂತಂದ್ರ ಯಾವ ರೀತಿಯ ಅಭ್ಯಾಸವನ್ನ ಮಾಡಬೇಕು ಅಂತೀರಿ?
0: ನಾನು ಅಕಾಡೆಮಿಕ್ಸ್ ಪ್ಲಸ್ ಮ್ಯೂಸಿಕ್ ಎರಡೂ ಮ್ಯಾನೇಜ್ ಮಾಡ್ತೀನಿ ರೀ ಮ್ಯಾಮ್. ಅಟೆಂಡೆನ್ಸ್ ಸ್ವಲ್ಪ ಕಡಿಮೆ ಇರ್ತದೆ ರಿಯಾಜ್ ಮತ್ತು,
1: ಯಾಕಂದ್ರೆ ಬೇರೆ ಬೇರೆ ಕಡೆ ನೀವು ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗ್ತದೆ, ಸ್ಪರ್ಧೆಗಳಿಗೆ ಹೋಗ್ಬೇಕಾಗ್ತದೆ.
0: ಮ್ಯೂಸಿಕ್ ಸಲುವಾಗಿ ಸ್ವಲ್ಪ ಅಟೆಂಡೆನ್ಸ್ ಕಡಿಮೆ ಇರ್ತದೆ, ಬಟ್ ಐ ಸ್ಟಿಲ್ ಮೇಕ್ ಇಟ್ ಅಪ್ ಟಿಲ್ ಎಕ್ಸಾಮ್ಸ್. ಮ್ಯಾನೇಜ್ ಅಂತರೂ ಮಾಡ್ಲಿಕ್ಕತ್ತೇನೆ ಸದ್ಯ. ಸೊ ನಡೆದದ
1: ಸಂಗೀತದೊಳಗೆ ಏನ್ ಮಾಡಬೇಕು ಅಂತ ಆಸೆ ಅದ ರೇವತಿ ಅವರಿಗೆ?
0: ನಂಗೆ ಪರ್ಫಾರ್ಮರ್ ಆಗುದದ ಫುಲ್ ಟೈಮ್ ಅಂಡ್ ತಯಾರಿ ಒಳಗಿದ್ದೇನೆ.
1: ಆ ನಿಟ್ಟಿನೊಳಗೆ ಸಾಕಷ್ಟು ಪ್ರಯತ್ನ ನಡೆದದ.
0: ಹೌದು ಮ್ಯಾಮ್.
1: ಇಷ್ಟೆಲ್ಲ ಹಾಡ್ತೀರಿ ರೇವತಿ, ನಿಮ್ಗೆ ಪ್ರಶಸ್ತಿಗಳು ಕೂಡ ಬಂದಿರಬಹುದಲ್ಲ?
0: ಹೌದು ಮ್ಯಾಮ್. 2024 ನಲ್ಲಿ ಕರ್ನಾಟಕ ಗವರ್ಮೆಂಟ್ ಇಂದ ಬಾಲ ಧೀಮಂತ ಪ್ರಶಸ್ತಿ ಅಂತ ನನಗೆ ಕೊಟ್ರು.
1: ಅನೇಕ ಪ್ರತಿಷ್ಠಿತ ವೇದಿಕೆಗಳೊಳಗೆ ನೀವು ಪ್ರಸ್ತುತಪಡಿಸುವಂತಹ ಒಂದು ಅವಕಾಶ ಕೂಡ ನಿಮಗೆ ಒದಗಿ ಬಂದದ. ಎಲ್ಲೆಲ್ಲೇ ತಾವು ಪ್ರಸ್ತುತಪಡಿಸಿರಿ? ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಸುಗಮ ಸಂಗೀತ ಆಗಿರಬಹುದು, ದಾಸವಾಣಿ ಆಗಿರಬಹುದು.
0: ನಾನು ಶುರು ಮಾಡಿದ್ದು ರಾಮಕೃಷ್ಣ ಆಶ್ರಮದೊಳಗೆ ಹುಬ್ಳಿ ವಿವೇಕಾನಂದ ಆಶ್ರಮ, ಮತ್ತೆ ಪರಿಮಳ ಮಾರ್ಗ ರಾಯರ್ ಮಠ, ಭವಾನಿನಗರ್ ರಾಯರ್ ಮಠ, ಶಕ್ತಿ ಹುಬ್ಬಳ್ಳಿ ಶಕ್ತಿ ಕಾಲನಿ ರಾಯರ್ ಮಠ ಹುಬ್ಬಳ್ಳಿ, ಮತ್ತು ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲೂ ನಂದು ಆಗ್ಯದ. ಸವಾಯ ಗಂಧರ್ವದಲ್ಲಿ ನಡೆಯೋ ಯುವ ಸಂಗೀತೋತ್ಸವ, ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದ ಎಲ್ಲ ಯೂತ್ ಫೆಸ್ಟಿವಲ್ ಅದೆಲ್ಲ ಅದರೊಳಗೂ ನಾ ಭಾಗವಹಿಸಿನಿ.
1: ಅನೇಕ ಕಡೆ ಪ್ರದರ್ಶನ ನೀಡಿದಂತಹ ಒಂದು ತೃಪ್ತಿ ಅದ. ರೇವತಿ ಅವರ ಹಾಡನ್ನು ಕೇಳಿದಾಗ ಜನ ಏನಂತಾರ?
0: ನಾನು ರೀಸೆಂಟ್ಲಿ ಕೇಳಿದ್ದು ಮಂದಿ ರಿಲ್ಯಾಕ್ಸೇಷನ್ ಅನ್ನಿಸ್ತದೆ ಅಂತಂದಾರೆ.

ಬಹಳ ಅಲೌಕಿಕ ಆನಂದವನ್ನ ಒದಗಿಸಿಕೊಡುವಂತಹ ಶಾಸ್ತ್ರೀಯ ಸಂಗೀತ. ಕಳೆದ ಎಷ್ಟು ವರ್ಷಗಳಿಂದ ಈ ಶಾಸ್ತ್ರೀಯ ಸಂಗೀತವನ್ನ ತಾವು ಅಭ್ಯಾಸ ಮಾಡ್ತಾ ಇದ್ದೀರಿ ರೇವತಿ?

0: ಈಗಿನ್ನೂ ನನ್ನ ಜರ್ನಿನಾಗಿದೆ ನೀ, ಐ ಆಮ್ ಸ್ಟಿಲ್ ಲರ್ನಿಂಗ್, ಪ್ಲಸ್ ಅವ ಮೈನಸ್ ಅವ.
1: ಆದರೂ ಕೂಡ ನಿಮ್ಮ ಗಾಯನವನ್ನ, ನಿಮ್ಮ ಹಾಡನ್ನ ಕೇಳಿದಾಗ, ಜನ ನಿಮ್ಗೆ ಬೆನ್ನು ತಟ್ಟಿದಾಗ ಏನೋ ಒಂದು ರೀತಿಯ ಪ್ರೋತ್ಸಾಹ ದೊರೆತಂಗ ಆಗ್ತದ, ಇನ್ನಷ್ಟು ಮಾಡಬೇಕು ಮಾಡಬೇಕು ಅನ್ನೋ ಹುರುಪು ಬರ್ತದ ಅಲ್ಲಿನ ರೇವತಿ.
0: ಹೌದು ಮ್ಯಾಮ್, ಎನ್ಕರೇಜ್ಮೆಂಟ್ ಅಂತೂ ಸಿಕ್ಕ ಸಿಗ್ತದ. ಅಂಡ್ ಇಂಥವ್ರು ನಮ್ಮ ಸುತ್ತಮುತ್ತಲು ಇದ್ದಾಗ ಇನ್ನೂ ಜಾಸ್ತಿ ರಿಯಾಜ್ ಮಾಡಬೇಕು, ಇನ್ನೂ ಗುರುಗಳ ಕಡೆ ತಾಲೀಮ್ ಬೇಕು ಅಂತ ಅನಿಸ್ತದ.
1: ಈಗ ಸಂಗೀತದೊಳಗೆ ಸಾಕಷ್ಟು ಬೇರೆ ಬೇರೆ ಪ್ರಕಾರಗಳು, ಈಗಾಗಲೇ ದಾಸವಾಣಿಯನ್ನು ನಮ್ಮ ಮುಂದೆ ಇಟ್ರಿ, ಶಾಸ್ತ್ರೀಯ ಸಂಗೀತವನ್ನು ಹಾಡಿ ತೋರಿಸಿದ್ರಿ, ಮತ್ತು ಯಾವ್ಯಾವ ಪ್ರಕಾರದ ಗೀತೆಗಳನ್ನು ಅಥವಾ ಯಾವ್ಯಾವ ಪ್ರಕಾರದ ಸಂಗೀತದಲ್ಲಿ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ?
0: ನಾನು ಭಕ್ತಿಗೀತೆ, ಭಾವಗೀತೆ, ಗಝಲ್, ಕ್ಲಾಸಿಕಲ್ ನಡೆದ, ಪ್ಲಸ್ ಠುಮ್ರಿ ಸ್ಲೋಲಿ ಶುರು ಮಾಡ್ಲಿಕತ್ತೇನಿ. ಠುಮ್ರಿ ಇಸ್ ವೆರಿ
1: ಲಘು ಶಾಸ್ತ್ರೀಯ ಸಂಗೀತ.
0: ಹೌದು,
1: ಬಹಳ ಖುಷಿ. ಮೊದಲಿಗೆ ಒಂದು ಗಝಲ್ ತೋರಿಸ್ರಲ್ಲ ನಮ್ಮ ಶ್ರೋತೃಗಳಿಗೆ, ಹೆಂಗ್ ಹಾಡ್ತೀರಿ ಅಂತ.
0: ಫೇಮಸ್ ಕಾಂಪೋಸಿಷನ್ ಆಶಾ ಭೋಸ್ಲೆ ಅವ್ರದ್ದು.

0: ಗಜಲ್ ಕ್ಷೇತ್ರದ ಒಂದು ಬಹಳ ಜನಪ್ರಿಯವಾದಂತಹ ಹಾಡನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸಿದ್ರಿ. ಬಹಳ ಖುಷಿ ಆಯ್ತು. ನಿಮ್ಗ ಬಹಳ ಖುಷಿ ಕೊಡುವಂತಹ ಗಾಯಕರು ಯಾರು?
1: ನಾನು ಆಕ್ಚುಲಿ ಬಹಳ ಹಳೊಬ್ರದ್ದು ರೆಕಾರ್ಡಿಂಗ್ಸ್ ಕೇಳ್ತೀನಿ. ಫಸ್ಟ್ಲಿ ನನ್ನ ಗುರುಗಳು ಪಂಡಿತ್ ಅಜಯ್ ಭುವನ್ಕರ್ ಅವ್ರದ್ದು ಬಹಳ ಸೇರ್ತದ, ಉಸ್ತಾದ್ ರಾಶಿದ್ ಖಾನ್ ಅವ್ರದ್ದು, ಉಸ್ತಾದ್ ಸಲಾಮತ್ ಅಲಿ ಖಾನ್, ನಜಾಮತ್ ಅಲಿ ಖಾನ್, ಪಂಡಿತ್ ಜಗದೀಶ್ ಪ್ರಸಾದ್ ಅವ್ರದ್ದು ಬಹಳ ಸೇರ್ತದ ಪಟಿಯಾಲ ಘರಾನ, ಪಂಡಿತ್ ಅಜಯ್ ಚಕ್ರವರ್ತಿ ಅವ್ರದ್ದು ಸೇರ್ತದೆ, ಆಮೇಲೆ ನಮ್ಮ ಹುಬ್ಳಿ ಧಾರವಾಡದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವ್ರದ್ದಂತೂ ಆಲ್ ಟೈಮ್ ಫೇವ್ರೇಟ್. ನಾ ಅವ್ರದ್ದು ಕೇಳ್ಕೊಂತ ನನ್ನ ಆಕ್ಚುಲಿ ನಾನು ಫಸ್ಟ್ ನನ್ನ ಕ್ಲಾಸಿಕಲ್ ಕೇಳಿದ್ದೆ ಅವ್ರದ್ದು ಲೈವ್ ನಾ ಕೇಳಿದ್ದು ಚಿಕ್ಕವಳಿದ್ದಾಗ, ಅವಾಗಿಂದ ನಂಗೆ ಬಹಳ ಸೇರ್ತದೆ.
0: ತಾವು ಅನೇಕ ಕಾರ್ಯಕ್ರಮಗಳಿಗೆ ಕೇಳಲಿಕ್ಕೆ ಕೂಡ ಹೋಗ್ತೀರಿ, ಯಾಕಂದ್ರೆ ಕೇಳುವಿಕೆಯಿಂದ ಕೂಡ ಬಹಳ ಕಲಿಯಬಹುದು ಅಂತ ಹೇಳ್ತಾರ ಸಂಗೀತಗಾರರು. ಈ ನಿಟ್ಟಿನೊಳಗ ನೀವು ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ಹೋಗಿರ್ತೀರಿ?
1: ಆಲ್ಮೋಸ್ಟ್ ಎಲ್ಲಾ ಕಾರ್ಯಕ್ರಮ ನನ್ಗೆ
0: ತಪ್ಪಿಸ್ಕೊಳಂಗಿಲ್ರಿ,
1: ಬಿಕಾಸ್ ಹುಬ್ಳಿ ಧಾರವಾಡನಾಗ ಬಹಳ ಚಲೋ ಚಲೋ ಆರ್ಟಿಸ್ಟ್ ಬೇರೆ ಕಡೆಯಿಂದ ಎಲ್ಲಾ ಇಂದ ಸ್ಟೇಟ್ಸ್ ಇಂದನೂ ಬರ್ತಾರೆ, ಕರ್ನಾಟಕದ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದನೂ ಬರ್ತಾರೆ, ಬಹಳ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಸ್ ಬರ್ತಾರೆ. ಆಮೇಲೆ ನಾ ಜೂನಿಯರ್ ಅದೇನಿ, ಎಲ್ಲಾರ್ದು ಕೇಳ್ಬೇಕು, ಸೊ ಎಲ್ಲಾರ್ದು ಕೇಳ್ತೇನೆ.
0: ಆಮೇಲೆ ಠುಮ್ರಿ ಗಾಯನ ಅನ್ನೋದು ಬೇರೆ ರೀತಿಯ ಆನಂದವನ್ನೇ ಕೊಡುವಂತಹದ್ದು. ಶಾಸ್ತ್ರೀಯ ಸಂಗೀತ ಒಂದು ಕಡೆ, ಈ ಕಡೆ ಸುಗಮ ಸಂಗೀತ ಇನ್ನೊಂದು ಕಡೆ, ಅದರಂಗನ ಆದ್ರೂ ಕೂಡ ಅದ್ರ ಮಧ್ಯೆ ಇರುವಂತಹದ್ದು ಠುಮ್ರಿ ಗಾಯನ. ಇವೆರಡನ್ನೂ ಸೇರಿಸಿ ವ್ಯಕ್ತಪಡಿಸೋದು ಅದು ಠುಮ್ರಿ ಗಾಯನ. ಅದನ್ನು ಕೂಡ ಕೇಳಬೇಕಂತ ಆಸೆ ಇದ್ದಾರೆ ರೇವತಿ ನಿಮ್ಮ ಬಾಯಿಂದ.
1: ನನ್ನ ಗುರುಗಳು ಪಂಡಿತ್ ಅಜಯ್ ಭುವನ್ಕರ್ ಅವ್ರದ್ದೇ ಒಂದು ಠುಮ್ರಿ ಹಾಡ್ಲಿಕ್ಕೆ ಪ್ರಯತ್ನಿಸ್ತೀನಿ.

0: ಬಹಳ ಚಂದ. ಅದರೊಳಗೂ ಪಂಡಿತ್ ಅಜಯ್ ಪೋಹಣ್ಕರ್ ಅವರು ಹಾಡುವಂತಹ ಅನೇಕ ಬೇರೆ ಬೇರೆ ರಾಗದ ಠುಮರಿಗಳನ್ನ ಕೇಳಿದಾಗ ಅವರ್ಣನೀಯ ಆನಂದ ಅದು. ಮತ್ತ ಬೇರೆ ಬೇರೆ ಸಂಗೀತಗಾರರ ಗಾಯನವನ್ನ ನೀವು ಕೇಳ್ತಾ ಇರ್ತೀರಿ.
1: ಹೌದು ಮ್ಯಾಮ್,
0: ಅದು ಕೊಡುವಂತಹ ಆನಂದನೇ ಬೇರೆ, ಆಮೇಲೆ ನಿಮಗೆ ಕಲೀಲಿಕ್ಕೆ ಕೂಡ ಬಹಳ ಸಿಗ್ತದ ಅದರಿಂದ.
1: ಹೌದು ಮ್ಯಾಮ್, ಪ್ರತಿಯೊಬ್ಬರ ಸ್ಟೈಲ್ ಬೇರೆನ ಇರ್ತದ, ಅಂಡ್ ಆ ಸ್ಟೈಲಿಂದ ನಮಗೆ ಭಾಳ ಕಲ್ಕೊಳಕ್ ಭಾಳ ಸಿಗ್ತದ. ಈಗ ನಮ್ ಘರಾನ ಅಲ್ಲ ಅಂದ್ರು ಬೇರೆ ಘರಾನಾಯಿಂದ ಭಾಳ ಕಲಿಯಕ್ ಸಿಗ್ತದ. ಭಾಳ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಸ್ಟ್ ಬೇರೆನ ಟೆಂಪ್ರಮೆಂಟ್ ಇರ್ತದ, ಅವ್ರು ಹೆಂಗ್ ಹಾಡ್ತಾರೆ ಅದನ್ನ ಕೇಳ್ಕೊಂಡು ನಾವು ನಮ್ಗೇನ್ ಸೂಟ್ ಆಗ್ತದ ನಾವು ತಗೊಂಡು ನಮ್ ಗಾಯಕಿನಾಗ ಸೇರ್ಕೊಂಡ್ರೆ ಅದು ಬೇರೆನ ಬ್ಯೂಟಿ.
0: ಮತ್ತೆ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಅದು ಸಂಗೀತದ ತವರು ಅಂತ ಹೇಳ್ತೀವಿ. ಎಷ್ಟು ದೊಡ್ಡ ದೊಡ್ಡ ಸಂಗೀತಗಾರರನ್ನ ಈ ಪ್ರಪಂಚಕ್ಕೆ ನೀಡಿದಂತಹ ನೆಲ ಇದು. ಹುಬ್ಬಳ್ಳಿ ಧಾರವಾಡದ ಸಂಗೀತದ ಬಗ್ಗೆ ಏನ್ ಹೇಳ್ತೀರಿ ರೇವತಿ?
1: ಈ ಮಣ್ಣಿನಿಂದ ಬಹಳ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬೆಳೆದಾರ. ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವ್ರದ್ದು ಗಾಯಕಿ ಎಷ್ಟು ಇಂಪ್ಯಾಕ್ಟ್ಫುಲ್ ಅದ, ಪ್ರತಿಯೊಬ್ರು ಕೇಳಿದವ್ರು ಅವ್ರ ಫ್ಯಾನ್ ಆಗೋದು ಖಂಡಿತ. ಅವ್ರದ್ದು ಲೈಟ್ ಮ್ಯೂಸಿಕ್ ಆಗ್ಲಿ, ಅವ್ರು ಏನೇ ಹಾಡಿದ್ರು ಬಹಳ ಚಂದ ಹಾಡ್ತಿದ್ರು. ಅವ್ರ ನೋಡ್ಲಿಕ್ಕೆ ನಂಗೆ ಲೈವ್ ಸಿಗ್ಲಿಲ್ಲ, ಬಟ್ ಸ್ಟಿಲ್ ಅವ್ರ ರೆಕಾರ್ಡಿಂಗ್ಸ್ ಅದು ಕೇಳಿ ಇನ್ನೂ ಅದಷ್ಟು ಇಂಪ್ಯಾಕ್ಟ್ಫುಲ್ ಅದ, ಕಲಿಯೋದು ಭಾಳ ಅದ ಅವ್ರ ಕಡೆಯಿಂದ.
0: ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು, ಅವರು ಕೂಡ ಹುಬ್ಬಳ್ಳಿ ಧಾರವಾಡದ ಕೀರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸಿದವರು. ಪಂಡಿತ್ ಬಸವರಾಜ್ ರಾಜ್ಗುರು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಬೇರೆ ಬೇರೆ ಘರಾಣೆ ಆದ್ರೂ ಕೂಡ ಅದರೊಳಗಿರುವಂತಹ ಒಂದು ಆನಂದ ಏನದಲ್ಲ, ಅದು ಸಂತಸ ಅನ್ನೋದು ಬಹಳ ಅಪೂರ್ವವಾದದ್ದು.
1: ಹೌದು ಮ್ಯಾಮ್,
0: ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಈಗ ಕೂಡ ನಿಮ್ಮಂತಹ ಪ್ರತಿಭಾವಂತರು ಉದಯೋನ್ಮುಖ ಕಲಾವಿದರು ಬೆಳಿಲಿಕತ್ತೀರಿ. ಹಂಗಾನ ಹುಬ್ಬಳ್ಳಿ ಧಾರವಾಡದ ಸಂಗೀತಕ್ಕೆ ಕೊಡುಗೆ ಸಿಗ್ತಾನ ಅದ. ಕಾರ್ಯಕ್ರಮ ಮುಕ್ತಾಯ ಮಾಡೋ ಮುನ್ನ ಒಂದು ಭಾವಗೀತೆಯನ್ನ ಕೇಳ್ಬಿಡೋಣಲ್ಲ ನಿಮ್ಮ ಬಾಯಿಂದ.
1: ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರದೇ ಒಂದು ಕಂಪೋಸಿಷನ್ ಹಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ.
0: ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರ ಒಂದು ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನ ಹಾಡ್ತೀನಿ ಅಂತಂದ್ರೆ, ಅವರ ಕೆಲವು ಗೀತೆಗಳಂತೂ ರಾಜ್ಯದ ತುಂಬಾ ಜನಪ್ರಿಯ ಆಗ್ಯಾವ. ಬಹಳ ವಿಶಿಷ್ಟವಾದ ಸಂಗೀತ ಸಂಯೋಜನೆ ಅವ್ರದ್ದು, ಆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಅವರು ಎಷ್ಟು ಗ್ರೇಟ್ ಮ್ಯೂಸಿಷಿಯನ್ ಇದ್ದಾರೆ, ಅಷ್ಟೇ ಗ್ರೇಟ್ ಆಸ್ ಅ ಹ್ಯೂಮನ್ ಬೀಯಿಂಗ್. ಬಹಳ ಹಂಬಲ್ ಇದ್ದಾರೆ. ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಅವ್ರ ಕಡೆ ಕಲೀಲಿಗತ್ತೇನೆ. ನಂಗೆ ಏನೂ ಬರ್ತಿರ್ಲಿಲ್ಲ ಅಂದ್ರೂ ಅವ್ರು ಇಷ್ಟು ಪೇಷೆಂಟ್ಲಿ ನಂಗೆ ಕೂತ್ ಕಳ್ಸಿದ್ರು. ಅವ್ರು ಅಷ್ಟು ದೊಡ್ಡ ಕಲಾವಿದರು, ಗಾಯಕರು, ಕಂಪೋಸರ್, ಬಟ್ ಸ್ಟಿಲ್ ನಾನು ಚಿಕ್ಕವಳಾದ್ರೂ ನಂಗೆ ಪ್ರತಿಯೊಂದು ಹಾಡಿನ ಮೀನಿಂಗ್ ಹೇಳ್ತಿದ್ರು, ಸೊ ದಾಟ್ ಫೀಲ್ ಕರೆಕ್ಟ್ ಆಗಿ ಬರಲಿ ಹಾಡುವಾಗ ಅಂತ ಹೇಳಿ ಪ್ರತಿಯೊಬ್ಬ ಸ್ಟೂಡೆಂಟ್ನಲ್ಲಿ ತಮ್ಮ ಎಫರ್ಟ್ಸ್ ಅವ್ರು ಹಾಕ್ತಿದ್ರು, ಆ್ಯಂಡ್ ಆ ಎಫರ್ಟ ನಂಗೆ ಇಷ್ಟು ಹಾಡ್ಲಿಕ್ಕೆ ಕೊಟ್ಟದ ಅಂತ ಹೇಳ್ಬೋದು.
0: ಅವರ ಸಂಗೀತ ಸಂಯೋಜನೆಯ ಒಂದು ಭಾವಗೀತೆ.
1: ಹೌದು, ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು.

0: ಆಹಾ, ಎಷ್ಟು ಸುಮಧುರವಾದಂತಹ ಸಂಗೀತ ಸಂಯೋಜನೆ. ಒಂದು ರೀತಿ ಒಳಗ ಬೆಣ್ಣೆ ಒಳಗಿನ ಕೂದಲ ತೆಗೆದಂತಹದ್ದು. ಎಷ್ಟು ಕುಸುರಿ ಕೆಲಸ. ಎಷ್ಟು ನಾವು ನಮ್ಮ ಅಭ್ಯಾಸದಿಂದ ಅವನ್ನ ಪ್ರಸ್ತುತಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಬಹಳ ವಿದ್ವತ್ಪೂರ್ಣ ಸಂಗೀತ ಸಂಯೋಜನೆ. ಬಹಳ ಖುಷಿ ಆಯ್ತು ಕೇಳಿ ರೇವತಿ. ನೀವು ಎಲ್ಲಾ ಪ್ರಕಾರದ ಸಂಗೀತವನ್ನ ಹಾಡ್ತೀರಿ. ಇನ್ನಷ್ಟು ಏನೋ ಮಾಡಬೇಕು ಈ ಕ್ಷೇತ್ರದೊಳಗ ಅನ್ನುವಂತಹ ಒಂದು ಛಲ ಅದ ತಮ್ಮಲ್ಲಿ. ಬಹಳ ಸಂತೋಷದ ವಿಷಯ ರೇವತಿ. ತಂದೆ ತಾಯಿ ಅಕ್ಕ ಎಲ್ಲರೂ ಕೂಡ ನಿಮಗ ಬೆನ್ನೆಲುಬಾಗಿ ನಿಂತಾರ ಸಂಗೀತವನ್ನ ಮುಂದುವರೆಸಲಿಕ್ಕೆ. ಸಂಗೀತದೊಳಗ ಸಾಕಷ್ಟು ಸಾಧನೆ ಮಾಡ್ರಿ. ಈಗಾಗ್ಲೇ ಅನೇಕ ಸುಸ್ವರಗಳ ಒಂದು ಗುಚ್ಛವನ್ನ ನಮ್ಮ ಶ್ರೋತೃಗಳ ಮುಂದೆ ತೆರೆದು ಇಡ್ತಾ ಇದ್ದೀರಿ. ಅವರು ಕೂಡ ಬಹಳ ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಲಿಕ್ಕತ್ತಾರ. ಇನ್ನಷ್ಟು ಸಾಧನೆ ತಮ್ಮಿಂದ ನಡೀಲಿ. ಸಾಕಷ್ಟು ಸಮಯ ಆದ, ಅಭ್ಯಾಸ ಮಾಡಿ ಗುರುಗಳಿಗೆ ಇನ್ನಷ್ಟು ಕೀರ್ತಿ ತರುವಂತಹ ಕಾರ್ಯ ತಮ್ಮಿಂದ ಆಗ್ಲಿ. ನಮ್ಮ ಎಲ್ಲಾ ಶ್ರೋತೃಗಳು ನಿಮ್ಮ ಹಾಡನ್ನ ಕೇಳಿ ಖುಷಿ ಪಟ್ಟಿರ್ತಾರ. ಅವರೆಲ್ಲರ ಪರವಾಗಿ ತಮಗ ಧನ್ಯವಾದಗಳು. ಮತ್ತೆ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.
1: ನಮಸ್ಕಾರ.
2: ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನು ಇದುವರೆಗೆ ಕೇಳಿದಿರಿ. ನಡೆಸಿಕೊಟ್ಟವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಲೆ.
0: ಇದು ಇಂದಿನ ಯುವವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ.
4: ಇದು ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

0: ರಿಸೀವ್ಡ್ ಟ್ರೈನಿಂಗ್ ಅಂಡ್ ಗೈಡೆನ್ಸ್ ಫ್ರಮ್ ಶ್ರೀ ಎಲ್ಲೂರ್ ಶ್ರೀನಿವಾಸುಲು ಅಂಡ್ ಶ್ರೀ ತಿರುಕ್ಕಡಯೂರ್ ಟಿ ಜಿ ಬಾಬು. ಇನ್ ದ ಇಯರ್ 2018 ಹಿ ವಾಸ್ ಆನರ್ಡ್ ವಿತ್ ದ ಎಮಿನೆಂಟ್ ಸಿಟಿಜನ್ ಅವಾರ್ಡ್ ಆಫ್ ತೆಲಂಗಾಣ ಸ್ಟೇಟ್ ಅಂಡ್ ಇನ್ 2019 ಹಿ ವಾಸ್ ಕನ್ಫರ್ಡ್ ದ ಟೈಟಲ್ ಆಫ್ ಡೋಲು ಕಲಾ ಸಾಮ್ರಾಟ್ ಫಾರ್ ಹಿಸ್ ತವಿಲ್ ಪ್ಲೇಯಿಂಗ್ ಇನ್ ದ ಫೀಲ್ಡ್ ಆಫ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್. ಕರೆಂಟ್ಲಿ ಹಿ ಈಸ್ ಸರ್ವಿಂಗ್ ಆಸ್ ಎ ಡೋಲು ಆರ್ಟಿಸ್ಟ್ ಅಟ್ ದಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇನ್ ಯಾದಾದ್ರಿ. ಹಿ ಹ್ಯಾಸ್ ಹ್ಯಾಡ್ ದ ಪ್ರಿವಿಲೇಜ್ ಆಫ್ ಪ್ರೊವೈಡಿಂಗ್ ತವಿಲ್ ಅಕಂಪನಿಮೆಂಟ್ ಫಾರ್ ದ ನಾದಸ್ವರಂ ಪ್ರೋಗ್ರಾಮ್ಸ್ ಬ್ರಾಡ್ಕಾಸ್ಟ್ ಅಂಡ್ ಡಿಡಿ ಯಾದಗಿರಿ. ಹಿ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ನ್ಯೂಮರಸ್ ಮ್ಯೂಸಿಕ್ ಅಂಡ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಕ್ರಾಸ್ ದಿ ಕಂಟ್ರಿ. ಥ್ರೂ ಹಿಸ್ ಕಂಟಿನ್ಯೂಸ್ ಪ್ರಾಕ್ಟೀಸ್, ಡೆಡಿಕೇಶನ್ ಅಂಡ್ ಪ್ರೊಫೌಂಡ್ ಎಕ್ಸ್ಪೀರಿಯನ್ಸ್ ಶ್ರೀ ವಿ ಚಿನ್ನವೆಂಕಟ ಸುಬ್ಬಯ್ಯ ರಿಮೈನ್ಸ್ ಕಾನ್ಸ್ಟಾಂಟ್ಲಿ ಕಮಿಟೆಡ್ ಟು ಪ್ರಿಸರ್ವಿಂಗ್ ಅಂಡ್ ಪ್ರಮೋಟಿಂಗ್ ದ ರಿಚ್ ಕಲ್ಚರಲ್ ಹೆರಿಟೇಜ್ ಆಫ್ ಟ್ರೆಡಿಷನಲ್ ಇಂಡಿಯನ್ ಮ್ಯೂಸಿಕ್. ಇನ್ ಟುನೈಟ್ಸ್ ಪ್ರೋಗ್ರಾಮ್ ದ ಆರ್ಟಿಸ್ಟ್ ಅಕಂಪನಿಯಿಂಗ್ ಆ ನಾದಸ್ವರಂ ಈಸ್ ಶ್ರೀ ಲೊಡುಗು ವಾಸು.
1: ಆಯೇ ಅಬ್ ಸುನ್ತೆ ಹೇ ಶ್ರೀ ವಿ ಚೆನ್ನ ವೆಂಕಟ್ ಸುಬ್ಬಯ್ಯ ದ್ವಾರ ತವಿಲ್ ಲಯ ವಿನ್ಯಾಸಂ ಜೋ ಚತುರಾಷ್ಟ್ರ ಜಾತಿ ತ್ರಿಪುಟ್ ತಾಲ್ ಮೇ ನಿಬದ್ಧ ಹೇ.
0: ಲೆಟ್ ಅಸ್ ನೌ ಲಿಸನ್ ಟು ದ ತವಿಲ್ ಲಯ ವಿನ್ಯಾಸಂ ಬೈ ಶ್ರೀ ವಿ ಚಿನ್ನವೆಂಕಟ ಸುಬ್ಬಯ್ಯ ಸೆಟ್ ಟು ಚತುರಾಷ್ಟ್ರ ಜಾತಿ ತ್ರಿಪುಟ ತಾಲಂ.

ಇದು ಆಕಾಶವಾಣಿ ಬೆಂಗಳೂರು. ಸ್ಟುಡಿಯೋ ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆತ್ಮೀಯರೇ, ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಪ್ರಸಾರವಾಗುವುದು. ಉಳಿದಂತೆ ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು, ಅರುಮೂತಕ್ಕೆ ಚಿಂತನ, ಮದ್ದೂರು ಮೋಹನ ಕಲ್ಲೂರಯ್ಯ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಸಿ ಕೆ ತಾರಾ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳಬಹುದು. 7:45 ಮತ್ತು 8:30 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಿಶ್ವ ಪ್ರವಾಸೋದ್ಯಮ ದಿನದ ಅಂಗವಾಗಿ ಕಿರಣ್ ಮಂಜಬೈಲು ಅವರಿಂದ ಭಾಷಣ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಫಲ್. ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ

ಮನದ ಮಾತು ಪ್ರಸಾರವಾಗುವುದು. 12:05 ವನಿತಾ ವಿಹಾರ. ಉದ್ಯಮಿ ಮತ್ತು ವಿವಿಧ ಕಲೆಗಳಲ್ಲಿ ಉದ್ಯಮಿಗಳನ್ನು ಬೆಳೆಸುತ್ತಿರುವ ರೇವತಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು KL ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ದಿನದ ಮಹತ್ವ ಈ ಕುರಿತು ಎಜೆ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಇಲ್ಲಿನ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಬಿವಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚೇತನ್ ನಾಯಕ್, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ ಕಾರ್ಯಕ್ರಮದಲ್ಲಿ ವಿಷಯ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಕೇಳಬಹುದು. ನಾಳೆ ಮಧ್ಯಾಹ್ನ 2:40 ಕಾರ್ಮಿಕರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. 3:00 ಗುಲ್ಮೋಹರ್, 5:30 ಸಂಜೆ ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ, ವಿಷಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ, ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ, ಇದರಲ್ಲಿ ಸುಸ್ಥಿರ ಆದಾಯ ಮತ್ತು ಪರಿಸರ, ಸೂಕ್ತ ಕೃಷಿ, ಅರಣ್ಯ ಪದ್ಧತಿಗಳು ಈ ಕುರಿತು ಡಾಕ್ಟರ್ ವೀರಪ್ಪ ನಾಯಕ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಿಗೌಡ. ನಂತರ ಜನಪದ ಸಂಗೀತದಲ್ಲಿ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ಕನ್ನಡದಲ್ಲಿ ಭಾಷಣ. ಕನ್ನಡ ಸಾಹಿತ್ಯದಲ್ಲಿ ಸೌಹಾರ್ದತೆಯ ನೆಲೆಗಳು ಈ ಕುರಿತು ಮಾತನಾಡುತ್ತಾರೆ ಸಂಗೀತಾ ಎಂ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. 9:15 ಆನಂದ ಮಡಲಗೆರೆ ಅವರಿಂದ ಭಾವಗೀತೆಗಳು. 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಝಿನ್ ರೇಡಿಯೋಸ್ಕೋಪ್. ನಾಳೆ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದ ಶಾಸ್ತ್ರೀಯ ಕೊಳಲು ವಾದನ ಎಸ್ ಸುಪ್ರದೀಪ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 11:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ವಿಶ್ವಾಮಿತ್ರ ಮುನಿಗಳು ತಪೋಭಂಗ ಮಾಡುವ ರಾಕ್ಷಸರನ್ನು ದಮನಗೊಳಿಸಲು ನಿನ್ನ ಮಗ ರಾಮಚಂದ್ರನನ್ನು ನನ್ನ ಜೊತೆ ಕಳಿಸಿಕೊಡು ಎಂದು ಕೇಳಿದಾಗ ದಶರಥ ಹಾಗೂ ಶ್ರೀರಾಮಚಂದ್ರ ಮುನಿಗಳ ಈ ಬೇಡಿಕೆಗೆ ಒಪ್ಪಿದರು. ಕೈಯಲ್ಲಿ ಬಿಲ್ಲು, ಬೆನ್ನ ಮೇಲೆ ಬತ್ತಳಿಕೆ ಹೊತ್ತು ರಾಮಲಕ್ಷ್ಮಣರೀರ್ವರೂ ಸಿದ್ಧರಾದರು. ತಾಯಿ ಕೌಸಲ್ಯ ಕರ್ತವ್ಯಕ್ಕಾಗಿ ಅವರ ಮೇಲಿನ ತನ್ನ ಮಮತೆಯನ್ನು ಅದುಮಿ ಹಿಡಿದುಕೊಂಡು ವಿಜಯೀ ಭವ ಎಂದು ಅವರನ್ನು ಆಶೀರ್ವದಿಸಿ ರಾಜಕುಮಾರರನ್ನು ಬೀಳ್ಕೊಟ್ಟಳು. ಮಹಾರಾಜ ದಶರಥನಿಗೂ ಕಳವಳ ಎನಿಸಿತು, ಆದರೂ ಕೂಡ ಮಕ್ಕಳಿಗೆ ಮುತ್ತಿಟ್ಟು ಕಳುಹಿಸಿಕೊಟ್ಟ. ಮಹರ್ಷಿ ವಿಶ್ವಾಮಿತ್ರರಂಥ ಜ್ಞಾನ ಸಂಪನ್ನರ ಜೊತೆ ರಾಮಲಕ್ಷ್ಮಣರು ತಮ್ಮ ಪ್ರಥಮ ಪರಾಕ್ರಮಕ್ಕಾಗಿ ಅರಮನೆಯಿಂದ ಹೊರಹೊರಟರು. ಮಹರ್ಷಿಗಳ ಉಪದೇಶಗಳನ್ನು ಕೇಳುತ್ತಾಗಿದ್ದ ಇವರು ಮಲದ ಕರುಷ ಪ್ರದೇಶಕ್ಕೆ ಬಂದರು. ಆಗ ಒಂದಿಂದೊಮ್ಮೆಲೆ ಸಿಡಿಲೆರಗುವಂತೆ ಭೀಷಣ ಸಪ್ಪಳ ಕೇಳಿಸಿತು. ಮಹಾಭಯಂಕರ ರಾಕ್ಷಸಿಯೊಬ್ಬಳು ಇವರನ್ನು ದಾರಿಯಲ್ಲಿ ಅಡ್ಡಗಟ್ಟಿ ನಿಂತಳು. ಕೂಡಲೇ ಮಹರ್ಷಿ ವಿಶ್ವಾಮಿತ್ರರು ಶ್ರೀರಾಮನಿಗೆ ಬಿಲ್ಲು ಏರಿಸು, ಹೊಡೆ ಆ ರಾಕ್ಷಸಿಯನ್ನು ಎಂದು ಆಜ್ಞಾಪಿಸಿದರು.

ಜೋಡಿಸು ತಾಟಿಕೆಯ ಛೇದಿಸು ರಾಮಚಂದ್ರ ಭಾವಿ ಪಳು ಶಾಕಿನಿ ಕ್ರೋಧವನು ಕಾರುತ ಮೂಕವಳ ನರಕಕ್ಕೆ ಈಕ್ಷಣೆ ಸಾರುತ ನೋಡೆ ಈ ವಿಕ್ರಮ ನೋಡೆ ಈ ವಿಕ್ರಮ ದೇವ ಪುರುಷ

ಕನ್ನಡ ಗೀತ ರಾಮಾಯಣ ಕೇಳಿದಿರಿ. ಮೂಲ ಗದಿ ಮಾಡ್ಗುಳ್ಕರ್, ಸಂಗೀತ ಸಂಯೋಜನೆ ಸುಧೀರ್ ಫಡ್ಕೆ, ಕನ್ನಡಾನುವಾದ ಶ್ರೀನಿವಾಸ್ ತೋಫ್ಖಾನೆ, ನಿರ್ಮಾಣ ವೆಂಕಟೇಶ್ ಕೊಡ್ಖಿಂಡಿ. ಇನ್ನು ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ರೇವತಿ ರಾಘವೇಂದ್ರ ಅವರು ಹಾಡಿರುವ ಡಾಕ್ಟರ್ ಚೆನ್ನವೀರ ಕಣವಿ ಅವರ ರಚನೆ.

0: ಕರಿಯತ್ತ ಕಾಳಿಂಗ,
1: ಬಿಳಿಯತ್ತ ಮಾನಿಂಗ.
0: ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ.
2: ಬಿಳಿಯತ್ತ
0: ಇಂದಿನ ವಿಷಯ ಸಿಡಿಲಿನಿಂದ ಸಂರಕ್ಷಣೆ.
2: ರೈ

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕ.
1: ಕಿರುನಾಟಕ ಎಚ್ಚರ ತಿರುಳು ಬಿದ್ದೀತು. ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಎಚ್ಚರ ಸಿಡಿಲು ಬಿದ್ದೀತು.
2: ಗೌಡ್ರ ಗೌಡ್ರ ಅದಿರನ್ ಮನ್ಯಾಗ
3: ಮನೆಗ ಇದೀವಪ್ಪ. ನಿಂದ ಹದಿ ನೋಡ್ಕೋತ ಕೂತಿದ್
2: ಅನಸ್ತ್ರೀ ಅನಸ್ತ್ರೀ ಗೌಡ್ರನ್ಗ. ನೀವು ಕಾಯ್ತಾ ಇರ್ತೀರಿ ಅಂತೇಳಿ ಅದಕ್ಕೆ ನಾ ದಡಬಡಿಸಿ ಓಡಿ ಬಂದ್ ನೋಡ್ರಿ, ತಡ ಆಗ್ಬಾರ್ದ ಅಂತೇಳಿ. ನಮಸ್ಕಾರ ರೀ ಗೌಡ್ರ ಶನಿ ಅವ್ರ ನಮಸ್ಕಾರ.
4: ನಮಸ್ಕಾರ.
3: ಅಲ್ಲ ನೀನ್ ಅನಿಸ್ಲಿ

0: ಮತ್ತೆ ನಮ್ ಟೈಮ್ ಆದ ಕೂಡಲೇ ಗೊತ್ತಾಗಿ ಬಿಡುತ್ತದಪ್ಪ ಯಾಕೋ ಬರವಲ್ರಿ ಇವರು ಅಂತ ಹೇಳ್ಕೊಂಡು ಬಂದ ಚಲೋ ಮಾಡಿದ್ ನೋಡಪ್ಪ.
1: ಮತ್ತೆ ನಮ್ಮ ಜಾನುವಾರುಗಳು ಹಂಗೆ ಅಲ್ರಿ, ಎಲ್ಲಾ ಟೈಮ್ ಪ್ರಕಾರ ನೋಡ್ರಿ ನಮ್ ಜಾನುವಾರುಗಳು. ಹಸು ಆಯ್ತಂತಾರ ಸೀದಾ ಮನೆ ಕಡೆ ನಡೆದ್ ಬಿಡ್ತಾವ, ಮತ್ತೆ ಮೇಯೋದಕ್ಕೆ ಹೋಗೋದಿತ್ತಪ್ಪ ಅಂತಾರೆ ಕರೆಕ್ಟ್ ತಮ್ಮಷ್ಟು ತಾವ ಹೊಂಟು ಬಿಡ್ತಾವ.
2: ಅಲ್ಲ ನೀ ಇಲ್ಲಿ ಇನ್ನೊಂದೇ ದನಗಳದು ಅಂತ ಹೇಳದಲ್ಲ, ಬೆಗ್ಗೆ ನಾವು ಬಿಟ್ವಿ ದನ ಅಂತಂದ್ರೆ ಕೊಟ್ಟಿಗೆಗಿಂದು ಸೀದಾ ಮೇಯ ಜಾಗಕ್ಕೆ ಹೋಗಿ,
1: ಹೌದಲ್ರಿ ಮತ್ತೆ ಹೌದು ಹೌದು.
2: ಸಾಯಂಕಾಲ ಕತ್ತಾಲಿತ್ತು ಅಂತಂದ್ರ ಯಾರ ಮನಿ ದನಗಳು ಅವ್ರ ಮನಿ, ಏನೋ ಒಂದೆರಡು ಕಳ ದನ ಇದ್ವು ಅಂತಂದ್ರೆ ಆ ಕಡೆ ಕಡೆ ಹೋಗ್ತಾವ ಆಮದ್ ಬೇರೆ. ಆದ್ರೆ ಸಾಮಾನ್ಯವಾಗಿ ನೋಡ್ಬೇಕು
1: ಗೌಡ್ರ, ಇದೇ ಮಾತಿನ ಮೇಲೆ ಒಂದು ಮಜಾ ಹೇಳೇನ್ರಿ. ಒಂದು ಘಟನೆ ಆಗಿತ್ತು ಒಂದ್ ಎರಡು ವರ್ಷದ ಹಿಂದೆ.
2: ಹೌದಾ?
1: ಹ್ಞೂನ್ರಿ
2: ಹೇಳಪ್ಪ. ಮತ್ತೆ
1: ಅದ್ ಏನಾಯ್ತ್ರಿ, ಒಂದು ಜಾತ್ರೆಗೆ ಹೋಗಿದ್ದಿರಿ ನಾನು. ಜಾತ್ರೆಗೆ ಹೋದಾಗ ನಮ್ಮ ಹುಡುಗ ಜಾತ್ರೆಗ ಏನ್ ಮಾಡ್ತು ಅಪ್ಪ, ದಿವಸ ಆಟೋ ರಿಕ್ಷಾದಾಗ ಏರ್ತೀವಿ, ಬಸ್ನಾಗ ಏರ್ತೀವಿ, ಇವತ್ತ ಟಾಂಗಾದಾಗ ಏರೋಣ ಅಂತ ಹೇಳತ್ತಂದ. ಬಾಳ ಖುಷಿ ಟಾಂಗಾ ಕುದುರೆ. ಅದಕ್ಕ ನಾನು ಅತ್ತಂದೆ ಆಯ್ತು ಆಗ್ಲಿ ಬಿಡಪ್ಪ ತಮ್ಮ, ಮತ್ತ ಟಾಂಗಾದಾಗ ಏರು ನಡಿ, ಹೋಗೋಣ ಮಾರ್ಕೆಟ್ಗೆ ಟಾಂಗಾದಾಗ ಅಂತ ಹೇಳಿ ಆ ಟಾಂಗಾ ವಾಲನ್ ಕಡೆ ಹೋಗಿ ನಿಂತೀವ್ರಿ. ಅವ್ ಟಾಂಗಾ ಒಂದು ಟೈಮ್ ಮುಗಿದಿತ್ತು, ಈಗ ಎಂಟಾಗಿದ್ರಿ ಸಾಹೇಬ್ರ, ಈಗ ಮತ್ತೆ ನಮ್ದು ತಡ ಆಯ್ತು, ಮತ್ ನಮ್ದು ಮನೆಗೆ ಹೋಗೋ ಟೈಮ್, ಈಗ ಕುದುರೆ ಹೋಗೋದಿಲ್ಲ, ಈಗ ಮಾರ್ಕೆಟ್ಗೆ ಹೋಗೋದಿಲ್ಲ, ಬಂದ್ರಿ ಅಂತ ಹೇಳಂತ ಅಂದ್ಕೂಡ್ಲೆ. ಹಂಗ್ ಮಾಡಪ್ಪ ಹುಡುಗ ಕ್ಯಾಶ್ ಮಾಡಕತ್ತ, ಮತ್ತೆ ಏನಾರ ಮಾಡಿ ಒಂದ್ ಅರ್ಧ ದಾರಿಯರೇ ಕರ್ಕೊಂಡು ಹೋಗು ಅಂತ ಹೇಳತ್ತ. ಮತ್ತ ಒಂದ್ ಆಯ್ತ್ರಿ ಸಾಹೇಬ್ರ, ಇಟ್ ಹೇಳಕತ್ತೀರಿ, ಮತ್ತ ಹುಡುಗಗು ಇಷ್ಟೆಲ್ಲ ಇದು ಅದ ಕಸದ ಅಂತ ಹೇಳಿ ಆಯ್ತು ಕೊಂಡ್ರಿ ಅಂತ ಹೇಳತ್ತ. ಆಮೇಲೆ ನಾವ್ ಕೂತೀವ್ರಿ, ನಾವ್ ಕೂತಿದ್ದಟ್ಟೆ ಖರೀರಿ, ಅದು ಕುದುರೆ ಎಲ್ಲಿ ಮುಂದೆ ಹೋಗವಲ್ತ್ರಿ, ಹೋಗಲ್ತಿರದು ಹೊಡಿತಾನ, ಚಾಬುಕ್ ತಗೊಂಡ್ ಹೊಡದ, ಬಾರ್ಕೋಲ್ ತಗೊಂಡ್ ಹೊಡದ, ಏನೇನೋ ಮಾಡದ, ಒಟ್ಟದ ಕಸರತ್ ಮಾಡದ, ಅದು ಮಾತ್ರ ಒಂದ್ ಹೆಜ್ಜೆ ಮುಂದಿಡ್ಲಿಲ್ರಿ. ಹುಡುಗ ಅಳಾಕತ್ತ, ಇದೇನತ್ತಿದ್ ಅಂತ ಹೇಳತ್ತನಗಾಯ್ತು. ಅದಕ್ಕ ಅವನು ಹೇಳ್ದ ಟಂಗವಾಲನು ಹೇಳಿ, ಇಲ್ರಿ ಸಾಹೇಬ್ರ, ಮತ್ ಕುದುರೆ ಅದ್ರದ ಟೈಮ್ ಆಯ್ತ್ರಿ, ಮತ್ ಅದು ಮನೆಗೆ ಹೋಗೋ ಟೈಮ್, ಈಗ ಏನ್ ಮಾಡಿದ್ರಿ ನೀವು, ಸಾವಿರ ಕೊಟ್ಟರು ಅದು ಹೋಗಂಗಿಲ್ರಿ ಅಂತ
0: ಹೇಳಿ.
1: ಅಂದ್ರ ಪ್ರಾಣಿಗಳದ ನಿಯತ್ತು ಬಹಳ ಇರ್ತದ್ರಿ ಗೌಡ್ರ.
0: ಅಲ್ಲ ನಾವು ಟೈಮ್ ನೋಡ್ತಿರ್ತೀವಿ, ಗಳಿಗೆ ಗಳಿಗೆ ಟೈಮ್ ನೋಡ್ಕೊಂಡ ಇಷ್ಟ ಆಗ್ಯದ ಅಂತ ಹೇಳ್ತೀವಿ, ಅವಕ್ಕೇನ್ ಟೈಮ್ ತಿಳಿಬೇಕು.
1: ನಮ್ ಡಾಕ್ಟರ್ ಸಾಹೇಬ್ರು ಒಂದು ವಿಚಾರ ಹೇಳ್ತಿದ್ರಿ, ಅದ್ರೊಳಗ ಜೈವಿಕ ಗಡಿಯಾರ ಅಂತ ಹೇಳಿ ಅಂತಾರಂತ್ರಿ, ಪ್ರಾಣಿಗಳಲ್ಲಿ ಜೈವಿಕ ಗಡಿಯಾರ ನಮ್ಮಲ್ಲಿ ಇರ್ತದ್ರಿ. ಜೈವಿಕ ಗಡಿಯಾರ ಅಂತಂದ್ರೆ ಟೈಮ್ ಟು ಟೈಮ್ ಹಿಂಗ ನಾವು ಕೆಲಸ ಮಾಡ್ಬೇಕು, ಮುಂಜಾನೆ ಐದ್ ಗಂಟೆ ಕೇಳಬೇಕು ಅಂತಂದ್ರೆ ಐದ್ ಗಂಟೆ ಕೇಳಬೇಕು, ಹಿಂಗ ರಾತ್ರಿ ಹತ್ತಕ್ಕೆ ಮಕ್ಕೋಬೇಕಂದ್ರೆ ಹತ್ತಕ್ಕೆ ಮಕ್ಕೋಬೇಕು.
2: ಇಲ್ಲಿ ಕೆಲವರು ಹೇಳ್ತಾರಲ್ಲ ಐದು ಕೆಪ್ಸ್ಬೇಕು, ಅವ್ರ ಅಲಾರಾಮ್ ಇಟ್ಟಿರೋದಿಲ್ಲ, ಕರೆಕ್ಟ್ ಐದು ಕೆಪ್ಸ್ ಬಿಡ್ತಾರೆ.
1: ಅದಕ್ಕೆ ಜೈವಿಕ ಗಡಿಯಾರ ಅಂತಾರ್ರಿ. ಮತ್ತ ನಮಗೆಲ್ಲ ಈ ಗಡಿಯಾರ ಅದಾವ, ಅಲಾರಾಮ್ ಅದಾವ, ಯಾವ್ದಾವ್ರಿ, ಆದ್ರೆ ಪ್ರಾಣಿಗಳಿಗೆ ಎಲ್ಲಿ ಬರ್ಬೇಕ್ರಿ? ಅದಕ್ಕೆ ಅವು ನಿಸರ್ಗದ ಜೋಡಿನೇ ನಡೀತಾವ ನೋಡ್ರಿ, ಎಷ್ಟು ಶಿಸ್ತುಬದ್ಧವಾಗಿ ನಡೀತಾವ. ಏನ್ ಕತಿ, ಆ ಶಿಸ್ತು ನಮಗೂ ಬರ್ಬೇಕಾಗ್ಯದ ನೋಡ್ರಿ. ಮತ್ತೆ
2: ಅದು ಬಹಳದಪ್ಪ ಟೈಮ್ ಸೆನ್ಸ್ ಏನಂತ ನೋಡು.
1: ಹೌದ್ರಿ,
2: ಅದು ಬಹಳ ಅವಶ್ಯಕ.
1: ಮತ್ತೆ
0: ಇನ್ನೊಂದೇನಂದ್ರೆ ಶಿವಣ್ಣ
1: ಹೇಳ್ರಿ,
0: ನಾ ಸಣ್ಣಕ್ಕಿದ್ದಾಗ ನಮ್ಮ ಮನೆಯಾಗ ದನ ಇದ್ವಪ್ಪ, ಬಂಡಿ ಹೊಂ ಬರ್ತಿದ್ನಲ್ಲ ಆಳ ಮಗ, ಸಂಜೆ ಮುಂದೆ ಏನ್ ಮಾಡ್ತಿದ್ದವ, ತನಗ ಸುಸ್ತು ಹೊಡೆದ್ ಬಿಡ್ತಿತ್ತು, ಕೆಲಸ ಮಾಡಿ ಕೆಲಸ ಮಾಡಿ ಬಂಡಿ ಕಟ್ಟಿ ಬಂಡಾಗ ತಾ ಮಲ್ಕೊಂಡ್ಬಿಡ್ತಿದ್ದ, ಸೀದಾ ಮನೆಗೆ ಬರ್ತಿದ್ರು ನೋಡ, ತನಗ ಎಲ್ಲಿ ಹೊಳ್ಳೋದಿಲ್ಲ ಏನಿಲ್ಲ, ಸೀದಾ ಹಾದಿ ಹಿಡ್ಕೊಂಡು ಮನೆಗೆ ಬಂದು ನಿಂದಿರ್ತಿದ್ರು.
2: ಹೋಗ ಬಂದ್ಬೇಕಾದ್ರೆ ಸ್ವಲ್ಪ ಕಡೆ ಜಗ್ಗಾಡ್ತಾವ.
1: ಅಂದ್ರೆ ಅವ್ಕೆ ಹೆಂಗ್ ಪ್ರಜ್ಞೆ ಇರ್ತದ ನೋಡ್ರಿ,
0: ಅದೇ
1: ನಾವು ಇದೇ ಮನೆಗೆ ಹೋಗ್ಬೇಕು, ಇದೇ ಕೊಟ್ಟಿಯಾಗಿ ನಮ್ಮ ವಾಸ್ತವ್ಯ, ಮತ್ ಇವ್ರು ನಮ್ಮವರು ಅನ್ನುವಂತದ್ದೇನ ಭಾವನೆ ಪ್ರಾಣಿಗಳಲ್ಲಿ ಇರ್ತೈತಿ.
0: ಹದಿನೈದು ಇಪ್ಪತ್ತು ನಿಮಿಷ ನಿದ್ದೆ ಮಾಡಿದ್ದೆ ಎದ್ದು ಬಿಡ್ತಿದ್ದ.
1: ಬರೋಬ್ರಿ ಬರೋಬ್ರಿ ಅದ್ರಿ ಬರೋಬ್ರಿ ಅದ. ಆದ್ರ ಇಂತಹ ಜಾನುವಾರುಗಳನ್ನ ನಾವು ಕಣ್ಣಾಗ ಕಣ್ಣಿಟ್ಟು ಕಾಯ್ಬೇಕಲ್ರಿ ಗೌಡ್ರಿ.
2: ಹೌದಲ್ರಿ
1: ಅಲ್ರಿ ಗೌಡ್ರ, ಈ ಬ್ಯಾಸಿಗೆ ಚಾಲು ಆಯ್ತು ಅಂತಂದ್ರ ನನಗ ಒಂಥರ ಬಂದಾಗ ಆಗ್ಬಿಡ್ತ ನೋಡ್ರಿ. ಹ್ಞೂನ್ರಿ ಯಾಕೆ ಗೊತ್ತಿಲ್ರಿ, ನೋಡ್ರಿಲ್ಲ ಹೋದ ವರ್ಷ ಏನಾಯ್ತು ಇದೇ ಟೈಮ್ ಬ್ಯಾಸಿಗ್ಯಾಗ, ನಮ್ಮ ಕಲ್ಲಪ್ಪ ಒಂದು ಎರಡು ಎತ್ತುಗಳು ಸಿಡ್ಲು ಬಡದು ಸತ್ತು ಹೋದ್ರಿ.
0: ಅಲ್ಲ ಬ್ಯಾಸಿಗೆ ಬಂದ ಕೂಡಲೇ ಮತ್ತೆ ಮಳೆ ಗಾಳಿ ಅವಕಾಳಿ ಮಳೆ ಚಾಲೂ.
1: ನಮ್ಗೆ ಏನದ ಅಂತಂದ್ರೆ ಈ ರೈತಾಪಿ ಮಂದಿ ಬರೋಬ್ಬರಿ ಸಂರಕ್ಷಣೆ ಮಾಡ್ ನೋಡ್ರಿ.
0: ಅಲ್ಲಪ್ಪ ಸಂರಕ್ಷಣೆ ಮಾಡೋದಿಲ್ಲ ಅಂತ ಅನ್ನೋದಿಲ್ಲ, ಅವು ಅಡವಿ ಆಗಿರ್ತಾವಪ್ಪ
1: ಬರೋಬ್ಬರಿ.
0: ಹಗಲತ್ನಾಗ ಮಳೆ ಬಂತು ಅಂದ್ರೆ ಮತ್ತೆ ಎಲ್ಲಿ ಬರಬೇಕು, ಮನೆಗೆ ಬರ ತನಕ ತ್ರಾಸಲ್ಲ.
1: ಇದು ಈ ವಿಚಾರ ಬಹಳ ಮಾಡಿದ್ರಿ ನಾನು. ಏನ ಹೋದ್ಸಲ ಕಲ್ಲಪ್ಪಂದು ಎರಡು ಎತ್ತು ಸತ್ತು, ಅದ್ರ ನಂತರ ಬೀರಪ್ಪ
0: ಬೀರಪ್ಪನು
1: ಒಂದ್ ಇಪ್ಪತ್ತು ಕುರಿ ಹೋದ್ರಿ,
0: ಕುರಿ ಹೋದ್ರು
1: ಸಿಡ್ಲು ಬಡದೆ ಹೋದ್ರಿ.
2: ಇದು ಒಂದು ಬ್ಯಾಸಗಿ ಕತಿ ಅಲ್ಲ, ಪ್ರತಿ ವರ್ಷ ಬ್ಯಾಸಗಿ ಒಳಗ ನಾವು ಪೇಪರ್ ನ್ಯೂಸ್ ನೋಡಿದ್ರ ಇದೇ ಇರ್ತಾವ ಅಂತ
1: ಹೇಳ್ತಾವ್ರಿ, ಮತ್ತಿಷ್ಟು ಕೆಟ್ಟ
2: ನೆನಪು ಹೋಗೋದಿಲ್ಲ,
0: ಒಂದಿಲ್ಲ ಒಂದ್ ಕಡೆ ಘಟನೆಗಳಾಗ್ತಾನೆ ಇರ್ತಾವ.
2: ಅಲ್ಲ ನಾ ಏನನ್ನೋದು, ಈ ಸಿಡಿಲ್ ಏನ್ ಹೊಡಿತಾವಲ್ಲ ಈ ಅವಕಳಿ ಮಳಿ ಟೈಮ್ ಬ್ಯಾಸಗಿ ಒಳಗಂತೂ ಬಹಳ ಇದ್ರಿಂದ ನಾವು ತಿಳ್ಕೊಬೇಕಪ್ಪ, ಹೆಂಗಾದ್ರ ನಾವು ಸಿಡಿಲಿಂದ ತಪ್ಪಿಸ್ಕೊಳಕ್ ಸಾಧ್ಯ.
1: ಯಾಕಂತಂದ್ರ
2: ಸಿಡಿಲ್ ಯಾವ ಟೈಮ್ನಾಗ ಸಾಮಾನ್ಯವಾಗಿ ಬರುತ್ತೆ ಅನ್ನೋದು ನಮಗ್ ಒಂದ್ ಅಂದಾಜ್ ಅದ. ಈಗ ಮಳೆಗಾಲದಾಗ ಪೂರ್ಣ ಮಳೆ ಸುರಾದಾಗ ಸಿಡಿಲು ಬರೋದು ಬಹಳ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಹೇಳಪ್ಪ.
1: ಅದೇ ರೀ ಗೌಡ್ರೆ, ನಾನು ಇದೇನಾಯ್ತಲ್ಲ ಘಟನೆ ಹೋದ ವರ್ಷ, ಅದಕ್ಕೆ ನಾನು ಡಾಕ್ಟರ್ ಸಾಹೇಬರಿಗೆ ಅವ್ರಿಗೆ ಹೋಗಿದ್ದೆ. ಅಂದೆ ನೋಡ್ರಿ ಸಾಹೇಬ್ರ, ಹಿಂಗಾದ್ರೆ ಹೆಂಗ ದನಗಳು ಇರ್ತಾವ, ದೊಡ್ಡ ದೊಡ್ಡ ದನಗಳು ಇರ್ತಾವ, ಲಕ್ಷಾನುಗಟ್ಲೆ ಕೊಟ್ಟು ತಂದಿರ್ತೀವಿ, ಮತ್ತ ಅವು ನಮ್ ಜೋಡಿ ಇಲ್ಲಪ್ಪ ಅಂತಂದ್ರೆ ನಮ್ಮ ರೈತಾಪಿ ಕೆಲಸ ಹೆಂಗ್ ಬದುಕಾಗೋದಿಲ್ಲ.
0: ಒಂದ್ ಹೋಗಿ ಒಂದ್ ಉಳಿತಂದ್ರೆ ಅದು ಕೆಲಸ
1: ಆಗಂಗಿಲ್ಲರಿ. ಅದಕ್ಕೆ ಏನಾರೇ ಮಾಡ್ರಿ ಡಾಕ್ಟರ್ ಸಾಹೇಬ್ರ ಬಗ್ಗೆ ಏನಾರೇ ಒಂದು ವಿಚಾರ ಮಾಡ್ಬೇಕಲ್ಲ ನಾವು ರೈತರಾದವರು. ಅವ್ರ ಎಲ್ಲ ವಿಶ್ವಕೋಶ ಇದ್ದಂಗ ರೀ ಡಾಕ್ಟರ್ ಸಾಹೇಬ್ರ, ಜಾನುವಾರುಗಳ
2: ಸುರಣೆ
1: ಅವರು ಹೇಳಿದ್ರಿ, ಅವಾಗ ಹೇಳಿದ್ರು ಅವಾಗ ಅಟ್ಟು ನಾ ನಿಮಗೆ ಹೇಳ್ಬೇಕಂತ ನೆನಪಾಗ್ಲಿಲ್ಲ ಅವು ದಿವಸಗಳು ಹೋದವು. ಮತ್ ಈಗ ಒಮ್ಮೆ ನೆನಪಾಯ್ತು, ಮೊನ್ನೆ ಗುಡುಗುಡ್ ಸಿಳ್ಳಿನ ಮಳಿ ಆಯ್ತಲ್ರಿ, ಹಿಂಗಾಗ್ಬಿಡಿ ಅದ್ ನೆನಪಾಯ್ತು ನೋಡ್ರಿ. ಮತ್ ನನಗೆ
2: ಅಲ್ಪ ಮತ್ ಹೇಳಲ್ಲ ಏನಾದ್ರು ತಿಳ್ಕೊಂಡು ಬಂದಿದೆ, ನಾವ್ ಏನ್ ಕಾಳಜಿ ವಹಿಸಬೇಕು
1: ಏನಂತಂದ್ರಿ. ಮೊದ್ಲ ಅವ್ರು ಹೇಳಿದ್ರು ಸಿಡಿಲಿನ ಬಗ್ಗೆನೆ ಹೇಳ, ಸಿಡಿಲ್ ಅಂತಂದ್ರ ನೋಡಪ್ಪ ಅದು ಸಾಮಾನ್ಯ ಅಲ್ಲ, ಅದ್ರೊಳಗ ಭಾರಿ ಶಕ್ತಿ ಇರತೈತಿ. ಸಿಡಿಲ್ ಅಂತಂದ್ರೆ ಏನು ಕರೆಂಟ್ ಅಪ್ಪ, ಅದು ಮೋಡಗಳು ಡಿಕ್ಕಿ ಆದ ಕೂಡಲೇ ಏನಾಗ್ಬಿಡ್ತಿ, ಅಲ್ಲಿ
2: ಮಿಂಚು ಬರ್ತಲ್ಲ,
1: ಮಿಂಚು ಬರ್ತದ ನೋಡ್ರಿ. ಮಿಂಚ್ ಅನ್ನೋದೇ ಒಂದು ದೊಡ್ಡ ಶಕ್ತಿ ಇರುವಂತದ್ದು. ಅದೇನಪ್ಪ ನೆಲತನ ಬರ್ತದ, ನೆಲಕ್ಕೆ ಬಂದು ಬಡಿತದ, ಬಡದಾಗ ಅಲ್ಲಿ ಏನು ಯಾವ ಪ್ರಾಣಿಗಳಿರ್ಲಿ, ಮನುಷ್ಯರಿರ್ಲಿ, ದನಗಳಿರ್ಲಿ,
2: ಗಿಡ
1: ಇರ್ಲಿ, ಬಡದ ಬಿಡ್ತೈತಿ, ಅದರಿಂದ ನುಕ್ಸಾನ ಆಗ್ತದ. ಅದು ಕರೆಂಟ್ ಅಪ್ಪ, ಭಯಂಕರ ಅಗಾಧ ಪ್ರಮಾಣದ ಕರೆಂಟ್ ಇರ್ತೈತಿ ಅದ್ರೊಳಗ ಅಂತ ಹೇಳಿ ಅಂತಂದ್ರೆ.
2: ಅಲ್ಲಿ ಮತ್ತೆ ಅಲ್ಲಪ್ಪ ಈಗ ಕರೆಂಟ್ ದೊಡ್ಡದು ಅಂತ ಹೇಳ್ತಿದ್ರ, ಶಕ್ತಿ ಬಹಳ ಅಂತ ಹೇಳ್ತಿ. ಈ ಪ್ರತಿ ವರ್ಷ ಸಿಡ್ಲು ಬಡದು ಸಿಡ್ಲು ಹೊಡೆದು ನಾವು ನೋಡ್ತೀವಿ, ಇನ್ ಅದಕ್ಕೆ ಹೆಂಗ್ ಹಿಡಿಯೋದ್, ಹೆಂಗ ನಿಂದ್ರಿಸೋದ್, ಹೆಂಗಪ್ಪ ನಮ್ಗೆ ಹೆಂಗ್
1: ಸಾಧ್ಯನೇ ಇಲ್ಲರಿ
0: ಗೌಡ್ರಿ.
2: ಆದ್ರೆ ನಾ ತಪ್ಪಿಸ್ಕೊಳ್ಳೋದಿಲ್ಲ,
0: ತಪ್ಪಿಸ್ಕೊಳ್ಳೋದು ವಿಚಾರ ಮಾಡ್ಬೇಕು ನಾವು.
1: ಅದೇ ಮುಖ್ಯ ನೋಡಿರೋದು. ನಾನು ಡಾಕ್ಟರ್ ಸಾಹೇಬ್ರಿಗೆ ಅಂದೆ, ಆಲ್ರೆಡಿ ಡಾಕ್ಟರ್ ಸಾಹೇಬ್ರ ನೀವೇ ಅಂತ ಹೇಳತ್ತೀರಿ, ಅಗಾಧ ಪ್ರಮಾಣದ ಶಕ್ತಿ ಇರ್ತೈತಿ, ನಮ್ಮ ಮನೆಯಾಗಿಂದ ಕರೆಂಟ್ ನಮಗೆ ಹಿಡಿಯಕ್ ಆಗಂಗಿಲ್ಲ, ಏನ್ರಿ ತಪ್ಪಿ ಏನ್ರಿ ಬಟನ್ ಹೆಚ್ಚಿಗೆ ಆಯ್ತು ಅಂದ್ರೆ ಶಾಕ್ ಬರ್ತೈತಿ, ಜುಮ್ಮತ್ ಹೊಡಿತೈತಿ. ಇನ್ನು ನಾವು ಬಯಲ್ನೊಳಗಿದ್ದಾಗ ಅಕಸ್ಮಾತ್ ಸಿಡಿಲು ಬಿತ್ತು ಅಂತಂದ್ರೆ ನಮ್ ಗತಿ ಅದು ಹಿಂಗಾಗ್ಬಿಡ್ತದ. ಮತ್ತ ನಮ್ಮ ರೈತಾಪಿ ಜನರದ ಕೆಲಸ ಇರುವುದೇ ಹೊಲದಾಗ ಬಯಲು ಪ್ರದೇಶದಲ್ಲಿ. ಮತ್ ಏನ್ರಿ ಮಾಡ್ಬೇಕ್ರಿ, ಇದು ಏನು ಮುಗಿಲಾರದ ಕತಿ ಅಲ್ಲ ಇದು ಅಂತ ಹೇಳ್ತಂದೆ. ಅವ್ರಂದ್ರು ನೋಡಪ್ಪ ಶಿವಣ್ಣ, ಇದು ಹೆಂಗದ ಅಂತಂದ್ರ, ನಿಮಗ ಬ್ಯಾಸಿಗೆ ಅಂತೂ ಪ್ರತಿ ವರ್ಷ ಬರುವುದನ್ನ, ಅವಕಾಳಿ ಮಳಿಗಳು ಪ್ರತಿ ವರ್ಷ ಇರುವನ, ಮತ್ತ ಬ್ಯಾಸಿಗೆ ಯಾವಾಗ ಬರ್ತದಪ್ಪ ಅಂತಂದ್ರು ಇದೇನ್ರಿ ಡಾಕ್ಟರ್ ಸಾಹೇಬ್ರ ನೀವು ಹಿಂಗ್ ಕೇಳ್ತೀರಿ, ಬ್ಯಾಸಿಗೆ ಮತ್ತ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಇವೆಲ್ಲ ಬ್ಯಾಸಿಗೆ ತಿಂಗಳಲ್ರಿ ಅಂದ್ರೆ ಅಂದ್ ಹಾ ಹಂಗಲ್ಲಪ್ಪ, ಮತ್ ಹಂಗಾದಾಗ ನೀವು ಎಚ್ಚರದಿಂದ ಇರಬೇಕಲ್ಲ. ಹೌದ್ರಿ ಎಚ್ಚರದಿಂದ ಇರಬೇಕು, ಹಂಗಾದ್ರೆ ಒಂದ್ ಸ್ವಲ್ಪ ಹೇಳ್ರಿ ನಾವು ಯಾವಾಗ ಎಚ್ಚರದಿಂದ ಇರಬೇಕು. ಈಗ ನೋಡಪ್ಪ ಅಣ್ಣ, ಅವಕಾಳಿ ಮಳಿಗಳು ಅಂತಂದ್ರ ಬ್ಯಾಸಿಗೆ ಬರ್ತಾವ, ಬ್ಯಾಸಿಗೆ ಯಾವಾಗ ಬರ್ತಾವ ಅಂತಂದ್ರ ಹೆಂಗ್ ಬರ್ತಾವ ಅಂತಂದ್ರ, ವಾತಾವರಣದೊಳಗ ಉಷ್ಣತೆ ಏರುಪೇರು ಆದ ಕೂಡ್ಲೆ, ಅಂದ್ರ ವಾತಾವರಣದೊಳಗ ಉಷ್ಣತೆ ಹೆಚ್ಚಾದ್ಲೆ ಮಳಿ ಬರುವಂತ ಸಾಧ್ಯತೆಗಳು ಇರ್ತಾವ. ಅದು ಯಾವಾಗ ಮುಂಜಾನಿಂದ ಮಧ್ಯಾಹ್ನ ತನ ನೆಲ ಕಾಯ್ತದ, ಕಾಯ್ದು ಹವಾ ಮ್ಯಾಲ್ ಹೋಗಿ ಬಾಷ್ಪಾಗಿ ಮೋಡ ತಯಾರಾಗಿ ಮಳಿ ಬರ್ತಾವ ಅಂತಂದ್ರ ಮಧ್ಯಾಹ್ನ ತನ ಅಂತಂದ್ರ ಮಧ್ಯಾಹ್ನ ಮೂರ್ ನಾಲ್ಕರ ತನ ಇದು ನಡೀತದ. ಮೂರ್ ನಾಲ್ಕರ ನಂತರ ಏನಪ್ಪಾ ಅಂತಂದ್ರ ಮೋಡಗಳ ತಯಾರಾಗಿ ಗುಡುಗು ಸಿಡ್ಲು ಬರುವಂತದ ಸಂದರ್ಭ ಅವಾಗ ಹೆಚ್ಚಿರ್ತದ,
0: ಸಂಜೆ ಟೈಮ್ನಾಗೆ ಹೆಚ್ಚು ಕಡಿಮೆ ಬರ್ತದ ಅಂತ
1: ಅಂದ್ರ ನಾವೇನ್ ಮಾಡ್ಬೇಕು, ಮಧ್ಯಾಹ್ನ ಸಾಧ್ಯ ಆದಷ್ಟು ಮಧ್ಯಾಹ್ನ ತನ ನಮ್ಮ ಎಲ್ಲಾ ಕೆಲಸಗಳು ಮುಗಿಸ್ಕೊಂಡು ಸೀದಾ ಮನೆಗೆ ಹೊಂಟು ಬಿಡ್ಬೇಕು.
2: ಅಂದ್ರೆ ಸ್ವಲ್ಪ ಉಳಿದ ಟೈಮ್ನ ಸ್ವಲ್ಪ ಸಂಜೆತನ ಇರ್ತೀವಿ, ಬ್ಯಾಸಿಗೆ
1: ಟೈಮ್ನೊಳಗೆ ಇರಬೇಡ್ರಿ. ಯಾಕಂತಂದ್ರ ಅವಕಾಳಿ ಮಳೆಗಳ ಟೈಮ್ ಏನು ಮೂರ್ ನಂತರ ಅದು ಮಧ್ಯಾಹ್ನ ನಂತರ ಒಟ್ಟು ಚಾಲು ಆಗಂತ ಸಾಧ್ಯತೆ
0: ಹೊಂಟ
2: ಬಿಟ್ಟಿವಪ್ಪ ಹಾದೆ ಹೊಡಿತದ್ರಿ.
1: ಈಗ ನೋಡ್ರಿ ಗೌಡ್ರ ಹೇಳ್ತೀನಿ ಕೇಳ್ರಿ, ಈಗ ಸಿಡಿಲಿಂದ ಒಂದು ಗುಣ ಹೇಳ್ತೀನಿ.
2: ಈಗ ನಾವೊಂದು ವಿಚಾರ ಹಾದೆ ಹೊಂಟೇನ್ ನೋಡುದು, ಗಿಡಗಳು ಬಹಳ ಇರ್ತವೆ, ಗಿಡಗಳು
1: ನಾವು ಮಾಡೋದು ಅದೇ ತಪ್ಪತ್ತಂದ್ರಿ ಡಾಕ್ಟರ್ ಸಾಹೇಬ್ರು. ಫಸ್ಟ್ ತಪ್ಪು ನಾವು ಮಾಡೋದು ಗಿಡದ ಕೆಳಗೆ ಹೋಗಿ ನಿಂತಿರೋದು.
2: ನಮ್ಮ ಹೊಲ ಎಷ್ಟು ದೂರದ ನಿಂತು ಕೊನೋದೇನು
1: ಕರೆಯದಲ್ರಿ,
2: 4 ಕಿಲೋಮೀಟರ್ ಅದ.
1: ಹೌದಲ್ರಿ, ಹೌದು,
2: ಗಿಡ ಏನು ಸಿಗೋದಿಲ್ಲ ಅಲ್ಲಿ,
0: ಅದಕ್ಕೆ
2: ಏನ್ ತೋರಿಸ್ಕೊಂಡ್ ಬರ್ಬೇಕು. ಹೆಂಗ್ ಮತ್ತೆ
1: ತೋರಿಸ್ಕೊಳ್ಳೋದು ಚಲೋ ಅಲ್ರಿ ಗೌಡ್ರ, ಸಿಡಿಲು ಹೊಡಸ್ಕೊಳ್ಳೋಕಿಂತ ತೋರಿಸ್ಕೊಳ್ಳಿ ಚಲೋ ಅಲ್ಲ ಮತ್ತೆ
2: ಗಿಡ ಕೇಳ ನಿಂತು ಹೊಡಿತ.
1: ಈಗ ಅದನ್ನೇ ಹೇಳಿದ್ರಿ, ಯಾಕಪ್ಪ
0: ದೂರ ಹೊಲ ಇದ್ದವ್ರು ಸ್ವಲ್ಪ ದೊಡ್ಡ ಬಿಡ್ಬೇಕು ಹೊಲ ಜಲ್ದಿ ಬಂದ್ಬಿಟ್ರಾಯ್ತು ಮನೆ ಕಡೆಗೆ.
1: ಕರೆಯದ್ರಿ
0: ಮತ್ತೆ
1: ಅದಕ್ಕೆ.

0: ಏನಂದ್ರು ಒಂದೇ ತಪ್ಪು ನಾವು ಮಾಡೋದಂತಂದ್ರೆ ಸೀದಾ ಹೋಗಿ ಕೆಳಗೆ ಗಿಡದ ತೆಳಗೆ ಎತ್ತರ ಗಿಡ ಇರ್ತಾವ ನೋಡ್ರಿ, ಅವು ಆಗಿಂದಾಗ ಆಕರ್ಷಣೆ ಮಾಡಿಬಿಡ್ತಾವ ಅಂತ್ರಿ.
1: ಅಂದ್ರ ನೀ ಹೇಳದಪ್ಪ, ಸಿಡಿಲು ಹೊಡಿತು ಅಂದ್ರೆ ಈ ಎತ್ತರ ಗಿಡಗಳು ಅದಕ್ಕೆ ಬಲಿ ಬಂದು ಬಹಳ.
0: ಹೌದೌದು,
1: ಮೊದಲು ಅಂದಂಗ
0: ಅದ್ರ ತೆಳಗೆ ಯಾರು ನಿಂತಿರ್ತಾರ ಅವ್ರಿಗೆ ಅಪಾಯ ಇದ್ದದನ್ನೇ ಇದೆ ಯಾವತ್ತದು.
1: ಅಂದ್ರೆ ನೀ ಹೇಳದ ಪ್ರಕಾರ ಗಿಡದ ಕೆಳಗೆ
0: ನಿಂದಿರ್ಬಾರ್ದು. ಆಮೇಲೆ ಇನ್ನೊಂದ್ ಏನಂತಂದ್ರಿ, ಈಗ ನಾವು ಬಹಳಷ್ಟು ಮಂದಿ ನಾವು ನೋಡಿವಿ ಮೋಟರ್ ಬೈಕ್ ಮೇಲೆ ಹೋಗ್ತಿರ್ತಾರ, ಗಾಡಿ ಐತಂದ್ಮೇಲೆ ಗಾಡಿ ಹತ್ತಿ ಹೊಂಟು, ಇಲ್ಲ ಸೈಕಲ್ ಮೇಲೆ ಹೊಂಟು ಬಿಡ್ತಾರ. ಅದನ್ನ ಮಾಡ್ಬೇಡ್ರಿ ಅಂತಂದ್ರ ಅವ್ರು.
1: ಇನ್ನೊಂದ್ ಯಾಕೆ ಮಾಡ್ತೀವಿ, ನಾನೇ ಭಾಸೆಲ್ಲ ಮಾಡ್ತೀನಿ. ಏನಾಗಿರ್ತದ, ಹಿಂಗ್ ಗಾಡಿ ಚಾಲೂ ಮಾಡಿರ್ತೀವಿ, ಒಮ್ಮೆಲೆ ಪಟ ಪಟ ಪಟ ನಾಲ್ಕನಿ ಬೀಳ್ತಾವ, ಮೈ ತೊಯ್ತ. ಅವ ಏನ್ ವಿಚಾರ ಮಾಡ್ತೀವಿ, ಸಾಮಾನ್ಯವಾಗಿ ಹೆಂಗೂ ಮರಿತದ, ಮನೆಗೆ ಹೋದ್ರೆ ಪಟ್ಟಿ ಬರ್ತದ, ಟೈಮರ್ ಉಳಿತಾರ. ಏನ್ ಅಲ್ಲೆಲ್ಲೋ ನಿಂತು ಆಮೇಲೆ ಒಂದ್ ತಾಸು ಮಳೆ ಸಿಕ್ಕು ಬಿದ್ದು ಆಮೇಲೆ ಮನೆಗೆ ಬಂದ್ ಬಟ್ಟಿ ಬದಲಾಯಿಸಿದ ಮೈಸ್ಕೊಂಡ್ ಬಂದ್ ಬಟ್ಟಿ
0: ಬದಲಾಯಿಸ್ ಬರೋಬ್ರ. ಗೌಡ್ರ, ನಾ ಒಂದ್ ಮಾತು ಹೇಳ್ತೀನಿ. ಈಗ ಇಂಥ ಮಳೆ ಏನಿರ್ತಾವಲ್ರಿ, ಬಹಳ ಆದ್ರ ಒಂದ್ ಅರ್ಧ ತಾಸು, ಬಾಳೆ ಬಹಳ ಅಂತಂದ್ರೆ ಒಂದ್ ತಾಸು, ಇಷ್ಟ ಆದ್ಮೇಲೆ ನಿಂತು ಬಿಡ್ತಾವ್ರಿ. ಅದ್ರ ನಂತರ ಹೋಗ್ಬೋದಲ್ಲ ನೀವು.
1: ಅಂದ್ರ ಗೌಡ್ಸೇಂದ್ರೆ ಒಟ್ಟು ಮಳೆ ಬರಬಾರ್ದು,
0: ಮಳೆಯಾಗ ಬರಬಾರ್ದು, ಮಿಚು ಗುಡುಗು ಇದ್ದಂತ ಟೈಮ್ನೊಳಗಂತೂ ಬರ್ಲೇಬಾರ್ದು. ಅಲ್ಲಿ ಎಲ್ಲರೇ ದೊಡ್ಡದು ಬಿಲ್ಡಿಂಗ್ ಇತ್ತು ಅಂತಂದ್ರೆ ಅದ್ರೊಳಗೆ ಹೋಗಿ ಆಶ್ರಯ ತಗೋಬೇಕು. ಒಂದು ಇಲ್ಲಪ್ಪ ಅಂತಂದ್ರೆ ಬಸ್ ಏನರೇ ಸಿಕ್ಕು ನಮಗ, ಸೀದಾ ಬಸ್ ಏರ್ಬೇಕು ಬಂದ್ ಬಿಡ್ಬೇಕು. ಇಲ್ಲ ನಮ್ದೇ ಒಂದು ಕಾರ್ ಐತಿಪ್ಪ, ನಮ್ದು ಗಾಡಿ ಐತಿ, ಚಲೋ ಅದೇವ್ ನಾವು ಎಲ್ಲ ಅಂತ ಹೇಳಿ ಅಂತಂದ್ರೆ ಗಾಡಿ ಒಳಗೆ ಸೀದಾ ಕೂತ್
1: ಬರ್ಬೋದು.
0: ಖುಲ್ಲಾ ತಿರುಗಾಡಬಾರ್ದು, ಖುಲ್ಲಾ ತಿರುಗಾಡಬಾರ್ದು. ಆಮೇಲೆ ಪಟ ಪಟ ನಾವು ಇದನ್ನ ಹಿಂಗ್ ವಿಚಾರ ಮಾಡಿದೀವಿ, ಇಲ್ಲಪ್ಪ ಇವತ್ ಗುಡುಗು ಸಿಡ್ಲಿನ ಮಳೆ ಬರೋ ಸಾಧ್ಯತೆಗಳದಾವ ಅಂತ ಹೇಳಿ ಸೀದಾ ನಮ್ಮ ದನಕರಗಳನ್ನ ಕುರಿಗಳನ್ನ ಏನೇ ತಗೊಂಡ್ ಬಂದು ಸೀದಾ ಅವನ್ನ ಕಟ್ಟಿ ಬಿಡ್ಬೇಕು.
1: ಎಲ್ಲಿ ನಿಂದ್ರಂಗಿಲ್ಲ ಮಾಡಂಗಿಲ್ಲ, ಸೀದಾ
0: ಸೀದಾ ಸುರಕ್ಷಿತವಾಗಿರುವಂತದ್ದು. ಆಮೇಲೆ ಈಗ ಇನ್ನೊಂದು ಹೇಳಿದ್ರಿ ಡಾಕ್ಟರ್ ಸಾಹೇಬರು, ಇಂಥ ಒಂದು ಸಂದರ್ಭ ಇದ್ದಾಗ ಹೊಲದೊಳಗ ಬಾವಿ ಇರ್ತೈತಿ, ಆಮೇಲೆ ಹೊಂಡ ಮಾಡ್ಯಾರ ನೋಡಿ ಇತ್ತೀಚಿನ ದಿವಸದೊಳಗೆ ಬಹಳ ಇರ್ತಾವ, ಆಮೇಲೆ ಹಳ್ಳ ಹರಿತಿತ್ತು, ಕೆರಿ ಇತ್ತು, ಅದ್ರ ಸಮೀಪ ಬಿಲ್ಕುಲ್ ಇರಬೇಡ್ರಿ ನೀವು ಅಂತ ಹೇಳ್ತಾರೆ.
1: ಅಲ್ಲಪ್ಪ ಅಂದ್ರೆ ಕೃಷಿ ಹೊಂಡದ ದಂಡಿ ಮೇಲೆ ಗಿಡ ಇದ್ವಿ ಅಂತಂದ್ರೆ ಅಲ್ಲಿ ನಿಂದ್ರಂಗಿಲ್ಲ,
0: ಅಲ್ಲಿ ಒಟ್ಟು ನಿಂದ್ರಂಗಿಲ್ರಿ, ಅಲ್ಲಿ ನೀರ್ ಇರ್ತದ ನೋಡ್ರಿ ಗೌಡ್ರ.
1: ಹೌದು,
0: ನೀರ್ ಇರ್ತದಲ್ಲ, ನೀರು ಆ ಕರೆಂಟ್ ಅನ್ನ ಆಕರ್ಷಣೆ ಮಾಡ್ತೀವಿ.
1: ಅಂದ್ರೆ ಶಿಡಿಲನ್ನ ನೀರ್ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ
0: ಅದ. ಅದಕ್ಕೆ ಬಾವಿ ಹತ್ರ ಆಗ್ಲಿ, ಕೃಷಿ ಹೊಂಡದ ಹತ್ರ ಆಗ್ಲಿ, ಅಂದ್ರೆ ನೀರಿನ ಯಾವುದೇ ಮೂಲ ಇರ್ಲಿ, ನೀರಿನ ಯಾವುದೇ ಮೂಲ ಇರ್ಲಿ, ಅದ್ರ ಸಮೀಪ ನೀವು ಇರಬಾರದು, ದನಕರುಗಳಿಗೆ ನೀರ್ ಕುಡಿಯಕ್ ಬಿಡಬಾರದು ಅನ್ನುವಂತ ಮಾತು ಅವ್ರು ಹೇಳಿದ್ರಿ. ಅದಕ್ಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ರಿ ಅವ್ರು, ಈಗ ತೋಟಗಾರಿಕಾ ಫಾರ್ಮ್ಗಳು ಇರ್ತವೆ ಬಹಳಷ್ಟು, ಸುತ್ತಲ ಕಬ್ಬಿಣದ ಬೇಲಿ ಹಾಕಿರ್ತೀವಿ, ಆ ಬೇಲಿ ಸಹಿತ ಸಮೀಪ ಇರಬಾರದು ನೀವು ಅಂತ ಹೇಳಂತಂದ್ರೆ, ಕಬ್ಬಣ ಇರ್ತದೆ, ಲೋಹ ಇರ್ತದೆ, ಅದು ಸಹಿತ ಆಕರ್ಷಣೆ ಮಾಡಿ ಸಿಡಿಲು ಹೊಡೆಯುವಂತ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಅದ್ರ ಸುತ್ತಮುತ್ತಲು ನೀವು ಇರಬಾರದು, ಗಿಡದ ಹತ್ತಿರ ಇರಬಾರದು,
2: ನೀರಿನ
0: ಹತ್ತಿರ ಇರಬಾರದು, ಬೇಲಿ ಹತ್ತಿರ ಇರಬಾರದು ಅಂತ ಹೇಳಿ ಇವೆಲ್ಲ ಹೇಳಿದ್ರಿ. ಅದ್ರ ಜೊತೆಗೆ ಇನ್ನೂ ಒಂದು ಬಹಳ ಮಜಾ ಹೇಳಿದ್ರಿ ಡಾಕ್ಟರ್ ಸಾಹೇಬರು, ಏನಂತಂದ್ರೆ ನಾವು ಒಂದ್ 8-10 ಮಂದಿ ಹೋಗಿರ್ತೀವಿ ಅಂತ ಹೇಳಿರಿ, ಹೊಲಕ್ಕೆ ಒಂದ್ 8-10 ಅದೇ, ನಾವೇನ್ ಮಾಡಿಬಿಡ್ತೀವಿ, ಜಲ್ದಿ ಗಡಬಡ ಗಡಬಡ ಮಾಡಿ ಅವ್ರ ಕೈ ಇವ್ರು ಹಿಡಿದು
2: ಓಡಾಡ
0: ಕೈ ಕೈ ಹಿಡ್ಕೊಂಡು ಓಡಾಡಕ್ ಚಾಲು ಮಾಡಿಬಿಡ್ತೀವಿ. ಅವಾಗ ಅದಕ್ಕಂದ್ರು ಯಾವುದೇ ಕಾರಣಕ್ಕೂ ಗುಂಪಿನೊಳಗೆ ಹೋಗುವ ಮುಂದೆ ಕೈ ಒಬ್ಬರಿಗೊಬ್ರು ಹಿಡಿಯಬಾರದು,
1: ಬೇರೆ ಬೇರೆ ನಡಿಬೇಕು,
0: ಬೇರೆ ಬೇರೆನೆ ಹೋಗಬೇಕು ಅಂತ ಹೇಳಂತ. ಯಾಕಂತಂದ್ರಿ, ಅಕಸ್ಮಾತ್ ಒಬ್ಬರಿಗೆ ಯಾರಿಗರೆ ಸಿಡ್ಲು ಬಡಿತು ಅಂತಂದ್ರ ಅದು ಇನ್ನೊಬ್ಬರ ಮೈಯಾಗ ಪಾಸ್ ಆಗಿಬಿಡ್ತೈತಿ, ಎಲ್ಲರಿಗೂ ಹೊಡೆದಂಗ ಆಗಿಬಿಡ್ತೈತಿ. ಹಿಂಗ ಇದು ಎಚ್ಚರಿಕೆಯಿಂದ ಬಹಳ ಹೇಳಿದ್ರಿ.
1: ಅಲ್ಲಪ್ಪ ಇನ್ನೊಂದ್ ಹೇಳಿದ್ರಿ, ಕಡೆ ಕಡೆ ಮೊಬೈಲ್
2: ಹೆಚ್ಚಾಗ್ಯಾವ,
1: ನಾವು ಮನೆಗೂ ಇದೀವಿ ಅಂತ ಇಟ್ಕೋ, ಈ ಗುಡುಗು ಸಿಡ್ಲು ಹೊಡೆ ಮಾತಾಡಬೇಕು ಇಲ್ಲೋ, ಯಾಕೆ ಹೇಳದಂದ್ರ ಈ ಸಿಗ್ನಲ್ ಬರ್ತಾವ
0: ನೋಡಿ,
1: ನಂಗೆ ತಲೆಗೆ ಒಂದ್ ಹೊಳಿತಪ್ಪ, ಮತ್ತ ಮಾತಾಡಬೇಕಾ ಇಲ್ಲ, ಏನು ಭಯಂಕರ ಕೆಮ್ಮೋ ಬಿಡಪ್ಪ, ಒಟ್ಟು ತಿನ್ಬೇಡ ಅಂದ್ರೆ ಮಿರ್ಚಿ ಬಜ್ಜಿ
2: ತಿನ್ನವಾ,
1: ಮಿರ್ಚಿ ಬಜ್ಜಿ
2: ಬೇಕಾಗ್ತದೆ.
0: ಗೌಡ್ರ ಹೊರಗ್ ಹೋದಾಗ ಊಟದ ಟೈಮ್ ಎಲ್ಲರಿ
2: ಹೇಳಿ, ಮಿರ್ಚಿ ಬಜ್ಜಿ
1: ಅಲ್ಲ ಇವನು ಸ್ವಲ್ಪ ಈಗ ಮಾಡರ್ನ್ ಆಗ್ಯಾನ, ಯಾಕಂತ ಕೇಳು ಮೊದಲ ಬುತ್ತಿ ಕಟ್ಕೊಂಡು ಹೋಗ್ತೀನಿ ನನಗೆ,
0: ಮತ್ತ ಈಗ ಎಲ್ಲಾ ಕಡೆ ಸಿಗ್ತಲ್ರಿ ಗೌಡ್ರೆ, ಮತ್ತ ಮನೆಯಿಂದ ಅವ್ರಿಗೆ ಹೆಣ್ಮಕ್ಳಿಗೆ ಕಟ್ಟಿ ಕೊಡುವ ತನಬೇಕು, ಬುತ್ತಿ ವಜ್ಜೆ ಹಿಡ್ಕೊಂಡು ಹೋಗ್ಬೇಕು, ಇವೆಲ್ಲ ಇರ್ತಾವ.
1: ಅವೆಲ್ಲ ಅವ್ರಿಗೆ ಏನ್ ಭಾಷೆಲ್ಲ ಬಿಡ್ತಿ ಅಜ್ಜಿ ಹಿಡ್ಕೊಂಡು
2: ಹೋದ್ರು
1: ತ್ರಾಸ ಹೇಳಿ
0: ಮತ್ತೆ ನಮಗ್ ಬೇಕಾದ ಸಿಗ್ತಾವಲ್ರಿ ಅದಕ್ಕೆ ಅಟ್ಟು ವಿಚಾರ ಮಾಡೋದಿಲ್ರಿ ಮತ್ ಸ್ವಲ್ಪ ನೀರ್ ಬದಲಾವಣೆ ಆದ ಕೂಡಲೇ ಹಿಂಗ ಆಗ್ತದೆ ನೋಡ್ರಿ.

0: ಅಲ್ಮತ್ತೆ ಮೊಬೈಲ್ ಬಗ್ಗೆ ಏನ್ ಹೇಳಿದ್ರು
1: ಗೌಡ್ರ? ನೀವು ಬಹಳ ಒಳ್ಳೆ ವಿಚಾರ ತೆಗೆದ್ರಿ. ಅವ್ರಂತಂದ್ರು ಈಗ ಇದೇನು ಕರೆಂಟಿನ ವಸ್ತುನೇ ಅದು ಮೊಬೈಲ್ ಅಂದ್ರೆ ಸಹಿತ
0: ಸಿಗ್ನಲ್ಗಳು,
1: ಹಾ ಸಿಗ್ನಲ್ ಏನಿರ್ತಾವ ಅದು ಕರೆಂಟಿನ ಮೂಲಕನೇ ಹರಿಯುವಂತಹದ್ದು. ಆಮೇಲೆ ಮನ್ಯಾಗ ದೂರವಾಣಿ ನೋಡ್ರಿ, ಮನ್ಯಾಗ ಏನ್ ಫೋನ್ ಇರ್ತದಲ್ಲ ಅದು ಸಹಿತ ಈ ಕರೆಂಟಿನ ಮೇಲೆ ಕೆಲಸ ಮಾಡುವಂತದ್ದು. ಅದಕ್ಕೆ ಇಂತಹ ಸಂದರ್ಭದೊಳಗೆ ನೀವು ಅದನ್ನು ಉಪಯೋಗ ಮಾಡಲಾರದೆ ಇರುವುದೇ ಬಹಳ ಚಲೋ ಅಂತ ಹೇಳಿ ಅನ್ನುವಂತ ಮಾತು ಹೇಳಿದ್ರಿ.
0: ಅಂದ್ರೆ ಮನ್ಯಾಗಿದ್ದಾನು ಮಾಡಬಾರ್ದು,
1: ಮನ್ಯಾಗಿದ್ದಾಗ ಮಾಡಬಾರ್ದ್ರಿ.
0: ಇನ್ನು ಕೆಲವರ ಪೈಕಡಿಗಳು ಹುಡುಗರ ಈ ರೋಡ್ ಮೇಲೆ ತಿರುಗಾಡ ಮುಂದೆ ಮಳೆ ಬರಬಂದ್ರು ಸಹಿತ ಹಂಗೆ ದಸ್ತಿ ಹಿಡ್ಕೊಂಡು ಇನ್ನೊಂದು ಹಿಡ್ಕೊಂಡು ಮಾತಾಡ್ತಾರೆ.
1: ಹೌದು ಹೌದು ಹೌದ್ರಿ. ಅದಕ್ಕೆ ಅವ್ರ ಏನಾದ್ರು ಸ್ವಿಚ್ ಆಫ್ ಮಾಡಿಬಿಡ್ರಿ, ಕೈಯಾಗಿ ಹಿಡ್ಕೊಂಡು ಯಾಕೆ ನೀವು ತೊಂದರೆ ಮಾಡ್ಕೋತೀರಿ?
0: ಅದೇನಂತಾರಲ್ಲ ಇದೀ ತೊಗೊಂಡು ಮದಿಗೆ ಹೋಗಿರೋ ಅಂದಂಗ ಆತು. ಮೊಬೈಲ್ ಅಂದ್ರೆ ಮತ್ತೆ
1: ಸೀರಿ ಸರಗಿನಾಗ ಬೆಂಕಿ ಕೆಂಡ ಕಟ್ಕೊಂಡಂಗ ನೋಡ್ರಿ. ಅದು ಅನುಭವ ನೋಡ್ರಿ. ಅದಕ್ಕ ಅವ್ರಂದ್ರು ಈಗ ಬಯಲ್ನಾಗ ಬರ್ತಿರ್ತೀವಿ, ಮತ್ ಏನೂ ಇರುದೇ ಇಲ್ರಿ ನಮ್ ಕಡೆ. ಅಲ್ಲಿ ಬಿಲ್ಡಿಂಗ್ ಇಲ್ಲ ಆಶ್ರಯ ತಗೊಳ್ಳೋದಕ್ಕ, ನಮಗ್ ಬರ್ಬೇಕಂದ್ರೆ ಬಸ್ ಸಿಗುವುದಿಲ್ಲ, ಯಾವುದೋ ವಾಹನ ಇರುವುದಿಲ್ಲ. ಅಂತ ಟೈಮ್ ಒಳಗೆ ಏನ್ ಮಾಡ್ಬೇಕ್ರಿ ಡಾಕ್ಟರ್ ಸಾಹೇಬ್ರ ಅಂತಂದೆ ನಾನು. ಮತ್ ಬರುವ ಮುಂದೆ ಕಾಲ್ದಾರಿ ಒಳಗೆ ಏನ್
0: ಸಿಗ್ಬೇಕು?
1: ಅದಕ್ಕ ಡಾಕ್ಟರ್ ಸಾಹೇಬ್ರ ಅಂತಂದ್ರು, ನೋಡಪ್ಪ ಶಿವಣ್ಣ, ಒಂದ್ ಅರ್ಧ ಪೌಣ ತಾಸು ಒಂದ್ ಸ್ವಲ್ಪ ನೀ ತ್ರಾಸ ಪಡ್ಬೇಕಾಗ್ತದ, ತೊಯ್ದ್ರ ತೊಯ್ಲಿ ಅಂತ ಹೇಳಿ ಅಲ್ಲೇ ನೆಲದ ಮೇಲೆ ಕೂತ್ ಬಿಡು ನೀನು. ನೆಲದ ಮೇಲೆ ಕೂತ್ ಬಿಡು, ಕುಕ್ಕರ್ಗ ಅಲ್ಲಿ ಕೂತ್ ಬಿಡು, ಇಲ್ಲಂತಂದ್ರ ಮಕ್ಕೊಂಡು ಬಿಡು ನೆಲದ ಮೇಲೆ. ಅಂದ್ರ ಏನ್ ಹೇಳದ್ರಿ ಅಂತಂದ್ರ, ಈ ಸಿಡ್ಲ್ ಅನ್ನುವಂತಹದ್ದು ಏನಿರ್ತದ, ಯಾವತ್ತು ಎತ್ತರ ಇರುವಂತಹ ಕಂಬಗಳಿಗೆ, ಗಿಡಗಳಿಗೆ, ಗುಡ್ಡದ ತುದಿಗೆ, ಬಿಲ್ಡಿಂಗಿನ ತುದಿಗಳಿಗೆ ಹಿಂಗ್ ಬಡಿಯುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಇದರ ದಾರಿ ಒಳಗೆ ಯಾವ್ದು ಎತ್ತರ ಬರ್ತೈತಲ್ಲ ಆ ಎತ್ತರ ಆದಂತ ಗುರಿಗೆ ಅದು ಹೊಡಿತದ,
0: ಅಲ್ಲಿ ಅಟ್ರಾಕ್ಟ್
1: ಆಗಿಬಿಡ್ತದಿಲ್ಲ. ಅಲ್ಲಿ ಆ ಜಾಗದೊಳಗೆ ಯಾವ್ದು ಎತ್ತರ ವಸ್ತು ಸಿಗತೈತೆ ಅದಕ್ಕ, ಅದಕ್ಕೆ ಅದು ಹೊಡಿತದ. ಅದಕ್ಕೆ ನೀವೇನ್ ಮಾಡ್ರಿ, ಕೆಳ ಕೂತರ ಬಿಡ್ರಿ, ಇಲ್ಲಾರ ಮಕ್ಕೊಂಡರ ಬಿಡ್ರಿ, ಹೊಡಿಯುದಿಲ್ಲ ನಿಮಗ, ಸುರಕ್ಷಿತ ಇರ್ತೀರಿ. ಹಿಂಗ್ ಒಂದ್ ಹೇಳಿದ್ರು ನೋಡ್ರಿ,
0: ಒಳ್ಳೆ ವಿಚಾರ ಹೇಳ.
1: ಅದಕ್ಕ ಮತ್ತ ನಮ್ಮ ಜಾನುವಾರುಗಳನ್ನ ಸಹಿತ ಆದಷ್ಟು ಜಲ್ದಿ ನಾವು ಕರ್ಕೊಂಡು ಬಂದು ಮನ್ಯಾಗ ಕಟ್ಟೋದು ಬಹಳ ಚಲೋ ಅಂತ ಹೇಳಿ.
0: ಬಹಳ ಹೊಸ ವಿಚಾರ ನೋಡಪ್ಪ.
2: ನಂದು ಏನು ಶಿವಣ್ಣ, ನನಗೆ ವಿಚಾರ ಬರ್ಲಿಕ್ಕೆ,
1: ಏನ್ರಿ ಗೌಡ್ಶ,
2: ದೂರ ದೂರ ಹೊಲ ಇದ್ದು ಅಂದ್ರ ಹೊಲದಾಗ ಒಂದ್ ಸಣ್ಣದ ಕೊಟ್ಟಿಗೆ ಯಾಕೆ ಕಟ್ಟಬಾರ್ದಪ್ಪ?
1: ಬರೋಬ್ರಿ ಅಲ್ರಿ,
2: ಹೌದಿಲ್ಲ, ಅಲ್ಲಿ ಕಟ್ಟಿಬಿಡಬಹುದಪ್ಪ ದನಗಳಿಗೆ.
1: ಗೌಡ್ ಶನಿ ಅವ್ರ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ, ಕೊಟ್ಟಿಗೆ ಕಟ್ಕೋಬಹುದು, ಆದ್ರ ಗಿಡದ ಸಮೀಪಕ್ಕೆ ಕಟ್ಟಬಾರ್ದು. ಕೊಟ್ಟಿಗೆ ಕಟ್ಟಿದ್ರು ಅದ್ರ ಮ್ಯಾಲ ಒಂದು ಏನೋ ಮಾಡ್ಯಾರತ್ರಿ, ಅದನ್ನೇನೋ ಹೇಳಿದ್ರ ಸಾಹೇಬ್ರು, ಕಂಡಕ್ಟರ್ ಕಂಡಕ್ಟರ್ ಮಿಂಚಿನ ಕಂಡಕ್ಟರ್ ಮಾಡ್ಯಾರಂತ್ರಿ. ಅಂದ್ರೆ ಮ್ಯಾಲ ಒಂದು ಕಬ್ಬಿಣದ ಆ ದೊಡ್ಡ ಬಿಲ್ಡಿಂಗ್ ಮೇಲೆ ಇರ್ತಾವ ಈ ಮೂರ್ ಇದ್ರದ್ದು ಟಿಸಿಲಿಂದ, ಮೂರ್ ಟಿಸಿಲಿಂದ ಇರ್ತಾವ ನೋಡ್ರಿ, ಹಚ್ಚಿರ್ತಾರ ನೋಡ್ರಿ ಮ್ಯಾಲ, ಅದಕ್ಕೇನೋ ಕಂಡಕ್ಟರ್ ಅಂತಾರಂತ್ರಿ. ಅದ್ ಮ್ಯಾಲ ಬಿಲ್ಡಿಂಗ್ ಮ್ಯಾಲ ಕಟ್ಟಿರ್ತಾರ, ಪೂರಾ ನೆಲದ ತನಾನು ಹೋಗಿರ್ತದೆ, ನೆಲದ ಒಳಗಿರ್ತದಂತ್ರಿ ಅದು. ಅಂತದ್ದು ನೀವು ಒಂದು ಮಾಡ್ಕೋಬೇಕು ಅಂತ ಹೇಳತ್ತಂತ, ಅಕಸ್ಮಾತ್ ಹಂಗ ಕೊಟ್ಟಿಗೆ ಕಟ್ಕೊಂಡ್ರೆ
0: ತಗಡ ಗಿಡ ಹಾಗೆ ಮಾಡಿದ್ರೆ,
1: ಹಾ ಮಾಡಿದ್ರ ಅದು ಮ್ಯಾಲ ಒಂದ್ ಹಂಗ ಕಂಡಕ್ಟರ್ ಕಟ್ಟಿದ್ರೆ ಅಂತಂದ್ರೆ ಸಿಡಿಲಿಂದ ಅಪಾಯ ಇರುವುದಿಲ್ಲ, ಅದು ಪೂರಾ ಏನಾದ್ರ ಮ್ಯಾಲ ಹೊಡೆದ್ರೆ ಸಹಿತ ನೆಲದೊಳಗೆ ಹೋಗ್ಬಿಡ್ತದೆ ಸಿಡ್ಲು.
0: ಇಲ್ಲಂದ್ರ ಶಿವಣ್ಣ, ಮೊದಲೆಲ್ಲ ನಾವು ಕೊಟ್ಟಿಗೆ ಹಾಕ್ತಿದ್ವಪ್ಪ, ಹೆಂಗ ಹಾಕ್ತಿದ್ದಳು, ತಗಡ ಹಾಕ್ತಿದ್ದಿಲ್ಲ.
1: ಹೌದಲ್ರಿ, ಹೌದು,
0: ಬರೀ ಇವ್ ಅತ್ತಿ ಕಟ್ಟಿಗೆದು ಇದ್ರದ್ದು ಹಾಕಿ ಮ್ಯಾಲ ಸ್ವಲ್ಪ ಕಬ್ಬಿನ ವಾಡಿ ಅದ ಹಾಕಿ ಮಾಡ್ಬಿಡ್ತೀವಿ.
1: ಹೌದಲ್ರಿ, ಹೌದಲ್ರಿ,
0: ಅವಕ್ಕೆ ಎಲ್ಲಿ ಹೊಡಿಬೇಕಪ್ಪ ಸಿಡಲ್ಲ, ಏನಾದ್ರ ಕೊಟ್ಟಿಗೆನೆ ಸಿಗಲ್ಲ ಇವಾಗ, ಎಲ್ಲರೂ ತಗಡನೆ ಬಿಡದ.
1: ಅದಕ್ಕ ಎಲ್ಲಿ ಲೋಹ ಇರ್ತೈತಿ, ಕಬ್ಬಣ ಇರ್ತೈತಿ, ಅಲ್ಲಿ ಅದು ಆಕರ್ಷಣೆ ಆಗಿ ಹೊಡಿಯುವಂತ ಸಾಧ್ಯತೆಗಳು ಇರ್ತಾವ. ಅದಕ್ಕೆ ಈ ಎಲ್ಲ ಎಚ್ಚರವನ್ನ ನಮ್ಮ ರೈತರು ತಗೊಳ್ಳೇಬೇಕು. ಯಾಕಂದ್ರೆ ಇದೇ ಟೈಮ್ ಅಲ್ರಿ, ಬ್ಯಾಸಗಿ ಟೈಮ್ ಒಳಗೆ ಅದು ಇರ್ತದ. ಈ ಟೈಮ್ ಒಳಗೆ ನಿಮ್ ಜಾನುವಾರುಗಳನ್ನು ಉಳಿಸ್ಕೊಂಡ್ರ ಮುಂದಿನ ನಿಮ್ ಸೀಸನ್ ಎಲ್ಲ ಬರೋಬರಿ ಆಗಿಬಿಡ್ತೈತಿ, ಆರಾಮದಾಯಕವಾಗಿ ಇರ್ತದ ಅನ್ನುವಂತ ಮಾತು ಹೇಳಿದ್ರಿ. ನನಗೂ ಅನಿಸ್ತು ಡಾಕ್ಟರ್ ಸಾಹೇಬ್ರಿ ಎಂತ ವಿಚಾರ ಹೇಳಿದ್ರಿ, ಇದು ಗೊತ್ತಿದ್ದು ಇರಲಾರ್ದಂಗ ನೋಡ್ರಿ ನಮಗೆ. ಮೊನ್ನೆ ನಮ್ಮ ಮಲ್ಲಪ್ಪದಾನಲ್ರಿ ಖರೀದಿ ಮಾಡ್ಕೊಂಡು ಬಂದ್ರಿ ಎತ್ತ, ಒಂದೊಂದಕ್ಕೆ 1,00,000 ರೂಪಾಯಿ
0: ಕೊಟ್ಟು
1: ಎಲ್ಲ ನಮ್ ಕೆಲಸ ಎಲ್ಲ ಮಾಡ್ತಾವಲ್ರಿ.
2: ಖರೇ ಅದ, ಮತ್ತ ಆಮೇಲೆ ಚಲೋ ರೊಕ್ಕ ಕೊಟ್ಟು ತಗೊಂಡ್ರೆ ಚಲೋ ಇರ್ತಾವಪ್ಪ. ಸಾದಾ ತಗೊಂಡ್ರೆ ಕೆಲಸಕ್ಕೆ ಇರಂಗಿಲ್ಲ.
1: ಅಂದ್ರೆ ದಷ್ಟ ಪುಷ್ಟಿ ಇದ್ದಂತದ್ದು ಆರೋಗ್ಯಯುತವಾದಂತದ್ದು ನಾವು ಕೊಂಡ ತರ್ತೀವ್ರೆ, ಮತ್ತೆ ನಾವು ಸಂರಕ್ಷಣೆ ಮಾಡಲಿಲ್ಲ
2: ಕೆಲಸಗಳೆಲ್ಲ ಆಗ್ಬೇಕಲ್ಲ. ಮತ್ತೆ ಅದ್ರದ್ದು
0: ಹಿಂಗೇನಾದ್ರು ಯಾಕಂದ್ರೆ ಸಾಲ ಮಾಡಿ ತರತದ ಒಂದ್ ಏನಾದ್ರು ಆಗ್ಬಾರ್ದು ಅನ್ಕೊಂಡು ಏನಾದ್ರು ಇಂತ ಆಯ್ತು ಅಂತಂದ್ರೆ ಮುಂದ ಮನಿ ಹೇಳೋದ್ ಬಹಳ ಕಷ್ಟ ಆಗ್ಬಿಡ್ತದೆ,
1: ಬಹಳ ಕಷ್ಟ ಆಗ್ಬಿಡ್ತದೆ. ಯಾಕಂತಂದ್ರೆ ಜೋಡೆತ್ತುಗಳಲ್ರಿ ನಮ್ಮ ರೈತರಿಗೆಲ್ಲ ಸರ್ವಸ್ವ ಅಂತಂದ್ರೆ ಜೋಡೆತ್ತುಗಳು. ಅವು ಆರಾಮಿದ್ವು ಅಂತಂದ್ರೆ ನಮ್ಮ ಇಡೀ ಕುಟುಂಬ ಎಲ್ಲ

0: ಆರಾಮ ಇರ್ತದ್ರಿ ಗೌಡ್ಶಾರಿ ಅವ್ರ. ಮತ್ ಮತ್ತ ಈಗ
1: ಈಗ
0: ಏನೋ
1: ನೀ ಆರಾಮಿರ್ಬೇಕು ಅಂದ್ರೆ ನಾ ಚಾ ಕೊಡ್ಬೇಕಪ್ಪ ನಿನಗೆ.
2: ಇದು ನೋಡ, ಇದಾಗಿದೆ ದೊಡ್ಡ ಮಾತ್ ನೋಡಿ.
0: ಏ ಬರೋಬ್ಬರಿ ತಿಳ್ಕೊಂಡ್ರಿ ಗೌಡ್ಶಾರಿ ಅವ್ರ.
1: ಆಯ್ತು, ಚಾ ತರ್ತೀನಿ ಕೊಡಿ.
0: ತಗೊಂಡ್ಬರ್ರಿ, ತಗೊಂಡ್ಬರ್ರಿ.
1: ತಗೊಳಪ್ಪ ಶಿವಣ್ಣ, ಚಾ ತಗೋ.
0: ತರಿ ತರಿ ತರಿ ಗೌಡ್ಶಾರಿ ಅವ್ರ.
2: ನೀ ತಗೊಳಲ್ಲ,
1: ನಾನು ತಗೋತೀನಿ.
0: ಅಂತ ಬ್ಯಾಸಿನೇ ಇರ್ಲಿ ಗೌಡ್ರೆ, ನಮಗ ಈ ತಂಪು ಪಾನೀಯ ಕುಡಿಬೇಕತ್ತ ಅನ್ಸಂಗಿಲ್ಲ ನೋಡ್ರಿ.
2: ನಾನು ಅದೇ ನೋಡಿದ್ದೀನಿ, ಎಂದ ನೀ ಚಾ ಕುಡಿದು ಬಿಡ್ತಿಲ್ಲ, ಅವತ್ತೊಂದು ಅವಾರ್ಡ್ ಕೊಡ್ಬೇಕು.
1: ಗೌಡ್ರಿಗೆ ಯಾಕಪ್ಪ ಸುಳ್ಳೆ ರೊಕ್ಕ ಹೈರಾಣ ಮಾಡಿಸೋದು?
0: ಗೌಡ್ರ ಬರೋಬ್ಬರಿ ಐತಿ, ಮತ್ ಬರ್ತೀನ್ರಿ, ಮತ್ ಮುಂದಿನ ವಾರ ಭೇಟಿ ಆಗೋಣತ್ರಿ.
2: ಆಯ್ತಪ್ಪ,
0: ಶರಣ್ ರೀ.
1: ನಮಸ್ಕಾರ.
0: ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತ ಹೆಚ್ಚಿನ ಮಾಹಿತಿಗಾಗಿ ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254542. ಬೀದರ್ನ ಎಸ್ಟಿಡಿ ಕೋಡ್ 0848. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಮತ್ತ ಮುಂದಿನ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.

ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ಈಗ ಮಹಾಲಿಂಗ ಗುಂಡಪ್ಪಗೋಳ್ ಮತ್ತು ಸಂಗಡಿಗರಿಂದ ತತ್ವಪದಗಳು. ಮೊದಲೇದಾಗಿ ಎಷ್ಟು ತೊಳೆಯಲಮ್ಮ ಅನ್ನು ಹಾಡು.

ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ.

0: ಆಹಾ, ಎಂತ ಮನಮೋಹಕವಾದ ಇಂಪಾದ ಸಂಗೀತ! ಇವತ್ತಿನ ಕರ್ಕಶ ಶಬ್ದ ಮಾಲಿನ್ಯದ ಮಧ್ಯೆ ಯಾವ ಸೋಂಕು ಇಲ್ಲದೆ ಎಷ್ಟು ಸೊಗಸಾಗಿದೆ! ಮೂಲ ದೇಸಿಯ ಸಂಗೀತ ಅಂದ್ರೆ ಇದಪ್ಪ. ಇದೆಂತ ವಾದ್ಯ?
1: ಅದನ್ನ ಗಣೆ, ಜುಂಜಪ್ಪನ ಗಣೆ ಅಂತಾರೆ.
0: ಅದೆಂತ ವಿಚಿತ್ರ ವಾದ್ಯನಪ್ಪ! ಅದ್ರಾಗ ಬೇರೆ ಜುಂಜಪ್ಪನ ಗಣೆ ಅಂತೀಯ, ನನಗೊಂದು ತಿಳಿತಿಲ್ಲ.
1: ಅದಕ್ಯಾಕ್ ತಲೆ ಕೆಡಿಸ್ಕೋತೀಯ? ಜುಂಜಪ್ಪನ್ ಬಗ್ಗೆನೇ ವಿಶೇಷವಾಗಿ ಸಂಶೋಧನೆ ಮಾಡಿರೋ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಮೀರಾ ಸಾಬಿಹಳ್ಳಿ ಶಿವಣ್ಣ ಅವರಿದ್ದಾರೆ, ಅವರೇನ್ ಹೇಳ್ತಾರೆ ಕೇಳೋಣ.
2: ಈಗ ಕೇಳಿದ್ರಲ್ಲ ಸಂಗೀತ, ಆ ವಾದ್ಯನ ಗಣ್ಣುಗಳಿರೋ ಮೂರ್ನಾಲ್ಕಡಿ ಉದ್ದ ಎದುರ್ಕೋಲಿನಿಂದ ಮಾಡಿರೋದ್ರಿಂದ ಅದನ್ನು ಗಣೆ ಅಂತಾರೆ. ಹಿಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಗೋಕುಲದಲ್ಲಿದ್ದಾಗ ದನ ಕಾಯುವಾಗ ಕೊಳಲು ಬಳಸ್ತಿದ್ನಲ್ಲ, ಅದ್ರ ಮೂರೂಪ ಈ ಗಣೆನೇ. ಜುಂಜಪ್ಪ ಕಾಡುಗೊಲ್ಲರ ಸಾಂಸ್ಕೃತಿಕ ವೀರ, ಅವನ್ ದನ ಕಾಯುವಾಗ ಈ ಗಣೆ ಬಳಸ್ತಿದ್ರಿಂದ ಇದು ಜುಂಜಪ್ಪನ ಗಣೆ ಅಂತ ಹೆಸರು ಬಂದೆ. ಕಾಡುಗೊಲ್ಲರ ಪಾಲಿಗಂತೂ ಇದು ನಡೆದಾಡೋ ಚರದೈವ, ಇದನ್ನು ಬಳಸಿ ಕಣಿ ಕೂಡ ಹೇಳ್ತಾರೆ. ಆಮೇಲೆ ಅವರಲ್ಲಿ ಇನ್ನೊಂದು ರೋಚಕ ವಾದ್ಯ ದಗುಮೋ ಅಂತ.

0: ಒಂಥರ ನಗಾರಿ ಇದ್ದಂಗೆ. ಬಂಜಮಣಕ ಜೀವಂತ ಇದ್ದಾಗಲೇ ಅದ್ರ ಚರ್ಮ ಸುಲಿದು ತಯಾರು ಮಾಡಿದ ವಾದ್ಯ ಅದು. ಈ ವಾದ್ಯ ಕೂಡ ಕಾಡುಗೊಲ್ಲರ ಸಾಂಸ್ಕೃತಿಕ ವೈಶಿಷ್ಟ್ಯಗಳಲ್ಲೊಂದು. ಜುಂಜಪ್ಪ ಕೂಡ ನಮ್ಮ ಹಾಗೆ ಒಂದು ಕಾಲಕ್ಕೆ ಅಂದ್ರೆ ಸುಮಾರು 400 ವರ್ಷದ ಕೆಳಗೆ ಬದುಕಿದ್ದವನು. ಅವನ ಬಗ್ಗೆ ಜನಪದ ಮಹಾಕಾವ್ಯ ವಿರಚನೆ ಆಗಿದೆ. ನಮ್ಮ ಪಶುಪಾಲಕ ಸಂಸ್ಕೃತಿಯ ಕೊನೆಯ ದಿನಗಳ ಚಿತ್ರಾನ ಜುಂಜಪ್ಪನ ಕಾವ್ಯದಲ್ಲಿ ಕಾಣಬಹುದು. ಕಾಡುಗೊಲ್ಲರದು ತುಂಬಾ ಸಮೃದ್ಧವಾದ ಜನಪದ ಸಾಹಿತ್ಯ. ಜುಂಜಪ್ಪನ ಕಾವ್ಯ ಒಂದು ಅನರ್ಘ್ಯ ರತ್ನ.
1: ಹುಟ್ಟು ತೊಲೆ ಉಲ್ಲಾದೆ ಬೆಳೆಯ ತೊಲೆ ಬೆಟ್ಟಾದೆ ಹುಟ್ಟೋನೆ ಮ್ಯಾಸಿರಿಗೆ ಕೇಕು ಮರುವಾದಲ್ಲಿ ಬಲ್ಲಂತ ಜಾಣಾಗೆ ಓದಕು ಗಣಿಯಾದಮ್ಮ ಶೋಭಾನೇಳಮ್ಮ ಶಿವನಾಲೆಡಿತಂಗೂ ಬಟ್ಟಿ ಕ್ಯಾತೆಗೊಂದು ಬೆಚಣಿಕೆ ಕೋಲಾದೆ ಒಡ್ಡಿನಳಿ ಮಾರಕ್ಕಾಗೊಂದು ಒಡ್ಡಿ ಧರ್ಮನಿಯಾದೆ ದಡ್ಡನು.

0: ಕಾಡುಗಲ್ರು ಯಾರು? ಅವ್ರು ಹೇಗಿರ್ತಾರೆ? ಎಲ್ಲಿರ್ತಾರೆ?
1: ಇವರು ಮಧ್ಯ ಕರ್ನಾಟಕದಲ್ಲಿ ಪೂರ್ವಕ್ಕಿರೋ ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ದಟ್ಟವಾಗಿ ವಾಸ ಮಾಡ್ತಾ ಇದ್ದಾರೆ.
0: ಅದೇ ಊರಿನಿಂದ ಹೊರಗೆ ಸ್ವಲ್ಪ ದೂರದಲ್ಲಿ ಹಟ್ಟಿ ಹಾಕೊಂಡಿರ್ತಾರೆ ಅಂತ ಓದಿದ್ದೆ. ಅವರೇನಾ?
1: ಹೌದು ಹೌದು, ಅವರೇನೆ. ಹಟ್ಟಿ ಸುತ್ತ ಕಳ್ಳೆ ಹಾಕಿರ್ತಾರೆ.

0: ಕೊಂಡು ಜೀವನ ಮಾಡ್ತಾರಲ್ಲ ಅವರೇ ಈ ಕಾಡುಗೊಲ್ರು. ಒಂದ್ ಕಾಲಕ್ಕೆ ಇವರೆಲ್ಲ ಕಾಡಿನಲ್ಲೇ ವಾಸ ಮಾಡ್ತಾ ಇದ್ರಿಂದ ಇವರನ್ನ ಕಾಡುಗೊಲ್ರು ಅಂತ ಕರೀತಾರಷ್ಟೇ. ಇವರು ಕಾಡಲ್ಲಿದ್ರೂ ಯಾವ ಕಾರಣಕ್ಕೂ ಕಾಡನ್ನ ಹಾಳು ಮಾಡಲಿಲ್ಲ. ಮಹಾ ಪರಿಸರ ಪ್ರೇಮಿಗಳು ಇವರು.
1: ಇವರ ಪಶುಪಾಲಕ ಸಂಸ್ಕೃತಿ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳ್ಕೋಬೇಕಲ್ಲ.
2: ನೋಡಿ, ಕಾಡುಗೊಲ್ರು ಭಾರತ ಖಂಡ ಕರ್ನಾಟಕದ ಅಪರೂಪದ ಪಶುಪಾಲಕ ಬುಡಕಟ್ಟುಗಳಲ್ಲೊಂದು. ಭಾರತ ಭವ್ಯ ಪಶುಪಾಲಕ ಪರಂಪರೆಯ ಪಳೆಯುಳಿಕೆಯಂತೆ ಇದೆ. ಹಿಂದಿನ ಕಾಲದಲ್ಲಿ ರಾಜರಿಂದ ಹಿಡಿದು ಋಷಿಗಳವರೆಗೂ ಎಲ್ಲರೂ ಪಶುಪಾಲಕರೇ ಆಗಿದ್ರು. ಜನಕರಾಜ, ಸತ್ಯಕಾಮ, ದಿಲೀಪ ಇವರೆಲ್ಲ ಪಶು ಸಾಕಾಣಿಕೆಗಾರರೇ. ಇವರಿಗೆ ಗೋಧನವೇ ನಿಜವಾದ ಧನವಾಗಿತ್ತು. ದನಗಳನ್ನು ರಕ್ಷಿಸೋಕೆ ಪ್ರಾಣದ ಹಂಗು ತೊರೆದು ಹೋರಾಡ್ತಿದ್ರು. ಹೀಗೆ ತುರುಗೋಳ ಕದನದಲ್ಲಿ ಮಡಿದ ವೀರರ ನೆನಪಿಗೆ ಸ್ಮಾರಕ ಶಿಲೆಗಳನ್ನು ನೆಡ್ತಿದ್ರು, ಶಾಸನ ಹಾಕಿಸ್ತಿದ್ರು. ಅವತ್ತಿನ ಕಾಲದಲ್ಲಿ ಗೋವು ಪ್ರತಿಷ್ಠೆ ಸಂಕೇತವಾಗಿತ್ತು. 1 ಕೋಟಿ ಪಶು ಸಂಪತ್ತು ಹೊಂದಿದವನ್ನ ನಂದರಾಜ ಅಂದ್ರೆ, 9 ಲಕ್ಷ ಪಶು ಸಂಪತ್ತಿನವನ್ನ ನಂದ ಎಂದ್ರೆ, 5 ಲಕ್ಷ ಪಶು ಸಂಪತ್ತು ಹೊಂದಿದವನ್ನ ಉಪನಂದ ಅಂತಿದ್ರು. ಮಹಾಭಾರತದಲ್ಲಿ ಬರೋ ಗೋಗ್ರಹಣ ಒಂದು ಮಾನಾಪಮಾನದ ಪ್ರಸಂಗ. ಪಾಂಡವ ಯಮಳರ ನಕುಲನೇ ಸ್ವಯಂ ಅತ್ಯುತ್ತ ಗೋಪಾಲಕನಾಗಿದ್ದ. ಬರೀ ಮೂತ್ರ ನೋಡಿಯೇ ಆ ಪಶುವಿನ ಜಾತಕ ಹೇಳ್ತಿದ್ದ. ಅವನ ಹೆಸರಿನಲ್ಲೇ ನಕುಲ ಸಂಹಿತೆ ಅಂತ ಪಶುಶಾಸ್ತ್ರ ಗ್ರಂಥವೇ ಹುಟ್ಟಿಕೊಂಡಿದೆ. ವಸಿಷ್ಠನಲ್ಲಿದ್ದ ಶಬಲೆ ಎಂಬ ಹಸು ಕ್ಷತ್ರಿಯನಾಗಿದ್ದ ವಿಶ್ವಾಮಿತ್ರನನ್ನ ಮಹಾಬ್ರಾಹ್ಮಣನನ್ನಾಗಿ ಮಾಡ್ತು. ಹಿಂದೆಲ್ಲ ಅನ್ನದಾನಕ್ಕಿಂತ ಕನ್ಯಾದಾನಕ್ಕಿಂತ ಗೋದಾನವೇ ಶ್ರೇಷ್ಠ ಅಂತ ಪರಿಗಣಿತವಾಗಿತ್ತು. ಗೋಧೂಳಿ, ಗೋಗಂಜು, ಗೋಸಗಣಿಗೆ ನಮ್ಮ ಸಂಸ್ಕೃತಿಯಲ್ಲಿ ಇವತ್ತಿಗೂ ಪವಿತ್ರವಾದ ಸ್ಥಾನ ಇದೆ. ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ದನಗಳು ಉಸ್ತುವಾರಿಗಾಗಿ ಬೆಣ್ಣೆ ಚಾವಡಿ ಇತ್ತು. ಆಗ ಅಮೃತ್ ಮಹಲ್ ಕಾವಲುಗಳಿದ್ವು. ಅಮೃತ್ ಮಹಲ್ ಅಂತ ಒಂದು ಹಸು ತಳಿನ ಎಷ್ಟು ಚೆನ್ನಾಗಿ ಬಳಸ್ತಿದ್ರಂದ್ರೆ ಅವುಗಳನ್ನ ಯುದ್ಧಭೂಮಿಯಲ್ಲಿ ಫಿರಂಗಿ ಅಳಿಯೋಕ್ ಬಳಸ್ತಿದ್ರು. ರಾತ್ರಿ ಅವುಗಳ ಕೊಂಬುಗಳಿಗೆ ಪಂಜು ಕಟ್ಟಿ ಶತ್ರು ಸೈನ್ಯದ ಮೇಲೆ ನುಗ್ಗಿಸ್ತಿದ್ರು. ಆದ್ರೆ ಈಗಂಥ ಕಾವಲುಗಳು ಇಲ್ಲ, ದನುಗಳು ಇಲ್ಲ, ಗೋಮಾಳಿಗಳೆಲ್ಲ ಕೃಷಿ ಭೂಮಿಗಳಾಗಿವೆ. ಗೋ ಸಂಸ್ಕೃತಿ ಸರ್ವನಾಶದ ಅಂಚಿಗೆ ಬಂದು ನಿಂತ ಈ ಸಂದರ್ಭದಲ್ಲಿ ಜುಂಜಪ್ಪನ ಬರು ಕಾವ್ಯ ಇಂದಿನ ಸಂದರ್ಭಕ್ಕೆ ಅತ್ಯಂತ ಪ್ರಸ್ತುತ. ಪಶುಪಾಲಕ ಸಂಸ್ಕೃತಿಯ ಕೊನೆಯ ಕೊಂಡಿಯಂತಿದ್ದ ಜುಂಜಪ್ಪನ ವ್ಯಕ್ತಿತ್ವ ಅತ್ಯಂತ ಉಜ್ವಲವಾದ. ಬಾಲಕನೊಬ್ಬ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯಗಳ ವಿರುದ್ಧ ಸಿಡಿದೆದ್ದ ಕಥೆ ಅದು. ಎಲ್ಲಿ ಹುಲ್ಲು ನೀರೈತೋ ಅದೇ ನಮ್ಮ ಮನೆಮಾರು ಅಂತ ನಂಬಿದವರು ಈ ಪಶುಪಾಲಕರು. ಅವ್ರದ್ದು ಅಲೆಮಾರಿ ಬದುಕು. ಕೊಕ್ಕರಿಗೊಂದು ಕೆರೆಯಲ್ಲ, ಗೊಲ್ಲರಿಗೊಂದು ಊರಲ್ಲ ಅಂತ ಗಾದೆನೇ ಇದೆಯಲ್ಲ.
1: ಅಂತೂ ಗೋಪಾಲಕ ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ತಿಳ್ಕೊಂಡಂಗಾಯ್ತು. ಇನ್ನು ಜುಂಜಪ್ಪನ ಕಾವ್ಯದ ಬಗ್ಗೆ ತಿಳ್ಕೊಳ್ಳೋಣವ?
0: ಹಾಗಾದ್ರೆ ನಾವು ಯಾವ್ದಾದ್ರೂ ಗೊಲ್ಲರ ಹಟ್ಟಿಗೆ ಹೋಗೋಣ.
3: ಗಾಲಿಗರು ನೇಗಂಡು ಗಣಗುರು ಜುಂಜಪ್ಪನ ಯಾಳದಲ್ಲೇ ಸ್ವಾಮಿ ನಾವು ನೆನದೇವು.
1: ನನಗೆ ಜುಂಜಪ್ಪ ಕಥೆನ ಸಂಕ್ಷಿಪ್ತವಾಗಿ ಹೇಳ್ತೀಯಾ?
3: ಸತ್ಯದಲ್ಲಿ ಸಮರಂತಾರು ಜ್ಯೋತಿಯಲ್ಲಿ ನಿಂತಿವಂತಾರು ಕೆಂಡಲ ಗಣಿನೋನು ಮಂಡಲುರುದೋನು ಮಾರಿಯ ಕುಲದೋನು ಮರುಗ ದೊಡ್ಡೋನು ಆದಿಸತಿ ಕುಲದೋನು ಅಡಗಳಿಗೆ ದೊಡ್ಡೋನು ಕೆಂಗುರಿಯ ಗಣಿನೋನು ಗುಂದಿರುಗುದೋನು ಬೇವಿನಿ ಮರುದಿರಾನು.
0: ಕೈಲಾಸದಲ್ಲಿದ್ದ ವೀರಭದ್ರನೇ ಶಿವನ ವರಪ್ರಸಾದದಿಂದ ಜುಂಜಪ್ಪನಾಗಿ ಹುಟ್ಟುತ್ತಾನೆ. ಇವನದು 3 ತಲೆಮಾರಿನ ಕಥೆ. ಇವನ ತಾತ ದೇವರ ದೈಮಾರ, ತಂದೆ ಕೆಂಪಿಲಿ ಮಲಿಗೊಂಡ, ಮೂರನೇ ತಲೆನೇ ಜುಂಜಪ್ಪ. ಇವರೆಲ್ಲ ಪಶುಪಾಲನೆಯಲ್ಲಿ ಸ್ವರ್ಗ ಸುಖ ಕಂಡವರು.
1: ಹಿಂದಿನವ್ರ ತಲೆಮಾರಿನ ಕತೆ ಬೇಡ, ಬರೀ ಜುಂಜಪ್ಪನ ಕತೆ ಹೇಳಿ ಸಾಕು.
0: ಜುಂಜಪ್ಪ ಎಲ್ಲರಂಗ್ ಹುಟ್ಟಿದವನಲ್ಲ, ಅವ್ರ ತಾಯಿ ಚಿನ್ನಮ್ಮನ ಬೆನ್ನಲ್ಲಿ ಒಡೆದು ಹುಟ್ಟತಾನೆ. ಅವನಿಗೆ ಇಬ್ರು ತಮ್ಮಂದ್ರು, ಮಾರ ಮೈಲ ಅಂತ, ಒಬ್ಳೆ ತಂಗಿ ಮಾರಕ್ಕ.
1: ಹಂಗಾದ್ರೆ ಜುಂಜಪ್ಪ ಪವಾಡ ಪುರುಷ ಅನ್ನೋ?
0: ಹೌದು ಹೌದು, ಅವನ್ ಬಾಳಿದ್ದು ಬದುಕಿದ್ದು ಕೇವಲ 16 ವರ್ಷ. ಅಷ್ಟೊಳಗೆ ಅವನು ತೋರಿದ ಪರಾಕ್ರಮ, ಮಾಡಿದ ಸಾಹಸ ಒಂದೇ ಎರಡೇ.
1: ಸ್ವಲ್ಪ ಬಿಡ್ಸ್ ಹೇಳ್ತೀಯಾ?
0: ಜುಂಜಪ್ಪನ ತಾಯಿ ಅಣ್ಣಂದ್ರು ಅಂದ್ರೆ ಸೋದರ ಮಾವುಗಳು ತಂಗಿ ಚಿನ್ನಮ್ಮಂಗೆ ಬಡತನ ಅಂತ 7 ಕರ ಕೊಟ್ರು. ಅವುಗೆ 7 ಗೂಡಿನ ದನಗಳಾದವು. ಅವು ಹೆಂಗಿದ್ವು ಅಂತೀಯ? ಎಲ್ಲಿ ಗಣೆ ಹಾಡ್ನ ಸ್ವಲ್ಪ ಹೇಳಪ್ಪ.
3: ಎತ್ತುಗಳು ನೋಡಿದುರೆ ಆ ಮುತ್ತುಗಳಾಗೆ ಇದಾವೆ, ಆವುಗಳು ನೋಡಿದುರೆ ಆ ಗೋಪುರವಾಗೆ ಇದಾವೆ, ಆ ಕರುಗಳನ್ನೇ ನೋಡಿದುರೆ ಆ ಕರೆಮಣಿಯಾಗೆ ಇದಾವೆ. ಯಾವ ರಾಜನು ದಾರಿ ಮಗನು?
1: ಆಮೇಲೆ ಏನಾಯ್ತು?
0: ಜುಂಜಪ್ಪನ ದನಗಳು ಬೆಳೆದದ್ ನೋಡಿ ಅವನ ಸೋದರ ಮಾವುಗಳಿಗೆ ಹೊಟ್ಟೆ ಒರಿ ಬಿತ್ತು. ಏನಾದ್ರೂ ಮಾಡಿ ಜುಂಜಪ್ಪನ ಮುರಿಬೇಕು ಅಂತ ಮಸಲತ್ ಮಾಡಿದ್ರು.
1: ಏನ್ ಮಾಡಿದ್ರು?
0: ಜುಂಜಪ್ಪನ ಎತ್ತುಗಳು ನೀರ್ ಕುಡಿಯೋ ಕೆರೆಗೆ ಮಾಟಕ ಮಾಡಿಸಿ ಒಂದ್ ಕರನ ಕೆರೆಯಲ್ಲಿ ಹೂಣ್ಬಿಟ್ರು. ಜುಂಜಪ್ಪನ ಸತ್ಯದಿಂದ ಮಾಟಕ ಉರಿದ್ ಬೂದಿ ಆಯ್ತು. ಸೋದರ ಮಾವುಗಳು ಕರ ನಮ್ದಲ್ಲ ಅಂದ್ರು. ಆಗ ಜುಂಜಪ್ಪ ಆ ಬಡಕಲು ಕರೆಗೆ ಬಡಮೈಲ ಅಂತ ನಾಮಕರಣ ಮಾಡಿ, ಕೆಸರಲ್ಲಿ ಹುಟ್ಟಿದೋನೆ ದಸರಗೊಂಬಿನ ಬಟ್ಟಣ್ಣ, ನೀರಾಗೆ ಹುಟ್ಟಿದೋನೆ ಲೋಲ ಪರದೇಸಿ ಬಟ್ಟಣ್ಣ, ಕೊಂಬಿಲಿ ಗಂಭೀರ ಬಾಳದಲ್ಲಿ ಬಲವಂತ ಕಡು ಚೆಲ್ಲುವ ಬಟ್ಟಣ್ಣ, ಮುಂದಲ ಒಡೆ ಹುಲ್ಲು ಮೇಯ್ಬೇಕು, ಮಡಗಿನ ನೀರು ಕುಡಿಬೇಕು, ನನ್ನ ಬಣ್ಣಕ್ಕೆ ಲಕ್ಷ ಬೆಳ್ಳಾವಿಗೆ ನೀನು ಬೀಜ್ದೋರಿಯಾಗಿ ನಿಲ್ಲಬೇಕು ಅಂತ ಆಶೀರ್ವಾದ ಮಾಡ್ದ. ಅದು ಭೂಮಿ ಆಕಾಶಕ್ಕೂ ಏಕಾಗಿ ಬೆಳೆದ್ ನಿಂತು ಬಿಡ್ತು.
1: ಮತ್ತೆ ಜುಂಜಪ್ಪನ ಮಾವುಗಳು ಸುಮ್ಮನೆ ಇದ್ರ?
0: ಅವ್ರ ಯಾಕೆ ಸುಮ್ಮನಿದ್ದಾರು? ಸಿಕ್ ಪಾಳೆಗಾರರಿಗೆಲ್ಲ ನಿಮ್ ಕಾವಲಲ್ಲಿ ಜುಂಜಪ್ಪ ದನ ಮೇಯಿಸ್ತಾನೆ ಅಂತ ಎತ್ತು ಕಟ್ಟಿದ್ರು. ಜುಂಜಪ್ಪನ ಮಾಯಾ ಮಂಕು ಮಹಿಮೆಯಿಂದ ಅವರೆಲ್ಲ ತಣ್ಣಗಾದ್ರು. ಒಂದ್ ಸಾರಿ ಬಡಮಲ್ಲಿನ ಚೇಳೂರು ಪಾಳೆಗಾರರು ಕಬ್ಬಿಣದ ಸರಪಣಿಲಿ ಬಂಧ ಮಾಡಿ ಕಲ್ಲು ಕಂಬ ಕಟ್ಬಿಟ್ಟಿದ್ರು. ಜುಂಜಪ್ಪನ ಮಹಿಮೆ ಆ ಬಡಮೈಲ ಚೇಳೂರ ಧೂಳಿಪಟ ಮಾಡಿ ಹೊರಗೆ ಬಂತು. ಅವ್ರೆಲ್ಲ ಸುಮ್ಮನಾಗ್ತಾರೆ. ಹುಲಿಕುಂಟೆ ತಮ್ಮಣ್ಣ, ಕುಡವಳ್ಳಿ ಕಾಮ, ಸಾಣೆಕೆರೆ ಪುಟ್ಟಣ್ಣಿಂದ ಮಾಟ ಮಾಡಿಸಿದ್ರು. ಜುಂಜಪ್ಪ ಅವರೆಲ್ಲ ಉರಿದ ಬೂದಿ ಮಾಡ್ದ.

0: ಅವರು ಮಾವುಗಳು ತಾಳೆ ದುರ್ಗಿನ ಎತ್ತು ಕಟ್ಟಿ ಜುಂಜಪ್ಪ ಮೇಲೆ ಯುದ್ಧ ಕಳಿಸಿದ್ರು. ಎಲ್ಲಿ ಆ ಪದ ಹೆಂಗನಪ್ಪ?
1: ಹತ್ತು ತಲಿಯಳ ದುರಿಗಿ ಹದಿನಾರು ಭುಜದೋಳೆ ಆ ಕಂಡಗಣ ತಿಂಬೋಳೆ ಆ ಬಂಡಿ ಕೊಳು ತಿಂಬೋಳೆ ಕೆಳನಾಲಿಗಿಯ ಮುದುರಿಗಿ ನಾಳೆ ಇದ್ದಾಕ ಬಂದೈದಾನ ಇರೈದುಂದು ಕರಿಯ ಬಳಿಯ ತೋಡು ಬಾರೋ ಬಿಯಸಿರಿ ಓಡು ಬಾರೋ ಗಂಧದ ಬಟ್ಟಿಡುಗ ಬಾರೋ ನೀನೇನೇ ಇನ್ನಾನ ಅಡ್ಡು ಬೀಳು ಬಾರೋ ಧರ್ಮು ಸರಿ ಬೀಳುತ್ತಿ ನಂದಾಳು ದುರಿಗಿಯೋ ಕರಿಯಲೆ ತೊಳೆದಿಲ್ಲ ಬಿಳೆ ಸೀರೆ ಉಡದಿಲ್ಲ ಗಂಧದ ಬಟ್ಟ ಇಡೋದಿಲ್ಲ ನಿನ್ನ ಮ್ಯಾಲೆ ಪಾವು ರಗತಾಳಾದ್ರು ಸಿಂತಲಾದುರಿಗೆ ನಿನ್ನ ಮ್ಯಾಲಿದ್ದ ಮಾಡುತ್ತೆ ನಂಬೀರೆ.

0: ಆಮೇಲೆ
1: ಏನು? ಕೂರ್ಲಳ್ಳಿ ಭೂತಪ್ಪನ ಸಹಾಯದಿಂದ ದುರ್ಗಿನ ಹೊಡೆದುರುಳಿಸ್ಬಿಟ್ಟ ಜುಂಜಪ್ಪ. ಇನ್ನು ಈ ಜುಂಜಪ್ಪನ ಕಾಲುವಳಿಲಿ ನಮಗೆ ಉಳಿಗಾಲಿಲ್ಲ ಅಂತ ಆ ಜುಂಜಪ್ಪನಿಗೆ ವಿಷ ಹಾಕಬೇಕು ಅಂತ ಅವ್ರ ಮಾವುಗಳು ನಿರ್ಧಾರ ಮಾಡಿ ಜುಂಜಪ್ಪನ ಕರೆಯೋಕ್ ಬಂದ್ರು.
2: ಇಕ್ಕುನೂರಿಗೋಗಿನ್ನ ಇಕ್ಕು ಮದ್ದು ತುಂದು ನೀ ತುಪ್ಪಾದ ಸಾರಿಯಾಗಿ ಉಕ್ಕಿಕ್ಕಿ ಬೇಯೋದು.

0: ಗೊಲ್ಲ ಕಡಗ ಅಂತಾರೆ. ಅದು ಗೊಲ್ಲ ಹೆಣ್ಣುಗಳ ಮುತ್ತೈದೆತನದ ಸಂಕೇತ. ಅದು ಕೈಲಿದ್ರೆ ಮುಗೀತು. ಗಂಡ ಸತ್ರು ಅವರು ವಿಧವೆಯರಲ್ಲ. ಅವರು ಹಣೆ ಕುಂಕುಮನೂ ಇಡರೆ, ಹೂವು ಮುಡಿತಾರೆ.
1: ಇದೊಳ್ಳೆ ಚೆನ್ನಾಗಿದೆಯಲ್ಲ, ನಾವು ಬುಡಕಟ್ಟು ಜನಗಳನ್ನ ಸುಮ್ನೆ ಹಿಂದುಳಿದವರು ಅನ್ನೋದೇ ಅವರ ಆಲೋಚನೆ ನಡವಳಿಕೆ ಎಷ್ಟು ಪ್ರಗತಿಪರವಿದೆ ನೋಡು. ನಿಜಕ್ಕೂ ನಾವು ಅವರಿಂದ ಕಲಿಬೇಕು.
0: ಅದಕ್ಕೆ ಇವತ್ತಿನ ನಾಗರಿಕ ಸಮಾಜ ಅವರ ಔಷಧ ಪದ್ಧತಿ ಮುಂತಾದ್ನೆಲ್ಲ ತುಂಬಾ ಗಂಭೀರವಾಗಿ ಅಧ್ಯಯನ ಮಾಡ್ತಾ ಇದೆ. ಎಷ್ಟೋ ಸಮಸ್ಯೆಗಳಿಗೆ ಈ ಬುಡಕಟ್ಟುಗಳಲ್ಲಿ ಪರಿಹಾರಗಳಿವೆ ಅಂತ ನಿನಗೆ ಅನಿಸ್ತಾ ಇಲ್ವಾ?
1: ಕತೆ ಬಿಟ್ಟು ಎಲ್ಲೆಲ್ಲಿಗೂ ಹೋಗ್ಬಿಟ್ರು.
2: ಆವಿನಿ ಗುಡಿನಾಗೆ ದೇವರು ಮಾಡಿರಿ ಗೋವಿನ ಪೂಜೆ ನಿಮ್ಮರಯ್ಯೋ, ಗೋವಿನ ಪೂಜೆನೇ ನಿಮ್ಮ ದೋಳಿಯ ಮೂವಾದಳಿಯರೇ ಬರಬೇಕು.
0: ಜುಂಜಪ್ಪನ ಇಹಲೋಕದ ಕಥೆ ಮುಗೀತು. ಸೋದರ ಮಾವುಗಳ ಸಂತೋಷ ಹೇಳ್ತಿರದು, ಕುಣಿದು ಕುಪ್ಪಳಿಸಿ ಕೋಲ್ ಹಾಕ್ತಾರೆ.

0: ಕಾಲ.
1: ಆದರೆ ಜುಂಜಪ್ಪ ಸತ್ತೇಳು ದಿನಕ್ ಬಂದು ಇಡೀ ಕಂಬೆ ರಟ್ಟಿ ಸುಟ್ಟು ಮಾವುಗಳನ್ನ ಕೊಂದು ಹಾಕ್ದ. ಯಾಕವ್ವ ಸುಮ್ಮನಾಗ್ಬಿಟ್ಟೆ? ಏನನ್ನಿಸ್ತು ನಿಂಗೆ ಈ ಜುಂಜಪ್ಪನ ಕತೆ ಹೇಳಿ? ಯಾಕೆ ಅಳ್ತಿದ್ದಾಗಿದೀಯಾ?
2: ಅಳದೆ ಏನೇನ್ ಮಾಡ್ಲಿ, ಅನ್ಯಾಯವಾಗಿ ಜುಂಜಪ್ಪನ ಕೊಂದ್ ಬಿಟ್ರಲ್ಲ. ಪಶುಪಾಲನೆಗೋಸ್ಕರ ಜೀವ ಕೊಟ್ಟ ವೀರ ಅವನು. ಇಂಥ ವೀರ ಇನ್ನೆಲ್ಲಿ ಸಿಕ್ಕಾನು? ಅದ್ ಸರಿ, ಜುಂಜಪ್ಪನ ಸಮಾಧಿ ಎಲ್ಲೈತೆ?
1: ಯಾಕೆ ನೋಡ ಆಸೆನವ? ಅದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಳುವರಳ್ಳಿ ಕೆರೆ ದಂಡೆ ಮೇಲೈತೆ. ಪ್ರತಿ ಯುಗಾದಿಗೆ ಕರಿದಿನ ಅಲ್ಲಿ ಜಾತ್ರೆ ಆಗುತ್ತೆ. ದೀವಳಿಗೆಯಲ್ಲಿ ದೀಪ ಹಚ್ತಾರೆ, ಜನ ಹಾವು ಚೇಳಿನ ತಗಡು ಹಾಕಿ ಹರಕೆ ಒಪ್ಪಿಸ್ತಾರೆ. ಯಾಕೆಂದ್ರೆ

0: ಜ್ಞಾನ.
1: ಹೀಗಂತ ಜನ ಜುಂಜಪ್ಪನ ವಿಷ ನಿವಾರಕ ಗುಣದ ಬಗ್ಗೆ ಪದ ಕಟ್ಟಿ ಹಾಡ್ತಾರೆ.
2: ಅದ್ ಸರಿ. ಈ ಜಾಗತೀಕರಣದ ಕಾಲದಲ್ಲಿ ಈ ಜುಂಜಪ್ಪನ ಬದುಕು ಕಾವ್ಯ ನಮ್ ಕೊಡೋ ಸಂದೇಶ ಆದ್ರೂ ಏನು?
1: ಇವತ್ತು ಪಶುಪಾಲನೆಯನ್ನ ಪೂರ್ತಿ ಕೈಬಿಟ್ಟಿದ್ದೀವಿ. ಹೀಗಾಗಿ ಸಹಜವಾದ ಫಲವತ್ತಾದ ಸಗಣಿ ಗೊಬ್ಬರದ ಉತ್ಪತ್ತಿ ಕಳ್ಕೊಂಡು ರಸಗೊಬ್ಬರಗಳನ್ನ ಬಳಸಿ ಬಳಸಿ ಭೂಮಿನ ಹಾಳು ಮಾಡಿ ಮಾಡ್ತಿದೀವಿ. ಪಶುಪಾಲನೆಯಿಂದ ಹಾಲು ಸಮೃದ್ಧಿ, ಈ ಹಾಲಿನಿಂದ ನಮಗೆ ಅಗತ್ಯವಾದ ಪೌಷ್ಟಿಕ ಶಕ್ತಿ ಎಲ್ಲ ದೊರೆಯುತ್ತೆ. ಈ ಜಾಗತೀಕರಣದ ಬಿರುಗಾಳಿಲಿ ನಮ್ಮ ತನವನ್ನ ನಾವು ಉಳಿಸ್ಕೊಳ್ಬೇಕು ಅಂದ್ರೆ ಮತ್ತೆ ನಾವು ಇಂತಹ ನಮ್ಮ ದೇಸೀಯ ಮೂಲಗಳನ್ನೇ ಹುಡುಕೊಂಡು ಹೋಗಬೇಕಾಗಿದೆ ಅಲ್ವಾ?

0: ಇದುವರೆಗೆ ನೀವು ಕೇಳಿದ ರೂಪಕ ಜುಂಜಪ್ಪ, ರಚನೆ ಡಾಕ್ಟರ್ ಮೀರಾಸಾಬಿಹಳ್ಳಿ ಶಿವಣ್ಣ, ಸಹ ನಿರೂಪಣೆ ಆಲ್ಮಕ್ಕಿ ಎನ್ ಮಂಜುಳ, ತಾಂತ್ರಿಕ ನೆರವು ಆರ್ ಪ್ರಭುಸ್ವಾಮಿ, ನಿರ್ಮಾಣ ಡಾಕ್ಟರ್ ಎನ್ ಸುಧೀಂದ್ರ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿ ಗೀತೆಯನ್ನ. ಸಾಹಿತ್ಯ ಶಂಕರ ಭಟ್ ಅವರದು.

0: ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ಬದುಕು ಜಟಕ ಬಂಡಿ
0: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
1: ಕಡೆಗೋಡು ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ
0: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
2: ಇಂದಿನ ಶೀರ್ಷಿಕೆ ಹೃದಯ ಸೌಂದರ್ಯ. ಏನಿದು ಹೃದಯ ಸೌಂದರ್ಯ? ಸೊಗಸು, ಸುಂದರ, ಇದು ಗೊತ್ತಿರುವಂತಹ ಶಬ್ದಗಳು. ಇದು ಹೊರಗಿನದ್ದು, ಕಾಣುವಂಥದ್ದು. ಆದರೆ ಹೃದಯ ಸೌಂದರ್ಯ ಅಂದ್ರೆ ಹೇಗಿರುತ್ತೆ? ಅದಕ್ಕೆ ಯಾವ್ದಾದ್ರು ಕನ್ನಡಿ ಇದೆಯೇ ಅಂತ ನೀವೆಲ್ಲ ಕೇಳಬಹುದು. ಡಿವಿಜಿ ಏನಂದ್ರು, ಬಡವನಾರ್ ಮಡದಿಯೊಲವಿನ ಸವಿಯನರಿಯದನು, ಹುಡುಗರಾಟದೆ ಬೆರೆತು ನಗಲರಿಯದನು, ಉಡುರಾಜ ಮೂಲಗದಿ ಕುಳಿತು ಮೈಮರೆಯದನು, ಬಡಮನಸೇ ಬಡತನವೋ ಮರುಳಮುನಿಯ ಅಂತ ಹೇಳಿ. ಅಂತ ಮರುಳಮುನಿಯನ ಕಗ್ಗ ಅಂತ ಇನ್ನೊಂದು ಪುಸ್ತಕ ಇದೆ, ಕಗ್ಗದ ತಮ್ಮ ಅಂತ ಹೇಳ್ಬೋದು. ಆದ್ರಿಂದ ಆರಿಸಿಕೊಂಡಿದ್ದೀನಿ. ಅಂದ್ರೆ ಯಾವ ತರ ಹೇಳ್ತಾರೆ ಹೃದಯ ಸೌಂದರ್ಯನ, ಯಾವ ತರ ವರ್ಣಿಸ್ತಾರೆ ಅಂದ್ರೆ, ಮಡದಿಯೊಲವಿನ ಸವಿಯನರಿಯದನು ಬಡವ ಅಂತ ಅನ್ನಿಸ್ಕೋತಾನಂತೆ, ಹುಡುಗರಾಟ ಬೆರೆತು ನಗಲರಿಯದನು, ಉಡುರಾಜನ ಓಲಗದಿ ಕುಳಿತು ಮೈಮರೆಯದನು. ಉಡುರಾಜನ ಅಂದ್ರೆ ಚಂದ್ರ, ಅವನ ಓಲಗ ಅಂತಂದ್ರೆ ಹುಣ್ಣಿಮೆ ದಿವಸ, ಪೂರ್ಣಿಮೆ ದಿವಸ ಕೂತ್ಕೊಂಡು ನಾವು ಸೌಂದರ್ಯನ ಅನುಭವಿಸಿ ಮೈಮರಿಬೇಕಂತೆ. ಆತರ ಅಂದ್ರೆ ಈ ಮೇಲೆ ಹೇಳಿದ ರೀತಿ ಇಲ್ಲದೆ ಇದ್ರೆ ಅಂಥ ಬಡಮನಸ್ಸೇ ಬಡತನವೋ ಮರುಳಮುನಿಯ ಅಂತ ಹೇಳ್ತಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಹೃದಯ ಸೌಂದರ್ಯಕ್ಕೆ ತುಂಬಾ ಹತ್ರ ಅಂತ ಅನ್ಸುತ್ತೆ. ಇವೆಲ್ಲ ನಾವು ಮಾಡ್ತಾ ಇರಬೇಕು, ಅವಾಗ ತನಕ್ತಾನೆ ಹೃದಯ ಸೌಂದರ್ಯ ಜಾಸ್ತಿ ಆಗತ್ತೆ ಅಂತ. ಇನ್ನೊಂದು ಪದ್ಯದ ಮೂಲಕ ಹೇಳ್ತಾರೆ, ಸೊಗಸು ಬೇಡದ ನರ ಪ್ರಾಣಿ ಇಲಿಹುದಯ್ಯ, ಮಗುವೆ ಮುದುಕನೆ ಪುರಾಣಿಕ ಪುರೋಹಿತರೆ, ಜಗದ ಕಣ್ಣು ಇಣುಕದೆಡೆ ಮುಕುರದೆದುರೊಳು ನಿಂತು ಮೊಗವ ತಿದ್ದುವರೆಲ್ಲ ಮಂಕುತಿಮ್ಮ. ಅಂದ್ರೆ ಇದು ಮೇಲ್ನೋಟಕ್ಕೆ ಹೊರಗೆ ಕಾಣುವಂತ ಸೌಂದರ್ಯ. ಪ್ರತಿಯೊಬ್ಬ ಮನುಷ್ಯನಿಗೂ ಅಂದ ಚಂದ ಬೇಕೇ ಬೇಕು, ಯಾರಿಗೆ ಬೇಡ? ಮಗು, ಮುದುಕ, ಪುರಾಣ ಹೇಳೋರು, ಪುರೋಹಿತರು ಇವೆಲ್ಲ ಕೂಡ ಅಂದ ಚಂದಗಳನ್ನ ಬಯಸುವವರೇ. ಯಾರೂ ನೋಡದೇ ಇರುವಾಗ ಕನ್ನಡಿ ಮುಂದೆ ನಿಂತ್ಕೊಂಡು ತಮ್ಮ ತಮ್ಮ ಮುಖಗಳನ್ನ ಸರಿಪಡಿಸ್ಕೋತಾ ಇರ್ತಾರಂತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಜಗದ ಕಣ್ಣು ಇಣುಕದೆಡೆ ಮುಕುರದೆದುರೊಳು ನಿಂತು, ಅಂದ್ರೆ ಜಗದ ಕಣ್ಣು ಯಾರಿಗೂ ಕಾಣದೇ ಇರುವಾಗ ಮುಕುರ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಮೊಗವ ತಿದ್ದುವರೆಲ್ಲ ಮಂಕುತಿಮ್ಮ. ಪ್ರತಿಯೊಬ್ಬರಿಗೂ ಅಷ್ಟೇನೆ, ತಮ್ಮ ಸೌಂದರ್ಯದ ಬಗ್ಗೆ ತುಂಬಾ ಆಸಕ್ತಿ ಆಸ್ತೆ ಜಾಸ್ತಿ ಇರುತ್ತೆ. ಇವಾಗ ಎಷ್ಟೋ ಪ್ರಸಾದನ ಸಾಮಗ್ರಿಗಳು ಬಂದಿದೆ, ಆದ್ರೆ ಹೃದಯ ಸೌಂದರ್ಯ ಇದನ್ನ ಹೇಗೆ ಕಾಣೋದು? ಈಗ ನಾನು ಪದ್ಯಗಳನ್ನ ಪದೇ ಪದೇ ಅದೇ ಪದ್ಯ ಹೇಳ್ತಿರ್ತೀನಿ ಅಂತ ನಿಮ್ಮ ಮನಸ್ಸಿನಲ್ಲಿ ಅನ್ಕೊಂಡಿರ್ಬೋದು. ಸುಂದರವಾಗಿದ್ದನ್ನ, ಚೆನ್ನಾಗಿದ್ದನ್ನ, ಒಳ್ಳೆಯದನ್ನ ಮತ್ತೆ ಮತ್ತೆ ನೋಡಬೇಕು ಅಥವಾ ಮತ್ತೆ ಮತ್ತೆ ಕಣ್ಣು ತುಂಬಿಸ್ಕೋಬೇಕು ಅಂತ ಅನ್ಸುತ್ತೆ. ಹಾಗೆ ಅದನ್ನೇ ನೋಡಬೇಕು ಅಂತ ಅನ್ಸೋದು ಸಹಜ ಅಲ್ವೇ? ನೀವು ಎಷ್ಟು ಜನ ಎಷ್ಟು ಸಲ ಬೇಲೂರಿಗೆ ಹೋಗಿಲ್ಲ, ಚೆನ್ನಕೇಶವನನ್ನ ನೋಡಿಲ್ಲ, ತಿರುಪತಿಗೆ ಹೋಗಿಲ್ಲ, ತಿಮ್ಮಪ್ಪನನ್ನ ನೋಡಿಲ್ಲ, ಹಳೇಬೀಡು ನೋಡಿಲ್ಲ? ಪ್ರತಿ ವರ್ಷ ಬಿಡದೆ ತ್ಯಾಗರಾಜರ ಆರಾಧನೆ ಮಾಡಲ್ವೇ, ಪುರಂದರದಾಸರ ಆರಾಧನೆ ಮಾಡಲ್ವೇ? ಅದು ಮಾತ್ರ ಪುನರಾವರ್ತನೆ. ಅದಿರಲಿ, ಬೇಲೂರು ಹಳೇಬೀಡುಗಳು ನೋಡಿದವರೆಲ್ಲ ಜೊತೆ ಜೊತೆಗೆ ಶ್ರವಣ ಬೆಳಗೊಳಕ್ಕೂ ಹೋಗಿರ್ತಾರಲ್ವಾ? ಹೇಳ್ಕೊಳ್ಳಲ್ಲ ಅಷ್ಟೆ. ನಾನಂತೂ 6 ಸಲ ಗೊಮ್ಮಟನನ್ನ

ಶ್ರವಣಬೆಳಗೊಳದಲ್ಲೇ ನೋಡಿದೆ. ಇಲ್ಲಿರೋ ವ್ಯತ್ಯಾಸ ಅಂದರೆ ಒಂದೇ ಪದ್ಯವಾದರೂ ಕೂಡ ಸಂದರ್ಭಕ್ಕೆ ಅನುಸಾರವಾಗಿ ಹೆಚ್ಚು ಹೆಚ್ಚಿನ ಅರ್ಥ ಕೊಡೋದ್ರಿಂದ ಆ ವಿಶೇಷವನ್ನು ತಿಳಿಸುವ ಪ್ರಯತ್ನವನ್ನು ಈ ಮೂಲ ಮಾಡಿದ್ದೀನಿ. ಅದಕ್ಕೆ ಬಡವನಾರ್ ಮಡದಿಯೊಲವಿನ ಸವಿಯನರಿಯದನು, ಹುಡುಗರಾಟದ ಬೆರೆತು ನಗಲರಿಯದನು, ಉಡುರಾಜನೋಲಗದಿ ಕುಳಿತು ಮೈಮರೆಯದನು, ಬಡಮನಸೆ ಬಡತನವೋ ಮರುಳಮುನಿಯ. ಪದ್ಯ ತುಂಬಾ ಚೆನ್ನಾಗಿರೋದ್ರಿಂದ ಮತ್ತೆ ಅದನ್ನೇ ಹೇಳಬೇಕು ಅನ್ಸುತ್ತೆ. ಆದರೆ ಇದಕ್ಕೊಂದು ಉದಾಹರಣೆಯಾಗಿ ಒಂದು ನಡೆದ ಘಟನೆ ಹೇಳ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಡಿ ವಿ ಜಿ ಅವರು ನಡೆಸುತ್ತಿದ್ದ ದಿ ಕರ್ನಾಟಕ ಎಂಬ ಇಂಗ್ಲಿಷ್ ಪತ್ರಿಕೆಯ ಪ್ರೂಫ್ ಅನ್ನ ಪ್ರತಿದಿನ ಸಂಜೆ 4 ಗಂಟೆಯಿಂದ ಕತ್ಲಾಗೋವರೆಗೆ ಒಂದು ಅಂಗಡಿ ಮುಂದಿನ ಪುಟ್ಟ ಬಯಲಿನಲ್ಲಿ ಕೂತ್ಕೊಂಡು ಡಿ ವಿ ಜಿ ತಿದ್ದುತ್ತಾ ಇದ್ರು. ಆ ಅಂಗಡಿಗೆ ಅಂಟ್ಕೊಂಡಂತೆ ಮಂಡಿಗಳ ಕೈಸಾಲೆಗಳಿದ್ವು. ಒಂದು ಕೈಸಾಲೆನಲ್ಲಿ ಒಬ್ಬ ಮುದುಕ ಮತ್ತು ಮುದುಕಿ ವಾಸವಾಗಿದ್ರು. ಆ ಮುದುಕಿ ಮಂಡಿನಲ್ಲಿ ಕಸ ಗುಡಿಸ್ತಾ ಇದ್ಲು. ತುಂಬಾ ವಯಸ್ಸಾಗಿದ್ದರಿಂದಲೋ ಏನೋ ಅಥವಾ ಅನಾರೋಗ್ಯದಿಂದಲೋ ಏನೋ ಆ ಮುದುಕ ಯಾವಾಗ್ಲೂ ಮಲಗಿರ್ತಾ ಇದ್ದ. ಮುದುಕಿ ತನ್ನ ಕಸ ಗುಡಿಸುವ ಕೆಲಸವಾದ್ಮೇಲೆ ಮಂಡಿಗಳ ಮುಂದೆ ಬಿದ್ದಿರುತ್ತಿದ್ದ ಕೊಳೆತ ಈರುಳ್ಳಿ, ಹುಳಿತ ಆಲೂಗೆಡ್ಡೆ, ಒಣಗಿದ ಬದನೆಕಾಯಿ ಇವುಗಳನ್ನೆಲ್ಲ ಸಂಗ್ರಹಿಸಿ ತರ್ತಾ ಇದ್ದ. ಮಧ್ಯಾಹ್ನ ಆಕೆ ನಿಧಾನವಾಗಿ ತಾನು ತಂದ ತರಕಾರಿಗಳ ಕೊಳೆತ ಒಣಗಿದ ಭಾಗಗಳನ್ನೆಲ್ಲ ಕತ್ತರಿಸಿ ತೆಗೆದು ಸರಿಯಾದದ್ದನ್ನೆಲ್ಲ ಹಾಕಿ ಅಡುಗೆ ಮಾಡ್ತಾ ಇದ್ಲು. ಪದಾರ್ಥಗಳನ್ನ ಬೇಯ್ತಾ ಇದ್ದ ಗಮಲು ಆ ವಾಸನೆ ಇದ್ದು ಬೀದಿಯಲ್ಲೆಲ್ಲ ವ್ಯಾಪಿಸ್ತಾ ಇತ್ತು. ಡಿ ವಿ ಜಿ ಅವರ ಮೂಗಿಗೂ ಕೂಡ ಇದರ ಘಮ ಬರ್ತಾ ಇತ್ತು. ಯಾಕೆ ಅಂತಂದ್ರೆ ಆ ಅಡಿಗೆ ಮಾಡ್ತಾ ಇದ್ದಿದ್ದು ಆ ಹೊರಗಡೆ ಬಯಲಿನಲ್ಲೇನೆ, ಇವರು ಕೂತ್ಕೋತಿದ್ದ ಜಾಗವು ಹತ್ತಿರವೇ ಇದ್ದಿದ್ರಿಂದ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅದ್ರ ಬಗ್ಗೆನೆ ಆಸ್ತಿ ಇದ್ದಿದ್ರಿಂದ ಆ ಕಡೆನೆ ನೋಡ್ತಾ ಇದ್ದಿದ್ದಿನಲ್ಲೋ ಏನೋ ಡಿ ವಿ ಜಿ ಅವರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಅಡಿಗೆ ಆದ್ಮೇಲೆ ಸ್ನಾನ, ಅವ್ರ ಬಳಿ ಇದ್ದಿದ್ದೇ 4 ಮಡಕೆ, ಒಂದು ಬೇಯಿಸೋದಕ್ಕೆ, ಒಂದು ಅಂಬಲಿ ಕಾಯಿಸೋದಕ್ಕೆ, ಮತ್ತೊಂದು ಕುಡಿಯುವ ನೀರಿನ ಸಂಗ್ರಹಕ್ಕೆ, ಅವುಗಳಲ್ಲೇ ದೊಡ್ಡದಾದ ಮಡಕೆ ಸ್ನಾನಕ್ಕೆ ನೀರು ಕಾಯಿಸೋದಕ್ಕೆ. ಆ ಮುದುಕಿ ತಾನು ಕೂಡಿಸಿಟ್ಟಿದ್ದ ಹಸ ಕಡ್ಡಿಗಳನ್ನೆಲ್ಲ ಸೇರಿಸಿ ಉರಿ ಹಾಕಿ ದೊಡ್ಡ ಗಡಿಗೆಯಲ್ಲಿ ನೀರು ಕಾಯಿಸ್ತಾ ಇದ್ಲು. ನಂತರ ನೀರಿನ ಹದನ ಗಮನಿಸಿ ಗಂಡನ್ಗೆ ಸ್ನಾನ ಮಾಡಿಸ್ತಾ ಇದ್ಲು. ಸಾವಕಾಶವಾಗಿ ನೀರನ್ನೇತ ಅವನ ಮೈಯಲ್ಲಿ ಹುಣ್ಣಾಗಿರುವ ಸ್ಥಳಗಳಿಗೆ ಮೆತ್ತಗೆ ಸವರ್ತ ಪ್ರೀತಿಯಿಂದ ಮಾತನಾಡ್ತಾ ಅವನ ನೋವು ಆಯಾಸ ಪರಿಹಾರ ಆಗೋ ಹಾಗೆ ಬಿಸಿನೀರು ಹಾಕ್ತಾ ಇರ್ತಾಳೆ. ಆತನು ಕೂಡ ಸಂತೋಷದಿಂದ ನಗ್ನಗ್ತಾ ಸ್ನಾನ ಮಾಡಿಸ್ಕೋತಾ ಇರ್ತಾನೆ. ಹಾಯ್ ಎಂದು ಉದ್ಗರಿಸಿ ಆನಂದ ವ್ಯಕ್ತಪಡಿಸ್ತಾ ಇರ್ತಾನೆ. ಏನೇನೋ ಪ್ರೀತಿ ಮಾತನಾಡ್ತಾ ಇರ್ತಾನೆ. ಸ್ನಾನವಾದಲೆ ಅವನ ಬಳಿಯೇ ಇದ್ದ ಅದೇ ಕೊಳೆ ಟವಲ್ನಿಂದ ಆಕೆ ಆತನ ಮೈಯನ್ನೆಲ್ಲ ಒರೆಸ್ತಾ ಇದ್ಲು. ನಂತರ ಆತ ಬಿಸಿಲಿಗೆ ಮೈಯೊಡ್ಡಿ ಮತ್ತೂ ಒಣಗಿಸ್ಕೋತಾ ಇದ್ದ. ಇದನ್ನೆಲ್ಲ ಬಯಲೇ ನಡೀತಾ ಇದ್ದಿದ್ರಿಂದ ಡಿ ವಿ ಜಿ ಅವರಿಗೆ ಚೆನ್ನಾಗಿ ಕಾಣ್ತಾ ಇತ್ತು. ಸ್ವಲ್ಪ ಹೊತ್ತಿನ ಮೇಲೆ ಆಕೆ ಊಟದೆಲೆಯನ್ನು ಹಾಕಿ ಅದರ ನಡುವೆ ಬಿಸಿ ಬಿಸಿ ರಾಗಿ ಮುದ್ದೆಯನ್ನಿಟ್ಟು ಅದರ ಮಧ್ಯದಲ್ಲಿ ಪಾಯ್ ಮಾಡಿ ಅಂದ್ರೆ ಸ್ವಲ್ಪ ಅಗಲ ಮಾಡಿಸಿ ಅದರೊಳಗಡೆ ಮಾಡಿದ ಅಂಬಲಿಯನ್ನ ಸುರಿತಾ ಇದ್ಲು. ಆತ ರಾಗಿ ಮುದ್ದೆಯ ಕಟ್ಟೆಯಲ್ಲಿ ಒಂದು ಚೂರು ಮುರಿದು ಅದನ್ನು ಅಂಬಲಿಯಲ್ಲಿ ನೆನೆಸಿ ಬಾಯಿಟ್ಕೊಂಡು ಚಪ್ಪರ್ಸ್ಕೊಂಡು ಸವಿತಾ ಇದ್ದ. ಮುದುಕಿನೂ ಕೂಡ ನಂತರ ಬಡಿಸ್ಕೊಂಡು ಊಟಕ್ಕೆ ಕೂರ್ತಾ ಇದ್ಲು. ಹೀಗೆ ಇಬ್ರು ನಗ್ನಗ್ತಾ ಮಾತಾಡ್ತಾ ಊಟ ಮಾಡ್ತಾ ಇದ್ರು. ಇದು ಸುಮಾರು ಒಂದು 1.5 ಗಂಟೆ ನಡೀತಾ ಇತ್ತು. ಇದಕ್ಕೆ ಸಾಕ್ಷಿಯಾಗಿದ್ದ ಗುಂಡಪ್ಪನವರಿಗೆ ಇದು ತುಂಬಾ ಸಂತೋಷ ನೀಡ್ತಾ ಇತ್ತು. ಮುದುಕ ಮುದುಕಿಯರ ಅನ್ಯೋನ್ಯ ಪ್ರೀತಿ ಅವರ ಬಡತನವನ್ನು ಮರೆಸಿತ್ತು. ಪ್ರೀ ಅವರ ಮುಪ್ಪನ್ನು ಮರೆಯಿಸಿ ಯೌವನವನ್ನು ತಂದುಕೊಟ್ಟಿತ್ತು. ಅವರ ಬಡಕಲು ಮೈಯಲ್ಲಿ ಅವರ ಪಾಲಿಗೆ ಸೌಂದರ್ಯ ದರ್ಶನ ಮಾಡಿಸಿತ್ತು. ಅರಮನೆಯಲ್ಲಿರುವ ಶ್ರೀಮಂತಿಕೆಯಲ್ಲಿರುವ ಎಷ್ಟು ಜನ ಈ ಸಂತೋಷದ ಆತ್ಮೀಯತೆಯ ಗಳಿಗೆಗಳು ದೊರೆತಾವು. ಪ್ರೀತಿ ಸಾಲದೆ ಹೋದಲ್ಲಿ ಆಭರಣ ಅಲಂಕಾರ ಆಸ್ತಿ ಹಣಗಳು ಬರಿಯ ಭಾರ. ಪ್ರೀತಿಯೇ ಸೌಂದರ್ಯ ಐಶ್ವರ್ಯ, ಅದೇ ಹೃದಯ ವಿಕಾಸ. ಅದಕ್ಕೆ ಏನೋ ಡಿ ವಿ ಜಿ ಹೇಳಿದ್ರು, ಬಡವನಾರ್ ಮಡದಿಯೊಲವಿನ ಸವಿಯನರಿಯದನು, ಹುಡುಗರಾಟದೆ ಬೆರೆತು ನಗಲರಿಯದನು, ಉಡುರಾಜನೋಲಗದಿಳಿತು ಮೈಮರೆಯದನು, ಬಡಮನಸೇ ಬಡತನವೋ ಮರುಳಮುನಿಯ. ಇಂದಿನ ಶೀರ್ಷಿಕೆ, ಮನುಷ್ಯ ದೇವರಲ್ಲಿ ವರಯಾಚನೆ ಯಾಕೆ ಮಾಡ್ತಾನೆ ಅಂತ ಹೇಳಿ. ಅಂತ ಎಷ್ಟು ವರ ಕೇಳಿಕೊಂಡ್ರೂ ಕೂಡ ಸಮಾಧಾನ ಆಗೋದೇ ಇಲ್ಲ ರೀ. ದಿವ್ಯ ಕ್ಷೇತ್ರಕ್ಕೆ ಹೋಗ್ತಾನೆ, ದೇವರುಗಳನ್ನು ಸಂದರ್ಶಿಸ್ತಾನೆ, ಭಜನೆ ಮಾಡ್ತಾನೆ, ಭಕ್ತಿ ತೋರಿಸ್ತಾನೆ, ಪೂಜೆ ಮಾಡಿಸ್ತಾನೆ, ಪ್ರಸಾದ ಸ್ವೀಕರಿಸ್ತಾನೆ, ಕೊನೆಯಲ್ಲಿ ವರ ಕೇಳೇ ಕೇಳ್ತಾನೆ. ಆಶ್ಚರ್ಯ ಆಗುತ್ತಲ್ವಾ, ಇದೇನು ಪ್ರಶ್ನೆ ಅಂತ. ಮನುಷ್ಯ ತನಗೆ ಎಷ್ಟು ವರಗಳನ್ನು ದೇವರಲ್ಲಿ ಕೇಳ್ಕೋತಾನೆ ಅಂತ. ಹೌದು, ಈ ವರಯಾಚನೆಗೆ ಕೊನೆಯೇ ಇಲ್ವಾ ಅಂತ. ಅದಕ್ಕೆ ಡಿ ವಿ ಜಿ ಅವರು ಸುಮಾರು ಪದ್ಯಗಳ ಮೂಲಕ ತಮ್ಮ ಪರಿಹಾರನೂ ಕೂಡ ಸೂಚಿಸಿದ್ದಾರೆ, ಹಾಗೆ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು

0: ಜೀವನದ ಅಲಂಕಾರ ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವಯುವುದು ಆವುದಾದೊಡಮೊಳಿತು ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ದೇವಸ್ಥಾನಗಳಿಗೆ ಹೋಗೋದು, ದೇವರ ಭಜನೆಯನ್ನು ಮಾಡೋದು, ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸೋದು, ಇವೆಲ್ಲ ಜೀವನಕ್ಕೆ ಒಂದು ಸೊಗಸನ್ನ ತಂದುಕೊಡತ್ವೆ ಅಂತ. ಮನಸ್ಸಿನ ಉದ್ಧಾರಕ್ಕೆ ಕಾರಣವಾಗುತ್ತವೆ. ನಮ್ಮ ಭಾವನೆಗಳನ್ನ ಈ ಅಲ್ಪ ಜಗತ್ತಿನಿಂದ ಬಿಡಿಸಿ ಮೇಲಕ್ಕೆ ತೆಗೆದುಕೊಂಡು ಹೋಗೋದು ಯಾವುದಾದ್ರೂ ಒಂದು ಮಾರ್ಗ ಇದ್ರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವಯುವುದು ಆವುದಾದೊಡಮೊಳಿತು ಅಂಕುತಿಮ್ಮ. ಯಾವುದೇ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಈ ಭಾವನ ಈ ಕ್ಷುಲ್ಲ ಜಗದಿಂದ ಬಿಡಿಸಿ ಮೇಲೆ ಸ್ತರಕ್ಕೆ ಒಯ್ಯುವುದು ಅಂತ ಹೇಳ್ತಾರೆ. ಆ ತರ ಆಗ್ಬೇಕು ಅಂತ. ಅದೇ ಡಿ ವಿ ಜಿ ಅವರಿಗೆ ಈ ಮೇಲೆ ಹೇಳಿದ ಪದ್ಯದ ಜೊತೆಗೆ ಅದಕ್ಕೆ ಸಂಬಂಧಿಸಿದ ಇನ್ನೊಂದಷ್ಟು ಪದ್ಯಗಳನ್ನು ಹೇಳಬೇಕು ಅಂತ ಅನ್ನಿಸ್ತೋ ಏನೋ, ಹೇಳದಿದ್ರೆ ಸಮಾಧಾನ ಆಗುಲ್ಲ ಅಂತ ಅನ್ನಿಸ್ತೋ ಏನೋ. ಅದಕ್ಕೆ ಮುಂದುವರೆದು ಹೇಳ್ದೆ, ಬಹುಜನಂ ಕೈ ಮುಗಿದ ತೀರ್ಥದೋಳ್ ಕ್ಷೇತ್ರದೋಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ, ವಿಹಿತ ಗೈದವರಾರು ವಸತಿಯಿಂ ದೈವಕ್ಕೆ ಮಹಿಮೆ ಮನಸೋ ತಡೆಯೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಬಹುಮಂದಿ ನಮಸ್ಕರಿಸುತ್ತಿರುವ ತೀರ್ಥಕ್ಷೇತ್ರಗಳಲ್ಲಿ ಮಹಿಮೆ ಏನಿದೆ ಅಂತ ಅನುಮಾನ ಪಡಕ್ ಹೋಗ್ಬೇಡ. ಅಲ್ಲಿರುವ ದೈವಕ್ಕೆ ಇಲ್ಲಿಯೇ ವಾಸಿಸು ಅಂತ ಹೇಳಿ ಅಂತ ಯಾರಾದರೂ ವಿಧಿಸಿದ್ದಾರೇನೋ, ಎಲ್ಲಿ ಮನಸ್ಸು ಸೋಲುತ್ತೋ ಅಲ್ಲಿ ಮಹಿಮೆ ಇದೆ ಅಷ್ಟೇ ಅಂತ. ಈಗ ಶೃಂಗೇರಿನೇ ತೆಗೆದುಕೊಳ್ಳಿ, ನಾಗರಹಾವು ಕಪ್ಪೆಗೆ ಆಶ್ರಯ ನೀಡಿತು ಅಂತ ಅಲ್ಲಿ ಶಂಕರಾಚಾರ್ಯರು ಶಾರದಮ್ಮನವರನ್ನ ಸ್ಥಾಪಿಸಿದ್ರು, ಅದೇ ಮಹಿಮೆ. ಮಂಜುನಾಥ ಧರ್ಮಸ್ಥಳದಲ್ಲೇ ಏಕಿರಬೇಕು, ಅದೊಂದು ಮಹಿಮೆ ಅಷ್ಟೇನೆ. ತಿಮ್ಮಪ್ಪ ತಿರುಪತಿಯಲ್ಲೇ ಏಕಿರಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಹೇಗಿರುತ್ತೆ? ಅದಕ್ಕೆ ಯೋಚಿಸ್ಬೇಡ, ಭಕ್ತಿಯಿಂದ ಇರೋ, ಇಷ್ಟವಾಯ್ತೋ ಕೈ ಮುಗಿ ಅಷ್ಟೇ. ಅದಕ್ಕೆ ಹೇಳಿದ್ದು, ಬಹುಜನಂ ಕೈ ಮುಗಿದ ತೀರ್ಥದೋಳ್ ಕ್ಷೇತ್ರದೋಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ, ವಿಹಿತ ಗೈದರಾರು ವಸತಿಯಿಂದ ಇವಕ್ಕೆ ಮಹಿಮೆ ಮನಸೋ ತೆಡೆಯೋ ಮಂಕುತಿಮ್ಮ ಅಂತ. ಡಿ ವಿ ಜಿ ಈ ಭಕ್ತಿಯನ್ನ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಅಂತಂದ್ರೆ, ಭಕ್ತಿ ನಂಬುಗೆ ಸುಲಭ, ಭಜನೆ ವಂದನೆ ಸುಲಭ, ತತ್ವ ಶೋಧನೆ ಕಷ್ಟ, ಮತಿಕಾರ್ಯ ಕಷ್ಟ, ಸುತ್ತುವುದು ಗಿರಿಸುತ್ತ ಸುಳುವೆಂದು ಲೋಕಜನ, ಹತ್ತುವನು ತಾಪಸಿಯೋ ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ಬಿಡ್ತಾರೆ. ಅಂದ್ರೆ ಈ ಭಕ್ತ ಎಲ್ಲರೂ ನಿಜವಾದಂತಹ ಭಕ್ತಿನೂ ಕೂಡ ಇರುತ್ತೆ, ಭಕ್ತಿ ಅಂತ ಡೊಂಗಿ ಭಕ್ತಿನೂ ಕೂಡ ಇರುತ್ತೆ, ತೋರಿಸ್ಕೊತಿರ್ತಾರೆ ಜನ. ಅದಕ್ಕೆ ಅವ್ರು ಹೇಳ್ತಾರೆ ಯಾವ ತರ ಅಂತಂದ್ರೆ, ಭಕ್ತಿ ನಂಬುಗೆ ಸುಲಭ, ಭಜನೆ ವಂದನೆ ಸುಲಭ. ಅಂದ್ರೆ ಭಕ್ತಿ ತೋರಿಸೋದು ಅಥವಾ ನಂಬುಗೆ ಇರೋದು ಸುಲಭ, ಭಜನೆ ನಮಸ್ಕಾರಗಳು ಸುಲಭ, ತತ್ವ ಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಸಿದ್ಧಾಂತಗಳನ್ನು ಹುಡುಕುವುದು ಕಷ್ಟ, ಬುದ್ಧಿಶಕ್ತಿಯಿಂದ ಕೆಲಸ ಮಾಡೋದು ಕೂಡ ಕಷ್ಟ ಅಂತ. ಅದಕ್ಕೆ ಉಪಮೆ ಕೂಡ ಕೊಡ್ತಾರೆ, ಸುತ್ತುವುದು ಗಿರಿಸುತ್ತ ಸುಳುವೆಂದು ಲೋಕಜನ ಅಂತಂದ್ರೆ, ಬೆಟ್ಟದ ಸುತ್ತ ಪ್ರದಕ್ಷಿಣೆ ಹಾಕೋದು ಸುಲಭ ಅಂತನ್ಬಿಟ್ಟು ಅಂತ ಬೇಕಾದಷ್ಟು ಜನ ಪ್ರದಕ್ಷಿಣೆ ಮಾಡಿಬಿಡ್ತಾರೆ, ಆದರೆ ಹತ್ತುವನು ತಾಪಸಿಯೋ ಮಂಕುತಿಮ್ಮ ಅಂತಂದ್ರು. ಆದ್ರೆ ಆ ಬೆಟ್ಟವನ್ನು ಹತ್ತುತ್ತಾನಲ್ಲ ಅವನು ತಪಸ್ವಿ ಮಾತ್ರ, ಸಾಧನೆ ಮಾಡದವರಿಗೆ ಮಾತ್ರ, ಜನಸಾಮಾನ್ಯರಿಗೆ ಮೈಗಳ್ಳರಿಗೆ ಅದು ನಿಲುಕುವಂಥದ್ದಲ್ಲ ಅಂತ. ಅದಕ್ಕೆ ಏನೋ ನಮ್ಮ ಹಿಂದಿನವರು ಅನೇಕ ದೇವಸ್ಥಾನಗಳನ್ನ ಬೆಟ್ಟದ ಮೇಲೆ ಕಟ್ಟಿಸಿದ್ರು ಅಂತ ಅನ್ನತ್ತೆ. ಡಿ ವಿ ಜಿ ಮುಂದುವರೆದು, ಭಕ್ತಿಯನ್ನ ಬಡ ಪರದೇಶಿ ಅಂತ ಕೂಡ ಕರೀತಾರೆ, ಅದು ರಕ್ತದಂತೆ ಸದಾ ನಮ್ಮ ಮೈಯಲ್ಲಿ ಹರಿತಾ ಇರಬೇಕು ಅಂತ ಕೂಡ ಹೇಳ್ತಾರೆ. ಏನು ಅಂತಂದ್ರೆ, ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ, ಶಕ್ತಿ ಚತುರತೆಯುಡುಗಿ ನೀನು ಸೋತಂದು, ಉತ್ಕ್ರಮಣ ದರಮನದಿ ದೈವವನ್ನು ಪಿಡಿದೇನು, ಭಕ್ತಿ ರಕ್ತದ ಪರಿಗೆ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಈ ಭಕ್ತಿ ಅಂತ ಅನ್ನೋದು ಯಾವ ತರ ಇರಬೇಕು ಅಂತಂದ್ರೆ, ರಕ್ತದ ಪರಿಗೆ, ರಕ್ತ ನಮ್ಮ ಮೈಯಲ್ಲಿ ಯಾವ ತರ ಹರಿತಾ ಇರುತ್ತೋ ಆ ತರ ಭಕ್ತಿ ಸದಾ ಹರಿತಾ ಇರಬೇಕು ಅಂತ ಹೇಳಿ ಅಂತ. ಅದೇ ಯಾವ ತರ ಹೇಳ್ತಾರೆ ಉಪಮೆ ಕೊಟ್ಟು ಅಂತಂದ್ರೆ, ಉಪಾಯದಿಂದ ಕೆಲಸ ಮಾಡಿಸಿಕೊಳ್ಳುವ ವಿಧಾನದಲ್ಲಿ ಭಕ್ತಿ ಎಂಬುದು ಒಬ್ಬ ಪರದೇಶಿ ಆಗುತ್ತೆ, ಬಡ ಪರದೇಶಿ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಶಕ್ತಿ ಮತ್ತು ಚತುರತೆ ಹುಡುಗಿ ಕಡಿಮೆಯಾದಾಗ ಮನುಷ್ಯ ಸೋತು ಸಾಯುವ ಹೊತ್ತಿನಲ್ಲಿ ಅರ್ಧ ಮನಸ್ಸಿಂದ ದೇವರನ್ನ ನೆನಪಿಸಿಕೊಂಡ್ರೆ ಏನ್ ಫಲ ಬಂತು? ಅದಕ್ಕೆ ಹೇಳ್ತಾರೆ, ಶಕ್ತಿ ಚತುರತೆಯುಡುಗಿ ನೀನು ಸೋತಂದು, ಉತ್ಕ್ರಮಣದ ಅರೆಮನದಿ ದೈವವನ್ನು ಪಿಡಿದೇನು. ಅಂದ್ರೆ ನಮ್ಮ ಶಕ್ತಿ ಮತ್ತು ಚತುರತೆ ಕಡಿಮೆಯಾದಾಗ, ಮನುಷ್ಯ ಸೋತಿದ್ದಾಗ ಅರ್ಧ ಮನಸ್ಸಿನಿಂದ ದೇವರನ್ನ ನೆನಪಿಸಿಕೊಂಡ್ರೆ ಏನ್ ಫಲ ಬಂತು? ಭಕ್ತಿಯು ರಕ್ತದಂತೆ ನಿನ್ನ ಮೈಯಲ್ಲಿ ಸದಾ ಹರಿಯುತ್ತಿರಲಿ, ಭಕ್ತಿ ರಕ್ತದವರಿಗೆ ಮಂಕುತಿಮ್ಮ. ಒಂದು ಘಟನೆ ನಡೆದಿದ್ದು ಹೀಗಿದೆ. ಒಬ್ಬ ಪುಟ್ಟ ಹುಡುಗ ಇರ್ತಾನೆ, 8-9 ವಯಸ್ಸು. ಅವನಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗಿರುತ್ತೆ. ಆಗ ಡಾಕ್ಟರ್ ಎಲ್ಲದಕ್ಕೂ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋತಾರೆ. ಆ ಹುಡುಗಂಗೂ ಕೂಡ, ಆ ತಂದೆ ತಾಯಿಗೂ ಕೂಡ ಹೇಳ್ತಾರೆ, ಈ ತರ ಆಪರೇಷನ್ ಹೀಗಿರುತ್ತೆ, ಹೀಗೆ ಮಾಡ್ತೀವಿ ಹೀಗೆ ಅಂತ ಹೇಳಿದಾಗ, ಅದಕ್ಕೋಸ್ಕರ ಈ ಹುಡುಗ ಎಲ್ಲೋ ಕೇಳಿರ್ತಾನೆ, ದೇವರು ನಮ್ಮ ಹೃದಯದಲ್ಲಿ ಇರ್ತಾನೆ ಅಂತ ಹೇಳಿ ಅಂತ ಎಲ್ಲೋ ಕೇಳ್ಕೊಂಬಿಟ್ಟಿರ್ತಾನೆ. ಅವಾಗ ಈ ಡಾಕ್ಟರು ಆ ಹುಡುಗನಿಗೆ ಎಲ್ಲ ವಿವರ ನೀಡಕ್ ಬಂದಾಗ ಆ ಹುಡುಗ ಕೇಳ್ಕೊತಾನೆ, ಡಾಕ್ಟ್ರೆ ನೀವು ಹೇಗೋ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಿರಲ್ಲ, ನೀವು ಅಲ್ಲೆಲ್ಲಾದರೂ ದೇವ್ರು ಇರೋದನ್ನ ನೋಡಿದ್ರೆ ನನಗೆ ಸ್ವಲ್ಪ ಹೆತ್ತೀರಾ ಅಂತ ಹೇಳಿ ಅಂತ. ಈ ಮುಗ್ಧ ಮನಸ್ಸು ಹೇಳಿದ್ದನ್ನ ಡಾಕ್ಟರು ತುಂಬಾ ಹಚ್ಕೊಂಡ್ಬಿಡ್ತಾರೆ. ಸರಿ, ಆಪರೇಷನ್ ಎಲ್ಲ ಆಗತ್ತೆ. ಪುಟ್ಟ ಹುಡುಗನ ಹೃದಯನ ಇನ್ನೊಂದು ಕೃತಕ ಹೃದಯಕ್ಕೆ ಜೋಡಿಸ್ತಾರೆ. ಈ ಹೃದಯದ ಆಪರೇಷನ್ ಕೂಡ ಮಾಡ್ತಾರೆ. ಎಲ್ಲ ಸಕ್ಸಸ್ ಅಂತ ಅನ್ಬಿಟ್ಟು ಅಂತ ಅನ್ಕೊಂಡಾಗ ಮತ್ತೆ ಆ ಕೃತಕ ಹೃದಯದ ನಾಳಗಳನ್ನು ತೆಗೆದ್ಬಿಟ್ಟು ಇವನ ನಿಜವಾದ ಹೃದಯಕ್ಕೆ ಜೋಡಿಸ್ತಾರೆ. ಅವಾಗ ಅದು ತಕ್ಷಣ ಕೆಲಸ ಮಾಡೋದಕ್ಕೆ ಶುರು ಮಾಡಬೇಕು. ಆದರೆ ಏನೋ ತಕ್ಷಣ ಇವರು ಅನ್ಕೊಂಡ ಹಾಗೆ ಶುರು ಮಾಡಲ್ಲ. ಇವರಿಗೆ ತಕ್ಷಣ ಆ ಹುಡುಗನ ಮಾತು ಜ್ಞಾಪಕಕ್ಕೆ ಬಂದ್ಬಿಡುತ್ತೆ, ನಾನು ನಿಜವಾಗ್ಲೂ ಆ ದೇವರನ್ನು ಹುಡುಕುವಂತ ಪ್ರಯತ್ನನೇ ಮಾಡಲಿಲ್ವಲ್ಲ ಅಂತ. ಅವಾಗ ಕೂಡ ದೇವರೇ ಹೇಗಾದರೂ ಮಾಡಿ ಈ ಹೃದಯ ಹೊಡ್ಕೊಳ್ಳೋ ಹಾಗೆ ಮಾಡಪ್ಪ ಅಂತ ಅನ್ಬಿಟ್ಟು ಅಂತ ತುಂಬಾ ದೈನ್ಯತೆಯಿಂದ, ತುಂಬಾ ಆತ್ಮವಿಶ್ವಾಸದಿಂದ, ತುಂಬಾ ನಂಬಿಕೆಯಿಂದ ಕೇಳ್ಕೊತಾರೆ, ಕಣ್ಮುಚ್ಕೊತಾರೆ. ಅವಾಗ ಅವ್ರ ಸಹಾಯಕ ಬಂದ್ಬಿಟ್ಟು ಇವ್ರನ್ನ ಎಬ್ಬಿಸ್ಬಿಟ್ಟು ಅಂದ್ರೆ ಅಲುಗಾಡಿಸ್ಬಿಟ್ಟು ಹೇಳ್ತಾರೆ, ಡಾಕ್ಟ್ರೆ ಈಗ ಹೃದಯ ಹೊಡ್ಕೊಳಕ್ ಶುರು ಆಯ್ತು ಅಂತ ಹೇಳಿ ಅಂತ. ಇವರಿಗೆ ತುಂಬಾ ಖುಷಿ ಆಗುತ್ತೆ. ಸರಿ, ಆಪರೇಷನ್ ಎಲ್ಲ ಮುಗಿದ್ಮೇಲೆ ಈ ಹುಡುಗಂಗೆ ಅರಿವಳಿಕೆ ಕೊಟ್ಟಿರ್ತಾರಲ್ಲ ಅದೆಲ್ಲ ಅದರ ಪರಿಣಾಮ ಎಲ್ಲ ಇಳಿದ್ಮೇಲಿಂದ ಆ ಹುಡುಗ ಕಣ್ಬಿಟ್ಟಾಗ ಮತ್ತೆ ಕೇಳ್ತಾನೆ ಡಾಕ್ಟರ್ನ. ಇವರು ವಿಚಾರಿಸ್ಕೊಳಕ್ ಬಂದಾಗ, ಡಾಕ್ಟ್ರೆ ನೀವು ನಿಜವಾಗ್ಲೂ ದೇವ್ರನ್ನ ನೋಡಿದ್ರಾ ಅಂತ ಹೇಳಿ ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ದೇವ್ರನ್ನೇನೋ ನೋಡಕ್ಕಾಗ್ಲಿಲ್ಲಪ್ಪ, ಆದರೆ ಅವನ ಇರುವನ್ನ ನಾನು ಅನುಭವಿಸಿದೆ ಅಂತ ಹೇಳಿ ಅಂತ. ಅದಕ್ಕೋಸ್ಕರನೇ ಭಕ್ತಿ ನಂಬುಗೆ ಸುಲಭ, ಭಜನೆ ವಂದನೆ ಸುಲಭ, ತತ್ವ ಶೋಧನೆ ಕಷ್ಟ, ಮತಿ ಕಾರ್ಯ ಕಷ್ಟ, ಸುತ್ತುದು ಗಿರಿಸುತ್ತ ಸುಳುವೆಂದು ಲೋಕಜನ, ಹತ್ತುವನು ತಾಪಸಿಯೋ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ್ದು ಅಂತ ಅನ್ಸುತ್ತೆ. ಅಂದ್ರೆ ಯಾರು ಕಷ್ಟ ಪಡ್ತಾರೋ, ಯಾರು ಸಾಧನೆ ಮಾಡಿರ್ತಾರೋ ಅಂಥವ್ರಿಗೆ ನಿಜವಾಗ್ಲು ದೇವರು ಒಲ್ದೇ ಒಲಿತಾನೆ ಅಂತ ಹೇಳಿ ಅಂತ. ಹತ್ತುವನು ತಾಪಸಿಯೋ ಅಂತ ಅಂದ್ರೆ ಈ ಡಾಕ್ಟರು ಅಂತ ಕೆಲಸ ಮಾಡಿಬಿಟ್ಟಿರ್ತಾನೆ ಅಂತ ಹೇಳಿ ಅಂತ ಆ ಹುಡುಗಂಗೆ ಹೇಳ್ತಾರೆ. ಅವನ ಇರುವಿಕೆಯನ್ನ ನಾನು ಅನುಭವಿಸದೆ ನೋಡಕ್ಕಾಗ್ಲಿಲ್ಲ ಅಂತ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ.
1: ಬದುಕು ಜಟಕ ಬಂಡಿ
2: ಜೀವನವೆಂದರೆ ಹೀಗೆ ಕಾರ್ಯಕ್ರಮ ಕೇಳಿದಿರಿ.
1: ಅವನು ಪೇಳ್ದಂತೆ ಪಯಣಿಗರು,
2: ಪ್ರಸ್ತುತಪಡಿಸಿದವರು ಅಶೋಕ್ ಕುಮಾರ್ ಬಿಎನ್,
1: ದಂತೆ ಪಯಣಿಗರು,
2: ಸಂಕಲನ ಆರ್ತಿ ಶ್ರೀ, ನಿರ್ಮಾಣ ಹೆಚ್ ಶ್ರೀನಿವಾಸ್.
1: ನೆಲವಿಹುದೊಮ್ಮಂಕುತಿಮ್ಮ ಪದಕುಸಿಯ ನೆಲವಿಹುದೊಮ್ಮಂಕುತಿಮ್ಮ.
3: ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ 2019-20 ಸಾಲಿನ ಅತ್ಯುತ್ತಮ ಉಪನ್ಯಾಸಕರು ರಾಜ್ಯ ಪ್ರಶಸ್ತಿ ಪಡೆದಿರುವ ಸವಿತಾ ಯರ್ಮಾಳ್ ಅವರ ಜೊತೆ ನಡೆಸಿದ ಮಾತುಕತೆ ಹಾಗೂ ಅಕ್ಕಮಹಾದೇವಿಯವರ ವಚನ ಜೊತೆಗೆ ಅಕ್ಕಮಹಾದೇವಿ ವೀರಶೈವ ಮಹಿಳಾ ಸಂಘ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು. 2019-20 ಸಾಲಿನ ಅತ್ಯುತ್ತಮ ಉಪನ್ಯಾಸಕರು ರಾಜ್ಯ ಪ್ರಶಸ್ತಿ ಪಡೆದಿರುವ ಸವಿತಾ ಯರ್ಮಾಳ್ ಅವರೊಂದಿಗೆ ನಡೆಸಿದ ಸಂದರ್ಶನ.
1: ಕೇಳುಗರೇ ನಮಸ್ಕಾರ. ಉಡುಪಿ ಜಿಲ್ಲೆ ಬ್ರಹ್ಮಾವರದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನ ಆಂಗ್ಲ ಭಾಷಾ ಉಪನ್ಯಾಸಕರಾದ ಸವಿತಾ ಯರ್ಮಾಳ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ 2019-20 ಸಾಲಿನ ಉತ್ತಮ ಉಪನ್ಯಾಸಕರು ರಾಜ್ಯ ಮಟ್ಟದ ಪ್ರಶಸ್ತಿಯಿಂದ ಪುರಸ್ಕೃತರಾಗಿದ್ದಾರೆ. ಅಧ್ಯಾಪನದ ವಿಷಯದ ಬಗ್ಗೆ ಹಾಗೆ ವಿದ್ಯಾರ್ಥಿಗಳೊಂದಿಗಿನ ಇವರ ಒಡನಾಟ, ವಿದ್ಯಾರ್ಥಿಗಳನ್ನ ಉತ್ತಮ ಪ್ರಜೆಗಳನ್ನಾಗಿಸುವ ಬಗ್ಗೆ ಇವತ್ತು ಇವರೊಂದಿಗೆ ಮಾತಾಡೋಣ. ನಮಸ್ಕಾರ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಅಭಿನಂದನೆಗಳು, ನಿಮಗೆ ಉತ್ತಮ ಉಪನ್ಯಾಸಕರೆಂದು ಪುರಸ್ಕೃತರಾಗಿದ್ದೀರಿ.
2: ಧನ್ಯವಾದಗಳು.
1: ಏನ್ ಅನ್ಸುತ್ತೆ ಮೇಡಮ್, ಈ ಒಂದು ಪ್ರಶಸ್ತಿ ಸಿಕ್ಕಿದ್ದು ನಿಮ್ಗೆ ಖುಷಿಯಾಗಿದೆ ಖಂಡಿತ. ನೀವು ಮಾಡುವ ಒಂದು ಉತ್ತಮ ಕೆಲಸಕ್ಕೆ ಇದು ಸಿಕ್ಕ ಮಾನ್ಯತೆ ಅಂತ ಅನ್ಸುತ್ತ ನಿಮ್ಗೆ?
2: ಖಂಡಿ ಮೇಡಮ್, ಒಂದು ನಿಸ್ವಾರ್ಥವಾಗಿ ಒಂದು ಕೆಲಸ ಮಾಡಿದಾಗ ಒಂದಲ್ಲ ಒಂದು ದಿನ ಒಂದು ಗುರುತಿಸಲ್ಪಡ್ತೇವೆ, ಅದರ ಜೊತೆಗೆ ನಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗ್ತದೆ ಅಂತ ಹೇಳೋದು ಇದೇ ಒಂದು ಸಾಕ್ಷಿ ಹೇಳಬೇಕು.
1: ಹೌದು. ಈಗ ನೀವು ಸುಮಾರು 22 ವರ್ಷದಿಂದ ಅಧ್ಯಾಪನ ವೃತ್ತಿಯಲ್ಲಿ ಇದ್ದೀರಿ. ಪ್ರತಿದಿನವೂ ನೀವು ಬೆಳಿಗ್ಗೆ ಎದ್ದಾಗ ಇವತ್ತು ನಾನು ಹೊಸತನ್ನ ಕಲಿಸ್ತೇನೆ, ಹೊಸತನ್ನ ಕಲಿತೇನೆ ಅನ್ನೋ ಒಂದು ಮನಸ್ಥಿತಿ ಇರುತ್ತಾ? ಏಕತಾನತೆ ಏನಾದ್ರೂ ಕಾಡುತ್ತಾ? ಇದನ್ನ ಹೋಗಲಾಡಿಸ್ಲಿಕ್ಕೆ ಏನ್ ಮಾಡ್ತೀರಿ ನೀವು?
2: ಈಗ ಏಕತಾನತೆ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು. ನಿಜವಾಗಿ ನಾವು ಒಂದು ನಮ್ಮ ವೃತ್ತಿಯನ್ನು ಪ್ರೀತಿಸಿದಾಗ ಆ ಏಕತಾನತೆ ಅಂತ ಏನುವಂಥದ್ದು ಕಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೇಕಾದ್ರೆ ನಾವು ಒಂದು ಗೃಹಿಣಿಯರಾಗಿ ಒಂದು ಅಡಿಗೆ ಮನೆಸಕ್ಕೆ ಹೋಗ್ತೇವೆ, ಅದು ಏಕತಾನತೆ ಅನ್ಸೋದೇ ಇಲ್ಲ ನಾವು ಅದನ್ನು ಇಷ್ಟಪಟ್ರೆ. ಅದು ಬಿಟ್ಟು ಏನೋ ಒಂದು ಕಾಟಾಚಾರಕ್ಕೆ ಕೆಲಸ ಮಾಡ್ತೇನೆ ಅಂತ ಅನ್ಸಿದಾಗ ಅದು ಏಕತಾನತೆ ಕಾಡಬಹುದು. ಮತ್ತೊಂದು ನೀವು ಹೇಳಿದ ಮಾತು, ದಿನ ದಿನ ಹೊಸತಾಗಿ ಕಾಣ್ತದ? ಖಂಡಿತ ಹೌದು. ಒಂದು ದಿನ ಇದ್ದಾಗೆ ಮತ್ತೊಂದು ದಿನ ಇರುವುದಿಲ್ಲ. ನಾವು ವಿದ್ಯಾರ್ಥಿಗಳಲ್ಲೂ ಅಷ್ಟೇ, ಅವರ ಮನಸ್ಥಿತಿಯೂ ಹಾಗೆ. ಇವತ್ತು ಒಂದ್ ರೀತಿ ಇದ್ರೆ ನಾಳೆ ಇನ್ನೊಂದು ರೀತಿ. ನಾವು ಒಂದು ವಿಷಯ ಕಲಿತು ಅವರಿಗೆ ಹೇಳಿದಾಗ ನಾವ್ ಎಣಿಸ್ಕೊಳ್ತೇವೆ ನಾವು ಕಲಿತು ಅವ್ರಿಗೆ ಹೇಳಿಕೊಟ್ಟೆವು ಅಂತ. ಖಂಡಿತ ಅವರಿಂದ ನಾವು ವಾಪಸ್ ಬೇರೆ ರೀತಿಯಲ್ಲಿ ಇನ್ನೊಂದು ಪಾಠವನ್ನು ಕಲಿತಿರ್ತೇವೆ. ಇದು ಮಾತ್ರ ನಿತ್ಯ ನಡೆಯುವಂತ ಒಂದು ಪ್ರಕ್ರಿಯೆ ಇದು.
1: ಮಕ್ಕಳಿಂದ ನಾವು ಕಲಿಯೋದು ತುಂಬಾ ಇದೆ.
2: ಖಂಡಿತ ಕಲಿತೇವೆ. ಅದು ಒಂದಲ್ಲ ಒಂದು ವಿಷಯ, ನಾವು ನಾನೆಲ್ಲ ತಿಳಿದಿದ್ದೇನೆ ಅಂತ ಹೇಳುವಂತ ಮಾತು ಖಂಡ ಸುಳ್ಳು. ನಮಗೆ ಏನೋ ಗೊತ್ತಿಲ್ಲ ಅಂತ ಖಾಲಿ ಹೋದ್ರೆ ನಮ್ಗೆ ತುಂಬಿಸ್ಕೊಳ್ಳಿಕ್ಕೆ ಬೇಕಾದಷ್ಟು ವಿಷಯಗಳು ಮಕ್ಕಳಿಂದ ಸಿಗ್ತವೆ. ಪ್ರತಿಯೊಂದು ಮಗು ಕೂಡ ಒಂದು ವಿಶಿಷ್ಟತೆಯನ್ನು ಪಡೆದಿದೆ. ತಿಬೇ ಇರಬೇಕು ಅಂತೇಳಿಲ್ಲ, ಅವರ ನ್ಯೂನತೆಗಳು ಒಂದು ವಿಶಿಷ್ಟತೆ. ಕೆಲವೊಮ್ಮೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಅವರನ್ನು ಅದರಿಂದ ಹೊರಗೆ ತರುವುದು ಹೇಗೆ, ಅವರ ಪ್ರತಿಭೆಯನ್ನು ಇನ್ನೂ ಹೆಚ್ಚಿಸುವುದು ಹೇಗೆ, ಇದೆಲ್ಲ ಯೋಚನೆ ಮಾಡ್ಲಿಕ್ಕೆ ಶಿಕ್ಷಕರಾದವರಿಗೆ ಒಂದು ಅವಕಾಶ ಇದೆ. ಬರೀ ಪಾಠ ಬರೀ ಮಾರ್ಕು, ಇದು ಬಹುಶಃ ನಮ್ಮೆಲ್ಲ ಸಮಸ್ಯೆಗೆ ನಮ್ಮ ಈ ಯೋಚನೆ ಮೂಲ ಕಾರಣ ಅಂತ ನಾನು ಅನ್ಕೊಳ್ತೇನೆ.
1: ಈಗ ಸಾಮಾನ್ಯವಾಗಿ ನೀವು ಕ್ಲಾಸ್ ರೂಮ್ ಅಲ್ಲಿ ಯಾವ ಒಂದು ಕಲಿಕಾ ವಿಧಾನವನ್ನ ನಿಮ್ಮದಾಗಿಸ್ಕೊಂಡಿದ್ದೀರಿ?
2: ಇದು ಬಹಳ ಒಂದು ಇಷ್ಟವಾದ ಒಂದು ಟಾಪಿಕ್ ನನಗೆ. ನಮ್ಮಲ್ಲಿ ಸರ್ಕಾರಿ ಪದವಿ ಕಾಲೇಜು, ನಮ್ಮಲ್ಲಿ ಬರುವ ಮಕ್ಕಳು SSLC ರೀ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಬರುವಂತ ಮಕ್ಕಳು ನಮ್ಮಲ್ಲಿದ್ದಾರೆ. ಎವರೇಜ್ ಬಾರಿ ಹೈಯೆಸ್ಟ್ ಅಂತ ಹೇಳಿದ್ರೆ ಒಂದು ಹೆಚ್ಚಂದ್ರೆ ಒಂದು 70% ಮಾರ್ಕ್ ಬಂದ ಮಕ್ಕಳು ಬರಬಹುದು. ಈಗ ನಿಮ್ಗೆ ಗೊತ್ತಿದೆ ಈಗ ಖಾಸಗಿ ಶಾಲೆಗಳಿಗೆ ಇರುವ ಮಾನ್ಯತೆ ಒಂದು ಆಕರ್ಷಣೆ ಎಷ್ಟು ಪೇರೆಂಟ್ಸ್ಗೂ ಕೂಡ. ಆದ್ರಿಂದ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಎಲ್ಲೂ ಸಲ್ಲದವ ಈ ಸಲ್ತಾನೆ ಅಂತ ಹೇಳುವ ಒಂದು ಮನಸ್ಥಿತಿ ಎಲ್ಲರಲ್ಲೂ, ಪೇರೆಂಟ್ಸ್ ಅಲ್ಲೂ ಅಷ್ಟೇ ಸ್ಟೂಡೆಂಟ್ಸ್ ಅಲ್ಲೂ ಅಷ್ಟೇ. ಅಂತ ಮಕ್ಕಳನ್ನು ತಕೊಂಡು ನಾವು ಅವರಲ್ಲಿ ಈ ಕಬ್ಬಿಣದ ಕಡಲೆ ಅಂತ ಇಂಗ್ಲಿಷ್ನಲ್ಲಿ ಅವರಿಗೆ ಆಸಕ್ತಿ

0: ಬರುವ ಹಾಗೆ ಮಾಡೋದು ಅದು ಸುಲಭದ ಕೆಲಸ ಅಲ್ಲ. ನಾನು ಕ್ಲಾಸಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಮೊದಲಿಗೆ ಅವರಿಗೆ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಅದರಲ್ಲಿ ಸ್ವಲ್ಪ ಇಂಗ್ಲಿಷ್ ಗ್ರಾಮರ್, ಅವರಿಗೆ ಹೈಸ್ಕೂಲ್ ಅಲ್ಲಿ ಆದ ಗ್ರಾಮರ್ ಗಳನ್ನು ನಾವು ಮತ್ತೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್
1: ಪುನರಾವರ್ತನೆ
0: ಮಾಡ್ತೇವೆ. ಆಗಲೇ ಸಾಧಾರಣಕ್ಕೆ ಕೆಲವೊಮ್ಮೆ ಅಲ್ಲಿಂದಲೇ ಭಯ ಶುರು ಆಗ್ತದೆ ಅಂತ ನನ್ಗೆ ಗೊತ್ತಾಗ್ತದೆ. ಅಲ್ಲಿ ಯಾರು ಆ ಸ್ಥಿತಿಯನ್ನು ಅನುಭವಿಸ್ತಾರೆ, ಯಾರು ಭಯ ಪಡ್ತಾ ಇದ್ದಾರೆ, ಅಥವಾ ಯಾರು ಒಂದು ಇಂಟೆನ್ಷನ್ ಅಲ್ಲಿ ಒಂದು ಮೋಟಿವೇಶನ್ ಆಗಿದ್ದಾರೆ ಅಂತ ಹೇಳಿ ಅಲ್ಲೇ ಗೊತ್ತಾಗ್ತದೆ ನಮಗೆ. ಅಲ್ಲಿಂದ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಮಕ್ಳಿಗೆ ಹಿಂಗ್ ಕಷ್ಟ ಅಂತ ಅನ್ಸ್ಬಾರ್ದು. ಅಂದ್ರೆ ಪಾಠ ಸ್ಟಾರ್ಟ್ ಆದ ಕೂಡಲೇ ಒಂದು ಪೇಜೇ ಆಗ್ಲಿ ಅದರ ಒಂದು ವರ್ಡ್ ಗೇಮ್ ಅಂತ ಮಾಡ್ತೇವೆ. ವರ್ಡ್ ಗೇಮ್ ಅಂದ್ರೆ, ಈ ಮಕ್ಕಳು ಕಾಲೇಜಲ್ಲಿ ಆದ ಪಾಠವನ್ನು ಓದಿನ ಸತಿ ಇಲ್ವೇ ಇಲ್ಲ ಯಾವ ಮಕ್ಕಳಿಗೂ. ಸುಮ್ನೆ ಓದಿ ಅಂತ ಹೇಳಿದ್ರೆ ಹಾ ಓದಿದ್ದೇವೆ ಅಂತ ಹೇಳ್ತಾರೆ, ಸುಮ್ಮನಾಗ್ತಾರೆ. ಇಲ್ಲ ಸುಮ್ನೆ ಓದಿದೆ ಅಂತ ಪುಸ್ತಕ ಮುಂಚೆ ಸುಮ್ಮನಾಗ್ತಾರೆ. ಇದು ಹಾಗಲ್ಲ, ಮಾರನೇ ದಿನ ಕ್ಲಾಸ್ ಶುರು ಮಾಡಬೇಕಿದ್ರೆ ಒಂದು ಗೇಮ್ ಅಂತ ಒಂದು ಗೇಮ್ ನಡೀತದೆ. ಅದು ಹುಡುಗರು ಒಂದು ಟೀಮ್, ಹುಡುಗಿಯರು ಒಂದು ಟೀಮ್. ನಮ್ಮ ಕ್ಲಾಸ್ ಅಲ್ಲಿ ಸಾಧಾರಣ ಒಂದು 90 ಮಕ್ಕಳಲ್ಲಿ ಇರ್ತಾರೆ. ಆ ಕ್ಲಾಸ್ ಅಲ್ಲಿ ಆ ರೀತಿ ಒಂದು ಸ್ಪರ್ಧೆ ಮಾಡ್ತೇನೆ ಹೇಳುವಾಗ, ನಮ್ಮ ಮನುಷ್ಯನ ಸಹಜ ಅದು ಸ್ಪರ್ಧಾ ಮನೋಭಾವ ಒಂದೇ ಬರ್ತದೆ,
1: ಗೆಲ್ಬೇಕು
0: ಅಂತ ಹೇಳುವ. ಏನ್ ಮಾಡ್ತೇನೆ, ಓದಿ ಬರಬೇಕು ನೀವು ಮನೆಯಲ್ಲಿ, ನಾಳೆ ವರ್ಡ್ ಗೇಮ್ ಇದೆ ಅಂತ. ಮೊದಲ ದಿನ ಏನಾಗ್ತದೆ, ಅದ್ರ ಅಂದಾಜು ಇರುವುದಿಲ್ಲ ಅವರಿಗೆ. ಒಂದು ವರ್ಡ್ ಹೇಳ್ತೇನೆ, ಆ ವರ್ಡ್ ಅವರು ಆ ಪೇಜಲ್ಲಿ ಹುಡುಕಬೇಕು. ಓದಿದವರಿಗೆ ಮಾತ್ರ ಆ ವರ್ಡ್ ಎಲ್ಲಿ ಉಂಟು ಅಂತ ಸಿಗ್ತದೆ. ಒಂದು 2 ಸೆಕೆಂಡ್ ಕೊಡ್ತೇನೆ, ಅವ್ರು ಹೇಳಬೇಕು. ಕೇಳಿದವರು ಅದರ ಸ್ಪೆಲ್ಲಿಂಗ್ ಹೇಳಬೇಕು, ಮೀನಿಂಗ್ ಹೇಳಬೇಕು, ಅದರ ಅಪೋಸಿಟ್ ಇದ್ರೆ ಹೇಳಬೇಕು, ಅದಕ್ಕೆ ಸಿನೋನಿಮ್ಸ್ ಹೇಳಬೇಕು ಎಲ್ಲ. ಇಂಥದ್ದು ಮಾಡಿದಾಗ ಅವರಿಗೆ ಸ್ವಲ್ಪ ಎಚ್ಚೆತ್ತುಕೊಳ್ತಾರೆ, ಓದ್ಬೇಕು ಓದ್ಬೇಕು ಅಂತಾದಾಗ ಆ ಒಂದು ಇಂಟ್ರೆಸ್ಟ್ ಬರಲೇಬೇಕು. ಮನೇಲಿ ಒಂದು ಕೊನೆಯ ಪಕ್ಷ ಒಂದು 1/2 ಗಂಟೆ ಆದ್ರೂ ಓದ್ಬೇಕು. ಒಂದು ದಿನ ಅವರಿಗೆ ಈ ಅಡುಗೆ ಮಾಡ್ತಾರೆ ಅಂತಾದಾಗ ಅದರ ಮೀನಿಂಗ್ ಕೇಳ್ತಾರೆ, ಸಿನೋನಿಮ್ಸ್ ಕೇಳ್ತಾರೆ ಅಂತ ಗೊತ್ತಾದ ಕೂಡಲೇ ಡಿಕ್ಷನರಿ ತೆಗ್ದೇ ತೆಗಿತಾರೆ ಅವರು. ಅದಕ್ಕೆ ಸಂಬಂಧಪಟ್ಟದ, ಆ ವರ್ಡ್ಗೆ ಸಂಬಂಧಪಟ್ಟದ್ದು ಏನೆಲ್ಲ ನಾನು ನೋಡ್ಕೊಂಡು ಹೋಗ್ಬೇಕು, ನಾಳೆ ಮೇಡಮ್ ಕೇಳ್ತಾರೆ ಎನ್ನುವಂಥದ್ದು ಬರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಒಬ್ಬನಿಗೆ ಒಂದು ವರ್ಡ್ ಸಿಕ್ಕಿತು ಅಂತಿದ್ರೆ ಇನ್ನೊಬ್ಬರಿಗೆ ಹೇಳಿಕೊಡೋದು ಅಂತ ನಡೀತದೆ. ಹಾಗಾದ್ರೆ ಅಪೋಸಿಟ್ ಟೀಮಿಗೆ ಮಾರ್ಕ್ ಹೋಗ್ತದೆ ಅಂತ ಆ ರೀತಿ ಮಾಡ್ತೇನೆ. ನೀವು ಈ ಟೀಮ್ನವ್ರು ಹೇಳಿಕೊಡೆ, ಆ ಟೀಮಿಗೆ ಹೋಗ್ತದೆ ಮಾರ್ಕ್. ಆಗ ಅವರಿಗೆ ಓದಾಗಬಾರ್ದು, ಹಾಗಿದ್ರೆ ಹೇಳಿಕೊಡ್ಬಾರ್ದು. ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಾಗಿಲ್ಲ, ನಾನೇ ಓದ್ಬೇಕು, ನಾನೇ ಕಲಿಬೇಕು ಅನ್ನೋದು ಬರ್ತದೆ. ಇನ್ನೊಂದು ಏನ್ ಮಾಡ್ತೇನೆ, ಇಂಗ್ಲಿಷ್ ಅಲ್ಲಿ ಡ್ರಾಮಾ ಇರ್ತದೆ, ಅದನ್ನು ನಾನು ಡ್ರಾಮಾ ಹೇಗೆ ಮಾಡ್ಬೇಕು ಆ ರೀತಿಯೇ ಅದನ್ನು ಓದ್ಬೇಕು, ಅದೇ ಇಂಟೆನ್ಷನ್ ಹೇಳ್ಬೇಕು, ಆ ರೀತಿ ಮಾಡ್ತೇನೆ ಪಾಠ ಮಾಡುವಾಗ. ಆಮೇಲೆ ಒಂದೊಂದು ರೋಲ್ ಅನ್ನು ಒಬ್ಬೊಬ್ಬರಿಗೆ ಕೊಟ್ಟು ಆ ಡ್ರಾಮಾ ಮಾಡಿಸ್ತೇನೆ. ಅದಕ್ಕೂ ಒಂದು ಸ್ಪರ್ಧೆ, ಒಂದು 9 ಮಂದಿಯ ಒಂದು ತಂಡ ಮಾಡಿ ಯಾವ ತಂಡ ಚೆನ್ನಾಗಿ ಮಾಡ್ತದೆ ನೋಡುವ ಅಂತ. ಇದು ಎಲ್ಲ ಬೇರೆ ಏನೂ ಅಲ್ಲ, ಅವರಲ್ಲಿ ಆ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಬಗ್ಗೆ ಸ್ವಲ್ಪ ಆಸಕ್ತಿ ಬರಲಿ ಅಂತ. ನಮ್ಮ ಮಕ್ಕಳಲ್ಲಿ ನಿಜವಾಗಿ ಓದ್ಲಿಕ್ಕೆ ಬರದ ಮಕ್ಕಳಿದ್ದಾರೆ, ಅಕ್ಷರ ಬರದ ಮಕ್ಕಳಿದ್ದಾರೆ. ಅದು ಈಗಿನ ಕಾಲದಲ್ಲಿ ಮೊಬೈಲ್ನ ಯುಗದಲ್ಲಿ ಈ ಕನ್ನಡವನ್ನು ಇಂಗ್ಲಿಷ್ನ ಸ್ಪೆಲ್ಲಿಂಗ್ ಅಲ್ಲಿ ಬರೆಯುವ ಒಂದು ಆ ಭಯಂಕರವಾದ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿ ಬಹುಶಃ ಅವನು ಅವನು ಎ ವಿ ಎನ್ ಯು ಅವ ನು ಈ ರೀತಿ ಇದನ್ನೇ ನಮ್ಮ ಆನ್ಸರ್ ಪೇಪರ್ ಅಲ್ಲಿ ನೋಡ್ತೇವೆ. ನಾವು ವ್ಯಾಲ್ಯೂಯೇಷನ್ ಹೋದಾಗ, ಸೆಕೆಂಡ್ ಪಿ ಯು ಸಿ ವ್ಯಾಲ್ಯೂಯೇಷನ್ ಹೋದಾಗ ಈ ರೀತಿ ಕನ್ನಡವನ್ನು ಇಂಗ್ಲಿಷ್ ಅಕ್ಷರದಲ್ಲಿ ಸ್ಪೆಲ್ಲಿಂಗ್ ಅಲ್ಲಿ ಬರೆದ ಪೇಪರ್ಗಳು ಎಷ್ಟು ಸಿಗ್ತವೆ. ಅದನ್ನು ಅವಾಯ್ಡ್ ಮಾಡ್ಬೇಕ್ರೆ ನಮ್ಗೆ ಇಂಥದ್ದೆಲ್ಲ ಆ ವರ್ಡ್ ಗೇಮ್ಗಳನ್ನು ಆಡೋದು. ಒಂದು ವರ್ಡ್ ಕೊಟ್ಟು ಇದಕ್ಕೆ ಈ ಸ್ಪೆಲ್ಲಿಂಗ್ ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ವರ್ಡ್ ಡಿಕ್ಷನರಿ ಬರ್ಕೊಂಡು ಬನ್ನಿ ಅಂತ ಹೇಳುದು, ಅದನ್ನ ಯಾರು ಹೈಯೆಸ್ಟ್ ಮಾಡ್ತಾರೆ ನೋಡು ಅವ್ರಿಗೆ ಪ್ರೈಸ್ ಕೊಡಿ ಅಂತ ಹೇಳುದು. ಇಂಥದ್ದೆಲ್ಲ ಮಾಡಿ ಆ ಗ್ರಾಮೀಣ ಪ್ರದೇಶದ ಇಂಗ್ಲಿಷ್ ಅನ್ನು ಕಬ್ಬಿಣದ ಕಡ್ಲೆ ಅಂತ ತಿಳ್ಕೊಂಡ ಮಕ್ಕಳಲ್ಲಿ ಈ ಒಂದು ಆಸಕ್ತಿ ಬರೆಸುವುದೇ ಒಂದು ದೊಡ್ಡ ಚಾಲೆಂಜ್. ಅದೇ ರೀತಿ ಇಲ್ಲಿ ಬಂದ ಮೇಲೆ ನನ್ನಿಂದ ಎ ಬಿ ಸಿ ಡಿ ಕಲಿಸ್ತಾ ಕುತ್ಕೊಳ್ಳಿಕ್ಕೆ ಅದು ಸಾಧ್ಯ ಇಲ್ಲ. ನನಗೂ ಪೋರ್ಷನ್ ಮುಗಿಸ್ಬೇಕು, ರಿಸಲ್ಟ್ಗೆ ತಯಾರಾಗಬೇಕು. ರಿಸಲ್ಟ್ಗೆ ಯಾವ ರೀತಿ ತಯಾರಾಗ್ತೇವೆ ಅಂತ ಹೇಳಿದ್ರೆ, ಒಳ್ಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ರೈಮ್ಸ್ ಹೇಗೆ ಕಳಿಸ್ತಾರೆ ಪ್ರೈಮರಿಲಿ ಪ್ಲೇ ಸ್ಕೂಲಲ್ಲೆಲ್ಲ, ಆ ರೀತಿಯಾಗಿ ಒಂದೊಂದೇ ಸೆಂಟೆನ್ಸ್ಗಳನ್ನು ಅವರಿಗೆ ಬಾಯ್ಪಾಠ ಹೊಡೆಸಿ ಬರೆಸಿ ಅವ್ರ ಹತ್ರ ಅದು ತಪ್ಪಾಗದಾಗಿ ಅವರು ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೆಯುವ ಹಾಗೆ ಅವರನ್ನು ತಯಾರಿ ಮಾಡುವುದೇ
1: ದೊಡ್ಡ ಕೆಲಸ. ತುಂಬಾ ತುಂಬಾ ಶ್ರಮ ಪಡ್ತೀವಿ,
0: ಭಾರಿ ಶ್ರಮ ಪಡಬೇಕಾಗ್ತದೆ. ಈವನ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಗೆ ಜಾಬ್ ಅಪ್ಲಿಕೇಶನ್ ಅಂತ ಒಂದು ಕಂಪಲ್ಸರಿ ಒಂದು ಉಂಟು, 5 ಮಾರ್ಕಿಗೆ ಬರ್ತದೆ. ಅದನ್ನು ಜೂನ್ನಿಂದಲೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ವಾರಕ್ಕೊಂದು ದಿನ ಒಂದೊಂದು ಲೆಟರ್ ಬರ್ಸ್ತಾ ಇರುದು ಕ್ಲಾಸ್ ಅಲ್ಲಿ, ಅದು ಮರ್ತು ಹೋಗ್ಬಾರ್ದು ಅಂತ. ಖಂಡಿತ ಬರುವ ಪ್ರಶ್ನೆಗಳು ಒಂದು 8 ಪ್ರಶ್ನೆಗಳನ್ನು ಬಾಯ್ಪಾಠ ಕಲಿಸ್ತಾ ಇರುದು. ಆದ್ರೆ ಈಗ ಮೀಡಿಯಾಗಳು ಜಾಸ್ತಿ ಒಂದು ಫೇಮಸ್ ಆಗಿರೋದ್ರಿಂದ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬೇಕಾದ ಗ್ರಾಮರ್ಗಳು ಇನ್ನೊಂದು ಮತ್ತೊಂದು ಸ್ಪೋಕನ್ ಲ್ಯಾಂಗ್ವೇಜ್ ಹೇಗೆ ಅಂತೇಳಿ ಅದೆಲ್ಲ ಕಲಿಬಹುದು ಮುಂದೆ. ಆದ್ರೂ ಈಗ ಟೀನೇಜ್ನ ಮಕ್ಕಳಲ್ಲಿ ಏನ್ ಸ್ಥಿತಿ ಹೇಳಿದ್ರೆ, ನೀವು ಅದು ಏನು ಒಳ್ಳೇದು ಹೇಳಿದ್ರು ಕೇಳುವ ಮನಸ್ಥಿತಿ ಅವರಿಗಿಲ್ಲ. ನೀನು ಯೂಟ್ಯೂಬ್ ಅಲ್ಲಿ ನೋಡು, ನಿನ್ಗೆ ಅದರಲ್ಲಿ ಗ್ರಾಮರ್ ಬರ್ತದೆ, ಅಥವಾ ಇನ್ನೊಂದು ಸ್ಪೋಕನ್ ಲ್ಯಾಂಗ್ವೇಜ್ ಹೇಗೆ ಮಾತಾಡಬೇಕು ಅದೆಲ್ಲ ನೋಡು, ಅದ್ರಲ್ಲಿ ತಿಳ್ಕೊ ಅಂತ ಹೇಳಿದ್ರೆ ಖಂಡಿತ ಅದನ್ನ ನೋಡುದಿಲ್ಲ ಅವರು. ವಾಟ್ಸಪ್ ಚಾಟ್ ಮಾಡ್ತಾ ಇರ್ತಾರೆ ಬೇಕಾದ್ರೆ, ಮತ್ತೆ ಅವರ ಪರ್ಸನಲ್ ಲೈಫ್ ಅಲ್ಲಿ ಏನೋ ಸ್ವಲ್ಪ ಟ್ರ್ಯಾಕ್ ಫೌಲ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕಷ್ಟಪಡ್ತಾ ಇರ್ತಾರೆ ಬಿಟ್ರೆ, ಈಗಿನ ಈ ಟೀನೇಜ್ನ ಮಕ್ಕಳನ್ನೊಂದು ಪಾಸ್ ಮಾಡಿ ಕಳಿಸ್ಬೇಕು ಎನ್ನುವಂತ ಉದ್ದೇಶ ಮಾತ್ರ ಈಗ ಇಲ್ಲಿ ಮಹತ್ವವಾಗಿ ಕಾಣ್ತದೆ. ಮುಂದೆ ಅವರ ಜೀವನವನ್ನು ಅವರು ಸ್ವಲ್ಪ ಪ್ರೌಢರ ಅಂದ್ರೆ ಯೋಚನೆ ಮಾಡಿದ್ರೆ
1: ಮುಖ್ಯವಾಗಿ ನೀವು ಇಲ್ಲಿ ಆಸಕ್ತಿಯನ್ನ ಅವರಲ್ಲಿ ಬೆಳೆಸಬೇಕು. ಆಸಕ್ತಿ ಇಟ್ಟಿದ್ರೆ ಮತ್ತೆ ಅವರು ಕಲ್ತ್ಕೊಳ್ತಾರೆ. ಈಗ ನೀವು ಬಹಳಷ್ಟು ಶ್ರಮ ಪಡ್ತೀರಿ ಅವರಿಗೆ ಈ ಆಟದ ಮೂಲಕ ಪಾಠ ಅಂತ, ಹಾಗೇನೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಏನೇನೋ ಯೋಜನೆಗಳನ್ನ ಹಾಕ್ತೀರಿ, ಇದೆಲ್ಲ ಫಲ ಕೊಟ್ಟಿದೆ ಅಂತ ಅನ್ಸುತ್ತೆ?
0: ಖಂಡಿತ ಖಂಡಿತ ಫಲ ಕೊಟ್ಟಿದೆ. ಯಾಕಂದ್ರೆ ಫಸ್ಟಿಗೆ ಎಸ್ ಎಸ್ ಎಲ್ ಸಿ ದಾಟಿ ಪಿ ಯು ಸಿಗೆ ಬಂದಾಗ ಅವರಲ್ಲಿ ಏನೋ ಒಂಥರ ಒಂದು ಭಯದ ವಾತಾವರಣ ಇದೆ. ಯಾಕಂದ್ರೆ ಅಲ್ಲೆಲ್ಲ ಇಂಗ್ಲೀಷಲ್ಲಿ ಮಾಡ್ತಾರೆ, ನಮ್ಗೇನೋ ನಮ್ಗೆ ಒಂದು ಆಪ್ಯತೆ ಇಲ್ಲ, ಅಲ್ಲಿ ನಮ್ಮನೆಯವ್ರು ಕೇಳೋರೇ ಇಲ್ಲ ಅಂತ ಹೇಳೋ ಒಂದು ಮನಸ್ಥಿತಿಯಲ್ಲಿ ಬಂದಿರ್ತಾರೆ. ಈಗ ಮಾರ್ಕ್ ಕಡಿಮೆ ಇದ್ದಾಗ್ಲೂ ಒಂದು ಅವರಿಗೆ ಮನಸ್ಸು ಒಳಗಿಂದ ಗಿಲ್ಟಿ ಫೀಲ್ ಇರ್ತದೆ, ನನಗೆ ಮಾರ್ಕ್ ಕಮ್ಮಿ ಇದೆ, ಎಲ್ಲರ ಹಾಗೆ ನಾನಿಲ್ಲ, ನನಗೆ ಈ ಒಂದು ಹೋರಾಟದಲ್ಲಿ ಆಗ್ತದಾ ಇಲ್ವೋ, ನಾನು ಮ್ಯಾನೇಜ್ ಮಾಡಬಲ್ಲೆನೋ ಇಲ್ವೋ, ಆ ಒಂದು ಭಯ ಇರ್ತದೆ. ಅದನ್ನೆಲ್ಲ ಹೋಗಲಾಡಿಸ್ಬೇಕಿದ್ರೆ ಈ ರೀತಿಯಾಗಿ ಮಾಡಿದಾಗ ಮಕ್ಕಳು ನನ್ನ ಪಿರಿಯಡ್ಗೆ ಕಾಯುವ ಹಾಗಾಗ್ತದೆ. ಎಷ್ಟೊತ್ತಿಗೆ ಇವರ ಪಿರಿಯಡ್, ಎಷ್ಟೊತ್ತಿಗೆ ಇದನ್ನೆಲ್ಲ ಮಾಡುವ, ಇವತ್ತು ನಾನು ವಿನ್ ಆಗ್ಲೇಬೇಕು, ಇವತ್ತು ನಾನು ಓದಿದ್ದೇನೆ ಮನೆಯಲ್ಲಿ, ಇದನ್ನ ಮೇಡಮ್ ಈಗ ಗೊತ್ತು ಮಾಡಿಸ್ಲೇಬೇಕು ಅಂತ ಹೇಳುವ ಒಂದು ಒಂದು ಕಾತರ ಇರ್ತದೆ ಅವರಲ್ಲಿ. ಆ ಕಾತರವೇ ಮುಂದೆ ಅವರಿಗೆ ಅದರಲ್ಲಿ ನಾವು ಮತ್ತೆ ಒಂದ್ ಸ್ವಲ್ಪ ಅವರನ್ನು ಮೋಟಿವೇಟ್ ಮಾಡಿದಾಗ ನಿನ್ನ ಹತ್ರ ಆಗ್ತದೆ, ಸಾಧ್ಯ ಇದೆ, ಇಷ್ಟನ್ನು ಕಲಿ, ಈ ರೀತಿ ಮಾಡು, ಈ ರೀತಿ ಮಾಡು ಅಂತ ಹೇಳಿದ ಅವರಿಗೆ ಬರೀ ಪಾಠದಲ್ಲಿ ಮಾತ್ರ ಇಂಟ್ರೆಸ್ಟ್ ಅಲ್ಲ, ಒಂದು ಒಂದು ರೀತಿಯಲ್ಲಿ ನಾಯಕತ್ವ ಕೂಡ ಬೆಳೀತಾ ಬರ್ತದೆ. ಮುಖ್ಯವಾಗಿ ಅವರ ವ್ಯಕ್ತಿತ್ವ ಕೂಡ ವಿಕಸನ ಆಗ್ತದೆ. ನಾನು ಏನು ಅಲ್ಲ, ಝೀರೋ ಅಂತ ಇದ್ದದ್ದು ನನ್ನಲ್ಲೂ ಒಂಚೂರು ಸಮಥಿಂಗ್ ಇದೆ, ನಾನು ಏನು ಮಾಡಬಲ್ಲೆ ಎನ್ನುವಂತ ಒಂದು ಭಾವನೆ ಬರ್ತದೆ.
1: ನೀವಾಗ ಹೇಳಿದ್ರಿ ಪಾಠ ಒಂದೇ ಅಲ್ಲ ಅಂತ ನೀವು ಹೇಳ್ತೀರಿ, ಯಾವಾಗ್ಲೂ ಪರೀಕ್ಷೆ ಪರೀಕ್ಷೆ ಅಂತ ಇರಬಾರದು ಅಂತ. ಈಗ ಶಿಕ್ಷಕರು ಮತ್ತೆ ಮಕ್ಕಳಿಗೆ ಇಬ್ಬರಿಗೂ ಈ ಪಠ್ಯೇತರ ಚಟುವಟಿಕೆಗಳು ತುಂಬಾ ಮುಖ್ಯ ಅಂತ ಅನ್ಸುತ್ತೆ, ನೀವೇನ್ ಹೇಳ್ರಿ?
0: ಖಂಡಿತ ಮೇಡಮ್. ಈಗ ನಮ್ಗೆ ಆಗ್ಲಿ ಬರೀ ಪಾಠ ಪಾಠ ಅಂತ ಇದ್ದಾಗ ಏಕತಾನೆ ದಾರಿ ಮಾಡಿ ಕೊಡ್ತದೆ. ಮಕ್ಕಳಿಗೂ ಬರೀ ಪಾಠ ನೋಟ್ಸ್ ಕಲಿ ಓದು ಬರೀ ಮಾರ್ಕ್ ಅಂತ ಹೇಳಿದ ಅಲ್ಲಿ ಏಕತಾನತೆ ಬೇರೆ ಏನು ಇಲ್ಲ, ಅಲ್ಲಿ ಲೈಫ್ ಇಷ್ಟೇನಾ ಅಂತ ಅಂದ್ಬಿಟ್ಟು ಮನಸ್ಸಿಗೆ ಬಂದ್ರೂ ಬರ್ಬೋದು. ಆದ್ರೆ ನಾವೀಗ ಟೀನೇಜ್ ಅಲ್ಲಿ ನಾವು ಮಾತಾಡುವಾಗ ಅದು ಬಾರಿ ಒಂದು ಕಷ್ಟದ ಏಜ್ ಅದು. ಪಾಪ ಅವರು ಬೇರೆ ಯಾವ್ದಕ್ಕೂ ಯೋಚನೆ ಮಾಡಬಾರ್ದು. ಈಗ ಒಳ್ಳೆ ಕುದುರೆಗೆ ಇಲ್ಲಿ ಮುಖವಾಡ ಕಟ್ಟಿದ ಹಾಗೆ ಅವರನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬದುಕು ಅಷ್ಟೂ ಒಂದು ಹೊರಗಿನ ಪ್ರಪಂಚಕ್ಕೆ ಓಪನ್ ಆಗಿರುವಂತ ಒಂದು ಮತ್ತೆ ಇರುವಾಗ ಯಾವುದಕ್ಕೂ ಅವರು ಬಲಿಯಾಗದೆ ಬರೀ ಪಾಠ ಮಾರ್ಕ್ ಅಂತ ಇರ್ಬೇಕು ಅಂತ ಹೇಳಿದ್ರೆ ಅದೇನೋ ಒಂದು ಮೆಷಿನ್ ತಯಾರು ಮಾಡಿದಾಗ ಅದಿತ್ತು. ಅದರಿಂದ ಅದು ಸಾಧ್ಯವೇ ಇಲ್ಲ, ನಿಜ ಜೀವನದಲ್ಲಿ ಅದು ಆ ರೀತಿ ಬದುಕಲಿಕ್ಕೂ ಸಾಧ್ಯ ಇಲ್ಲ, ಹಿಂಗಾದ್ರೂ ಅಷ್ಟೇ. ಆದ್ರಿಂದ ಅವರನ್ನು ಯಾವ ರೀತಿ ತಯಾರು ಮಾಡ್ಬೇಕಂದ್ರೆ ಯಾವ ಒಂದು ಅಂತ ಕಷ್ಟದ ಪರಿಸ್ಥಿತಿಗಳು ಎಂಥದೋ ಒಂದು ಆಕರ್ಷಣೆಗಳು ಅವರನ್ನು ಆಕರ್ಷಿಸ್ತದೆ ಅಂತ ಇದ್ರು ಅವ್ರು ಅದಕ್ಕೆ ಆಕರ್ಷಣೆಗಾಗಬೇಕಾ ಬೇಡವ, ನಾನ್ ಮಾಡ್ತಾ ಇರೋ ಸರಿಯಾ ತಪ್ಪ ಅನ್ನೋ ನಿರ್ಧಾರ ಮಾಡುವ ಮನಸ್ಥಿತಿಗೆ ಅವರನ್ನು ತಯಾರು ಮಾಡಬೇಕು. ಆ ಪರಿಸ್ಥಿತಿ ಯಾವ ರೀತಿ ನನಗೆ ಒಳಿತನ್ ಮಾಡ್ತದ ಅಥವಾ ನನಗೆ ಕೆಡುಕಂತ ಇರ್ತದ ಅಂತ ನಿರ್ಧಾರ ಮಾಡುವ ಮನಸ್ಥಿತಿ ಅವರಲ್ಲಿ ಬೆಳಿಬೇಕು. ಅದಕ್ಕೆ ನಾವು ತಯಾರಿ ಮಾಡ್ಬೇಕಂದ್ರೆ ಬರೀ ಪಾಠ ಅಂತ ಕೂತ್ರೆ ಸಾಧ್ಯ ಇಲ್ಲ. ಬರೀ ಪೋರ್ಷನ್ ಮುಗಿಸಿ ಹೋಗುದಂತಿದ್ರೆ ಒಂದು ಮೆಷಿನ್ ಅಲ್ಲಿ ಒಂದು ಆನ್ ಮಾಡಿ ಬಿಟ್ರೆ ಅದು ಹೇಳ್ತಾ ಇರ್ತದೆ, ಕೇಳಿದವ್ರು ಕೇಳ್ತಾರೆ ಬಿಟ್ಟವ್ರು ಬಿಡ್ತಾರೆ ಅಂತ ಬಿಟ್ಟು ಬಿಡ್ಬೋದು. ನಾವು ಮೆಷಿನ್ಗಳಲ್ಲ, ನಾವು ಅವರಿಂದ ಕಲಿಬೇಕು. ಆ ಮನಸ್ಥಿತಿ ನಮ್ಮ ಹತ್ರ ಇರ್ಬೇಕು. ನಾನೆಲ್ಲ ತಿಳಿದೇನೆ ಅಂತ ಹೇಳುವ ಮನಸ್ಥಿತಿ ಇದ್ರೆ ಕಂಠ ಯಾರನ್ನು ಅವರು ಬೆಳೆಯುವುದಿಲ್ಲ, ಬೇರೆಯವರನ್ನು ಬೆಳೆಸುವುದಿಲ್ಲ ಅವರು. ನಮಗೂ ಆ ಮನಸ್ಥಿತಿ ಇರಬೇಕು, ಮಕ್ಕಳಲ್ಲೂ ನಾವು ಅದನ್ನು ಬೆಳೆಸ್ಬೇಕು. ನಾವು ಪ್ರತಿ ದಿನ ಕಲೀಲಿಕ್ಕಿದೆ, ಪ್ರತಿ ನಿಮಿಷ ನಮಗೆ ಒಂದು ಚಾಲೆಂಜ್ ಅಂತ ಹೇಳುವಂತದ್ದು ಮಕ್ಕಳಲ್ಲಿ ಬರಬೇಕು. ಅದೇ ಅಂತ ಸಂದರ್ಭಗಳೆಲ್ಲ ಬಂದಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ವಿಷಯನ್ನೆಲ್ಲ ತಿಳಿಸಿ ಮಾಡಿ. ಈಗ ಮೊದಲೆಲ್ಲ ಮೋರಲ್ ಕ್ಲಾಸಸ್ ಇತ್ತು, ಮೌಲ್ಯಗಳನ್ನೆಲ್ಲ ಹೇಳುವಂತದ್ದು. ಆದ್ರೆ ಈಗ ಅದೆಲ್ಲ ಇಲ್ಲ, ಬರೀ ಪಾಠ ಪಾಠ ಪಾಠ ಆಗಿ ಇವನ್ ಪಿ ಟಿ ಪಿರಿಯಡ್ ಕೂಡ ಮಕ್ಕಳಿಗೆ ಇಲ್ಲದ ಪರಿಸ್ಥಿತಿ. ಕ್ಲಾಸ್ ರೂಮ್ ಅಲ್ಲಾದ್ರೂ ಅಷ್ಟೇ, ಅದು ಕ್ಲಾಸ್ ರೂಮ್ ಅಂತ ಹೇಳೋದು ಒಂದು ಜೈಲಿನ ರೀತಿಯ ವಾತಾವರಣ ಬಿಟ್ರೆ ಮಕ್ಕಳಿಗೆ ಅದರಿಂದ ತುಂಬಾ
1: ಕ್ಲಾಸ್ಗೆ
0: ತಕ್ಕಪ್ಪ ಈ ಕ್ಲಾಸ್ ಅಂತ ಅದು ಆ ರೀತಿ ಪೂರಾ ತಮ್ಮ ರಂಧ್ರಗಳನ್ನೆಲ್ಲ ಮುಚ್ಕೊಂಡು ಕೂತ್ಬಿಟ್ರೆ ಏನು ಯೂಸ್ ಇಲ್ಲ. ಗಂಟೆಗಟ್ಟಲೆ ಕೊರೆದ್ರು ಒಂದ್ ಅಕ್ಷರ ಅವರ ಮನಸ್ಸಿಗೆ ಹೋಗಿರುವುದಿಲ್ಲ. ಅದ್ರ ಬದಲು ನಮ್ಮ ಕ್ಲಾಸಿಗೆ ಅವರು ಕಾಯುವಾಗಿರ್ಬೇಕು. ಈಗ ಈ ಪಿರಿಯಡ್ ನನ್ಗೆ ಇವತ್ತು ನಾನು ಇದು ಕಲ್ತಿದ್ದೇನೆ, ನಾನು ಹೀಗೆ ಮಾಡಿದ್ದೇನೆ, ನಾನು ಇಂಥದ್ದನ್ನು ಮೇಡಮ್ಗೆ ನನ್ನ ಈ ಒಂದು ಸಾಧನೆ ತೋರಿಸ್ಬೇಕು ಮೇಡಮ್ಗೆ ಅಂತ ಆ ರೀತಿ ಇದ್ರೆ ಅದೇ ಸಾಕಲ್ಲ. ನನ್ನ ಮಗಳು ಇದನ್ನೆಲ್ಲ ನನಗೆ ಅರ್ಥ ಮಾಡಿಕೊಡುವಲ್ಲಿ ನನ್ನ ಮಗಳು ನನಗೆ ಪ್ರೇರಣೆ ಆಗಿದ್ದಾಳೆ. ಅವಳೀಗ ನೈನ್ತ್ ಸ್ಟ್ಯಾಂಡರ್ಡ್ ಲೆಟರ್ ಆಫ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರಕ್ಕೆ ಹೋಗ್ತಾಳೆ. ಅವಳು ಒಂದು ಟೀನೇಜಿನ ಮಕ್ಕಳ ಮನಸ್ಥಿತಿ ಹೇಗಿರ್ತದೆ ಅಂತ ಅರ್ಥ ಮಾಡಿಸುವಲ್ಲಿ ಅವಳು ನನಗೆ ಬಹಳ ಸಹಾಯ ಮಾಡ್ತಾಳೆ.
1: ಅದು ಶಿಕ್ಷಕರಿಗೆ ತುಂಬಾ ಬಹಳ ಮನಸ್ಥಿತಿ ಅರಿಯೋದು.
0: ಮಕ್ಕಳ ಮನಸ್ಥಿತಿ ತಿಳ್ಕೊಳ್ಳದೆ ಯಾವ ಪಾಠ ನಾನು ದೊಡ್ಡ ಸಾಧನೆ ಮಾಡ್ತೇನೆ ಹೇಳಿದ್ರು ಸಾಧ್ಯ ಇಲ್ಲ. ನನ್ನ ಮಗಳೇ ನನಗೆ ಕೆಲವೊಮ್ಮೆ ನನಗೆ ಟೀಚರ್ ಆಗಿ ಕೆಲಸ ಮಾಡ್ತಾಳೆ, ನೋಡಮ್ಮ ಕ್ಲಾಸ್ ರೂಮ್ ಅಲ್ಲಿ ಈ ರೀತಿ ಎಲ್ಲ ಆಗ್ತದೆ, ನಾವು ಈ ರೀತಿ ಮಾಡ್ತೇವೆ, ನಾವು ಹೀಗೆ ಮಾಡಿದ್ದೇವೆ, ನೋಡಿ ಮೇಡಮ್ ಈ ರೀತಿ ಹೇಳಿದ್ರು, ಅದು ನನಗೆ ಇಷ್ಟು ಖುಷಿ ಆಯ್ತು. ನನಗೆ ಅವ್ರು ಹಾಗೆ ಹೇಳಿದ್ರಿಂದ ನಾನು ಈ ಕೆಲಸ ಮಾಡಿದೆ ಅಂತ ಹೇಳುವಾಗ ನನಗೆ ಅನಿಸ್ತದೆ ಟೀಚರ್ ಒಂದು ಮಕ್ಕಳನ್ನು ಮೋಟಿವೇಟ್ ಮಾಡುವಲ್ಲಿ ಎಷ್ಟು ಒಂದು ಪಾತ್ರ ವಹಿಸ್ತಾರೆ ಅಂತ ಹೇಳುವಂಥದ್ದು. ಆ ಮೇಡಮ್ ಅಥವಾ ಆ ಸರ್ ಏನೋ ಒಂದು ಮಾತನಾಡಿದ ಒಂದು ಮಾತು ಆ ಮಕ್ಕಳ ಮೇಲೆ ಪರಿಣಾಮ ಬಿದ್ದು ಇಡೀ ಸಬ್ಜೆಕ್ಟ್ ಅನ್ನೇ ಅವರು ದ್ವೇಷಿಸುವ ಒಂದು ಮಟ್ಟಕ್ಕೂ ಹೋಗ್ತಾರೆ. ಅಂದ್ರೆ ಆ ಸಬ್ಜೆಕ್ಟ್ ಬಗ್ಗೆ ಏನು ಅವರು ಎಂತ ಮಾಡ್ತಾರೆ, ಹೆಚ್ಚಂದ್ರೆ ಬೈತಾರೆ ಅಷ್ಟೇ, ನಿಲ್ಸ್ತಾರೆ ಅಷ್ಟೇ, ಕ್ಲಾಸಿಂದ ಹೊರಗೆ ಹೋಗ್ತಾರೆ ಅಷ್ಟೇ, ಮಾಡ್ಲಿ ಬಿಡು ಅಂತ ಹೇಳುವಂತ ಉಡಾಪೆಯ ಮನೋಭಾವ ಕೂಡ ಮಕ್ಕಳಲ್ಲಿ ಬೆಳೆಯುತ್ತದೆ.

0: ಅದಕ್ಕೆಲ್ಲ ನಾವು ಶಿಕ್ಷಕರು ಅವಕಾಶ ಮಾಡಿಕೊಡೋದು ಆದಷ್ಟು ಕಡಿಮೆ ಮಾಡಬೇಕು ಎನ್ನುವಂಥದ್ದು ನನ್ನ ಯೋಚನೆ. ಈಗ ಒಂದು ಸಮಾಜ ಸೇವೆ ಇರ್ಬೋದು, ಅಥವಾ ಒಂದು ಸ್ಕೌಟ್ಸ್ ಗೈಡ್ಸ್ ಇರ್ಬೋದು, ಎನ್ ಎಸ್ ಎಸ್ ಇರ್ಬೋದು, ಅಥವಾ ಒಂದು ಆಟಗಳೇ ಇರ್ಬೋದು, ಎಲ್ಲದರಲ್ಲೂ ಅವರೊಂದು ಭಾಗವಹಿಸಿದ್ರೆ ಅವರಲ್ಲಿ ಒಂದು ಸಮಚಿತ್ತ ಒಂದು ಬರ್ಲಿಕ್ಕೆ ಸಾಧ್ಯ ಉಂಟು.
1: ಎಲ್ಲವೂ ಆಲ್ರೌಂಡ್
0: ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ, ಎಲ್ಲವೂ ಬರ್ತದೆ. ಅವರಲ್ಲಿ ಒಂದು ನಾಯಕತ್ವ ಇರ್ಬೋದು, ಅಥವಾ ಒಂದು ಕಷ್ಟ ಬಂದಾಗ ಬೇಸರಿಸಿಕೊಳ್ಳದೆ ಅದನ್ನ ಎದೆಗುಂದದೆ ಅದನ್ನು ಚಾಲೆಂಜ್ ಆಗಿ ತಕೊಳ್ಳುವ ಒಂದು ಮನಸ್ಥಿತಿ ಇರ್ಬೋದು. ಸೋತಾಗ
1: ಜೀವನಕ್ಕೆ ಬೇಕಾಗುವ ಎಲ್ಲ ಕೌಶಲ್ಯ,
0: ಮನುಷ್ಯ ಹೇಳಿದಾಗೆ ಗೆಲ್ಲೋದು ಕಲಿಸೋದಲ್ಲ, ಸೋತಾಗ ಹೇಗಿರ್ಬೇಕು ಅಂತ ಕಲಿಯಬೇಕು ಅಂತ, ಅದು ಬಹಳ ಮುಖ್ಯ ಆಗ್ತದೆ. ಇದು ಬಹುಶಃ ಬರೀ ಪಾಠದಿಂದ ಸಾಧ್ಯ ಇಲ್ಲ.
1: ಮತ್ತೆ ಮೇಡಮ್, ನೀವು ಎನ್ ಎಸ್ ಎಸ್ ಯೋಜನಾಧಿಕಾರಿ ಆಗಿದ್ದೀರಿ, ವಿಶೇಷ ಶಿಬಿರಗಳನ್ನು ಆಯೋಜಿಸ್ತೀರಿ, ಹಾಗೇನೆ ರಾಜ್ಯ ಮಟ್ಟದ ಎನ್ ಎಸ್ ಎಸ್ ಬಾಲಕಿಯರ ಯುವಜನೋತ್ಸವಗಳನ್ನೆಲ್ಲ ನಡೆಸ್ತೀರಿ. ಈಗ ಸಂಘಟನೆ ಮೂಲಕ ಈ ಎನ್ ಎಸ್ ನಂತ ಕಾರ್ಯಕ್ರಮಗಳ ಮೂಲಕ ಹೇಗೆ ಯುವಶಕ್ತಿಗೆ ಒಂದು ಸಕಾರಾತ್ಮಕ ಒಂದು ದಿಕ್ಕನ್ನು ಕೊಡಬಹುದು ಅಂತ ಹೇಳ್ತೀರಿ?
0: ಒಳ್ಳೆ ಒಂದು ಚಿಂತನೆ ನನ್ನದು ಕೂಡ. ಈಗ ಅದಕ್ಕೊಂದು ಉದಾಹರಣೆ ಹೇಳ್ಬೇಕಾದ್ರೆ, ನಾನೀಗ ಶಿಬಿರ ಮಾಡಿದ್ದೇನೆ, ರಾಜ್ಯ ಮಟ್ಟದ ಶಿಬಿರಗಳನ್ನು ನಮ್ಮ ಕಾಲೇಜಲ್ಲಿ ಮಾಡಿದ್ದೇನೆ. ಏಕ ಭಾರತ ಶ್ರೇಷ್ಠ ಭಾರತ ಅಂತ ಹೇಳಿ ಪ್ರಧಾನಮಂತ್ರಿಯವರ ಯೋಜನೆಯಲ್ಲಿ ಉತ್ತರಾಖಂಡದಲ್ಲಿ ಹೋಗಿ ಯಕ್ಷಗಾನ ಎಲ್ಲ ಮಾಡಿದ್ದೇವೆ. ಅದೆಲ್ಲ ಸುಮಾರು ಘಟನೆಗಳು ನಡೆದಿದೆ. ಇತ್ತೀಚೆಗಾದ ಒಂದು ಘಟನೆ ಹೇಳಬೇಕು ಅಂತಿದ್ರೆ, ನೆರೆ ಪರಿಹಾರ ನಿಧಿಗೆ, ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನಾವು ಏನಾದರೂ ಮಾಡಬೇಕು ಅಂತ ಯೋಚನೆ ಬರ್ತಾ ಇತ್ತು ಮನಸ್ಸಿಗೆ. ಅದಕ್ಕೆ ಸರಿಯಾಗಿ ನಮ್ಮ ಉಪನಿರ್ದೇಶಕ ನನಗೊಂದಿನ ಕರೆ ಮಾಡಿ, ಸವಿತಾ, ಎನ್ ಎಸ್ ಎಸ್ ಇದ್ದ ಕಾಲೇಜುಗಳಲ್ಲಿ ಒಂದು ಮಕ್ಕಳಲ್ಲಿ ನಿಧಿ ಸಂಗ್ರಹದ ಹಾಗೆ ಏನಾದ್ರು ಮಾಡಬಹುದಾ ಅಂತ ನಾನು ಆಗ ಹೇಳಿದೆ. ಸರ್, ನಿಮ್ಮಿಂದ ಒಂದು ಆದೇಶ ನಮಗೆ ಬಂತು ಅಂತಾದ್ರೆ ನಾವು ಓಪನ್ ಮಾಡಬಹುದು ಅಂತ. ಅದಕ್ಕೆ ಸರಿಯಾಗಿ ಬೆಂಗಳೂರಿಂದಲೂ ಕೂಡ ನಮಗೆ ನಮ್ಮ ಎನ್ ಎಸ್ ಎಸ್ ಯೂನಿಟ್ ಇಂದ ಒಂದು ಮೆಸೇಜ್ ಬಂತು, ನೆರೆ ಪರಿಹಾರ ನಿಧಿಗೆ ಏನಾದ್ರು ಕೊಡುವುದಿದ್ರೆ ಅದು ಡಿ ಡಿ ಮಾಡಿ ಕಳಿಸಬಹುದು ಅಂತೇಳಿ ಒಂದು ಬಂತು. ಅದೇ ಸಮಯದಲ್ಲಿ ನಾವೇನ್ ಮಾಡಿದ್ರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ 24 ಕಾಲೇಜುಗಳು ಇದ್ದಾವೆ ಎನ್ ಎಸ್ ಎಸ್ ಇರುವಂತಹ ಕಾಲೇಜುಗಳು, ಅದಕ್ಕೆ ಉಡುಪಿ ಜಿಲ್ಲೆಯ ಒಂದು ಸಂಯೋಜನಾಧಿಕಾರಿಯಾಗಿ ನನ್ನನ್ನೊಂದು ಡಿ ಡಿ ಅವರು ನೇಮಕ ಮಾಡಿದ್ದಾರೆ. ಅವ್ರು ಹೇಳಿದ್ರು, ನಿಮ್ಗೆ ಈ ಜವಾಬ್ದಾರಿಯನ್ನು ಕೊಡ್ತೇವೆ ಸವಿತಾ, ಹೇಗೆ ಮಾಡ್ತೀರಿ ಮಾಡಿ. ಕೇವಲ 3 ದಿನ ಇದ್ದದ್ದು, ಅಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ಲಿಕ್ಕೆ ಹೇಳಿದ್ರು, ಇಷ್ಟರೊಳಗೆ ಕೊಟ್ಟುಬಿಡುವ ಅಂತ. 20ನೇ ತಾರೀಕು ಒಳಗೆ ಕೊಡುವ ಹಾಗೆ ಮಾಡುವ ಅಂತ. ಅದಾಗ್ಲೇ 16 ಆಗಿತ್ತು. ಆಮೇಲೆ ಒಂದು ಗ್ರೂಪ್ ಮಾಡಿಕೊಂಡೆವು ಅಷ್ಟು ಕಾಲೇಜುಗಳದ್ದು, ಎಲ್ಲರಿಗೂ ಮೆಸೇಜ್ ಹಾಕಿತ್ತು. ಮೆಸೇಜ್ ಹಾಕಿ ನಾವು ಹೇಳಿದೆ, ವಿದ್ಯಾರ್ಥಿಗಳಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ ಬೆಳಿಬೇಕು. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಹೇಳುದಿಲ್ಲ, ಇನ್ನೊಬ್ಬರ ಕಷ್ಟ ಅದು ಹೇಳ್ತಾವಲ್ಲ ಅನುಭೂತಿ, ನಾವು ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕು. ಈಗ ಎಲ್ಲ ಮನೆ ಮಾಟ ಕಲ್ತ್ಕೊಂಡು ಬೀದಿಗೆ ಬಂದವರ ಸ್ಥಿತಿ ಅನುಭೂತಿ ಬರ್ಬೇಕು ಅವರಿಗೆ ಮನಸ್ಸಲ್ಲಿ. ಅನುಕಂಪ ಅಲ್ಲ, ಈಗ ನಮ್ಗೆ ಅಂತ ಪರಿಸ್ಥಿತಿ ಬಂದಿದ್ರೆ ಹೇಗಿರ್ಬೋದು, ನಾವು ಇನ್ನೊಬ್ಬರ ಒಂದು ಸಹಾಯಕ್ಕೆ ನಮ್ಗೆ ಯಾರಾದ್ರು ಬಂದಿದ್ರೆ ಅಂತ ಯೋಚನೆ ಮಾಡ್ತೇವೆ. ಅದೇ ರೀತಿ ನಮ್ಮಿಂದಾಗೂ ಒಂದು ಅಳಿಲ ಸೇವೆಯನ್ನು ಕೊಡುವ ಆಗ್ಬೇಕು ಅಂತ ಒಂದು ಪ್ರಯತ್ನ ಮಾಡಬಹುದಾ ಅಂತ ಒಂದು ಗ್ರೂಪಿಗೆ ಹಾಕಿದೆವು. ಎಲ್ಲರಿಂದ ಒಳ್ಳೆ ಒಂದು ರೆಸ್ಪಾನ್ಸ್ ಬಂತು. ಒಳ್ಳೆ ರೆಸ್ಪಾನ್ಸ್ ಬಂದು ನಮ್ಮ ಕಾಲೇಜಲ್ಲೂ ಹಾಗೆ, ನಾವು ನಮ್ಮ ಕಾಲೇಜಿನ ಮಕ್ಕಳಿಗೆ ಹೇಳಿದೆ, ನೋಡಿ ಹೀಗೊಂದುಂಟು, ನಮ್ಮಿಂದ ಸಹಾಯ ಮಾಡ್ಲಿಕ್ಕೆ ಒಂದು ಅವಕಾಶ ಸಾಧ್ಯ ಆದ್ರೆ ನೋಡಿ, ಇಲ್ಲ ಅಂದ್ರೆ ನಾನೇನು ಒತ್ತಾಯ ಮಾಡೋದಿಲ್ಲ. ಅಂದ್ರೆ ಬಾರಿ ಕಷ್ಟದಿಂದ ಬರುವ ಮಕ್ಕಳ ಪೇರೆಂಟ್ಸ್ ಎಲ್ಲ ಬಾರಿ ಕಷ್ಟದವರು, ಕೂಲಿ ಕೆಲಸ ಮಾಡ್ಕೊಂಡೆಲ್ಲ ಇರುವಂತವರು. ಸೊ ನಾನು ಯಾರನ್ನು ನಾನು ಒತ್ತಾಯ ಮಾಡೋದಿಲ್ಲ, ಅಥವಾ ನಾನೇನು ಇಷ್ಟೇ ಕೊಟ್ಟದ್ದು ಅಷ್ಟೇ ಕೊಟ್ಟದ್ದು ಅಂತ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ನೀವು ಕೊಟ್ಟದ್ದು ಯಾರು ಎಷ್ಟೆಷ್ಟು ಕೊಟ್ಟರು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ತೇನೆ. ಯಾಕಂದ್ರೆ ಅದು ದುರುಪಯೋಗ ಆಗಬಾರ್ದು. ಯಾವ್ಯಾವ ಕ್ಲಾಸ್ ಅಲ್ಲಿ ಯಾವ್ಯಾವ ಹುಡುಗ ಯಾವ್ಯಾವ ಹುಡುಗ ಎಷ್ಟು ಕೊಟ್ಟಿದ್ದಾರೆ ಅದನ್ನೊಂದು ಲಿಸ್ಟ್ ನಾವು ಮಾಡಿ ಪ್ರಿನ್ಸಿಪಲ್ ಟೇಬಲ್ ಅಲ್ಲಿ ಇಟ್ಟಿರ್ತೇವೆ. ಯಾವತ್ತಿಗಾದ್ರೂ ಉಪಯೋಗಕ್ಕೆ ಬರ್ತದೆ ಅದು, ನಾವು ಒಟ್ಟಾಗಿ ಅದನ್ನು ಕೊಡ್ತೇವೆ ಅಂತ. ನಮ್ಮ ಕಾಲೇಜಿಂದ ಒಂದು 14,000 ರೂಪಾಯಿ ಒಟ್ಟಾಯ್ತು. ಮುರಿಯದಲ್ಲಿ ಇಡೀ ಉಡುಪಿ ಜಿಲ್ಲೆಯಿಂದ ಒಟ್ಟು 7 ಲಕ್ಷ ರೂಪಾಯಿ ಮತ್ತು 2 ಲೋಡ್ ಮೆಟೀರಿಯಲ್, ಇಷ್ಟು ಒಟ್ಟಾಯ್ತು. ಇಷ್ಟು ಒಟ್ಟಾಗಿ ನಾವು ಡಿ ಸಿ ಆಫೀಸಿಗೆ ಹೋಗಿ ನಮ್ಮ ಉಪನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ನಾವು ಅವರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದೆವು. ಅದಕ್ಕೆ ಹೇಳ್ತಾರೆ, ವಿವೇಕಾನಂದ ಹೇಳ್ತಾರಲ್ಲ, ಯುವಶಕ್ತಿ ಒಂದು ಉಪ್ಪು, ಅದು ಕಮ್ಮಿ ಆದ್ರೂ ಅದು ರುಚಿ ಇಲ್ಲ, ಅತಿಯ ರುಚಿ ಅಲ್ಲ. ಅದನ್ನು ಸರಿಯಾಗಿ ನಾನು ಬಳಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ, ಶಿಕ್ಷಕರ ಮೇಲೆ ಇದೆ. ನಾವು ಏನು ಮಾಡಬಹುದು? ಇದು ಇತ್ತೀಚೆಗಾದಂತ ಒಂದು ಘಟನೆ.
1: ಮೇಡಮ್, ಇದೆಲ್ಲದರ ಜೊತೆ ನೀವು ವ್ಯಕ್ತಿತ್ವ ವಿಕಸನ ತರಬೇತಿಗಳನ್ನು ಮಾಡ್ತೀರಿ, ಬೇರೆ ಬೇರೆ ಕಾಲೇಜ್ಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತೀರಿ, ಏನ್ ಹೇಳ್ತೀರಿ ನೀವು ಮಕ್ಕಳಿಗೆ?
0: ಮಕ್ಕಳಿಗೆ ಯಾವುದೇ ಒಂದು ಕೆಲಸ ಮಾಡುದಿದ್ರು ನಿಮ್ಮ 100% ಕೊಡಿ ಅನ್ನೋದು ನಾನು. ಈಗ ನೀವೊಂದು ಊಟ ಮಾಡ್ತೀರಿ, 100% ಮನ್ಸ್ ಕೊಡಿ ಅದಕ್ಕೆ ಊಟಕ್ಕೆ. ನಿದ್ದೆ ಮಾಡ್ತೀರಾ, 100% ನಿದ್ದೆ ಮಾಡಿ. ಆಟ ಆಡ್ತೀರಾ, 100% ಮನ್ಸ್ ಕೊಟ್ಟು ಆಟ ಆಡಿ. ಓದ್ತೀರಾ, 100% ಮನ್ಸ್ ಕೊಟ್ಟು ಓದಿ. ಏನೇ ಕೆಲಸ ಮಾಡುದಿದ್ರು ನಾವು 100% ಮನ್ಸ್ ಕೊಟ್ಟು ಮಾಡಿದ್ರೆ ಅದಕ್ಕೊಂದು ಯಶಸ್ಸು ಕಟ್ಟಿಟ್ಟ ಬುತ್ತಿ ಅದು, ಇವತ್ತಲ್ಲ ನಾಳೆ. ಅದೇ ಅರೆಬರೆ ಮಾಡಿದ ಕೂಡ್ಲೇ ಯಾವುದು ಸಸೂತ್ರ ಮಾಡುದಿಲ್ಲ, ಎರಡು ದೋಣಿಗೆ ಕಾಲಿಟ್ಟಾಗ ಆಗ್ತದೆ. ಈಗ ನಿದ್ದೆ ಮಾಡುವಾಗ ನಾಳೆಯ ಕ್ಲಾಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆಚೆ ನಿದ್ದೆಯೂ ಬರುದಿಲ್ಲ, ಕ್ಲಾಸು ಸಸೂತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ಊಟ ಮಾಡುವಾಗ ಆಟದ ಬಗ್ಗೆ ಯೋಚನೆ ಮಾಡ್ತಾ ಕೊಂಡು ಊಟವೂ ಆಗುದಿಲ್ಲ, ಆಟವೂ ಆಗುದಿಲ್ಲ. ಆದ್ರಿಂದ 100% ಕೊಡ್ಬೇಕು ಹೇಳ್ತೇನೆ. ಅದು ಸಣ್ಣ ಕ್ಲಾಸಿನಿಂದ ನಾನು ಅದನ್ನೇ ನಾನು ಅರ್ಥ ಮಾಡ್ಕೊಂಡು ಬಂದದ್ದು. ನಾನು ಉಳಿದವರಿಗೂ ಹೇಳುದು ಅದೇ, ನನ್ನ ಮಗಳಿಗಾದ್ರೂ ಅದನ್ನೇ ಹೇಳ್ತೇನೆ, ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳ್ತೇನೆ. ಈಗ ವ್ಯಕ್ತಿತ್ವ ವಿಕಸನ ಯಾಕೆ ಬೇಕಾಗ್ತದೆ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಂತೂ ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು, ನಾವೀಗ ಮನೆಯಲ್ಲೇ ನೋಡ್ತೀವಿ,

0: ಒಂದು ಹೇಳಿದ್ರೆ ಕಡಿಮೆ, ಎರಡು ಹೇಳಿದ್ರೆ ಜಾಸ್ತಿ ಅಂತ ಸ್ಥಿತಿ ಇದ್ದ ಒಂದೆರಡು ಮಕ್ಕಳು ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಬೇಡದ ತಗೊಳ್ಬಾರದ ನಿರ್ಧಾರಗಳನ್ನೆಲ್ಲ ತಗೊಳ್ಳುವಂಥದ್ದು, ಬೇಡದ ವ್ಯಸನಗಳಿಗೆ ದಾಸರಾಗೋದು, ಇದು ಇದನ್ನೆಲ್ಲ ತಪ್ಪಿಸ್ಬೇಕಿದೆ. ಅವರಿಗೆ ಜೀವನ ಮೌಲ್ಯ ಬಹಳ ಮುಖ್ಯ. ಇದು ಮನೆಯಲ್ಲಿ ಹೇಳಬೇಕು, ಆದ್ರೆ ದುರದೃಷ್ಟವಶಾತ್ ತಂದೆ ತಾಯಿಗೆ ಪುರ್ಸೋತಿಲ್ಲ. ಕೆಲವೊಂದ್ಸತಿ ಅವರಿಗೆ ಗೊತ್ತಿರೋದೇ ಇರ್ಬೋದು, ತಂದೆ ತಾಯಿಗೆ ಅದೊಂದು ಪೂರ್ವಾಗ್ರಹ, ನನ್ನ ಮಗ ಒಳ್ಳೆಯವ ಬೇರೆಯವರು ತಪ್ಪು ಅಂತ, ಆ ರೀತಿಯ ಒಂದು ಮನಸ್ಥಿತಿ. ಅದು ಅವರು ತಪ್ಪು ಅಂತ ನಾನು ಹೇಳುದಲ್ಲ, ಆದ್ರೂ ಇದನ್ನು ತಂದೆ ತಾಯಿ ಹೇಳಬೇಕಿತ್ತು. ಅವರಿಂದ ಸಾಧ್ಯ ಆಗದೇ ಇದ್ದಾಗ ನಾವು ಶಿಕ್ಷಕರಾದವರಾದ್ರೂ ನಾವು ಹೇಳಬೇಕು. ನಾವು ಹೇಳಿದಾಗ ಅಟ್ಲೀಸ್ಟ್ ಅವರ ಲೈಫಲ್ಲಿ ತಾನು ಮಾಡ್ತಾ ಇರೋ ತಪ್ಪು ಯಾವುದು, ಯಾವ ರೀತಿ ನಾನು ಸರಿದಾರಿಗೆ ಬರಬೇಕು, ನನಗೆ ಒಂದು ಆಶಾವಾದ ಉಂಟು ಅಂತ ಹೇಳುವಂಥದ್ದು ಅವರಿಗೆ ಮನಸ್ಸಿಗೆ ಅರಿವಾಗ್ತದೆ. ಇದು ಬೇಕೇ ಬೇಕು. ಜೀವನ ಮೌಲ್ಯಗಳು ಮಕ್ಕಳಲ್ಲಿ ಬೆಳಿಲೇಬೇಕು, ನಮ್ಮಲ್ಲೂ. ಈಗ ನಾನು ಅಲ್ಲಿ ಆ ರೀತಿ ನಾನು ತರಬೇತಿ ಕೊಡ್ಲಿಕ್ಕೆ ಹೋದಾಗ ಅಲ್ಲೂ ನಾನು ಪ್ರೇರಣೆಯನ್ನು ಪಡೀತೇನೆ, ಆ ಮಕ್ಕಳಲ್ಲಿ ಸಿಗುವ ಮತ್ತೆ ಫೀಡ್ಬ್ಯಾಕ್. ಈಗ ನಾನು ಸಿದ್ಧಿವಿನಾಯಕ ಇಂಟರ್ನ್ಯಾಷನಲ್ ಸ್ಕೂಲ್ ಹಟ್ಟಿ ಅಂಗಡಿಯಾಗಿ ಹೋಗಿದ್ದೆ, ಅಲ್ಲಿಯ ಮಕ್ಕಳು ಒಂದು 150 ಮಕ್ಕಳಿಗೆ ನಾನು ಇಡೀದಲ್ಲಿ ಎರಡು ಸೆಷನ್ ಮಾಡಿ ಕ್ಲಾಸ್ ಮಾಡಿದ್ದೇನೆ. ವಾಪಸ್ ಬರುವಾಗಂತ ಮಕ್ಕಳು ಕಣ್ಣೀರ್ ಹಾಕಿ ಮೇಡಮ್ ನೀವು ಹೋಗ್ಬೇಡಿ ಅಂತ ಹೇಳುವಾಗ ಅಲ್ಲಿಯ ಪ್ರಿನ್ಸಿಪಲ್ಗೆ ಆಶ್ಚರ್ಯ. ಆ ಮಕ್ಕಳಲ್ಲಿ ಒಂದು ಆಪ್ಯತೆ ಬೆಳೀತದೆ. ಅವರ ಸಮಸ್ಯೆ ನಮ್ಗೇನಂದ್ರೆ ಅವರದ್ದು ಏನೇ ಒಂದು ಸಮಸ್ಯೆ ಹೇಳಿದ್ರೆ ಅದು ಅದೊಂದು ಸಮಸ್ಯೆಯಾ ಅಂತ ನಾವು ದೊಡ್ಡವರು ಹೇಳುವಂತದ್ದು, ಆದ್ರೆ ಆ ಮಗುವಿಗೆ ಅದು ದೊಡ್ಡ ಸಮಸ್ಯೆ. ಎಲ್ಲರಿಗೂ ಹಂಚುವಾಗ ಚಾಕ್ಲೇಟ್ ತನಗೆ ಸಿಗ್ಲ, ಚಾಕ್ಲೇಟ್ ನಮ್ಮ ಲೆಕ್ಕ ಅಯ್ಯ ಒಂದು ಚಾಕ್ಲೇಟಿಗೆ ಅಷ್ಟೆಲ್ಲ ಗಲಾಟೆ ಮಾಡುದ ನೀನು ಅಂತಲ್ಲ, ಆ ಮಗುವಿಗೆ ಅದು ಚಾಕ್ಲೇಟ್ ಅಲ್ಲ, ಅದು ದೊಡ್ಡ ಸಂಭ್ರಮದ ವಿಷಯ. ಆದ್ರೆ ಮಕ್ಕಳ ಸಮಸ್ಯೆಗಳಿಗೆ ಕಿವಿಯಾಗಬೇಕು. ಮಕ್ಕಳ ಸಮಸ್ಯೆಗೆ ನಾವು ಯಾವಾಗ ಕಿವಿ ಹಾಕ್ತೇವ, ಅಟ್ಲೀಸ್ಟ್ ಒಬ್ರು ಕೇಳುವವರಿದ್ದಾರೆ ಅಂತ ಆದಾಗ ಅವರು ಕಂಪ್ಲೀಟ್ ಪೂರ್ತಿಯಾಗಿ ಹೇಳ್ತಾರೆ, ನಾನು ಈ ರೀತಿ ಇಂಥದ್ದು ಇಂಥದ್ದು, ನಾನು ಇಂಥ ತಪ್ಪು ಮಾಡಿದ್ದೇನೆ, ಹೀಗಾಗಿದೆ, ನಾನು ಏನ್ ಮಾಡೋದು ಅಂತ ನಮ್ಮನ್ನು ಕೇಳ್ತಾರೆ. ಕೇಳದೇ ಇದ್ದಾಗ ಅವರು ಟ್ರ್ಯಾಕ್ ಫಾಲೋ ಮಾಡ್ತಾರೆ, ಅದನ್ನು ಕೇಳುವ ವ್ಯಕ್ತಿಗಳನ್ನು ಹುಡ್ಕೊಂಡು ಹೋಗ್ತಾರೆ. ಆ ವ್ಯಕ್ತಿ ಸರಿಯಾದವ್ರು ಸಿಕ್ಕಿದ್ರು ಬಚಾವ್, ಇಲ್ಲ ಅಂತಿದ್ರೆ ಯಾವ್ಯಾವುದೋ ದುರ್ವ್ಯಸನಗಳಿಗೆ ದಾಸರಾಗುವುದು ಅಥವಾ ಮಾಡಬಾರದ ಸಂಘ ಮಾಡುದು. ಆದ್ರಿಂದ ವ್ಯಕ್ತಿತ್ವ ವಿಕಸನ ಶಿಬಿರಗಳು ನಾನು ಎಷ್ಟು ಯಾರು ಎಲ್ಲಿ ಕರೆದ್ರು ಕೈಯಾದ್ರೂ ಹೋಗ್ತೇನೆ. ಅದರಿಂದ ಒಬ್ಬ ವಿದ್ಯಾರ್ಥಿ ಆದ್ರೂ ಬದಲಾದ್ರೆ, ಒಂದು ಮಗುವಿನಲ್ಲಿ ಬದಲಾವಣೆ ಬಂತು ಅಂತಿದ್ರೆ ಬಹುಶಃ ನಾನು ಧನ್ಯ ಅಂತ ನಾನು ತಿಳ್ಕೊಳ್ತೇನೆ. ಖಂಡಿತ ನನ್ಗೆ ಆ ಜೀವನ ಮೌಲ್ಯಗಳು ನಿಮ್ಮಸಲ್ಲಿ ಆದ ಒಂದು ತರಬೇತಿ ಅದು ಬೆಂಗಳೂರಿನ ನಿಮಾನ್ಸಲ್ಲಿ, ಬಹುಶಃ ನಾನು ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಿಗೆ ಅದು ತಲುಪಬೇಕು ಅಂತ
1: ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೆ
0: ನೋಡ್ತೀರಿ. ಅದನ್ನು ಅಲ್ಲೆಲ್ಲ ನನಗೆ ಅದನ್ನು ಹೇಳಬೇಕು ಅಂತ ಅನಿಸ್ತಾ ಇದೆ. ನಾನೇನು ದೊಡ್ಡ ಒಂದು ಪರಿಹಾರ ಹೇಳ್ತೇನೆ ಅಂತಿಲ್ಲ, ಅವರ ಸಮಸ್ಯೆನ ಕೇಳ್ತೇನೆ.
1: ಹೌದು,
0: ಆಮೇಲೆ ಅವರಿಗೆ ಈ ರೀತಿಯಾಗಿ ಒಂದು ಮಾಡಬಹುದು ನೀನು ಅಂತ ಒಂದು ಹೇಳ್ತೇನೆ. ಅಷ್ಟಕ್ಕೆ ಅವರನ್ನು
1: ಯಾರೋ ಸಮಸ್ಯೆ ಕೇಳ್ತಾರೆ ಅಂದಾಗ ಅದೇ ಒಂದು ರೀತಿಯ ಪರಿಹಾರ,
0: ಅವರಿಗೆ ಸಮಾಧಾನ ಸಿಗ್ತದೆ,
1: ಸಮಾಧಾನ ಸಿಗ್ತದೆ, ಜೊತೆಗೆ ಸಮಸ್ಯೆಗೆ ಉತ್ತರನೂ
0: ಸಿಗ್ತದೆ. ಅದಲ್ಲದೆ ತನ್ನದ ಇದೊಂದು ಸಮಸ್ಯೆ ಹೌದಾ ಅಂತ ಅವರಿಗೆ ಅವರು ವಿಮರ್ಶೆ ಮಾಡಿಕೊಳ್ಳುವ ಮಟ್ಟಕ್ಕೆ ಬರ್ತಾರೆ. ಅದನ್ನ ನಾನು ಇಷ್ಟು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಎನ್ನುವುದು ಅವರಿಗೆ
1: ಗೊತ್ತಾಗ್ತದೆ.
0: ಅದನ್ನು ಹೇಗೆ ನಾನು ಪರಿಹಾರ ಮಾಡ್ಕೊಳ್ಬಹುದು ಎನ್ನುವ ದಾರಿ ಅವರಿಗಾಗಿಯೇ ಕಾಣ್ತದೆ. ಪೇರೆಂಟ್ಸ್ಗೆ ಈಗ ದುಡಿಲಿಕ್ಕೆ ಹೋಗುವವರು ದುಡಿಲಿಕ್ಕೆ ಹೋಗಿ ನಾನು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತೇನೆ ಅಂತ, ಮಕ್ಕಳಿಗೆ ನಮ್ಮನ್ನು ಯಾರು ಕೇಳೋರಿಲ್ಲ, ಒಂದಷ್ಟು ಗ್ಯಾಜೆಟ್ಸ್ ಕೊಟ್ಟಿದ್ದಾರೆ, ಮೊಬೈಲ್ ಇದೆ, ಟಿವಿ ಇದೆ, ಇಂಟರ್ನೆಟ್ ಇನ್ನೊಂದು ಮತ್ತೊಂದೆಲ್ಲ ಇದೆ, ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅಂತ ತಂದೆ ತಾಯಿ. ಮಕ್ಕಳಿಗೆ ಈ ಎಲ್ಲ ವಸ್ತುಗಳಿದ್ದಾವೆ, ಆದ್ರೆ ಅವ್ರ ಹತ್ರ ಕೇಳುವ ಕಿವಿಗಳಿಲ್ಲ, ಮನಸ್ಸುಗಳಿಲ್ಲ. ಏನಾಗ್ತದೆ, ಅದೇ ಒಂದು ನೀವು ಒಂದು ಭಾಷಣದಲ್ಲಿ ಹೇಳಿದ ಹಾಗೆ, ಬೇಬಿ ಸಿಟ್ಟಿಂಗ್ ವೃದ್ಧಾಪ್ಯದಲ್ಲಿ ವೃದ್ಧಾಶ್ರಮವಾಗಿ ಹಾಗೆ ಸಾಧಿಸಿದೆ ಅಂತ. ಆ ಬಾಂಧವ್ಯಗಳಿಗೆ ಬೆಲೆ ಕೊಡುವ ಕೆಲಸ ಕೊನೆ ಪಕ್ಷ ಒಂದು ಶಿಕ್ಷಕರಿಂದ ಆದ್ರೆ, ನಂತಪುರ ಮಾಡದೆ ಬರೀ ಅವರ ಸಮಸ್ಯೆ ಕೇಳ್ಕೊಂಡು ಕುತ್ಕೊಳ್ಳಿ ಅಂತ ನಾನು ಹೇಳುದಿಲ್ಲ. ಒಟ್ಟೊಟ್ಟಿಗೆ ಜೊತೆ ಜೊತೆಗೆ ಆದ್ರೆ ಅವರ ಆ ವ್ಯಕ್ತಿ ಒಂದು ಪ್ರತಿಯೊಂದು ಮಗುವನ್ನು ನಾವು ಇನ್ನೊಬ್ಬರೊಟ್ಟಿಗೆ ಕಂಪೇರ್ ಮಾಡಬಾರ್ದು ಅಂತ ಹೇಳ್ತೇವೆ. ಹೋಲಿಸ್ ಅವನಿಗಾಗ್ತದೆ, ನಿಂಗೆ ಯಾಕೆ ಆಗುದಿಲ್ಲ, ಯಾಕೆ ಆಗುದಿಲ್ಲ ಅಂದ್ರೆ ಅವನ ಪರಿಸ್ಥಿತಿ ಆ ರೀತಿ ಇರ್ಬೋದು. ಅವನಿಗೆ ಯಾಕೆ ಆಗುದಿಲ್ಲ ಹೇಳುವುದಕ್ಕೆ ಅದ್ರ ಹಿನ್ನೆಲೆ ನಾವು ನೋಡ್ಬೇಕು. ಎಲ್ಲ ಮಕ್ಕಳು ಒಂದೇ ರೀತಿಯಾಗಿರುವುದಿಲ್ಲ, ನಮ್ಮ ಕೈ ಬೆರಳುಗಳೇ ಒಂದೇ ಆಗಿಲ್ಲ, ಇನ್ನು ಎಲ್ಲ ಮಕ್ಕಳು ಒಂದೇ ರೀತಿಯಾಗಿರ್ತಾರ. ಆದ್ರಿಂದ ಆ ಮಗು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಯಾಕೆ ಸಾಧ್ಯ ಆಗ್ಲಿಲ್ಲ, ಆ ರೀತಿಯ ವರ್ತನೆಗೆ ಕಾರಣ ಏನು ಅಂತ ನಾವು ಸ್ವಲ್ಪ ಅವರನ್ನು ತಿಳ್ಕೊಂಡ್ರೆ,
1: ತಂದೆ ತಾಯಿಯರನ್ನು ಕೂಡ ಮಾಡಿಕೊಂಡ್ರೆ,
0: ಕೊನೆ ಪಕ್ಷ ಆ ತಂದೆ ತಾಯಿಗೆ ಅದರ ಮಾಹಿತಿಯನ್ನು ಕೊಟ್ಟು ನೋಡಿ ಇಂಥ ಇಂಥ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ಬದಲಾಯ್ತು ಅಂತಿದ್ರೆ ಬಹುಶಃ ಅಟ್ಲೀಸ್ಟ್ ಅವರೊಂದು ಜೀವನ ಕೊಟ್ಟ ಹಾಗಾಯ್ತು ಆ ಮಗುಗೆ. ಇಲ್ಲ ಅಂತ ಬದಲಾಗುವ ಚಾನ್ಸಸ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಾವು ಒಂದು ಪ್ರಯತ್ನ ಮಾಡಿದ್ದೇವೆ ಅನ್ನೋ ಸಮಾಧಾನ ನಮ್ಗೆ.
1: ಮತ್ತೆ ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಈ ಅಧ್ಯಾಪನ ವೃತ್ತಿ ನಿಮ್ಗೆ ಯಾವ ರೀತಿಯ ಒಂದು ಖುಷಿಯನ್ನ ಕೊಟ್ಟಿದೆ?
0: ನನ್ನನ್ನು ಈ ಕಲಿಸುವ ವೃತ್ತಿ ನನ್ನನ್ನು ಬದುಕಿಸಿದೆ ಇಷ್ಟನ್ನು ಹೇಳಬಲ್ಲೆ. ನನಗೆ ಒಂದು ಜೀವಂತವಾಗಿ ನಾನು ನಗುತ್ತಾ ಇರಬೇಕು ಅಂತಿದ್ರೆ ಈ ಒಂದು ವೃತ್ತಿಯೇ ಕಾರಣ ಅಂತ ನಾನು ಹೇಳ್ತೇನೆ. ಇದರೊಟ್ಟಿಗೆ ನಾನು ವೃತ್ತಿಯ ಜೊತೆಗೆ ನಾನು ಇತರ NSS ಅಥವಾ ವ್ಯಕ್ತಿತ್ವ ವಿಕಸನ ತರಬೇತಿ, ಜೀವನ ಕೌಶಲ್ಯ ಇದೆಲ್ಲ ಮಾಡಿದ ನನ್ನಲ್ಲಿ ಒಂದು ಚೈತನ್ಯ ತುಂಬಿಕೊಂಡಿದೆ ಅಂತ ನಾನು ಹೇಳ್ತೇನೆ. ಅದರಿಂದ ಬಹುಶಃ ನನ್ನ ಮನೆ, ನನ್ನ ಮಗಳು, ಇವಳನ್ನು ಕೂಡ ನನಗೆ

0: ತಿದ್ದಿಕೊಂಡು ಮುಂದುವರಿಸ್ಲಿಕ್ಕೆ ಇದು ತುಂಬಾ ಸಹಕಾರಿ ನಾನು ಅನ್ಕೊಳ್ತೇನೆ. ಅದೇ ನನ್ನ ಸ್ವಾರ್ಥ ಕೂಡ, ಉಳಿದ ಮಕ್ಕಳ ಜೊತೆಗೆ ಆ ಮಕ್ಕಳು ನನ್ನ ಮಕ್ಕಳೇ ಅಂತ ತಿಳ್ಕೊಂಡು, ನನ್ನ ಮಗಳನ್ನು ಉಳಿದ ಮಕ್ಕಳಂತೆ ಅಂತ ತಿಳ್ಕೊಂಡು ಎಷ್ಟು ದಿನ ಆಗ್ತದೋ ಅಷ್ಟು ದಿನ ಖುಷಿ ಖುಷಿಯಿಂದ ನಗುತ್ತಾ ಇನ್ನೊ ಮುಖದಲ್ಲೂ ನಗು ಕಾಣ್ತಾ ಬದುಕಬೇಕೆನ್ನುವುದು ನನ್ನ ಒಂದು ಆಸೆ.
1: ಬಹಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇಷ್ಟೊತ್ತು ನೀವು ನಿಮ್ಮ ಒಂದು ಅಧ್ಯಾಪನ ವೃತ್ತಿಯ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರಿ. ಮಕ್ಕಳ ಜೊತೆ ಹೇಗೆ ನೀವು ಬೆರೆತು ಅವರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ತಿದ್ದಿ ತೀಡಿ ಯಾವ ರೀತಿ ಅವ್ರನ್ನ ಒಂದು ಉತ್ತಮ ಪ್ರಜೆಗಳನ್ನಾಗಿ ಮಾಡ್ತಾ ಇದ್ದೀರಿ ಅನ್ನೋದನ್ನ ಬಹಳ ಒಂದು ಮನನೀಯವಾಗಿ ಹೇಳಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ 2019-20 ಸಾಲಿನ ಅತ್ಯುತ್ತಮ ಉಪನ್ಯಾಸಕರು ರಾಜ್ಯ ಪ್ರಶಸ್ತಿ ಪಡೆದಿರುವ ಸವಿತಾ ಯರ್ಮಾಳ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಡುವವರು ಶುಭದಾ ಡಿ ರಾಯ್. ಈಗ ಕೇಳಿ ಶ್ರೀರಕ್ಷಾ ಅರವಿಂದ್ ಅವರ ಧ್ವನಿಯಲ್ಲಿ ಅಕ್ಕ ಮಹಾದೇವಿಯವರ ವಚನ.

ಕೇಳಿ ಅಕ್ಕಮಹಾದೇವಿ ವೀರಶೈವ ಮಹಿಳಾ ಸಂಘ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಕ್ಕಮಹಾದೇವಿ ಮಹಿಳಾ ಸಂಘದ ಸದಸ್ಯೆಯರಾದ ನಾವು ವೈವಿಧ್ಯಮಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಪ್ರಥಮವಾಗಿ ವಿಘ್ನಹಾರಕ ಗಣೇಶನ ಸ್ತುತಿ ಮಾಡುವುದರಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.

0: ಈಗ ಮಹಿಳೆಯರಲ್ಲಿ ಕಾನೂನು ಜಾಗೃತಿ ಮೂಡಿಸುವುದರ ಬಗ್ಗೆ ಒಂದು ಸಂವಾದ.
1: ನಮಸ್ಕಾರ ಅಧ್ಯಕ್ಷರೇ.
2: ನಮಸ್ಕಾರ, ಬನ್ನಿ ಬನ್ನಿ, ಮೀಟಿಂಗಿಗೆ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಇನ್ನು ಸಭೆ ಪ್ರಾರಂಭ ಮಾಡೋಣ.
1: ಅಂದಹಾಗೆ ಇವತ್ತಿನ ಸಭೆಯ ವಿಷಯ ಏನು ಅಧ್ಯಕ್ಷರೇ?
2: ನಮ್ಮ ಸಂಘದ ಈ ತಿಂಗಳ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯಗಳ ಬಗ್ಗೆ ಮತ್ತು ಅದರ ನಿಯಂತ್ರಣದ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂತಹ ಮಾಹಿತಿಯನ್ನು ಹಂಚಿಕೊಳ್ಳಬೇಕೆಂಬುದು ನನ್ನ ಉದ್ದೇಶ. ನಮ್ಮ ದೇಶದ ಕಾನೂನುಗಳಿಂದ ಯಾವ ಯಾವ ರೀತಿ ಮಹಿಳೆಯರಿಗೆ ಅನುಕೂಲಗಳಿವೆ ಹಾಗೂ ಅದರ ಉಪಯೋಗವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಎನ್ನುವ ವಿಚಾರಗಳನ್ನು ತಿಳಿಸಬೇಕು. ಇದರಿಂದ ಸ್ವಲ್ಪವಾದರೂ ಮಹಿಳೆಯರಲ್ಲಿ ಜಾಗೃತಿಯನ್ನು ಮೂಡಿಸಬಹುದೋ ಏನೋ.
3: ಹೌದು, ದಿನಪತ್ರಿಕೆಗಳಲ್ಲಿ ದಿನಾ ಓದುತ್ತಲೇ ಇದ್ದೇವೆ ಎಂತಹ ದೌರ್ಜನ್ಯಗಳು ನಡೆಯುತ್ತಾ ಇವೆ ಅಂತ. ಅದರಲ್ಲೂ ಹೆಚ್ಚಿನ ಸಂದರ್ಭಗಳಲ್ಲಿ ಮಹಿಳೆಯರು ತಮಗೆ ಆದ ಅನ್ಯಾಯವನ್ನು ಹೊರಗೆ ಹೇಳುವುದೇ ಇಲ್ಲ.
1: ಹೌದು ಶೋಭಾ, ಮರ್ಯಾದೆಯ ಪ್ರಶ್ನೆ ಎಂದು ಸುಮ್ಮನಾಗುತ್ತಾರೆ. ಇದರಿಂದ ಕೆಟ್ಟ ಕೆಲಸ ಮಾಡುವವರ ಧೈರ್ಯ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ.
3: ಹೀಗಾದ್ರೆ ಹೇಗೆ ತಾ ಅಸಹಾಯಕ ಬಡವರು ಏನು ಮಾಡ್ಬೇಕು ಹೇಳಿ? ದುಡ್ಡಿನ ದರ್ಪದಿಂದ ಕಾನೂನನ್ನು ಕೊಂಡುಕೊಳ್ಳುವಂತಾಗಿದೆ. ನ್ಯಾಯ ಒದಗಿಸುವವರೇ ಭ್ರಷ್ಟರಾಗಿದ್ದಾರೆ. ಹಣದ ಮುಂದೆ ಅನ್ಯಾಯ ವಿಜೃಂಭಿಸುತ್ತಿದೆ. ದುಷ್ಟರಿಗೆ ಕಾನೂನಿನ ಭಯವೇ ಇಲ್ಲದಂತಾಗಿದೆ. ಇವುಗಳ ಮಧ್ಯೆ ಸಿಲುಕಿರುವ ನ್ಯಾಯವನ್ನು ಭೂತಗನ್ನಡಿ ಹಿಡಿದು ಹುಡುಕಬೇಕಾಗಿದೆ. ಹೀಗಿರುವಾಗ ಅಸಹಾಯಕರು ನ್ಯಾಯವನ್ನು ಯಾರೇ ಹತ್ತರ ಕೇಳಬೇಕು? ಬೇಲಿಯೇ ಎದ್ದು ಹೊಲಮೈದಂತಾಗಿದೆ. ಆದರೆ ಇವತ್ತು ಬೇರೆ ಮಹಿಳೆಯರಿಗೆ ಆದ ಅನ್ಯಾಯ ನಾಳೆ ನಮ್ಮ ಮನೆಯಲ್ಲೇ ನಡೆಯುವುದಿಲ್ಲ ಎನ್ನಕ್ಕೆ ಏನ್ ಗ್ಯಾರಂಟಿ ಇದೆ ಹೇಳಿ?
1: ಹೌದು ಶೋಭಾ, ನಮ್ಮ ಮನೆ ಹೆಣ್ಣು ಮಕ್ಕಳು ಸಹ ಎಷ್ಟು ಸುರಕ್ಷಿತವಾಗಿದ್ದಾರೆ. ಅನಿವಾರ್ಯವಾಗಿ ಹೊರಗೆ ದುಡಿಯಬೇಕಾದ ಮಹಿಳೆಯರಿಗೆ ರಕ್ಷಣೆ ಬೇಕು ತಾನೆ? ಅದು ಸಮಾಜದ ಜವಾಬ್ದಾರಿ ಅಲ್ಲವೇ?
4: ಹೌದು ಜಯಲಕ್ಷ್ಮಿ, ಇದಕ್ಕೋಸ್ಕರವೇ ಕಾನೂನಿನಲ್ಲಿ ಮಹಿಳಾ ದೌರ್ಜನ್ಯ ಕಾಯ್ದೆಯ ಕೆಳಗೆ ಹಲವಾರು ಕಾನೂನುಗಳಿವೆ. ಪ್ರತಿಯೊಂದು ಕಂಪನಿಯಲ್ಲೂ ಮಹಿಳೆಯರಿಗೆ ಉಚಿತ ಕಾನೂನು ವಿಭಾಗ ಮಾಡಿರುತ್ತಾರೆ. ಹಾಗೆಯೇ ಮಹಿಳಾ ಸಹಾಯವಾಣಿಗೆ

0: ದೂರವಾಣಿ ಸಂಖ್ಯೆ 1091ಕ್ಕೆ ಮಹಿಳೆಯರು ತಮಗೆ ಆದ ಅನ್ಯಾಯವನ್ನು ಹೆದರದೇ ದಾಖಲಿಸಬಹುದು. ಇದನ್ನು ಗೌಪ್ಯವಾಗಿ ಇಡಲಾಗುತ್ತದೆ.
1: ಹೌದು ಉಮಾ, ಇದರಿಂದ ದೌರ್ಜನ್ಯಗಳನ್ನು ಎಸಗಲು ಪುರುಷರು ಹಿಂಜರಿಯಬಹುದು. ಅವರಿಗೆ ಕೆಲಸ ತೆಗೆದುಕೊಳ್ಳುವ ಭೀತಿಯೂ ಇರುತ್ತದೆ ಅಲ್ವೇ? ಹಾಗೇನೆ, ಕಾನೂನಿನಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಆಸ್ತಿಯಲ್ಲಿ ಸಮಪಾಲವನ್ನು ನೀಡಿದೆ. ಇದರಿಂದ ಬಹಳಷ್ಟು ವರದಕ್ಷಿಣೆ ಪಿಡುಗು ಕೂಡ ಕಡಿಮೆಯಾಗಬಹುದು. ಆದರೆ ಇದರ ಬಗ್ಗೆ ನಮ್ಮ ಮಹಿಳೆಯರು ಸಾಕಷ್ಟು ಜಾಗೃತರಾಗಿರುವುದು ಅವಶ್ಯಕತೆ ಇದೆ.
2: ಹಾಗಾದ್ರೆ ಗೀತಾ, ನಮ್ಮ ಮದುವೆಗೆ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿರುತ್ತಾರಲ್ಲ, ನಾವು ಹೇಗೆ ತವರು ಮನೆಯವರಿಂದ ಆಸ್ತಿ ಪಾಲು ಕೇಳುವುದು?
1: ಏಕೆ ಹಾಗೆ ಹೇಳುತ್ತಿ ಜಯಲಕ್ಷ್ಮಿ? ನಿಮ್ಮನ್ನು ಓದಿಸಿದ ಹಾಗೆ ನಿಮ್ಮ ಅಣ್ಣ ತಮ್ಮಂದಿರನ್ನು ಓದಿಸಿರುವುದಿಲ್ಲವೇ? ಅವರ ಮನೆಗೆ, ಅವರ ಮದುವೆಗೆ ಖರ್ಚು ಮಾಡಿರುವುದಿಲ್ಲವೇ? ವಿದ್ಯಾಭ್ಯಾಸಕ್ಕೆ ಮದುವೆಗೆ ಮಾಡುವ ಖರ್ಚಿನಲ್ಲಿ ವ್ಯತ್ಯಾಸವೇಕೆ? ಹಾಗೆ ಮಾಡುವುದರಿಂದ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ನಾವೇ ವ್ಯತ್ಯಾಸ ಮಾಡಿದಂತೆ ಆಗುತ್ತದೆ ನೋಡಿ.
0: ಹೌಗೀತಾ, ಹಾಗಿದ್ರೆ ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಗಂಡು ಹೆಣ್ಣು ಮಕ್ಕಳು ಇಬ್ಬರು ಸಮಾನಾಗಿ ವಹಿಸಿಕೊಳ್ಳಬೇಕು. ಖಂಡಿತವಾಗಿಯೂ ಸಮಾಜದಲ್ಲಿ ಈ ತರಹದ ಬದಲಾವಣೆಗಳು ಬರುವುದು ಸ್ವಲ್ಪ ನಿಧಾನವಾಗಬಹುದು, ಆದರೆ ಬದಲಾವಣೆಯ ಅಗತ್ಯ ತುಂಬಾ ಇದೆ. ಆಸ್ತಿ ಸಿಕ್ಕ ಮೇಲೆ ಹೆತ್ತವರನ್ನು ಅನಾಥಾಶ್ರಮದಲ್ಲಿ ಬಿಡುವ ಮಕ್ಕಳಿಗೆ ಸ್ವಲ್ಪ ಪಾಠ ಕಲಿಸಿದಂತೆ ಆಗಬೇಕು.
1: ಉಮಾ, ಹಾಗೇನೆ, ಇದರಿಂದ ಆಡಂಬರದ ಅದ್ದೂರಿ ವಿವಾಹಗಳು, ಅನಾವಶ್ಯಕ ಖರ್ಚು ವೆಚ್ಚಗಳು ಕಡಿಮೆಯಾಗಿ ಸರಳ ವಿವಾಹ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಆಗಬಹುದು.
3: ಹೌದು ಗೀತಾ, ಈಗ ಹೆಣ್ಣು ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಹಾಗೂ ಕೆಲಸಕ್ಕೆ ಕಳುಹಿಸುವಂತಹ ಮನೋಭಾವವನ್ನು ಹೆತ್ತವರು ಬೆಳೆಸಿಕೊಳ್ಳುತ್ತಿದ್ದಾರೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಹೊಂದಬೇಕು. ಇದರಿಂದ ಮುಂದೆ ಅವಳ ಜೀವನದಲ್ಲಿ ಬರುವ ಸಮಸ್ಯೆಯನ್ನು ಧೈರ್ಯವಾಗಿ ಎದುರಿಸಬಲ್ಲಳು. ಒಂದು ವೇಳೆ ಮಹಿಳೆಯರಿಗೆ ವಿದ್ಯಾಭ್ಯಾಸದ ಕೊರತೆಯು ಸಣ್ಣ ಪ್ರಾಯದಲ್ಲಿ ಗಂಡನನ್ನು ಕಳೆದುಕೊಂಡು ತವರು ಮನೆಯವರ ಆಶ್ರಯ ಇಲ್ಲವಾದಲ್ಲಿ ಬೇರೆಯವರ ಕೃಪೆಯಿಂದ ಎಷ್ಟು ಹೀನಾಯವಾದ ಜೀವನವನ್ನು ಕಳೆಯುತ್ತಾಳೆ ಎಂಬುದನ್ನು ನಾವು ಸುತ್ತಮುತ್ತ ನೋಡುತ್ತಲೇ ಇದ್ದೇವೆ. ವಿದ್ಯೆ ಎನ್ನುವ ಒಂದು ಅಸ್ತ್ರದಿಂದ ಜೀವನದಲ್ಲಿ ಧೈರ್ಯವಾಗಿ ಬಾಳಬಹುದು.
4: ಸರಿಯಾಗಿ ಹೇಳಿದೆ ಛಾಯಾ. ಸರಿಯಾದ ಸಮಯಕ್ಕೆ ಕಾನೂನಿನ ಸಲಹೆ ಪಡೆದರಿಂದ ನಾವು ಮೋಸ ಹೋಗುವುದನ್ನು ತಡೆಗಟ್ಟಬಹುದು. ನಮ್ಮ ರಕ್ಷಣೆಯ ಜವಾಬ್ದಾರಿ ಈಗ ನಮ್ಮ ಮೇಲಿದೆ. ಅದಕ್ಕಾಗಿ ಮಹಿಳೆಯರು ಮೋಸಕ್ಕೆ ಒಳಗಾಗದಂತೆ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಯಾರನ್ನೂ ಅವಶ್ಯಕತೆಗಿಂತ ಹೆಚ್ಚು ನಂಬುವ ಅಗತ್ಯವಿರುವುದಿಲ್ಲ. ನಮ್ಮ ಸುತ್ತಮುತ್ತಲೂ ಮೋಸ ಮಾಡುವ ಜನರೇ ತುಂಬಿ ಹೋಗಿದ್ದಾರೆ. ಆದ್ದರಿಂದ ಕುರುಡು ನಂಬಿಕೆಯಿಂದ ಅವರ ಮೋಸಕ್ಕೆ ಬಲಿಯಾಗಬಾರದು.
5: ಹೌದು ಶೋಭಾ, ಮನೆಯಲ್ಲಿ ಒಬ್ಬರೇ ಇರುವಾಗ ಯಾವುದೇ ಅಪರಿಚಿತ ವ್ಯಕ್ತಿಯನ್ನು ಒಳಗೆ ಬಿಟ್ಟುಕೊಳ್ಳಬಾರದು. ನಮ್ಮ ಚಿಕ್ಕ ಮಕ್ಕಳನ್ನು ಬೇರೆಯವರನ್ನು ಬಿಟ್ಟು ಹೋಗಬಾರದು. ಕೆಲಸದವರನ್ನು ನೇಮಿಸಿಕೊಳ್ಳುವಾಗಲೂ ಅವರ ಬಗ್ಗೆ ಸರಿಯಾದ ಮಾಹಿತಿ ತೆಗೆದುಕೊಂಡು ಅವರ ವಿಳಾಸಗಳನ್ನು ಇಟ್ಟುಕೊಳ್ಳಬೇಕು. ಆಧುನಿಕ ತಂತ್ರಜ್ಞಾನಗಳಾದ CCTV ಕ್ಯಾಮೆರಾ ಅಳವಡಿಕೆ ಮುಂತಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು.
0: ಅರೆ ನೀವೇನ್ರಿ ಅನುಪಮಾ, ಆಗಿಂದ ಏನ್ ಮಾತಾಡದೆ ಕುಳಿತುಕೊಂಡಿರಲ್ಲ? ಏನದು ಗಾಢವಾಲೋಚನೆ? ನಮ್ಮೊಡನೆ ಸ್ವಲ್ಪ ಹಂಚಿಕೊಳ್ಬಹುದಲ್ಲ?
6: ಅಲ್ಲ ಉಮಾ, ನಿಮ್ಮೆಲ್ಲರ ಮಾತುಗಳನ್ನು ಗಮನವಿಟ್ಟು ಕೇಳ್ತಾ ಇದ್ದೀನ್ರಿ. ನಿಮ್ಮೆಲ್ಲರ ಈ ಸಂವಾದ ಮುಗಿದ ಮೇಲೆ ನನಗೊಂದು ಪ್ರಶ್ನೆ ಕಾಡುತ್ತೆ. ಅದೇನಪ್ಪ ಅಂದ್ರೆ, ವಿದ್ಯಾಭ್ಯಾಸ, ಆರ್ಥಿಕ ಸ್ವಾವಲಂಬನೆ, ಸ್ವಾತಂತ್ರ್ಯ, ಕಾನೂನಿನ ರಕ್ಷಣೆ, ಅದರ ವ್ಯಾಪ್ತಿ, ಇದೆಲ್ಲದರಿಂದ ಒಂದು ಕಡೆ ಮಹತ್ತರವಾದ ಉಪಯೋಗ ಆಗುತ್ತಿದ್ದರೆ ಇನ್ನೊಂದೆಡೆ ಮನುಷ್ಯನ ಮೂಲಭೂತ ಗುಣಗಳಾದ ಪರಸ್ಪರ ನಂಬಿಕೆ, ವಿಶ್ವಾಸಗಳು, ಪ್ರೀತಿ, ಗೌರವ, ಆಧಾರಗಳು ಕಳೆದು ಹೋಗುತ್ತಿದ್ದಾವೆ. ಆರ್ಥಿಕ ಸ್ವಾವಲಂಬ ಸ್ವತಂತ್ರ ವಿಚಾರಧಾರೆ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿರುವ ನಾವು ಗಂಡು ಮಕ್ಕಳನ್ನು ಇದೇ ರೀತಿಯ ಹೆಂಡತಿಯರನ್ನು ಪಡೆಯಲು ತಯಾರು ಮಾಡುತ್ತಿದ್ದೇವೆಯೇ ಎಂಬುದು ಪ್ರಶ್ನೆ. ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಿಗೆ ಹರಿಸಾಟಿಯಾಗಿ ನಿಲ್ಲುವಂತೆ ಮಾಡುತ್ತಿರುವ ನಾವು ನಮ್ಮ ಗಂಡು ಮಕ್ಕಳಿಗೆ ಮನೆ ಕೆಲಸ, ಅಡಿಗೆ ಮಾಡುವುದು, ಚಿಕ್ಕ ಮಕ್ಕಳ ಜವಾಬ್ದಾರಿ, ಈ ವಿಷಯದ ಬಗ್ಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಸಹ ಕಲಿಸಬೇಕಾಗುತ್ತದೆ. ಆಗಲೇ ಸಮಾನತೆಯ ವಿಷಯದ ಪ್ರಾಮುಖ್ಯತೆ ಅರಿವಾಗುವುದು.
3: ಹೌದು ಅನುಪಮ, ಹೌದು. ಎಲ್ಲಾ ರೀತಿಯ ಬದಲಾವಣೆಗಳು ದಿಢೀರೆಂದು ಆಗಲು ಸಾಧ್ಯವಿಲ್ಲ. ಆದರೆ ಖಂಡಿತ ಅಂತಹದೊಂದು ಆಶಾಭಾವನೆಯನ್ನು ನಾವೆಲ್ಲರೂ ಇಟ್ಟುಕೊಳ್ಳೋಣ. ಆರೋಗ್ಯವಂತ ಕುಟುಂಬವೇ ಆರೋಗ್ಯವಂತ ಸಮಾಜಕ್ಕೆ ನಾಂದಿ. ಹಾಗಾಗಿ ಕುಟುಂಬದ ಆರೋಗ್ಯಕರ ವಾತಾವರಣಕ್ಕೆ ನಾವೆಲ್ಲ ಶ್ರಮಿಸೋಣ. ಸಾಮರಸ್ಯದಿಂದ ಬದುಕು ಸಾಗಿಸೋಣ.
6: ಹೌದು ಛಾಯಾ, ಕಾನೂನಿನ ಉಪಯೋಗವನ್ನು, ಜಾಗೃತಿಯನ್ನು ಮೂಡಿಸುವುದು ಎಲ್ಲಾ ಮಹಿಳಾ ಸಂಘಟನೆಗಳ ಕರ್ತವ್ಯವಾಗಿದೆ. 2014ರಲ್ಲಿ ಎಲ್ಲಾ ಮಹಿಳೆಯರಿಗೂ ಆಸ್ತಿಯಲ್ಲಿ ಸಮಪಾಲು ಕಾಯಿದೆಯನ್ನು ತರಲಾಗಿದೆ. 2005ರಲ್ಲಿ ಮದುವೆಯಾದ ಎಲ್ಲಾ ಮಹಿಳೆಯರಿಗೆ ಆಸ್ತಿಯಲ್ಲಿ ಸಮಪಾಲಿದೆ.
3: ಹೌದು ಅನುಪಮ, ನನ್ನ ಸ್ನೇಹಿತರಾದ ವಕೀಲರು ಹೇಳಿದರು, 498A ಕಾಯ್ದೆಯ ಅಡಿಯಲ್ಲಿ ಭಾರತದ ದಂಡ ಸಂಹಿತೆಯ ಪ್ರಕಾರ ಒಬ್ಬ ವಿವಾಹಿತ ಮಹಿಳೆಯ ದೂರು ದಾಖಲಾಗಬೇಕಿದ್ದರೆ ಮದುವೆಯಾಗಿ 7 ವರ್ಷ ಒಳಗೆ ಮಾತ್ರ ಸಾಧ್ಯ. ವಿವಾಹ ವಿಚ್ಛೇದನ ಪಡೆದುಕೊಳ್ಳುವುದಕ್ಕೆ

0: ಇಂಥ ಕಾನೂನುಗಳಿಂದ ಅಸಹಾಯಕ ಬಡ ಹೆಣ್ಣು ಮಕ್ಕಳಿಗೆ ತುಂಬಾ ಸಹಾಯವಾಗುತ್ತದೆ.
1: ಹೌದು ಅನುಪಮ, ಹೌದು. ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮಹಿಳಾ ಠಾಣೆಗಳಲ್ಲಿ ಮಗೆ ಆದ ಅನ್ಯಾಯದ ವಿರುದ್ಧ ದೂರುಗಳನ್ನು ದಾಖಲಿಸಬಹುದು. ಅಲ್ಲಿ ಎಲ್ಲಾ ಅಧಿಕಾರಿಗಳು ಮಹಿಳೆಯರೇ ಇರುತ್ತಾರೆ. ದೂರು ಅರ್ಜಿಗಳನ್ನು ದಾಖಲಿಸಿದಾಗ ಅದರ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗುತ್ತದೆ. ವೈಯಕ್ತಿಕ ತೊಂದರೆಗಳನ್ನು ಯಾವುದೇ ಭಯವಿಲ್ಲದೆ ದಾಖಲಿಸಬಹುದಾಗಿದೆ.
2: ಹೌದು ಛಾಯಾ, 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಾಗ ಅವರ ರಕ್ಷಣೆಗೆ ಪೋಕ್ಸ್ ಕಾಯ್ದೆಗಳಿವೆ. ಅದನ್ನು ಯಾವುದೇ ಭಯವಿಲ್ಲದೆ ದಾಖಲಿಸಬಹುದು. ಇದರೊಂದಿಗೆ ಜಾಲತಾಣಗಳ ದುರುಪಯೋಗ ಇತ್ತೀಚಿನ ದಿನಗಳಲ್ಲಿ ಬಹಳವೇ ಆಗುತ್ತಿದೆ.
0: ಶೋಭಾ, ಈಗ ಫೇಸ್ಬುಕ್ಕಿನಲ್ಲಿ ಲೊಕೇಶನ್ ಶೇರಿಂಗ್ ಅಂದರೆ ನಾವಿರುವ ತಾಣದ ಬಗ್ಗೆ, ನಾವು ಪ್ರವಾಸ ಹೊರಟಿರುವ ಸ್ಥಳದ ಬಗ್ಗೆ ಮಾಹಿತಿ ಹಂಚಿಕೊಂಡಾಗ ಕದೀಮರು ಇವುಗಳನ್ನು ಉಪಯೋಗಿಸಿಕೊಂಡು ಕಳ್ಳತನ ಮಾಡಿರುವ ಪ್ರಸಂಗಗಳು ಅನೇಕ. ನಕಲಿ ಗುರುತು ಹಾಗೂ ನಕಲಿ ಭಾವಚಿತ್ರದ ಮೂಲಕ ಮಹಿಳೆಯರನ್ನು ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ.
1: ಹೌದು, ಮಹಿಳೆಯರು ಈ ವಿಷಯದಲ್ಲಿ ಜಾಗೃತರಾಗುವುದು ಒಳ್ಳೆಯದು. ಹಾಗೆಯೇ ಈಗ ಉಚಿತ ಕಾನೂನು ನೆರವನ್ನು ಅತ್ಯಂತ ಕೆಳಹಂತದ ನ್ಯಾಯಾಲಯದಿಂದ ಹಿಡಿದು ಸರ್ವೋಚ್ಚ ನ್ಯಾಯಾಲಯದವರೆಗೆ ಎಲ್ಲಾ ಹಂತಗಳಲ್ಲಿ ಕೊಡಲಾಗುತ್ತದೆ. ಅಲ್ಲದೆ ಯಾವುದೇ ಕಚೇರಿಯಲ್ಲಿ ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೂಡ ಸಲಹೆಯನ್ನು ಕೊಡಲಾಗುತ್ತದೆ.
2: ಅದರೊಟ್ಟಿಗೆ ತಾಲೂಕು ಕೇಂದ್ರದಲ್ಲಿಯ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಗೆ ಅಥವಾ ಜಿಲ್ಲಾ ಕೇಂದ್ರದಲ್ಲಿಯ ನ್ಯಾಯಾಲಯದ ಆವರಣದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ ಉಚಿತ ಕಾನೂನು ನೆರವು ಅಥವಾ ಸಲಹೆಯನ್ನು ಪಡೆಯಬಹುದು. ಈ ಅರ್ಜಿಗೆ ಯಾವುದೇ ಶುಲ್ಕವಿಲ್ಲ.
3: ಇಷ್ಟೊಂದು ಮಾಹಿತಿಯನ್ನು ನೀಡಿದ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು.
4: ಇನ್ನೊಂದು ಜಾನಪದ ಗೀತೆ, ಜೀವನವನ್ನೇ ಬಂಗಾರಗೊಳಿಸುವುದು ಹೇಗೆ ಎಂಬುದರ ಬಗ್ಗೆ ಒಂದು ಜಾನಪದ ಗೀತೆಯನ್ನು ಕೇಳೋಣ.

0: ಮುಂದೆ ನಮ್ಮ ಸಂಘದ ಹಿರಿಯ ಸದಸ್ಯೆಯಿಂದ ಸ್ವರಚಿತ ಚುಟುಕು ವಾಚನ.
1: ಜೀವನ. ಜೀವನವು ಒಂದು ಕವನವಿದ್ದಂತೆ, ಅರೆತು ನಡೆದರೆ ಹೂವಿನಂತೆ, ಮರೆತು ನಡೆದರೆ ಮುಳ್ಳಿನಂತೆ, ಸರಿಯಾಗಿ ತಿಳಿದು ನಡೆದರೆ ಬಾಳು ಸವಿಜೇನಿನಂತೆ. ಮನಸ್ಸು. ಮನಸ್ಸು ನಿರ್ಮಲವಾಗಿದ್ದೇ ಅದೇ ಸಾಕ್ಷಾತ್ಕಾರ. ಮಾತು ಮೃದುವಾಗಿದ್ದರೆ ಅದೇ ಸಂಸ್ಕಾರ. ನಡತೆ ಶುದ್ಧವಾಗಿದ್ದರೆ ಅದೇ ಪುರಸ್ಕಾರ. ನಮ್ಮ ನಿಮ್ಮ ಬದುಕು ಸರಳವಾಗಿದ್ದರೆ ನಿಮಗೆಲ್ಲ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸ್ನೇಹ. ಸುತ್ತುತ್ತಿರುವ ಈ ಭೂಮಿಯಲ್ಲಿ ಸತ್ತು ಹೋಗುವು ನಾವೆಲ್ಲ. ಹೊತ್ತು ತಂದ ಏನನ್ನು, ಒಯ್ಯುವುದಿಲ್ಲ ಯಾವುದನ್ನು. ಇದ್ದಷ್ಟು ದಿನ ಗಳಿಸಬೇಕು ಸಾವಿಲ್ಲದ ಈ ಸ್ನೇಹವನ್ನು. ಸುಖ ನಿದ್ರೆ. ದಿನವಿಡೀ ದುಡಿದು ಬೆಳಗಿದಾಗ ಹತ್ತುವುದು ಗಾಢ ನಿದ್ರೆ. ಅದೇ ಅರೆನಿದ್ರೆಯಾಗಿ ಬೆಳಗಿನ ಜಾವ ಹತ್ತುವುದು ಸುಖ ನಿದ್ರೆ. ಜಗದಡೆಯ ಜೋವಳ ಹಾಡಿದಾಗ ಹತ್ತುವುದು ಚಿರದ್ರೆ, ಜೀವನದ ಕೊನೆಯ ನಿದ್ರೆ. ನೆನಪು. ಕನಸು ನೂರಾರು ಇರಲಿ, ಮನಸ್ಸು ಒಂದೇ ಇರಲಿ, ಯೋಚನೆ ಸಾವಿರಾರು ಇರಲಿ, ಗುರಿ ಒಂದೇ ಇರಲಿ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸುನಂದಾಳಿಗೂ ಒಂದು ಸ್ಥಾನ ಇರಲಿ, ಸುನಂದಾಳಿಗೂ ಒಂದು ಸ್ಥಾನ ಇರಲಿ, ನೆನಪಿರಲಿ.
0: ಜುಲೈ ತಿಂಗಳಿನಲ್ಲಿ ವಚನಕಾರ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಲಾಯಿತು. ಈಗ ವಚನಕಾರ ಶಿವಶರಣ ಹಡಪದ ಅಪ್ಪನವರ ವ್ಯಕ್ತಿ ಪರಿಚಯವನ್ನು ಮಾಡಿಕೊಳ್ಳೋಣ. ಬಸವಣ್ಣನವರ ಆಪ್ತ ವಲಯದ ಹಡಪದ ಅಪ್ಪಣ್ಣನವರು ತಾಂಬೂಲ ಕರಂಡ ಕಾಯಕದಾಗಿದ್ದರು. ಹಡಪದ ಅಪ್ಪಣ್ಣನವರು ಅನುಭವ ಮಂಟಪದ ಮಹಾನುಭಾವಿ ಹಾಗೂ ಅನುಪಮ ಚೇತನ ಎನಿಸಿದ್ದರು. ಬಸವಣ್ಣನವರ ನಿಕಟವರ್ತಿಯಾದ ಇವರ ಸಮರ್ಪಣಾ ರೂಪದ ಉಜ್ವಲ ಸ್ವಭಾವ ಅವರ್ಣನೀಯವಾಗಿದೆ. ಶಿವಶರಣೆ ಹಾಗೂ ವಚನಕಾರ್ತಿ ಲಿಂಗಮ್ಮ ಇವರ ಪತ್ನಿ, ಚನ್ನಮಲ್ಲೇಶ ಪರಮಗುರು. ಹಡಪದ ಅಪ್ಪಣ್ಣನವರದು ಹಡಪದ ಕಾಯಕ. ಕಾಯಕಷ್ಟೇ, ಜೀವನ ನಿಷ್ಠೆ ಹಾಗೂ ಸೇವಾನಿಷ್ಠೆಗಳು ಈ ಶರಣರ ವ್ಯಕ್ತಿತ್ವ ವಿಶೇಷಗಳಾಗಿವೆ. ಕಲ್ಯಾಣದಲ್ಲಿ ಶಿವಶರಣರ ಗಾಢ ಸಂಪರ್ಕ ಹೊಂದಿದ್ದ ಈ ವಚನಕಾರ ಹರಳಯ್ಯ ಮಧುವಯ್ಯರ ಪ್ರಂಗದ ತರುವಾಯ ಬಸವಣ್ಣನವರೊಂದಿಗೆ ಕೂಡಲ ಸಂಗಮದವರೆಗೂ ಪರ್ಯಟನೆಗೈದರು. ಬಸವಣ್ಣನವರ ಅಪ್ಪಣೆಯ ಮೇರೆಗೆ ನೀಲಾಂಬಿಕೆಯನ್ನು ಕರೆತರುವಷ್ಟರಲ್ಲಿಯೇ ಬಸವಣ್ಣನವರು ಲಿಂಗೈಕ್ಯರಾಗುತ್ತಾರೆ. ಈ ಸುದ್ದಿಯನ್ನು ತಿಳಿದ ನೀಲಾಂಬಿಕೆ ಮತ್ತು ಹಡಪದ ಅಪ್ಪಣ್ಣನವರು ಆಮೇಲೆ ಲಿಂಗೈಕ್ಯರಾದರೆಂಬ ಸಂಗತಿಗಳು ತಿಳಿದು ಬರುತ್ತವೆ. ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಅಂಕಿತದಲ್ಲಿರುವ ಈತನ ವಚನಗಳಲ್ಲಿ ಬೆಡಗಿನ ವಚನಗಳ ಸಂಖ್ಯೆಯೇ ಅಧಿಕವಾಗಿದೆ. ಷಟ್ಸ್ಥಲ ವಿಷಯವನ್ನೇ ಇಲ್ಲಿ ಪ್ರಮುಖವಾಗಿ ವಿವೇಚಿಸಲಾಗಿದೆ. ಚಿಕ್ಕ ವಾಕ್ಯಗಳಿಂದ ಕೂಡಿದ ಈತನ ವಚನಗಳಲ್ಲಿ ಸರಳತೆ, ಸಹಜತೆ ಹಾಗೂ ಕಥನ ಶೈಲಿಯನ್ನು ಕಾಣುತ್ತೇವೆ. ತತ್ವ ನಿರೂಪಣೆಯ ಸಂದರ್ಭದಲ್ಲಿ ಲೋಕಪ್ರಸಿದ್ಧವಾದ ನಿದರ್ಶನಗಳನ್ನು ಬಳಸಿರುವುದರಿಂದ ವಚನಗಳನ್ನು ಸುಲಭವಾಗಿ ಅರ್ಥೈಸಬಹುದಾಗಿದೆ. ಪ್ರವಾಸಿಯ ಮಧುಕೇಶ್ವರ ದೇವಾಲಯದ ಶಿವೋತ್ಸವ ಮಂಟಪದ ಗಗ್ಗರಿ ಕಲ್ಲಿನಲ್ಲಿ ಹಡಪದ ಅಪ್ಪಣ್ಣನವರ ವಿಗ್ರಹವನ್ನು ಕೆತ್ತಲಾಗಿದೆ. ಇವರ 243 ವಚನಗಳು ಮಾತ್ರ ಲಭ್ಯವಿದೆ. ಕರ್ನಾಟಕ ಸರ್ಕಾರದಿಂದ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಲಾಗುತ್ತದೆ. ಈಗ ಅಕ್ಕ ಮಹಾದೇವಿಯವರ ಒಂದು ಸುಂದರವಾದ ವಚನವನ್ನು ಕೇಳೋಣ.
2: ಅಕ್ಕ

0: ಈಗ ನಮ್ಮ ಮಹಿಳೆಯರ ಚಾತುರ್ಯವನ್ನು ಪರೀಕ್ಷಿಸಲು ಒಗಟುಗಳನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.
1: ನಾಲ್ಕು ಕಾಲುಗಳುಂಟು, ಪ್ರಾಣಿಯಲ್ಲ. ಬೆನ್ನು ತೋಳುಗಳುಂಟು, ಮನುಷ್ಯನಲ್ಲ. ಉತ್ತರ ಕುರ್ಚಿ. ಸರಿ. ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ. ಉಪ್ಪು. ಸರಿ. ಆರು ಗೆರೆಗಳುಂಟು, ಹೀರೆಕಾಯಲ್ಲ. ಹುಳಿ ಉಂಟು, ಹುಣಸೆ ಅಲ್ಲ. ಹಳದಿ ಉಂಟು, ನಿಂಬೆ ಹಣ್ಣಲ್ಲ. ಉತ್ತರ
2: ನೆಲ್ಲಿಕಾಯಿ.
1: ಸರಿ. ಊರುಂಟು, ಜನರಿಲ್ಲ. ನದಿ ಉಂಟು, ನೀಲ್ಲ. ರಸ್ತೆಯುಂಟು, ವಾಹನವಲ್ಲ. ಹಾಗಾದರೆ ನಾನ್ಯಾರು?
0: ಭೂಪಟ.
1: ಸರಿ. ಅಣ್ಣ ತಮ್ಮ ಇಬ್ಬರು, ನಾ ಮುಂದೆ ತಾ ಮುಂದೆ ಎಂತಾರೆ, ಆದರೆ ಅವರು ಯಾರೂ ಮುಂದೆ ಹೋಗುವುದಿಲ್ಲ. ಉತ್ತರ
2: ಕಾಲುಗಳು.
1: ಸರಿ.
3: ಹೋಗುತ್ತಾ ಬರುತ್ತಾ ಇರುವುದು, ಎರಡು ಎರಡು ಹೋದ ಮೇಲೆ ಬಾರಲ. ಉತ್ತರ
2: ಸಿರಿತನ, ಬಡತನ, ಪ್ರಾಣ, ಮಾನ.
3: ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಿಲ್ಲ, ತುಂಡಾಗಿದ್ದರೂ ಚಕ್ರವಲ್ಲ. ಹಾಗಾದ್ರೆ ನಾನು?
4: ನಾಣ್ಯ.
3: ಚಿಕ್ಕವನು ಒಬ್ಬನಿಗೆ ಬಡಿಸುವಷ್ಟರಲ್ಲಿ ದೊಡ್ಡವನು ಹನ್ನೆರಡು ಮಂದಿಗೆ ಬಡಿಸಿರುತ್ತಾನೆ. ಉತ್ತರ
2: ಗಡಿಯಾರ.
3: ನೀರಿನಲ್ಲಿ ಹಾಕಿದರೆ ಮುಳುಗುವುದಿಲ್ಲ, ಬೆಂಕಿಯಲ್ಲಿ ಸುಡುವುದಿಲ್ಲ, ಕಲ್ಲಲ್ಲ ಇದು, ಇಲ್ಲದವರಿಲ್ಲ. ಉತ್ತರ
2: ನೆರಳು.
1: ಸರಿ.
3: ಕಪ್ಪುಂಟು ಕಸ್ತೂರಿ ಅಲ್ಲ, ಬಿಳಿ ಉಂಟು ಸುಣ್ಣವಲ್ಲ, ನೀರುಂಟು ಬಾಮಿಯಲ್ಲ, ರೆಕ್ಕೆ ಉಂಟು ಪಕ್ಷಿ ಅಲ್ಲ. ಉತ್ತರ
2: ಕಣ್ಣು.
1: ಸರಿ.
0: ಅಕ್ಕ ಮಹಾದೇವಿಯವರ ಇನ್ನೊಂದು ವಚನವನ್ನು ಕೇಳೋಣ.

0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಸುಮಾ ಅರುಣ್ ಮಾನ್ವಿ, ಸುನಂದಾ ಕನಾಯ್, ನಿರ್ಮಲಾ ಚಂದ್ರಶೇಖರ್, ಉಮಾ ಪಾಲಾಕ್ಷಪ್ಪ, ಮಣಿಶಂಕರ್, ಅನುಪಮಾ ರುದ್ರೇಶ್, ಉಮಾ ರಮೇಶ್, ಜಯಶ್ರೀ ಮಂಜುನಾಥ್, ಜಯಲಕ್ಷ್ಮೀ ನಾಗರಾಜ್, ಶೋಭಾ ಪೂಜಾರ್, ಗೀತಾ ಆರ್ ಕಾಳಗಿ, ಛಾಯಾ ಪೂಜಾರ್, ಚಂದ್ರಕಲಾ ಬಸವರಾಜ್, ಶಕುಂತಲಾ ಈಶ್ವರ್, ಶೋಭಾ ಶ್ರೀನಿವಾಸ್ ಮತ್ತು ನಿರೂಪಣೆಯನ್ನು ಮಾಡಿದವರು ಕುಸುಮಾ ಎರಗಣವಿ.
1: ಇದುವರೆಗೆ ಅಕ್ಕಮಹಾದೇವಿ ವೀರಶೈವ ಮಹಿಳಾ ಸಂಘ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.
2: ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಪ್ರವಾಸೋದ್ಯಮವನ್ನ ನಮ್ಮ ಉದ್ಯಮವಾಗಿ ಮಾಡಿಕೊಳ್ಳಬಹುದೇ? ಈ ಕುರಿತು ಒಂದು ಭಾಷಣವನ್ನ ಕೇಳೋಣ. ಇದನ್ನ ನಮಗಾಗಿ ಬರೆದು ಪ್ರಸ್ತುತಪಡಿಸ್ತಾ ಇರೋರು ಶಶಿರಾಜ್ ಯು.
1: ಹೌದು, ಖಂಡಿತವಾಗಿಯೂ ನಾವು ಪ್ರವಾಸೋದ್ಯಮ ಕ್ಷೇತ್ರವನ್ನು ಉದ್ಯೋಗಕ್ಕಾಗಿ ಆರಿಸಿಕೊಳ್ಳಬಹುದು. ಈ ಮಾತನ್ನು ಪುಷ್ಟೀಕರಿಸಲು ಇಲ್ಲಿ ನಾನು ಕೆಲವೊಂದು ಅಂಶಗಳನ್ನು ಹೇಳಲು ಬಯಸುತ್ತೇನೆ. ಮೊದಲಿಗೆ ನಾವು ಪ್ರವಾಸ ಮತ್ತು ಪ್ರವಾಸೋದ್ಯಮ ಎಂದರೆ ಮತ್ತು ಪ್ರವಾಸೋದ್ಯಮದ ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಪ್ರವಾಸವನ್ನು ಈ ರೀತಿ ವ್ಯಾಖ್ಯಾನಿಸುತ್ತದೆ. ಪ್ರವಾಸ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಂತೋಷಕ್ಕಾಗಿ ಅಥವಾ ವ್ಯವಹಾರ ಪ್ರಯುಕ್ತ ಮತ್ತು ಇತರ ಉದ್ದೇಶಗಳಿಗಾಗಿ ತನ್ನ ಸಾಮಾನ್ಯ ಸ್ಥಳದಿಂದ ಅಪರಿಚಿತ ಸ್ಥಳಗಳಿಗೆ ಪ್ರಯಾಣ ಬೆಳೆಸುವುದು ಮತ್ತು ತಂಗುವುದು. ಆದರೆ ಈ ವಾಸ್ತವ್ಯ ಅನುಕ್ರಮವಾಗಿ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದ್ದರಿಂದ ಪ್ರವಾಸ ಎಂದರೆ ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸುವುದಷ್ಟೇ ಅಲ್ಲ, ಬದಲಾಗಿ ಅದರ ಜೊತೆಗೆ ಪ್ರವಾಸವನ್ನು ಕೈಗೊಂಡ ಒಬ್ಬ ಪ್ರವಾಸಿಗ ತನ್ನ ಪ್ರಯಾಣದ ಪ್ರಾರಂಭದ ದಿನದಿಂದ ಮನೆಗೆ ಹಿಂತಿರುಗುವ ದಿನದವರೆಗೆ ಯಾವ್ಯಾವ ಚಟುವಟಿಕೆಗಳಲ್ಲಿ ಭಾಗಿಸುತ್ತಾನೆ ಅವುಗಳೆಲ್ಲವನ್ನು ಒಳಗೊಂಡಿದೆ. ಅಂದರೆ ವಾಹನಗಳಲ್ಲಿ ಪ್ರಯಾಣಿಸುವುದು, ವಾಸ್ತವ್ಯ ಮತ್ತು ಆಹಾರಗಳನ್ನು ಸ್ವಇಚ್ಛೆಗನುಸಾರವಾಗಿ ಆರಿಸಿಕೊಂಡು ಅನುಭವಿಸುವುದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಮತ್ತು ಸ್ಮಾರಕಗಳಿಗೆ ಭೇಟಿ ನೀಡುವುದು, ಟ್ರೆಕ್ಕಿಂಗ್ ಹಾಗೂ ಇನ್ನಿತರ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸುವುದು, ಸಾಂಸ್ಕೃತಿಕ ಹಾಗೂ ಮನರಂಜನೀಯ ಕಾರ್ಯಕ್ರಮಗಳಲ್ಲಿನ ಪಾಲ್ಗೊಳ್ಳುವಿಕೆ ಹಾಗೂ ಪ್ರವಾಸ ಸ್ಥಳಗಳಲ್ಲಿ ದೊರಕುವ ಮೂಲಭೂತ ಮತ್ತು ವಿಶೇಷ ಸೌಕರ್ಯಗಳು, ಅಂದರೆ ಅದು ಕಿಯೋಸ್ಕ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ GIS, ಸ್ಟೀಮ್ ಬಾತ್, ಹಾರ್ಸ್ ರೈಡಿಂಗ್, ಅಮ್ಯೂಸ್ಮೆಂಟ್ ಪಾರ್ಕ್ಸ್, ಆಟೋಟಗಳು, ಹೀಗೆ ಅನೇಕ ಬಗೆಯ ಸೌಕರ್ಯಗಳನ್ನು ಬಳಸುವುದು ಒಬ್ಬ ಪ್ರವಾಸಿಗನ ಚಟುವಟಿಕೆಗಳಾಗಿರುತ್ತದೆ. ಹಾಗೆಯೇ ಇವುಗಳೆಲ್ಲವೂ ಪ್ರವಾಸದ ವಿವಿಧ ಅವಿಭಾಜ್ಯ ಅಂಗಗಳಾಗಿವೆ. ಈ ನಾಗರಿಕತೆ ಬೆಳೆದಂತೆಲ್ಲ ಜನರ ಅಭಿರುಚಿಗಳು ಬದಲಾಗುತ್ತಾ ಬಂದವು. ಪ್ರಪಂಚದ ಬಹುತೇಕ ಭಾಗದ ಜನರು ತಮ್ಮ ಕಚೇರಿಗಳಿಗೆ ಅಥವಾ ಕೆಲಸ ಕಾರ್ಯಗಳಿಗೆ ಬಿಡುವು ದೊರೆತಾಗಲೆಲ್ಲ ಮನಸ್ಸಿನ ನೆಮ್ಮದಿ, ಶಾಂತಿ ಹಾಗೂ ಆನಂದಕ್ಕಾಗಿ ಪ್ರವಾಸವನ್ನು ಹಮ್ಮಿಕೊಳ್ಳಲು ಪ್ರಾರಂಭಿಸಿ ಬಹಳಷ್ಟು ವರ್ಷಗಳಾದವು. ಇದಕ್ಕೆ ಉದಾಹರಣೆಯಾಗಿ ಯುವಕರು ಟ್ರಕ್ಕಿಂಗ್, ಪರ್ವತಾರೋಹಣದಂತಹ ಸಾಹಸ ಕ್ರೀಡೆಗಳು ಹಾಗೂ ಮನರಂಜನೆಗಾಗಿ ಪ್ರವಾಸ ಕೈಗೊಳ್ಳುವುದು, ಹಿರು ತೀರ್ಥಯಾತ್ರೆಯಂತಹ ಧಾರ್ಮಿಕ ಪ್ರವಾಸದಲ್ಲಿ ಪಾಲ್ಗೊಳ್ಳುವುದು, ಹೊಸದಾಗಿ ಮದುವೆಯಾದ ಜೋಡಿಗಳು ಹನಿಮೂನ್ ಪ್ರವಾಸ ಕೈಗೊಳ್ಳುವುದು, ಸಂಘ ಸಂಸ್ಥೆಗಳು ತಮ್ಮ ಉದ್ಯೋಗಿಗಳನ್ನು ಖುಷಿಪಡಿಸಲು ಇನ್ಸೆಂಟಿವ್ ಟೂರ್ನಂತಹ ಪ್ರೋತ್ಸಾಹಕರ ಪ್ರವಾಸಗಳನ್ನು ಆಯೋಜಿಸುವುದು, ವ್ಯವಹಾರಗಳಿಗಾಗಿ ಸಭೆಗಳಲ್ಲಿ ಪಾಲ್ಗೊಳ್ಳಲು ಬೇರೆ ಊರು ಅಥವಾ ದೇಶಗಳಲ್ಲಿರುವ ಸಂಬಂಧಿಕರನ್ನು ಅಥವಾ ಮಿತ್ರರನ್ನು ಭೇಟಿ ಮಾಡಲು, ಹೀಗೆ ಸಮಾಜದ ಎಲ್ಲಾ ತರಹದ ಜನರು ಒಂದಲ್ಲ ಒಂದು ಕಾರಣಕ್ಕೆ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈಗ ಪ್ರವಾಸವು ಪ್ರತಿಯೊಬ್ಬನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆಂದ್ರೆ ಪ್ರವಾಸೋದ್ಯಮದ ವ್ಯಾಪ್ತಿ ನಮ್ಮ ಊಹೆಗೂ ನಿಲುಕದಷ್ಟು ವಿಶಾಲವಾಗಿದೆ. ಉಲ್ಲೇಖಿಸಿದ ಯಾವುದೇ ಭಾಗ ಅಥವಾ ಅಂಗಗಳು ಪ್ರವಾಸೋದ್ಯಮದಿಂದ ಹೊರಗಿಡಲು ಸಾಧ್ಯವಿಲ್ಲ. ಈಗ ಪ್ರವಾಸೋದ್ಯಮ ಒಂದು ಬಹಳ ದೊಡ್ಡ ಉದ್ದಿಮೆಯಾಗಿ ಬೆಳೆದು ನಿಂತಿದೆ. ಸಾರಿಗೆ ಕ್ಷೇತ್ರವಾಗಿರ್ಬೋದು, ಹೋಟೆಲ್ಗಳು, ಪ್ರೇಕ್ಷಣೀಯ ಸ್ಥಳಗಳು, ಯೋಗ, ಆಯುರ್ವೇದ ಮತ್ತು ಮಸಾಜ್ ಸೆಂಟರ್ಗಳು, ಸಾಹಸ ಕ್ರೀಡೆಗಳು ಹಾಗೂ ಮನರಂಜನಾ ಕಾರ್ಯಕ್ರಮಗಳು ಪ್ರವಾಸೋದ್ಯಮದ ಉಪ ಉದ್ದಿಮೆಗಳಾಗಿವೆ. ಈ ಎಲ್ಲ ಉದ್ದಿಮೆಗಳು ಒಂದನ್ನೊಂದು ಅವಲಂಬಿವೆ. ಇಂದು ಭಾರತದಲ್ಲೇ ಲಕ್ಷಾಂತರ ಜನರು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಉದ್ದಿಮೆದಾರರಾಗಿ, ಕೆಲಸಗಾರರಾಗಿ ಯಶಸ್ಸು ಕಂಡಿರುತ್ತಾರೆ. ಅವರೆಲ್ಲರಿಗೂ ಈ ಪ್ರವಾಸೋದ್ಯಮವೇ ದಾರಿಪವಾಗಿದೆ. ಈ ಉದ್ಯಮದಲ್ಲಿನ ಸೇವಾ ನಿರತರು ಪ್ರವಾಸಿಗರಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿಕೊಡುತ್ತಾರೆ. ಇದಕ್ಕೆ ಬದಲಾಗಿ ಪ್ರವಾಸಿಗರು ತಮ್ಮ ಹಣವನ್ನು ತಾವು ಭೇಟಿ ನೀಡುವಂತಹ ಸ್ಥಳಗಳಲ್ಲಿ ವ್ಯಯಿಸುತ್ತಾರೆ. ಹೀಗೆ ಪ್ರವಾಸಿಗರ ಮೂಲಕ ಬಂದಂತಹ ಹಣ ಆ ನಿರ್ದಿಷ್ಟ ಪ್ರದೇಶ ಮತ್ತು ಸಮುದಾಯದ ಬೇರೆ ಬೇರೆ ಕೈಗಳಲ್ಲಿ ಹರಿದಾಡುತ್ತದೆ. ಇದರಿಂದ ಆ ಸಮುದಾಯದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾದರೆ ಇನ್ನೊಂದೆಡೆ ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯ ಮೇಲೂ ಕೂಡ ಧನಾತ್ಮಕ ಪರಿಣಾಮ ಸಾಧ್ಯ ಎಂಬುದು ಈಗಾಗಲೇ ಸಾಬೀತಾಗಿದೆ. ಅನೇಕ ಅಭಿವೃದ್ಧಿ ಹೊಂದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪ್ರಮುಖ ಆದಾಯ ಕೂಡ ಪ್ರವಾಸೋದ್ಯಮವೇ. ಇಂತಹ ದೇಶಗಳಲ್ಲಿನ ಜನರು ತಮ್ಮ ದೇಶಗಳಿಗೆ ಬರುವ ಪ್ರವಾಸಿಗರನ್ನೇ ನಂಬಿಕೊಂಡು ಈ ಉದ್ದಿಮೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಹಾಗೂ ಇಲ್ಲಿನ ಸರ್ಕಾರಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಪ್ರವಾಸಿಗರಿಗೆ ಬೇಕಾಗುವ ಸೌಕರ್ಯಗಳನ್ನು ಕಲ್ಪಿಸಿ ಈ ಪ್ರವಾಸಿ ತಾಣವನ್ನು ಅಭಿವೃದ್ಧಿಪಡಿಸಲು ಬಹಳಷ್ಟು ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸುತ್ತಿವೆ. ಇದರಿಂದಾಗಿ ಈ ದೇಶಗಳ ಜನರ ಆರ್ಥಿಕ ಸಂಕಷ್ಟ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದಾಗಿ ದೂರವಾಗಿದೆ ಹೇಳಿದರೆ ತಪ್ಪಾಗಲಾರದು. ಈ ಎಲ್ಲ ರಾಷ್ಟ್ರಗಳಷ್ಟೇ ಅಲ್ಲ, ಇತ್ತೀಚೆಗೆ ಭಾರತದಂತಹ ಮಡಿವಂತಿಕೆಯ ರಾಷ್ಟ್ರಗಳು ಕೂಡ ಪ್ರವಾಸೋದ್ಯಮದಿಂದಾಗುವ ಆರ್ಥಿಕ ಮತ್ತು ಸಾಮಾಜಿಕ ಲಾಭವನ್ನು ತಮ್ಮ ಯೋಜನೆಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲು ಪ್ರಾರಂಭಿಸಿದ್ದು, ಈಗಾಗಲೇ ದೇಶದ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇವಿಷ್ಟನ್ನು ಹೇಳಿದ ಮೇಲೆ ನಾವು ಈ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆಯೂ ಒಂದು ನೋಟವನ್ನು ಬೀರಬೇಕಾಗಿದೆ. ಪ್ರವಾಸೋದ್ಯಮದಲ್ಲಿನ ಉದ್ಯೋಗಾವಕಾಶಗಳು, ಈಗಾಗಲೇ ಹೇಳಿದಂತೆ ಪ್ರವಾಸೋದ್ಯಮವು ಅನೇಕ ಉಪ ಉದ್ದಿಮೆಗಳನ್ನು ಒಳಗೊಂಡಿರುವ ಒಂದು ಬಹು ದೊಡ್ಡ ವಲಯವಾಗಿದೆ. ಇಲ್ಲಿ ಪ್ರವಾಸಿಗರ ಇಚ್ಛೆ ಹಾಗೂ ಬೇಡಿಕೆಗಳಿಗನುಸಾರವಾಗಿ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳ ಜೊತೆಯಲ್ಲಿ ಅನೇಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಆದರೆ ಈ ಉದ್ಯೋಗಗಳನ್ನು ನಿರ್ವಹಿಸಲು ಒಬ್ಬ ಚುರುಕಿನ, ಜಾಣ್ಮೆಯ, ಸೇವಾ ಹಾಗೂ ಸಮರ್ಪಣ ಮನೋಭಾವವಿರುವ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಈಗ ನಾವಿಲ್ಲಿ ಇಂದಿನ ಯುವಕರು ಈ ಪ್ರವಾಸೋದ್ಯಮದಲ್ಲಿನ ಯಾವ ಯಾವ ಕ್ಷೇತ್ರಗಳನ್ನು ತಮ್ಮ ಉದ್ಯೋಗಕ್ಕಾಗಿ ಆರಿಸಿಕೊಳ್ಳಬಹುದು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಟ್ರಾವೆಲ್ ಏಜೆನ್ಸಿ ಮತ್ತು ಟೂರ್ ಆಪರೇಷನ್ ಕಂಪನಿಗಳು. ಇವತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗಳಿಗೆ ಬಹಳ ಬೇಡಿಕೆ ಬಂದಿರುವ ಹಿನ್ನೆಲೆಯಲ್ಲಿ ವಿದೇಶಗಳಿಗೆ ಪ್ರಯಾಣ ಬೆಳೆಸುವ ಪ್ರವಾಸಿಗರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಲು, ಉತ್ತಮ ಇನ್ಬೌಂಡ್ ಮತ್ತು ಔಟ್ಬೌಂಡ್ ಟೂರ್ ಪ್ಯಾಕೇಜ್ಗಳನ್ನು ತಯಾರಿಸಲು, ಪಾಸ್ಪೋರ್ಟ್ ಮತ್ತು ವೀಸಾ ವ್ಯವಸ್ಥೆಯನ್ನು ಕಲ್ಪಿಸಲು, ಕರೆನ್ಸಿ ವಿನಿಮಯ ಮಾಡಲು ಅನೇಕ ಟ್ರಾವೆಲ್ ಏಜೆನ್ಸೀಸ್ ಮತ್ತು ಟೂರ್ ಆಪರೇಷನ್ ಕಂಪನಿಗಳು ಎಲ್ಲಾ ನಗರಗಳ ಮುಖ್ಯ ಭಾಗಗಳಲ್ಲಿ ತಲೆಯೆತ್ತಿವೆ. ಇಂತಹ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಲು ಪ್ರತಿಭಾನ್ವಿತ ಯುವಕ ಯುವತಿಯರಿಗೆ ಸಾಕಷ್ಟು ಅವಕಾಶಗಳಿವೆ. ಅನುಭವ ದೊರೆತಾದ ಮೇಲೆ ತಾವಾಗಿಯೇ ಹೊಸದೊಂದು ಟ್ರಾವೆಲ್ ಏಜೆನ್ಸಿಯನ್ನು ನಿಯಮಾನುಸಾರ ಪ್ರಾರಂಭಿಸಿ ಸಾಕಷ್ಟು ಲಾಭವನ್ನು ಗಳಿಸಬಹುದು. ಟ್ರಾವೆಲ್ ಏಜೆನ್ಸಿ ಉದ್ಯಮದ ಪಿತಾಮಹ ಬ್ರಿಟನ್ನ ಥಾಮಸ್ ಕುಕ್ ಕ್ರಿಸ್ತಶಕ 1845ರಲ್ಲಿ ಜಗತ್ತಿನ ಪ್ರಥಮ ಟ್ರಾವೆಲ್ ಏಜೆನ್ಸಿಯಾದ ಥಾಮಸ್ ಕುಕ್ ಅಂಡ್ ಸನ್ಸ್ ಹುಟ್ಟು ಹಾಕಿದ್ದು, ಇದೀಗ ವಿಶ್ವದಲ್ಲಿ 10,700 ಟ್ರಾವೆಲ್ ಏಜೆನ್ಸಿ ಕಂಪನಿಗಳಿದ್ದು, ಅದರಲ್ಲಿ 750 ಅಯಟಾ ಮಾನ್ಯತೆ ಟ್ರಾವೆಲ್ ಏಜೆನ್ಸಿ ಕಂಪನಿಗಳು ಭಾರತದಲ್ಲಿವೆ. ಈಗ ಭಾರತದಲ್ಲಿ ಒಟ್ಟು 2,900 ಅಯಟಾ ಮಾನ್ಯತೆ ಪಡೆದ ಟ್ರಾವೆಲ್ ಏಜೆಂಟ್ಸ್ಗಳು ಮತ್ತು 20,000 ಅಧಿಕ ಅಯಟಾ ಮಾನ್ಯತೆ ಇಲ್ಲ

0: ಟ್ರಾವೆಲ್ ಏಜೆಂಟ್ಸ್ಗಳು ಕೆಲಸ ಮಾಡುತ್ತಾರೆ. ಎರಡನೆಯದಾಗಿ ಸಾರಿಗೆ ಕ್ಷೇತ್ರ. ಪ್ರವಾಸೋದ್ಯಮ ಮತ್ತು ಸಾರಿಗೆ ಕ್ಷೇತ್ರಕ್ಕಿರುವ ಅತ್ಯಂತ ನಿಕಟ ಸಂಬಂಧದಿಂದಾಗಿ ಈ ಸಾರಿಗೆ ಕ್ಷೇತ್ರ ಅತ್ಯಂತ ವೇಗವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಿದೆ. ಏರ್ಲೈನ್ಗಳಲ್ಲಿ, ಭಾರತೀಯ ರೈಲ್ವೆ ಸರ್ವಿಸ್ ಮತ್ತು ರೈಲ್ವೆ ಕ್ಯಾಟರಿಂಗ್ಗಳಲ್ಲಿ, ಕಾರ್ ರೆಂಟಲ್ ಕಂಪನಿಗಳಲ್ಲಿ ಸೂಕ್ತ ತರಬೇತಿ ಹೊಂದಿದ ಪ್ರತಿಭೆಯುಳ್ಳ ಯುವಕ ಯುವತಿಯರಿಗೆ ಸಾಕಷ್ಟು ಅವಕಾಶಗಳು ಕಾಯುತ್ತಿವೆ. ಇಲ್ಲಿ ಸ್ವ ಉದ್ಯೋಗಕ್ಕೂ ಸಾಕಷ್ಟು ಅವಕಾಶಗಳು ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಮೂರನೇದು ಹೋಟೆಲ್ ಮತ್ತು ಆತಿಥ್ಯ ಕ್ಷೇತ್ರ. ಪ್ರವಾಸೋದ್ಯಮದಲ್ಲಿ ಸಾರಿಗೆ ಕ್ಷೇತ್ರದಂತೆ ಹೋಟೆಲ್ ಉದ್ಯಮದ್ದು ಸಿಂಹಪಾಲು. ಒಬ್ಬ ಪ್ರವಾಸಿಗ ತಾನು ಭೇಟಿ ನೀಡಿದ ಸ್ಥಳದಲ್ಲಿ ಉತ್ತಮ ವಸತಿ ಆಹಾರ ದೊರೆತರೆ ಆತನ ಪ್ರವಾಸ ಬಹುತೇಕ ಫಲವಾದಂತೆ. ಆದ್ದರಿಂದ ಈ ಉದ್ಯಮದಲ್ಲಿ ಹೋಟೆಲ್ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಬಹಳಷ್ಟು ಮಹತ್ವವಿದೆ. ಇಂದಿನ ವೈವಿಧ್ಯಮಯ ಪ್ರವಾಸಿಗಳಿಂದಾಗಿ ಪ್ರವಾಸಿಗರ ಬೇಡಿಕೆಗಳಿಗನುಸಾರವಾಗಿ ಸ್ಟಾರ್ ಹೋಟೆಲ್ಗಳು, ರಿಸಾರ್ಟ್ಗಳು, ಮೋಟೆಲ್, ಟೈಮ್ ಶೇರ್ ಕಂಪನಿ, ಯೂತ್ ಹಾಸ್ಟೆಲ್, ಬಾಟಿಕ್ ಹೋಟೆಲ್ ಹಾಗೂ ಇನ್ನಿತರ ಅನೇಕ ಬಗೆಯ ಹೋಟೆಲ್ಗಳು ಚಾಲ್ತಿಯಲ್ಲಿವೆ. ಆದ್ದರಿಂದ ಈ ಹೋಟೆಲ್ ಉದ್ಯಮ ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ಅದೆಷ್ಟೋ ಜನರ ಜೀವನಾಧಾರವಾಗಿದೆ. ನಾಲ್ಕನೆಯದಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು. ಪ್ರವಾಸೋದ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಬಹಳಷ್ಟು ಬೇಡಿಕೆ ಬಂದಿವೆ. ಈ ಕಂಪನಿಗಳು ಮನರಂಜನೆ ಕಾರ್ಯಕ್ರಮಗಳಿಂದ ಹಿಡಿದು ಮೀಟಿಂಗ್, ಕಾನ್ಫರೆನ್ಸ್, ಸೆಮಿನಾರ್ಗಳನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವ ನೈಪುಣ್ಯತೆ ಹೊಂದಿದೆ. ವ್ಯಾವಹಾರಿಕ ಪ್ರವಾಸ ಅಥವಾ ಬಿಸ್ನೆಸ್ ಟೂರಿಸಂನಲ್ಲಿ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ದರಿಂದ ಮೈಸ್ ಅಂದ್ರೆ ಮೀಟಿಂಗ್, ಇನ್ಸೆಂಟಿವ್, ಕಾನ್ಫರೆನ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಎಂಬ ಪ್ರವಾಸದ ಹೊಸ ಆಯಾಮವನ್ನೇ ಇಂದಿನ ಟ್ರಾವೆಲ್ ಕಂಪನಿಗಳು ಸೃಷ್ಟಿಸಿ ಕಾರ್ಪೊರೇಟ್ ವಲಯವನ್ನು ತನ್ನೆಡೆಗೆ ಸೆಳೆಯುವಲ್ಲಿ ಯಶಸ್ಸು ಕಂಡಿವೆ. ಐದನೆಯದು ಕ್ರೂಸ್ ಲೈನರ್ಗಳು. 19ನೇ ಶತಮಾನದ ಪ್ರಾರಂಭದಲ್ಲಿ ಬೀಚ್ ಟೂರಿಸಂ ಅಥವಾ ಕೋಸ್ಟಲ್ ಟೂರಿಸಂ ಹೆಚ್ಚು ಮಹತ್ವ ಪಡೆದುಕೊಂಡಿತು. ಇದರಿಂದ ಅನೇಕ ಕ್ರೂಸ್ ಲೈನ್ ಪ್ಯಾಕೇಜ್ ಟೂರ್ಗಳು ಪ್ರಾರಂಭವಾದವು. ಈಗ ಭಾರತದ ಗೋವಾ ಸೇರಿದೆ 1000ಕ್ಕೂ ಹೆಚ್ಚು ಕ್ರೂಸ್ ಪ್ಯಾಕೇಜ್ ಟೂರ್ ತಾಣಗಳನ್ನು ಕಾಣಬಹುದು. ಉತ್ತಮ ಮತ್ತು ಆಕರ್ಷಕ ವ್ಯಕ್ತಿತ್ವ, ಇಂಗ್ಲಿಷ್ ಹಾಗೂ ಕೆಲವು ವಿದೇಶಿ ಭಾಷೆಗಳ ಮೇಲೆ ಹಿಡಿತವಿದ್ದಲ್ಲಿ ಕ್ರೂಸ್ ಲೈನರಲ್ಲಿ ಕೆಲಸ ಗಿಟ್ಟಿಸುವುದು ಕಷ್ಟವೇನಲ್ಲ. ನಂತರ ಪ್ರವಾಸೋದ್ಯಮ ಇಲಾಖೆ. ದೇಶದ ಹಾಗೂ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಹಲವಾರು ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತಿದ್ದು, ಇಲಾಖೆಯ ವತಿಯಿಂದವೂ ಇತ್ತೀಚೆಗೆ ಹಲವು ನೇಮಕಾತಿಗಳು ನಡೆದಿದ್ದು ಇನ್ನೂ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ನಿಚ್ಚಳವಾಗಿದೆ. ಈ ಎಲ್ಲಾ ಉದ್ಯೋಗಗಳಿಗೆ ಕೆಲಸ ನೈಪುಣ್ಯತೆ ಅಗತ್ಯವಿದ್ದು, ಡಿಗ್ರಿ ಮುಗಿಸಿದ ವಿದ್ಯಾರ್ಥಿಗಳಿಗೆ MTA ಕೋರ್ಸ್ ಅಂದರೆ ಮಾಸ್ಟರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್, PUC ಮುಗಿದ ವಿದ್ಯಾರ್ಥಿಗಳಿಗೆ BBA ಟೂರಿಸಂ ಎಂಬ 3 ವರ್ಷ ಪದವಿ ಕೋರ್ಸ್, PHM ಎಂಬ 4 ವರ್ಷದ ಕೋರ್ಸ್ ಅಂದರೆ ಬ್ಯಾಚುಲರ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್, 6 ತಿಂಗಳ ಐಯಾಟಾ ಏರ್ ಟಿಕೆಟಿಂಗ್ ಟ್ರೈನಿಂಗ್ ಕೋರ್ಸ್, ಏರ್ ಹಾಸ್ಟೆಸ್ ಟ್ರೈನಿಂಗ್ ಈ ಹಲವಾರು ಬಗೆಯ ಕೋರ್ಸ್ಗಳು ಜಾರಿಯಲ್ಲಿದ್ದು ಪ್ರವಾಸೋದ್ಯಮಕ್ಕೆ ಅಗತ್ಯವಿರುವ ಮಾನವ ಸಂಪನ್ಮೂಲಗಳನ್ನು ಒದಗಿಸಲು ನೆರವಾಗುತ್ತಿವೆ. ಈ ಮೇಲಿನವುಗಳಲ್ಲದೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಅಡ್ವೆಂಚರ್ ಕ್ಲಬ್, ಯೋಗ, ಆಯುರ್ವೇದ ಮತ್ತು ಮೆಸೇಜ್ ಥೆರಪಿ ಸೆಂಟರ್ಗಳು ಬಹಳಷ್ಟು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿವೆ. ಅಲ್ಲದೆ ಫೋಟೋಗ್ರಫಿ, ಕರಕುಶಲ ವಸ್ತ್ರ ನಿರ್ಮಾಣ ಮತ್ತು ಮಾರಾಟ, ಅಂಗಡಿ, ಜ್ಯೂಸ್ ಸೆಂಟರ್ಗಳನ್ನು ನಡೆಸಲು ಅವಕಾಶ, ಹೀಗೆ 10 ಹಲವಾರು ಸೋ ಉದ್ಯಮಿಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನಕ್ಕೆ ಒಂದು ದಾರಿಯನ್ನು ನಾವೇ ಕಂಡುಕೊಳ್ಳಬಹುದಾಗಿದೆ. ಆದ್ದರಿಂದ ಪ್ರವಾಸೋದ್ಯಮವು ವಿಶ್ವದ ಆರ್ಥಿಕತೆಯಲ್ಲಿ ಒಂದು ವಿಶಾಲವಾದ ಮತ್ತು ಅತ್ಯಂತ ವಿಶಿಷ್ಟವಾದ ಉದ್ದಿಮೆಯಾಗಿದೆ. ಇಂದು ಬೇರೆ ಯಾವುದೇ ಉದ್ದಿಮೆಗಳಿಗೆ ಹೋಲಿಸಿದರೆ ಪ್ರವಾಸೋದ್ಯಮದಷ್ಟು ವೇಗವಾಗಿ ಬೆಳೆಯುತ್ತಿರುವ ಉದ್ದಿಮೆ ಬೇರೊಂದಿಲ್ಲ. ಇದು ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ತನ್ನ ವರದಿಯಲ್ಲಿ ಹೇಳಿದೆ. ಅದು ಈಗಾಗಲೇ ರುಜುವಾತಾಗಿದೆ ಕೂಡ. ಇತ್ತೀಚಿನ ವಿಶ್ವ ಮಟ್ಟದಲ್ಲಿನ ಆರ್ಥಿಕ ಮುಗ್ಗಟ್ಟು, ಹವಾಮಾನ ವೈಪರೀತ್ಯ, ಉಗ್ರಗಾಮಿ ದಾಳಿಗಳಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಕುಸಿತಗೊಂಡಿದ್ದರೂ ಪ್ರವಾಸೋದ್ಯಮವು ಬಹಳ ವೇಗವಾಗಿ ಇಂತಹ ಬದಲಾವಣೆಗಳಿಗೆ ಹೊಂದಿಕೊಂಡು ಮತ್ತೆ ಪುಟಿದೇಳುತ್ತದೆ. ಈ ಮಾತಿಗೆ ಪೂರಕವೆಂಬಂತೆ UNWTO ಅಂದ್ರೆ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ 2019ರ ವೇಳೆಗೆ 296 ಮಿಲಿಯನ್ ಉದ್ಯೋಗಗಳು ಪ್ರವಾಸೋದ್ಯಮದಲ್ಲಿ ಸೃಷ್ಟಿಯಾಗಲಿವೆ. ಏಕೆ ವಿಶ್ವದಲ್ಲಿನ ಪ್ರತಿ 11 ಉದ್ಯೋಗಗಳಲ್ಲಿ 1 ಉದ್ಯೋಗ ಪ್ರವಾಸೋದ್ಯಮದಿಂದಲೇ ಸೃಷ್ಟಿಯಾಗುತ್ತಿದೆ ಎಂದು ಈಗಾಗಲೇ ದೃಢಪಟ್ಟಿದೆ. ವಿಶ್ವದಾದ್ಯಂತ ಪ್ರವಾಸೋದ್ಯಮ ಶರವೇಗದಿಂದ ಬೆಳೆಯುತ್ತಿದ್ದು ಇದು ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ಆಶಾಕಿರಣವಾಗಿದೆ.
1: ಇದುವರೆಗೂ ಶಶಿರಾಜ್ ಯು ಇವರು ಪ್ರವಾಸೋದ್ಯಮವನ್ನ ನಮ್ಮ ಉದ್ಯಮವಾಗಿ ಮಾಡಿಕೊಳ್ಳಬಹುದೇ ಈ ಕುರಿತು ಮಾಡಿದ ಭಾಷಣವನ್ನ ಕೇಳಿದ್ರಲ್ಲ,
0: ಕೇಳಿದ್ರೆ.

ಈಗ ಕೆಲವು ಚಿತ್ರಗೀತೆಗಳನ್ನ ನಾವು ಕೇಳೋಣ. ಮೊದಲಿಗೆ ಜೈ ಹಿಂದ್ ಚಿತ್ರದ ಈ ಗೀತೆಯನ್ನ ಕೇಳಿ. ಕೇಳಿಬರುವ ಸ್ವರ ಹೇಮಂತ್ ಅವರದ್ದು, ಸಾಹಿತ್ಯ ಸರಸ್ವತಿ ಪುತ್ರ, ಸಂಗೀತ ಕೃಷ್ಣವರ್ಧನ ಕುಲಕರ್ಣಿ, ವಿಕ್ರಮ್ ಸೇಶ್ವರ್.

ಈಗ ಕೇಳಿ ಜ್ವಲಂತಂ ಚಿತ್ರದ ಈಗಿಯನ್ನ. ಹಾಡಿರುವವರು ಅಭಯ್ ಜೋರ್ಪುರ್ಕರ್, ಸಾಹಿತ್ಯ ಅಂಬರೀಶ್ ಬಿಎಂ, ಸಂಗೀತ ವಿಕ್ರಮ್ ಸುಬ್ರಹ್ಮಣ್ಯ ಹಾಗೂ ಫಿಲ್ ಕುರಿಯನ್.

ಕಡೆಯದಾಗಿ ಕೇಳಿ ಬರ್ಫಿ ಚಿತ್ರದ ಈ ಗೀತೆಯನ್ನ. ಹಾಡಿರುವವರು ಕೈಲಾಸ್ ಖೇರ್, ಗೀತರಚನೆ ಎಸ್ ಬಾಹುಬಲಿ, ಸಂಗೀತ ಅರ್ಜುನ್ ಜನ್ಯ.

0: ದಿನ ಸುರೇಶ್ ಅಣಕಿ ಇವರು ಬರೆದು ಪ್ರಸ್ತುತಪಡಿಸುವ ಸಣ್ಣ ಕಥೆ. ಇದಾದ ನಂತರ ಚಿತ್ರಗೀತೆಗಳನ್ನು ಕೇಳಬಹುದು. ಈಗ ಮೊದಲಿಗೆ ಸುರೇಶ್ ಅಣಚಿಕ್ಕಿ ಇವರು ಬರೆದು ಪ್ರಸ್ತುತಪಡಿಸುವ ಈ ಸಣ್ಣ ಕಥೆ. ಕಥೆಯ ಶೀರ್ಷಿಕೆ ದೇವರ ಮಗ.
1: ಊರಿನ ಮುಖ್ಯ ಸರ್ಕಲ್ಲಿನಲ್ಲಿ ಬೆಟ್ಟದ ಹೂವು ಎನ್ನುವ ಕಾನಾವಳಿಯಲ್ಲಿ ಸುಮಾರು ವರ್ಷಗಳಿಂದ ಸಪ್ಲೈ ಆಗಿ ಪುಟ್ಸ್ವಾಮಿ ನಿಯತ್ತಾಗಿ ಕೆಲಸ ಮಾಡುತ್ತಿದ್ದನು. ಚಿಕ್ಕ ವಯಸ್ಸಿನಲ್ಲಿಯೇ ತುಂಬಾ ಚುರುಕಾಗಿದ್ದ ಹುಡುಗನೆಂದು ಗುರುತಿಸಿಕೊಂಡಿದ್ದನು. ಇವನ ತಂದೆ ತಾಯಿ ಯಾರೆಂದು ತಿಳಿಯದೆ ನೆಮ್ಮದಿಯಿಂದ ಬದುಕು ಸಾಗಿಸುತ್ತಿದ್ದನು. ಸಿದ್ದಪ್ಪಾಜಿಯು ದೂರ ಊರಿನಲ್ಲಿ ಹೆಣ್ಣು ನೋಡಿಕೊಂಡು ಬರುವಾಗ ರಸ್ತೆಯ ಪಕ್ಕದಲ್ಲಿರುವ ತಿಪ್ಪೆಯ ಮೇಲೊಂದು ಮಗು ಅಳುತ್ತಿದ್ದ ಶಬ್ದಗಳೇ ಸಿದ್ದಪ್ಪ ಅಲ್ಲಿಗೆ ಹೋದನು. ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ತನ್ನ ಖಾನಾವಳಿಯ ಚಿಕ್ಕ ರೂಮಿಗೆ ಕರೆದುಕೊಂಡು ಬಂದನು. 38 ಇನ್ನು ಮದುವೆಯಾಗದ ಸಿದ್ದಪ್ಪ ಅಳುತ್ತಿದ್ದ ಮಗುವ ಮುಖ ಕಂಡು, ಅಯ್ಯೋ ದೇವ್ರೆ, ಈ ಕೂಸ್ನ ಹೆಂಗ್ ಸಾಕೋದು? ಮದುವೆ ಆಗ್ದಿರೋ ನಂಗೆ ಯಾರಾದ್ರೂ ನೋಡಿದ್ರೆ ಹೆಣ್ಣು ಕೊಡ್ತಾರಾ? ಹಾ, ಮದುವೆ ಮಾಡಿಸ್ತಾರಾ? ಛೇ, ಎಲ್ಲ ದೈವಿಚ್ಛೆ. ಮನದಲ್ಲುಂಟಾದ ತಳಮಳವನ್ನು ಮೌನದ ಮಾತಲ್ಲಿ ಹೇಳಿಕೊಂಡನು. ಮದುವೆಯ ಬಗ್ಗೆ ಹೆಚ್ಚು ಚಿಂತಿಸದೆ ಹಸುಳೆಯ ಮುದ್ದಾದ ಮುಖ ನೋಡಿಕೊಂಡು ತನ್ನ ಜೀವನದ ಕ್ಷಣಗಳನ್ನು ಅನುಭವಿಸುತ್ತಿದ್ದನು. ಕಾಲಗಳು ಹುರುಳಿದಂತೆ ಪುಟ್ಸ್ವಾಮಿಯ ಬಾಲ್ಯ ಬೆಳೆದಂತೆ 3-4 ತಿಂಡಿ ಸಿಗುತ್ತಿದ್ದ ಹೋಟೆಲಲ್ಲಿ ಪುಟ್ಸ್ವಾಮಿಯ ಸಿಕ್ಕ ಮೇಲೆ 16 ತಿಂಡಿಗಳು, 4-6 ಪಾನೀಯಗಳು, ಹೊಸ ಬಗೆಯ ಸ್ವೀಟ್ಗಳು ಖಾನಾವಳಿಯಲ್ಲಿ ಚಾಲ್ತಿಗೆ ಬಂದವು. ದಿನ ಬರುವಂತೆ ಸೂಲುಗಿತ್ತಿ ಮಲ್ಲವ್ವ ಮಸಾಲೆ ದೋಸೆ ತಿನ್ನುವುದಕ್ಕೆ ಬೆಟ್ಟದ ಹೂ ಖಾನಾವಳಿಗೆ ಬರುತ್ತಿದ್ದಳು. ಈ ದಿನವೂ ಬರುವಾಗೆ ಬಂದಳು. ಸೂಲುಗಿತ್ತಿ ವಂಶಸ್ಥ ಕಟ್ಟಕಡೆಯ ಕೊಂಬೆಯಾಗಿದ್ದಳು ಈ ಮಲ್ಲವ್ವ. ನರ್ಸಿಂಗ್ ಕಾಲೇಜಿನಲ್ಲಿ ಓದಿ 16 ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಳು. ಕೊನೆಗೊಂಬೆ ತನ್ನ ಊರಿಗೆ ವಾಪಸ್ಸಾಗಿ ಶಾಸ್ತ್ರಬದ್ಧವಾಗಿ ಮಾಡರ್ನ್ ಸೂಲುಗಿತ್ತಾಗಿ 8-6 ಹಳ್ಳಿಯ ಸುತ್ತಮುತ್ತ ಹೆಸರುವಾಸಿಯಾಗಿದ್ದಳು. 40 ಮದುವೆ ಆಗಿರಲಿಲ್ಲ. ಆದರೆ ಪರರಾಜ್ಯದ ಹುಡುಗನನ್ನು ಪ್ರೀತಿಸಿ ಆತನಿಂದ ಒಂದು ಮಗು ಪಡೆದು ಆ ಮಗುವನ್ನು ತಿಪ್ಪೆಯ ಮೇಲಿಟ್ಟು ಹೋದವಳು ಮತ್ತೆ ಪ್ರೀತಿಯ ಮೋಸದ ಬಲೆಗೆ ಬೀಳದೆ ತನ್ನ ಸಮಾಜಕ್ಕೆ ಹೆದರಿಕೊಂಡು ಹಡೆದ ಮಗುವನ್ನು ಬಿಟ್ಟು ಹೋಗಿದ್ದು 20 ಮಾತಾಗಿತ್ತು. ಆ ಮಗು ಖಾನಾವಳಿ ಸಿದ್ದಪ್ಪನ ಅದೃಷ್ಟವನ್ನೇ ಬದಲಾಯಿಸಿದ್ದು ಈಗಿನ ಇತಿಹಾಸದ ಪುಟ ಸೇರಿದೆ. ಮಲ್ಲವ್ವ ಯೌವನದಲ್ಲಿ ಇರುವಾಗ ಅನ್ವೇಷಣಾ ಕಾರ್ಯಕ್ರಮವನ್ನು ಆರಂಭಿಸಿದ್ದರು. ಅನೇಕ ಗಂಡುಗಳು ಇವಳ ಸೌಂದರ್ಯಕ್ಕೆ ಮಾರು ಹೋದರು. ವರದಕ್ಷಿಣೆ ಇಲ್ಲದೆ ತಾಳಿ ಕಟ್ಟುತ್ತೆನೆಂದು ಕ್ಯೂ ನಿಂತಿದ್ದರು. ಪುರುಷ ತೋಳ ನಾಯಿ ಬಂದರೂ ಕ್ಯಾರೇನಲಿಲ್ಲ. ಮಲ್ಲವ್ವನಿಗೆ ಪುರುಷ ಸಿಂಹ ಕೊನೆಗೂ ಕಾಣಲಿಲ್ಲ. ಒಮ್ಮೆ ಪ್ರೀತಿಯ ಮೋಸಕ್ಕೆ ಒಳಗಾದವಳು ಪುನಃ ಪುನಃ ಶಿಕ್ಷೆ ಅನುಭವಿಸಲಾರೆ ಎಂದು ಅವಳಿಗೆ ಅನಿಸಿತು. ತಂದೆಯಾದವನು ಮಗಳ ಮದುವೆ ನೋಡದೆ ಮಣ್ಣು ಪಾಲಾದನು. ತಾಯಿಯೂ ಇವಳ ನೋವಿಗೆ ಸಾಂತ್ವನ ಹೇಳಲಾರದೆ ಮಗಳ ಕೊರಗಿನಲ್ಲಿಯೇ ಮಸಣ ದಾರಿ ಹಿಡಿದಳು. ಮಲ್ಲವ್ವನ ಮದುವೆ ಕನಸಾಗಿಯೇ ಉಳಿಯಿತು. ಕೊನೆಗೊಂದು ದಿನ ತನ್ನ ಮಗು ನೆನಪಾಯಿತು. ದಾರಿಯ ಪಕ್ಕದಲ್ಲಿ ತಿಪ್ಪೆಯ ಬಳಿ ಬಿಟ್ಟು ಹೋದ ಮಗುವಿಗಾಗಿ ಅಲೆದಳು, ಶೋಧಿಸಿದಳು.

ಕಣ್ಣೀರನ್ನು ಭೂಮಿಗೆ ಹಾಕಿದಳು. ಆದರೆ ಕೊನೆಗೆ ಮಗು ಮಾತ್ರ ಸಿಗಲಿಲ್ಲ, ಕಣ್ಣೀರು ಕೂಡ ಖಾಲಿಯಾಗಲಿಲ್ಲ. ಜೀವನ ನಡೆಸುವ ಕಾರಣದಿಂದಾಗಿ ಮಾಡ್ರನ್ ಸುಲಿಗಿತ್ತಿಯಾಗಿ ತನ್ನ ಕೆಲಸವನ್ನು ನಗುಮುಗದಿಂದಲೇ ಮುಂದುವರಿಸಿದಳು. ಒನ್ ಫೈನ್ ಡೇ ಬೆಂಗಳೂರಿನಿಂದ ಊರಿಗೆ ನಾಮಫಲಕವಿದ್ದ ಕೆಂಪು ಬಣ್ಣದ ಗೌರ್ಮೆಂಟ್ ಬಸ್ಸಿನಲ್ಲಿ ದೃಷ್ಟಿ ತೆಗೆಯುವಷ್ಟು ಸುಂದರವಾಗಿರುವ 22ರ ಗುಳಿಕೆನೆ ಹುಡುಗಿ ಡ್ರೈವರ್ನ ಹಿಂದಿರುವ ಸೀಟಿನಲ್ಲಿ ಕಿಟಕಿ ಪಕ್ಕ ಕುಳಿತು ಪಯಣದ ಮೋಜನ್ನು ಅನುಭವಿಸುತ್ತಿದ್ದಳು. ಜೊತೆಗೆ ಕಿವಿಗೆ ಇಯರ್ಫೋನಿನಲ್ಲಿ ಸಂಗೀತದ ರಸದೌತಣವನ್ನು ಎಂಜಾಯ್ ಮಾಡುತ್ತಿರುವಾಗ ಬೆಂಗಳೂರಿನಿಂದ ಊರಿಗೆ ಹೋಗುತ್ತಿರುವ ಗೌರ್ಮೆಂಟ್ ಬಸ್ ಸಡನ್ ಆಗಿ ರಿಪೇರಿಗೆ ಒಳಗಾಯಿತು ಕಾಡು ರಸ್ತೆಯ ಮಧ್ಯದಲ್ಲಿ. ಸುಮಾರು 1.5 ಗಂಟೆ ಕಾಲ ಕಳೆದ ಮೇಲೆ ಹಂಗೋ ಹಿಂಗೋ ಮಾಡಿ ಕೆಟ್ಟು ಹೋಗಿದ್ದ ಬಸ್ಸು ರೆಡಿಯಾಗಿ ಹೊರಟಿತು. ಸಂಜೆ 6 ಗಂಟೆಗೆ ಹೊರಟ ಕೆಂಪು ಬಣ್ಣದ ಬಸ್ಸು ರಾತ್ರಿ 11 ಆದರೂ ಊರನ್ನು ಮುಟ್ಟದಿರುವುದನ್ನು ನೋಡಿ ಗುಳಿಕೆನ್ನೆಯ ಶಕ್ತಿಗೆ ಅಣೆಯಲ್ಲಿ ಬೆವರು, ಕಣ್ಣಲ್ಲಿ ಭಯ, ಜೊತೆಗೆ ಅಭದ್ರತೆಯ ಭಾವ ಗರಿಗೆದರಿತು. ಸುತ್ತಲೂ ಕಣ್ಣು ಬಿಟ್ಟು ನೋಡಿದಳು. ಹೆಣ್ಣು ಮಗುವಿನ ಅಳು ಕೇಳಿ ಸಮಾಧಾನ ಪಟ್ಟುಕೊಂಡು ಇದರ ನಡುವೆ ಇವಳ ಪಕ್ಕದಲ್ಲಿ ಕುಳಿತ ಭಗವದ್ಗೀತೆಯ 16ನೆಯ ಪುಟ ತಿರುಗಿಸಿ ಓದುತ್ತಿದ್ದ 86ನೆಯ ಗಟ್ಟಿ ಮುದುಕೆಯ ಗೊರಸು ಕೆಮ್ಮು ತಾಂಬೂಲದ ಹುಗುಳು ಆಗಾಗ ಶಾಂತಿಯ ನೀಲಿಸಿರೆ ಮೇಲೆ ಬೀಳುತ್ತಿತ್ತು. ಹಿರಿಯರೆಂದು ಅಸಹ್ಯವಾಗಿ ಬಯ್ಯಲಾರದೆ ಮೌನದಲ್ಲೇ ಗೊಣಗಿಕೊಂಡಳು. ಗೌರ್ಮೆಂಟ್ ಕೆಂಪು ಬಸ್ಸು ಸುಮಾರು 12:30 ಊರಿಗೆ ಬಂದು ತಲುಪಿತು. ಬಸ್ಸಿನಿಂದ ಕೆಳಗಿಳಿದಳು. ಭುಜಕ್ಕೆ ವ್ಯಾನಿಟಿ ಬ್ಯಾಗನ್ನು ನೇತಾಕಿಕೊಂಡು ಒಂದು ಕೈಯಲ್ಲಿ ಸೂಟ್ಕೇಸು ಮತ್ತೊಂದು ಕೈಯಲ್ಲಿ ಬಟ್ಟೆ ತುಂಬಿದ ಬ್ಯಾನು ಹಿಡಿದು ಹಾಗೆ ಆ ಸುಂದರಿ ಯುವತಿಯು ಕೈಯಲ್ಲಿದ್ದ ಲಗೇಜನ್ನು ಹಿಡಿದುಕೊಂಡು ಬಸ್ ನಿಲ್ದಾಣದ ಹೊರಗಿನ ಸರ್ಕಲ್ಗೆ ನಡೆದುಕೊಂಡು ಹೋಗುತ್ತಿದ್ದಳು. ಶಾಂತಿಯು ರಸ್ತೆಯ ಮೇಲೆ ಇಡುತ್ತಿರುವ ಹೆಜ್ಜೆಗಳು ಕೈಯ ನೆನಪುಗಳನ್ನು ನೆನಪಿಸುವಂತೆ ಕಾಲ್ಗೆಜೆ ಸಮೇತ ನೆನಪಾದವು. ಊರಿಗೆ ಒಬ್ಬಳೆ ಸುಂದರಿಯಂತೆ ಶಾಂತಿ ಗಂಭೀರವಾಗಿ ನಾಜೂಕಾಗಿ ಬೆಳೆದು PUCಗೆಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇರಿಕೊಂಡಳು. ಇಡೀ ಊರಿಗೆ ಮೊದಲ ಬಾರಿಗೆ SLC ಮುಗಿಸಿದವರಲ್ಲಿ ಇವಳೇ ಮೊದಲಿನವಳಾಗಿದ್ದಳು. ತುಂಬಿದ ಕುಟುಂಬದಲ್ಲಿ ಮೊದಲ ಹೆಣ್ಣು ಮಗಳು ಶಾಂತಿಯೇ. ಮನೆಯಲ್ಲಿ ತು ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು. ಯಾವುದಕ್ಕೂ ಇಲ್ಲ ಎನ್ನದೇ ಅವಳಿಗೆ ಕೊಡಿಸುತ್ತಿದ್ದರು. ಎಲ್ಲರಂತೆ ಬೆಳೆದ ರೀತಿಯಲ್ಲಿ ಶಾಂತಿಯು ಬೆಳೆದಳು, ಮೈನೆರೆದಳು. ಇಡೀ ಊರಿಗೆ ಬಾಡೂಟ ಹಾಕಿಸಿ ಶಾಂತಿಗೆ ಸಂತೋಷವನ್ನು ಹೆಚ್ಚಿಸಲು ಮದುವೆ ಮಾಡಿಸಲು ಮನೆಯವರೆಲ್ಲರೂ ತೀರ್ಮಾನಿಸಿದಾಗ ಶಾಂತಿಯು ಮದುವೆಯಾಗಲು ನಿರಾಕರಿಸಿದಳು. ನಾನು ಇನ್ನೂ ಓದ್ಕು, ಇವಾಗಲೇ ಮದುವೆ ಮಾಡಿದರೆ ಹೇಗೆ ಎಂದು ಹಠ ಹಿಡಿದಳು. ರಾತ್ರಿಯಾಗಲು ಊಟ ಬಿಟ್ಟಾಗ ಮನೆಯವರು ಶಾಂತಿಯ ಹಠಕ್ಕೆ ಸೋತು ಮದುವೆಯನ್ನು ಮುಂದೂಡಿದರು. PUC ಪಾಸ್ ಆದ ನಂತರ ಮುಂದೆ ಓದಲು ಬೇರೆ ಊರಿಗೆ ಹೋಗಬೇಕೆಂದು ಶಾಂತಿ ಹಠ ಮಾಡಿದಾಗ ಕಳಿಸಲೇಬೇಕಾಯಿತು, ಬೇರೆ ದಾರಿಯಿಲ್ಲದೆ. ಓದು ಕಾಲೇಜು ವಾರ್ಷಿಕ ಪರೀಕ್ಷೆ ಬದಲಾಗಿ ಸೆಮಿಸ್ಟರ್ ಪದ್ಧತಿಗೆ ಬಂದು 1 ವರ್ಷ ಆಯಿತು. ರಜೆಗೆಂದು ಮನೆಗೆ ಬಂದವಳು ವಾಪಸ್ ಹಾಸ್ಟೆಲ್ಗೆ ಹೋಗಬೇಕೆಂದು ಹಠ ಮಾಡಿ ಬಸ್ಸಿಗೆ ಹೊರಟಳು. ಎತ್ತವರು ಎಷ್ಟೇ ಬೇಡವೆಂದರೂ ಹೇಳದೆ ಕೇಳದೆ ಬಂದಾಗ ರಸ್ತೆ ಮೇಲಿಡುತ್ತಿದ್ದ ಹೆಜ್ಜೆ ಗೆಜ್ಜೆ ಸದ್ದುಗಳು ಭಯ ಹುಟ್ಟಿಸುವಂತಿತ್ತು. ಸುತ್ತಲೂ ಕತ್ತಲು, ಟಾರ್ ರೋಡ್ ಕೂಡ ಬೆತ್ತಲಾಗಿತ್ತು. ಅಲ್ಲಲ್ಲಿ ಬೀದಿ ದೀಪದ ಮಂದೆ ಬೆಳಕು ಮೈಚೆಲ್ಲಿ ಕೂತಿತ್ತು. ಎರಡು ಪುರುಷನೆರಡುಗಳು ನೀಲಿ ಸೀರೆಯ ಹಿಂದೆ ಬಿಗಿಯಾಗಿ ಹೆಜ್ಜೆಯಾಗುತ್ತಿದ್ದವು. ಒಬ್ಬ ಇವಳಿಗೆ ಕೇಳಿಸುವಂತೆ, ಸಖತ್ ಚಳಿ ಆಗ್ತಿದೆ ಮಗ, ಮೈ ಬಿಸಿ ಮಾಡ್ಕೊಳ್ಳೋದಕ್ಕೆ ಟೀನೋ ಕಾಫಿನ ಕುಡಿಯೋಣ ಅಂದರೆ ಯಾವ ಕ್ಯಾಂಟೀನು ಓಪನ್ ಆಗಿಲ್ಲ, ಏನು ಮಾಡಿದ್ರು ಮಗ ಈಗ? ನುಂಗುವಂತೆ ಅವಳನ್ನೇ ನೋಡುತ್ತಾ ತನ್ನ ಅರುಕು ಗೆಳೆಯನಿಗೆ ಹೇಳಿದನು. ಅಲ್ಲಿ ನೋಡು ಮಗ, ಮೈ ಬಿಸಿ ಮಾಡೋದಕ್ಕೆ ಒಳ್ಳೆ ಮೆಡಿಸನ್ ಐತೆ ಎಂದನು ಮತ್ತೊಬ್ಬ. ಇವತ್ತು ಹೋಗ್ಬೇಡ, ಬೇಕಿದ್ರೆ ನಾಳೆ ಹೋಗು ಅಂತ ತನ್ನಪ್ಪ ಎಷ್ಟೇ ಬೇಡವೆಂದರೂ ಹಠ ಮಾಡಿ ಬಂದಿದ್ದಕ್ಕೆ ಶಪಿಸಿಕೊಂಡಳು. ನ್ಯೂಸ್ ಪೇಪರು TVಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ವಿಷಯವನ್ನು ನೆನಪಿಸಿಕೊಂಡು ಬೆವರತೊಡಗಿದಳು, ಭಯಗೊಂಡಳು. ಕಿರುಚಬೇಕೆನಿಸಿದರೂ ಬಾಯಿಂದ ಒಂದು ಶಬ್ದವೂವರೆಗೆ ಬರಲಿಲ್ಲ. ತೊಳೆದ ಕೆಂಡದಂತಿದ್ದ 32ನೇ ವಯಸ್ಸಿನ ಆಸಾಮಿ ಇಂದಿನಿಂದ ಅವಳ ಕೋಮಲವಾದ ಕೈಯನ್ನು ಹಿಡಿದಾಗ ಹೆಗಲ ಮೇಲಿದ್ದ ಬ್ಯಾಗು ಭಯದಿಂದ ಕೆಳಗೆ ಬಿದ್ದಿತು. ಗಟ್ಟಿಯಾಗಿ ಕೂಗಿಕೊಂಡಳು. ಅವಳ ಬಾಯಿಗೆ ಬಟ್ಟೆ ತುರುಕಿ ಎತ್ತಿಕೊಂಡು ಹೊರಟೇ ಬಿಟ್ಟರು. ಆದರೆ ಸರ್ಕಲಲ್ಲಿರುವ ಬೆಟ್ಟದ ಹೂವು ಖಾನಾವಳಿಯ ಎದುರು ದಾಟುವ ಕೈ ಬಿಡಿಸಿಕೊಂಡು, ಓಯ್ ಯಾರಾದರೂ ಇದ್ದೀರಾ ನನ್ನ ಕಾಪಾಡೋಕ್ಕೆ, ಕಾಪಾಡಿ ಕಾಪಾಡಿ ಎಂದು ಕಿರಿಚಿಕೊಂಡಳು. ಕೂಗಿದಳು. ಮುದ್ದಾದ ಕೆನ್ನೆಯಿಂದ ಟಾರೆಂದು ಶಬ್ದ ಹೊರಟಿತು. ಅವಳ ಬಾಯನ್ನು ಗಟ್ಟಿಯಾಗಿ ಮುಚ್ಚಿದರು. ನಡುರಾತ್ರಿಯಲ್ಲಿ ಯೌವನ ತುಂಬಿದ ಹೆಣ್ಣಿನ ತುನಿಯನ್ನು ಕೇಳಿಸಿಕೊಂಡ ಪುರುಸ್ವಾಮಿ ಎದ್ದು ಹೊರಗೆ ಬಂದನು. ಸುತ್ತಲೂ ನೋಡಿದನು, ಯಾರೂ ಕಾಣಲಿಲ್ಲ. ದೂರದಲ್ಲಿ ಏನೋ ಬಿದ್ದ ಶಬ್ದ ಕೇಳಿಸಿತು. ಕೈಯಲ್ಲಿ ಜಪಾನ್ ಕಂಪನಿಯ ಬ್ಯಾಟರಿ ಹಿಡಿದುಕೊಂಡು ಶಬ್ದದ ಕಡೆಗೆ ಬ್ಯಾಟರಿ ಬೆಳಕನ್ನು ದೂರಕ್ಕೆ ಹಾಯಿಸಿದನು.

0: ಎರಡು ಮರದ ದಿಂಬಿಗಳು ಒಂದು ಬಳುಕುವ ಸೂಕ್ಷ್ಮವಾದ ಬಳ್ಳಿಯನ್ನು ಬಲವಂತವಾಗಿ ಎಳೆದೊಯ್ಯುತ್ತಿರುವುದನ್ನು ಪುಟ್ಸ್ವಾಮಿಯ ಕಣ್ಣಿಗೆ ಬಿದ್ದಿತು. ಯಾವುದಕ್ಕೂ ತಡ ಮಾಡದೆ ಆನ್ ಆಗಿದ್ದ ಬ್ಯಾಟರಿಯನ್ನು ಆಫ್ ಮಾಡಿ ಪಕ್ಕದ ಗೋಡೆಯಲ್ಲಿ ಹೊರಗೆ ನಿಂತಿದ್ದ ದೊಣ್ಣೆಯನ್ನು ತೆಗೆದುಕೊಂಡು ಕೇಕೆ ಹಾಕುತ್ತಾ ಓಡಿದನು. ಆ ಕಾಮುಕರು ಓಡಿ ಹೋದರೂ ನವಿರಾದ ಹುಡುಗಿಯನ್ನು ಬಿಟ್ಟು. ಆ ಸೌಂದರ್ಯ ಗಣಿಯ ಮುಖದಲ್ಲಿ ನಗು ಕಂಡ ಪುಟ್ಸ್ವಾಮಿಗೆ ಸಂತೋಷವಾಯಿತು. ಆಗ ಟೀಯಿಂದಲೇ ಅಂದಳು, ನೀವಿಲ್ಲಿಗೆ ಬರಲಿಲ್ಲ ಅಂದಿದ್ರೆ ಬೀದಿ ಹೆಣ ಆಗಬೇಕಾಗಿತ್ತು. ನನ್ನಪ್ಪ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿದ್ರು, ನಾನು ಹಠ ಮಾಡಿ ಬಂದೆ. ಸದ್ಯ ನನ್ನ ತಂದೆಯಾಗಿ ಕಂಡುಬಿಟ್ರೆ ನೀವು ಎಂದಳು. ಖಾನಾವಳಿಯ ಮೇಲಿರುವ ಮಹಡಿ ಮನೆಗೆ ಕರೆದುಕೊಂಡು ಹೋದನು. ತನ್ನನ್ನು ಕಷ್ಟದಿಂದ ಪಾರು ಮಾಡಿದ ಪುಟ್ಸ್ವಾಮಿಯನ್ನು ದೇವರ ಮಗ ಎಂದೇ ಮನದಲ್ಲಿ ಅಂದುಕೊಂಡಳು. ಎಂದಿನಂತೆ ಭೂಮಿಗೆ ಸೂರ್ಯಕಿರಣಗಳು ತಾಗಿದವು. ಬೆಟ್ಟದ ಹೂವು ಖಾನಾವಳಿಯ ಸಿದ್ದಪ್ಪಗೆ ಆ ಸುಂದರ ಯುವತಿಯ ರಾತ್ರಿ ನಡೆದ ವೃತ್ತಾಂತವನ್ನು ಹೇಳಿದಳು. ಇವಳ ಕತೆ ಕೇಳಿದ ಸಿದ್ದಪ್ಪನು ಪುಟ್ಸ್ವಾಮಿ ಸವಾಷ್ಗಿರಿ ಕೊಟ್ಟನು. ಆದರೆ ಪುಟ್ಸ್ವಾಮಿಯ ಮುಖದಲ್ಲಿ ನಿರ್ವೀಕಾರ ಭಾವ ಎದ್ದು ತೋರುತ್ತಿತ್ತು. ಕರೆದಾಗ ಬರುವ, ಹಸಿದಾಗ ತಿನ್ನುವ, ಮೈತುಂಬ ಬೂದಿ ಬಳಿದುಕೊಳ್ಳದ ಅಸಂಪ್ರಾಯ ಅಘೋರಿಯಾಗಿ ಗೋಚರವಾಗುತ್ತಿದ್ದನು. ಕೆಲವೊಮ್ಮೆ ಮೌನಿಯಾಗುತ್ತಿದ್ದ, ಕೆಲವೊಮ್ಮೆ ಜಾತ್ರೆಯಲ್ಲಿ ಒಂಟಿಯಾಗಿ ನಗುತ್ತಿದ್ದ. ಶಾಂತಿಯು ಹಾಸ್ಟೆಲ್ ಕಡೆಗೆ ಹೊರಟು ಹೋದಳು. ಪುಟ್ಸ್ವಾಮಿಗೆ ಕೃತಜ್ಞತೆ ತಿಳಿಸಿ ಮಾರ್ಟನ್ ಸುಲಿಗಿತ್ತಿ ದಿನಾ ಬರುವ ಹಾಗೆ ಖಾನಾವಳಿಗೆ ಬಂದಳು. ಅದೇ ಮಸಾಲೆ ದೋಸೆಗಾಗಿ, ಅದೇ ಚಟ್ನಿಗಾಗಿ ಮನಸಾರೆ ತಿಂದು ತನ್ನ ಒಂಟಿ ಮನೆ ವಾಪಸ್ಸಾದಳು. ಶಾನುಭೋಗರ ಮನೆಯಿಂದ ಪುಟ್ಸ್ವಾಮಿಗೆ ಕರೆ ಬಂದಿತು. ಏಯ್, ಯಾರಾದರೂ ಪುಟ್ಸ್ವಾಮಿ ಕರ್ಕೊಂಬರ್ರೋ ಎಂದು ಶಾನುಭೋಗ ಹೇಳಿದಾಗ ಮನೆ ಕೆಲಸವನ್ನು ಓಡಿ ಹೋಗಿ ಹೇಳಿದನು. ಪುಟ್ಸ್ವಾಮಿ ಪುಟ್ಸ್ವಾಮಿ, ಬೇಗ ಬರ್ಬೇಕಂತ ಕಣಪ್ಪ, ಶಾನುಭೋಗರು ಕೇಳ್ದವ್ರೆ. ಊರಿನ ಪುಣ್ಯದ ಕೆಲಸಕ್ಕೆ ಪುಟ್ಸ್ವಾಮಿಯು ಮುತ್ತೈದೆಗಿಂತ ಒಂದು ಪಟ್ಟು ಶುಭಮಂಗಳಕರವಾಗಿದ್ದನು. ಈ ಸಲುವಾಗಿಯೇ ಶಾನುಭೋಗರು ತನ್ನ ಮನೆಗೆ ಕರೆಯಿಸಿ ತನ್ನ ಮನೆಯ ದೇವತಾ ಕಾರ್ಯಕ್ರಮ ಮುಗಿಸಿ ಕೈಗಿಷ್ಟು ದುಡ್ಡು ಕೊಡಲು ಹೋದಾಗ, ಬೇಡ ಸ್ವಾಮಿ ಇದೆಲ್ಲ ಎಂದು ಕೈಸನ್ನೆ ಮಾಡಿದನು. ಒಂದು ಬಾಳೆಹಣ್ಣು ತಿಂದನು. ಪುನಃ ಖಾನಾವಳಿಗೆ ಬಂದು ಕೆಲಸ ಮಾಡಲು ಶುರು ಮಾಡಿದನು. ಪೆಟ್ಲು ಪರಂದಾಮಯ್ಯನು ಖಾನಾವಳಿಗೆ ಅವಸರದಿಂದ ಓಡೋಡಿ ಬಂದು, ಸೂಲ್ಗಿತ್ತಿ ಮಲ್ಲವ್ವ ತಿರ್ಕೊಂಬಿಟ್ಲು, ಒಂದೇ ಉಸಿರಲ್ಲಿ ಒದರಿದನು. ಸಿದ್ದಪ್ಪನು ಸೇರಿ ಎಲ್ಲರೂ ಮನೆಗೆ ಓಡಿ ಹೋದರು. ಅವಳ ಚಿತೆಗೆ ಅಗ್ನಿ ತಾಕಿಸುವರು ಯಾರು ಎಂಬುದರ ಚರ್ಚೆ ಅರ್ಧ ದಿನ ನಡೆಯಿತು. ಕಾವೇರಿ ನದಿ ದಂಡೆಯಲ್ಲಿ ಮಲ್ಲವ್ವನ ಚಿತೆಗೆ ಯಾರೂ ಬೆಂಕಿ ಇಡಲು ಮುಂದೆ ಬರಲಿಲ್ಲ. ಎಲ್ಲರೂ ಚಿತೆಯ ಸುತ್ತ ಮೌನವಾಗಿ ನೆಲನುತ್ತಿದ್ದರೂ ಕಣ್ಣೀರು ಸಮೇತ. ಆಗ ಪುಟ್ಸ್ವಾಮಿ ಸಮುದ್ರದ ಆಳದಿಂದ ಸೂರ್ಯ ಬರುವಂತೆ ತಲೆ ಎತ್ತಿದ. ಒಂದೊಂದಾಗಿ ತನ್ನ ಹೆಜ್ಜೆಯನ್ನು ಮುಂದಕ್ಕಾಕಿದನು. ಬೀಪ್ಪನ ಕೈಯಲ್ಲಿ ಪ್ರಕಾಶಮಾನವಾಗಿ ಇರುತ್ತಿದ್ದ ದೊಂದಿಯನ್ನು ಪುಟ್ಸ್ವಾಮಿ ಕೊಂಚ ಕೋಪ ಅಸಹನೆಯಿಂದ ಕಸಿದುಕೊಂಡು, ಥೂ, ನೀವೆಲ್ಲ ಮನುಷ್ಯರ ಎಂದು ಮಲ್ಲವ್ವನ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ. ಕಣ್ಣೀರು ಬಾರದೆ ಯಾರೂ ಮಾಡದ ಸಾಹಸವನ್ನು ಮೆಚ್ಚಿದ ಊರ ಜನರು ಪುಟ್ಸ್ವಾಮಿಯನ್ನು ದೇವರ ಮಗ ಎಂದೇ ಕೊಂಡಾಡಿದರು. ಪುಟ್ಸ್ವಾಮಿಗೆ ತನ್ನ ತಾಯಿ ಯಾರು ಎಂದು ಕಡೆಗೂ ತಿಳಿಲ್ಲ. ತನ್ನ ತಾಯಿಯ ಋಣವನ್ನು ತೀರಿಸಿದ್ದು ಪುಟ್ಸ್ವಾಮಿಗೆ ಗೊತ್ತೇ ಆಗಲಿಲ್ಲ. ಸಿದ್ದಪ್ಪನಿಗೆ ಅದೃಷ್ಟದಾಗಿ ಕಂಡನು ಒಂದು ಸಾರಿ, ಗೌರ್ಮೆಂಟ್ ಬಸ್ಸಿನ ಸುಂದರಿಗೆ ರಕ್ಷಕನಾಗಿ ಕಂಡನು ಮತ್ತು ಬಾರಿ. ದಿಕ್ಕಿಲ್ಲದ ಸೂಲಗಿತ್ತಿಯಾಗಿ ಮಗನಾಗಿದ್ದರೂ ಅಪರಿಚಿತರಂತೆ ತನ್ನ ತಾಯಿಗೆ ಮುಕ್ತಿ ಕೊಟ್ಟನು. ಎಲ್ಲರಿಗೂ ನವ್ಯ ಕಾಲದ ದೇವರ ಮಗನಾಗೆ ಕಂಡನು.
1: ಇದುವರೆಗೂ ಸುರೇಶ್ ಅಣಚಿಕ್ಕಿ ಇವರು ಬರೆದು ಪ್ರಸ್ತುತಪಡಿಸಿದ ಸಣ್ಣ ಕಥೆ ದೇವರ ಮಗ ಕೇಳಿದ್ರಲ್ಲ. ಈಗ ಚಿತ್ರಗೀತೆಗಳು. ಮೊದಲಿಗೆ ದೇವರ ಮಗ ಚಿತ್ರದ ಗೀತೆ ಕೇಳಿಬರುವ ಕಂಠ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೋದ್ವಾಲ್ ಅವರವು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ

ಈಗ ಅಮೃತ ವರ್ಷಿಣಿ ಚಿತ್ರದ ಈ ಗೀತೆಯನ್ನು ಕೇಳಿ. ಕೇಳಿದ ಕಂಠ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ದೇವಾ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವ ಕುರಿತು ಮಾರೇಹಳ್ಳಿಯ ಜೆ ನಾಗರಾಜ ಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ.
1: ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಗ್ರಾಮದ ಯಶಸ್ವಿ ಕೃಷಿಕ ನಾಗರಾಜ ಮೂರ್ತಿಯವರು. ನಾಗರಾಜ ಮೂರ್ತಿಯವರು ಬಿಕಾಂ ಪದವೀಧರರು, ಆ ನಂತರದಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. 49 ವರ್ಷ ಇರುವಂತಹ 8 ಎಕರೆ ಪ್ರದೇಶದಲ್ಲಿ ಕೃಷಿ ಅರಣ್ಯ ಮಾಡಿದ್ದಾರೆ. ಕೋಳಿ ಸಾಕಣೆ, ಮೇಕೆ ಸಾಕಣೆ, ಬಾತುಕೋಳಿ, ನಾಟಿ ಕೋಳಿ ಇವುಗಳನ್ನೆಲ್ಲ ಪೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಭತ್ತ ಬೆಳೀತಾರೆ. 1.5 ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆಯ ಜೊತೆಗೆ ಮೇಕೆ ಸಾಕಣೆಗೆ ಅನುಕೂಲ ಆಗೋ ಹಾಗೆ ಅದಕ್ಕೆ ಬೇಕಾದಂಥ ಹುಲ್ಲು, ತೋಟಗಾರಿಕೆ ಬೆಳೆಗಳು, ಹಲವಾರು ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು ಇವನ್ನೆಲ್ಲ ಬೆಳೀತಾ ಇದ್ದಾರೆ. ಅವರ ಒಂದು ಕೃಷಿಯ ವಿಚಾರವನ್ನು ನಿಮಗೆ ಪರಿಚಯಿಸೋಣ ಅಂತ. ನಮಸ್ಕಾರ ನಾಗಮೂರ್ತಿ. ಬಿಕಾಂ ಓದಿದ್ರಿ ನೀವು? ಬಿಕಾಂ ಪದವಿ ಪಡೆದ್ಮೇಲೆ ಕೃಷಿಯಲ್ಲಿ ಆಸಕ್ತಿ ಮೂಡಿದ್ದು ಹೇಗೆ, ಅಥವಾ ಅದೇನು ಅನಿವಾರ್ಯತೆ ನಿಮ್ಮನ್ನ ಕೃಷಿಯ ಕಡೆಗೆ ದುಡ್ತೋ ಹೇಗೆ?
2: ಸರ್, ನಾನು ಬಿಕಾಂ ಓದ್ದೆ. ಆ ನಂತರದಲ್ಲಿ ಒಂದ್ ಸ್ವಲ್ಪ ಕಟ್ಟಡದ ಕಾಮಗಾರಿ ಕೆಲಸಕ್ಕೆ ಕಾಂಟ್ರಾಕ್ಟರ್ ತರ ನಮ್ದೇ ಸ್ವಂತ ಬಿಲ್ಡಿಂಗ್ ಗಳಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೆ. ಆ ನಂತರದಲ್ಲಿ ವ್ಯವಸಾಯ ಕಡೆ ಒಂದ್ ಸ್ವಲ್ಪ ಉಲುವಾಯ್ತು. ನಮ್ಮ ತಂದೆಯವರು 1 ಎಕರೆ ಜಮೀನು ನಮ್ಮ ಅಣ್ಣ ತಮ್ಮಂದರಿಗಿಬ್ಬರಿಗೂ ತೆಗೆದುಕೊಟ್ಟಿದ್ರು. ಅದರೊಳಗೆ ಏನಾದರೂ ಒಂದು ಫೀಲ್ಡ್ ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೊದಲು ಗೊಬ್ಬರಕ್ಕೆ ಸಲುವಾಗಿ ಒಂದು ಪೌಲ್ಟ್ರಿ ಫಾರ್ಮ್ನ ಮಾಡಿಕೊಂಡೆ. ಆ ಪೌಲ್ಟ್ರಿ ಫಾರ್ಮ್ನಿಂದ ಬರುವಂತಹ ಗೊಬ್ಬರನ ನಾವು ಸಾವಯವ ಕೃಷಿಯನ್ನಾಗಿ, ಯಾಕೆ ನಮ್ಮ ಕೃಷಿ ಒಂದು ಭೂಮಿನ ಅಳವಡಿಸ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ಒಂದು ಸಪೋಟ ಗಿಡ, ತೆಂಗು, ಮಾವು, ನುಗ್ಗೆ ಈ ತರ ಎಲ್ಲಾ ರೀತಿಯ ಒಂದೊಂದು ಹಣ್ಣಿನ ಜಾತಿ ಗಿಡಗಳು ಮತ್ತು ಬೇರೆ ಬೇರೆ ಜಾತಿ ಗಿಡಗಳನ್ನ ನಾವು ಮೊದಲಿಗೆ ನೆಟ್ಟಿವಿ. ಅದರಿಂದ 4-5 ವರ್ಷ ನಂತರ ನಮಗೆ ಫಲ ಸಿಗ್ತಾ ಬಂತು. ಆ ನಂತರದಲ್ಲಿ ಕೃಷಿ ಚಟುವಟಿಕೆಗೆ ಮೇನ್ ಬೇಕಾಗಿರುವಂತದ್ದು ಲೇಬರು. ಲೇಬರ್ದು ಒಂದು ದೃಷ್ಟಿಕೋನ ನಾವು ನೋಡಿದಾಗ ಮುಂದೆ ಯಾವ್ದಾದ್ರೂ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ, ಲೇಬರ್ ಸಿಗೋದಿಲ್ಲ ಅನ್ನೋ ಒಂದು ದೃಷ್ಟಿಗೆ ಕೆಲವು ಈ ಅರಣ್ಯ ಕೃಷಿಗೆ ಒತ್ತು ಕೊಟ್ಟು 1,000 ತೇಗ, ಎಬ್ಬೆ, ಸಿಲ್ವರ್ ಗಿಡಗಳನ್ನ ಹಾಕೊಂಡಿದ್ದೀನಿ. ಆ ಗಿಡಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಲುವಾಗಿ ಆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ನಮ್ಮ ಆಡು ಹಸುಗಳಿಗೆ ಈ ತರದ್ದೆಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವಂತದ್ದು ಹುಲ್ಲು, ಆ ಹುಲ್ಲನ್ನು ಕೂಡ ಬೆಳ್ಕೊಂಡಿದೀವಿ. ಈ ಒಂದು ದೃಷ್ಟಿನಲ್ಲಿ ನಾವು ಇಂಟರ್ಕ್ರಾಪ್ ಮಾಡ್ದಂಗೂ ಆಗುತ್ತೆ, ನಮ್ಮ ಭೂಮಿನ ಚೆನ್ನಾಗಿ ನೋಡ್ಕೊಂಡಂಗೂ ಆಗುತ್ತೆ, ಜೊತೆಗೆ ನಾವು ಅದರಿಂದ ಒಂದು ಇಳುವರಿ ತಗೊಂಡು ಬೇರೆ ಕಡೆ ಬದಲಾಯಿಸ್ಕೋಬಹುದು ಅನ್ನೋ ದೃಷ್ಟಿನಲ್ಲಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ಸುಮಾರು 4,000 ಕೋಳಿಗಳನ್ನ ನೀವು ಇಲ್ಲಿ ಸಾಕಣೆ ಮಾಡ್ತಾ ಇದ್ದೀರಿ. ಹೆಚ್ಚು ಕಡಿಮೆ 42 ದಿವಸದಲ್ಲಿ ನಿಮಗೆ ಆದಾಯ ತರುವಂತಹ ಒಂದು
2: ಉದ್ದಿಮೆ
1: ಇದು
2: ಖಂಡಿತ.
1: ಹೇಳಿ, ಇದರಲ್ಲಿ ಎಷ್ಟು ವರ್ಷ ಆಯ್ತು, ಏನ್ ನಿಮ್ಮ ಅನುಭವ, ನಿಮಗೆ ಹೇಗೆ ಇದು ಲಾಭದಾಯಕ ಅನ್ನಿಸ್ತಾ ಇದೆ? ಹೇಗೆ?
2: ನಾವು ಗೊಬ್ಬರಕ್ಕೆ ಸಲುವಾಗಿ ಮೊದಲು ಕೋಳಿ ಫಾರಂ ಅಂತ ನಿರ್ಮಾಣ ಮಾಡಿದ್ವಿ. ನಾವು ಒಂದು ಕಂಪನಿಯಿಂದ ನೇರವಾಗಿ ಒಂದು ಟೈ ಮಾಡಿಕೊಂಡು, ಅಂದರೆ ಹೊಂದಾಣಿಕೆ ಮಾಡಿಕೊಂಡು ಅವ್ರಿಗೆ ನಾವು ಕೋಳಿಗಳನ್ನ ಸಾಕ್ಕೊಡ್ತೀವಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಅಲ್ಲಿ ಕೋಳಿ ಫಾರಂ ಮಾಡಿ ಅದರೊಳಗೆ ಇವಾಗ 4,000 ಕೋಳಿ ಸಾಕ್ತಾ ಇದ್ದೀವಿ. ಒಂದು 40 ದಿವಸದ ತನಕ ಅದನ್ನು ಸಾಕಿದ್ರೆ ಅದು ಕಟಾವ್ಗೆ ಬರ್ತದೆ. ಕಟಾವ್ನ ಒಂದು ದೃಷ್ಟಿಕೋನ ಇಟ್ಕೊಂಡು ಅವ್ರನ್ನೇ ಅದನ್ನು ಸಪ್ಲೈ ಮಾಡ್ಕೊಂತಾರೆ. ನಾವು ಬಾಡಿ ವೆಯ್ಟ್ ಮೇಲೆ ನಮಗೆ ಅದು ಒಂದು ನಮಗೆ ಒಂದು ಫಲಿತಾಂಶ ದುಡ್ಡು ಕೊಡ್ತಾರೆ. FCR ಕಡಿಮೆ ಆದಷ್ಟು ನಮಗೆ ಒಂದು ಆದಾಯ ಜಾಸ್ತಿ ಬರ್ತದೆ. ಕೆಲವೊಂದು ಟೈಮ್ನಲ್ಲಿ ನಷ್ಟ ಇರ್ತದೆ, ಆದ್ರೂ ನಾವು ಒಟ್ಟಾರೆ ಕೈಯಿಂದ ಹಾಕುವಂತದ್ದು ಬಂಡವಾಳ ಏನೂ ಇರೋದ, ಹಂಗಾಗಿ ಈ ಒಂದು ಉದ್ಯಮನ ಮಾಡ್ತಾ ಇದ್ದೀನಿ ಸರ್.
1: ಈಗ ಗೊಬ್ಬರ ಒಂದು ಗಮನದಲ್ಲಿ ಇಟ್ಕೊಂಡು ನಿಮಗೆ ಆಸೆ ಆಯ್ತು ಕೋಳಿ ಒಂದು ಸಾಕಣೆ ಮಾಡಬೇಕು ಅನ್ಕೊಂಡು,

0: ನಾಟಿ ಕೋಳಿನ ಸಾಕಣೆ ಮಾಡಿದ್ದೀರಾ?
1: ಹೌದು ಸರ್.
0: ಈ ಒಂದು ಬೆಳೆ ಅವಧಿಯಲ್ಲಿ ಅಥವಾ ಒಂದು ಹಂಗಾಮು ಅಂತ ಹೇಳ್ತಿರೋ, ನೀವ್ ಹೆಂಗ್ ಹೇಳ್ತೀರಾ, ಕೋಳಿಗೆ ಒಂದು ಸೈಕಲ್ ಏನಿದೆ, ನೀವು ಮರಿಯನ್ನ ತಂದು ಪುನಃ ಅವ್ರಿಗೆ ಬೆಳೆದಂತಹ ಮರಿಗಳನ್ನ ವಾಪಸ್ ಕಟಾವು ಅಂತ ನೀವ್ ಹೇಳಿದ್ರಿ, ಅದನ್ನ ಕೊಡುವಂತ ಸಂದರ್ಭದ ತನಕ ನಿರ್ವಹಣೆಯಲ್ಲಿ ಏನೆಲ್ಲಾ ಅಂಶಗಳಿರುತ್ತೆ, ಏನೆಲ್ಲಾ ಅಂಶಗಳನ್ನ ನೀವು ಇಲ್ಲಿ ನಿರ್ವಹಿಸಬೇಕಾಗುತ್ತೆ
1: ಸರ್? ಕೋಳಿ ದಿನದ 24 ಗಂಟೆ ಒಳಗಾಗಿ ನಮಗೆ ಮರಿಗಳನ್ನ ತಂದು ಬಿಡ್ತಾರೆ. ಅಂದ್ರೆ ಹೆಣ್ಣು ಮರಿ ಒಂದು 35-35 ಗ್ರಾಮ್ ಇರುತ್ತೆ. ಆ ಕೋಳಿ ಮರಿಗಳನ್ನ ನಾವು ಬ್ರೂಡಿಂಗ್ ಮಾಡಿ, ಬ್ರೂಡಿಂಗ್ ನಲ್ಲಿ ಒಂದು 7 ದಿವಸ ಅದನ್ನ ಒಂದು ಹೀಟ್ ಕೊಟ್ಟು ಟೆಂಪರೇಚರ್ ಮೇಂಟೈನ್ ಮಾಡಿ ಅದರೊಳಗೇನೆ ನಾವು ಫೀಡು ಮತ್ತೆ ನೀರನ್ನ ಕೊಡಬೇಕಾಗ ಬರ್ತದೆ. ಆ ಒಂದು ಇದರಲ್ಲಿ ಒಂದು ಬೆಳಕಿಗೂ ಕೂಡ ನಾವು ಅಷ್ಟೇ ಉತ್ತೇಜನ ಕೊಡಬೇಕು. ಆಮೇಲೆ ಆ ನಂತರದಲ್ಲಿ 7 ದಿವಸ ಆದ್ಮೇಲೆ ಕಣ್ಣಿಗೆ ಔಷಧಿ ಹಾಕುವಂತ ಒಂದು ಪ್ರೋಗ್ರಾಮ್ ಇರ್ತದೆ. ಅದರೊಳಗೆ ನಾವು ಕಣ್ಣಿಗೆ ಎಲ್ಲಾ ಮರಿಗಳಿಗೂ ಕಣ್ಣಿಗೆ ಒಂದು ಯಾವ್ದಾದ್ರು ಒಂದು ಕಣ್ಣು ಕೋಳಿ ಮರಿಯ ಒಂದು ಕಣ್ಣಿಗೆ ಔಷಧಿ ಹಾಕ್ತೀವಿ. ಆಮೇಲೆ 12 ದಿವಸಕ್ಕೆ ಒಂದು ಔಷಧಿ ಹಾಕ್ತೀವಿ. ಇನ್ನು ಕೆಲವೊಂದು ಔಷಧಿಗಳನ್ನ ನೀರಿನಲ್ಲಿ ಅದನ್ನ ಕುಡಿಯಲಿಕ್ಕೆ ಬಿಡ್ತೀವಿ. ಆಮೇಲೆ 42 ದಿವಸಕ್ಕೆ ಕೋಳಿ ಮೇವು ತಿಂದು ದಪ್ಪ ಆಗ್ತದೆ. 42 ದಿವಸದ ನಂತರ ಅವರೇ ಕಂಪನಿಯವರು ಬಂದು ಅದನ್ನ ತೆಗೆದುಕೊಂಡು ಹೋಗ್ತಾರೆ. ನಾವು ತೂಕ ನೋಡಿಕೊಂಡು ಅದು ಇಷ್ಟು ತೂಕ ಬಂದಿದೆ, ನಮ್ದು FCR ಇಷ್ಟಾಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅವರು ನಮಗೆ ಹಣನ ಹಿಂದಿರುಗಿಸ್ತಾರೆ.
0: ಎರಡು ಬೆಳೆ ಮಧ್ಯ ಅವಧಿ ಎಷ್ಟು ಖಾಲಿ ಬಿಡ್ತೀರಿ?
1: ಪ್ರತಿಯೊಂದು ಬ್ಯಾಚ್ ನಲ್ಲಿ ಖಾಲಿ ಆದ್ಮೇಲೆ 20-25 ದಿವಸ ಮಧ್ಯ ಗ್ಯಾಪ್ ಬಿಡ್ತಾರೆ ಸರ್. ಆಮೇಲೆ 25 ದಿವಸದ ನಂತರ ಕೋಳಿ ತಂದು ಕೊಡ ಸರ್. 42 ದಿವಸ ನಾವು ಕೋಳಿ ಸಾಕ್ಬೇಕಾಗ್ತದೆ.
0: ಆ 25 ದಿನ ಗ್ಯಾಪ್ ಬಿಡುವಂತ ಉದ್ದೇಶ ಏನು?
1: ಆ 25 ದಿವಸ ಗ್ಯಾಪ್ ನಲ್ಲಿ ನಾವು ಪಾತ್ರೆಗಳನ್ನ ತೊಳ್ಕೊಳ್ಳೋದು, ಸಲಕರಣೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತೆ ನೆಲನ ಅಚ್ಚ ಮಾಡೋದು, ಈ ತರದ್ದು ಒಂದು ಪ್ರೊಸೆಸ್ ಇರ್ತದೆ ಸರ್. ಅದನ್ನ ನಾವು ಮಾಡಬೇಕಾದ್ರೆ ಅಷ್ಟು ದಿನ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವು ಮಧ್ಯೆ ಗ್ಯಾಪ್ ಕೊಡ್ತಾರೆ. ಮತ್ತೆ ಪುನಃ ನಾವು ಆ ಒಂದು ಇದರಲ್ಲಿ ಔಷಧಿ ಹೊಡ್ಕೊಳ್ಳೋದು ಮತ್ತೆ ಕ್ಲೀನ್ ಮೇಂಟೈನ್ ಮಾಡೋದು, ಇದು ನಮಗೆ ಅವರು ಗೈಡ್ಲೈನ್ ಕೊಡ್ತಾರೆ.
0: ಈಗ ಹಾಗಾದ್ರೆ ನಿಮಗೆ ಕೋಳಿ ಸಾಕಣೆಯಿಂದ ಗೊಬ್ಬರ ಉಳಿತಾ ಇದೆ, ಜೊತೆಗೆ ಆದಾಯ ನಿಮಗೆ ಸಹ ಇದೆ. ಹಾಗೇನೆ ನೀವು ಮೇಕೆ ಸಾಕಣೆ ಮಾಡಿದ್ರಿ, ಹೇಳ್ತಾ ಇದ್ರಿ 6 ಮೇಕೆಯಿಂದ ಪ್ರಾರಂಭ ಮಾಡಿದ್ರಿ ಅಂತ, ಇದಕ್ಕೆ ಏನು ಪ್ರೇರಣೆ, ಏನಾದರೂ ಅನುಭವ ಆಯ್ತಾ, ತರಬೇತಿ ಪಡೆದ್ರ, ಎಲ್ಲಿ ಕಲ್ತ್ರಿ?
1: ನಾನು ಮೊದಲಿಗೆ 6 ಮೇಕೆ ಇಂದ ಕಮೆಂಟ್ಸ್ ಮಾಡಿದೆ. ಸಾಕಾಣಿಕೆನಲ್ಲಿ ಒಂದು ಏನಾಯ್ತು ಅಂದ್ರೆ, ಒಂದು ಆಡು 2 ಮರಿ ಅಂತೆ 12-16 ಮರಿ ಈ ತರ ಮರಿಗಳು ಜಾಸ್ತಿ ಆಗ್ತಾ ಬಂತು. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಮತ್ತೆ ಪುನಃ ಇದೇ ಉದ್ದಿಮೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅಂದಾಜಿಂದ ಅದಕ್ಕೆ ಒಂದು ಅಟ್ಟಣಿಕೆ ಪದ್ಧತಿನಲ್ಲಿ ನಾನು ಮೇಕೆ ಸಾಕಾಣಿಕೆ ಮಾಡ್ಲಿಕ್ಕೆ ಆಸೆ ಮಾಡಿದೆ. ಅದರಂತೆ ನಾನು ಒಂದು 30-30 ಅಗಲಕ್ಕೆ ಉದ್ದಕ್ಕೆ ನಮ್ಮ ಮೇಕೆ ಕೊಟ್ಟಿಗೆ ಮಾಡ್ಕೊಂಡು ಅದರೊಳಗೆ ತಿರುಗಾಡ್ಲಿಕ್ಕೂ ಮೇವ್ಲಿಕ್ಕೂ ಜಾಗ ಮಾಡಿಕೊಂಡು ನಾವು ಇವಾಗ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಒಂದು 100-120 ತನಕ ನಮ್ಗೆ ಮೇಕೆ ಇದರಿಂದ ಇಂಪ್ರೂವ್ ಆಯ್ತು, 6-ರಿಂದನೇ. ಆ ನಂತರದಲ್ಲಿ ನಾನು ಒಂದು 50-60 ಮರಿಗಳನ್ನ ಹೊರಗಡೆ ಸೇಲ್ ಮಾಡಿದ್ದೀನಿ. ಇವಾಗ ಒಂದು 40 ಮರಿಯಷ್ಟು ಏನ ಸರ್ ಇದೆ.
0: 6-120 ಆಗ್ಬೇಕಾದ್ರೆ ಎಷ್ಟು ಸಮಯ ತಗೊಂತು?
1: 6-120 ಆಗ್ಬೇಕು ಅಂದ್ರೆ ನನಗೆ ಸಮಯ ಅಂದ್ರೆ ಒಂದು 5 ತಗೋ ಸರ್. 4 ವರ್ಷಕ್ಕೆ ನಾನು ಈ ಒಂದು ಕಟ್ಟಡ ಮಾಡಿದೆ. 4 ವರ್ಷ ಕಟ್ಟಡ ಮಾಡಾದ್ಮೇಲೆ 4 ವರ್ಷದ ನಂತರ ಇಲ್ಲಿ ನನಗೆ 120 ಜಾಗ ಸಾಕಾಯ್ತಾ ಇತ್ತು. ಅಂದ್ರೆ ಮೇವೊಂದು ಕೆಲವು ಟೈಮ್ನಲ್ಲಿ ಮೇವು ಸಾಕಾಗಿರೋದು ಅಥವಾ ಅದು ಬರ್ಡನ್ ಆಗೋದು ಏನಪ್ಪ ಅಂದ್ರೆ ಎಲ್ಲಾ ಕಡೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಮೇವು ಸಿಗೋದಿಲ್ಲ, ಆ ಟೈಮ್ನಲ್ಲಿ ನಮ್ಗೆ ಹಿಂಸೆ ಆಗ್ತಿತ್ತು. ಅದಕ್ಕೆ ನಾನೇನ್ ಮಾಡಿದೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋ, ಅದರಿಂದ ಬಂದಂತ ಆದಾಯನ ಬೇರೆ ಕಡೆ ಉಪಯೋಗಿಸ್ಕೊಳ್ಳೋಣ ಅನ್ಬಿಟ್ಟು ನಮ್ಮ ಜಮೀನಲ್ಲೇ ಒಂದು ಬೋರ್ವೆಲ್ ತೆಗೆಸೋದು ಈ ತರದಕ್ಕೆ ಉಪಯೋಗಿಸ್ಕೊಂಡು ಸರ್.
0: ಈಗ 6 ಮೇಕೆ ತಂದ್ರಿ, ಎಷ್ಟು ಕೊಟ್ಟು ತಂದಿದ್ರಿ, ಆಮೇಲೆ ಈಗ ನೀವು ಏನು ಸ್ವಲ್ಪ ಮಾರಾಟ ಮಾಡಿದೆ ಅಂತ ಹೇಳಿದ್ರಲ್ಲ, ಎಷ್ಟು ಬೆಲೆ ಸಿಕ್ತು ನಿಮಗೆ?
1: ಸರ್, ನಾನು 6 ಮೇಕೆಗೆ 40,000 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ದೊಡ್ಡ ಮೇಕೆ ಎಲ್ಲ ಮರಿ ಹಾಕುವಂತ ಸ್ಟೇಜ್ ನಲ್ಲಿತ್ತು, ಅವಾಗ ನಾನು ತಗೊಂಬಂದು ಸಾಕಿದ್ದೆ. ಆ ನಂತರದಲ್ಲಿ ಅವು 1:2 ಡಬಲ್ ಆಗಿ ಒಂದು 16 ಆಯ್ತು, 16-32 ಆಯ್ತು, 32 ಇದೇ ತರ ಮಲ್ಟಿಪ್ಲೈ ಆಗ್ತಾ ಹೋಗಿ ಬಂತು. ಹಂಗಾಗಿ ಒಂದು 90-120 ತನಕ ನಮ್ಗೆ ಮರಿ ಬಂತು. ಈ ಕೆಲವು ಸೀಸನ್ನಲ್ಲಿ, ಹಬ್ಬದ ಸೀಸನ್ನಲ್ಲಿ ನನಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಸಿಗ್ತು, ಅಂತ ಟೈಮ್ನಲ್ಲಿ ಇಷ್ಟು ಮರಿಗಳನ್ನ ಮಧ್ಯೆ ಕೊಟ್ಟಿದ್ದೀನಿ.
0: ಸರಾಸರಿ ಒಂದು ಮರಿ ಎಷ್ಟಕ್ಕೆ ಮಾರಿದ್ದೀರಿ
1: ಸರ್? 6-8,000 ಈ ರೇಂಜಲ್ಲಿ ಮಾರಿದ್ದೀನಿ ಸರ್.
0: 6-8,000 ಸಾಕಷ್ಟು ಲಾಭ ಬಂದಿದೆ.
1: ಲಾಭ ಬಂದಿದೆ ಸರ್.
0: ಈಗ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಒಂದು ಹೇಳಿದ್ರಿ, ಒಂದು ವ್ಯವಸ್ಥೆ ನೀವು ಮಾಡ್ಕೊಂಡ್ರಿ ಅಟ್ಟಣಿಗೆ ವ್ಯವಸ್ಥೆ ಅಂತ.
1: ಹೌದು ಸರ್.
0: ಇದನ್ನ ಎಲ್ಲಿ ನೋಡಿದ್ರಿ ನೀವು, ಅಥವಾ ಯಾಕೆ ಇದು ಹೇಗೆ ಪ್ರೇರಣೆ ಈ ತರ ಮಾಡ್ಕೋಬೇಕು ಅಂತ?
1: ಸರ್, ಈ ಅಟ್ಟಣಿಗೆ ಪದ್ಧತಿನಲ್ಲಿ ಮಹಾರಾಷ್ಟ್ರದಲ್ಲಿ ಒಂದ್ ಕಡೆ ನಾನು ಕೃಷಿ ಇಲಾಖೆಯಿಂದ ಟೂರ್ ಹೋಗಿದ್ದೆ, ಅಲ್ಲಿ ನೋಡಿದೆ. ಅಲ್ಲಿ ನೋಡಿದ್ರೆ ಅದೊಂದು ಸ್ವಲ್ಪ ಮಾಡರ್ನ್ ಆಗಿ ಇತ್ತು, ಆದ್ರೆ ಅದು ಇನ್ನು ಕಂಪ್ಲೀಟ್ ಆಗಿರ್ಲಿಲ್ಲ. ಮತ್ತೆ ಇಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲೇ ಬೇರೆ ಬೇರೆ ಕಡೆ ನೋಡಿದಾಗ ಈ ತರ ನಾನು ಮಾಡಬಾರ್ದ ಯಾಕೆ ಅಂತ ಅನ್ಬಿಟ್ಟು ನಾನೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ ಸರ್. ಕೆಳಗಡೆ 8 ಅಡಿ ಇದೆ.

0: ಆನಂತರದಲ್ಲಿ ಮೇಲ್ಗಡೆ 8 ಅಡಿ ಇದೆ, ಒಟ್ಟು 16 ಅಡಿ ಎತ್ತರದ ಕಟ್ಟಡ ನಿರ್ಮಾಣ ಮಾಡ್ಕೊಂಡಿದ್ದೀನಿ.
1: 16 ಅಡಿ ಎತ್ತರದ ಒಂದು ಕಟ್ಟಡ ಅನ್ನೋದಕ್ಕಿಂತ ಒಂದು ಸ್ಟ್ರಕ್ಚರ್ ಅಂತ ನಾವು ಹೇಳ್ಬೋದು. ಇದರಲ್ಲಿ 8 ಅಡಿಗೆ ನೀವು ಮರದ ಹಲಿಗೆಗಳು ಹಾಕಿದೀವಿ, ಅದೆಲ್ಲ ಅವುಗಳ ಮಧ್ಯ ಸಂಧಿ ಇದೆ, ಇಕ್ಕೆ ಬಿದ್ದೋಗೋ ತರ ಸಂಧಿ ಇದೆ. ಹಾಗಾಗಿ ಮೇಕೆಯ ಕಾಲುಗಳಲ್ಲಿ ಸಿಕ್ಕಾಕೊಳ್ಳುವಂತ
0: ಸಾಧ್ಯತೆ ಕಮ್ಮಿ,
1: ಅವು ಸುಲಭವಾಗಿ ಓಡಾಡಬಹುದು. ಆದ್ರೆ ಹಿಕ್ಕೆ ಈ ತರದೆಲ್ಲ ಕೆಳಗಡೆ ಬೀಳುತ್ತೆ. ಅಲ್ಲಿ ನೀವು ನಾಟಿ ಕೋಳಿಗಳನ್ನ
0: ಕೆಳಗಡೆ ನಾವು ನಾಟಿ ಕೋಳಿ ಬಿಟ್ಟಿದ್ದೀವಿ,
1: ಅಲ್ಲಿ ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ? ಅಲ್ಲಿ ಉಳಿದಂತಹ ಉಳಿಕೆ ಏನಿರುತ್ತೆ ಅದರಲ್ಲೂ ಅವುಗಳಿಗೆ ಬೇಕಾದಂತ ಆಹಾರ ಅದ್ರಲ್ಲಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶ. ಅದ್ರ ಕೆಳಗಡೆ ಅದು ಗೊಬ್ಬರನು
0: ಗೊಬ್ಬರ ಸ್ಟೋರೇಜ್ ಆಗ್ಲಿಕ್ಕೆ ಮೈನ್.
1: ಈಗ ಇಷ್ಟೆಲ್ಲ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ನೀವು ಹಾಗಾದ್ರೆ ಮುಖ್ಯವಾಗಿ ನೀವು ಪ್ರಾರಂಭದಲ್ಲೇ ಹೇಳಿದ್ರೆ ಗೊಬ್ಬರ ನಿಮ್ಮ ಮುಖ್ಯ ಆದ್ಯತೆಯಾಗಿತ್ತು.
0: ಹೌದು ಸರ್.
1: ಅದರ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಕೋಳಿ ಗೊಬ್ಬರ ಆಯ್ತು, ಇನ್ನೊಂದ್ ಕಡೆ ಈ ಮೇಕೆ ಗೊಬ್ಬರ ಆಯ್ತು. ಇವೆಲ್ಲವನ್ನ ನಿಮ್ಮ ಭೂಮಿಯಲ್ಲಿ ಬಳಕೆ ಮಾಡ್ತಾ ಇದ್ದೀರಿ ಕೇಳಿ, ನಿಮ್ಮ ಭೂ ಪ್ರದೇಶದಲ್ಲಿ ಎಷ್ಟು ಮಟ್ಟಿಗೆ ನೀವು ರಾಸಾಯನಿಕಗಳನ್ನ ಬಳಸದ ನಿಲ್ಲಿಸಿದೀರಾ, ಅಥವಾ ಯಾವ ತರ ಇದೆ ಭೂಮಿಯ ಪರಿಸ್ಥಿತಿ, ಇಷ್ಟು ವರ್ಷಗಳಲ್ಲಿ ಏನ್ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀರಾ ಮೂರ್ತಿಯವರೇ?
0: ಸರ್, ಇವಾಗ ನಾನು ಗೊಬ್ಬರದ ವಿಚಾರಕ್ಕೆ ಕೋಳಿ ಫಾರಂ ಮಾಡ್ತ, ಗೊಬ್ಬರದ ಒಂದು ಹೊಂದಾಣಿಕೆ ಯಾವ ರೀತಿ ಇದೆ ಅಂದ್ರೆ, ಯಾವುದೇ ಗೊಬ್ಬರ ನಮ್ಮ ಭೂಮಿಗೆ ಹಾಕ್ಬೇಕಂದ್ರೆ ಹೊರಗಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತರಬೇಕಾಗ್ತದೆ. ನಮ್ಮ ಜಮೀನಿನಲ್ಲೇ ಅದೊಂದು ಪ್ರತಿಯೊಂದು ಸಿಗೋದಾದ್ರೆ ನಮ್ಗೆ ಟ್ರಾನ್ಸಿಂಗ್ ಕಡಿಮೆ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಮೊದಲಿಗೆ ಕೋಳಿ ಫಾರಂ ಮಾಡಿದೆ. ಕೋಳಿ ಫಾರಂ ಮಾಡಿದಾಗ ನನಗೆ ಸಾಕಷ್ಟು ಗೊಬ್ಬರ ಬಂತು, ಇದರಿಂದ ನಾವು ಸಾವಯವ ಕೃಷಿ ಮಾಡಲಿಕ್ಕೆ ಒತ್ತು ಕೊಡ್ತು. ಸಾವಯವ ಕೃಷಿ ಮಾಡ್ತಾ ಮಾಡಬಂದು ಈ ಪ್ರಾಣಿಗಳನ್ನ ಸಾಕಿದ್ರೆ ಪ್ರಾಣಿಗಳಿಂದಲೂ ಕೂಡ ಬರುವಂತ ತ್ಯಾಜ್ಯ ನನ್ನ ಹೊಲ ಜಮೀನಿಗೆ ಆಗಿದ್ರೆ ಅದರಿಂದ ಫಲವತ್ತಾಗುತ್ತೆ ಭೂಮಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ರೀತಿನಲ್ಲಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ದಿನ ನನಗೆ ಪ್ರಾಣಿಗಳಿಂದ ಒಂದಷ್ಟು ಗೊಬ್ಬರ ಅಂತೂ ಸಿಗ್ತಾನೆ ಇರ್ತದೆ. ನಾವು ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂದ್ರೆ ಭೂಮಿಗೆ ನೇರವಾಗಿ ಹಾಕಬೇಕು, ಮತ್ತೆ ಪುನಃ ನೇರವಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನಮ್ಮ ಜಮೀನಿನಲ್ಲಿ ಕಳೆಗಳು ಕಡಿಮೆ ಇರ್ತದೆ, ಭೂಮಿ ಯಾವಾಗಲೂ ಹಸಿರಾಗಿರ್ತದೆ, ಭೂಮಿ ನೀರನ್ನ ಗ್ರಹಿಸುವಂತದ್ದು ಅಥವಾ ನೀರು ಬೇಕು ಅನ್ನೋದಂತದ್ದು ಕಮ್ಮಿ ಮಾಡುತ್ತೆ. ಈ ತಿಕ್ಕೊಂದಲ್ಲಿ ಪ್ರತಿ ಸಾರಿ ನಾನು ಪ್ರತಿ ತಿಂಗಳಿಗೊಂದ್ಸಾರಿ ಅಥವಾ 2 ತಿಂಗಳಿಗೊಂದ್ಸಾರಿ ಗೊಬ್ಬರನ ಭೂಮಿಗೆ ಸೇರಿಸ್ತಾ ಇರ್ತೀನಿ, ಭೂಮಿನ ಉಳುಮೆ ಮಾಡ್ತಾ ಇರ್ತೀನಿ. ಭೂಮಿ ಉಳುಮೆ ಮಾಡೋದ್ರಿಂದ ನಮಗೂ ಒಂದ್ ಸ್ವಲ್ಪ ವ್ಯಾಯಾಮ ಆಗುತ್ತೆ. ಈ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸರ್.
1: ಒಂದ್ ಒಳ್ಳೆ ಮಾತು ಹೇಳಿದ್ರಿ, ನಿಮ್ಗೆ ಹೆಚ್ಚು ಕಡಿಮೆ ದಿನಾಂಗಲೂ ನಿಮ್ಗೆ ಕಾಸು ಬರ್ತಾ ಇರುತ್ತೆ ಅಂತ.
0: ಹೌದು ಸರ್.
1: ಸುಮ್ಮನೆ ಒಂದ್ಸಲ ಕುತೂಹಲಕ್ಕ ಕೇಳ್ತೀನಿ,
0: ಹೇಳಿ ಸರ್.
1: ಅದರಲ್ಲೆಲ್ಲ ನಿಮ್ಗೆ ಕಾಸು ಬರುತ್ತೆ? ಒಂದು ಕೋಳಿ
0: ಸರ್, ನಾಟಿ ಕೋಳಿನಲ್ಲಿ 40 ದಿವಸಕ್ಕೊಂದ್ಸಾರಿ ನಮ್ಗೆ ಕೋಳಿಯಿಂದ ಒಂದಷ್ಟು ದುಡ್ಡು ಬರುತ್ತೆ. ಒಂದಷ್ಟು ದುಡ್ಡು ಅಂದ್ರೆ ನಾವು ಪ್ರತಿದಿನ 1,000 ರೂಪಾಯಿ ಸಂಪಾದನೆ ಮಾಡುವ ದುಡ್ಡು ಬರುತ್ತೆ. ಆ ಜೊತೆಗೆ ಈ ಒಂದು 20 ದಿವಸ ಗ್ಯಾಪ್ ಇರ್ತದೆ. ಅಷ್ಟು ಬಿಟ್ರೆ ಪುನಃ ನಾಟಿ ಕೋಳಿನಲ್ಲಿ ಪ್ರತಿದಿನ ಒಂದು 20-25 ದಿವಸ 25 ಮೊಟ್ಟೆ ಸಿಗುತ್ತೆ. ನಮ್ಮ ನಾಟಿ ಕೋಳಿ ಮೊಟ್ಟೆಗೆ ಬೇಡಿಕೆ ಇರೋದ್ರಿಂದ 10 ರೂಪಾಯಿಗೆ ಒಂದು ಮೊಟ್ಟೆ ಕೊಡ್ತೀವಿ, ಡೈಲಿ ಒಂದು 200 ರೂಪಾಯಿ ಆದಾಯ ಅದರಿಂದ ಬರ್ತದೆ.
1: ಬಾತ್ಕೋಳಿ,
0: ಬಾತ್ಕೋಳಿನಲ್ಲಿ ಬಂದು ಸರ್ 20 ರೂಪಾಯಿ ಒಂದು ಮೊಟ್ಟೆಗೆ. ಅದು ಮೊಟ್ಟೆ ಒಡಿಸೋರು ಕೆಲವರು ಮಾತ್ರ ಬಂದು ತಗೊಂಡೋಗ್ತಾರೆ, ಅದಕ್ಕೆ ಫುಲ್ ಡಿಮ್ಯಾಂಡ್ ಇಲ್ಲ. ಜೊತೆ ನನ್ನ ಹತ್ರ ಅಷ್ಟು ಏರಳವಾಗಿ ಮೊಟ್ಟೆನೂ ಇಲ್ಲ. ಬಾತ್ಕೋಳಿನ ಸುಮ್ಮನೆ ಫ್ಯಾನ್ಸಿಗೆ ಸಾಕೊಂಡಿದ್ದೀನಿ ಸರ್.
1: ತಿಂಗಳಿಗೆ ಅದರಿಂದ ಒಂದಿಷ್ಟು ದುಡ್ಡು ಬರುತ್ತೆ.
0: ಒಂದಷ್ಟು ದುಡ್ಡು ಬರುತ್ತೆ ಸರ್, ಬರುತ್ತೆ ಅನ್ನೋದನ್ನ ನಾನು ಹೆಚ್ಚಿಗೆ ಆಸೆ ಇಟ್ಕೊಂಡಿಲ್ಲ. ಅವಾಗ ಬರುತ್ತೆ, ಅವಾಗ ಬರುತ್ತೆ, ತೊಂದರೆ ಇಲ್ಲ. ಇನ್ನು ಬೇರೆ ಹಣ್ಣು ಹಂಪಲು ಅಂದ್ರೆ ಪ್ರತಿಯೊಂದು ಇದೆ, ಹಲಸು, ಮಾವು, ಸೀಬೆ, ಇವೆಲ್ಲ ಸೀಸನ್ ಕ್ರಾಪ್. ಜೊತೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಲಿಕ್ಕೂ, ಸ್ನೇಹಿತೆ ನೆಂಟರಿಗೆ ಕೊಡ್ಲಿಕ್ಕೂ ಅನುಕೂಲ ಆಗ್ತದೆ. ಮತ್ತೆ ಎರಳೆಕಾಯಿ ಇದೆ, ನಿಂಬೆಕಾಯಿ ಇದೆ, ಮತ್ತೆ ಕರಿಬೇವು ಇದೆ, ಇದೆಲ್ಲ ಮನ ಬಳಕೆಗೂ ಕೂಡ ಬೇಕು, ಪ್ರತಿದಿನ ಬೇಕು. ಇಂಥದ್ದು ಕೂಡ ನಾವು ಉಪಯೋಗಿಸ್ಕೊಂಡು ಇದು ಮಾಡ್ತೀವಿ. ಮತ್ತೆ ಪುನಃ ಇನ್ನು ಕಾಳು ಕಡ್ಡಿ, ತಡಗುಣಿ, ಅಲಸಂದೆ, ಈ ತರ ಕಾಳುಗಳನ್ನೂ ಹಾಕೊಂತೀವಿ. ಮತ್ತೆ ಮನೆಗೂ ಆಗುತ್ತೆ, ಮೇವಿಗೂ ಆಗುತ್ತೆ, ಎರಡೂ ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಮಾರಾಟ ಒಂದೇ ನಮ್ಮ ಒಂದು ಇತರ ದೃಷ್ಟಿ ಅಲ್ಲ. ನಾವು ಯಾಕೆಂದ್ರೆ ನಾವು ಒಳ್ಳೆ ಸಾವಯವ ಪದಾರ್ಥಗಳನ್ನ ತಿನ್ನಬೇಕು ಅನ್ನೋದು ಒಂದು ದೃಷ್ಟಿಕೋನದಲ್ಲಿ ನಾವು ಈ ರೀತಿ ಬೆಳೆ ಮಾಡಿಕೊಂಡು ನಾವೇ ಉಪಯೋಗಿಸ್ತಾ ಇದ್ದೀವಿ, ಜೊತೆಗೆ ಸ್ನೇಹಿತರು ಕೊಡ್ತಾ ಇದ್ದೀವಿ.
1: ನಾಗರಾಜ್ ಮೂರ್ತಿ ಅವರ, ಈಗ ಸಮಗ್ರ ಕೃಷಿಯಲ್ಲಿ ಒಂದು ಆರ್ಥಿಕವಾಗಿ ಅನುಕೂಲ ಮಾಡಿಕೊಡುವಂತದ್ದು ಅರಣ್ಯ ಕೃಷಿ ಸಹ. ನಿಮ್ಮ ಭೂಮಿಯಲ್ಲೂ
0: ಫಿಕ್ಸ್ ಡೆಪಾಸಿಟ್ ಇದ್ದಂಗೆ,
1: ನಿಮ್ಮ ಭೂಮಿಯಲ್ಲೂ ನೀವು 1,000 ಹೆಬ್ಬೇವು ಹಾಗೆ ಸಿಲ್ವರ್ ಓಕ್ ಮರಗಳನ್ನ ನಿಗದಿತವಾದ ಒಂದು ಅಂತರದಲ್ಲಿ ನೆಟ್ಟಿದ್ದೀರಿ. ಅವುಗಳ ಮಧ್ಯೆ ನೀವೇ ಹೇಳಿದ ಹಾಗೆ ತೋಟದ ಬೆಳೆಗಳನ್ನು ಹಾಕಿದ್ದೀರಿ. ನಿಮ್ಮ ರಾಸುಗಳಿಗೆ ಪ್ರಾಣಿಗಳಿಗೆ ಬೇಕಾದಂತಹ ಮೇವು ಸಹ ಹೇಳಿ. ಈ ಅರಣ್ಯ ಕೃಷಿಯ ಬಗ್ಗೆ ನಿಮಗೆ ಯಾವ ರೀತಿ ಮಾಹಿತಿ ಇತ್ತು, ಏನ್ ಒಂದು ನಿರೀಕ್ಷೆ ಇದೆ, ಯಾವ ತರ ಮಾಡಿದೀರಿ ಹೇಳಿ.
0: ಅರಣ್ಯ ಕೃಷಿ ಬಗ್ಗೆ ನಮ್ಗೇನು ಒತ್ತಾಸೆ ಇರಲಿಲ್ಲ, ಬೇರೆ ಎಲ್ಲ ತೋಟಗಾರಿಕೆ ಬೆಳೆ, ತೆಂಗು, ಮಾವು, ಸೀಬೆ ಈ ತರದ್ ಹಾಕೊಂಡಿದ್ವಿ. ಅರಣ್ಯ ಕೃಷಿನಲ್ಲಿ 1 ರೂಪಾಯಿಗೆ ಒಂದು ಗಿಡ ಕೊಡೋದು, ಮತ್ತೆ ಪುನಃ ಅದು ನಿಮ್ಗೆ ರೀಫಂಡ್ ಆಗೋದು ವರ್ಷ ವರ್ಷ. ಒಂದು 10 ರೂಪಾಯಿ ಒಂದು ಗಿಡಕ್ಕೆ ನೀವು ಬೆಳೆದ್ರೆ, ನಿರ್ವಹಣೆ ಮಾಡಿದ್ರೆ 10 ರೂಪಾಯಿ ಪ್ರೋತ್ಸಾಹನ ಸಿಗುತ್ತೆ ಅನ್ನೋದು ಒಂದು ಹೇಳಿದ್ರು. ಆ ನಂತರದಲ್ಲಿ ಬರ್ತಾ ಬರ್ತಾ ನಮ್ಗೆ ಲೇಬರ್ದು ಕೊರತೆ ಆಗ್ತಾ ಬರ್ತದೆ, ಮುಂದೆ ಈ ಒಂದು ವಿಚಾರಣೆ ಸರಿ, ಮತ್ತು ಪುನಃ ನಮ್ಮ ಲೇಬರ್ ಜೊತೆಗೆ

0: ನಮ್ಮ ಭೂಮಿ ಬರಡಾಗುತ್ತಲ್ಲ, ಪ್ರತಿದಿನ ನಾವು ನೀರು ಕೊಟ್ಟು ಕೊಟ್ಟು ಭೂಮಿನ ಬೆಳೆದ್ರೆ ಮತ್ತೆ ನಂತರದಲ್ಲಿ ನಮ್ಮ ಮಕ್ಕಳ ಕಾಲಕ್ಕೆ ಇಲ್ಲಿ ಹೋಗುತ್ತೆ ಅಂದ್ಬಿಟ್ಟು ಈ ಮರ ನಿರ್ವಹಣೆ ಮಾಡಿದ್ರೆ ಒಂದು ಸ್ವಲ್ಪ ತೋಟನೂ ಬೆಳೆಯುತ್ತೆ, ಹಸಿರಾಗೂ ಇರುತ್ತೆ, ಮುಂದಿನ ಒಂದು ಇದೇ ಫಿಕ್ಸೆಡ್ ಡೆಪಾಸಿಟ್ ಮಾಡ್ದಂಗೆ ಇರುತ್ತೆ ಅಂದ್ಬಿಟ್ಟು ಎಲ್ಲಾ ಜಾತಿ ಗಿಡಗಳನ್ನ ಹಾಕಿದ್ದೀನಿ ಸರ್.
1: ಸಾವಿರ ತೇಗ ಇದೆ?
0: ಹೌದು ಸರ್, 1000 ತೇಗ ಇದೆ, 1000 ಸಿಲ್ವರ್ ಇದೆ, 1000ಕ್ಕಿಂತಲೂ ಹೆಚ್ಚಾಗಿ ಎಬ್ಬೇವು ಇದೆ.
1: ಹೇಳಿ, ಯಾವ ಅಂತರದಲ್ಲಿ ನೀವು ಹಾಕಿದೀರಾ?
0: ಸರ್, ನಾನು 8 ಅಡಿ ಅಂತರದಲ್ಲಿ ಸಾಲಿನ ಸಾಲಿಗೆ 8 ಅಡಿ ಹತ್ರ ಇದೆ. ಆ ಮಧ್ಯೆ ನಾನು ನೇಪೇರ್ ಹುಲ್ಲು ಕೂಡ ಹಾಕೊಂಡಿದ್ದೀನಿ. ಈ ಕೆಲವು ವರ್ಷಗಳ ತನಕ ನೆರಳು ಬಾರ್ದಿರುತ್ತಲ್ಲ ಅದು ಹುಲ್ಲು ಕೂಡ ಬರ್ತದೆ ನಮಗೆ, ಹಂಗಾಗಿ ಅದು ಜಮೀನಿನಲ್ಲಿ ಹುಲ್ಲು ಹಾಕೊಂಡಿರೋ ದೃಷ್ಟಿಯಲ್ಲಿ ಹುಲ್ಲನ್ನು ಕೂಡ ಉಳುಮೆ ಮಾಡಬೇಕಾಗ್ತದೆ. ಆವಾಗ ಗೊಬ್ಬರ ಗಿಬ್ಬರ ಸೇರಿಸ್ಕೊಂಡು ಮತ್ತು ಮರ ಬೇಗ ಬೆಳೆಯಲಿಕ್ಕೂ ಕೂಡ ಅನುವು ಮಾಡಿಕೊಂಡು ಈ ಬೆಳೆ ಬೆಳೀತಾ ಇದ್ದೀನಿ ಸರ್.
1: ನೀವೇ ಹೇಳಿದ ಹಾಗೆ ಒಂದು ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಇಟ್ಬಿಟ್ಟಿದ್ರ?
0: ಖಂಡಿತ ಸರ್, ಇನ್ ಫ್ಯೂಚರ್ಗೆ ಬೇಕಂತ ಅಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ಏನ್ ಮಾಡಿದರು ಅನ್ನೋ ಒಂದು ಪ್ರಶ್ನೆ ಬರಬಾರ್ದು. ಅವ್ರು ಯಾವತ್ತಾದ್ರೂ ಇನ್ನು 10 ವರ್ಷಕ್ಕೆ ಕುಯಿಸ್ಕೊಂಡ್ರು ಒಂದು ಮರದಿಂದ ಒಂದು ಕನಿಷ್ಠ ಅಂದ್ರೆ ಒಂದು 5,000-10,000 ಬಂದ್ರು ಅದನ್ನೇ ಅವ್ರಿಗೆ ಒಂದು ಜೀವನಾಧಾರಕ್ಕೆ ಆಗ್ಬೋದೇನೋ ಅನ್ನೋ ಒಂದು ದೃಷ್ಟಿಕೋನ ಇದೆ ಸರ್.
1: ಒಳ್ಳೇದು ನಾಗರಾಜ್ ಮೂರ್ತಿ ಅವರು, ಸರಿಯಾಗಿದೆ ನಿಮ್ಮ ಒಂದು ಆಲೋಚನೆ. ಮೇಕೆ ಸಾಕಣೆಗೆ ಸಂಬಂಧಪಟ್ಟ ಹಾಗೆ ಅದನ್ನ ಲಾಭದಾಯಕವಾಗಿ ಮಾಡ್ಕೊಳ್ಬೇಕಾದ್ರೆ ನೀವು ಮಾಡ್ಕೊಂಡಿರೋ ಒಂದು ವ್ಯವಸ್ಥೆ ಆಗ್ಬೋದು, ಜೊತೆಗೆ ಪಾಲನೆ ಪೋಷಣೆ ಸಮಯ ಸಮಯಕ್ಕೆ ಅವುಗಳಿಗೆ ಬೇಕಾದಂತಹ ಆರೋಗ್ಯ ಕಾಪಾಡೋದಕ್ಕೆ ಲಸಿಕೆ ಆಗ್ಬೋದು ಅಥವಾ ಇನ್ನಿತರ ಔಷಧ ಉಪಚಾರ ಅವುಗಳು ಮರಿಯಾಕೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಇದನ್ನೆಲ್ಲ ಏನಾದ್ರೂ ತರಬೇತಿ ಪಡೆದ್ರ ಅಥವಾ ಅನುಭವದಿಂದಾನೇ ಮಾಡ್ಕೊಂಡು ಬರ್ತಾ ಇದ್ರೆ ಹೇಗೆ ಒಂದು ವರ್ಷ ಇಡೀ ಅವುಗಳ ನಿರ್ವಹಣೆ ಮಾಡ್ತೀರಿ?
0: ಸರ್, ಮೊದಲಿಗೆ ನಾವು ಸಂಕಟ ಅನುಭವದಿಂದಾನೇ ಮಾಡಿದ್ವಿ, ಆ ನಂತರದಲ್ಲಿ ಲಸಿಕೆ ಅನ್ನೋ ಒಂದು ದೃಷ್ಟಿನಲ್ಲಿ ಹೇಳ್ತಾ ಇದ್ದೀರ ನೀವು. ಈ ಲಸಿಕೆ ಹಾಕೋದು ಒಂದು ಅದಕ್ಕೆ ಬೇಕಾಗ್ತದೆ ಸೆನ್ಸ್, ಕೆಲವೊಂದು ಜಂತುಗಾಗಲಿ ಅಥವಾ ಮರಿ ಡೆವಲಪ್ಮೆಂಟ್ಗಾಗಲಿ ಈ ಥರದ್ದೆಲ್ಲ ಮಾಡಬೇಕಾಗಿ ಬರ್ತದೆ. ಆದರೆ ನಾವು ಇಲ್ಲಿ ಜಂತು ಒಂದು ಉಪಯೋಗಿಸ್ತೀವಿ, ಬೇರೆ ಆದರೆ ಡೆವಲಪ್ಮೆಂಟ್ಗೆ ಯಾವುದೇ ರೀತಿ ಆಸ್ಪದನೆ ಕೊಡ್ತಾ ಇಲ್ಲ, ಯಾಕೆಂದರೆ ಇವೆಲ್ಲ ನಾಟಿ ತಳಿ ನಮ್ಮ ಹತ್ರ ಇರೋದು, ಅದರಿಂದ ಹಣ ಮಾಡಬೇಕು ಅನ್ನೋದು ದೃಷ್ಟಿಕೋನ ಅಲ್ಲ, ಬರೀ ಡಬಲ್ ಮಾಡಬೇಕು ಅನ್ನೋದು ಒಂದು ಇದು ಆಸೆ ನಮ್ದಲ್ಲಿ. ಏನಪ್ಪಾ ಅಂದರೆ ನಾಟಿ ಕೋಳಿನಲ್ಲಿ ಯಾವ ರೀತಿ ಬರ್ತದೆ ಅದೇ ಥರ ನಾಟಿ ಆಡುಗಳಲ್ಲಿ ನಿರ್ವಹಣೆ ವೆಚ್ಚ ಕಡಿಮೆ ಇರ್ತದೆ, ಮೇವು ಒಂದು ಮೇಯ್ನ್ ಬೇಕಾಗ್ತದೆ.
1: ಇದನ್ನ ನೀವು ಮರಿಯಾಗಿ ಅದನ್ನ ಕೊಟ್ಬಿಡ್ತೀರಾ ಅಥವಾ ಬೆಳೆಸಿ ಅದನ್ನ ಕೊಡ್ತೀರಾ?
0: ಕೆಲವೊಂದು ಕೊಡ್ತೀವಿ, ಅದು ಅವರೇ ಆಗ ಆಸೆ ಪಟ್ಟಾಗ ಮಾತ್ರ, ಇನ್ನೊಂದು ಕೆಲವೆಲ್ಲ ಬೆಳವಣಿಗೆ ಮಾಡಿನೆ ಅದು ತೂಕದ ಲೆಕ್ಕದಲ್ಲಿ ಕೊಟ್ಬಿಡ್ತೀವಿ ಸರ್. ಪ್ರತಿ ತೂಕಕ್ಕೆ, ಕೆಜಿ ತೂಕಕ್ಕೆ 200-300 ರೂಪಾಯಿ ಮರಿಗಳೇ ನಿಗದಿ ಮಾಡಿ ಕೊಡ್ತೀವಿ ಸರ್, ಇಲ್ಲೇ ಬಂದು ತಗೊಂಡೋಗ್ತಾರೆ.
1: ಈಗ ಕೋಳಿದಂತೂ ನೀವು ಹೇಳಿದ್ರಿ, ಅಲ್ಲಿ ಎಲ್ಲ ಯಾವ ರೀತಿ ಅದರಲ್ಲಿ ಲಾಭ ಇದೆ, ಅದನ್ನ ಮರಿ ತಂದು ಬೆಳೆಸೋ ತಡೆ ಇಷ್ಟ ಆಗುತ್ತೆ, FCR ಆಧಾರದ ಮೇಲೆ ನಮಗೆ ಹಣ ಸಿಗುತ್ತೆ ಅಂತ. ಈ ಮೇಕೆ ಸಾಕಣೆಯಲ್ಲಿ ಆರ್ಥಿಕತೆ ಏನು, ನಿಮ್ಮ ಎಕನಾಮಿಕ್ಸ್ ಏನು ಹೇಳುತ್ತೆ? ಯಾಕಂದ್ರೆ ನೀವು ಕಾಮರ್ಸ್ ಓದೋರು, ಪ್ರತಿಯೊಂದು ಲೆಕ್ಕ ಇಡಲೇಬೇಕಾಗುತ್ತೆ. ಮೇಕೆ ಸಾಕಾಣಿಕೆ ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ಹೇಳಿ.
0: ನೀವೊಂದು ಒಳ್ಳೆ ವಿಚಾರ ಹೇಳಿದ್ರಿ ಸರ್, ಕಾಮರ್ಸ್ ಓದಿದೀರಾ ಅಂತ. ಬಟ್ ನನಗೇನಪ್ಪ ಅಂದ್ರೆ ಕಾಮರ್ಸ್ ಓದಿರೋದ್ರಿಂದ ಒಂದೇ ಒಂದು ಆಗಿದ್ದು ಡೈರಿ ಮೇಂಟೈನ್ ಮಾಡೋದು, ಪ್ರತಿದಿನದ ಡೈರಿ ಮೇಂಟೈನ್ ಮಾಡ್ತೀನಿ. ಲಾಭ ನಷ್ಟ ಇದ್ದದ್ದೇ ಎರಡರಲ್ಲೂ ಇರ್ತದೆ. ಬಟ್ ನಾನು ಏನಂದ್ರೆ ಆಡುಗಳಿಗೆ ಹೆಚ್ಚಿಗೆ ಒತ್ತು ಕೊಡು, ಖರ್ಚು ಮಾಡಿ ಅದನ್ನು ಸಾಕ್ತಾ ಇಲ್ಲ. ಅಟ್ಟಣಿಗೆ ಪದ್ಧತಿ ಮಾಡಿ ಖರ್ಚು ಮಾಡಿದ್ದೀನಿ, ಆದರೆ ರಿಟರ್ನ್ಸ್ ಬರುವಂಥದ್ದಕ್ಕೆ ನಾನೇನು ಅಷ್ಟಾಗಿ ಭಯಪಡುವಂಥ ವಿಚಾರ ಏನಲ್ಲ. ಯಾಕೆಂದರೆ ಮರಿಗೆ ಮರಿ ಆಗ್ತವೆ, ಸ್ವಲ್ಪ ಒಳ್ಳೆ ವಾತಾವರಣದಲ್ಲಿ ಬೆಳೆಯುತ್ತೆ, ಇದರಿಂದ ಯಾವತ್ತಾದರೂ ನಮಗೆ ದುಡ್ಡು ರಿಟರ್ನ್ ಬರುತ್ತೆ ಅನ್ನೋದು ಒಂದು ಧೈರ್ಯ ಇದೆ.
1: ಅಟ್ಟಣಿಗೆ ಪದ್ಧತಿಯಿಂದ ಏನೆಲ್ಲ ಅನುಕೂಲತೆಗಳು ಆಗಿದೆ ಅಂತ ನಮ್ಮ ಅಭಿಪ್ರಾಯ?
0: ಸರ್, ಅಟ್ಟಣಿಗೆ ಪದ್ಧತಿಯಿಂದ ಕಸ ಗುಡಿಸೋದು ಒಂದು ಗೋಜಲಿರಲ್ಲ, ಮೇವನ ಹಾಕೋದಕ್ಕೆ ತುಂಬ ತೊಂದರೆ ಆಗಲ್ಲ, ಮೇವನ ಎನಿ ಟೈಮ್ ಯಾವ ಗಳಿಗೆಲ್ಲಾದರೂ ಬೇಕಾದ್ರೆ ಹಾಕ್ಬೋದು. ಅದಕ್ಕೆ ಬಾಕ್ಸ್ಗಳು ಮಾಡ್ಕೊಂಡಿದ್ದೀವಿ, ಆ ಬಾಕ್ಸ್ನಲ್ಲಿ ನಾವು ಮೇವು ಕಟ್ ಮಾಡಿರ್ತೀವಿ, ಅದನ್ನ ಹಾಕಿದ್ರೆ ಸಾಕು, ಕಾಳು ಕಡ್ಡಿ ಏನಿರ್ತದೆ ಅದನ್ನ ಹಾಕಿದ್ರೆ ಸಾಕು, ನಾವು ಇಂಥದ್ದೇ ಇಷ್ಟೇ ಹಾಕ್ಬೇಕು ಅನ್ನೋದೊಂದು ಇದು ಇಟ್ಕೊಂಡಿಲ್ಲ. 3 ಟೈಮ್ ಫೀಡ್ ಮಾಡಬೇಕು ಅನ್ನೋದು ಅಷ್ಟೇ ದೃಷ್ಟಿಕೋನದಲ್ಲಿ, 3 ಟೈಮ್ನೂ ಬೇರೆ ಬೇರೆ ಥರ ಚಂಬೆ ಸೊಪ್ಪು ಆಗ್ಬೋದು, ಹುಲ್ಲಾಗ್ಬೋದು ಅಥವಾ ನೇಪೇರ್ ಹುಲ್ಲಾಗ್ಬೋದು, ಕತ್ತರಿಸಿ ನಾವು ಅದನ್ನ ಕೊಡ್ತೀವಿ.
1: ನಿಮ್ಮ ಕೃಷಿ ಭೂಮಿಯಲ್ಲೇ ನೀವು ಅದನ್ನ ಪಡ್ಕೊಳ್ತೀರಿ, ಮಾಡ್ತೀವಿ.
0: ನಾವು ಆಡುಗಳಿಗಾಗುವಂತ ಮೇವನ್ನ ಪ್ರತಿಯೊಂದನ್ನು ನಮ್ಮ ಜಮೀನಿನಲ್ಲೇ ಮಾಡ್ಕೊಂಡಿದ್ದೀವಿ, 4-ಟಿಲ್ಲರ್ ಇಟ್ಕೊಂಡಿದ್ದೀವಿ ಸಾಗಾಣಿಕೆಗೆ, ಅದರೊಳಗೇನೆ ನಾವು ತಂದು ಮಡ್ಕೊಂತೀವಿ. ಮತ್ತು ಪುನಃ ಖರ್ಚು ಕಡಿಮೆ ಆಗಲಿ ಅಂತ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂತೀವಿ, ತಡಗುಣಿ ಸೊಪ್ಪು, ಜೋಳ, ಈ ತರ ಒಂದ್ ಸ್ವಲ್ಪ ಹೆಚ್ಚಿಗೆ ವಿಟಮಿನ್ ಕೊಡುವಂತದ್ದು ಅಥವಾ ಶಕ್ತಿಶಾಲಿಯಾದಂತ ಮೇವನ್ನ ಬೆಳ್ಕೊಂಡು ಡೈರೆಕ್ಟ್ ಆಗಿ ಸೈಲೇಜ್ ಏನ್ ಪದ್ಧತಿ ಏನ್ ಮಾಡಿಲ್ಲ, ನೇರವಾಗಿನ ಮೇವನ್ನ ಕೊಡ್ತಾ ಇದೀವಿ. ಯಾವ ಕಾರಣಕ್ಕೂ ಯಾವುದೇ ಕಾಲದಲ್ಲೂ ನಮಗೆ ಮೇವೊಂದು ಕೊರತೆ ಆಗಬಾರ್ದು, ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮೇವನ್ನ ಬೆಳವಣಿಗೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೀನಿ.
1: ಹೈನು ರಾಸುಗಳು ಏನಾದ್ರು ಇದೆಯಾ
0: ಸರ್? ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನನ್ನ ಹತ್ರ ಹೈನುಗಾರಿಕೆ ಅಂತ ಏನು ಇಲ್ಲ, ಬರೀ ಮೇಕೆ ಸಾಕಾಣಿಕೆ, ನಾಟಿ ಕೋಳಿ, ಈ ಕೋಳಿ ಹತ್ರ. ಯಾಕೆಂದ್ರೆ ನಮಗೆ ಕರೆಂಟನ್ನು ಒಂದು ಸಮಸ್ಯೆ ಆಯಿತು ಕಳೆದ 1 ತಿಂಗಳಿಂದ ಈಚೆಗೆ, ಆವಾಗ ನಾನೇನು ಮಾಡಿದೆ, 10 ಹಸುಗಳಿತ್ತು, ಅಷ್ಟೂ ಕೊಟ್ಬಿಟ್ಟೆ.

0: ಕಡಿಮೆ ಬೆಲೆಗೆ. ಇವಾಗ ಹೈನುಗಾರಿಕೆಗೆ ನಾನೇನು ಒತ್ತು ಕೊಟ್ಟಿಲ್ಲ.
1: ಈ ಕೋಳಿ ತ್ಯಾಜ್ಯ ಹಾಗೇನೆ ಈ ಮೇಕೆ ಮನೆ ಏನಿದೆ ಅಲ್ಲಿಯ ತ್ಯಾಜ್ಯ ಇವುಗಳನ್ನೆಲ್ಲ ಏನು ಸಂಸ್ಕರಣೆ ಮಾಡಿ ಅದನ್ನ ಮಣ್ಣಿಗೆ ಸೇರಿಸ್ತಿರೋ ಕಾಂಪೋಸ್ಟ್ ಮಾಡುವಂಥದ್ದು ಅಥವಾ ಹೇಗೆ ಮಣ್ಣಿಗೆ ಸೇರಿಸೋದಕ್ಕೆ ಮುಂಚೆ ಯಾವ ರೀತಿ ಸಂಸ್ಕರಣೆ ಆಗುತ್ತದೆ?
0: ಸರಿ, ಮೇಕೆ ಕೊಟ್ಟಿಗೆಯಲ್ಲಿ ಒಂದು ಸಾರಿ 8-10 ತಿಂಗಳ ತನಕ ಕೆಳಗಡೆ ಅಲ್ಲೇ ಸ್ಟೋರೇಜ್ ಆಗುತ್ತೆ, ಡೆಡ್ ಸ್ಟೋರೇಜ್ ಥರ. ಮತ್ತೆ ಪುನಃ 8 ತಿಂಗಳ ನಂತರ ನಾವು ಏನು ಭೂಮಿಗೆ ಬೇಕೋ ಅಷ್ಟನ್ನ ಮಾತ್ರ ತೆಗಿತೀವಿ, ಇನ್ನು ಕೆಲವೊಂದನ್ನು ಅಲ್ಲೇ ಬಿಡ್ತೀವಿ. ಮತ್ತು ಪುನಃ ಬೇಕಾದಾಗ ಬೆಳಗ್ಗೆ ಯಾವಾಗ ಬೇಕೋ ಆವಾಗ ಮಾರ್ಜಿನ್ ಬಂದಾಗ ನಾವು ಹೊಡ್ಕೊಂಡು ಅದನ್ನು ಬಳಸ್ಕೋತೀವಿ. ಇನ್ನು ಕೋಳಿ ಫಾರಮಂದು ಪ್ರತಿ ಸಾರಿ ಪ್ರತಿ ಬ್ಯಾಚ್ಗೂ ನಾವು ಯಾರಾದರೂ ಕೇಳೋರು ಇದ್ರೆ ಕೊಟ್ಬಿಡ್ತೀವಿ, ಇಲ್ಲಾಂದರೆ ಒಂದು ಕಡೆ ಸ್ಟೋರೇಜ್ ಮಾಡಿ ಅದ್ರ ಮೇಲೆ ಮಣ್ಣು ಮುಚ್ಚಿ ಶೇಖರಣೆ ಮಾಡಿ ನಂತರದಲ್ಲಿ ಉಪಯೋಗಿಸ್ತೀವಿ.
1: ಇನ್ನು ಊಟಕ್ಕಾಗಿ ಧಾನ್ಯದ ಬೆಳೆನೂ ನೀವು ಬೆಳೀತಾ ಇದ್ದೀರಿ, ಬೆಳೀತಾ ಇದ್ದೀರಿ,
0: ಭತ್ತ ರಾಗಿಯಲ್ಲಿ ಬೆಳೀತಾ ಇದ್ದೀವಿ
1: ಹೇಳಿ. ಆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಗೊಬ್ಬರದ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ಅನುಭವ?
0: ಸರ್, ಗೊಬ್ಬರದ ಪೂರೈಕೆಗೆ ಅಂದರೆ ನಾವು ಮೊದಲಿಗೆ ಒಂದು 2-3 ತಿಂಗಳು ಇರುವಾಗಲೇ ಭೂಮಿ ಉಳುಮೆ ಮಾಡಿ ಈ ಚೆಂಬೆ ಸೆಣಬು ಈ ಥರದ ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೊಂತೀವಿ. ಅದರಲ್ಲಿ ಹೆಚ್ಚುವರಿಯಾಗಿ ಬಂದಂಥದ್ದನ್ನು ನಮ್ಮ ಆಡುಗಳಿಗೆ ಉಪ್ಪಾಗಿ ಪರಿವರ್ತನೆ ಮಾಡ್ಕೊಂಡು ಅದನ್ನು ಬೆಳ್ಕೊತಾ ಇದ್ದೀವಿ. ಇನ್ನು ಅದನ್ನು ಮತ್ತೆ ಭೂಮಿಗೆ ಅಲ್ಲೇ ಬೆರೆಸಿ ನಾವು ಯಾವುದೇ ರೀತಿ ಕಾಂಪ್ಲೆಕ್ಸು DAP ಆಗಲಿ ಯೂರಿಯಾ ಆಗಲಿ ಇನ್ನೊಂದೇ ಆಗಲಿ ಯಾವುದನ್ನು ಬಳಸಲ್ಲ. ಏಕೆಂದರೆ ನಮ್ಮ ಭೂಮಿನಲ್ಲಿ ಹೆಚ್ಚಾಗಿ ತೇವಾಂಶ ಮತ್ತು ಪುನಃ ಗೊಬ್ಬರದ ಅಂಶ ಹೆಚ್ಚಾಗಿದೆ. ಹಂಗಾಗಿ ನಾವು ಯಾವುದೇ ಬೆಳೆಗೂ ಸಾವಯವ ಅಲ್ದಲೆ ಜೊತೆಗೆ ಈ ಹಸಿರೆಲೆ ಗೊಬ್ಬರ ಅಲ್ದಲೆ ಬೇರೆ ಏನೂ ಉಪಯೋಗ.
1: ಇಳುವರಿ ಪ್ರಮಾಣ ಏನಾದ್ರು ಬದಲಾವಣೆಯನ್ನ ನೀವು ಗಮನಿಸಿ?
0: ಇಳುವರಿ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ, ಏನು ಕುಂಠಿತಗೊಳ್ತಾ ಇಲ್ಲ. ಯಾಕೆಂದ್ರೆ ನಾವು ಇವಾಗ ಕಳೆದ ವರ್ಷದಿಂದ ನಾನು ಇದು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಾವಯವ ಕೃಷಿನಲ್ಲಿ. ಭೂಮಿನಲ್ಲಿ ಯಾವತ್ತೂ ಹಸಿರಿದೆ, ನಮ್ಮ ಭೂಮಿನಲ್ಲಿ ತೇವಾಂಶ ಹಿಡಿದುಕೊಳ್ಳುವಂತ ಶಕ್ತಿನೂ ಕೂಡ ಚೆನ್ನಾಗಿದೆ.
1: ಹಾಗಾಗಿ ವರ್ಷ ವರ್ಷ ಭೂಮಿ ಉತ್ತಮ ಆಗ್ತಾ ಇದೆ, ಇಳುವರಿಯ ಒಂದು ಪ್ರಮಾಣ ಗುಣಮಟ್ಟ ಜಾಸ್ತಿ ಆಗ್ತಾ ಇದೆ ಅನ್ನೋ ನಿಮ್ಮ ಅಭಿಪ್ರಾಯ?
0: ಹೌದು ಸರ್.
1: ಇಷ್ಟೆಲ್ಲ ಹೇಳಿದ್ರಿ ನಾಗರಾಜ್ ಮೂರ್ತಿ ಅವರೇ, ನೀವಂತೂ BCOM ತನಕ ಓದಿದ್ರಿ, ಆಮೇಲೆ ಅನಿವಾರ್ಯವಾಗಿ ತಂದೆ ಮಾಡಿದಂತಹ ಕೃಷಿ ಭೂಮಿಯನ್ನು ಒಳ್ಳೆಯ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಬೇಕು, ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಬೇಕು ಅನ್ನೋ ನಿಮ್ಮ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಯಶಸ್ಸನ್ನು ಕಂಡಿದೆ, ಅನುಭವ ಸಾಕಷ್ಟು ಆಗಿದೆ. ನಿಮ್ಮ ಮಕ್ಕಳು ಏನಾದರೂ ಕೃಷಿಯನ್ನು ಮುಂದುವರಿಸ್ತೀವಿ ಅಂದರೆ ನಿಮಗೆ ಹೇಗನ್ಸುತ್ತೆ?
0: ಸರ್, ನನ್ನ ಮಕ್ಕಳು 3 ಜನ ಮಕ್ಕಳು, ನನಗೆ 2 ಗಂಡು ಮಕ್ಕಳು, ಒಬ್ಳು ಹೆಣ್ಣು. ದೊಡ್ಡ ಮಗ BSc ಏಜಿಗೆ ನಾನೇ ಬಲವಂತವಾಗಿ ಸೇರಿಸಿದ್ದೆ. ಅದು ತುಂಬ ದೂರ ಇದ್ದ ಕಾರಣ ನಮ್ಮ ತಂದೆಯವ್ರಿಗೆ ಒಂದು ಸ್ವಲ್ಪ ಆರೋಗ್ಯದ ಒತ್ತಡ ಜಾಸ್ತಿ ಆಯಿತು. ಅವಾಗ ಏನು ಮಾಡಿದೆ, ನನ್ನ ತಂದೆಯವ್ರ ಇಷ್ಟಕ್ಕೆ ಸಲುವಾಗಿ ನನ್ನ ಮಗನ್ನ ಬಂದ್ಬಿಡಪ್ಪ ಅಂದೆ. ಅವ್ನು ಬಂದ, ಆ ನಂತರದಲ್ಲಿ ಬಂದ, ಅವ್ನು ಬಂದು ಅವ್ನು ಸುಮ್ಮನಿರಲಿಲ್ಲ, ನನ್ನ ಜೊತೆಗೇನೆ ಕೋಪ ಮಾಡ್ದ. ಅಷ್ಟರೊಳಗೆ ನಮ್ಮ ತಂದೆ ತೀರ್ಕೊಂಡ್ರು, ಈಗಲೂ ನನ್ನ ಜೊತೆಲೇ ಸರ್. ಮಗ ದೊಡ್ಡವನು, ಮಗಳು ಓದ್ತಾ ಇದ್ದಾಳೆ BSc, ಇನ್ನು ಮೂರನೇವನು SLC ಓದ್ತಾವನೆ. ಮಗನಿಗೆ ತುಂಬ ಆಸಕ್ತಿ ಇದೆ, ಅವನು ಓದೋದ್ರ ಜೊತೆಗೆ ಇದನ್ನು ನಿರ್ವಹಣೆ ಮಾಡ್ತಾನೆ. ಅಂದರೆ ಹಸುಗಳ ಸಾಕಾಣಿಕೆ ಮಾಡಿದ್ದ ಒಂದು 10. ಈ ಕರೆಂಟಿನ ಸಮಸ್ಯೆಯಿಂದ ಅವನು ಹಸುಗಳನ್ನ ಸ್ವಲ್ಪ ಕೈ ಬಿಟ್ಟ ಅಂತ ಹೇಳಬೇಕಾಗ್ತದೆ. ಯಾಕೆಂದರೆ ಕೆಲವು ಟೈಮ್ನಲ್ಲಿ ಅದಕ್ಕೆ ಮೈ ತೊಳೆಯೋದು ಮತ್ತು ನೆಲ ತೊಳೆಯೋದು ಮುಖ್ಯವತ್ತೆ ಜಾಸ್ತಿ ಕೊಡಬೇಕು ಅದಕ್ಕೆ. ಹಂಗಾಗಿ ಹಸುದು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಯಿತು. ಇವಾಗ ಒಂದು ಮಾರ್ಬಿಟ್ಟ, ಆದ್ರೂ ತುಂಬ ಕೋಪ ಮಾಡಿಕೊಂಡು ಜೊತೆಲೇ ಇದ್ದಾನೆ ಸರ್.
1: ಬಹಳ ಸಂತೋಷ ನಾಗರಾಜ್ ಮೂರರೇ, ಈಗ ನಿಮ್ಮೊಂದಿಗೆ ಇನ್ನಷ್ಟು ಮಾತಾಡ್ಬೋದಾಗಿತ್ತು ಅಂತ ಅನಿಸ್ತಾ ಇರ್ಬೋದು ಕಾರ್ಯಕ್ರಮ ಕೇಳ್ತಿರುವಂತಹ ನಮ್ಮ ಶ್ರೋತೃಗಳಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನಕ್ಕೆ ಕನ್ನಡದಲ್ಲಿ 3 ಸಾರಿ ಹೇಳಿ. ಸಂವಾದ ಮಾಡುವಂತಹ ಆಸಕ್ತಿ ಇರೋರು ನಿಮ್ಮೊಂದಿಗೆ ಕರೆ ಮಾಡಿ ಮಾತಾಡ್ತಾರೆ.
0: 9444826655 9444826655 9444826655
1: ನಾಗರಾಜ್ ಮೂರ್ತಿಯವರೇ, ನಮಗೊಂದು ಸಣ್ಣ ಕುತೂಹಲ. BCOM ಪದವೀಧರರು ನೀವು, ಆಮೇಲೆ ಸ್ವಲ್ಪ ದಿನ ಹಣ ಗಳಿಸ್ಬೋದು ಅನ್ನೋ ದೃಷ್ಟಿಯಿಂದ ಸಿ ಕಾಂಟ್ರಾಕ್ಟ್ ಮಾಡಿದ್ರಿ, ಈಗ ಕೃಷಿಕನಾಗಿ ನೀವು ಜೀವನ ನಡೆಸ್ತಾ ಇದ್ದೀರಿ. ಹೇಳಿ, ನಿಮಗೆ ಕೃಷಿ ಬದುಕು ನಿಮಗೆ ಏನೆಲ್ಲ ಕೊಟ್ಟಿದೆ ಅಂತ ಒಂದು ಸಲ ಜ್ಞಾಪಿಸ್ಕೊಂಡ್ರೆ ಏನ ನಿಮಗೆ ನೆನಪಿಗೆ ಬರುತ್ತೆ?
0: ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ, ಬಿಸಿಲಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು, ಮತ್ತು ಜನಗಳನ್ನ ನಂಬಿಕೊಂಡು ಕರ್ಕೊಂಡು ಬಂದು ಕೆಲಸ ಮಾಡಿಸಿ ಅದರಿಂದ ಸಂಪಾದನೆ ಮಾಡಬೇಕು. ಇದೆಲ್ಲ ಒಂದು ಸ್ವಲ್ಪ ಆ ಟೈಮ್ನಲ್ಲಿ ನಮಗೆ ಒಂದು ಸ್ವಲ್ಪ ಕೈ ಕೊಡ್ತಾ ಬಂತು. ಆ ನಂತರದಲ್ಲಿ ವ್ಯವಸಾಯಕ್ಕೇ ಹೆಚ್ಚಿಗೆ ಒತ್ತು ಕೊಟ್ಟೆ. ಯಾಕೆಂದರೆ ಆ ಟೈಮ್ನಲ್ಲಿ ನಾವು ಜಮೀನನ್ನ ತೆಗೆದುಕೊಂಡಿದ್ವಿ, ಅದನ್ನೇನಾದರೂ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಬಂದು ವ್ಯವಸಾಯನ ಮಾಡ್ತಾ ಇದ್ವಿ. ಜೊತೆಗೆ ವ್ಯವಸಾಯದಲ್ಲಿ ಏನಾದರೂ ಸಾಧನೆ ಮಾಡಬೇಕಲ್ಲ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಒಂದು ಬೆಳೆಗಳನ್ನೆಲ್ಲ ಅಂತರ ಬೆಳೆಗಳು, ಒಂದು ಸಮಗ್ರ ಕೃಷಿ ಪದ್ಧತಿ ಈ ಥರ ಅಳವಡಿಸ್ತ ಬರ್ತಾ ಇದ್ದಾಗ ನಮಗೆ ಕೃಷಿ ಇಲಾಖೆಯಿಂದ ಮತ್ತು ಆತ್ಮ ಯೋಜನೆ ಅಡಿಯಲ್ಲಿ ಎಲ್ಲ ಒಂದು

0: ವಿಭಾಗದಲ್ಲೂ ಶ್ರೇಷ್ಠ ಕೃಷಿಕ ಅನ್ನೋ ಒಂದು ಪ್ರಶಸ್ತಿ ಪದವಿ ಈ ತರದ್ದೆಲ್ಲ ಒಂದು ಪ್ರೋತ್ಸಾಹ ಸಿಕ್ತಾಗ ನಾವು ತುಂಬಾ ಖುಷಿ ಪಟ್ಟು ಈ ಒಂದು ವ್ಯವಸ್ಥೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್.
1: ಶ್ರೋತೃಗಳ ಇಷ್ಟೊತ್ತು ಮಳವಳ್ಳಿ ತಾಲೂಕು ಮರೆಹಳ್ಳಿಯ ಪ್ರಗತಿಪರ ಕೃಷಿಕ ಜೆ ನಾಗರಾಜ ಮೂರ್ತಿ ಅವರ ಮಾತನ್ನ ನೀವು ಕೇಳಿದಿರಿ. ಇರುವಂತಹ ಒಂದು ಭೂಮಿಯನ್ನ ಬಹಳ ವ್ಯವಸ್ಥಿತವಾಗಿ ಬಳಕೆ ಮಾಡಿಕೊಂಡು ಒಂದಕ್ಕೊಂದು ಪೂರಕವಾಗಿರುವಂತಹ ಕೋಳಿ ಸಾಕಣೆ ಆಗ್ಬೋದು, ಮೇಕೆ ಸಾಕಣೆ ಆಗ್ಬೋದು, ಜೊತೆಯಲ್ಲಿ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡೋದಕ್ಕೆ ನಾಟಿ ಕೋಳಿ ಸಾಕಣೆ ಮಾಡಿದ್ದಾರೆ, ಬಾತುಕೋಳಿ ಇದೆ, ಪ್ರಾಣಿ ಹಾಗೂ ಪಕ್ಷಿಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಜೊತೆಗೆ ಸಸ್ಯ ವೈವಿಧ್ಯ ಸಹ ಇಲ್ಲಿದೆ. ಒಂದು ಆರೋಗ್ಯಯುಕ್ತವಾದ ಒಂದು ಪರಿಸರದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಇದು ಒಂದು ಮಾದರಿ ಆಗಲಿ ಅನ್ನೋದು ನಮ್ಮ ಆಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ ನಾಗರಾಜ ಮೂರ್ತಿಯವರೇ, ಅದಕ್ಕಾಗಿ ನಮ್ಮ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು.
0: ನಮಸ್ಕಾರ ಸರ್, ಧನ್ಯವಾದಗಳು.

0: ಸ್ವಾಮಿಗಳು, ಧರ್ಮಗುರು ಪ್ರಂಜೋತಿ ಖಂಡಾಯದ ಮೂರ್ತಿ ಅಖಂಡ ಮಹಿಮ ಸ್ವರೂಪ ಅಲ್ಲ ಮಹಾಪ್ರಭು.
1: ಹೌದು,
0: ಉತ್ತರ ದೇಶದಿಂದ ಸ್ವಾಮಿಗಳು ಉತ್ತರ ದೇಶದಿಂದ ಬರಬೇಕಾದ್ರೆ
1: ನಿಜ
0: ಆ ಕಲ್ಯಾಣ ಪಟ್ಟಣದ ಒಳಗಿರ್ತಕ್ಕಂಥ ಅಚ್ಚಪ್ಪಾಜಿ ಮತ್ತು ಮಡವಳ ಮಾಚಪ್ಪ.
1: ಹೌದು,
0: ಇವರಿಬ್ಬರು ಮಕ್ಕಳು ಸಹ ದಾನವೇ ಕರ್ಕೊಂಡು ಸಕ್ಕರೆ ಪಟ್ಟಣದ ಹಿರಿಗುರು ಬಸಪ್ಪಾಜಿ ಒಡೆಯರ ಮಕ್ಕಳಂತ ಹೌಳಿ ಮಕ್ಕ ಅವರಿಬ್ಬರು ಮಕ್ಕಳು ಸಹ ಧಾರವಾಗಿ ಕರ್ಕೊಂಡು
1: ಹೌದು
0: ಲೋಕಕ್ಕೆ ದೊಡ್ಡಲಾದ ಜಗನ್ಮಾತೆ ದೊಡ್ಡಮ್ಮ ತಾಯಿ ಮೈಸೂರು ಮನಸ್ಥಾನದಿಂದ ಪಡ್ಕೊಂಡಂತ ಜಗನ್ಮಾತೆ ದೊಡ್ಡಮ್ಮ ತಾಯಿನೂ ಸಹ ದತ್ತುವಾಗಿ ಧಾರವಾಗಿ ಕರ್ಕೊಂಡು ಹಿರಿಯ ಗಾಡನಮ್ಮ ಆಳದಂತ 7 ವರ್ಷದ ಹುಡುಗಿ ಚಿನ್ನಮ್ಮ
1: ಅವಳೇ
0: ಅವಳೆ ಲೋಕಕ್ಕೆ ಚೆನ್ನಾಜಮ್ಮ
1: ಜಗತ್ತಿಕ್ಕೆ
0: ಚೆನ್ನಾಜಮ್ಮ ಹಾ ಚೆನ್ನಾಜಮ್ಮನು ಸಹ ದತ್ತುವಾಗಿ ಧಾರವಾಗಿ ಕರ್ಕೊಂಡು
1: ಹೌದು
0: ಸ್ವಾಮಿಗಳು ಉತ್ತರ ದೇಶದಿಂದ ಬಂದಿರುವರಂತೆ.
1: ನಿಜ,
0: ಈ ಮಕ್ಕಳನ್ನ ನಾನು ಉತ್ತರ ದೇಶದಿಂದ ಕರ್ಕ ಬಂದದಾಯ್ತಲ್ಲ.
1: ನಿಜ,
0: ಈ ಮಕ್ಕಳನ್ನ
1: ಹೌದು
0: ಕರ್ಕೊಂಡು ಉತ್ತರ ದೇಶದಿಂದ ಬಂದಿರುವರಾಯ್ತಲ್ಲ. ಈ ಮಕ್ಕಳಿಗೆ ಜಾಗ ಮಾಡಬೇಕಲ್ಲ,
1: ಹೌದು
0: ಮಠಮನ ಮಾಡ್ಬೇಕಲ್ಲ. ಯಾರ ಮನೆಗೆ ಹೋಗಿ ನಾವು ಜಾಗ ಕೇಳಬೇಕು?
1: ಹೌದು,
0: ಯಾರ ಮನೆಯನ್ನ ನಾವು ಮಠಮನ ಪಡ್ಕೋಕಂತೇಳಿ ಸ್ವಾಮಿಯವರು ಎಲೆ ಕುಂದೂರು ಗುಡ್ಡದ ಮೇಲೆ ನಿಂತ್ಕೊಂಡು ಆಲೋಚನೆ ಮಾಡಿದ್ರಂತೆ.
1: ಏನಂತ,

0: ಈ ಮಕ್ಕಳಿಗೆ ಜಾಗ ಮಾಡಬೇಕಲ್ಲ,
1: ಹೌದು,
0: ಮಠಮನ ಮಾಡಬೇಕಲ್ಲ. ಯಾರ ಮನೆಗೆ ಹೋಗಿ ನಾವು ಜಾಗ ಕೇಳಬೇಕು? ಯಾರೇನ ನಾವು ಮಠಮನ ಪಡ್ಕೊಳ್ಬೇಕು ಅಂತೇಳಿ ಸ್ವಾಮಿಯವರು ಎಲೆ ಕುಂದೂರು ಗುಡ್ಡದ ಮೇಲೆ ತಗೊಂಡು ಆಲೋಚನೆ ಮಾಡಿದಂತ ಪರಂಜ್ಯೋತಿ ಮಂಟಲಿಂಗಯ್ಯನವರು. ಸ್ವಾಮಿಯವರು ನೋಡುವ ತನಕ
1: ನಿಜ.

0: ಸ್ವಾಮಿಗಳು ಟೆಂಕಲ ರಾಜ್ಯವನ್ನ ದಿಟ್ಟಿ ಏಸಿ ನೋಡುವ ತನಕ
1: ಹೌದು
0: ಹೊಣಗಳಿ ಒಕ್ಕುಪುರ ಹಳ್ಳದ ಹಾಚಳ್ಳಿ ನಂಜನಾಯಕನ ದೊಡ್ಡಿ ದಾವಪಟ್ಟಣ ಪಕ್ಕ ಕೃಷ್ಣಾಪುರ
1: ಹೌದು
0: ಇದು ಏಳು ಗ್ರಾಮದ ಮಧ್ಯೆ ಇರುವುದಂತೆ ಕಾಡಂಕನಹಳ್ಳಿ
1: ನಿಜ
0: ಹಾ ಕಾಡಂಕನಹಳ್ಳಿ ಒಳಗಡೆ ಒಂಟಿ ಕುರುಬೇಗೌಡ ಒಂಟಿ ದೊಡ್ಡಿ ಕಟ್ಟಿಕೊಂಡು ಆಸಾಗ್ರವಾಗಿ ಬರುತ್ತಿರುವಂತೆ
1: ಈಗಪ್ಪ ಅಂದೆ
0: ಏಳು ಉಂಡಿ ಎಮ್ಮೆಗಳು ಏಳು ರೆತ್ ಕಟ್ಕೊಂಡು
1: ಹೌದು
0: ಹದಿನಾಲ್ಕು ಜನ ಮೊಮ್ಮಕ್ಕ ಮಡದಿ ಕಾಳಮ್ಮ ಆರು ಜನ ಗಂಡು ಮಕ್ಕ ಆರು ಮಂದಿ ಸೊಸಮಂದಿರು ಸಾಕಷ್ಟು ಸುರವಂತನಾಗಿ ಬಾಳಾಟ ಬಾಳ್ತಿರೋಣಂತೆ
1: ಹೇಗೆ
0: ಈ ಬಾಳುವಂತನ ಮನೆಗೆ ನಾನು ಯಾವ ರೀತಿ ದಯ ಮಾಡಬೇಕು ಅಂತ ಹೇಳಿ ಸ್ವಾಮಿಯವರು
1: ಹೌದು
0: ತುಂಬಿದ ಸೋಮವಾರ ಮಹಾಪುಣ್ಯ ದಿನ ಸೋಮವಾರ ಮಹಾಪುಣ್ಯ ದಿನ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅವರು
1: ಹೌದು

0: ಸ್ವಾಮಿಗಳು ಬಿಂಬಿರುದು ನಾನ್ ಚಾಂದವನ ಧರಿಸಿಕೊಂಡು ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಖಂಡಮಯ ಸ್ವರೂಪ ಅಲ್ಲ ಮಹಾಪ್ರಭು.
1: ಹೌದು,
0: ಉಗ್ರಾಣ ಮನೆಯನ್ನು ಬಿಟ್ಟು ಮೆಲ್ಲೆ ಮೆಲ್ಲೆ ದಯ ಮಾಡಿ ಬರುತ್ತಿರುವ ಸ್ವಾಮಿಗಳು. ಹಾ, ಎಲೆ ಕುಂದೂರು ಗುಡ್ಡದ ಮೇಲೆ ನಿಂತ್ಕೊಂಡು ಕುರುಬೇಗೌಡ ಮನೆ ಬಾಳಾಟ ನೋಡಿದ್ದಾರೆ. ಕುರುಬೇಗೌಡ ಬಾಳ್ತಕ್ಕಂತವನು ಅಪರಂಜಿ ಪಚ್ಚೇ ಕಲ್ಲು ಮಡಿಸಿ ನೋಡಿದ ಮನೆ ಮುಂಭಾಗದಲ್ಲಿ. ಸ್ವಾಮಿಗಳು, ಕುರುಬೇಗೌಡ ಮನೆ ಮುಂಭಾಗದಲ್ಲಿ ಅಪರಂಜಿ ಪಚ್ಚೇ ಕಲ್ಲಿನ ಮೇಲೆ ಉತ್ತರ ದೇಶದಿಂದ ತಂದಿರತಕ್ಕಂತ ಮಂಟಪದ ಕಂಡಾಯವನ್ನ ಹೆಗಲ ಮೇಲೆ ಹೊತ್ಕೊಂಡು ಧಾರ ಧರ್ಮ ಕೋಲಿನ ಸಾರತಿರುವಂತೆ.
1: ಈಗಪ್ಪ ಅಂದೇ

0: ಬಂದಳೆ
1: ಕೋತವಳ ಕೊರುಮಂಡ ದೇವಮ್ಮ ಬತನ ದಿವೀಗ ಬೇಳಕಲ್ಲಿ
0: ದೇವಮ್ಮ ಬಂದಳ ದೇವಮ್ಮ ಬಂದಳ ಆನಂದ ತಂದಳ ಕಮಲಾದ ಹೂವ ಕೈಯಲ್ಲಿಡದು ದೇವಮ್ಮ ಬಂದಳ
1: ದೇವಿಗೆ ಬೆಳಕಲ್ಲಿ ದೇವಮ್ಮ ತಲೆ ಗೊಜ್ಜರುವ ಬೇಗಾಳ
0: ದೇವಮ್ಮ

0: ಇಡದು ದೇವಮ್ಮ
1: ಬಂದವರಯ್ಯಾಣ ಗಡುಗಲಿ ಒಳ್ಳೆಣ್ಣೆ ಮಳಲ್ ಕಟಿವನಿ ಇಡದು ಪಾ
0: ದೇವಮ್ಮ ಬಂದವರೇ ದೇವಮ್ಮ ಬಂದವರೇ ಆನಂದ ತಂದವರೇ ಕಮಲಾದ ಹೂವ ಕೈಯಲ್ಲಿಡದು ದೇವಮ್ಮ ಬಂದವರಯ್ಯಲ್ಲಿ
1: ಕಟಿವನೇ ಇಡದು ಪ ದೇವಮ್ಮ ಒಪ್ಪಮ್ಮ ಶೇಷ

0: ಕರ್ನಾಟಕದಲ್ಲಿ ದೇವಮ್ಮ ಬಂದವಳೆ, ದೇವಮ್ಮ ಬಂದವರೆ, ಆನಂದ ತಂದವರೆ, ಕಮಲಾದ ಹೂವ ಕೈಯಲ್ಲಿ.
1: ಈಗ ಕಸ್ತೂರಿ ಶಂಕರ್ ಹಾಡಿರುವ ಒಂದು ಜನಪದ ಗೀತೆ ಕೇಳೋಣ.

ಇದುವರೆಗೆ ಜನಪದ ಸಂಗೀತ ಕೇಳಿದಿರಿ. ಇದುವರೆಗೆ ಪ್ರಸಾರವಾದ ಕಾರ್ಯಕ್ರಮಗಳು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಮಹಿಳಾ ಲೋಕದ ಎಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜೋಡುಪಾಲ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮನೋಹರಿ ಎಂಆರ್ ಅವರೊಂದಿಗೆ ಸಂದರ್ಶನ, ಅಂತೆಯೇ ಭಕ್ತಿಗೀತೆಯೊಂದನ್ನು ಕೇಳಲಿದ್ದೀರಿ. ಈಗ ಮೊದಲಿಗೆ ಕೇಳಿ, ಜೋಡುಪಾಲ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮನೋಹರಿ ಎಂಆರ್ ಅವರೊಂದಿಗೆ ಸಂದರ್ಶನ.
1: ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವವರು ಜೋಡುಪಾಲ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಮನೋಹರಿ ಎಂಆರ್ ಇವರು. ಇವರು ತಮ್ಮ ಅಂಗನವಾಡಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಸೇವೆ ಕೈಗೊಳ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಅವರಿಂದಲೇ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವರ ಪರಿಚಯವನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಮನೋಹರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ಈಗ ನಿಮ್ಮ ಪರಿಚಯವನ್ನ ಮಾಡಿಕೊಡಿ.
2: ನನ್ನ ಹೆಸರು ಮನೋಹರಿ ಎಂಆರ್ ಅಂತ. ನಾನು ಜೋಡುಪಾಲದಲ್ಲಿ 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಮೊದಲು 10 ವರ್ಷ ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡಿದ್ದೇನೆ ಮೇಡಮ್.
1: ಅಂದ್ರೆ ಒಟ್ಟು 22 ಕರ್ತವ್ಯವನ್ನ ನೀವು ನಿರ್ವಹಿಸಿದ್ದೀರಿ.
2: ಹೌದು.
1: ನಿಮ್ಮ ವೃತ್ತಿ ನಿಮ್ಗೆ ಹೇಗೆ ಅನ್ಸುತ್ತೆ?
2: ಸಂತೋಷನೆ ಮೇಡಮ್. ವರ್ಷದಿಂದ ವರ್ಷ ಒಂದೊಂದು ಹೊಸ ಹೊಸ ಮಕ್ಕಳ ಪರಿಚಯ, ಹೊಸ ಹೊಸ ಜನರ ಪರಿಚಯ, ಹಾಗೇನೆ ವರ್ಷ ವರ್ಷ ಸಂತೋಷದಲ್ಲೇ ಜೀವನ ನಡೆಸ್ತಾ ಇದ್ದೀವಿ.
1: ಖಂಡಿತವಾಗ್ಲೂ ಸಂತೋಷವಾದ ವೃತ್ತಿಯನ್ನ ಕೈಗೊಂಡಿದ್ದೀರಿ ನೀವು. ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳು ಬರ್ತಾರೆ, ಬೇರೆ ಬೇರೆ ರೀತಿಯ ಮಕ್ಕಳು ಬರ್ತಾರೆ, ಅವ್ರ ಜೊತೆ ಇಡೀ ದಿವಸವನ್ನ ನೀವು ಕಳೆಯೋದು ಅಂದ್ರೆ ಒಂಥರ ಖುಷಿಯದ ವಿಷಯ ಅಲ್ವಾ?
2: ಹೌದು ಮೇಡಮ್.
1: ಎರಡು ಕಡೆ ನೀವು ಕೆಲಸವನ್ನ ಮಾಡಿದ್ದೀರಿ, ದಕ್ಷಿಣ ಕನ್ನಡದಲ್ಲಿ ಮಾಡಿದಿರಿ, ಹಾಗೆ ಕೊಡಗಿನಲ್ಲಿ ಮಾಡಿದಿರಿ. ಯಾವ ರೀತಿಯ ವ್ಯತ್ಯಾಸವನ್ನ ನೀವು ಇಲ್ಲಿ ಕಾಣ್ತೀರಿ?
2: ವ್ಯತ್ಯಾಸ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ರು, ಈ ಕೊಡಗಿಗೆ ಬರುವಾಗ ನನಗೆ ಮಕ್ಕಳೇ ಕಮ್ಮಿ ಆದ್ರು. ಹಾಗೆ ಅಂತಿಂತ ನನಗೆ 25 ಮಕ್ಕಳು ಕೊಡಗಲ್ಲಿ ಸಹ ಇದ್ದಾರೆ.
1: ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಿ?
2: ಕಾರಣ ಅಂದ್ರೆ ನಮ್ಮಲ್ಲಿ ಅಕ್ಕಪಕ್ಕದವರೆಲ್ಲ ನಮ್ಮ ಅಂಗನವಾಡಿಗೆ ಕಳಿಸ್ತಾರೆ, ಮತ್ತೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟವರು ಸಹ ನನ್ನ ಅಂಗನವಾಡಿಗೆ ಕಳಿಸ್ತಾರೆ. ಮೊಳ್ಳಂಗೇರಿ ಬೇರೆ ಗ್ರಾಮ ಆಗ್ತದೆ, ಆ ಗ್ರಾಮದವರು ಸಹ ನಮ್ಮ ಜೋಡುಪಾಲ ಅಂಗನವಾಡಿಗೆ ಬರ್ತಾರೆ. ಹಾಗೆ ನನಗೆ ಮಕ್ಕಳು ಜಾಸ್ತಿ.
1: 25 ಇದ್ದಾರೆ ನಮ್ಮ ಅಂಗನವಾಡಿಯಲ್ಲಿ. ಅಂದ್ರೆ ಕೆಲವೊಂದು ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ. ಈಗ ದಕ್ಷಿಣ ಕನ್ನಡಕ್ಕೆ ನೀವು ಹೋಲಿಕೆ ಮಾಡಿದಾಗ ಕೊಡಗಿನಲ್ಲಿ ಕಡಿಮೆ ಅಂತ, ಯಾಕೆ ಅಂತ ಅನ್ಸುತ್ತೆ ನಿಮ್ಗೆ?
2: ಇಲ್ಲಿ ಬೇಕಾಡು ಪ್ರದೇಶ ಅಲ್ಲ ಮೇಡಮ್, ಹಾಗೆ ಮಕ್ಕಳು ಕಮ್ಮಿ. ಅಲ್ಲಿ ಎಲ್ಲ ಟೌನ್ ಅಲ್ಲಿ ಎಲ್ಲ ಇರುವವರು ಮಕ್ಕಳನ್ನ ಆವಾಗ ಇಂಗ್ಲಿಷ್ ಮೀಡಿಯಂ ಎಲ್ಲ ಶುರುವೇ ಆಗಿಲ್ಲ. ಇವಾಗ ಅಲ್ಲಿ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಶುರುವಾಗಿ ನಮಗೆ ಮಕ್ಕಳು ಇಲ್ಲಿ ಕಮ್ಮಿ ಅಂತ ಅನಿಸ್ತದೆ ನನಗೆ.
1: ಕಡಿಮೆ ಆಗ್ತಾ ಇದ್ದಾರೆ.
2: ಹೌದು.
1: ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದೆ?

0: ನಮ್ಮ ಮನೆಯಲ್ಲಿ ನನಗೆ ಎರಡು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಗಂಡ ಇದ್ದಾರೆ. ಅವರು ಇಲ್ಲಿ ಗೌಳಿಬೀದಿಯಲ್ಲಿ ಸ್ವಂತ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ.
1: ಮಕ್ಕಳು ಏನ್ ಮಾಡ್ತಿದ್ದಾರೆ?
0: ದೊಡ್ಡ ಮಗ ಸಿವಿಲ್ ಮಾಡ್ತಾ ಇದ್ದಾನೆ ಪುತ್ತೂರಲ್ಲಿ, ಮಗಳು ಇವಾಗ ಫಸ್ಟ್ PUC.
1: ಹೇಳಿ, ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೆಯುತ್ತೆ ನಿಮ್ಮ ಅಂಗನವಾಡಿಯಲ್ಲಿ?
0: ನಮ್ಮಲ್ಲಿ ಎಲ್ಲ ಕೂಲಿ ಕಾರ್ಮಿಕರಾಗಿ ಬಿಟ್ಟು 8:30 ಮಕ್ಕಳನ್ನು ಬಿಡುವ ಪ್ರಸಂಗ ಸಹ ಬರ್ತದೆ ಮೇಡಮ್. ಮತ್ತೆ ಮಕ್ಕಳನ್ನು ಬಿಟ್ಟು ಬಿಟ್ಟು ಅವರು ಕೆಲಸಕ್ಕೆ ಹೋಗ್ತಾರೆ. ಸಾಯಂಕಾಲ 4:30 ಸಹ ಆಗ್ತದೆ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ.
1: ಅಂದ್ರೆ ನೀವು 8:30 ಅಂಗನವಾಡಿಗೆ ಬರ್ತೀರಿ?
0: ನಾನು 8:30 ಬರೋದಿಲ್ಲ, ನಾನು 9:00 ಬರ್ತೇನೆ. 8:30 ನನ್ನ ಎಲ್ಲರೂ ಬಂದು ಬಾಗಿಲು ತೆಗಿತಾರೆ, ಆವಾಗ ಮಕ್ಕಳು ಬರ್ತಾರೆ,
1: ಸಹಾಯಕರು ಬರ್ತಾರೆ.
0: ಹೌದು,
1: ಅಂದ್ರೆ ಈಗ 4:30 ಪೋಷಕರು ಬರ್ತಾರೆ ಅಂತ ಹೇಳಿದ್ರಿ.
0: ಹೌದು.
1: ಆ ಮಕ್ಕಳಿಗೆ ಯಾವ ವ್ಯವಸ್ಥೆ ಮಾಡ್ತೀರಾಗ?
0: ಮಕ್ಕಳಿಗೆ ಬೆಳಿಗ್ಗೆಯಿಂದ 9:00 ಶಾಲಾ ಪೂರ್ವ ಶಿಕ್ಷಣದೇ ನಮ್ಮದೊಂದು ವೇಳಾಪಟ್ಟಿ ಇದೆ. ಆ ವೇಳಾಪಟ್ಟಿ ಯಾವ ರೀತಿ ಇದೆ ಹಾಗೆ ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ.
1: ಈಗ 4:00 ನಿಮ್ಮ ಅಂಗನವಾಡಿಯ ಸಮಯ ಅಲ್ವಾ?
0: ಹೌದು.
1: ಈಗ 4:30 ಆಗುತ್ತೆ ಪೋಷಕರು ಬರುವಾಗ ಅಂತ ಹೇಳಿದ್ರೆ,
0: ಹೌದು,
1: ಆಗ ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆ?
0: ಸಾಯಕಿ ಅಷ್ಟೊತ್ತು ಕಾದು ನಿಲ್ತಾರೆ. ರಜೆ ಸಂದರ್ಭದಲ್ಲಿ 4:00 ದಾಟುತ್ತದೆ. ರಜಿಲ್ಲದಾಗ ಶಾಲೆ ಮಕ್ಕಳ ಹತ್ರ ಇರುವ ಕಾರಣ ಶಾಲೆ ಮಕ್ಕಳ ಜೊತೆನೆ ನಾವು ಮಕ್ಕಳನ್ನು ಕಲಿಸಿ ಬಿಡ್ತೀವಿ, ಆಗ ನಮಗೆ ಪ್ರಾಬ್ಲಮ್ ಬರೋದಿಲ್ಲ. ಈ ರಜೆ ಟೈಮಲ್ಲಿ ನಮಗೆ ಭಾರಿ ತೊಂದರೆ ಆಗ್ತದೆ, ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ, 4:45 ಆಗ್ತದೆ, ಆವಾಗ ನಮಗೆ ತೊಂದರೆ ಆಗ್ತದೆ.
1: ಆದ್ರೂ ಕೂಡ ನೀವು ಅವರಿಗೆ ಬೇಕಾದ
0: ವ್ಯವಸ್ಥೆಯನ್ನು ಮಾಡ್ತೀವಿ.
1: ನಿಮ್ಮ ಸಹಾಯಕಿ ಯಾರಿದ್ದಾರೆ?
0: ನಮಗೆ ಸಹಾಯಕಿ ವಿಶಾಲಾಕ್ಷಿ ಅಂತ, ಅವರು ಚಂದ ಕೆಲಸ ಎಲ್ಲ ಮಾಡ್ತಾರೆ. ಬರುವಾಗ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಚಿಕ್ಕ ಮಕ್ಕಳು ನಮ್ಮಲ್ಲಿ 0-3 ಒಂದು ಇಬ್ಬರು ಮಕ್ಕಳು ಬರ್ತಾರೆ, ಅವರನ್ನು ಮಧ್ಯಾಹ್ನ ಬಿಡುವಂತ ಒಂದು ಕೆಲಸವನ್ನು ಸಹ ಅವರೇ ಮಾಡ್ತಾರೆ.
1: ನಿಮ್ಮ ಅಂಗನವಾಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಹಾಯಕಿ ಏನಿದ್ದಾರೆ, ಅವರು ಎಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡ್ತಿದ್ದಾರೆ?
0: 4 ಮಾಡ್ತಾ ಇದ್ದಾರೆ.
1: ಈಗ ನಿಮ್ಮ ಅಂಗನವಾಡಿಗೆ ಮಕ್ಕಳನ್ನ ಪೋಷಕ ಕರ್ಕೊಂಡು ಬರ್ತಾರೋ ಅಲ್ಲ, ನೀವು ಈಗ ಸಹಾಯಕಿಯವರ ಮುಖಾಂತರ ಕರ್ಕೊಂಡು ಬರ್ತೀರೋ?
0: ಕೆಲವರು ಸಹಾಯಕಿಯವರ ಜೊತೆ ಕಲಿಸ್ತಾರೆ, ಕೆಲವರು ಮಕ್ಕಳ ಜೊತೆ. ನಮ್ಮ ಅಂಗನವಾಡಿ ಪ್ರೈಮರಿ ಹತ್ರ ಇರೋದರಿಂದ ದೊಡ್ಡ ಮಕ್ಕಳು ಕರ್ಕೊಂಡು ಬರ್ತಾರೆ.
1: ಅಂದ್ರೆ ಈಗ ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬರ್ತಾರೆ ಮಕ್ಕಳನ್ನ?
0: ಕರ್ಕೊಂಡು ಬರ್ತಾರೆ.
1: ಈಗ ನೀವು ದಿನನಿತ್ಯದ ಚಟುವಟಿಕೆಯನ್ನ ಯಾವ ರೀತಿ ಮಾಡ್ತೀರಿ?
0: 8:30 ಮಕ್ಕಳನ್ನು ಮಾಡ್ಕೊಳ್ಳೋದು, ಸ್ವಚ್ಛತೆಯ ಬಗ್ಗೆ ಫಸ್ಟ್ ಹೊರಗಡೆ ಕ್ಲೀನ್, ಆಮೇಲೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದು, ಟಾಯ್ಲೆಟ್ ಅಂತದನ್ನೆಲ್ಲ ತುಳಿಯುದು, ನೀರ್ ತರೋದು, 10:00 ಒಳಗೆ ಅದೆಲ್ಲ ನಮಗೆ ಮುಗಿಬೇಕು. ಆಮೇಲೆ 9:30 ನಮ್ಮ ಶಾಲಾ ಪೂರ್ವ ಶಿಕ್ಷಣದ ವಿಷಯಗಳ ಬಗ್ಗೆ ನಾವು ಅವರಿಗೆ ಆಮೇಲೆ ನಾವು ಶುರು ಮಾಡೋದು.
1: ಈಗ ಸ್ವಚ್ಛತೆಯನ್ನ ಯಾರು ಮಾಡ್ತಾರೆ?
0: ಅದೆಲ್ಲ ಸಹಾಯಕ್ಕೆ ಮಾಡೋದು. ಅಷ್ಟೊತ್ತಿಗೆ ನಾವು ಮಕ್ಕಳ ಕೈ ಉಂಟ, ತಲೆ ಬಾಚಿದಾರ, ಒಳ್ಳೆ ಬಟ್ಟೆ ಅನ್ನೋದು ಹೊಡಿದಾರ ಅಂತದೆಲ್ಲ ನಾವು ಗಮನ ಹರಿಸ್ತೀವಿ.
1: ಮತ್ತೆ ಯಾವ ರೀತಿ ನಡೆಯುತ್ತೆ ನಿಮ್ಮ ಕಾರ್ಯಚಟುವಟಿಕೆಗಳು?
0: ಕಾರ್ಯಚಟುವಟಿಕೆ ಅಂದ್ರೆ ಪೂರ್ವ ಶಿಕ್ಷಣದ ಬಗ್ಗೆ ಒಂದು ವಿಷಯಕ್ಕೆ ವಾರಕ್ಕೆ ಒಂದು ವಿಷಯ ಇರ್ತದೆ, ಅದರ ಬಗ್ಗೆ ಯಾವ ರೀತಿ ವೇಳಾಪಟ್ಟಿ ಉಂಟು ಆ ತರ ನಾವು ಅದನ್ನು ಅನುಗುಣವಾಗಿ ಮಾಡಿಕೊಂಡು ಹೋಗ್ತೇವೆ.
1: ಈಗ ಯಾವ ವರ್ಷದಿಂದ ಯಾವ ವರ್ಷದಗಿನ ಮಕ್ಕಳನ್ನ ಅಂಗನವಾಡಿಗೆ ನೀವು ಸೇರಿಸಿಕೊಳ್ತೀರಿ?
0: ಕಂಪಲ್ಸರಿ ಅಂದ್ರೆ 3-6 ಮಕ್ಕಳು ನಮಗೆ ಕಡ್ಡಾಯವಾಗಿ ಅಂಗನವಾಡಿಗೆ ದಾಖಲೆನೇ ಆಗ್ಬೇಕು. ಆಮೇಲೆ 0-3 ಬರಬಹುದು, ಏನು ಬರಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಬಂದ್ರೆ ಅವರನ್ನು ನಾವು ಈ ಮಕ್ಕಳ ಜೊತೆ ಸೇರಿ ಅವರಿಗೂ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ತೀವಿ.
1: ಈಗ ಅಂಗನವಾಡಿಯ ವೇಳಾಪಟ್ಟಿ ಯಾವ ರೀತಿ ಇದೆ?
0: ನಮ್ಮಲ್ಲಿ 9:30 ಶುರು ಆಗೋದು ಮೇಡಮ್. 9:30 10:00 ಮಕ್ಕಳನ್ನ ಆಗಮಿಸುವಿಕೆ, ಆ ಹೊತ್ತಲ್ಲಿ ಅವರ ದೈಹಿಕ ಸ್ವತೆಯ ಬಗ್ಗೆ ನಾವು ಅವರಿಗೆ ಗಮನ ಹರಿಸಬೇಕು. ಆಮೇಲೆ 10:30 ಅವರಿಗೆ ಹಾಲು ವಿತರಣೆ, ವ್ಯಾಯಾಮ, ಪ್ರಾರ್ಥನೆ, ಅಭಿನಯ ಗೀತೆ, ದೇಶಭಕ್ತಿ ಗೀತೆ, ರಾಷ್ಟ್ರಗೀತೆ ಅದನ್ನೊಂದು ಮಾಡ್ತೀವಿ. ಆಮೇಲೆ 10:30-11 ಈ ವಾರಕ್ಕೆ ಸಂಬಂಧಪಟ್ಟ ಶಾಲಾ ಪೂರ್ವ ಶಿಕ್ಷಣದ ವಿಷಯ ಏನಿರ್ತದೆ ಅದು ಮೊದಲೇ ನಾವು ಅವರಿಗೆ ಪರಿಚಯ ಮಾಡಿಕೊಳ್ತೀವಿ. ಆಮೇಲೆ 11:00-11:30 ಅವರಿಗೆ ಲಘು ಉಪಹಾರ ಅಂತ ಇರ್ತದೆ. ವಾರದಲ್ಲಿ ಶೇಂಗ ಇರ್ಬೋದು, ಹೆಸರು ಕಾಳು ಇರ್ಬೋದು, ಕಡಲೆಕಾಳು ಇರ್ಬೋದು ಅಂತದ್ದು ಯಾವ್ದಾದ್ರು. ಸೋಮವಾರ ಬಂದ್ರೆ ಮಂಗಳವಾರ ಬಂದ್ರೆ ಹೆಸರು ಕಾಳು, ಆ ತರದ ವೆರೈಟಿ ಇರ್ತದೆ. ಆಮೇಲೆ 11:30-12 ಅವರಿಗೆ ಅಭಿನಯ ಗೀತೆ, ಆ ಶಾಲಾ ಪೂರ್ವ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಇರಬೇಕು. ಆಮೇಲೆ 12:00-12:30 ಅಕ್ಷರ ಮತ್ತೆ ಸಂಖ್ಯೆಗಳ ಪರಿಚಯ ಮಾಡಿಕೊಳ್ತೇವೆ.
1: ಈಗ ನೀವು ಅಭಿನಯ ಗೀತೆ ಅಂತ ಹೇಳಿದ್ರೆ,
0: ಹೌದು,
1: ಅಭಿನಯ ಗೀತೆಗಳು ದಿನ ಇರುತ್ತಾ ಅಲ್ಲ ಪ್ರತಿದಿನ ಬೇರೆ ಬೇರೆ ಇರುತ್ತಾ?
0: ವಾರಕ್ಕೆ ಒಂದೇ ವಿಷಯ. ಈಗ ಇದರ ಬಗ್ಗೆ ಸಾಕು ಪ್ರಾಣಿಗಳ ಬಗ್ಗೆ ಬಂದ್ರೆ ಆ ಸಾಕು ಪ್ರಾಣಿಗಳ ಬಗ್ಗೆ ನಾವು ಅವರಿಗೆ ಹೇಳಿಕೊಡುವ
1: ಪ್ರತಿದಿನ ಗೀತೆಯ ಮೂಲಕ ನೀವು ಹೇಳ್ಕೊಡ್ತೀರಿ?
0: ಹೌದು. ಮತ್ತೆ 12:00-12:30 ಅಕ್ಷರ ಮತ್ತೆ ಸಂಖ್ಯೆಗಳ ಪರಿಚಯ, 12:30-1:00 ಕತೆ ಮತ್ತೆ ಆತ್ರ ಅಭಿನಯ ಮಾಡಿಸುವಂತದ್ದು, 1:00-1:30 ನಮ್ಮಲ್ಲಿ ಏನು ಉಪಹಾರ ಮಾಡಿರ್ತೇವೆ ಅದನ್ನು ಕೊಡುವುದು,
1: ಊಟನ ಕೊಡ್ತೀವಿ.
0: ಹೌದು, ಅನ್ನ ಸಾಂಬಾರ್ ಇರ್ಬೋದು, ಸಿಹಿ ಪೊಂಗಲ್ ಇರ್ಬೋದು, ಚಿತ್ರಾನ್ನ ಇರ್ಬೋದು, ಆ ತರದ್ದು. ಆಮೇಲೆ 1:30-3:00 ಮಕ್ಕಳ

0: ನಾವು ನಿದ್ರೆ ಮಾಡಿಸಿ ಅವರ ಜೊತೆ ಹೆಲ್ಪರ್ ಇರ್ತಾರೆ, ನಾವು ಮನೆ ಭೇಟಿಗೆ ಹೋಗ್ತೀವಿ. ಪುನಃ ನಾವು 3-4 ಗಂಟೆ ತನಕ ಮಕ್ಕಳು ನಿದ್ರೆಯಿಂದ ಇದ್ಮೇಲೆ ಅವ್ರು ಏನಾದ್ರೂ ಸಣ್ಣ ಪುಟ್ಟ ಆಟಿಕೆಗಳಲ್ಲಿ ಆಟ ಆಡಿ 4 ಗಂಟೆಗೆ ಕ್ಲೋಸ್ ಮಾಡ್ತೀವಿ.
1: ನೀವು ಆಟ ಆಡಿಸುವಂತದ್ದು ಏನಾದ್ರು ಇದೆಯಾ ಮಕ್ಕಳಿಗೆ?
0: ಹೌದು, ಹೊರಾಂಗಣದ ಆಟ ಆಡಿಸ್ತೀವಿ, ಒಳಾಂಗಣದ ಆಟ ಆಡಿಸ್ತೀವಿ.
1: ಏನೆಲ್ಲ ಆಟ ಆಡಿಸ್ತೀವಿ?
0: ಇದನ್ನ ಆಟ ಆಡಿಸ್ತೀವಿ, ಕೆರೆದಾಡ ಆಟ ಆಡಿಸ್ತೀವಿ, ಸಣ್ಣ ಪುಟ್ಟ ಮಕ್ಕಳಿಗೆ ಗೊತ್ತಾಗುವಂತದ್ದು ಆಟ ಆಡಿಸ್ತೀವಿ. ಹೊರಾಂಗಣ ಆಟ ಸಹ ನಾವು ಬೇರೆ ಹೊರ ಸಂಚಾರಕ್ಕೆ ಕರ್ಕೊಂಡು ಹೋಗ್ತೀವಿ. ಗುರುವಾರ ಒಂದು ದಿನ ಅವರನ್ನ ಮಕ್ಕಳನ್ನು ಬೇರೆ ಕಡೆ ನಾವು ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ.
1: ಬೇರೆ ಕಡೆ ಅಂದ್ರೆ?
0: ಅಂದ್ರೆ ಅಂಗನವಾಡಿಕ್ಕಿಂತ 1 ಕಿಲೋಮೀಟರ್ ದೂರ ಕಾಡು ಪ್ರದೇಶಗಳು, ಮರ ಗಿಡ ಬಳ್ಳಿ ಅಂತದ್ದು ನೋಡ್ಲಿಕ್ಕೆ, ವಾಹನಗಳನ್ನು ನೋಡ್ಲಿಕ್ಕೆ, ಹಾಗೆ ನಾವು ಮಕ್ಕಳನ್ನು ಹೊರ ಸಂಚಾರ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ.
1: ಅಂದ್ರೆ ಒಂದು ಪಿಕ್ನಿಕ್?
0: ಹೌದೌದು, ಮಕ್ಕಳಿಗೆ ಹೊಸ ಹೊಸದು ತಿಳ್ಕೊಳ್ಲಿಕ್ಕೆ ಖುಷಿ ಆಗ್ತದೆ. ಮಕ್ಕಳಿಗೆ ಭಾರಿ ಖುಷಿ, ಹೊರಗಡೆ ಹೋಗುದು ಅಂದ್ರೆ ಅವರಿಗೆ ಭಾರಿ ಖುಷಿ. ಯಾವಾಗ ಗುರುವಾರ ಬರ್ತದೆ, ಮೇಡಮ್ ಇವತ್ತು ಹೋಗ್ಲಿಕ್ಕಿಲ್ವಾ ಹೋಗ್ಲಿಕ್ಕಿಲ್ವಾ ಅಂತ ಕಾಯ್ತಾರೆ ಮಕ್ಕಳು. ಹಾಗೆ
1: ಈಗ ಹೊರಾಂಗಣ ಆಟ ಅಂತ ಹೇಳಿದ್ರಿ, ಯಾವ ಆಟಗಳನ್ನೆಲ್ಲ ಆಡಿಸ್ತೀರಿ?
0: ಮಕ್ಕಳನ್ನೆಲ್ಲ ಹೊರಗಡೆ, ನಮಗೆ ಸ್ವಲ್ಪ ಜಾಗ ಉಂಟು ಮೈದಾನ, ಇಲ್ಲದಿದ್ರೆ ನಾವು ದೊಡ್ಡ ಶಾಲೆಗೆ ಹೋಗಿ ಅಲ್ಲಿ ಆಟ ಆಡಿಸ್ತೀವಿ. ಬಾಲ್ ಆಟ ಆಗ್ಬೋದು, ಹುಲಿದನ ಆಟ ಆಗ್ಬೋದು, ಸುತ್ತಲೂ ಕೋಟೆ ಕಟ್ಟಿ ಕಾಲ್ಕುಂಟ ಆಟ, ಕ್ರಿಕೆಟ್ ಆಡ್ತಾರೆ, ಒಂದು ಕಾಲಿನ ಓಟ ಆಡ್ತಾರೆ, ಕಾಳುಗಳ ನೆಕ್ಕುವಂತದ್ದು ಆಟ ಆಡ್ತಾರೆ.
1: ಅಂದ್ರೆ ನಿಮ್ಮಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಕೂಡ ಪ್ರೋತ್ಸಾಹವನ್ನ ನೀಡ್ತೀರಿ?
0: ಹೌದು,
1: ಆಟೋಟಗಳಿಗೆಲ್ಲ ಪ್ರೋತ್ಸಾಹವನ್ನ ನೀಡ್ತೀರಿ. ಈಗ ನೀವು ಸ್ಪರ್ಧೆಗಳನ್ನ ಏನಾದ್ರೂ ಏರ್ಪಡಿಸ್ತೀರಾ ಮಕ್ಕಳಿಗೆ?
0: ಹೌದು ಮೇಡಮ್, ನಮಗೆ ಶಾಲೆಯಲ್ಲಿ ಇರುವ ಕಾರಣ ಪ್ರತಿ ಫಂಕ್ಷನ್ ಗೆ ನಮ್ಮ ಮಕ್ಕಳಲ್ಲಿ ಹಾಜರಾಗ್ತಾರೆ, ಎಲ್ಲಾ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಈ ಸಲ ನಮ್ಮ ಅಂಗನವಾಡಿ 2 ಮಕ್ಕಳು ಯಕ್ಷಗಾನ ಸಹ ಮಾಡಿ ತೋರಿಸಿದ್ದಾರೆ.
1: ಯಕ್ಷಗಾನಕ್ಕೆ ಪ್ರೋತ್ಸಾಹ ಇದೆ ಅಂತ?
0: ಹೌದೌದು, ಹಾಗೆ ಅಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು. ಆವಾಗ ನಮ್ಮ ಅಂಗನವಾಡಿಯಿಂದ ಏನು ಪ್ರೋಗ್ರಾಮ್ ಕೊಡ್ತೀರಿ ಅಂತ ಹೇಳುವಾಗ ಬೇರೆ ಅಭಿನಯ ಗೀತೆ ಮಾಡಿ 2 ಹುಡುಗರು ಈ ತರ ಯಕ್ಷಗಾನ ಮಾಡಿದ್ದಾರೆ.
1: ಅಂದ್ರೆ ಮಕ್ಕಳು ಯಕ್ಷಗಾನವನ್ನ ಎಲ್ಲಿ ಕಲಿತಾರೆ?
0: ನಮ್ಮ ಶಾಲೆಯಲ್ಲಿ ಕಲಿಸ್ತಿದ್ರು, ಅದನ್ನು ನೋಡಿಬಿಟ್ಟು ಮಕ್ಕಳು ಕಲಿತು ಮಕ್ಕಳಿಗೆ ಇಂಟ್ರೆಸ್ಟ್ ಬಂದಿದ್ದು.
1: ಸಂತೋಷದ ವಿಚಾರ.
0: ಹೌದು,
1: ನಿಮ್ಮ ಅಂಗನವಾಡಿಯವರು ಶಾಲೆಯ ಮಕ್ಕಳ ಜೊತೆಯಲ್ಲಿ ಅವ್ರ ಜೊತೆ ಆಟಾಡ್ತಾರೆ, ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ.
0: ಹೌದು,
1: ಉತ್ತಮ ಪ್ರೋತ್ಸಾಹವನ್ನ ನೀವು ಕೊಡ್ತಾ ಇದ್ದೀರಿ.
0: ಮಕ್ಕಳ ದಿನಾಚರಣೆಯಾಗ್ಲಿ, ಶಾಲೆಯಲ್ಲಿ ನಮಗೆ ವರ್ಷಕ್ಕೆ ಪ್ರೈಸ್ ಸಹ ಕೊಡ್ತಾರೆ. ಶಕ್ತಿಯವರು 25 ಮಕ್ಕಳಿಗೆ ಸಹ 25 ಬಹುಮಾನ ಕೊಡ್ತಾರೆ. ಶಾಲೆಯಿಂದ ಸಹ ನಮಗೆ ಬಹುಮಾನವನ್ನು ಕೊಡ್ತಾರೆ, ಸಮುದಾಯದಿಂದ ಸಹ ಬಹುಮಾನವನ್ನು ಕೊಡ್ತಾರೆ.
1: ಈಗ ನಿಮ್ಮ ಅಂಗನವಾಡಿಯಿಂದ ಯಾವ್ದಾದ್ರು ಸ್ಪರ್ಧೆಗಳನ್ನ ಏರ್ಪಡಿಸ್ತೀರಾ ಮಕ್ಕಳಿಗೆ?
0: ಹೌದು, ವರ್ಷಕ್ಕೆ ಒಂದು ಸಲ ನಾವು ಸ್ಪರ್ಧೆಗಳನ್ನು ಏರ್ಪಡಿಸ್ತೇವೆ ಮಕ್ಕಳ ದಿನಾಚರಣೆಯ ಅವತ್ತು. ಹಾಗೆ ಫಸ್ಟ್ ಸೆಕೆಂಡ್ ಎಲ್ಲ ಬಂದವರಿಗೆ ಎಲ್ಲರಿಗೆ ಕಾಲೆಕ್ಕುದು, ಒಂದು ಕಾಲಿನ ಓಟ, ಹಾಜರಿಯಲ್ಲಿ ಆ ತರ ಸ್ಪರ್ಧೆಗಳನ್ನ ಮಾಡಿ ಬಹುಮಾನಗಳನ್ನೆಲ್ಲ ಕೊಡ್ತಾ ಇದ್ದೀವಿ.
1: ಈಗ ಹಾಡು ಹೇಳುವಂತದ್ದು ಇರ್ಬೋದು, ಅಭಿನಯ ಗೀತೆಗಳಿರ್ಬೋದು, ಇಲ್ಲ ಅಂದ್ರೆ ಡ್ಯಾನ್ಸ್ ಮಾಡುವಂತದ್ದು ಇರ್ಬೋದು, ಆ ತರದ ಚಟುವಟಿಕೆಗಳಿಗೆ ಏನಾದ್ರೂ ನೀವು ಬಹುಮಾನಗಳನ್ನ ಕೊಡುವಂತದ್ದು ಏನಾದ್ರೂ ಇದೆಯಾ?
0: ವರ್ಷಕ್ಕೆ ಒಂದು ಸಲ ಆ ತರದ್ದು ಶಾಲೆಯಲ್ಲಿಯೇ ಮಾಡಿ ಆ ತರ ಮಾಡ್ತಾ ಇದ್ದೀವಿ.
1: ಅಂಗನವಾಡಿಯಲ್ಲಿ
0: ಮಾಡ್ತೀವಿ,
1: ಮಕ್ಕಳು ಭಾಗವಹಿಸ್ತಾರೆ. ಈಗ ಆಹಾರಕ್ಕೆ ಬರೋದಾದ್ರೆ ಒಂದೊಂದು ದಿವಸದಲ್ಲಿ ಒಂದೊಂದು ರೀತಿಯ ಆಹಾರವನ್ನ ಕೊಡಬೇಕು ಅಂಗನವಾಡಿಗಳಲ್ಲಿ ಅಂತ ಹೇಳೋದು ಇದೆ.
0: ಹೌದು,
1: ಈಗ ಯಾವ ಪ್ರಮಾಣದಲ್ಲಿ ಈ ಆಹಾರಗಳನ್ನ ಪೂರೈಸ್ತೀರಿ? ಪೌಷ್ಟಿಕತೆ ಅವರಿಗೆ ಬರಬೇಕಾದ್ರೆ ಯಾವ ಪ್ರಮಾಣದಲ್ಲಿ ನೀವು ಆಹಾರವನ್ನ ಪೂರೈಸ್ತೀರಿ ಮಕ್ಕಳಿಗೆ?
0: ನಾವೀಗ 3-6 ವರ್ಷದ ಮಕ್ಕಳಿಗೆ ನಾವು ಕೇಂದ್ರದಲ್ಲಿ ಅವರಿಗೆ ಉಪಹಾರವನ್ನು ಕೊಡ್ತೇವೆ. ಅದು ನಾವು ಕೇಂದ್ರದಲ್ಲಿ ಮಾಡುವ ಕಾರಣ, ಒಂದು ಮಗುವಿಗೆ ಅಕ್ಕಿ 80 ಗ್ರಾಮ್, ತೊಗರಿ ಬೇಳೆ 12 ಗ್ರಾಮ್, ಎಣ್ಣೆ 5 ಗ್ರಾಮ್, ಸಾಸಿವೆ 1 ಗ್ರಾಮ್, ಸಾಂಬಾರ ಹುಡಿ 5 ಗ್ರಾಮ್, ಉಪ್ಪು 2 ಗ್ರಾಮ್, ಹೀಗೇನೆ ಅನ್ನ ಸಾಂಬಾರಿಗೆ ಬೇಕಾದ ಐಟಮ್ಸ್ ಅನ್ನು ಮಾಡ್ಕೊಳ್ತೀವಿ. ಮತ್ತೆ ಮಕ್ಕಳಿಗೆ ಕೊಡುವಂತದ್ದು 6-3 ವರ್ಷದ ಮಕ್ಕಳಿಗೆ ಅಕ್ಕಿ, ಬೆಲ್ಲ, ಗೋಧಿ, ಹೆಸರು ಬೇಳೆ ಮನೆ ಕೊಡ್ತೇವೆ. ಆಮೇಲೆ ಗರ್ಭಿಣಿ ಬಾಣಂತಿಯವರಿಗೆ ಆಗ್ಲಿ, ಕಿಶೋರಿಗಾಗ್ಲಿ, ಅವರಿಗೆ ಸಹ ಮನೆಗೆನೆ ಕೊಡ್ತಾ ಇದ್ದೇವೆ.